107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ರೇಡಿಯೋ ಸಾರಂಗ್ 107.8 FM.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಇನ್ಕೊಂದ್ಸಲ ಹೇಳಿದ್ದೆ, ಯಾರೊಬ್ಬರು ದಾನ ಕೊಟ್ಟಿರ್ತಾರೆ ದೇವಸ್ಥಾನದಲ್ಲಿ, ಒಂದು ಟ್ಯೂಬ್ಲೈಟ್ ದಾನ ಕೊಟ್ಟಿದ್ರು ಯಾರೊಬ್ಬರು, ಬೆಳಕೇ ಬರಲ್ಲ ಹೊರಗಡೆ. ಯಾಕೆ ಗೊತ್ತಾ? ಆ ಟ್ಯೂಬ್ಲೈಟ್ ತುಂಬ ಬರೆಸಿದ್ದಾರೆ, ಇಂಥವ್ರು ಕೊಟ್ಟದ್ದು ಅಂತ ಬರೋದಿಲ್ಲ. ಇದು ಯಾತಕ್ಕೆ ಬೇಕು ಅಂತ ಮಾಡಿದ್ದೇನೆ ಅಂತಂದರೆ, ದೇವಸ್ಥಾನ ನಾ ಕಟ್ಟಿಸಿದ್ದೇನೆ. ಇದೆಲ್ಲ ಭಾಳ ಕಡೆ ಚರ್ಚೆ ಆಗಿದೆ. ದೇವಸ್ಥಾನ ಕಟ್ಸೋರು ಯಾರು? ಸ್ವಾಮಿ ವಿವೇಕಾನಂದರಿಗೆ ಅನುಭವ ಆದದ್ದು. ಹಿಮಾಲಯಕ್ಕೆ ಹೋದಾಗ ಒಂದ್ಸಲ ಕೂತಿದ್ದರು, ಆ ದೇವಿ ದೇವಸ್ಥಾನ ಬಿದ್ದು ಹೋದದ್ದು ನೋಡಿ ಧ್ಯಾನದಲ್ಲಿ ಕೂತವರು ಹೇಳಿದ್ರಂತೆ, ದೇವಿ ಇಂಥ ಅನ್ಯಾಯ ಆಗಿದೆ, ನಾನು ಹೋರಾಡಿ ದೇವಸ್ಥಾನ ಕಟ್ಟಿಸ್ತೇನೆ, ನಿನಗೆ ಯಾರು ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅಂತಂದಾಗ ಅವ್ರ ಮನಸ್ಸಲ್ಲಿ ಹೊಳಿತಂತೆ, ನೀನು ಯಾರಪ್ಪ ಕಟ್ಸೋದಕ್ಕೆ? ಜಗನ್ಮಾತೆ ಅಂತೀಯ ನನಗೆ, ಜಗನ್ಮಾತೆ ಆದರೂ ಒಂದು ದೇವಸ್ಥಾನ ಕಟ್ಸ್ಕೊಳೋಕ್ಕಾಗಲ್ವ ನನಗೆ? ನಾನು ಕಟ್ಸ್ಕೋತೀನಿ, ತಲೆ ಮಾಡಬೇಡ ನೀನು. ತಕ್ಷಣ ಅವ್ರು ಕೆಟ್ಟ ಅನ್ನಿಸ್ತಂತೆ, ಛೇ ನಾನು ಕಟ್ಟಿಸ್ತೀನಿ ದೇವಿಗೆ ದೇವಸ್ಥಾನ ಅಂದರೆ ಹೇಗೆ ಅಂತ. ನಾನು ಮಾಡಿದ್ದೇನೆ ಮನಸ್ಸಿನಲ್ಲಿ ಹೊಳಿಬಾರ್ದು. ಮಾಡಿದ್ದೇನೆ ಎನ್ನದಿರಾ ಲಿಂಗಕ್ಕೆ, ಮಾಡಿದ್ದೇನೆ ಎನ್ನದಿರಾ ಜಂಗಮಕ್ಕೆ. ನೋಡಿ, ಅವ್ರಿಗೆಲ್ಲ ಅನುಕೂಲ ನಾನೇ ಮಾಡಿದ್ದು. ಜಂಗಮರಿಗೆಲ್ಲ ಶಿವನಿಗೆ ಮಾಡಿದೆ ಅನ್ನಬಾರ್ದು, ಶಿವಶರಣರಿಗೆ ಮಾಡಿದೆ ಅನ್ನಬಾರ್ದು. ಮಾಡಿದೆನೆನ್ನದಿರು, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದದ್ದಡೆ, ನಾನು ಮಾಡಿದೆ ಅಂತ ಅನ್ನೋದು ಮನಸ್ಸಿನಲ್ಲಿ ಇಲ್ಲದೆ ಹೋದಾಗ ನಿಂದೊಂದು ಅವಿಭಾಜ್ಯ ಕೆಲಸ ಅದು ಮಾಡ್ತಾ ಹೋಗುದು, ಪ್ರೀತಿಯಿಂದ ಮಾಡುವಂಥ ಕೆಲಸ. ಅದನ್ನು ಮಾಡಿದೆ ಅಂತ ಅಹಂಕಾರ ನಿನ್ನಲ್ಲಿ ಮೂಡದೆ ಹೋದರೆ, ಬೇಡಿತ್ತ ನೀವ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಬೇಡಿದ್ದನ್ನು ಕೊಡ್ತಾನೆ, ನೀನು ಮನಸ್ಸಲ್ಲಿ ಇದ್ದದ್ದೆಲ್ಲ ಕೊಡ್ತಾನೆ ಯಾವಾಗ ನಾನು ಮಾಡಿದೆ ಅನ್ನುವಂಥ ಭಾವ ಬರದೇ ಹೋದಾಗ. ಇಂಥವ್ರು ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ದೊಡ್ಡ ದೊಡ್ಡ ಸಾಧನೆ ಮಾಡಿ ನಾನು ಏನೂ ಮಾಡಲಿಲ್ಲ ಅಂತ ಹೇಳಿದವರು ಇದ್ದಾರೆ, ಈಗ ಸಾಧ್ಯ ಇದ್ದಾರೆ. ನನಗೆ ತಕ್ಷಣ ಇತ್ತೀಚೆಗೆ ನೆನಪಾಗುವಂಥದ್ದು ಅಂದರೆ ಮಹಾತ್ಮ ಗಾಂಧಿಯವ್ರದ್ದು. ಸ್ವಾತಂತ್ರ್ಯ ಸಿಕ್ತು 15 ಆಗಸ್ಟ್, ಧ್ವಜ ಬ್ರಿಟಿಷ್ ಧ್ವಜ ಇಳಿಬೇಕು, ಯೂನಿಯನ್ ಜಾಕ್ ಇಳಿಬೇಕು, ನಮ್ಮ ಭಾರತ ತ್ರಿವರ್ಣ ಧ್ವಜ ಮೇಲೆ ಏರಬೇಕು, ರೆಡ್ ಫೋರ್ಟ್ ಮೇಲೆ ಫಂಕ್ಷನ್ ಆಗಬೇಕು, ಜವಾಹರಲಾಲ್ ನೆಹರು ಹಾರಿಸ್ಬೇಕು, ಧ್ವಜ ಹಾರಿಸ್ಬೇಕು. ಗಾಂಧೀಜಿ ಎಲ್ಲಿದ್ದರು? ನಾನು ಯಾವಾಗಲೂ ಈ ಪ್ರಶ್ನೆಯನ್ನು ಕಾಡುತ್ತೆ. ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆದರೆ ಬಾಗಿಲಲ್ಲಿ ನಿಂತ್ಕೊಂಡು ನಾನೇ ಮಾಡಿದ್ದು ಅಂತ ಎಲ್ಲರೂ ಹೇಳ್ಕೊಂಬರ್ತೇವೆ. ಈ ಸ್ವಾತಂತ್ರ್ಯ ಏನು ನಡೀತಲ್ಲ, ಕೋಲಾಹಲ ನಡೀತಲ್ಲ, ಇದ್ರ ಮುಂಚೂಳಿಯಲ್ಲಿದ್ದಂತಹ ಗಾಂಧಿ ಸ್ವಾತಂತ್ರ್ಯ ಸಿಕ್ಕಾಗ ಸಂಭ್ರಮದಲ್ಲಿ ಎಲ್ಲಿದ್ದರು? ಸಂಭ್ರಮದಲ್ಲಿ ಇರಲೇ ಇಲ್ಲ, ಅವರು ದಿಲ್ಲಿಯಲ್ಲೇ ಇರಲಿಲ್ಲ, ಕಲ್ಕತ್ತಾದಲ್ಲಿ ಉಪವಾಸ ಕೂತಿದ್ರು. ಅಲ್ಲಿ ಹಿಂಸೆ ಆಗಿತ್ತು, ಇದಾಗಿ ಕೋಪವಾದ ಹಾಗೆ ಹಿಂಸೆ ಆದಾಗ ಮೌಂಟ್ ಬ್ಯಾಟನ್ ಭಾಳ ಚೆನ್ನಾಗಿ ಹೇಳ್ತಾರೆ, ಇಫ್ ವೈಲೆನ್ಸ್ ಬ್ರೇಕ್ಸ್ ಔಟ್ ಇನ್ ಕಲ್ಕಟ್ಟಾ, ಇನ್ ದ ನ್ಯಾರೋ ಸ್ಟ್ರೀಟ್ಸ್ ಆಫ್ ಕಲ್ಕಟ್ಟಾ, ನೋ ಆರ್ಮಿ ಕ್ಯಾನ್ ಸೇವ್ ಇಟ್, ನೋ ಆರ್ಮಿ ಕ್ಯಾನ್ ಸೇವ್ ಇಟ್. ಕಲ್ಕತ್ತೆಯ ಸಂಧಿ ಗೊಂದಿಗಳಲ್ಲಿ ಹಿಂಸೆ ಶುರು ಆದರೆ ಯಾವ ಸೈನ್ಯವೂ ನಿಲ್ಲಿಸೋಕೆ ಸಾಧ್ಯ ಇಲ್ಲ. ಬಟ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಒನ್ ಮ್ಯಾನ್ ಆರ್ಮಿ, ಒನ್ ಮ್ಯಾನ್ ಆರ್ಮಿ, ಒಬ್ಬ ಮನುಷ್ಯ ಒಬ್ಬ ಸೈನ್ಯ ಕೆಲಸ ಮಾಡೋದು, ಗಾಂಧಿ ಕ್ಯಾನ್ ಡೂ ಇಟ್. ಅಲ್ಲಿ ಹೋದರು, ಅಲ್ಲಿ ಕೂತು ಉಪವಾಸ ಮಾಡ್ತಾಯಿದ್ರು. ನೆಹರು ಫೋನ್ ಮಾಡಿದ್ರಂತೆ ಅವರಿಗೆ, ಬಾಪು ಇವತ್ತು ಇದ್ದಿದ್ದಲ್ಲ ಕಾರ್ಯಕ್ರಮ ಬರಬೇಕಲ್ಲ ನೀವು ಅಂತ, ಸಂಭ್ರಮ ಇದೆ ಬರಬೇಕು ಅಂತ. ಗಾಂಧೀಜಿ ಹೇಳ್ತಾರೆ, ಸಂಭ್ರಮ ಯಾರಾದರೂ ಆಚರಿಸ್ಬೋದು, ನನ್ನ ಕೆಲಸ ಇದೆ ಇಲ್ಲಿ ಅಂತ. ನೋಡಿ, 200 ವರ್ಷಗಳ ಹೋರಾಟ ಇದ್ದದ್ರಲ್ಲಿ ಕೊನೆಗೆ ಮುಂಚೂಣಿ ನಿಂತ್ಕೊಂಡು ರಾಷ್ಟ್ರಪಿತ ಅನ್ನಿಸ್ಕೊಂಡವರು ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮದಲ್ಲಿ ಬರದೇನೆ ಆ ಕರ್ತವ್ಯಕ್ಕೋಸ್ಕರ ಉಪವಾಸ ಕೂತಿದ್ರು. ಅಲ್ಲಿ ಹೋಗಲಿಲ್ಲ, ಸಂಭ್ರಮಕ್ಕೆ ಹೋಗಲಿಲ್ಲ ಅವರು. ಇದು ಭಾಳ ದೊಡ್ಡದು ಅನಿಸೋದು ನನಗೆ.

0: Radio Sarang 107.8 FM.
1: ಇನ್ನೊಂದು ಮುಖ್ಯವಾಗಿ ವಿಚಾರ ಹೇಳ್ತಾರೆ ಬಸವಣ್ಣವರು. ನಾವು ಸೇವಕರು, ಶಿವ ಯಜಮಾನ. ಯಜಮಾನ ಹೇಳಿದ ಕೆಲಸ ಮಾಡೋದು ಶಿವ ಸೇವಕನ ಕೆಲಸ. ಸೇವಕ ಹೇಳ್ತಾನೆ, ಯಜಮಾನರು ಹೋಗು ಅಂದ್ರೆ ಹೋಗ್ತಾನೆ, ಬಾ ಅಂದ್ರೆ ಬರ್ತಾನೆ, ತೊಗೊಂಡು ಬಾ ಅಂದ್ರೆ ತೊಗೊಂಡ್ಬರ್ತಾನೆ. ಅವನ ಕೆಲಸ ಏನು? ಯಜಮಾನ ಹೇಳಿದ್ದನ್ನು ಮಾಡೋದು. ಆದರೆ ಕೆಲವರು ಸೇವಕರು ಹೇಗಿರ್ತಾರೆ ಗೊತ್ತಾ, ಯಜಮಾನರನ್ನೇ ಸಣ್ಣವ್ರು ಮಾಡಿಬಿಡ್ತಾರೆ. ನಮ್ಮ ಸಾವಿರಿಗೇನು ಗೊತ್ತಾಗಲ್ಲ ಸರ್, ನಾನೇ ಮಾಡಿಕೊಡೋದಿಲ್ಲ ಕೇಳಿದ್ದಾರೆ ಇರ್ತಾರೆ ಕೆಲವರು ಇರ್ತಾರೆ. ಅವನ ಕೆಲಸ ಸಾಹೇಬರು ಹೇಳೋದು ಮಾಡೋದು ಅಷ್ಟೇ, ಸೇವಕ ಆದೊಂದು. ಆದರೆ ಸೇವಕರು ಯಜಮಾನನ್ನ ಹಿಂದೆ ಹಾಕಿ ನಾನೇ ಮಾಡೋದು ಸರ್, ಅವ್ರಿಗೇನು ಗೊತ್ತಾಗಲ್ಲ, ಸುಮ್ಮನೆ ಸಹಿ ಮಾಡ್ತಾರೆ ಅವರು ಅಂತ ಹೇಳೋರು ಇದ್ದಾರೆ. ಅದಕ್ಕೆ ಹೇಳ್ತಾರೆ ಹಾಗೆ ಮಾಡಬಾರ್ದು. ಯಜಮಾನನ ಹೆಸರನ್ನು ಮುಂದೆ ಮಾಡದೆ ತನ್ನ ಹೆಸರನ್ನು ಮುಂದೆ ಮಾಡಿಕೊಂಡ್ರೆ ಯಜಮಾನ ನೋಡ್ತಾ ಇರ್ತಾನೆ, ಒಂದ್ಸಲ ಎತ್ತಿ ಹೊರಗೆ ಹಾಕ್ತಾನೆ ಹೋಗು ಅಂತ. ಅದೇ ಎಡಿಸಿ ಕಾಡಿತ್ತು ಶಿವನ ಡಂಗುರ. ಆದರೆ ನಿಜವಾದ ಸೇವಕ ಏನು ಮಾಡ್ತಾನೆ ಅಂದರೆ, ತಾನು ಏನೇ ಕೆಲಸ ಮಾಡಿದರೂ ಕೂಡ ನನ್ನ ಯಜಮಾನನ ಅಪ್ಪಣೆಯಿಂದ ಮಾಡಿದ್ದು, ಅವನು ಮಾಡುವಂದ ಅಂತ ಮಾಡಿದೆ ಅಂತ ಹೇಳಿ ತಾನು ಒಂದು ಕಾರ್ಯಕ್ಕೆ ಉಪಕರಣ ಅನ್ನೋ ಹಾಗೆ ಇರ್ತಾನೆ. ಅದು ಬಹಳ ಮುಖ್ಯ. ವಿ ಆರ್ ಓನ್ಲಿ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಅನ್ ಆ್ಯಕ್ಷನ್. ನಾವು ಯಾವುದೋ ಒಂದು ಕೆಲಸಕ್ಕೆ ಒಂದು ಕಾರಣನಾಗಿದ್ದೇನೆ. ಒಳ್ಳೆ ಕೆಲಸ ಮಾಡಿದಾಗ ಹೇಳ್ತಾರೆ, ಅಂತೂ ಭಗವಂತ ಬಳಸ್ಕೊಂಡಪ್ಪ ನಮ್ಮನ್ನು ಒಳ್ಳೆ ಕೆಲಸಕ್ಕೆ. ಮಾಡೋ ಕೆಲಸ ಭಗವಂತಂದು, ನಾನು ಬಳಸ್ಕೊಂಡಲ್ಲ ಅದೇ ಸಂತೋಷ ನನಗೆ, ಒಂದು ಅವಕಾಶ ಕೊಟ್ಟನಲ್ಲ ಮಾಡೋದಕ್ಕೆ. ಗಾಡ್ ಗಿವ್ಸ್ ಅಸ್ ಅಪಾರ್ಚುನಿಟೀಸ್ ಟು ಬಿ ಹಿಸ್ ಇನ್ಸ್ಟ್ರೂಮೆಂಟ್ಸ್. ಅವನು ಉಪಕರಣ ಆಗೋದಕ್ಕೆ ಅವಕಾಶ ಕೊಡ್ತಾನೆ, ಅದಕ್ಕೆ ನಾವು ಕೃತಜ್ಞರಾಗಿರ್ಬೇಕು ಅಂತ ಹೇಳಿದಾಗ ಮಾತ್ರ ಬೇಡಿತ್ತ ನೀವ ಕೂಡಲು ಸಂಗಮ ದೇವ, ಏನು ಕೇಳಿದ್ದು ಕೊಡ್ತಾನೆ, ಮೆಚ್ಚುತ್ತಾನೆ ಅವನು. ಆದರೆ ನಾನು ಮಾಡಿದೆ ಅಂತ ಹಂಗರ್ತೆ ಬಂದರೆ ಆಗೋದಿಲ್ಲ. ಇದು ಬಸವಣ್ಣನವರ ಇಡೀ ಜೀವನದ ಸೂತ್ರ, ವಿನಮ್ರತೆ ಅನ್ನುವಂಥದ್ದು. ಅಹಂಕಾರ ನಿರಸನ, ವಿನಮ್ರತೆ ಅನ್ನುವಂಥದ್ದು ಬಸವಣ್ಣವರ ಇಡೀ ಜೀವನದುದ್ದಕ್ಕೂ ಹೊತ್ಕೊಂಬಂದಂಥದ್ದು ಅದು ವಿನಮ್ರತೆ.

0: Radio Sarang 107.8 FM.
1: ಕೆಲವರು ಹೇಳ್ತಾರೆ ಧರ್ಮದ ಕೆಲಸ ಮಾಡಬೇಕು, ಆದರೆ ಈಗಲ್ಲ, ರಿಟೈರ್ ಆದ್ಮೇಲೆ ಮಾಡ್ಬೋದು. ಈಗ ತುಂಬ ಕೆಲಸ ಇರ್ತದೆ, ಈಗೇನು ಮಾಡೋಕ್ಕಾಗ್ತದೆ ಧರ್ಮ? ಎಷ್ಟೋ ಜನ ಹುಡುಗರು ಮಾತಾಡೋದು ನೋಡಿದ್ದೀನಿ, ಈಗೆಲ್ಲ ದೇವಸ್ಥಾನ ಪೂಜೆ ಅದೆಲ್ಲ ಈಗಲ್ಲ, ರಿಟೈರ್ ಆದ್ಮೇಲೆ ಬೇಕಾದಷ್ಟು ಟೈಮ್ ಇದೆ ಅಂತ ಎಲ್ಲರೂ ಹಾಗೆ ಹೇಳ್ತಾರೆ. ಆವಾಗಲೂ ಹೇಳ್ತಿದ್ರಂತೆ, ಸಮಯದ ಅಭಾವ ಪೂಜೆ ಮಾಡೋದಕ್ಕೆ ಅಂತ. ಅದಕ್ಕೆ ಎಷ್ಟು ಚಂದದ ಮಾತು, ಭಾಳ ಪ್ರಸಿದ್ಧವಾದಂಥ ಮಾತು ವಚನ ಬಸವಣ್ಣವ್ರದ್ದು: ನರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ, ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನ ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿನಿಂದೊಪ್ಪ ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಬಹಳ ಚಂದದ ಹಾಡು ವಚನ, ಅದ್ಭುತವಾಗಿ ಹಾಡಿದ್ದಾರೆ ಅದನ್ನು ಕೆಲವರು. ನರೆ ಕೆನ್ನೆಗೆ, ಗಡ್ಡ ಎಲ್ಲ ಬೆಳಗಾಗಿ ಹೋಗಿದೆ, ತೆರೆ ಗಲ್ಲಕ್ಕೆ ನೆರಿಗೆ ಬಂದು ಹೋಗಿದೆ ಮುಖದ ಮೇಲೆಲ್ಲ, ಶರೀರ ಗೂಡು ಹೋಗದ ಮುನ್ನ, ಶರೀರ ಕುಗ್ಗಿ ಹೋಗ್ತದೆ, ಗೂಡಾಗಿಬಿಡ್ತದೆ ಗೂಡು ಹೋಗೋದ ಮುನ್ನ, ಹಲ್ಲು ಹೋಗಿ ಕಣ್ಣು ಮುಂದೆ ಕಟ್ಟೋಂಗೆ ಬರೀತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ. ಇದಾದ ತಕ್ಷಣ ಯಾರೋ ಸಹಾಯ ಮಾಡಬೇಕಲ್ಲ, ನನ್ನ ಶರೀರ ನಾನೇ ಇಟ್ಕೊಳ್ಳೋಕ್ಕಾಗಲ್ಲ, ನಾಲ್ಕು ಜನ ಸಹಾಯ ಮಾಡ್ಬೇಕು, ನನಗೆ ಯಾರೋ ಎತ್ಕೋಬೇಕು ಅದು ಕೊಡಬೇಕು. ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಕಣ್ಣು ಮುಂದೆ ಕಟ್ಟುವಂಗಲ್ವಾ, ಕಾಲ ಮೇಲೆ ಕೈಯ ನೂರಿ ಹೇಳಬೇಕಾದ್ರೆ ಅಪ್ಪ ಹೇಳಬೇಕಪ್ಪ ಅಂತ ಒದ್ದಾಡ್ತೀವಿ. ಕೋಲ ಹಿಡಿಯದ ಮುನ್ನ, ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ. ಈ ಒಪ್ಪ ಆಯಿತು ಆಕಾರ, ದೇಹಕ್ಕೊಂದು ಒಳ್ಳೆ ಒಪ್ಪ ಆಯಿತು ಅಲಂಕಾರ, ಒಪ್ಪ ಅಂದರೆ ರೂಪ, ದೇಹಕ್ಕೊಂದು ಒಳ್ಳೆ ರೂಪ ಆಯಿತು ಸಣ್ಣದಿದ್ದಾಗ, ಯೌವನ ಇದ್ದಾಗ. ಆದರೆ ಮುಪ್ಪಿನಿಂದ ಆ ಒಪ್ಪ ಅಳಿಯದ ಮುನ್ನ, ಆ ಇರುವಂಥ ಅಲಂಕಾರ ಏನು ಚೆನ್ನಾಗಿತ್ತಲ್ಲ, ಆ ದೇಹದಾಢ್ಯ ಇತ್ತಲ್ಲ, ಅದು ಹಾಳಾಗಿ ಹೋಗೋದಕ್ಕಿಂತ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಈ ಕಡೆ ಸಾಲು ಬಹಳ ಮುಖ್ಯ, ಮೃತ್ಯು ಮುಟ್ಟದ ಮುನ್ನ. ಅದು ಯಾವಾಗ ಮುಟ್ಟುತ್ತೆ ಅಂತ ಗೊತ್ತಿಲ್ಲಲ್ಲ ನಮಗೆ, ಅದೇ ತಮಾಷೆ, ಅದು ಗೊತ್ತೇ ಇಲ್ಲ, ಯಾವಾಗ ಬೇಕಾದರೂ ಮುಟ್ಟಬಹುದು. ಆದ್ದರಿಂದ ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಆಗ್ಬೋದು, ವಯಸ್ಸಾದ್ಮೇಲೆ ಆಗ್ಬೋದೇನು, ಎಷ್ಟೋ ವರ್ಷ ಆದಮೇಲೆ ವಯಸ್ಸಾಗಿ ಗಡ್ಡ ಬೆಳಗಾಗಿ ಕೂದಲು ನೆರೆದು ಕೆನ್ನೆ ಗಿರಿಗೆ ನೀರಿಗೆ ಬೀಳ್ಬೋದು. ಆದರೆ ಮೃತ್ಯು ಮುಟ್ಟೋದು ಯಾವಾಗ ಅಂತ ಗೊತ್ತಿಲ್ಲಲ್ಲ, ಅದು ಕಣೇ ಸಾಲು ಭಾಳ ಮುಖ್ಯವಾಗಿರುವಂಥದ್ದು. ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಕೂಡಲು ಸಂಗಮ ದೇವನ, ಅದು ನಾಳೆನೇ ಮುಟ್ಬೋದು ನಿನ್ನ, ಅದಕ್ಕೆ ಇವತ್ತೇ ಶುರು ಮಾಡು.

0: Radio Sarang 107.8 FM.
1: ಯಾವುದಕ್ಕೂ ಪೂಜೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಿಲ್ಲ, ಎಲ್ಲದಕ್ಕೂ ಟೈಮ್ ಇದೆ ನಮಗೆ. ದೇವರು ಧ್ಯಾನ ಮಾಡೋಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅವರು ನರೆ ಕೆನ್ನೆಗೆ ಅದೆಷ್ಟು ವರ್ಣನೆ ಮಾಡ್ತಾರೆ ಒಬ್ಬರು ಅಂದರೆ, ಈ ದೇಹಕ್ಕೆ ಹೋಲಿಸ್ತಾರೆ. ವಯಸ್ಸಾದ ಮೇಲೆ ಮೈಯೆಲ್ಲ ಮರಗಟ್ಟಿ ಹೋಗ್ತದೆ, ನೀರಿಗೆ ಬೀಳ್ತದೆ ಮೈ ಮೇಲೆಲ್ಲ. ಹಲ್ಲು ಅನ್ನುವಂಥ ಎಲೆ ಉದುರು ಹೋಗ್ತದಂತೆ, ಸುಕ್ಕು ಅನ್ನುವಂಥ ಬೇರು ಗಿಡದಿಂದ ಹೊರಗೆ ಬಂದುಬಿಡ್ತದೆ. ಮೈ ಮೇಲೆ ಸುಕ್ಕು ಬಂದಾಗ ಆ ಗಿಡದ ಬೇರೆ ಹೊರಗೆ ಬಂದಂಗೆ ಆಗಿಬಿಡುತ್ತೆ. ದೇಹ ವೃಕ್ಷ ಊರುಗೋಲು ಆಸರೆಯಲ್ಲಿ ನಿಂತ್ಕೊಳ್ಳುತ್ತೆ. ಬೇರು ಹೊರಗೆ ಬಂದಾಗ ಆಧಾರ ಇಲ್ಲ ಅದಕ್ಕೆ, ಯಾವಾಗ ಬಿದ್ದು ಹೋಗ್ತೀನೋ ಅಂತ ತೂಕಾಡ್ತಾ ಇರುತ್ತೆ. ಹಾಗಿದ್ದಾಗ ಆಗ ಪಲ್ಲವಹೀನ ಸ್ಥಿತಿ ಅಂತ ಬಸವಣ್ಣ ಬರೀತಾರೆ. ಅದಕ್ಕೆ ಪಲ್ಲವಹೀನ, ಎಲೆ ಎಲ್ಲ ಯಾವುದು ಎಲೆನೇ ಇಲ್ಲ, ಗಿಡಕ್ಕೆ ಬಿದ್ದು ಹೋಗಿದೆ. ಪುಷ್ಪಹೀನ, ಫಲಹೀನ ಸ್ಥಿತಿಗೆ ಬಂದುಬಿಟ್ಟಿದೆ ದೇಹ ಅಂತ. ಫಲ ಇಲ್ಲ, ಪುಷ್ಪ ಇಲ್ಲ, ಎಲೆ ಇಲ್ಲ, ಹಾಗೆ ಒಣಗಿ ನಿಂತಹ ಮರ ಯಾವ ಕ್ಷಣಕ್ಕಾದರೂ ಬಿದ್ದು ಹೋದಾಗ ಆಗಿರುವಂಥ ದೇಹ ಇದು. ಅದಕ್ಕೆ ತಾನೇ ಬೆದರ್ತಾನಂತೆ ಮನುಷ್ಯ ಅವಾಗ, ಅಯ್ಯೋ ಇಷ್ಟು ಬೇಗ ವಯಸ್ಸಾಯ್ತಾ, ನಿಮಗೆ ಆಶ್ಚರ್ಯ ಅನಿಸುತ್ತೆ, ವಯಸ್ಸಾದದ್ದು ಗೊತ್ತೇ ಆಗಲ್ಲ ರೀ. ಅದು ಭಾಳ ವಿಚಿತ್ರ, ಅದು ಎಸ್ಪೆಷಲಿ ವಯಸ್ಸಾದ್ಮೇಲೆ ಜಾಸ್ತಿ ಗೊತ್ತಾಗುತ್ತೆ. ಅದು ವಯಸ್ಸಾದಂಗೆ ಆದಂಗೆ, ಹೌದಾ 50 ವರ್ಷ ಆಯ್ತಾ ಮದುವೆ ಆಗಿ, ಆಗ 50 ವರ್ಷ ಆಗಿದೆ ಆಗ ಅನಿಸುತ್ತೆ. ಆದರೆ ಮನಸ್ಸು ವಿಚಿತ್ರ ಹೇಗಿರುತ್ತೆ ಗೊತ್ತಾ, ಮನಸ್ಸು ವಯಸ್ಸಾಗಿದೆ ಅಂತ ಅನ್ನಲ್ಲ, ದೇಹ ವಯಸ್ಸಾಗಿದೆ ಅಂತ ಹೇಳುತ್ತೆ. ಎರಡಕ್ಕೂ ಕೋಆರ್ಡಿನೇಷನ್ ಆಗಲ್ಲ. ಓಡಬೇಕು ಅನಿಸುತ್ತೆ, ದೇಹ ಓಡಲ್ಲ. ಆಗ ಅನಿಸುತ್ತೆ, ಛೇ ನಾವು ಭಾಳ ಸ್ವಲ್ಪ ಕಷ್ಟ ಆಯಿತು, ಆತಂಕ ಆಯಿತು ಪರಿಸ್ಥಿತಿ ನಮ್ಮದು ಅಂತ ಅನಿಸುತ್ತೆ. ಅದಕ್ಕೆ ಹೇಳ್ತಾ ಇರೋರು, ಈ ಸ್ಥಿತಿಗೆ ಬೆದರಿ ಆಗಂತಾನೆ ಭಗವಂತ ಕಾಪಾಡಪ್ಪ ನನ್ನ, ಭಗವಂತ ಕಾಪಾಡು. ಈ ಭಗವಂತ ಕಾಪಾಡು ಅನ್ನೋದು ಆಗ ಬರೋದೇ ಸ್ವಲ್ಪ ಮೊದಲೇ ಬಂದಿದ್ದರೆ ವಾಸಿ ಇತ್ತು ಅಂತ ಅವರು ಮೊದಲಿಂದಾನೇ ಶುರು ಮಾಡಿ. ಯಾಕೆ ಹೇಳ್ತೀನಿ ಅಂದರೆ, ಯು ಬಿಕಮ್ ವಾಟ್ ಯು ಥಿಂಕ್. ನಾವೇನು ಅನ್ಕೋತೀವಿ ಅದು ಆಗಿಬಿಡ್ತೀವಿ. ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸಿನಲ್ಲಿ ಸಣ್ಣವನಿದ್ದಾಗಲೇ ಆ ಮನಸ್ಸು ಆ ಕಡೆ ಮೊಳಿತಾ ಇದ್ದರೆ ತಕ್ಷಣ ಬಾಯಿಗೆ ಬಂದುಬಿಡುತ್ತೆ.

0: Radio Sarang 107.8 FM.
1: ತಾವು ಕೇಳಿದ್ದೀರ ಅಜಾಮಿಳನ ಕತೆ. ಸಾಯುವಾಗ ನಾರಾಯಣ ಅಂದ ಅವನು, ಅದಕ್ಕೆ ಬಂದು ಅವನು ಪಾಪ ಮಾಡಿದ್ರು ಕೂಡ ಪಾರು ಮಾಡಿದ ಅಂತ. ಅಷ್ಟು ಸುಲಭ ಏನಲ್ಲ, ಹಂಗೆ ಒಂದೇ ಸಲ ಕರೆದ್ರೆ ಬರೋಲ್ಲ, ಅಟೆಂಡ್ರೇ ಬರೋಲ್ಲ, ಎರಡೆರಡು ಸಲ ಕರೆದ್ರೆ ನಾರಾಯಣ ಬರ್ತಾನೆ. ನಾರಾಯಣ ಅಂದರೆ ಯಾಕೆ ಬಂದ ಅಂದರೆ ನಾರಾಯಣ ಅಂದಂಥ ರೀತಿ ಬೇರೆ ಇತ್ತು. ಅವನು ಅವನು ಪಶ್ಚಾತ್ತಾಪ ದಗ್ಧನಾಗಿ ಎಷ್ಟು ಒದ್ದಾಡಿದ್ದ ಅಂದರೆ ಅವನ ಬಾಯಿಂದ ಬರೋ ಮಾತೇ ನಾರಾಯಣ ನಾರಾಯಣ ಅಂತ ಬರ್ತಿತ್ತು ಅವನಿಗೆ. ಹಾಗಾದಾಗ ಆ ಪಶ್ಚಾತ್ತ ತುಂಬಿದ ಮಾತಿಗೆ ಬಂದೇ ಹೊರತಾಗಿ ಅಕಸ್ಮಾತ್ತಾಗಿ ನಾರಾಯಣ ಅಂತ ಕರೆದ್ರೆ ಬರಲಿಲ್ಲ ಅವನು. ಹಾಗೆ ಆ ನಾರಾಯಣ ಅನ್ನೋದು ಅಭ್ಯಾಸ ಆಗಬೇಕಾದ್ರೆ ಹೇಗಾಗಬೇಕು, ಅದು ಮೊದಲಿಂದ ಬರಬೇಕಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಮೊದಲಿಂದ ಶುರು ಮಾಡು. ನರೆ ಕೆನ್ನೆಗೆ ತರೆಗಲ್ಲಕ್ಕೆ ಬರೋದಕ್ಕಿಂತ ಮೊದಲೇ ಶುರು ಮಾಡಿದಾಗ ಮೃತ್ಯು ಮುಟ್ಟದ ಮುನ್ನ ಕೂಡಲ ಸಂಗಮದೇವ ನಿಮ್ಮ ಜೊತೆಗೆ ಇರ್ತಾನೆ. ಅದು ಇರಬೇಕಾದದ್ದು, ಹಾಗಿರಬೇಕು ಅಂತ ಹೇಳ್ತಾರೆ. ಇದನ್ನು ಶಂಕರಾಚಾರ್ಯರು ಭಾಳ ಚೆನ್ನಾಗಿ ಹೇಳ್ತಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕೃಂಕರಣೆ. ಆಗ ಕಾಲ ಬಂದಾಗ ಅಯ್ಯೋ ಪಾರ್ ಮಾಡಪ್ಪ ಅಂದರೆ ಯಾರೂ ಪಾರ್ ಮಾಡೋಕ್ಕಾಗಲ್ಲ. ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತವು ಕಾಲ ಕ್ರೀಡತಿ ಗಚ್ಚತ್ಯಾಯು ಭಜ ಗೋವಿಂದಂ ಭಜ ಗೋವಿಂದಂ. ಗೊತ್ತಿಲ್ಲದ ಹಾಗೆ ಋತುಗಳು ತಿರುಗ್ತವೆ, ಕಾಲ ತಿರುಗ್ತದೆ, ವಯಸ್ಸಾಗ್ಬಿಡುತ್ತದೆ. ಎಷ್ಟು ಚಂದ ಅದು. ಅದಕ್ಕೆ ಡಿ ವಿ ಜಿ ಭಾಷೆ, ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಗೊತ್ತೇ ಆಗಲ್ಲ ಯಾವಾಗ ಇದಾಯಿತು, ಯಾವಾಗ ಬಂತು ಅಂತ ಗೊತ್ತಾಗಲ್ಲ. ನಮಗೆ ವಯಸ್ಸಾದದ್ದು ಗೊತ್ತೇ ಆಗಲ್ಲ ಎಷ್ಟೋ ಸಲ, ಆದರೆ ವಯಸ್ಸಾದ ಮೇಲೆ ಅನಿಸುತ್ತೆ ಆವಾಗೇ ಮಾಡಬೇಕು.

0: Radio Sarang 107.8 FM.
1: ಇದೇನು ದಾಸರು ಇದೇ ಹೇಳ್ತಾರೆ, ಈಗ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಅಂತ ಹೇಳಿದ ಕೊನೆಗೆ ಹೇಳ್ತಾರೆ, ಆಗ ನೆನೀಬೇಕಾಗಿತ್ತು ಕೃಷ್ಣನ ನಾಮ, ಆಗ ನೆನೀಬೇಕಾಗಿತ್ತು, ಆಗಲಿಲ್ಲ ಈ ವಯಸ್ಸಾದ್ಮೇಲೆ ಬಂತು ನನಗೀಗ, ಆಗ ನೆನೀಬೇಕಾಗಿತ್ತು ಅಂತ ಹೇಳಿ, ಹಾಗೆ ಆಗಿನಿಂದ ಮೊದಲಿಂದ ಮಾಡ್ಕೊಂಡಿರಬೇಕು ಅಂತ ಹೇಳಿ ಅದಕ್ಕೆ ಒಂದು ವಚನದಲ್ಲಿ ಬಸವಣ್ಣರು ಹೇಳ್ತಾರೆ. ಇಂಥವ್ರು ಯಾರಪ್ಪ ಅಂದರೆ ಕಾಲವಂಚಕರು ಅಂತ ಕರೀತಾರೆ, ಕಾಲವಂಚಕರು ಅಂತ. ಸಮಯ ಹಾಳು ಮಾಡಿ ಈಗ್ಯಾಕೆ ಆಮೇಲೆ ನೋಡಿದ್ರೆ ಆಯ್ತಲ್ಲ ಅಂತ ಮುಂದೆ ಹಾಕೋರು ಕಾಲವಂಚಕರು, ಕಾಲವಂಚಕರಾಗಬೇಡಿ ಅಂತ. ಮತ್ತೆ ಶಂಕರಾಚಾರ್ಯ ಹೇಳೋದಾದರೆ ಸಣ್ಣ ವಯಸ್ಸಿಗೆ ಗೊತ್ತಾಗಬೇಕು ಅಂದ್ಕೊಂಬಿಟ್ರು, ಸಣ್ಣ ವಯಸ್ಸಿಗೆ ನಾನು ಸನ್ಯಾಸಿ ಆಗ್ತೀನಿ ಅಂತ. ಯಾಕೆ, ಹುಡುಗ ನೋಡಿದರು, ಅಪ್ಪ ಬಂದರು, ಬಂದು ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ನಮಸ್ಕಾರ ಮಾಡಿದ್ರು, ಹೇಳಲಿಲ್ಲ. ಅಮ್ಮನ ಕೇಳಿದ್ರು ಅಪ್ಪಗೆ ಏನಾಯಿತು ಅಂತ, ಅಪ್ಪ ಹೋದ್ರಪ್ಪ ತೀರ್ಕೊಂಡ್ರು ಅಂದ್ರೆ ಏನರ್ಥ, ಅಪ್ಪ ಸಾಯ್ತರು, ಯಾಕೆ ಹಿಂಗಾಯ್ತು, ಎಲ್ರಿಗೂ ಆಗೋದಪ್ಪ ಇದು, ನಿನಗೂ ಆಗತ್ತಾ ಅಂತ ಕೇಳಿದ. ಹೌದು ನನಗೂ ಆಗುತ್ತೆ, ನಿನಗೂ ಆಗುತ್ತೆ. ಆ ಹುಡುಗ ನೋಡಿ, ಸಣ್ಣ ಹುಡುಗನಿಗೆ ಎಷ್ಟು ತೀಕ್ಷ್ಣ ಮನಸ್ಸು ಇರಬೇಕದು. ಎಲ್ಲರೂ ಸಾಯೋದೆ ಅಂದ ತಕ್ಷಣ ಮೊದಲೇ ಪ್ರಶ್ನೆ ಕೇಳೋದು, ಎಲ್ಲರೂ ಸಾಯೋದೆ ಆದರೆ ಬಂದ್ವಿ ಯಾಕೆ ಇಲ್ಲಿ ನಾವು, ಎಷ್ಟು ಚಂದ ಪ್ರಶ್ನೆ ನೋಡಿ. ಎಲ್ಲರೂ ಹೋಗೋದೆ ಖಂಡಿತ ಆದರೆ ಬಂದ್ವಿ ಯಾಕೆ, ಯಾಕೆ ಬಂದದ್ದು, ಕೋಹಂ ಕುತಾಯಾತಃ, ನಾನು ಯಾರು ಇಲ್ಲಿ ಯಾಕೆ ಬಂದೆ ನಾನು. ಅದು ತಾಯಿ ಹೇಳ್ತಾರೆ, ನಾನು ಕಂಡ್ಕೋಬೇಕು ಇದನ್ನು, ಇಲ್ಲಿ ಬಂದಾಗ ಒಂದು ಉದ್ದೇಶ ಇರಬೇಕಲ್ಲ, ನಾನು ಹೋಗೋದು ಖಾತ್ರಿ ಆಗಿದೆ, ಹಾಗಾದ್ರೆ ಬಂದದ್ದು ಯಾಕೆ, ನಾನು ಕಂಡ್ಕೋಬೇಕು, ನಾನು ಪರ್ಮಿಷನ್ ಕೊಡು, ಸನ್ಯಾಸಿ ಆಗ್ತೀನಿ ಅಂತ ಹಠ ಹಿಡಿದು ಸನ್ಯಾಸಿ ಆದರು. ಅದಕ್ಕೊಂದು ಕತೆ ಕಟ್ಟಿದರು, ಕೆರೆಗೆ ಸ್ನಾನಕ್ಕೆ ಹೋದಾಗ, ನದಿಗೆ ಸ್ನಾನಕ್ಕೆ ಹೋದಾಗ ಮೊಸಳೆ ಕಾಲು ಹಿಡ್ಕೊಂಡ್ಬಿಡ್ತು ಅಂತ. ಕಾಲು ಹಿಡ್ಕೊಂತು ಆ ಶಂಕರಾಚಾರ್ಯ ಕೂಗಿದ್ರಂತೆ, ಅಮ್ಮ ಮೊಸಳೆ ಹೇಳ್ತಾ ಇದೆ ನನಗೆ, ನೀನು ಸನ್ಯಾಸಿ ಆದರೆ ಬಿಡ್ತೀನಿ, ಇದ್ರೆ ತಿಂದುಬಿಡ್ತೀನಿ ಅಂತ ಹೇಳುತ್ತೆ ಅಂತ. ಆವಾಗಲೂ ಏನು ಮೊಸಳೆ ಬುದ್ಧಿವಂತ ಇರಲಿಲ್ಲ, ಈಗೂ ಏನು ಅಷ್ಟಿಲ್ಲ, ಅವ್ರು ಮಾತಾಡ್ತಿರ್ಲಿಲ್ಲ. ಮೊಸಳೆಗೆ ಇನ್ನೊಂದು ಅರ್ಥ ಸಾವು ಅಂತಿದೆ, ಮೊಸಳೆ ಇನ್ನೊಂದು ಅರ್ಥ ಸಾವು. ಶಂಕರಾಚಾರ್ಯ ತಾಯಿಗೆ ಹೇಳಿದ್ದು, ಅಮ್ಮ ಹುಟ್ಟಿದ ದಿನಾನೇ ಸಾವು ನನ್ನ ಕಾಲು ಹಿಡ್ಕೊಂಡಿದೆ, ಹುಟ್ಟಿದ ದಿವಸನೇ ಹಿಡ್ಕೊಂಡ್ಬಿಟ್ಟಿದೆ ಕಾಲು. ಅದಕ್ಕೆ ನಮ್ಮ ಜಿ ವಿ ಅಯ್ಯರ್ ಸಿನಿಮಾ ಮಾಡಿದಾಗ ತಾವು ನೋಡಿದಿರಲಿ ಗೊತ್ತಿಲ್ಲ, ಶಂಕರಾಚಾರ್ಯ ಅದ್ಭುತ ಸಿನಿಮಾ ಅದು. ಅದರೊಳಗೆ ಜ್ಞಾನ ಸಾವು ಅವ್ರ ಜೊತೆಗೆ ಇರ್ತವೆ, ಇಬ್ಬರು ಇರ್ತಾರೆ ಯಾವಾಗಲೂ ಶಂಕರಾಚಾರ್ಯ ಜೊತೆಗೆ. ಹುಟ್ಟಿದಾಗಿನಿಂದೇ ಬಂದಂಥದ್ದು ಒಂದು ಜ್ಞಾನ, ಇನ್ನೊಂದು ಸಾವು. ಎಲ್ರಿಗೂ ಬಂದಂಥದ್ದು ನಮಗೆ ಕಾಣಿಸಲ್ಲ ಅಷ್ಟೇ, ಅವ್ರು ಕಾಣಿಸ್ತು. ಅಯ್ಯೋ ಹುಟ್ಟಿದಾಗಲೇ ನಾನು ಸಾವು ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಅದು ನಾನು ನುಂಗೋದ್ರೊಳಗೆ ಈ ಜೀವನದ ಅರ್ಥ ಕಂಡ್ಕೋಬೇಕು ಅಂತ ಆ ಸಣ್ಣ ವಯಸ್ಸಿಗೆ ಶುರು ಮಾಡಿದರು. ಮಹಾಜ್ಞಾನಿಯಾಗಿ ಹೋದರು.

ಆಮೇಲೆ ಪೂಜೆ ಮಾಡಬೇಕು ಅಂತ ಹೇಳಿದ್ದು ನಿಜ, ಸಣ್ಣ ವಯಸ್ಸಿಗೆ ಶುರು ಮಾಡಿ ಬೆಳೆಸ್ಕೊಂಬನ್ನಿ ಅಂತ ಹೇಳಿದ್ರು. ಆದರೆ ಆ ಪೂಜೆ ನಾಟಕ ಆಗಬಾರ್ದು. ಕೆಲವ್ರು ಮಾಡ್ತಾರೆ, ಮೂರು ತಾಸು ಪೂಜೆ ಮಾಡ್ತಾರೆ, ನಾಲ್ಕು ತಾಸು ಪೂಜೆ ಮಾಡ್ತಾರೆ, ತಪ್ಪಲ್ಲ ಮಾಡಬೇಕಾದ್ದೆ ಮನಃಶುದ್ಧಿ ಆಗಲಿ. ಆದರೆ ಪೂಜೆ ನಾಟಕ ಆಗಬಾರ್ದು. ನಿಜವಾಗಲೂ ನಮಗೆ ಭಗವಂತ ನಡೆದಂಥ ಸಂವಾದ ಅದು ಪೂಜೆ ಅಂದರೆ. ಆ ಸಂವಾದ ಆಗೋದಿದ್ರೆ ಅಡ್ಡಿ ಇಲ್ಲ, ಅದಾದರೆ ಹೇಗಾಗತ್ತೆ ಅಂತ ಬರೀತಾರೆ ಅವರು. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಭಾಳ ಸುಂದರವಾದ ವಚನ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣನರಿಯದವರ ಕೈಯಲ್ಲಿ ಲಿಂಗವಿದ್ದೂ ಫಲವೇನು, ಶಿವಪಥವ ನರಿಯದನ್ನಕ್ಕ. ಎಷ್ಟು ಸುಂದರವಾದ ಮಾತು. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ನಮ್ಮ ಕೈಯಲ್ಲಿ ನೋಡ್ರಿ ಏನು ಅರ್ಥರೇಖೆ, ಇಲ್ಲಿಂದ ಇಲ್ತಂಗೆ ಬಂದುಬಿಟ್ಟಿದೆ ಒಂದೇ ಸಲ. ಅಂದರೆ ಕಂದಾಪಟ್ಟೆ ದುಡ್ಡು, ಬೇಕಾದಷ್ಟು ದುಡ್ಡು ಬಂದಿದೆ ಅಂತ, ಆಯುಷ್ಯ ರೇಖೆನೇ ಇಲ್ಲ. ಆಯುಷ್ಯ ರೇಖೆ ಅಂದರೆ ಜೀವನನೇ ಇಲ್ಲದೆ ಹೋದಾಗ ಹಣ ತೊಗೊಂಡು ಏನು ಮಾಡ್ತೀರಿ ಅದನ್ನು? ಬದುಕಿದ್ರೆ ತಾನೇ ಹಣ ಪ್ರಯೋಜನ. ಹಣ ಒಂದು ಉಪಯೋಗಕಾರಿಯಾದಂಥ ವಸ್ತು, ನೀವು ಬೇಕಾದನ್ನು ಕೊಂಡ್ಕೊಳ್ಳೋಕ್ಕಿರುವಂಥ ಒಂದು ಸಾಧನ, ಅದು ಬದುಕಿಗೆ ಅನುಕೂಲ ಆಗುವಂಥದ್ದು. ಬದುಕೇ ಇಲ್ಲ ಅಂದರೆ ಆ ಅರ್ಥರೇಖೆ ತೊಗೊಂಡು ಏನು ಮಾಡೋದಿದೆ? ಅರ್ಥವೇ ಇಲ್ಲ ಅದು. ಅದಕ್ಕೆ ಹೇಳ್ತಾರೆ ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು, ಹಂದೆ ಅಂದರೆ ಹೇಡಿ, ಪರಮ ಹೇಡಿ ಕೈಯಲ್ಲಿ ದೊಡ್ಡ ಚಂದ್ರಾಯುಧ, ಭಾರಿ ಆಯುಧ ಕೊಟ್ಟರೆ ಏನು ಪ್ರಯೋಜನ? ಏನೂ ಪ್ರಯೋಜನ, ಅವನಿಗೇನು ಹೆದರ್ತಾನೆ, ಅವನು ಮುಟ್ಟೋಕೆ ಹೆದರ್ತಾನೆ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವವರು ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ, ಮುಖ್ಯಮಂತ್ರಿಯಾಗಿ DKC ಪ್ರಮಾಣ. ಪರಮೇಶ್ವರ್ DCM 12 ಮಂದಿಗೆ ಸಚಿವ ಸ್ಥಾನ ಎಂದಿದೆ ಪ್ರಮುಖ ಸುದ್ದಿ. ಕರ್ನಾಟಕ ರಾಜ್ಯದ 25ನೆಯ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಬುಧವಾರ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ವಿಶೇಷವಾಗಿ ಪೂರ್ವಾಭಿಮುಖವಾಗಿ ಸಿದ್ಧಪಡಿಸಲಾಗಿದ್ದ ವೇದಿಕೆಯಲ್ಲಿ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ರಾಜ್ಯಪಾಲ ತಾವರಚಂದ್ ಗೆಹ್ಲೋಟ್ ಅವರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧನೆ ಮಾಡಿದರು. ಸಂವಿಧಾನದ ಪ್ರತಿಯನ್ನು ಹಿಡಿದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವೀರ ಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ ನೂತನ ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಇನ್ನು ಹಿರಿಯ ಶಾಸಕರಾದ KH ಮುನಿಯಪ್ಪ, KJ ಜಾರ್ಜ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಮಾಜಿ ಸ್ಪೀಕರ್ UT ಖಾದರ್, ಭೈರತಿ ಸುರೇಶ್, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಈಶ್ವರ್ ಬಿ ಖಂಡ್ರೆ, MB ಪಾಟೀಲ್ ಅವರು ದೇವರು ಮತ್ತು ವಿಶ್ವಗುರು ಬಸವಣ್ಣನವರ ಹೆಸರಿನಲ್ಲಿ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಸ್ವೀಕರಿಸಿದ ನೂತನ CM, DCM ಹಾಗೂ ಸಚಿವರಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಪುಷ್ಪಗುಚ್ಛವನ್ನು ನೀಡಿ ಅಭಿನಂದಿಸಿದರು. ಇನ್ನು ರಾಜ್ಯದ ಯುವಕರು ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮಲ್ಲಿರುವ ಪ್ರತಿಭೆ, ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳಲು, ಸಾಮಾಜಿಕ ಸಾಮರಸ್ಯವನ್ನು ಬೆಳೆಸಿಕೊಳ್ಳುವಂತೆ ಮಾಡುವ ಉದ್ದೇಶದಿಂದ 10,000 ಭಾರತ್ ಜೋಡೋ ಯುವಕರ ಸಂಘವನ್ನು ರಚನೆ ಮಾಡಲಾಗುವುದು ಎಂದು ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಘೋಷಿಸಿದ್ದಾರೆ. ಬುಧವಾರ ವಿಧಾನಸೌಧದಲ್ಲಿ ತಮ್ಮ ನೇತೃತ್ವದಲ್ಲಿ ನಡೆದ ಮೊಟ್ಟ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಪ್ರತಿಯೊಂದು ಗ್ರಾಮ ಪಂಚಾಯತ್ ಹಾಗೂ ನಗರ ಪ್ರದೇಶದ ವಾರ್ಡ್ಗಳಿಗೆ ಒಂದರಂತೆ ಭಾರತ್ ಜೋಡೋ ಯುವಕರ ಸಂಘವನ್ನು ರಚನೆ ಮಾಡಲಾಗುವುದು. ಪ್ರತಿಯೊಂದು ಸಂಘಕ್ಕೂ ತಲಾ 10 ಲಕ್ಷ ರೂಪಾಯಿಗಳ ಅನುದಾನ ನೀಡಲಾಗುವುದು ಎಂದು ಶಿವಕುಮಾರ್ ತಿಳಿಸಿದರು. ರಾಜ್ಯದ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗಳನ್ನು ನೀಡಲಾಗುವುದು. ವಿದ್ಯಾರ್ಥಿಗಳು ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು. ಈ ಸಂಬಂಧ ನಾವು ಸಾರಿಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೇವೆ ಎಂದು ಮುಖ್ಯಮಂತ್ರಿ ಹೇಳಿದರು. ಸಿದ್ದರಾಮಯ್ಯ ನೇತೃತ್ವದ ಸಂಪುಟದಲ್ಲಿ 56,000 ಉದ್ಯೋಗವನ್ನು ಭರ್ತಿ ಮಾಡಿಕೊಳ್ಳುವ ಸಂಬಂಧ ತೀರ್ಮಾನ ಕೈಗೊಳ್ಳಲಾಗಿತ್ತು. ಆದರೆ ಕಾರಣಾಂತರಗಳಿಂದ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗಿತ್ತು. ಇದೀಗ ನಾವು ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲು ನಿರ್ಧರಿಸಿದ್ದೇವೆ ಎಂದು ಅವರು ತಿಳಿಸಿದರು. ಇನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯ ಕಾಂಗ್ರೆಸ್ ಮುಖಂಡ ವಿಧಾನ ಪರಿಷತ್ತಿನ ಸದಸ್ಯ BK ಹರಿಪ್ರಸಾದ್ ಅವರನ್ನು ನೇಮಕ ಮಾಡಲಾಗಿದೆ. ಬುಧವಾರ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧಿಕೃತ ಅಧಿಸೂಚನೆ ಹೊರಡಿಸಿದ್ದು, ತಕ್ಷಣದಿಂದ ಜಾರಿಗೆ ಬರುವಂತೆ BK ಹರಿಪ್ರಸಾದ್ ಅವರನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಲಾಗಿದೆ ಎಂದು ತಿಳಿಸಿದೆ. ಸಂಘಟನೆ ವಾಕ್ಚಾತುರ್ಯ ಹೊಂದಿರುವ BK ಹರಿಪ್ರಸಾದ್ ಅವರು ದೇಶ ಹಾಗೂ ರಾಜ್ಯ ರಾಜಕಾರಣದ ಬಗ್ಗೆ ಸಾಕಷ್ಟು ಅನುಭವವನ್ನು ಕೂಡ ಹೊಂದಿದ್ದಾರೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಟ್ಟು ಘೋಷಿತ ಆಸ್ತಿ 1,413 ಕೋಟಿ ರೂಪಾಯಿ ಆಗಿದ್ದು, ಅವರು ಇದೀಗ ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಯಾಗಿದ್ದಾರೆ. ಹಿಂದಿ ಹೃದಯ ಭಾಗದ ರಾಜ್ಯಗಳ 10 ಮುಖ್ಯಮಂತ್ರಿಗಳ ಒಟ್ಟು ಸಂಪತ್ತನ್ನು ಮೀರಿದ ಸಂಪತ್ತನ್ನು ಅವರು ಹೊಂದಿರುವುದಾಗಿ ಇತ್ತೀಚೆಗಿನ ಚುನಾವಣಾ ಅಫಿಡವಿಟ್ಗಳ ವಿವರಗಳು ತಿಳಿಸಿವೆ. 2023 ಚುನಾವಣಾ ಅಫಿಡವಿಟ್ನಲ್ಲಿ ಕೊನೆಯದಾಗಿ ಘೋಷಿಸಲಾದ DK ಶಿವಕುಮಾರ್ ಅವರು ಒಟ್ಟು ನಿವ್ವಳ ಮೌಲ್ಯ ಕೃಷಿ, ವಸತಿ, ವಾಣಿಜ್ಯ ಭೂಮಿಯ ಮೌಲ್ಯದಿಂದಾಗಿ ಈಗ ಹೆಚ್ಚಾಗಿದೆ. ಇದರಲ್ಲಿ ರಾಮನಗರ ಎಂದು ಮೊದಲು ಕರೆಯಲಾಗುತ್ತಿದ್ದ ಬೆಂಗಳೂರು ದಕ್ಷಿಣದ ಭೂಮಿಗಳು ಕೂಡ ಸೇರಿವೆ. ಅಫಿಡವಿಟ್ಗಳ ಪ್ರಕಾರ DK ಶಿವಕುಮಾರ್ ಅವರ ನಂತರದ ಸ್ಥಾನದಲ್ಲಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರಿದ್ದಾರೆ. ತೃತೀಯ ಸ್ಥಾನದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿದ್ದಾರೆ. 10 ಮುಖ್ಯಮಂತ್ರಿಗಳ ಒಟ್ಟು ಆಸ್ತಿ ಮೌಲ್ಯ 106.75 ಕೋಟಿ ರೂಪಾಯಿ. ಇನ್ನು ದಿಲ್ಲಿ ಹೋಟೆಲ್ನಲ್ಲಿ ಭೀಕರ ಅಗ್ನಿ ದುರಂತವಾಗಿ 11 ವಿದೇಶಿಗರು ಸಹಿತ 21 ಮಂದಿ ಸಾವು.
ದಿಲ್ಲಿಯ ಮಾಳವೀಯ ನಗರದಲ್ಲಿ ಬುಧವಾರ ಮುಂಜಾನೆ ಭೀಕರ ಅಗ್ನಿ ಅವಘಡವೊಂದು ಸಂಭವಿಸಿದ್ದು, ಈ ದುರ್ಘಟನೆಯಲ್ಲಿ ಕನಿಷ್ಠ 21 ಮಂದಿ ಮೃತಪಟ್ಟಿದ್ದಾರೆ. ಒಟ್ಟು 37 ಮಂದಿಯನ್ನು ರಕ್ಷಿಸಲಾಗಿದೆ. ಅಚ್ಚರಿ ಏನೆಂದರೆ ಮೃತರಲ್ಲಿ 11 ಮಂದಿ ವಿದೇಶಿಗರಾಗಿದ್ದು, ಅಂದರೆ 9 ಮಂದಿ ಆಫ್ರಿಕನ್ನರು, 2 ತುರ್ಕ್ಮೆನಿಸ್ತಾನದವರು, 10 ಮಂದಿ ಭಾರತೀಯರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇನ್ನೂ ಹಲವರು ಗಾಯಗೊಂಡಿದ್ದು ಸಾವಿನ ಸಂಖ್ಯೆ ಹೆಚ್ಚುವ ಭೀತಿ ಇದೆ. ಮೃತ 10 ಮಂದಿ ಭಾರತೀಯರ ಪೈಕಿ 8 ಜನ ಒಂದೇ ಕುಟುಂಬದವರು ಎನ್ನಲಾಗಿದೆ. ದಿಲ್ಲಿಯ ಮಾಳವೀಯ ನಗರದ ಪ್ಲರಿಶ್ ಸ್ಟೇಬಿ ಆ್ಯಂಡ್ ಬಿ ಎಂಬ ಹೋಟೆಲ್ನಲ್ಲಿ ಈ ಅವಘಡ ಬುಧವಾರ ಬೆಳಿಗ್ಗೆ 8:30 ನಡೆದಿರುವಂಥದ್ದು. ಕರಾವಳಿಯ ಹೆಚ್ಚಿನ ಪ್ರದೇಶದಲ್ಲಿ ಸೋಮವಾರ ಅಪರಾಹ್ನದಿಂದ ಮುಂಗಾರು ಮಳೆಯ ಲಕ್ಷಣದಲ್ಲಿ ಮಳೆ ಸುರಿಯಲಾರಂಭಿಸಿದೆ. ಕೆಲವು ಕಡೆ ಸೋಮವಾರ ಸಂಜೆ ಆರಂಭವಾದ ಮಳೆ ನಿಧಾನವಾಗಿ ಮಂಗಳವಾರ ಮಧ್ಯಾಹ್ನದವರೆಗೂ ಸುರಿದಿದೆ. ಆಕಾಶದಲ್ಲಿ ದಟ್ಟ ಮೋಡ ಕೂಡ ಇರುವುದರಿಂದ ವಾತಾವರಣ ಮಳೆಗಾಲದ ರೀತಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಇನ್ನೂ 4-5 ದಿನ ನಿರಂತರ ಮಳೆಯಾಗಲಿದೆ. ಕೇರಳಕ್ಕೆ ಗುರುವಾರ ಮುಂಗಾರು ಪ್ರವೇಶಿಸಲಿದೆ ಎಂದು ತಿಳಿಸಿದೆ. ಕೇರಳದಿಂದ ಕೂಡ ಸೋಮವಾರದಿಂದ ಮಳೆಯಾಗುತ್ತಿದೆ. ಮಂಗಳವಾರ ಬೆಳಗ್ಗಿನವರೆಗಿನ ವರದಿಯಂತೆ ಕೇರಳದ ಬಹುತೇಕ ಕಡೆ ಉತ್ತಮ ಮಳೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ರಾಜ್ಯದಲ್ಲಿ ಈ ಬಾರಿಯ ಮುಂಗಾರು ಅವಧಿಯಲ್ಲಿ ವಾಡಿಕೆಯಿಂದ ಕಡಿಮೆ ಮಳೆ ಸುರಿಯುವ ಸಾಧ್ಯತೆ ಇದೆ. ಸದ್ಯದ ಮುನ್ಸೂಚನೆ ಪ್ರಕಾರ ಈ ವರ್ಷ ದೇಶದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಸುರಿಯುವ ನಿರೀಕ್ಷೆ ಇದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನಿನೋ ರೂಪುಗೊಳ್ಳುತ್ತಿದ್ದು, ಇದರ ಪರಿಣಾಮವಾಗಿ ನೇರವಾಗಿ ಮುಂಗಾರು ಮೇಲೆ ಬೀಳುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ದೀನ್ ದಯಾಳ್ ಉಪಾಧ್ಯಾಯ ರಾಜ್ಯ ವಿಕಾಸ ಪುರಸ್ಕಾರಕ್ಕೆ ರಾಜ್ಯದ 6 ಗ್ರಾಮ ಪಂಚಾಯಿತಿಗಳ ಪೈಕಿ ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ವಿವಿಧ ವಿಭಾಗದಲ್ಲಿ ಆಯ್ಕೆಯಾಗಿದೆ. ಹೆಬ್ರಿ ತಾಲೂಕಿನ ಮುದ್ರಾಡಿ, ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಣ್ಸೆ, ಹರ್ಕ್ಲಾಡಿ, ಕಾರ್ಕಳದ ಸಾಣೂರು ಹಾಗೂ ಬೆಂಗಳೂರಿನ ಹಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳು ಈ ಪುರಸ್ಕಾರಕ್ಕೆ ಆಯ್ಕೆಯಾಗಿವೆ. ಕೇಂದ್ರ ಪಂಚಾಯತ್ ರಾಜ್ಯ ಸಚಿವ ರಾಜೀವ್ ರಂಜನ್ ಸಿಂಗ್, ಸಚಿವರು ಹಾಗೂ ಅಧಿಕಾರಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ಪಂಚಾಯತ್ ಪುರಸ್ಕಾರಕ್ಕೆ ಮುದ್ರಾಡಿ ಗ್ರಾಮ ಪಂಚಾಯತ್ ಆಯ್ಕೆಯಾಗಿದ್ದು 1 ಕೋಟಿ ರೂಪಾಯಿ ನಗದು ಪುರಸ್ಕಾರ ಸಿಕ್ಕಿದೆ. ಗ್ರಾಮ ಪಂಚಾಯತ್ ಪಿಡಿಒ ಸುಭಾಷ್ ಕಾರ್ವಿ, ಹಿಂದಿನ ಪಿಡಿಒ ಸದಾಶಿವ ಶೇರ್ಗಾರ್, ಉಡುಪಿ ತಾಲೂಕು ಪಂಚಾಯತ್ ಇಒ ವಿಜಯ, ಬೆಳುವೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಅಮೃತ ಕುಲಾಲ್ ಪ್ರಶಸ್ತಿ ಸ್ವೀಕರಿಸಿದರು. ರಾಜ್ಯದ 2ನೇ ಅತಿದೊಡ್ಡ ಐಟಿ ಸಿಟಿಯಾಗಿ ಹೊರಹೊಮ್ಮುವ ಅವಕಾಶ ಹೊಂದಿರುವ ಮಂಗಳೂರಿನ ಐಟಿ ಪಾರ್ಕ್ ಯೋಜನೆ ಆರಂಭದಲ್ಲೇ ವಿಘ್ನ ಎದುರಿಸ್ತಾ ಇದೆ. 5 ತಿಂಗಳಲ್ಲಿ 2-2 ಬಾರಿ ಟೆಂಡರ್ ಕರೆದರೂ ಯಾರೂ ಆಸಕ್ತಿ ತೋರಿಸ್ತಾ ಇಲ್ಲ. ಮಂಗಳೂರಿನ ಹೊರವಲಯದ ದೇರೆಬೈಲು ಬ್ಲೂಬೆರಿ ಹಿಲ್ಸ್ನಲ್ಲಿ 3.5 ಎಕರೆ ಜಾಗದಲ್ಲಿ ಐಟಿ ಪಾರ್ಕನ್ನು 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿತ್ತು. ಬಿಯಾಂಡ್ ಬೆಂಗಳೂರು ಪರಿಕಲ್ಪನೆಯಡಿ ಮಂಗಳೂರಿನಲ್ಲಿ ಐಟಿ ಹಾಗೂ ತತ್ಸಂಬದಿ ಕ್ಷೇತ್ರಗಳನ್ನು ಉತ್ತೇಜಿಸಲು ಈ ಐಟಿ ಪಾರ್ಕ್ ಅಭಿವೃದ್ಧಿಪಡಿಸುವುದಾಗಿ ಹಿಂದಿನ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು. ಅದರಂತೆ ಕರ್ನಾಟಕ ರಾಜ್ಯ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನವರು ಟೆಂಡರ್ ಕರೆದಿದ್ದರು. ಮೊದಲ ಬಿಡ್ಡಿಂಗ್ ಕಳೆದ ಡಿಸೆಂಬರ್ನಲ್ಲಿ ತೆರೆದರೂ ಯಾರೂ ಭಾಗವಹಿಸಿರಲಿಲ್ಲ. 2ನೇ ಬಿಡ್ನಲ್ಲೂ ಕೇವಲ ಒಬ್ಬರು ಮಾತ್ರ ಭಾಗವಹಿಸಿರುವುದಾಗಿ ಹೇಳಿದೆ. ಕ್ಯೂನಿಕ್ಸ್ ಈ ಭೂಮಿಯ ಮಾಲಕತ್ವ ಹೊಂದಿದ್ದು ಟೆಂಡರ್ನಲ್ಲಿ ಷರತ್ತುಗಳು ಅಂಶಗಳು ಬಹುತೇಕ ಬೆಂಗಳೂರು ಮಾದರಿಯಲ್ಲಿದೆ. ಆದರೆ ಮಂಗಳೂರು ಟೈರ್ 2 ನಗರವಾಗಿರುವಾಗ ಷರತ್ತುಗಳು ಅದಕ್ಕೆ ಮಂಗಳೂರಿಗೆ ಅನ್ವಯಿಸುವಂತಿರಬೇಕು ಎಂಬುದು ಕೆಲವರ ಅಭಿಪ್ರಾಯ. ಒಂದೆಡೆ ಈ ಯೋಜನಾ ಪ್ರದೇಶದ ಮೂಲಸೌಕರ್ಯ ಅಭಿವೃದ್ಧಿಯಾಗ್ತಾ ಇಲ್ಲ. ಪ್ರದೇಶಕ್ಕೆ ತೆರಳುವ ರಸ್ತೆ ತೀರಾ ಕೆಟ್ಟ ಸ್ಥಿತಿಯಲ್ಲಿದ್ದು ಅದನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಜತೆಗೆ ಚದರ ಅಡಿಗೆ 53 ರೂಪಾಯಿಯಂತೆ ವಿಧಿಸಿರುವ ಬಾಡಿಗೆಯು ದುಬಾರಿ ಎನ್ನಲಾಗಿದೆ. ಇನ್ನು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಬುಧವಾರ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮಲ್ಲಿಕಟ್ಟೆಯ ಜಿಲ್ಲಾ ಕಾಂಗ್ರೆಸ್ ಭವನದ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಮುಖಂಡರಾದ ಟಿಕೆ ಸುಧೀರ್, ಭರತೇಶ್ ಅಮೀನ್, ಜಿತೇಂದ್ರ ಜಿ, ಸುವರ್ಣ ಯೋಗೇಶ್ ಕುಮಾರ್, ಉದಯ್, ಆಚಾರ್ ಹನೀಫ್, ಬಜಾಲ್, ವೆಲ್ವಿನ್, ವಿನೋದ್ ರಾಜ್, ಪಣಂಬೂರ್, ಲಕ್ಷ್ಮಣ್ ಶೆಟ್ಟಿ, ಪ್ರಶಾಂತ್ ಅಮೀನ್, ಉದಯ್ ಕುಂದರ್ ಇವರು

ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿಯ ದುಸ್ಥಿತಿ ಇದು. ಹೊರಗಿನಿಂದ ನೋಡುವಾಗ ಕಟ್ಟಡ ಸದೃಢವಾಗಿದ್ದು ಸುವ್ಯವಸ್ಥಿತವಾಗಿರುವಂತೆ ಕಾಣುತ್ತೆ. ಆದರೆ ಒಳಗಡೆ ಹೋದಾಗ ಅಲ್ಲಲ್ಲಿ ನೀರು ಜಿನುಗುತ್ತಾ ಇರುವುದು, ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇರುವುದು ಕಂಡುಬರುತ್ತೆ. ಶಾಲೆಗಳ ಸುರಕ್ಷತೆ ಮೂಲಸೌಕರ್ಯಗಳ ಬಗ್ಗೆ ಗಮನ ಹರಿಸಬೇಕಾದ ಕಚೇರಿಯ ಅಧಿಕಾರಿ ಸಿಬ್ಬಂದಿಗೆ ಸುರಕ್ಷತೆ ಇಲ್ಲದಂತಾಗಿದೆ. ಕಟ್ಟಡ ಅಲ್ಲಲ್ಲಿ ಬಿರುಕು ಬಿಟ್ಟಿತ್ತು, ಸಣ್ಣ ಮಳೆಗೂ ನೀರು ಸೋರಿಕೆಯಾಗ್ತಾ ಇದೆ, ಗೋಡೆಗಳು ಇನ್ನಷ್ಟು ಬಿರುಕು ಬಿಡುವ ಅಪಾಯ ಉಂಟಾಗಿದೆ. ಕಟ್ಟಡದ ಒಳಗಡೆ ಕೆಲಸ ಮಾಡುವ ಕಚೇರಿ ಸಿಬ್ಬಂದಿಗೆ ಎಚ್ಚರಿಕೆ ನೀಡುವ ಉದ್ದೇಶದಿಂದ ಅಲ್ಲಲ್ಲಿ ಎಚ್ಚರಿಕೆ ಬೋರ್ಡ್ಗಳನ್ನು ಕೂಡ ಹಾಕಲಾಗಿದೆ. ಸಣ್ಣಪುಟ್ಟ ರಿಪೇರಿ ಕೆಲಸಗಳು ನಡೆದಿದ್ರೂ ಅಪಾಯ ಕಡಿಮೆಯಾಗಿಲ್ಲ. ಈ ಬಾರಿಯ ಮಳೆಗಾಲ ಆರಂಭವಾಗಿದ್ದು ಮತ್ತೆ ಸಿಬ್ಬಂದಿ ಅಧಿಕಾರಿಯಲ್ಲಿ ಆತಂಕ ಮೂಡಿದೆ. ಮಾತ್ರವಲ್ಲ, ಕಚೇರಿಗೆ ಭೇಟಿ ನೀಡುವ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಶಿಕ್ಷಕರ ಸುರಕ್ಷತೆಗೆ ಇದೊಂದು ಸವಾಲಾಗಿದೆ. ಇದು ತುಂಬ ಹಳೆಯ ಕಟ್ಟಡ, ಮಳೆಗಾಲದಲ್ಲಿ ಸೋರುತ್ತೆ, ಅಲ್ಲಲ್ಲಿ ಬಿರುಕು ಬಿಟ್ಟುತ್ತೆ. ಸುರಕ್ಷತೆಯ ಆತಂಕ ಖಂಡಿತವಾಗಿಯೂ ಕೂಡ ಇದೆ. ಇದನ್ನು ಕೆಡವಲು ಇನ್ಯಾವುದೇ ರೀತಿಯಲ್ಲಿ ಸುರಕ್ಷಾ ಕ್ರಮ ಕೈಗೊಳ್ಳಲು ಒಂದು ವರ್ಷದ ಹಿಂದೆಯೇ ಲೋಕೋಪಯೋಗಿ ಇಲಾಖೆಗೆ ಪತ್ರ ಬರೆದಿದ್ದೆವು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಪಾಲಿಕೆ ಅಧಿಕಾರಿಗಳಿಗೂ ಮಾಹಿತಿ ನೀಡಿದ್ದು, ಇದುವರೆಗೆ ಸ್ಪಂದನೆ ಸಿಕ್ಕಿಲ್ಲ. ನಾವಾಗಿಯೇ ಸಣ್ಣಪುಟ್ಟ ದುರಸ್ತಿ, ತುರ್ತು ದುರಸ್ತಿ ಕೆಲಸವನ್ನು ಮಾಡಿಸಿಕೊಂಡಿದ್ದೀವಿ ಅಂತ ಮಂಗಳೂರು ಉತ್ತರ ವಲಯ ಬಿಇಒ ಜೇಮ್ಸ್ ಕುಟಿನ್ನು ಅವರೇ ಹೇಳ್ತಾ ಇದ್ದಾರೆ. ಇನ್ನು ನಗರ ಹೃದಯ ಭಾಗದಲ್ಲಿರುವ ವಾರ್ಡ್ಗಳಲ್ಲಿ ಒಂದಾಗಿರುವ ಮಿಲಾಗ್ರಿಸ್ ವಾರ್ಡ್ ಅಭಿವೃದ್ಧಿಯಲ್ಲಿ ದಾಪುಗಾಲಿಡ್ತಾ ಇದ್ರೂ ಕೊಳಚೆ ನೀರು ನೆರೆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಈ ಎರಡೂ ಸಮಸ್ಯೆಗಳು ವಾರ್ಡ್ನ ಅಭಿವೃದ್ಧಿಯ ಹಾದಿಯಲ್ಲಿ ಕಪ್ಪು ಚುಕ್ಕೆಗಾಗಿ ಗುರುತಿಸಿಕೊಂಡಿದೆ. ಈ ವಾರ್ಡ್ ಜನವಸತಿ ವಾಣಿಜ್ಯ ಸಂಕೀರ್ಣವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಒಳಗೊಂಡಿದೆ. ದಿನದಿಂದ ದಿನಕ್ಕೆ ಇಲ್ಲಿ ವಾಸ್ತವ್ಯಕ್ಕೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಗರದ ಪ್ರಮುಖ ವಾಣಿಜ್ಯ ಮಳಿಗೆಗಳು ಕೂಡ ಇಲ್ಲಿವೆ. ಆಸ್ಪತ್ರೆ, ಶಾಲೆಗಳು, ಧಾರ್ಮಿಕ ಸಂಸ್ಥೆಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ವಿವಿಧ ಧರ್ಮಗಳ ಜನರು ಇಲ್ಲಿ ಕೂಡ ವಾಸವಾಗಿದ್ದಾರೆ. ಈ ವಾರ್ಡ್ನ ಹಲವೆಡೆ ಮನೆಗಳಿಗೆ ಮಳೆ ನೀರು ನುಗ್ಗುತ್ತೆ. ಅತ್ತಾವರ, ಕಾಪ್ರಿಗುಡ್ಡೆ ಮೊದಲಾದಡೆ ರಾಜಕಾಲುವೆ ಪಕ್ಕದ ಮನೆಗಳಿಗೆ ಬಹುತೇಕ ಎಲ್ಲ ಮಳೆಗಾಲದಲ್ಲಿಯೂ ನೀರು ನುಗ್ಗುತ್ತೆ. ಕಳೆದ ವಾರ ಬಂದ ಮಳೆಗೆ ಸುಮಾರು 6 ಮನೆಗಳಿಗೆ ನೀರು ನುಗ್ಗಿದೆ. ಕಳೆದ ವರ್ಷ ಅತ್ತಾವರದ ಕೃಷ್ಣ ಭಜನಾ ಮಂದಿರ ಪರಿಸರ ಸಹಿತ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿತ್ತು. ಕೆಲವು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಕಳೆದ ಕೆಲವು ವರ್ಷಗಳಂತೆ ಈ ಬಾರಿಯೂ ನಮಗೆ ನೆರೆ ಭೀತಿ ಉಂಟಾಗಿದೆ. ಅದಕ್ಕಾಗಿ ಮಳೆ ಮುಗಿಯುವವರೆಗೆ ಬಾಡಿಗೆಗೆ ಮನೆಯಲ್ಲಿ ಉಳಿದುಕೊಂಡಿದ್ದೇವೆ ಎಂದು ಅತ್ತಾವರದ ಶ್ರೀಕೃಷ್ಣ ಭಜನಾ ಮಂದಿರದ ಸಮೀಪದ ನಿವಾಸಿ ಸರಿತಾ ಅವರು ತಮ್ಮ ನೋವನ್ನು ತೋಡಿಕೊಂಡಿದ್ದರು. ಮಿತ್ತಮುಗೇರಿನಲ್ಲಿ ಹರಿಯುವ ರಾಜಕಾಲುವೆ ಕಸದಿಂದ ತುಂಬಿದೆ. ಸ್ವಚ್ಛಗೊಳಿಸಿದರೆ ಮತ್ತೆ ಕಸ ಹಾಕುವವರನ್ನು ಎಚ್ಚರಿಸಲು ಅಲ್ಲಿ ತೋಡಿಗೆ ಕಸ ಹಾಕಬೇಡಿ, ಹಾಕಿದವರಿಗೆ 10,000 ರೂಪಾಯಿ ದಂಡ ವಿಧಿಸಲಾಗುವುದು ಎಂಬ ಬ್ಯಾನರ್ ಕೂಡ ಹಾಕಲಾಗಿದೆ. ಇನ್ನು ರಸ್ತೆ ವಿಸ್ತರಣೆಗಾಗಿ ಸುರತ್ಕಲ್ ಜಂಕ್ಷನ್ನಲ್ಲಿ ಅಗೆದು ಹಾಕಿದ ವೃತ್ತದ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಹಾಗೇ ಬಿಡಲಾಗಿದೆ. ಹೆದ್ದಾರಿ ಇಲಾಖೆ ರಸ್ತೆ ವಿಸ್ತರಣೆ ಕಾಂಕ್ರೀಟ್ ಹಾಕುವ ವೇಳೆ ವಾಹನಗಳು ಪರ್ಯಾಯವಾಗಿ ಬದಿಯಲ್ಲಿ ಹೋಗಲು ವೃತ್ತ ತೆಗೆದು ಹಾಕಿತ್ತು. ಮಂಗಳೂರು ಮಹಾನಗರ ಪಾಲಿಕೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಹೇಳಿತ್ತು, ಆದರೆ ಇದುವರೆಗೆ ಕೆಲಸ ಮುಗಿದಿಲ್ಲ. ಇದೀಗ ಮಳೆಗಾಲ ಆರಂಭವಾಗಿದ್ದು ವೃತ್ತದ ಗುಂಡಿಯಲ್ಲಿ ನೀರು ನಿಂತು ವಾಹನಗಳು ಬೀಳುವ ಅಪಾಯವಿದೆ. ಮುಂಜಾಗ್ರತಾ ಕ್ರಮವಾಗಿ ವೃತ್ತದ ಕಾಮಗಾರಿಯನ್ನು ತಕ್ಷಣ ಪೂರ್ಣಗೊಳಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸುರತ್ಕಲ್ ಜಂಕ್ಷನ್ ಸದಾ ವಾಹನ ದಟ್ಟೆಯಿಂದ ಕೂಡಿರುವ ಪ್ರದೇಶ. ಇಲ್ಲಿ ವೃತ್ತವನ್ನು ಅಗೆದು ಹಾಗೆ ಬಿಟ್ಟಿರುವುದರಿಂದ ರಾತ್ರಿ ವೇಳೆ ವಾಹನ ಸವಾರರಿಗೆ ರಸ್ತೆ ಸರಿಯಾಗಿ ಕಾಣಿಸದೆ ಅಪಘಾತಗಳು ಸಂಭವಿಸಬಹುದು. ಈಗ ಮಳೆ ನೀರು ತುಂಬಿಕೊಳ್ಳುತ್ತಿರುವುದರಿಂದ ಅಪಘಾತದ ಭೀತಿ ದುಪ್ಪಟ್ಟಾಗಿದೆ. ಯಾರಾದರೂ ಪ್ರಾಣ ಕಳೆದುಕೊಂಡ ಮೇಲಷ್ಟೇ ಅಧಿಕಾರಿಗಳು ಎಚ್ಚರಗೊಳ್ಳುತ್ತಾರೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಪಾದಚಾರಿಗಳು ಈ ಗುಂಡಿಯನ್ನು ಗಮನಿಸದೆ ರಸ್ತೆ ದಾಟುವಾಗ ಲಯ ತಪ್ಪಿ ರಸ್ತೆಗೆ ಬೀಳುವ ಅಪಾಯವೂ ಕೂಡ ಇದೆ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಸುರತ್ಕಲ್ ಉಪಕಚೇರಿಯಲ್ಲಿರುವ ಶಾಸಕರ ಕಚೇರಿಯಲ್ಲಿ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಮಳೆಗಾಲದಲ್ಲಿ ಕೃತಕ ನೆರೆ ಉದ್ಭವಿಸದಂತೆ ತೋಡುಗಳ ಸ್ವಚ್ಛತೆ, ಹಳೆಯದಾದ ಮರಗಳ ಕೊಂಬೆಯನ್ನು ಕಡಿಯುವುದು, ಸಮುದ್ರ ಕೊರೆತ ತಡೆಗೆ ಕ್ರಮ ಮತ್ತಿತರ ವಿಚಾರಗಳ ಬಗ್ಗೆ ಮನವಿ ಸ್ವೀಕರಿಸಿದರು. ಸರ್ಕಾರದಿಂದ ಪ್ರತಿ ತಿಂಗಳು ಬರುತ್ತಿದ್ದ ವಿಧವಾ ವೇತನ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದು ಸಮಸ್ಯೆ ಬಗ್ಗೆ ಫಲಾನುಭವಿಗಳು ಶಾಸಕರ ಗಮನ ಸೆಳೆದರು. ಶಾಸಕರು ಜನರ ಅಹವಾಲುಗಳನ್ನು ಸ್ವೀಕರಿಸಿ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಇನ್ನು ರಂಗಭೂಮಿಯು ಕಲಿಕೆ ನಿರಂತರವಾಗಿದ್ದು ಸದಾ ಹೊಸತನದ ಅನ್ವೇಷಣೆ ನಡೆಯುತ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ತುಳು ನಾಟಕ ತರಬೇತಿ ಕೈಗೊಂಡ ತುಳು ಸಾಹಿತ್ಯ ಅಕಾಡೆಮಿಯ ಕಾರ್ಯಶ್ಲಾಘನೀಯ ಎಂದು ನಟ ಸಾಯಿ ಚೇತನ್ ಅವರು ಹೇಳಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಉರ್ವ ಎಸ್ಎಸ್ಸಿಎಸ್ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಲ್ಲಿ ಬುಧವಾರ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ತುಳು ನಾಟಕ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭ ನಾಟಕ ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಮಾತನಾಡಿ, ಕಾಲೇಜಿನಲ್ಲಿ ರಂಗಾಭ್ಯಾಸ ವಿದ್ಯಾರ್ಥಿಗಳಿಗೆ ಸೃಜನಾತ್ಮಕ ಯೋಚನೆ ಮೂಲಕ ಪಠ್ಯ ಅಧ್ಯಯನಕ್ಕೂ ಪೂರಕವಾಗುತ್ತೆ ಎಂದರು.
ತರಬೇತಿ ಕಾರ್ಯಾಗಾರದ ನಿರ್ದೇಶಕರಾದ ಯೋಗೀಶ್

0: ಟಿ ರಂಗ ನಿರ್ದೇಶಕ ಜಗನ್ ಪವಾರ್, ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಸುಚಿತ್ರ ಪಿ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳುತ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇಷ್ಟು ಹೊತ್ತು ಸುದ್ದಿಗಳನ್ನು ಓದಿದವರು ನಾನು, ನಿಮ್ಮ ಆರ್ಜೆ ಸೈಫುಲ್ಲಕುತ್ತಾರ್. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರೆ ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಕೇಳುಗರೆ, ಇದೀಗ ಅಡುಗೆ ಮನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಂತರದಲ್ಲಿ ಕಾರ್ಯಕ್ರಮ ಕೊಂಕಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 9 ಗಂಟೆಗೆ ಬ್ಯಾರಿ ಕಾರ್ಯಕ್ರಮ, ಹಾಗೆಯೇ 9:30ಕ್ಕೆ ಕನ್ನಡ ಕಾರ್ಯಕ್ರಮದಲ್ಲಿ ಪುಂಡಿಕಾಯಿ ಗಣಪತಿ ಭಟ್ ಅವರ ಮಾತುಗಳು ಪ್ರಸಾರವಾಗುತ್ತೆ. ಹಾಗೆಯೇ 10 ಗಂಟೆಗೆ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ. ಈ ಬಾರಿಯ ತುಳು ಚಾವಡಿ ಕಾರ್ಯಕ್ರಮದಲ್ಲಿ ಯುವ ನಿರ್ದೇಶಕ ಚಿತ್ರ ಸಾಹಿತಿ ಕಾರ್ತಿಕ್ ಭಂಡಾರಿ ಇವರು ಭಾಗವಹಿಸಲಿಕ್ಕಿದ್ದಾರೆ. ಕೇಳುಗರೆ, ನೀವು ಕೂಡ ಇವರ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆಯೇ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಅವರ ಜೊತೆಗೆ ಮಾತನಾಡಬಹುದು. ಕರೆ ಮಾಡುವಂತಹ ಸಂಖ್ಯೆ 6364204949. ಕೀರ್ತನ್ ಭಂಡಾರಿ, ಯುವ ನಿರ್ದೇಶಕ, ಚಿತ್ರ ಸಾಹಿತಿ, ನಮ್ಮ ಗಜಾನನ ಕ್ರಿಕೆಟರ್ಸ್ನಲ್ಲಿ ಇವರು ಯುವ ನಿರ್ದೇಶಕರು ಕೂಡ ಆಗಿದ್ದರು. ಇವತ್ತಿನ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆಯೇ 11 ಗಂಟೆಗೆ ಯಕ್ಷಗಾನ ಶಿವ ಪಂಚಾಕ್ಷರಿ ಮಹಿಮೆ ಭಾಗ 2 ಪ್ರಸಾರವಾಗುತ್ತೆ. ಹಾಗೆಯೇ ತುಳು ಕಾರ್ಯಕ್ರಮದಲ್ಲಿ ಉದೀಪನ ಬೆನ್ನೆರೆ ಪಾತ್ರಕಥೆಯಲ್ಲಿ ಮಾತನಾಡಿದ ಮಾತುಗಳು ಪ್ರಸಾರವಾಗುತ್ತೆ. ಹಾಗೆಯೇ ತುಳು ಹಾಡುಗಳು ಪ್ರಸಾರ. 3 ಗಂಟೆಗೆ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಹಾಗೆಯೇ 4 ಗಂಟೆಗೆ ಸಮಾಜಮುಖಿ. ಹಾಗೆಯೇ 6 ಗಂಟೆಗೆ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ ಕೇಳುಗರೆ. ಹಾಗೆಯೇ ರಾತ್ರಿ 8 ಗಂಟೆಗೆ ಯಕ್ಷಗಾನ. ಹಾಗೆಯೇ ರಾತ್ರಿ 8:30ಕ್ಕೆ ಎಂದು ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ ಕೇಳುಗರೆ. ಇದು ಇಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನ ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬಾ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/2 ಕಪ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ. ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನು ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನು ಒಂದು ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ, ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ, ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ ಒಂದು ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/2 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ, ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ, ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ, ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆ ಮುಂದಿನ ಮತ್ತೊಂದು ರೆಸಿಪಿ ಮಸಾಲ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ.
ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು ಒಂದು ಬೌಲ್ನಲ್ಲಿ ಹಾಕಿ, ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

0: ಧನಿನೆ ಹೊಲೋಫೆರ್ನೆಸ್ ಅನು ತು ಜೀವಿನಂತಿ ಇಟ್ಲಾ ಸುಲೋ ಬ್ಯಾನ್ ಮಾನುನ್ಗೆವನು ಅಂಕಾ ಇತ್ಲೆ ಸ್ವತಂತ್ರ ಜೀವನ್ ಜೀವಕು ಅವಕಾಶ ಕಂದಿಲ್ಲ ಪಳೈತಾನ ಹೆ ಸಗಳೆ ಸರ್ವೇಶ್ವರಾಚೆ ನಿರ್ಮೋಣೆ ಆನಿ ತಾಚಿ ದಯಾ ಮುನ್ ಮಕಾ ಭೋಗ್ತಾ
1: ಅಂಸು ಸರ್ವೇಶ್ವರ ದೇವು ಬೋರೋ ಆನಿ ಕನ್ ವಳೋ ತಾಕಾ ತಾಶಾ ಲೋಕಾಸೋ ಮೋಗ ಅಸಾ ಆನಿ ತೋ ತಂಕಾ ನಾ ಸಾಂಗ್ ಸೊಡ್ಸೋ ನಾ ಮುನೂನು ಹಾಂ ಝಣ ಆ ಜಿಲ್ಫಾ
0: ಹೊಲೋಫೆರ್ನೆಸಾಚ್ಯಾ ದಯೇನ ಪಟ್ಲ್ಯಾ ತೀನ್ ರಾತಿನಿ ಅಂಕಾ ಭಾರ ವಸೋನು ಮಾಗಣೆ ಕೊರೋಕು ಆನಿ ಉದ್ಕಾ ಜರಿ ಕಡೆ ನಾವು ಪರವಾನಗಿ ಲಾಭಲ್ಯಾನ ಅಂಕಾ ಭೋವ ಸುಲೋಭ ಜಾಲೆ ತಶೆಂಸ ಆಮಿ ಹಾಡಿಲ್ಲೆ ಕಾಣ ಸೇವಕು ಅಂಕಾ ಪರವಾನಗಿ ಮೇಳಲ್ಯಾ ಅಶುದ್ಧ ಕಾಣ ಸೇವಚೆ ಸುಕ್ಲೆ
1: ಅಂಸೋ ದೇವ್ ನಿಜಾಯ್ಕಿ ಬೋರೋ ಅನಿ ಕನ್ ಬೋಳೋ ತಾಕ ತಚ ಲೋಕಾಸು ಮೋಗ ಅಸಾ ಆದಿ ಮಗ ಆಮ್ಚೆ ಪೂರ್ವೋಸ್ ಈಜಿಪ್ತಾಂತ ಸ್ಥಾನ ದೇವಾನು ಫರವೆಚೆನ್ ಕಾಳಿಸ್ ಧರುನ್ ಕೆಲ್ಲೆ ಹುಣ ಆತ ಜಸ್ ದೇವಾನು ಹೊಲೋಫೆರ್ನೆ ಸಚೆನ್ ಕಾಳಿಸ್ ದಯಾಳ್ ಕೆಲ ಆಮುನ್ ಮಕ ಭಕ್ತ ನಾತರ್ ಎ ಕ್ರೂರಿ ಸೇನಾಧಿಪತಿ ಇತ್ಲೋ ಮೋವಾಳ್ ಜಾವ್ ಸಾಧ್ಯ
0: ತಾಂತೋನು ತುಜೆ ತರ್ ನಾಡ್ಪೋಣು ಅನಿ ತುಜ ಸೊಬಾಯ ಸೊಯ್ ಪಾತ್ರ ಸಾಧನಿನೆ ತಶೆ ಮುಣ್ ಮಕ ಭೋಗ್ತಾ ತಾಚೆ ಸೇವಕ ತಾಚೆ ಅಂಗರಕ್ಷಕ ಅನಿ ಹೇರ ತಾಂಚೆ ದೋನಿ ದೋಳೆ ವಾಟಾರ್ನ ತೂ ಕಾ ಪೊಳೈತಾನ ತಾಂಚಿ ಕಾಳ್ಜ ಮೋ ವಳ್ಯಾ ಸುಂಪುರ ತೊ ಹೊಲೊ ಫೆರ್ನೆಸ ತೂ ಕಾ ಅಚ್ಚಿ ಕೊರೋಕು ಸ್ವಪ್ನೆ ತಾತ
1: ಜಿಲ್ಫಾ ಕಾಯಿ ದೇ ಮುಜಿ ಸೊಬಾಯ್ ತಾ ಚಾ ಲೋಕಾಗ ಬಾ ಚಾ ಕೊರೋಕು ಏಕ್ ಹತೇರ್ ಕಶೆ ವಾಪಾಡ್ತಾ ಸವೆ ನಂಗಿ ದೇವಾಚಿ ಮಾಂಡಾವಳು ವಿಚಿತ್ರಸ್ತ ಜಿಲ್ಫಾ ತೀ ಅಂಚ ನಾಟಾಪುಂಗ್ ಜಾಯ್ನ ಬೋರೆ ಇಷ್ಟು ಮುಜೆ ರಸ ತೇ ಹಾವ್ ನೆಣಾ ಮುಂತು ಚಿಂತೈ ಆಯ್ಕ್ ಆಜ್ ರಾತಿಕ ತಾಣೆ ಏಕ್ ವೋಟ್ ಜೇವಾಣ ಸಾ ಕೆಲ ಅನಿ ಹಾವೇ ತ್ಯಾ ಜೌನಾಂತ್ ವಾಂಟ ಹೋಗ್ಯೋಂಕು ತಾಚಾ ಸೇವಕ ಮುಖಾಂತ್ರ ಮಕ ಆಪೋಣೆ ದಡ್ಲ ಸುರ್ಬೇರ್ ತ್ಯಾ ಜೌನಾಂತ್ ವಾಂಟ ಹೋಗ್ಯೋ ಮಕ ಮೋನ್ ನತಿಲ್ಲೆನ್ ತರಿ ತಾಚಾ ಕಾರ್ಬಾರ್ಯಾಂಚ ಒತ್ತ ಏಕ್ ಶೇವಟಿ ಹಾವ್ ಕಬೂಲ್ ಜಲಿ
0: ತರ ಆಜ್ ರಾತಿ ತು ಹೊಲೊ ಫೆರ್ನೆಸ್ ಸಂಗಿ ಜೌತೆಲಿ ತರ ತುವೆ ಬೋರಾಂತ್ಲಿ ಬೋರಿ ಮುಸ್ತೈಕಿನೆ ಸೋಂಗ್ ಜಾಯ್ ತುಜಿ ಕೂಡು ಬಂಗಾರ ಶಿಂಗಾರ ಅನ್ನೆ ಟೋಕ್ ಜಾಯ್
1: ಹಾವ್ ಆಸ್ತಾಚೆ ಮಾನಾಚೆ ಸೈರೆ ಆಸ್ತಾ ಹಾವೆ ಬೋರೆ ನೆಶ್ಚೆ ಗರ್ಜ ಆಸಾ ದೇಕೋನು ತುವೆ ಮಕಾಕು ಮೋಕೋರೋಂಗ್ ಜಾಯ್
0: ಪೊಳೆ ಹಾವು ತುಜಿ ಸಾಕನ್ ತೂ ಜಾ ಸೇವೆಕ ಸದಾಸ್ ತಯಾರ್
2: ತಿ ಸೊಬಿತ್ ಸುಂದರ್ ತರ್ನ ಟಿಸ್ರಿ ಮುಚ ತಂಬಾ ಕಿವನ್ ಆಜ್ ಸೋತ ದೀಸ್ ತಿ ಕಪಳೆಲ್ಲ ಕಡಿಯತಾವ್ ಮುಚೆ ಕಾಳಿಸ್ ಸುಡ್ಸೋಡನ ಸ ಪಟ್ಲೆ ತೀನ್ ದೀಸ್ ತೀನ್ ಶತಮಾನ ತಿಶಿಮಕ ಬೊಗ್ಲಿ ಆಸ್ ಸೌತ ದೀಸ್ ಮುಚನ ನಿಸುಸುಂಗ್ ಜಾಯ್ನ ತಿಚಿ ರಕ್ವನ್ ಕರ್ತ ಅಸ್ತನ ತಿಚೆ ತಾವ್ ಸೇವಾ ಆಶ್ರಮಚಿ ಕಾಯ್ ಸೂಕ ಅಸ ಜರ್ ತರ್ ಏಕ್ ಸುಬಿತ್ತ ಸ್ರೀ ಏಕ್ ಹಾವ್ ತದೋಶಿ ಕರಿನ ತರ್ ಹಾವ್ ಹಲಪ್ ಪೆರ್ನಾ ಸೇನಾಧಿಪತಿ ಜಾವ್ಕು ಫವನೆ ಆಂಸು ಆಂಸರ್ ತತಶೆ ಮಕ ಭಕ್ತ ಶ್ರೀಯಕ್ ನೆಟೋಂಕು ಹಾಟ್ ನೆಟ್ಕುರುಂಕು ವೇಳತ್ತ ನೈಗಿ ಎದೋಳ್ವರೇಕ್ ಅವೆ ಸುಸ್ನಿಕಾಯನ ರಮಲ್ಯ ಮಕ ಅನಿ ತೋಡ ವೇಳ ರಾಕ್ಯ ತತಶೆ ದಿಸ್ತ ತೋಳ್ ಪರ್ಯಂತ ಆಮ್ಚ ನಸ್ಪಿನಿಂಕೇಕ್ ನಾಸೋಂಕ ಅವಕಾಶ ಕರ್ದಿಲ್ಲ ಕಶೆ तांचो नास मुझो आत्रे गुन्हे करतलो आणि मुझ्या मोतीक संतोष दितलो. शिपायानो आमच्या नसपिनीक नासूंक अवकाश कर दियात.

Așa, te-a. Azi, mă, că Baldi!

ಇದೇ ಸಾರ್ಥಕಾಯು ಜೀವನ. ನಂಗ ಎಂದಿಗೂ ಜೀವಿಸಿಡ ಚಲ್ರು ಈ ಮೂಲಭೂತ ಪ್ರಶ್ನೆ ನಂಗಲು ನಿರಂತರ ಆಯಿಟು ಬಿಯಾರಿಕಿಡು ಪೋಲೆ ಆಕಡು. ಈ ಜೀವನತ್ತಗೂ ಒಂದು ನಿರ್ದಿಷ್ಟ ಉದ್ದೇಶ ಇನ್ನಿಟ್ಟೇ ಬೇನು. ಆ ಉದ್ದೇಶತ್ತೆ ತೆರೆಯಿಟ್ಟು ಜೀವಿಸಿಯಪ್ಪಮೇ ಈ ನಂಗಲ ಜೀವನ ಸಾರ್ಥಕಾವುಡು. ಈ ಜೀವನತ್ತಲುಲ್ಲೋ ನಂಗಲು ಕರ್ತವ್ಯತೆಲ್ಲ ಪ್ರಾಮಾಣಿಕ ಆಯಿಟು ನಿರ್ವಹಿಸಿಯಪ್ಪಮೇ ಈ ಜೀವನತ್ತು ಪ್ರಾಮುಖ್ಯತೆ ಪಿನ್ನ ಮಹತ್ವ ನಂಗೋಗು ತೆರೆಯೋಗು ಸಾಧ್ಯ ಅವಳು. ಎಂಗನಮ ಮಿಂಜಿಡು ಪಿನ್ನ ಎಂದಿಗಾ ಮಿಂಜಿಡು ಚಲ್ರದೆ ಜೀವನದ ಉದ್ದೇಶ ಖಂಡಿತವಾಯಿಟುಮಲ್ಲ. ಈ ದುನಿಯಾವುಲು ಪ್ರಾಣಿಂಗಂ ಪಿನ್ನ ಪಕ್ಷಿಂಗಂ ಕೂಡ ಜೀವಿಸಿಯುಂಟುಂಡು. ಐತೆಂಗ ಪ್ರಾಣಿಂಗಲೋ ಕಾಂಟಿ ಯಾರ ಪಿನ್ನ ವಿಶೇಷ ಬುದ್ಧಿ ಅದು ಇನ್ಸಾನಾಯೋನಿಗು ಒರು ಮನುಷ್ಯನಾಯೋನಿಗೂ ಉಂಡು. ಇನ್ಸಾನಾಯೋನು ಈ ಮನುಷ್ಯನಾಯೋನು ಸಮ ಉಳ್ಳದಿಡೆ ಗ್ರಹಿಸೋಗು ಪಿನ್ನ ಯೋಚಿಸೋಗು ತೆರೆಯೋನು. ಅಂಗನಾಯಿಟ್ಟು ಇನ್ಸಾಂಡು ಜೀವನ ಚಲ್ರದೆ ಪ್ರಾಣಿ ಪಕ್ಷಿಗಳು ಜೀವನತ್ತು ಪೋಲೆ ಆಗಂಟೆ ಅವಂಡು ಜೀವನತ್ತಿಗೆ ನಿರ್ದಿಷ್ಟ ಉದ್ದೇಶ ಉಂಡು. ಜೀವನ ಎಂಗನೆ ಇಕ್ಕೋನು ಏ ಏ ಉದ್ದೇಶತೆ ಜೀವನ ಹೊಂದಿಟ್ಟಿಕ್ಕೋನು ಅದು ಚಲ್ರದಡೆ ಮನುಷ್ಯನಾಯೋನು ತಂಡು ಬುದ್ಧಿಶಕ್ತಿ ವಿವೇಚನೆ ಚಿಂತನೆ ಪಿನ್ನ ಅಧ್ಯಯನದ ಮುಖಾಂತರ ಕಾನೋಗು ಸಾಧ್ಯ ಅವಳು. ದುನಿಯಾವುಡು ಸೃಷ್ಟಿ ಆಕ್ಯದಾಯ ಇಲಾಹ ಇನ್ಸಾನಿಗೆ ಸಮಾತುಡು ಮಾರ್ಗದರ್ಶನ ಕೊರ್ತುಡ ಚಲ್ರದ್ದು ನೇರು. ತತ್ವ ಸಂಹಿತೆಂಗ ಧರ್ಮಗ್ರಂಥಂಗ ಇನ್ಸಾಂಡು ಜೀವನತ್ತಿಗೆ ಬೇನ್ಮಾಯತರ ಮಾರ್ಗದರ್ಶನ ಕೊರ್ತುಡು ಪಿನ್ನ ಕೊರ್ತುಂಟು ಕೂಡ ಉಂಡು. ಮನುಷ್ಯನಾಯೋನಿಗೂ ನಲ್ಲು ವಿವೇಚನಡು ಪಿನ್ನ ತಿಳುವಳಿಕಿಡು ಶಕ್ತಿ ಉಂಡೇ ಉಂಡು. ನಲ್ಲು ನಲ್ಲು ಬಿಸಿಯತ್ತೆ ತೆರೆಯುಳ್ಳದಾಯ ಎಲ್ಲ ಅವಕಾಶ ಮನಿಸಮಾರಿಗೂ ಉಂಡು. ಅದರ ಮುಖಾಂತರಮೇ ಜೀವನತ್ತು ನೇರಾಯ ಉದ್ದೇಶತ್ತೆ ಅರಿಞ್ಞಿಟ್ಟು ಅದರ ಪೋಲೆ ನಡುಕುಡು ಜವಾಬ್ದಾರಿ ಕೂಡ ಅವಂಡದಾಯಿಟಿಕ್ಕಿಡು. ಜೀವನತ್ತಲು ಇಂಗಂತೂ ಎಲ್ಲ ಜವಾಬ್ದಾರಿ ನೊರ್ಞಪ್ಪ ಜೀವನ ಚೆಲ್ರದು ಶ್ರದ್ಧೆ ಉಳ್ಳ ಜೀವನ ಇಟ್ಟು ಪೋಂಡು. ಈ ಶ್ರದ್ಧೆ ಉಳ್ಳೋ ಜೀವನತ್ತಲೆ ಇನ್ಸಾನು ನಲ್ಲದಡೆ ಪಿಡ್ಚಿಟ್ಟು ಬೆಡಕಡೆ ಬುಟ್ಟುಟ್ಟು ಜೀವನ ರಥತ್ತೆ ಮುನ್ನಲು ಕೊಂಪೋಂಡದು ಅವಂಡು ಕರ್ತವ್ಯ ಕೂಡ ಆಯಿಟಿಕ್ಕಿಡು. ಅದಕ್ಕಾಯಿಟ್ಟೆ ಮನುಷ್ಯ ಒರು ನೀತಿಯುತ ಆಯು ಚೌಕಟ್ಟಲು ತಂಡ ಜೀವನತ್ತು ರೂಪಿಸಿಡು ನಲ್ಲೋ. ಈ ಜೀವನತ್ತಲು ಸುಖ ದುಃಖ ನೊಂಬಲ ಸಂದೋಲ ಬುಲ್ಪು ಚಿರಿಕೆ ಪಿನ ಸೋಲು ಗೇಲು ಇದೆಲ್ಲ ನೊರ್ಞಪ್ಪ ಜೀವನ ಚೆಲ್ರದೆ ನಂಗೊಗೊರು ರಂಗಭೂಮಿಡ ಪೊಲೆ ಕಾಂಡು. ಅದಲಾಯಿಟ್ಟು ಜೀವನತ್ತಲು ಮನಿಸಮ್ಮಾರಿಗೆ ಒರು ಪುದ್ಧಿಯು ನಮೂಂತೋ ಅನುಭವ ಕೂಡ ಆವುಡು. ಜೀವನತ್ತಲು ಜಯಿಸೋನೆಂಗೆ ನಂಗಲ್ಲು ಮುಖ್ಯಮಾಯಿಟ್ಟು ಶ್ರದ್ಧೆ ಬೇನು. ಆ ಶ್ರದ್ಧೆ ಚೆಲ್ರದೆ ಜೀವನತ್ತು ಒರು ದಿಕ್ಸೂಚಿ. ಆ ಶ್ರದ್ಧೆಮೇ ಜೀವನತ್ತು ಪ್ರೇರಕ ಶಕ್ತಿಯೂ ಕೂಡ ಆಯಿಟುಂಡು. ಆ ಶ್ರದ್ಧೆಲಾಯಿಟ್ಟು ಜೀವನ ನಲ್ಲೆ ಆವುಡು. ಜೀವನತ್ತು ಚುತ್ತಲೂ ಬೆಳಕರು ಕಾನುಗು ಸಾಧ್ಯ ಆವುಡು. ಚೆನ್ನಂಗೆ ಜೀವನ ಪ್ರಕಾಶಮಯ ಆವುಡು. ನಂಗಲು ಆಸೆ ಆಕಾಂಕ್ಷೆ ಪಿನ್ನ ಆಸಕ್ತಿ ಎಲ್ಲ ಕಾರ್ಯಗತ ಆವನೆಂಗೆ ಜೀವನತ್ತಲು ಶ್ರದ್ಧೆ ಬೇನು. ಆ ಶ್ರದ್ಧೆ ಚೆಲ್ರದು ಜೀವನತ್ತಲಾಕುಡು ಎಲ್ಲ ಸಾಧನೆಗೂ ಪ್ರೇರಣೆ ತಂಡು ಉತ್ತೇಜನ ತಂಡು. ಅದಲಾಯಿಟ್ಟು ಎಲ್ಲಾತಡೆಯ ಜೀವನತ್ತಲು ಸಾಧಿಸೋಗು ಸಾಧ್ಯ ಆವುಡು. ಈ ಪೇಡಿ ಅಜ್ಞಾನ ಮನಸ್ಸಿಡು ದೌರ್ಬಲ್ಯ ಇದೆಲ್ಲ ತಿಳುವಳಿಕೆಡು ಕೊರತೆಲು ಉಂಡಾವುಡು. ಆರು ತಂಡು ಸೊರಪನಿಡೆಲ್ಲ ಶ್ರದ್ಧೆಲು ಪಿನ್ನ ಉತ್ತೇಜನತ್ತಲು ಆಕಡಾನ ಅವುಂಡೆ ಸಮಾಜ ಪಿನ ಸಮುದಾಯ ಖಂಡಿತ ಮೆಚ್ಚಿಡು ಗೌರವಿಸಿಟ್ಟು ಪುರಸ್ಕರಿಸಿಡು. ಇದು ನೇರು ಅಂಗಂತೋ ಇನ್ಸಾನಿಗೆ ಜೀವನತ್ತಲು ಸುಲಭತ್ತಲು ಜಯಿಸೋಗು ಸಾಧ್ಯ ಆವುಡು. ಧೈರ್ಯ ಪಿನ್ನ ಆತ್ಮವಿಶ್ವಾಸ ಚೆಲ್ರದು ಮನುಷ್ಯ ಮಾರಲು ಶ್ರದ್ಧೆ ಉಂಡಾಕಡು. ನಲ್ಲು ನಲ್ಲು ಸರ್ವಪಣಿಕೆಲ್ಲ ಶ್ರದ್ಧೆಮೇ ಮೂಲಮಂತ್ರ ಆಯಿಟಿಕ್ಕಿಡು. ಶ್ರದ್ಧೆಲಾಯಿಟ್ಟು ಮನುಷ್ಯ ತಂಡು ಪ್ರತಿ ಕರ್ತವ್ಯತೆಂ ನಲ್ಲು ನೆಲಲು ನಿರ್ವಹಿಸಿಯುಂಟು ಪೋಂಡ. ಶ್ರದ್ಧೆ ಪಿನ ಸ್ವರಾಕುಡು ಉತ್ತೇಜನ ಚೆಲ್ರದು ಒರೇ ಪಾವುಲಿಡೋ ಜಂಡು ಮೊಗ ಇನ್ನೆ ಪೋಲೆ. ಶ್ರದ್ಧೆ ಒರು ವೇಳೆ ಮನಸ್ಸಿಗೂ ಇಲ್ಲಾಂಟಾಯಂಗ್ ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟು ಕಾಂಡು. ಶ್ರದ್ಧೆ ಒರು ವೇಳೆ ಮನಸ್ಸಿಗೂ ಇಲ್ಲಾಂಟಾಯಂಗ್ ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟು ಕಾಂಡು. ಶ್ರದ್ಧೆ ಚೆಲ್ರದೆ ಅವನಿಗೂ ತನ್ನಲ್ಲಿ ಇಲ್ಲಾತು ಶಕ್ತಿಯ ಕೊಡ್ತುಟ್ಟು ಜೀವನದಲ್ಲಿ ಉತ್ತೇಜನ ಪಿರ್ಸಪಾಡು ಪಿನ್ನ ಒರ್ಮೆಪಾಡು ನೊರೆಯೋಗು ಸಾಧ್ಯ ಆವುಡು. ಆರೊಟ್ಟುಗೂ ಶ್ರದ್ಧೆ ಉಂಡ ಅವನಿಗೂ ನಿರಾಸೆ ಚೆಲ್ರದೆ ಇಲ್ಲ. ಇದು ಗಾಂಧೀಜಿ ಚೆನ್ನ ಪಾಲಕ. ಇನ್ಸಾಂಡು ಕಲ್ಬುಡು ಉಲ್ಗ ಉಲ್ಲೋ ಆ ಸುಪ್ತ ಪ್ರತಿಭೆಡೆ ಅಡಚಿಟ್ಟು ಎನಿಪಾಟುನೆಂಗೆ ಮುಖ್ಯಮಾಯಿಟ್ಟು ಅವನಿಗೂ ಶ್ರದ್ಧೆ ಬೇನು. ಅಂಗನಮೇ ಪ್ರೋತ್ಸಾಹಂ ಬೇನು. ಈವರು ವಿಶೇಷಮಾಯು ಶಕ್ತಿರೇ ದುನಿಯಾವುಡು ಪರ್ತಲು ಕ್ರಮತ್ತಲು ಕೊಂಪೋಯಂಗೆ ಭೌತಿಕ ಪಿನ್ನ ವೈಜ್ಞಾನಿಕ ಬೆಳವಣಿಗೆ ಸಾಧ್ಯ ಆವುಡು. ಅದೇ ಶಕ್ತಿಡೆ ಭಾವನೆ ಆ ಯೋಚನೆ ಪಿನ್ನ ವಿವೇಚನೆಡ ಪರ ಕುಂಪೋಯಂಗೆ ಈ ಕಲೆ ಈ ಸಾಹಿತ್ಯ ಪಿನ್ನ ಸಂಸ್ಕೃತಿ ಚೆಲ್ರು ಭೌತಿಕ ಬೆಳವಣಿಗೆಗೆ ಅದು ಕಾರಣ ಆವುಡು. ಶ್ರದ್ಧೆ ಪಿನ್ನ ನಂಬಿಕೆಂಗ ನಿಶ್ಚಿತ ಜೀವನತ್ತಲು ಒರು ಘನತೆ ಒರು ನೆಮ್ಮದಿ ಪಿನ ಭದ್ರತೆಡೆ ಇನ್ಸಾನಿಗೆ ತಂಡು. ಜಯಿಸಿಡು ಶಕ್ತಿ ತನ್ನಲ್ಲು ಇನ್ನೆಂಗುಂ ಅಂಧ ಶ್ರದ್ಧೆಲಾಯಿಟ್ಟು ಸೋಕುಡು ಭಾವನೆಡೆ ಹೊಂದಿಟ್ಟುಲ್ಲೋ ಇನ್ಸಾನ ಈ ಜೀವನತ್ತಲು ಎಪ್ಪಂ ಜಯಿಸಿಲ್ಲ. ನಂಗ ಎಪ್ಪಂ
నంగల్లి ఏదు పని ఆవుడు చెల్రో ఆత్మవిశ్వాసతే హొందిటిక్కునే హొరతు నంగల్లు ఆవుల చెల్రో అవిశ్వాసతే మనస్సులు బెయిచోలుగు తీరా. ఇన్సాండు చైతన్యమే జీవనతుల సర్వస్వ ఆయిటుండు. ఆ చైతన్య ఆ ఇన్సాండు హృదయతులు ఎప్పం నొరుంజటిక్కును. అవున్ తండు నడవడిలు ఆచార విచార తెలిపిన తండు నాలుతో నాలుతో జీవనతులు అదిడే రూఢిసియప్ప అవుడు జీవన నల్లావుడు. ఈ చైతన్య చిల్లరదే శ్రద్ధాత్మక జీవనతో ప్రేరక శక్తి. ఆ జీవనతులు ఎప్పం విశ్వాసబేను. తాను మింజుగాయిట్టు తిన్నడే చెల్రో ఓర్మే ఇన్సానయోనుగు జీవనతులు బేనే హొరతు తిన్నుగాయిట్టు మింజిడిపోలే తప్పు కల్పని జీవనతులు ఎప్పం ఇక్కోగు తీరా. ఆ పీర్సపాడ్, ఆ ఓర్మెపాడ్, ఆ నేరు, ఆ విశ్వాస పిన ప్రామాణికతడి జీవనతులు నంగ అలవడిసి ఎప్పమే నంగలే ఆదర్శ జీవనావుడు, అర్థపూర్ణ జీవనావుడు.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮೂಡುಬಿದಿರೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ಪುಂಡಿಕಾಯ ಗಣಪಯ್ಯ ಭಟ್ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
1: ಮೊದಲೊಂದು ಮಾತು ಹೇಳಬೇಕು, ಇದು ಪ್ರಥಮವಾಗಿ ನಡೆಯುತ್ತಾ ಇರುವಂತಹ ಸಾಹಿತ್ಯ ಸಮ್ಮೇಳನ. ಬಹುಶಃ ಇವತ್ತಿನ ಉಪನ್ಯಾಸಗಳು, 3-4 ಉಪನ್ಯಾಸಗಳು ನಡೀಲಿಕ್ಕಿದೆ. ಆ ಉಪನ್ಯಾಸಗಳ ಉದ್ದೇಶ ಏನು ಅಂತ ಹೇಳಿದರೆ, ಪ್ರಥಮ ಸಾಹಿತ್ಯ ಸಮ್ಮೇಳನ ನಡೆಯುವಂಥ ಸಂದರ್ಭದಲ್ಲಿ ಮೂಡುಬಿದಿರೆಯ ಸಮಗ್ರ ಪರಿಚಯ ಇಲ್ಲಿ ಆಗಬೇಕು. ಮೊದಲು ನಾವು ನಮ್ಮನ್ನು ತಿಳ್ಕೊಳ್ಬೇಕು, ಆಮೇಲೆ ನಮ್ಮ ಜ್ಞಾನದ ಪರಿಧಿಯನ್ನು ವಿಸ್ತರಿಸಿಕೊಳ್ಬೇಕು ಅಂತ ಹೇಳುವ ನೆಲೆಯಲ್ಲಿ ಮೂಡುಬಿದಿರೆಯ ಬಗ್ಗೆ, ಮೂಡುಬಿದಿರೆ ಇತಿಹಾಸ, ಮೂಡುಬಿದಿರೆಯ ಸಾಹಿತ್ಯ, ಮೂಡುಬಿದಿರೆಯ ಸಂಸ್ಕೃತಿ, ಮೂಡುಬಿದಿರೆಯ ಶಿಕ್ಷಣ, ಇದರ ಬಗ್ಗೆ ಇಡೀ ದಿನದ ಕಲಾಪಗಳನ್ನು ಅವರು ವ್ಯವಸ್ಥೆಗೊಳಿಸಿದ್ದಾರೆ. ಇದು ಬಹುಶಃ ಈ ದೃಷ್ಟಿಯಿಂದ ತಾಲೂಕು ಸಮ್ಮೇಳನಗಳಲ್ಲಿ ಒಂದು ಹೊಸ ಪ್ರಯೋಗ ಅಂತೇಳಿ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಾನಿವತ್ತು ಮಾತಾಡಬೇಕಾದಂಥ ವಿಷಯ ಅಂತ ಹೇಳಿದರೆ, ತುಳು ದೇಶಕ್ಕೆ ವಿಶಿಷ್ಟಮಪ್ಪ ನಗರ, ತುಳು ದೇಶಕ್ಕೆ ತಿಲಕಾಯಮಾನವಾದ ನಗರ, ಸುಶೀಲ ಸತ್ಪುರುಷರಿಂದ ಒಪ್ಪುವ ಪುರ, ಧರೆಯೊಳಗಂ ಪ್ರಸಿದ್ಧಿ ಪಡೆದೊಪ್ಪುವ ಪುರ. ಇದು ಮೂಡುಬಿದಿರೆ ಸುಮಾರು 500-560 ವರ್ಷಗಳ ಹಿಂದಿನ ಶಾಸನದಲ್ಲಿ ಮೂಡುಬಿದಿರೆಯನ್ನು ವಿವರಿಸಿದಂಥ ಪರಿ ಇದು. ನಮಗೆ ಆಶ್ಚರ್ಯ ಏನು ಅಂತ ಹೇಳಿದರೆ, ಆ ಶಾಸನದಲ್ಲಿ ಏನೇನು ಮಾತುಗಳನ್ನು ಹೇಳಿದ್ದಾರೆ ಅದು ಇವತ್ತಿಗೆ ಕೂಡ ಅತ್ಯಂತ ಮೂಡುಬಿದಿರೆಯ ದೃಷ್ಟಿಯಿಂದ ಪ್ರಸ್ತುತ ಆಗಿರುವಂಥದ್ದು. ಆ ಪರಂಪರೆಯನ್ನು ಮೂಡುಬಿದಿರೆ ಹೇಗೆ ಕಾಯ್ದುಕೊಂಡು ಬಂದಿದೆ ಅಂತ ಹೇಳುವುದಕ್ಕೆ ಒಂದು ಒಳ್ಳೆಯ ನಿದರ್ಶನ ಅಂತ ನಾನು ತಿಳಿಯುತ್ತೇನೆ. ಈ ಮೂಡುಬಿದಿರೆಯ ಬಗ್ಗೆ ಪರಿಚಯಾತ್ಮಕವಾದಂತಹ ಇಲ್ಲಿ 3-4 ಉಪನ್ಯಾಸಗಳಿದ್ದಾವೆ, ಆದ್ದರಿಂದ ಒಬ್ಬರ ಉಪನ್ಯಾಸ ಇನ್ನೊಬ್ಬರನ್ನು ಅತಿಕ್ರಮಣ ಮಾಡಬಾರದು ಅಂತ ಹೇಳುವ ದೃಷ್ಟಿಯಿಂದ ನನ್ನ ಉಪನ್ಯಾಸವನ್ನು ತಾಂತ್ರಿಕ ದೃಷ್ಟಿಯಿಂದ ಕೇವಲ ಇತಿಹಾಸದ ಒಂದು ಕಿರುನೋಟವನ್ನು ನೀಡಲಿಕ್ಕಷ್ಟೇ ನಾನಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರಬಹುದು, ಮೂಡುಬಿದಿರೆ ಇತಿಹಾಸ ಅಂತ ಹೇಳಿದರೆ ಅದು ಒಂದಲ್ಲ 2-3 PhD ಆಗುವಂಥ ವಿಷಯ ಅದು. ಆದ್ದರಿಂದ 2 ವಿಚಾರಗಳನ್ನು ನಾನಿಲ್ಲಿ ಆರಂಭದಲ್ಲಿಯೇ ಸ್ಪಷ್ಟಪಡಿಸಬೇಕು. ಒಂದೇನು ಅಂತ ಹೇಳಿದರೆ, ಇದು ಅತ್ಯಂತ ವಿಶಾಲವಾದಂಥ ವ್ಯಾಪ್ತಿ ಇರುವಂಥ ಒಂದು ವಿಷಯ ಇದು, ಮೂಡುಬಿದಿರೆಯ ಇತಿಹಾಸ ಪರಂಪರೆ, ನಡೆದು ಬಂದಂಥ ದಾರಿಯ ಬಗ್ಗೆ. ಆದ್ದರಿಂದ ಕೇವಲ ನನಗೆ ನೀಡಿದಂಥ 25 ನಿಮಿಷಗಳ ಅವಧಿಯಲ್ಲಿ ನನಗೆ ಎಷ್ಟರ ಮಟ್ಟಿಗೆ ಇದಕ್ಕೆ ನ್ಯಾಯವನ್ನು ಸಲ್ಲಿಸಲಿಕ್ಕೆ ಆಗ್ತದೆ ನನಗೆ ಗೊತ್ತಿಲ್ಲ. ಆದ್ದರಿಂದ ಮೊದಲೇ ಹೇಳಬೇಕು, ನಾನಿಲ್ಲಿ ಏನು ಹೇಳ್ತೇನೆ ಅದಕ್ಕಿಂತ ಹೇಳದೆ ಉಳಿದಂಥ ವಿಷಯಗಳು ಹೆಚ್ಚಿದ್ದಾವೆ ಅಂತ ಹೇಳುವಂಥ ಒಂದು ಕಳಕಳಿಯ ಮನವಿಯನ್ನು ಕೂಡ ನಿಮ್ಮ ಮುಂದೆ ಮಾಡಿಕೊಂಡು ನಾನು ಮುಂದೆ ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ವಿಚಾರ ಹೇಳಬೇಕು, ನಾನು ಮಾತಾಡಲಿಕ್ಕಿರುವಂಥದ್ದು ಆಧುನಿಕ ಮೂಡುಬಿದಿರೆಯ ಬಗ್ಗೆ ಅಲ್ಲ, ಶತಮಾನಗಳ ಹಿಂದೆ ಮೂಡುಬಿದಿರೆ ಹೇಗಿತ್ತು, ಆ ಮೂಡುಬಿದಿರೆ ಇತಿಹಾಸದ ದಾರಿಯಲ್ಲಿ ಹೇಗೆ ಸಾಗಿ ಬಂತು ಅಂತ ಹೇಳುವಂತಹ ಒಂದು ಸ್ಥೂಲವಾದ ನೋಟವನ್ನಷ್ಟೇ ನಿಮಗೆ ನೀಡುವುದು ನನ್ನ ಈ ಉಪನ್ಯಾಸದ ಉದ್ದೇಶ. ನಿಮಗೆಲ್ಲ ಗೊತ್ತಿರಬಹುದು, ನಮ್ಮ ಹಳೆಯ ದಾಖಲೆಗಳನ್ನು ನೋಡಿದರೆ ಮೂಡುಬಿದಿರೆಗೆ ಹಲವು ಹೆಸರುಗಳಿದ್ದಾವೆ. ಆರಂಭದಲ್ಲಿ ಇದನ್ನು ಬಿದಿರೆ ಅಂತ ಕರೆಯುತ್ತಾ ಇದ್ದರು, ಅದನ್ನು ಸಂಸ್ಕೃತೀಕರಿಸಿ ಸಂಸ್ಕೃತ ಭಾಷೆಗೆ ಅದನ್ನು ತರ್ಜಮೆ ಮಾಡಿ ವೇಣುಪುರ, ವಂಶಪುರ, ಶತಪರ್ವಪುರ, ಇದೆಲ್ಲ ಬಿದಿರಿಗೆ ಸಂಬಂಧಪಟ್ಟಂಥ ಹೆಸರುಗಳು. ಆದ್ದರಿಂದ ಬಿದಿರು ಈ ಪ್ರದೇಶದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಾ ಇದ್ದದ್ರಿಂದ ಈ ಊರಿನ ವಿಶೇಷತೆಯಾಗಿ ಬಿದಿರಿನ ಬೆಳೆಯನ್ನು ಗುರುತಿಸಿ ಈ ಊರಿಗೆ ಬಿದಿರೆ ಅಂತ ಹೇಳುವಂಥ ಹೆಸರು ಬಂತು ಅಂತೇಳಿ ಕಾಲಕ್ರಮದಲ್ಲಿ ಈ ಊರನ್ನು ಮೂಡುಬಿದಿರೆ ಅಂತೇಳಿ ಗುರುತಿಸುವಂಥ ಒಂದು ಪದ್ಧತಿ ಕೂಡ ಬಂದದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ನಾನು ಇತಿಹಾಸದ ಹೆಜ್ಜೆ ಗುರುತುಗಳ ಬಗ್ಗೆ ಮಾತಾಡಬೇಕು. ಇತಿಹಾಸ ಅಂತ ಹೇಳಿದರೆ ಅದು ಇವತ್ತು ನಮ್ಮ ಮುಂದೆ ಕಾಣುವಂಥ ವಿಚಾರ ಅಲ್ಲ, ಅದು ಆಗಿ ಹೋದಂಥ ವಿಚಾರ. ಈ ಆಗಿ ಹೋದಂತಹ ನಮ್ಮಿಂದ ದೂರ ಬಹಳ ಶತಮಾನಗಳಷ್ಟು ಹಿಂದೆ ಇರುವಂತಹ ಆ ಇತಿಹಾಸದ ಹೆಜ್ಜೆಗಳನ್ನು ನಾವು ಗುರುತಿಸಲಿಕ್ಕೆ ನಾವು ಯಾವ ಆಧಾರದಲ್ಲಿ ಅದನ್ನು ಮೂಡುಬಿದಿರೆ ಇತಿಹಾಸವನ್ನು ಗುರುತಿಸಬಹುದು ಅಂತೇಳಿ ಆಗ ನಮ್ಮ ಸಹಾಯಕ್ಕೆ ಪ್ರಥಮವಾಗಿ ಬರುವಂಥ ವಿಚಾರಗಳು ಅಂತ ಹೇಳಿದರೆ ಇಲ್ಲಿ ಕಂಡುಬರುವಂತಹ ಶಿಲಾಶಾಸನಗಳು, ಕಲ್ಲಿನಲ್ಲಿ ಬರೆದಂಥ ಅಕ್ಷರಗಳು ಮತ್ತು ತಾಮ್ರಪತ್ರದಲ್ಲಿ ಬರೆದಂಥ ಅಕ್ಷರಗಳು. ನಮ್ಮ ಮೂಡುಬಿದಿರೆ ಈ ಪ್ರದೇಶದಲ್ಲಿ ಸುಮಾರು 100 ಕಲ್ಲಿನಲ್ಲಿ ಮತ್ತು ಲೋಹದಲ್ಲಿ ಬರೆದಂಥ ತಾಮ್ರಗಳು ಶಾಸನಗಳು ಈ ತನಕ ಬೆಳಕಿಗೆ ಬಂದಿದ್ದಾವೆ, ಅವುಗಳು ನಮ್ಮ ಮೂಡುಬಿದಿರೆ ಇತಿಹಾಸವನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ತೆರೆದಿಡುವಂತಹ ಪ್ರಧಾನವಾದಂಥ ಆಧಾರಗಳು. ಆಮೇಲೆ ನಾವು ಜೈನ ಮಠಕ್ಕೆ ಹೋಗಿ ನೋಡಿದರೆ ಅಲ್ಲಿಯ ಗ್ರಂಥಾಲಯದಲ್ಲಿ ನೂರಾರು ತಾಳೆಗರಿ ಗ್ರಂಥಗಳಿದ್ದಾವೆ. ಅನೇಕ ಗ್ರಂಥಗಳು ಈಗಾಗಲೇ ಅಧ್ಯಯನಕ್ಕೆ ಒಳಪಟ್ಟಿದ್ದಾವೆ, ಅನೇಕ ಗ್ರಂಥಗಳು ಅಧ್ಯಯನವನ್ನು ಕಾಯ್ತಾ ಇದ್ದಾವೆ. ಆ ಗ್ರಂಥಗಳ ಅಧ್ಯಯನ ಕೂಡ ನಮ್ಮ ಮೂಡುಬಿದಿರೆ ಇತಿಹಾಸದ ಪ್ರಮುಖ ಹೆಜ್ಜೆ ಗುರುತುಗಳನ್ನು ಗುರುತಿಸಲಿಕ್ಕೆ ನಮಗೆ ಸಾಧ್ಯ ಆಗಬಹುದು ಅಂತ ಹೇಳಿ. ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಜನಸಾಮಾನ್ಯರಿಗೆ ಕೂಡ ಹಿಂದಿನ ಗತಕಾಲದ ವೈಭವದ ಗತಕಾಲದ ಸಂಸ್ಕೃತಿಯ ಸಾಕ್ಷಿಗಳಾಗಿ ನಮ್ಮ ಮುಂದೆ ಇವತ್ತಿಗೂ ಕಂಡುಬರುವಂಥವು ಅಂತ ಹೇಳಿದರೆ 18 ಜೈನ ಬಸದಿಗಳು, 18 ಜೈನ ದೇವಾಲಯ ಹಿಂದೂ ದೇವಾಲಯಗಳು ಮತ್ತು ಒಂದು ಕಾಲದಲ್ಲಿ 18ರದ್ದಿದ್ದಂಥ ಕೆರೆಗಳು. ಇವತ್ತು ಎಲ್ಲ ಕೆರೆಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಈ ಮೂಡುಬಿದಿರೆಯ ವ್ಯಾಪ್ತಿಯಿಂದ ಹೊರಗೆ ಹೋಗಿ ಕೆಲವು ಕೆರೆಗಳನ್ನು ಅದರೊಳಗೆ ತರಬೇಕಾಗ್ತದೆ. ಆದರೆ ಒಂದು ಕಾಲದಲ್ಲಿ ಮೂಡುಬಿದಿರೆಯ ಒಂದು ವ್ಯಾಪ್ತಿಯ ಒಳಗೆ 18 ಬಸದಿಗಳು, 18 ದೇವಸ್ಥಾನಗಳು ಇವತ್ತು ಇದ್ದಾವೆ. ಒಂದೆರಡು ದೇವಸ್ಥಾನಗಳು ಹೆಚ್ಚಾಗಿರಲಿಕ್ಕೂ ಸಾಕು, ಆದರೆ ಕೆರೆಗಳು 18 ಮೂಡುಬಿದಿರೆಯ ವ್ಯಾಪ್ತಿಯ ಒಳಗಿದ್ದಾವೋ ಇಲ್ವೋ ಅಂತ ಹೇಳುವಂಥದ್ದು. ಇತ್ತೀಚೆಗೆ ರೋಟರಿ ಕ್ಲಬ್ಬಿನವರು ಒಂದು ಸರ್ವೆಯನ್ನು ಮಾಡಿದರು, ಅವರು ಸುಮಾರು 20 ಕೆರೆಗಳನ್ನು ಮೂಡುಬಿದಿರೆ ಪರಿಸರದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ. ಈ ರೀತಿಯ ನಮ್ಮ ಕಣ್ಣೆದುರು ಗತಕಾಲದ ಸಾಕ್ಷಿಗಳಾಗಿ ಪ್ರತಿಯೊಬ್ಬನು ಕೂಡ ನೋಡಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವಂಥ ಇಂಥ ಸ್ಮಾರಕಗಳು ಅಂತ ನಾವೇನು ಕರೆಯುತ್ತೇವೆ, ಇವುಗಳ ಎಲ್ಲ ಆಧಾರದಿಂದ ಶಾಸನಗಳು, ತಾಳೆಗರಿ ಗ್ರಂಥಗಳು, ಸ್ಮಾರಕಗಳು, ಜೈನ ಮುಂತಾದ ಬಸದಿಗಳು, ಇವುಗಳನ್ನೆಲ್ಲ ಅಧ್ಯಯನ ಮಾಡುವ ಮೂಲಕ ಮೂಡುಬಿದಿರೆ ಇತಿಹಾಸ ನಡೆದು ಬಂದಂಥ ದಾರಿಯನ್ನು ಬಹುಮಟ್ಟಿಗೆ ಗುರುತಿಸಲಿಕ್ಕೆ ನಮಗೆ ಸಾಧ್ಯ ಆಗಬಹುದು ಅಂತ ಹೇಳಿ. ನಾವು ಎಲ್ಲಿಂದ ಆರಂಭ ಮಾಡಬೇಕು ಮೂಡುಬಿದಿರೆ ಇತಿಹಾಸವನ್ನು ಅಂತೇಳಿ, ಎಲ್ಲಿಂದ ಅಂತ ಹೇಳಿದರೆ ಮೂಡುಬಿದಿರೆಯಲ್ಲಿ ಪ್ರಥಮವಾಗಿ ಮನುಷ್ಯ ಯಾವಾಗ ಕಾಣಿಸಿಕೊಂಡ ಅಂತೇಳಿ. ನಮಗೆಲ್ಲ ಇದು ಬಹಳ ಕುತೂಹಲದ ವಿಚಾರ, ಈ ಪ್ರದೇಶದಲ್ಲಿ ಮಾನವನ ಸಂಸ್ಕೃತಿ ಯಾವಾಗ ಆರಂಭ ಆಯಿತು ಅಂತ ಹೇಳಿ. ಅದಕ್ಕೆ ನಮಗೆ ಇತ್ತೀಚೆಗೆ ಉತ್ತರ ದೊರಕ್ತಾ ಉಂಟು. ಮೂಡುಬಿದಿರೆಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಕೊಣಾಜೆ ಅಂತ ಹೇಳುವಂಥ ಒಂದು ಗ್ರಾಮ ಉಂಟು. ಆ ಕೊಣಾಜೆ ಗ್ರಾಮದ ಒಂದು ಭಾಗದಲ್ಲಿ ಸುಮಾರು 2500 ವರ್ಷಗಳ ಹಿಂದಿನ ಸಮಾಧಿ ಸ್ಮಾರಕಗಳು ಪತ್ತೆಯಾಗಿದ್ದಾವೆ. ಅನೇಕ ಮಂದಿ ಮಿತ್ರರಿಗೆ ಪೇಪರ್ಗಳ ಮೂಲಕ ಅದರ ಮಾಹಿತಿ ಸಿಕ್ಕಿರಬಹುದು. ಆ ಕೊಣಾಜೆ ಪ್ರದೇಶದಲ್ಲಿರುವಂತಹ ಸಮಾಧಿ ಸ್ಮಾರಕಗಳು, ಅವುಗಳು ಸುಮಾರು 2500 ವರ್ಷಗಳಷ್ಟು ಹಳೆಯವು. ಆ ಕಾಲದವನ್ನು ಕಬ್ಬಿಣದ ಯುಗ ಅಂತ ಕರೆಯುತ್ತಾರೆ. ಕಬ್ಬಿಣದ ಬಳಕೆಯನ್ನು ಮನುಷ್ಯ ವ್ಯಾಪಕವಾಗಿ ಮಾಡ್ತಾ ಇದ್ದಂಥ ಕಾಲ. ಆ ಕಾಲದಲ್ಲಿ ಆಗ ನಾಗರಿಕತೆ ಎಲ್ಲ ಆರಂಭ ಆಗಬೇಕಷ್ಟೇ, ಸುಮಾರು 2500 ವರ್ಷಗಳ ಹಿಂದೆಯೇ ಮೂಡುಬಿದಿರೆ ಪ್ರದೇಶದಲ್ಲಿ ಜನ ವಸತಿ ಇತ್ತು, ಜನರ ಸಂಸ್ಕೃತಿಯಲ್ಲಿ ಆರಂಭ ಆಯಿತು ಅಂತ ಹೇಳುವಂಥ ಮಾತುಗಳನ್ನು ಇಲ್ಲಿ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅಲ್ಲಿಂದ ನಂತರ ಮಧ್ಯೆ ನಮಗೆ ತುಂಬ ಒಂದು ರೀತಿಯ ತುಂಬಲಿಕ್ಕೆ ಆಗದಂಥ ಒಂದು ಇದು ಸಿಗ್ತದೆ, ಗ್ಯಾಪ್ ಅಂತ ನಾವೇನು ಹೇಳ್ತೇವೆ, ಅದು ಗೊತ್ತಾಗ್ತಾ ಇಲ್ಲ. ಅಲ್ಲಿಂದ ನೇರವಾಗಿ ನಾವು ಬರುವಂಥದ್ದು ಸುಮಾರು 13ನೇ ಶತಮಾನಕ್ಕೆ. ಈಗ ನಾವು 21ನೇ ಶತಮಾನದಲ್ಲಿದ್ದೇವೆ. ಅಂದರೆ 13ನೇ ಶತಮಾನಕ್ಕೆ ನಾವು ನೇರವಾಗಿ ಬರಬೇಕಾಗ್ತದೆ. ನಿಜವಾದ ಅರ್ಥದಲ್ಲಿ ಮೂಡುಬಿದಿರೆಯಲ್ಲಿ ನಾಗರಿಕತೆ, ಮೂಡುಬಿದಿರೆಯಲ್ಲಿ ಸಾಂಸ್ಕೃತಿಕ ಪರಂಪರೆ ಇದು ಆರಂಭ ಆದ್ದು ಸುಮಾರು 13ನೇ ಶತಮಾನದಲ್ಲಿ ಅಂತ ಹೇಳುವಂಥ ಮಾತನ್ನು ಆರಂಭದಲ್ಲಿ ಅಂತ ಹೇಳಿ ಅದನ್ನು ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಯಾವ ಆಧಾರದಲ್ಲಿ ಅಂತ ನೀವು ಕೇಳಬಹುದು. ಅದಕ್ಕೆ ನಮ್ಮ ಮೂಡುಬಿದಿರೆಯಲ್ಲಿ ಸಿಕ್ಕಿದಂತಹ ಅತ್ಯಂತ ಹಳೆಯ ದಾಖಲೆ ಅಂತ ಹೇಳಿದರೆ, ಇಲ್ಲಿ ಒಂದು ಗೌರಿ ದೇವಸ್ಥಾನ ಅಂತ ಉಂಟು, ಬಹಳ ಮಂದಿಗೆ ಗೊತ್ತಿರಬಹುದು. ಆ ದೇವಸ್ಥಾನದಲ್ಲಿ 3 ಕಲ್ಲಿನಲ್ಲಿ ಬರೆದಂತಹ ಶಾಸನಗಳಿದ್ದಾವೆ. ಆ 3 ಶಾಸನಗಳನ್ನು ನೀವು ನೋಡಿದರೆ, ಅವುಗಳು ಈಗಾಗಲೇ ಅಧ್ಯಯನ ಆಗಿದೆ ಬೇರೆಯವರ ಮೂಲಕ, ಅದರಲ್ಲಿ 1205ನೆಯ, ಇವತ್ತು ನಾವು 2024ನೇ ಇಸವಿಯಲ್ಲಿದ್ದೇವೆ, 1205ನೇ ಇಸವಿಯ ಶಾಸನ ಅಲ್ಲಿ ಪ್ರಥಮವಾಗಿ ಪತ್ತೆಯಾಗಿದೆ. ಆ ಶಾಸನ ಈ ಪ್ರದೇಶವನ್ನು ಆಳ್ತಾ ಇದ್ದಂತಹ ಆಳೂಪ ವಂಶ ಅಂತ ಅವರು ಆಳ್ತಾ ಇದ್ದರು. ಆ ವಂಶದ ಕುಲಶೇಖರ ಅಂತ ಹೇಳುವಂಥ ಒಬ್ಬ ವ್ಯಕ್ತಿಗೆ, ಅರಸನಿಗೆ ಸಂಬಂಧಪಟ್ಟದ್ದು. ಆ ಶಾಸನ ಏನು ಹೇಳ್ತದೆ, ಅಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಕುಲಶೇಖರ ಅಂತ ಹೇಳುವಂಥ ಆಳೂಪ ವಂಶದ ಅರಸ ಈ ಪ್ರದೇಶದಲ್ಲಿ ಆಳ್ತಾ ಇದ್ದಾಗ 1205 ಅದರಲ್ಲಿ ಶಕವರ್ಷದಲ್ಲಿ ಕೊಟ್ಟಿದೆ. ನಾನು ಕ್ರಿಸ್ತ ಶಕದಲ್ಲಿ ಹೇಳ್ತಾ ಇದ್ದೇನೆ. 1405 ದುರ್ಗಾದೇವಿಗೆ ಆ ಗೌರಿ ದೇವಸ್ಥಾನಕ್ಕೆ ದಾನಗಳನ್ನು ಭೂಮಿಯನ್ನು ದಾನ ಮಾಡಿದಂತಹ ಒಂದು ದಾಖಲೆ ಅಲ್ಲಿದೆ. ಇಲ್ಲಿ ಒಂದು ಮಾತು ನಾವು ಸ್ಪಷ್ಟವಾಗಿ ಹೇಳಬೇಕು ಈ ಸಂದರ್ಭದಲ್ಲಿ, ಮೂಡುಬಿದಿರೆಯಲ್ಲಿ ಕಾಂಡ ಬರುವಂಥ ಅತ್ಯಂತ ಹಳೆಯ ಆರಾಧನಾ ಕೇಂದ್ರ ದೇವಸ್ಥಾನ ಯಾವುದು ಅಂತ ಕೇಳಿದರೆ ಬಸದಿಗಿಂತಲೂ ಮೊದಲಿನದ್ದು ಅದು ಮೂಡುಬಿದಿರೆಯ ಗೌರಿ ದೇವಸ್ಥಾನ. ನಾನು ಎಲ್ಲ ಸಭೆಗಳಲ್ಲಿ ಹೇಳ್ತಾ ಇದ್ದೇನೆ, ಸಿಕ್ಕಿದಲ್ಲಿ ಎಲ್ಲ ಮೂಡುಬಿದಿರೆ ಎಲ್ಲರೂ ಕೂಡ ಒಮ್ಮೆ ಆ ದೇವಸ್ಥಾನವನ್ನು ಸಂದರ್ಶನ ಮಾಡಬೇಕಾದಂಥ ಅಗತ್ಯ ಇದೆ. ಯಾಕೆ ಅಂತ ಹೇಳಿದರೆ ಮೂಡುಬಿದಿರೆಯ ದಾಖಲಿತ ಇತಿಹಾಸ ಆರಂಭ ಆಗುವುದೇ ಮೂಡುಬಿದಿರೆಯ ಗೌರಿ ದೇವಸ್ಥಾನದಿಂದ. ಆ ಗೌರಿ ದೇವಸ್ಥಾನದ ಅನ್ನು ಅದಕ್ಕೆ ದುರ್ಗಾದೇವಿಯ ದೇವಸ್ಥಾನ ಅಂತ ಕರೆದಿದ್ದಾರೆ. ಸುಮಾರು 10ನೇ ಶತಮಾನದಷ್ಟು ಹಳೆಯದದು. ಅಲ್ಲಿಂದ ನಮ್ಮ ಮೂಡುಬಿದಿರೆ ಇತಿಹಾಸ ಆರಂಭ ಆಗ್ತದೆ. ದಾಖಲಿತ ಇತಿಹಾಸ, ಅದಕ್ಕಿಂತ ಹಿಂದೆ ಇರಬಹುದು, ನಮ್ಮ ಹತ್ರ ದಾಖಲೆ ಇಲ್ಲ. ಆಮೇಲೆ ಮೂಡುಬಿದಿರೆಯಲ್ಲಿ ಜೈನ ಧರ್ಮದ ಇತಿಹಾಸವನ್ನು ಕೂಡ ನಮಗೆ ಪ್ರಥಮವಾಗಿ ಹೇಳುವಂಥ ಶಾಸನ ಇರುವುದು ಅದು ಗೌರಿ ದೇವಸ್ಥಾನದಲ್ಲಿ. ಅಲ್ಲಿ 1215 ಸ್ವಲ್ಪ ಇಸವಿ, ನಾನು ಇತಿಹಾಸದ ಅಧ್ಯಾಪಕ, ಸ್ವಲ್ಪ ಸಹಿಸಿಕೊಳ್ಬೇಕಾಗ್ತದೆ ನೀವು. 1215 ಎಲ್ಲ ಸ್ವಲ್ಪ ಲೆಕ್ಕ ಹಾಕಿ, 2024 1215 ಆ 15ನೇ ಇಸವಿಯ ಒಂದು ಶಾಸನ ಸಿಕ್ಕಿದೆ. ಅದರಲ್ಲಿ ಪ್ರಥಮವಾಗಿ ಬಿದಿರೆಯ ಪಾರ್ಶ್ವದೇವರು ಅಂತ ಹೇಳುವಂಥ ಹೆಸರು ಬರ್ತದೆ. ಪಾರ್ಶ್ವದೇವರು ಅಂತ ಹೇಳಿದರೆ ಜೈನರಿಗೆ ಸಂಬಂಧಪಟ್ಟಂಥ ಒಂದು ಹೆಸರದು. ಆದ್ದರಿಂದ ಬಿದಿರೆಯಲ್ಲಿ ಪಾರ್ಶ್ವದೇವರು ಅಂತ ಹೇಳಿ ಬರುವಂಥ ಉಲ್ಲೇಖ 1215 ಅದು ಮೂಡುಬಿದಿರೆಯಲ್ಲಿ ಕಂಡು ಬರುವಂತಹ ಜೈನ ಧರ್ಮದ ಪ್ರಥಮ ದಾಖಲೆ. ಈ ಎರಡು ವಿಚಾರಗಳನ್ನು ನಾನಿಲ್ಲಿ ವಿಶೇಷವಾಗಿ ಹೇಳಬೇಕಾಗ್ತದೆ. ಮೂಡುಬಿದಿರೆಯಲ್ಲಿ ತುಂಬ ಶಾಸನಗಳು ಸಿಕ್ಕಿದ್ದಾವೆ. 1205 ಆರಂಭ ಮಾಡಿ ಸುಮಾರು 19ನೇ ಶತಮಾನದ ಆರಂಭದ ತನಕದ ಸುಮಾರು 100 ಶಾಸನಗಳು ಇಲ್ಲಿ ಪತ್ತೆಯಾಗಿದ್ದಾವೆ. ಆ ಶಾಸನಗಳು ಕೇವಲ ಇತಿಹಾಸದ ಆಧಾರಗಳಲ್ಲ, ಅವುಗಳು ಒಂದು ರೀತಿಯಲ್ಲಿ ಮೂಡುಬಿದಿರೆಯ ಸಾಹಿತ್ಯ ಪರಂಪರೆಯನ್ನು ಕೂಡ ನೆನಪಿಸುವಂಥ ದಾಖಲೆಗಳು ಅಂತ ಹೇಳುವಂಥ ಮಾತನ್ನು ನಾನಿಲ್ಲಿ ನಿಮ್ಮ ಎದುರು ಸ್ಪಷ್ಟಪಡಿಸಬೇಕಾಗ್ತದೆ. ಹೀಗೆ ಮೂಡುಬಿದಿರೆ ಇತಿಹಾಸವನ್ನು ಅಲ್ಲಿಂದ ನಾವು ಆರಂಭ ಮಾಡಬೇಕಾಗ್ತದೆ. ಅದು ಪ್ರಥಮ ಹೆಜ್ಜೆ, ಅದು ಪ್ರಥಮ ಹೆಜ್ಜೆ ಕೊಣಾಜೆಯಲ್ಲಿ, 2ನೇ ಹೆಜ್ಜೆ ಗೌರಿ ದೇವಸ್ಥಾನದಲ್ಲಿ ಸಿಕ್ಕಿದಂಥ ಶಾಸನಗಳು. ಈಗ ಮೂಡುಬಿದಿರೆ ಒಟ್ಟು ಇತಿಹಾಸವನ್ನು ನೀವು ಗಮನಿಸಿದರೆ ಇದು ಬೇರೆ ಬೇರೆ ಅರಸರ ಆಳ್ವಿಕೆಯಲ್ಲಿದ್ದಂಥ ಒಂದು ಪ್ರದೇಶ. ಇದು ನಮ್ಮ ತುಳುನಾಡನ್ನು ಸುಮಾರು 900 ಕಾಲ ಒಂದೇ ರಾಜಮನೆತನದವರು ಆಳಿದ್ದಾರೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಾಖಲೆ, ಇದು ಆಳುಪ ವಂಶ ಅಂತೇಳಿ. ಆ ಆಳುಪ ವಂಶದ ಆಳ್ವಿಕೆಯಲ್ಲಿ ಮೂಡುಬಿದಿರೆ ಕೂಡ ಇತ್ತು. ನಮ್ಮ ವಿಶೇಷತೆ ಏನು ಅಂತ ಹೇಳಿದರೆ ಆಳುಪ ವಂಶದವರು ಸುಮಾರು 14ನೇ ಶತಮಾನದ ಕೊನೆಗಾಗುವಾಗ ಅವರ ಅಧಿಕಾರ ಅದು ಕಳೆದು ಹೋಗ್ತದೆ. ಆ ಕೊನೆಯ ಅವರ ದಾಖಲೆ ಮೂಡುಬಿದಿರೆಯಲ್ಲಿ ಸಿಕ್ಕಿದಂಥದ್ದು. ಆಳುಪ ಅರಸರ ಪ್ರಥಮ ದಾಖಲೆ ಸಿಕ್ಕಿದ್ದು. ಬೆಳಿಗ್ಗೆ ತಾನೇ ಮೋಹನಾಳ್ವರು ಪ್ರಸ್ತಾಪ ಮಾಡಿದರು 450ನೇ ಇಸವಿ ಹಲ್ಮಿಡಿ ಶಾಸನ ಅಂತೇಳಿ. ಅದು ಆಳುಪ ಅರಸರ ಬಗ್ಗೆ ಸಿಗುವ ಪ್ರಥಮ ದಾಖಲೆ. ಆಳುಪ ಅರಸರ ಬಗ್ಗೆ ಸಿಗುವಂತಹ ಕೊನೆಯ ದಾಖಲೆ ಇರುವಂತಹದ್ದು ಮೂಡುಬಿದಿರೆಯ ಪುನಃ ಗೌರಿ ದೇವಸ್ಥಾನದಲ್ಲಿ. ಆದರೆ ದುರಂತ ಏನು ಅಂತ ಹೇಳಿದರೆ, ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ, ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು, ದೇವಾಲಯಗಳ ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ನಾಶಕ್ಕೊಳಗಾಗುವಂಥ ವಸ್ತುಗಳು ಯಾವುದು ಅಂತ ಹೇಳಿದರೆ ಅದು ಪ್ರಾಚೀನ ದಾಖಲೆಗಳು. ನನಗೆ ಎಷ್ಟೋ ಕಡೆ ದೇವಸ್ಥಾನ ಜೀರ್ಣೋದ್ಧಾರ ಆಗುವಲ್ಲಿ ಹೋಗಿ ಅವರಿಗೆ ಮನದಟ್ಟು ಮಾಡಿ ಸಾಕಾಯಿತು, ಆ ಶಾಸನಗಳನ್ನು ಇಟ್ಟು ಬಿಡಿ ಮಾರಾಯರೆ ಅಂತೇಳಿ. ಅದೇ ರೀತಿಯಲ್ಲಿ ಮೂಡುಬಿದಿರೆಯಲ್ಲಿ ಆಳುಪರ ಕೊನೆಯ ಶಾಸನ 1397 ಅದು ಅಧ್ಯಯನ ಆಗಿದೆ, ಪ್ರಕಟ ಆಗಿದೆ ಪುಸ್ತಕದಲ್ಲಿ. ಆದರೆ ಅಲ್ಲಿ ಹೋಗಿ ನೋಡಿದರೆ ಅದು ಇಲ್ಲ, ಅದು ಕಣ್ಮರೆಯಾಗಿದೆ. ಅಂದರೆ ಒಂದು ಅದ್ಭುತವಾದಂಥ ದಾಖಲೆ. ಇಂಥದ್ದು ಬಹಳ ಕಣ್ಮರೆ ಆಗ್ತದೆ. ನಾನು ಕೆಲವು ದೇವಸ್ಥಾನದ ಹೆಸರುಗಳನ್ನು ಹೇಳಿದರೆ ಆಮೇಲೆ ನನ್ನನ್ನು ಬಂದವರು ತರಾಟೆಗೆ ತಗೊಂಡರು, ಯಾವ ಯಾವ ಪ್ರಾಚೀನ ದೇವಸ್ಥಾನಗಳಲ್ಲಿ ಶಾಸನಗಳನ್ನೆಲ್ಲ ನಾಶ ಮಾಡಿದ್ದಾರೆ ಅಂತೇಳಿ. ಇತ್ತೀಚೆಗೆ ಪ್ರಾಸಂಗಿಕವಾಗಿ ಒಂದು ಮಾತು ಹೇಳಬೇಕು ನಾನು. ಆಳುಪರ ಒಂದು ಶಾಸನ ಅಮ್ಮನವರ ಬಸದಿಯಲ್ಲಿ ಉಂಟು. ಆ ಅಮ್ಮನವರ ಬಸದಿಯನ್ನು ಜೀರ್ಣೋದ್ಧಾರ ಆಯಿತು ಇತ್ತೀಚೆಗೆ, ಆ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಆ ಶಾಸನ ತುಂಡಾಗಿ ಹೋಯಿತು. ಆದರೆ ಒಳ್ಳೆಯ ವಿಚಾರ ಏನು ಅಂತ ಹೇಳಿದರೆ, ಅದಕ್ಕೆ ಸಂಬಂಧಪಟ್ಟವರಲ್ಲಿ ನಾನು ಮನವಿ ಮಾಡಿಕೊಂಡೆ, ಅದು ಹಿಂದೆ ಎಲ್ಲಿಯೋ ಬಿಸಾಡಿದ್ರು, ಅದನ್ನು ಪುನಃ ತಂದು ಎರಡು ತುಂಡಾಗಿದೆ ಅದನ್ನು ಪುನಃ ಜೋಡಿಸಿ ಪುನಃ ಅದನ್ನು ಅಲ್ಲಿ ಇಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ನನಗೆ ಅವರು ಕೊಟ್ಟಿದ್ದಾರೆ. ಮತ್ತು ಇತ್ತೀಚೆಗೆ ಹೋಗಿ ನೋಡಿದಾಗ ಆ ತುಂಡಾದಂಥ ಶಾಸನವನ್ನು ಪುನಃ ಒಳಗೆ ತಂದಿಟ್ಟಿದ್ದಾರೆ. ಬಹುಶಃ ಇಂಥ ಒಂದು ಜಾಗೃತಿ ಎಲ್ಲ ದೇವಾಲಯದ ಒಂದು ಜೀರ್ಣೋದ್ಧಾರ ಮಾಡುವವರಲ್ಲಿ ಮೂಡಿದರೆ ಅವರಿಗೆ ಗೊತ್ತಿರುವುದಿಲ್ಲ, ನಾವು ಹೇಳಿದರೂ ಕೆಲವರು ಮಾಡುವುದಿಲ್ಲ. ಇಂಥ ಜಾಗೃತಿ ಎಲ್ಲರಲ್ಲಿ ಮೂಡಿದರೆ ನಮ್ಮ ಅನೇಕ ಇತಿಹಾಸದ ದಾಖಲೆಗಳು ಉಳಿದುಕೊಳ್ಳಬಹುದು ಅಂತ ಹೇಳುವಂಥ ಕಳಕಳಿಯನ್ನು ಕೂಡ ವ್ಯಕ್ತಪಡಿಸಲಿಕ್ಕೆ ನಾನು ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಈ ರೀತಿಯಲ್ಲಿ ಕಬ್ಬಿಣಯುಗದ ಕಾಲದಲ್ಲಿ, ಆಮೇಲೆ ಹಿಂದೂ ದೇವಾಲಯಗಳ ರಚನೆಯ ಕಾಲ ಆಳುಪರ ಕಾಲ, ಆಳುಪರ ನಂತರ ಹೊಯ್ಸಳರ ಕಾಲ ಬರ್ತದೆ, ಹೊಯ್ಸಳರ ನಂತರ ವಿಜಯನಗರದ ಆಳ್ವಿಕೆ ಆರಂಭ ಆಗ್ತದೆ. ಸುಮಾರು 1336ನೇ ಇಸವಿಯಲ್ಲಿ ಹಂಪಿಯಲ್ಲಿ ವಿಜಯನಗರದ ಆಳ್ವಿಕೆ ಆರಂಭ ಆಗ್ತದೆ. ಅಲ್ಲಿಂದ ನಂತರ ನಮ್ಮ ಇಡೀ ತುಳುನಾಡು ವಿಜಯನಗರದ ಅರಸರ ಆಳ್ವಿಕೆಯಲ್ಲಿ ಬರ್ತದೆ. ಆಗ ಮೂಡುಬಿದಿರೆ ಕೂಡ ಅವರ ಆಳ್ವಿಕೆಯಲ್ಲಿತ್ತು. ಈಗಾಗಲೇ ಮಾನ್ಯ ಅಧ್ಯಕ್ಷರು ಪ್ರಾಸಂಗಿಕವಾಗಿ ಉಲ್ಲೇಖಿಸಿದ ಹಾಗೆ ಸುಮಾರು 14, 15, 16ನೇ ಶತಮಾನದ ಅವಧಿಯಲ್ಲಿ ಅದು ಮೂಡುಬಿದಿರೆಯ ಮಟ್ಟಿಗೆ ಒಂದು ಸ್ವರ್ಣಯುಗ ಅಂತ ಕರಿಬಹುದು, ಗೋಲ್ಡನ್ ಏಜ್ ಅಂತ ನಾವು ಹೇಳ್ತೇವೆ. ನೋಡಿ, ಇಡೀ ಮೂಡುಬಿದಿರೆ ಇತಿಹಾಸವನ್ನು ನಾವು ನೋಡಿದರೆ ಇದರಲ್ಲಿ ಸುವರ್ಣಯುಗ ಯಾವುದು ಅಂತ ನೀವು ಕೇಳಿದರೆ ವಿಜಯನಗರದ ಆಳ್ವಿಕೆಯ ಕಾಲ, 15, 16ನೇ ಶತಮಾನದ ಕಾಲ ಅಂತೇಳಿ. ಮೂಡುಬಿದಿರೆಯಲ್ಲಿ ನಾವು ಇವತ್ತೇನೆಲ್ಲ ಬಸದಿಗಳನ್ನು ಕಾಣುತ್ತೇವೆ, ಏನೆಲ್ಲ ದೇವಾಲಯಗಳನ್ನು ಕಾಣುತ್ತೇವೆ, ಹೆಚ್ಚಿನ ಇವುಗಳೆಲ್ಲ ಎಲ್ಲ ಬಸದಿಗಳು ಕೂಡ ಅವುಗಳು ವಿಜಯನಗರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಬಸದಿಗಳು. ಇಲ್ಲಿ ಒಂದು ಮಾತನ್ನು ನಾನು ವಿಶೇಷವಾಗಿ ಹೇಳಬೇಕು, ವಿಜಯನಗರ ಕಾಲದಲ್ಲಿ ಮೂಡುಬಿದಿರೆಗೆ ಒಂದು ವಿಶೇಷವಾದಂಥ ಸ್ಥಾನಮಾನ ಇತ್ತು, ಅದೊಂದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ನೀವು ಚೌಟ ಅರಸರು ಅಂತ ಹೇಳುವಂಥ ಮಾತು ಕೇಳಿರಬಹುದು, ಆ ಚೌಟ ಅರಸರ ಆಳ್ವಿಕೆ ಸುತ್ತಲೂ ಇತ್ತು. ಆದರೆ ಮೂಡುಬಿದಿರೆಯ ನಗರ, ಇವತ್ತಿನ ಈ ನಗರ ಅಲ್ಲ, ಆ ಬಸದಿಗಳಿರುವಂಥ ಪ್ರದೇಶ ಅದೊಂದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು, ಸೆಂಟ್ರಲ್ ಪ್ರಾವಿನ್ಸ್ ಅಂತ. ವಿಜಯನಗರದ ನೇರ ಆಳ್ವಿಕೆಯಲ್ಲಿದ್ದಂತಹ ಯಾಕದಿಕಷ್ಟು ಮಹತ್ವವನ್ನು ಕೊಟ್ಟಿದ್ದರು, ಅಲ್ಲಿ ಜೈನ ಧರ್ಮದ ಬೆಳವಣಿಗೆ ಆಯಿತು, ಅಲ್ಲಿ ಜೈನ ಮಠದ ಸ್ಥಾಪನೆ ಆಯಿತು, ಅನೇಕ ಬಸದಿಗಳ ನಿರ್ಮಾಣ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕದ ಅತ್ಯಂತ ಶ್ರೀಮಂತ ವರ್ತಕರು ಮೂಡುಬಿದಿರೆಯಲ್ಲಿ ವಾಸ ಆಗ್ತಾ ಇದ್ರಂತೆ. ನಮ್ಮ ಹಳೆಯ ದಾಖಲೆಗಳನ್ನು ನೋಡಿದರೆ ಮೂಡುಬಿದಿರೆಯ ವರ್ತಕರು ಆಗಿನ ಕಾಲದವರು, ಈಗಿನ ಕಾಲದವರು ಏನು ಕಡಿಮೆ ಇಲ್ಲ, ಆಗಿನ ಕಾಲದ ವ್ಯಾಪಾರಿಗಳು ಇಡೀ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಶ್ರೀಮಂತರಾಗಿದ್ದರಂತೆ. ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶಗಳ ಜೊತೆ ಕೂಡ ಮೂಡುಬಿದಿರೆಯ ವ್ಯಾಪಾರಿಗಳಿಗೆ ವಿಜಯನಗರದ ಕಾಲದಲ್ಲಿ ವ್ಯಾಪಾರ ಸಂಪರ್ಕ ಇತ್ತು ಅಂತೇಳಿ. ಇದು ಕೇವಲ ನಿಮ್ಮ ಚಪ್ಪಾಳೆಗಾಗಿ ನಾನು ಹೇಳ್ತಾ ಇಲ್ಲ, ನಾನು ಆಧಾರವನ್ನು ಕೊಡಬೇಕಾಗ್ತದೆ. ಸಾವಿರ ಕಂಬದ ಬಸದಿಯಲ್ಲಿ 1430ನೇ ಇಸವಿಗೆ ಸೇರಿದ ಶಾಸನ ಅದರಲ್ಲಿ ಬರ್ತದೆ, ಮೂಡುಬಿದಿರೆಯಲ್ಲಿ ಏನೇನು ವಸ್ತುಗಳು ಇಲ್ಲಿ ಮಾರಾಟ ಆಗ್ತಾ ಇತ್ತು ಆಗ ಅಂತೇಳಿ. ಆಗ ಮೂಡುಬಿದಿರೆಯ ಮಾರುಕಟ್ಟೆಗಳಲ್ಲಿ ಚೈನಾ ದೇಶದ ಬಟ್ಟೆ ಮಾರಾಟ ಆಗ್ತಾ ಇತ್ತಂತೆ. ಚೀನಾಂಬರ ವಿಕ್ರಯ ಕ್ರಯಿಕರಿಮ್ ಅಂತೇಳಿ ಬರ್ತದೆ. ಚೈನಾ ದೇಶದ ಬಟ್ಟೆಗಳನ್ನು ಮಾರಾಟ ಮಾಡುತ್ತಾ ಇದ್ದಂಥ ವ್ಯಾಪಾರಿಗಳಿಂದ ಎಲ್ಲ ಕೂಡಿದ್ದ ಮೂಡುಬಿದಿರೆಯ ಮಾರುಕಟ್ಟೆ ಅಂತೇಳಿ. ಈಗಿನ ಮಾರುಕಟ್ಟೆ ಅಂತೇಳಿ ತಪ್ಪು ತಿಳಿಬೇಡಿ, ನಾವು ಆ ಕಾಲದ ಮಾರುಕಟ್ಟೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅಂದರೆ ಯಾವ ರೀತಿಯ ಶ್ರೀಮಂತಿಕೆ ಇಲ್ಲಿ ಇದ್ದಿರಬಹುದು, ನಾವು ಸಾರ್ವಜನಿಕವಾಗಿ ಇದನ್ನು ಹೆಚ್ಚು ಹೇಳುವ ಹಾಗಿಲ್ಲ, ನಿಮಗೆಲ್ಲ ಗೊತ್ತಿರಬಹುದು. ನವರತ್ನಗಳಿಂದ ಮಾಡಲ್ಪಟ್ಟಂತಹ 100+ ವಿಗ್ರಹಗಳು ಇಲ್ಲಿದ್ದಾವೆ. ಒಂದು ಕಾಲದಲ್ಲಿ ಸ್ವಲ್ಪ ನೀವೆಲ್ಲ ಹಳಬರಿಗೆ ಪೇಪರ್ ನೋಡಿ ಗೊತ್ತಿರಬಹುದು, ಅದು ಕಳ್ಳತನ ಆದ್ದು ಪುನಃ ಸಿಕ್ಕಿದಂಥದ್ದು ಇಂಥ ಎಲ್ಲ ಘಟನೆಗಳು. ಇಷ್ಟು ಇಡೀ ನಾವು ಯಾವಾಗಲೂ ಯಾವುದೋ ಒಂದು ದೇವಸ್ಥಾನದ ಶ್ರೀಮಂತಿಕೆಯನ್ನು ಹೇಳ್ತೇವೆ, ಆದರೆ ಮೂಡುಬಿದಿರೆಯಲ್ಲಿ ಇದ್ದಂತಹ ನವರತ್ನಗಳಿಂದ ಮಾಡಿದಂತಹ 100+ ವಿಗ್ರಹಗಳು, ಚಿಕ್ಕ ಚಿಕ್ಕವು, ಅವುಗಳ ಒಂದೊಂದು ವಿಗ್ರಹದ ಬೆಲೆ ಆರ್ಥಿಕ ದೃಷ್ಟಿಯಿಂದ ನೋಡಿದರೆ ಅದು ಎಷ್ಟು ಕೋಟಿ ಬರ್ತದೋ ನಮಗೆ ಗೊತ್ತಿಲ್ಲ, ಆದರೆ ಅದನ್ನು ಸಾರ್ವಜನಿಕವಾಗಿ ನಾವು ಹೆಚ್ಚು ಹೇಳಿದರೆ ಸ್ವಲ್ಪ ಕಷ್ಟ ಉಂಟು. ಒಂದು ಲಘುವಾಗಿ ಒಂದು ಮಾತು ಹೇಳಬೇಕು, ನಾನು ನನ್ನ ಕ್ಲಾಸ್ ಮಾಡುವಾಗ ಇದರ ಬಗ್ಗೆ ಹೇಳಿದ್ದೆ, ಇಲ್ಲಿ ಎಷ್ಟು ಶ್ರೀಮಂತವಾದಂತಹ ಇದೆಲ್ಲ ಮೂಡುಬಿದಿರೆಯಲ್ಲಿ ವಿಗ್ರಹಗಳಿದ್ದಾವೆ ಅಂತೇಳಿ. ಅದಾಗಿ ಒಂದು ವಾರದಲ್ಲಿ ಆ ವಿಗ್ರಹಗಳದೆಲ್ಲ ಕಳವಾಯಿತು. ನನಗೆ ಸ್ವಲ್ಪ ಗಾಬರಿ ಆಯಿತು, ನಾನು ಕ್ಲಾಸ್ನಲ್ಲಿ ಹೇಳಿದ್ರಿಂದ ಇದಕ್ಕೇನಾದರೂ ಸಂಬಂಧ ಉಂಟು ಅಂತ. ನಮ್ಮ ವಿದ್ಯಾರ್ಥಿಗಳು ಆ ರೀತಿ ಮಾಡುವವರಲ್ಲ, ಆದರೂ ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದೇನೆ. ಕರ್ನಾಟಕದ ಯಾವುದೇ ಪ್ರದೇಶದಲ್ಲಿ ಇಲ್ಲದಂತಹ ಅತ್ಯಂತ ಶ್ರೀಮಂತವಾದಂತಹ ಸಂಸ್ಕೃತಿಯ ಜೊತೆಗೆ ಅತ್ಯಂತ ಶ್ರೀಮಂತವಾದಂಥ ಆರ್ಥಿಕ ದೃಷ್ಟಿಯಿಂದ ಕೂಡ ಹಿಂದಿನ ಕಾಲದ ವಿಗ್ರಹಗಳಲ್ಲಿ ಇರುವಂತಹದ್ದು ಮೂಡುಬಿದಿರೆಯಲ್ಲಿ. ಇಂತಹ ಒಂದು ಅಭೂತಪೂರ್ವವಾದಂಥ ಒಂದು ಶ್ರೀಮಂತಿಕೆಯನ್ನು ಹೊಂದಿದ್ದಂಥ ನಗರ ಇದು. ಈ ನಗರದ ಇಡೀ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದವರು ಆಗಿನ ಕಾಲದ ಚಾರುಕೀರ್ತಿ ಭಟ್ಟಾರಕರು. ಅದು ಆಗಲೇ ಆ ಪರಂಪರೆ ಉಂಟು. ಅವರ ಮಾರ್ಗದರ್ಶನದಲ್ಲಿ ಈ ಮೂಡುಬಿದಿರೆಯ ಮಾರುಕಟ್ಟೆಯಲ್ಲಿದ್ದಂಥ ವ್ಯಾಪಾರಿಗಳು ಇಲ್ಲಿ ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದರು ಅಂತೇಳಿ. ಮೂಡುಬಿದಿರೆಯ ಇನ್ನೊಂದು ವಿಶೇಷತೆಯನ್ನು ನಾನು ಹೇಳಬೇಕು. ಅದೇನು ಅಂತ ಹೇಳಿದರೆ, ಮೂಡುಬಿದಿರೆಯಲ್ಲಿ ಕಂಡುಬರುವಂಥ 18 ಬಸದಿಗಳು. ಈ 18 ಬಸದಿಗಳ ಒಂದೊಂದು ಬಸದಿ ಬಗ್ಗೆ ಒಂದೊಂದು ಗಂಟೆ ಮಾತಾಡಬಹುದು, ಆದರೆ ನಮಗೆ ಅವಕಾಶ ಇಲ್ಲ. ಆ 18 ಬಸದಿಗಳು ಕೂಡ ಯಾವುದು ಕೂಡ ರಾಜರಿಂದ ನಿರ್ಮಾಣ ಆದ್ದಲ್ಲ. ನೀವು ಕಾರ್ಕಳಕ್ಕೆ ಹೋಗಿ, ವೇಣೂರಿಗೆ ಹೋಗಿ, ಯಾವುದೇ ಶ್ರವಣ ಬೆಳಗೊಳಕ್ಕೆ ಹೋಗಿ, ಇಲ್ಲಿ ಹೋಗಿ, ಅಲ್ಲಿರುವಂಥ ಹೆಚ್ಚಿನ ಜೈನ ಸ್ಮಾರಕಗಳನ್ನು ಕೂಡ ರಚನೆ ಮಾಡಿದವರು ಅರಸರು. ಆದರೆ ಮೂಡುಬಿದಿರೆಯಲ್ಲಿ 18 ಬಸದಿಗಳು, ಸಾವಿರ ಕಂಬದ ಬಸದಿಯಂಥ ಅದ್ಭುತವಾದಂಥ ಒಂದು ಸ್ಮಾರಕ, ಇವುಗಳನ್ನೆಲ್ಲ ಯಾರು ರಚನೆ ಮಾಡಿದರು? ಯಾವುದೇ ಅರಸರು ರಚನೆ ಮಾಡಿದ್ದಲ್ಲ. ಮೂಡುಬಿದಿರೆಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲಿಯ ವ್ಯಾಪಾರಿಗಳು, ಇಲ್ಲಿಯ ಜನರು ಮತ್ತು ಈ ಸುತ್ತಮುತ್ತಲ ಪ್ರದೇಶವನ್ನು ಆಳ್ತಾ ಇದ್ದಂಥ ಚೌಟರು, ಇವರೆಲ್ಲ ಒಟ್ಟು ಸೇರಿಕೊಂಡು, ಅವರು ಸ್ವಲ್ಪ ಬಹಳ ಏನು ಅವರ ಪಾತ್ರ ಇಲ್ಲ ಅಲ್ಲಿ, ಯಾಕೆಂದರೆ ಮೂಡುಬಿದಿರೆ ಅವರ ಕೈಯಲ್ಲಿ ಇರಲಿಲ್ಲ. ಈ ರೀತಿಯಲ್ಲಿ ಮೂಡುಬಿದಿರೆಯ ಬಸದಿ ರಚನೆ ಆಯಿತು ಅಂತೇಳಿ ಇದನ್ನು ನಾವು ಗಮನಿಸಬೇಕು. ಯಾವುದೇ ರಾಜಾಶ್ರಯವಿಲ್ಲದೆ 18 ಬಸದಿಗಳು, ಇಡೀ ಕರಾವಳಿ ಕರ್ನಾಟಕದ ಅತ್ಯಂತ ದೊಡ್ಡ ಸ್ಮಾರಕ ಮಾನ್ಯುಮೆಂಟ್ ಅದು ಯಾವುದು ಅಂತ ಕೇಳಿದರೆ, ಅದು ಮೂಡುಬಿದಿರೆಯ ಸಾವಿರ ಕಂಬದ ಬಸದಿ. 1430 ಇಸವಿಯಲ್ಲಿ ಇದು ರಚನೆಯಾಗಿದೆ. ಅಲ್ಲಿ ಸಿಕ್ಕಿದಂಥ ಒಂದು ಶಾಸನದಲ್ಲಿ ಬರ್ತದೆ, 29 ಜನವರಿ 1430 ಸೇರಿದಂಥ ಶಾಸನ, ಅದರಲ್ಲಿ ಆ ಬಸದಿಯನ್ನು ಕಟ್ಟಿದಂಥ ಮಾಹಿತಿ ಸಿಗ್ತದೆ. ಅದರ ಪ್ರಕಾರ ಊರಿನ ಜನರೇ, ಶ್ರೀಮಂತರೇ, ವರ್ತಕರು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಪರಿಸರದ ಗಣ್ಯರನ್ನು ಸೇರಿಸಿಕೊಂಡು ಅಂಥ ಬಸದಿಯನ್ನು ನಿರ್ಮಾಣ ಮಾಡಿದರು ಅಂತೇಳಿ. ಇಲ್ಲಿ 18 ಬಸದಿಗಳಿದ್ದಾವೆ. ನೀವು ಆಲೋಚನೆ ಮಾಡಿ, ಈ ಬಸದಿಗಳ ಪೈಕಿಯಲ್ಲಿ 7 ಬಸದಿಗಳಿಗೆ ವ್ಯಕ್ತಿಗಳ ಹೆಸರು ಉಂಟು. ವಿಕ್ರಮಶೆಟ್ಟಿ ಬಸದಿ, ಚೋಳಶೆಟ್ಟಿ ಬಸದಿ, ಮಾದಿಶೆಟ್ಟಿ ಬಸದಿ, ಹೀಗೆಲ್ಲ ಶೆಟ್ರ ಬಸದಿ, ಇದೆಲ್ಲ ಏನು, ಅದನ್ನು ಕಟ್ಟಿಸಿದಂಥ ವ್ಯಕ್ತಿಗಳ ಹೆಸರು. ನನಗೆ ಎಷ್ಟೋ ಸಲ ಆಶ್ಚರ್ಯ ಆಗುವುದು ಅಂತ ಎಷ್ಟೋ ಜನ ಕೇಳಿದ್ದುಂಟು, ಮೂಡುಬಿದಿರೆಯಲ್ಲಿ 18 ಬಸದಿ ಯಾಕೆ ಅಂತೇಳಿ. ಅದಕ್ಕೆ ಹೇಳಬಹುದು, ಕಟ್ಟಿಸಿದವರ ಹತ್ರ ಕೇಳಿ ಅಂತ. ಅದು ಇತಿಹಾಸದವರು ಕೊಡುವ ಉತ್ತರ ಆಗುವುದಿಲ್ಲ. ಆದರೆ ನನ್ನ ದೃಷ್ಟಿಯಿಂದ ಯಾಕೆ ಅಂತ ಹೇಳಿದರೆ, ಆ ಶ್ರೀಮಂತ ವ್ಯಾಪಾರಿಗಳಲ್ಲಿ ಒಂದು ರೀತಿಯ ಸ್ಪರ್ಧೆ ಇತ್ತು. ಒಬ್ಬನೊಂದು ಬಸದಿ ಕಟ್ಟುವುದು, ನಾನು ಯಾಕೆ ಕಡಿಮೆ ಅಂತ ಹೇಳಿಕೊಂಡೆ, ಇನ್ನೊಬ್ಬ ಇನ್ನೊಂದು ಬಸದಿ ಕಟ್ಟುವುದು. ಹೀಗೆ 18 ಬಸದಿಗಳು ನಿರ್ಮಾಣ ಆಯಿತು. ಅಲ್ಲಿ ಜೈನ ಟೆಂಪಲ್ ಸ್ಟ್ರೀಟ್ ಅಂತ ಉಂಟು, ಜೈನ ಬಸದಿಗಳ ಮಾರ್ಗ ಅಂತೇಳಿ. ಆ ಒಂದು ಮಾರ್ಗದಲ್ಲಿ ನೀವೊಂದು 300 ಮೀಟರ್ ಹೋದರೆ 10 ಬಸದಿಗಳಿದ್ದಾವೆ. ವಿದ್ಯಾರ್ಥಿಗಳು ಸ್ವಲ್ಪ ಪುರುಸೊತ್ತಿದ್ದಾಗ, ಯಾವಾಗಲೂ ಪುರುಸೊತ್ತೆ ಇದ್ದಾಗ ನೀವು ಹೋಗಿ ಅದನ್ನು ಸ್ವಲ್ಪ ನೋಡಬೇಕು. ಒಂದು ಬದಿಯಲ್ಲಿ 6 ಬಸದಿಗಳು, ಇನ್ನೊಂದು ಬದಿಯಲ್ಲಿ 4 ಬಸದಿಗಳು. ಒಂದು 300-400 ಮೀಟರ್ ಉದ್ದದ ಒಂದು ಪ್ರದೇಶದಲ್ಲಿ 10 ಬಸದಿಗಳು ನಿರ್ಮಾಣ ಆದ್ದು. ಇದು ಸ್ಪರ್ಧೆ. ನಾನು ಯಾವಾಗಲೂ ಹೇಳುವುದುಂಟು, ಸಮಾಜದಲ್ಲಿ ಇಂಥ ಸ್ಪರ್ಧೆಗಳು ಬೇಕಾಗುವುದು. ಒಬ್ಬನನ್ನು ತಳ್ಳಿ ಮೇರೊಬ್ಬರು ಮೇಲೆ ಬರುವುದಲ್ಲ. ಈ ವ್ಯಾಪಾರಿಗಳ ಸ್ಪರ್ಧೆಯಿಂದಾಗಿ ಏನಾಯಿತು, ಬಸದಿಗಳ ನಿರ್ಮಾಣ ಆಯಿತು, ಅದ್ಭುತವಾದಂಥ ವಾಸ್ತುಶಿಲ್ಪದ ಬೆಳವಣಿಗೆ ಆಯಿತು. ಅಂದರೆ ಇದು ಒಂದು ರೀತಿಯ ಮೂಡುಬಿದಿರೆಯ ಜೈನ ವ್ಯಕ್ತಿಗಳ ಒಂದು ರೀತಿಯ ಸ್ಪರ್ಧಾತ್ಮಕ, ಆರೋಗ್ಯಕರ ಸ್ಪರ್ಧಾತ್ಮಕ ಒಂದು ಮನೋಭಾವಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಮಗೆ ಸಿಕ್ಕಲಿಕ್ಕಿಲ್ಲ. ನೋಡಿ, 1430 ಸಾವಿರ ಕಂಬದ ಬಸದಿ ನಿರ್ಮಾಣ ಆಯಿತು. ಅಷ್ಟಾಗುವಾಗ ಕಾರ್ಕಳದಲ್ಲಿ ಭೈರರಸರು ಆಳ್ತಾ ಇದ್ದರು. ಮೂಡುಬಿದಿರೆಗೆ ಮತ್ತು ಭೈರರಸರಿಗೆ ಸ್ವಲ್ಪ ಸರಿಯಾದ ಸಂಬಂಧ ಇರಲಿಲ್ಲ, ಮನಸ್ತಾಪ. ಅವರಿಗೆ ಗೊತ್ತಾಯಿತು ಮೂಡುಬಿದಿರೆಯಲ್ಲಿ ಇಡೀ ಜನ ಮೆಚ್ಚುವಂಥ ಸಾವಿರ ಕಂಬದ ಬಸದಿ ನಿರ್ಮಾಣ ಆಗ್ತಾ ಉಂಟು ಅಂತ, ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಅಂತ. ಆಗ ಅಲ್ಲಿ ಭೈರರಸರಿಗೆ ತಲೆಬಿಸಿ ಆಯ್ತಂತೆ, ಈ ಮೂಡುಬಿದಿರೆಯನ್ನು ಮೀರಿಸುವಂಥ ಒಂದು ಏನಾದರೂ ನಾವು ಮಾಡಬೇಕು ಅಂತೇಳಿ. ಅದಕ್ಕೆ ಅವರು ಗೊಮ್ಮಟೇಶ್ವರನ ನಿರ್ಮಾಣ ಮಾಡಿದರು ಅಂತ. ಇದು ಸ್ವಲ್ಪ ಇಮ್ಯಾಜಿನೇಷನ್ ಅಂತ ಅನ್ನಿಸಬಹುದು, ಆದರೆ ಇದಕ್ಕೊಂದು ಇಂಡೈರೆಕ್ಟಾಗಿ ಸ್ವಲ್ಪ ಸಂಬಂಧ ಕೂಡ ಉಂಟು. 1430 ಸಾವಿರ ಕಂಬದ ಬಸದಿ ನಿರ್ಮಾಣ ಆಯಿತು. 1432 ಕಾರ್ಕಳದಲ್ಲಿ ಗೋಮಟೇಶ್ವರನ ವಿಗ್ರಹದ ರಚನೆ ಆಯಿತು. ಅಂದರೆ ಒಂದು ರೀತಿಯ ಸ್ಪರ್ಧೆ, ಒಂದು ರೀತಿಯ ಇದು ವೈರ ಅಲ್ಲ, ಆ ಸ್ಪರ್ಧೆಯಲ್ಲಿ ಯುದ್ಧ ಅಲ್ಲ, ಇವರಿಗಿಂತ ದೊಡ್ಡದನ್ನು ನಾನು ಮಾಡಬೇಕು ಅಂತ. ಬಹುಶಃ ವಿದ್ಯಾರ್ಥಿಗಳಿಗೆ ಕೂಡ ಅಧ್ಯಾಪಕರು ಹೇಳುವಂಥದ್ದು ಅದುವೇ. ಈಗ ಸ್ಪರ್ಧಾತ್ಮಕ ಯುಗ, ಅತ್ಯಂತ ಹೆಚ್ಚು ನಾವು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು. ಇಂಥ ಪ್ರಯತ್ನಗಳಿಂದಾಗಿ ಮೂಡುಬಿದಿರೆಯಲ್ಲಿ 18 ಬಸದಿಗಳ ನಿರ್ಮಾಣ ಆಯಿತು, 18 ಕೆರೆಗಳ ನಿರ್ಮಾಣ ಆಯಿತು, 18 ದೇವಸ್ಥಾನಗಳು. ಇದು ಯಾಕೆ ಅಂತೇಳಿ, 18 ದೇವಸ್ಥಾನ ಬೇಕೋ ಅಂತೇಳಿ, ಇದಕ್ಕೆ ನಮಗೆ ಉತ್ತರ ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲ. ಒಟ್ಟು ಇಲ್ಲಿದ್ದಂತಹ ನೋಡಿ, ಜೈನರು ಅಷ್ಟೆಲ್ಲ ಮಾಡುವಾಗ ಹಿಂದೂಗಳು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗ್ತದ? ನಾವು ಕೂಡ ಹಾಗಾದ್ರೆ ದೇವಸ್ಥಾನ ಮಾಡುವ. ಎಲ್ಲ ಒಂದು ರೀತಿಯಲ್ಲಿ ಆರೋಗ್ಯಕರವಾದಂಥ ಬೆಳವಣಿಗೆಗಳು. ಇದರಿಂದಾಗಿ ಮೂಡುಬಿದಿರೆ ಅಂತ ಹೇಳುವಂಥದ್ದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಅತ್ಯಂತ ಮಹತ್ವದ ಕರ್ನಾಟಕದಲ್ಲಿ ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ. ಈ ರೀತಿಯಲ್ಲಿ ಮೂಡುಬಿದಿರೆ ಒಟ್ಟು ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಗಮನಿಸಿದರೆ 2500 ವರ್ಷಗಳ ಹಿಂದಿನ ಮನುಷ್ಯನ ಒಂದು ಅಸ್ತಿತ್ವದ ಆರಂಭ, ಸುಮಾರು 12ನೇ ಶತಮಾನದಿಂದ ಜೈನ ಧರ್ಮದ ಪ್ರಾದುರ್ಭಾವ, ಹಿಂದೂ ಧರ್ಮದ ದೇವಾಲಯಗಳ ನಿರ್ಮಾಣ, ಆಳುಪ, ಹೊಯ್ಸಳ, ವಿಜಯನಗರ. ವಿಜಯನಗರ ಪತನಾದ ನಂತರ ಕೆಳದಿ ಅರಸರ ಆಳ್ವಿಕೆ ಬಂತು. ಆ ಕೆಳದಿಯ ವೆಂಕಟಪ್ಪ ನಾಯಕ ಅಂತ ಹೇಳುವವ ಅಲ್ಲಿ ಕೋಟೆ ಬಾಗಿಲು ಅಂತ ಅಲ್ಲಿ ಒಂದು ದೊಡ್ಡ ಕೋಟೆಯನ್ನು ಕಟ್ಟಿದ. ಅದು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಈಗ ಆ ಕೋಟೆಯನ್ನು ನೋಡುವಾಗ ನಮಗೆ ಸ್ವಲ್ಪ ಬೇಸರ ಆಗ್ತದೆ, ಯಾಕೆಂದರೆ ಆ ಕೋಟೆ ಇಲ್ಲದೆ ಆಗಿಬಿಟ್ಟಿದೆ. ಅದು ನಾಶ ಆಗುವಂಥ, ಸಂಪೂರ್ಣ ನೆಲಕಚ್ಚುವಂಥ ಪರಿಸ್ಥಿತಿ ಬಂದಿದೆ. ಅಲ್ಲಿ ವೆಂಕಟಪ್ಪ ನಾಯಕ 1608 ಇಸವಿಯಲ್ಲಿ ಆ ಕೋಟೆಯನ್ನು ಕಟ್ಟಿಸಿದ್ದಾನೆ. ಅದ್ಭುತವಾದಂಥ ಕೋಟೆ. ಇವತ್ತು ಕೋಟೆ ಬಾಗಿಲು ಮಾತ್ರ ಉಂಟು, ಕೋಟೆ ಇಲ್ಲ, ಆದ್ದರಿಂದ ಕೋಟೆ ಬಾಗಿಲು ಅಂತ ಅಷ್ಟೇ. ಆ ಒಂದು ಪರಿಸ್ಥಿತಿಗೆ ನಾವು ನಮ್ಮ ಇತಿಹಾಸವನ್ನು ತಂದಿದ್ದೇವೆ. ಈ ಒಟ್ಟು ಇದನ್ನು ಮುಂದುವರಿಸಿಕೊಂಡು ಹೋಗಬಹುದು ತುಂಬ, ಆದರೆ ಸಂಸ್ಕೃತಿಯ ಬಗ್ಗೆ ಇನ್ನೊಬ್ಬರ ಉಪನ್ಯಾಸ ಇರುವುದರಿಂದ, ಸಾಹಿತ್ಯ ಬಗ್ಗೆ ಇನ್ನೊಬ್ಬರ ಉಪನ್ಯಾಸ ಇರುವುದರಿಂದ ಆ ಕ್ಷೇತ್ರಗಳನ್ನು ನಾನು ಮುಟ್ಲಿಕ್ಕೆ ಹೋಗುವುದಿಲ್ಲ. ಯಾವಾಗಲೂ ಮೊದಲು ಮಾತಾಡುವವನಿಗೆ ಸ್ವಲ್ಪ ಸ್ವಾತಂತ್ರ್ಯ ಜಾಸ್ತಿ. ನಾನು ಇನ್ನು ಮಾತಾಡುವ ಪ್ರಭಾತ್ರವ್ರ ಹತ್ರ ನಿನ್ನೆ ಮೊನ್ನೆ ಎಲ್ಲ ಡಿಸ್ಕಸ್ ಮಾಡಿದ್ದೇನೆ, ನೀವೇನು ಮಾತಾಡು, ನಾನು ಯಾಕೆಂದರೆ ನಾನೆಲ್ಲ ಮಾತಾಡಿ ಮುಗಿಸಿದ್ರೆ ಆಮೇಲೆ ಅವರೆಂಥದ್ದು ಮಾತಾಡೋದು. ಆದ್ದರಿಂದ ಅವರ ಒಂದು ಉಪನ್ಯಾಸದ ಕ್ಷೇತ್ರಕ್ಕೆ ಅತಿಕ್ರಮಣ ಆಗಬಾರದು ಅಂತ ಹೇಳುವಂಥ ದೃಷ್ಟಿಯಿಂದ ಕೇವಲ ಮೂಡುಬಿದಿರೆಯ ಇತಿಹಾಸದ ಪ್ರಮುಖ ಎಲ್ಲ ಅಲ್ಲ, ಹೆಜ್ಜೆ ಗುರುತುಗಳನ್ನಷ್ಟೇ ನಾನು ನಿಮ್ಮ ಮುಂದೆ ನೋಡಿ. ಹನುಮಂತ ದೇವಸ್ಥಾನ ಅಂತೇಳಿ ಅದ್ಭುತವಾದ್ದು, ಅದು ವಿಜಯನಗರ ಕಾಲದ್ದು. ಚೌಟ ಅರಸ ವಿಜಯನಗರಕ್ಕೆ ಹೋದಾಗ ಕೃಷ್ಣದೇವರಾಯನ ಕಾಲದಲ್ಲಿ ಅಲ್ಲಿಂದ ಬೋವಿಗಳು ಅದನ್ನು ಹೊತ್ತುಕೊಂಡು ಬಂದರು ಇಲ್ಲಿಗೆ ಅಂತೇಳಿ. ಹೀಗೆಲ್ಲ ಅನೇಕ ಕಥೆಗಳಿದ್ದಾವೆ, ಅನೇಕ ಇತಿಹಾಸದ ಆಕರಗಳಿಂದ ನಮಗೆ ಸ್ಪಷ್ಟ ಮಾಡುವಂಥ ಮಾಹಿತಿಗಳಿದ್ದಾವೆ. ಇದನ್ನೆಲ್ಲ ಒಟ್ಟು ಸೇರಿಸಿ, ಯಾಕೆಂದರೆ ನನಗೆ ಸಂಪೂರ್ಣ ಇತಿಹಾಸವನ್ನು ಹೇಳುವುದು ನನ್ನ ಉದ್ದೇಶ ಅಲ್ಲ, ಇತಿಹಾಸದ ಬಗ್ಗೆ ನಿಮ್ಮಲ್ಲಿ ಕುತೂಹಲವನ್ನು ಮೂಡಿಸುವಂಥದ್ದು, ಇತಿಹಾಸದ ಬಗ್ಗೆ ನಿಮ್ಮಲ್ಲಿ ಆಸಕ್ತಿಯನ್ನು ಮೂಡಿಸುವಂಥದ್ದು. ನನ್ನ ಈ ಉಪನ್ಯಾಸವನ್ನು ಕೇಳಿ ಸೇರಿದವರಲ್ಲಿ ಕೆಲವರಾದರೂ ಮೂಡುಬಿದಿರೆ ಇತಿಹಾಸದ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿದರೆ, ಮತ್ತು ವಿದ್ಯಾರ್ಥಿಗಳ ಪೈಕಿಯಲ್ಲಿ ಕೆಲವರಾದರೂ ಮೂಡುಬಿದಿರೆ ಇತಿಹಾಸವನ್ನು ಬಹಳ ವಿಶಾಲ ಅರ್ಥದಲ್ಲಿ ತಿಳಿಲಿಕ್ಕೆ ಪ್ರಯತ್ನ ಮಾಡಿದರೆ, ನಾನಿವತ್ತು ಬಂದು ಮಾತಾಡಿದಂತಹ ಈ ಮಾತುಗಳು ಸಾರ್ಥಕ ಅಂತ ಹೇಳುವಂತಹ ಭಾವನೆಯೊಂದಿಗೆ ಆರಂಭದಲ್ಲಿ ಹೇಳಿದ ಹಾಗೆ ನಾನು ಹೇಳಿದ್ದು ಕಡಿಮೆ, ಹೇಳದಿದ್ದದ್ದು ಹೆಚ್ಚು ಉಂಟು, ನನ್ನ ಉಪನ್ಯಾಸವನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು.
0: ಇಷ್ಟರವರೆಗೆ ಡಾಕ್ಟರ್ ಪುಂಡಿಕಾಯ ಗಣಪಯ್ಯ ಭಟ್ ಅವರ ಮಾತುಗಳನ್ನು ಕೇಳಿದ್ರಿ. ಇದು ಈ ಹೊತ್ತಿನ ಪ್ರಸಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಹಾಯ್ ಹಲೋ ನಮಸ್ಕಾರ ಶ್ರೋತೃಳೆ ನಿಖುಲ್ ಕೇನೊಂದುಲ್ಲರ್ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು ಇತ್ತೆ ಪೊರ್ತು 10 ಗಂಟೆ 2 ನಿಮಿಷ ತುಳು ಚಾವಡಿದ ಪೊರ್ತು ಚಾವಡಿಗ ಮಾತಿರೆಲ್ಲ ಮೋಕೆಡೆ ಇದುಕುನ್ವೆ ಯಾನು ಗಾಯತ್ರಿ ನಾನಿಲ್. ಶ್ರೋತೃಳೆ, ಕಲೆ, ಸಾಹಿತ್ಯ, ಸಂಗೀತ, ನಾಟಕ, ಯಕ್ಷಗಾನ, ಸಿನಿಮಾ ಒಂದು ಪೂರ ಮನಸ್ಸಿಗೆ ಖುಷಿ ಕೊರ್ಪಿನ ಸಂಗತಿಲು. ಐಟಲ ವಿಶೇಷವಾದ ಸಂಗೀತ ಪದ ಪದ್ಯ ಮಾತೆರೆಗ್ಲ ಒಂಜಾತ್ ಮಟ್ಟಿಗೆ ಖಂಡಿತ ಇಷ್ಟ ಆಪಿನ ಸಂಗತಿ. ಅಂಚ ಸಂಗೀತದ ಸಂಗಾತಿ ಆದುಪ್ಪುನಾರ್ ನಮ್ಮ ಇನಿತ್ತ ತುಳು ಚಾವಡಿದ ಬಿನ್ನಿರ್. ಇತ್ತೆ ಬಾರಿ ಪುಗಾರ್ತೆ ಪಡೆವೊಂದುಪ್ಪುನ ಗಜಾನನ ಕ್ರಿಕೆಟರ್ಸ್ ಪನ್ಪಿನ ತುಳು ಫಿಲ್ಮ್ದ ನಿರ್ದೇಶಕಿರ್ಲ ಮೇರೆ, ಅಂಚನೆ ಸಂಗೀತ ರಚನೆ ಮಲ್ತಿನಾರ್ಲ ಮೇರೆ ಬಲೆ ಅರೆನು ಇನಿತ್ತ ನಮ್ಮ ತುಳು ಚಾವಡಿಗೆ ಮೊಕಿಡೆ ಎದುಕೊನ್ಗ ಮಸ್ತ್ ಪೊರ್ಲು ಪೊರ್ಲುದ ಪದ್ಯೊಲಿನು ನಮ್ಮ ತುಳು ಬೊಕ್ಕ ಕನ್ನಡ ಚಿತ್ರರಂಗಗೂ ಕೊರ್ತಿರ್ ಬಹುಮುಖ ಪ್ರತಿಭೆ ಶ್ರೀಯುತ ಕೀರ್ತನ್ ಭಂಡಾರಿ ಮೇರು ನಮ್ಮ ಇನಿತ್ತ ತುಳು ಚಾವಡಿದ ಮಲ್ಲ ಬಿನ್ನಿರ್ ಬಲೆ ಅರೆನು ನಮ್ಮ ತುಳು ಚಾವಡಿಗೆ ಮೋಕೆಡೆ ಎದುಕೊನ್ಗ ಕೀರ್ತನ್ ಹಿರೇಗ ಎಂಗಲ್ನ ತುಳು ಚಾವಡಿಗೆ ಮೋಕೆದ ಅರ್ತಿ ಪಿರ್ತಿದ ಸೊಲ್ಮೆಲು ಬೊಕ್ಕ ದಾದ ಗೊತ್ತುಂಡೆ ಇರ್ನ ಪುದರ್ಡೆ ಒಂಜಿ ಸಂಗೀತ ಉಂಡು ಕೀರ್ತನೆ ಪಂಡ ನಮ್ಮ ದಾಸರ ಪದಕ್ಕು ಕೀರ್ತನೆಲು ಪನ್ಪ ಪುರಂದರದಾಸಿರ್ ಕನಕದಾಸಿರ್ ವಿಜಯದಾಸಿರ್ ಮಸ್ತ್ ದಾಸಿರ್ ನಕ್ಲು ಬರೀತಿನ ಪುದರ್ಗ ಪದ್ಯೊಲೆಗ ಕೀರ್ತನೆ ಪಂದು ಪನ್ಪಿರು ಇತ್ತೆ ಪನ್ಲೆ ತುಕ ಇರೆಗ ಕೀರ್ತನ್ ಪನ್ಪಿನ ಪುದರ್ ದೀತಿನಿ ಇರು ಬೊಕ್ಕ ಇರ್ನ ಪಿನ್ನಿಲದ ಬಗ್ಗೆ ಒಂಜಿ ಆತ ಪನ್ಲಿ
1: ರೈಟರ್
0: ಕುಳಾಯಿ ಮಾಧವ ಭಂಡಾರಿ ಮೇರೆ ನಮಗೆ ಕೀರ್ತನ್ ಭಂಡಾರಿ ನಮ್ಮ ಯುವ ಪ್ರತಿಭೆ ಯುವ ನಿರ್ದೇಶಕೆ ಯುವ ಸಂಗೀತ ರಚನಾಕಾರಿ ಇನಿತ ನಮ್ಮ ತುಳು ಚಾವಡಿಡುಲ್ಲಿರು ಮಾಧವ ಭಂಡಾರ್ಲೆ ನಮಗೆ
1: ಪಾತಿರ್ಲಿ ವಿಘ್ನೇಶ್ ಗಣಪತಿ ಮಂಡ ಬಾರಿ ಓಲಾರ ಮಲ್ಲಾಯ್ ಬೊಕ್ಕ ನೆರನಗ ವಿಘ್ನೇಶ್ ವಿಘ್ನೇಶ್ ಬಂದು ನಿರ್ದು ಹೋಗೋಣ ಅಂಚ ಬಂದು ವಿಘ್ನೇಶ್ ಬುರ್ಚಿ ಬಂದು ಕ್ಯಾನ್ಸರ್ ಚಿಕ್ಕ ಮದೀನ ಪುದರ್ ಕೀರ್ತನ್ ಮಸ್ತನ ಬಂದ್ರೆ ಆಪ್ಟ್ ಬಲ್ಪನ ಬೇಲೆ ಪುದರ್ ಕರೆಕ್ಟ್ ಆಪ್ಟ್ ಉಂಟು ಬಂದ ಕೀರ್ತನೆ ಕೀರ್ತನೆ
0: ಹೊಂದಾಣಿಕೆ
1: ಬರವಣಿಗೆ ಕನೆಕ್ಟ್ ಆಗ್ಬೋದು ಭಜನೆ ಕೀರ್ತನೆ
0: ಬಕ್ಕ ಇರ್ನ ಪೊಲ ಮಲ್ತ್ಕೊರುಡಿ ಇರ್ ಒಲ್ಪದಾರ್
1: ಯಾನ ಎನ್ನ ಇಲ್ಲಿ ಕುಳಾಯಿ ಹೊನ್ನಗಟ್ಟೆ
0: ಸುರತ್ಕಲ್ದಾಗ
1: ಇತ್ತಲ್ಲ ಗೊತ್ತಪ್ಪ ನಗಲಿಗೆ ಬೊಕ್ಕ ಕಲ್ದಿನಿ ಪುರ ಅವೇ ಸೈಡ್ ಸುರತ್ಕಲ್ಡೆ ಕಲ್ತೀನಿ
0: ಕಾಲೇಜ್
1: ಪ್ರೈಮರಿ ಪುರ ವೆಂಕಟರಮಣ ಕುಳಾಯಿಡ್ ಬೊಕ್ಕ ಹಿಡಿದು ಬೊಕ್ಕ ಗೋವಿಂದಾಸರ್ ಪಿ ಯು ಸಿ ಮಲ್ತೀನಿ ವಿದ್ಯಾಂಡ್ ಹೈಸ್ಕೂಲ್ ಪುರ ಮಲ್ತೀನಿ ಹಿಡಿದು ಬೊಕ್ಕ ಡಿಗ್ರಿ ರಾಮಕೃಷ್ಣ ಕಾಲೇಜ್ ಬನ್ಸ್ ಹಾಸ್ಟೆಲ್ ಮಲ್ತೀನಿ
0: ಡಿಗ್ರಿ ಮಲ್ತೀನಿ ಇತ್ತೆ ಇರ್ ಪಂಡರ್ ಇರ್ನ ಪಪ್ಪ ಯಕ್ಷಗಾನದ ಪದಕ್ಲೇನ್ ಪುರ ಬರೆಯುವಂತೀರ್ ಪ್ರಸಂಗ ಕರ್ತಿರ್ಲ
1: ಪ್ರಸಂಗ
0: ಅಂಚೆರೆಗ್ ಆ ಹಿನ್ನೆಲೆ ಒಂಜಿ
1: ಗೊತ್ತು ಪಂದೆ ಓಲಾ ಒಂಜಿ ಕರೆಕ್ಟ್ ಒಂಜಿ ಇತ್ತಂಡ್ ಅವು ಇತ್ತೆ ಬರೆನಾಗ ಅರ್ಥ ಆಪುಣ ಓಲಾ ಒಂಜಿ ಬ್ಲಡ್ ಹಿಡಿದು ಬೈದಿನ ಖಂಡಿತ
0: ಬೊಕ್ಕ ಈರ್ ಈ ಫೀಲ್ಡ್ಗೆ ಬರ್ರೆ ಪಂಡ ಸಂಗೀತ ಬರೆಪಿನಂಚಿನ ಫೀಲ್ಡ್ಗೆ ಬರ್ರೆ ಇಜ್ಜಾಂಡ ಈರ್ ಸುರೂಕ್ ಬರೆಯನಂಚಿನ ಶಾಲೆ ಕಾಲೇಜ್ ನಮ್ಮ ಗೋವಿಂದಾಸರು ಮಸ್ತ್ ಐಕ್ ಬಿರಿಸಾಯಿ ಕೊರ್ಪಿರ್ ತಾಂಗ್ ಕೊರ್ಪಿರ್ ನಮ್ಮ ಬರೆಪಿನಂಚಿನ ಕೆಲಸ ಯಾನ್ಲ ಅವೇ ಕಾಲೇಜಿದ ಹಳೆ ವಿದ್ಯಾರ್ಥಿ ಅಂಚದ ಎಂಕ್ ಯಾನ್ ಅವ ವಿಷಯನ್ ಪನ್ಪಿನಿ ಪನ್ಲ ಎಂಚಿನ ಇರು ಎಂಚ ಶುರು ಶುರುಕು ಬರೆಯರೆ ಶುರು ಮಂತರು
1: ನಾಲ್ಕನೇ ಕ್ಲಾಸ್ ರೂಪನ ಹಿಂಗೆ ಬರೆಪುನ ಕ್ರೇಜ್ ಇತ್ತಂಡ್ರೆ 7ನೇ ಕ್ಲಾಸ್ ರೂಪನ ಬರೆಪುನ ಮರಡು ಒಂಜಿ ನಾಟಕ ಬರೀತೆ ಕಟ್ಟದ ಪುನಿ ಕಮಲಕ್ಕ ಬಂದು ಪುಸ್ತಕಗಳು ಬರೆದಿತ್ತೆ ಬಟ್ ಪಪ್ಪಗೆ ಇಷ್ಟ ಆತ ಚಿತ್ತೂದು ಪಂಡ ಇಷ್ಟ ಆತ ಬಟ್ ಎಂಚಿನ ಬರೆಪುನ ಬಂದಾಗ ಇಂಟ್ರೆಸ್ಟ್ ಇತ್ತು ಜನ ಬರೆಪಿನ ಅವರು ಅಂಚದ ಪುಸ್ತಕ ದಗದಿತ್ತೇರು ಕಟ್ಟದ ಪುನಿ ಕಮಲಕ್ಕ ಅಂದ ಒಂಜಿ ಕಮಲಕ್ಕ ಬಂದ ಪುನಃ ಕ್ಯಾರೆಕ್ಟರ್ ಮೇಜರ್ ಅದು ಬರ್ತದೆ ಯಾರು ಮೀನ ಅದು ಬರ್ತದೆ ಇತ್ತಿನ ಒಂದು ಕತೆ ಹಿಂಗಿತ್ತು ದಾದ ಬರತ್ತೆ ಇಂಕ್ಲ ಗೊತ್ತು ಜಿತ್ತೆ ಸೊ ಅಂಚಾದ ಹಿಡಿದು ಬೊಕ್ಕ ಬರೀ ಪುನಃ ಇಂಟ್ರೆಸ್ಟ್ ಇತ್ತು ಜಿ ಬೊಕ್ಕ ಒಂದು ಹತ್ತು ಟೈಮ್ ಪೋಯ್ಬೇಕು ಒಂದು 7ನೇ ಕ್ಲಾಸ್ ಇರತ್ತಿನ 7ನೇ ಕ್ಲಾಸ್ ಆಜಿನ ಕ್ಲಾಸ್ ಇರದನ್ನ ಆತಿನ ಅದನ್ನು ಹಿಡಿದು ಬೊಕ್ಕ ಏನು ಡಿಗ್ರಿ ಬತ್ತು ಸೇರಿನಾಗ ಪಿ ಯು ಡುಪ್ಪುನಾಗ ಪಿ ಯು ಡುಪ್ಪುನಾಗ ಓಲ ರೂಪೇಶ್ ಶೆಟ್ರ್ ಜಾತ ಆಲ್ಬಮ್ ಸಾಂಗ್ಸ್ ಮಲ್ತೊಂತಾರ ಪಕ್ಕ ಬಾರಿ ತುಳುಟ್ಟು ಒಂಜಾರ್ನ ಪುರ್ಲು ಮೋಕೆ ಅಂಚಿನ ಪುರ ಒಂದು ಆಲ್ಬಮ್ ಸಾಂಗ್ಸ್ ಬಂದಾಗ ಬರೋಡತ್ತೆ ಇಂಕಲ್ ಒಂದು ಇಂಚೆನೆ ಈ ಟೈಪ್ದು ಬರೆಯೋಡು ಬಂದು ಸ್ಟಾರ್ಟ್ ಮಲ್ತದ ಅಲ್ಪ ಒಂಜಿ ಮರ್ಲು ಸ್ಟಾರ್ಟ್ ನಾವು ಆತಸಿ ಇಂಕುಲ್ ಆಲ್ಬಮ್ ಸಾಂಗ್ ಮಲ್ಪಡೋದು ತಿಂಗಳ ಒಂದು ಗ್ಯಾಂಗ್ ಇತ್ತನ್ ಸೃಜನ ಯಾನ್ ಒಂದು ಜನ ಇತ್ತ ಸೊ ಮಲ್ಪುರದಿಂದ ಬಟ್ ಆಯ್ಜವ್ ಅಲ್ಪ
0: ಅಡ
1: ಓಲಾ ಉಂಜಿ ಕರೆಟ್ ಬರೆನಗ ಅರ್ಥನ ಬರೆಯೋಲಿ ಪನ್ಪುನ ಬರ್ತನ ಭಕ್ತಿ ಗೀತ ಬರು ಬರೆಯೊಂದಿತ್ತೆ ಪೊಕ್ಕಡೆ ಇಂಚಿನ ಭಜನೆ ಬಂಡನ ಅಂಚ ಬರೆಯೊಂದಿತ್ತೆ ಅಂಚ ಅದೊಂದು ಬರೆನಗೋಲ ಒಂದು ಧೈರ್ಯ ಬರ್ತನ ಬರೆಯೋಲಿ ಅಥವಾ ಒಂದು ಐದು ಬೊಕ್ಕ ಸಿನಿಮಾದ ಸಾಂಗ್ಸ್ ಜಾಸ್ತಿ ಗಂಟ ಶುರು ಮಲ್ತೆ ಅವೇನು ತುನ ಕಂಡು ಆ ನಡ್ದು ಶೋಕ್ ಬರೆಯೋಲಿ ಅತ್ತ ಇಂಚ ಬರೆಯೋಲಿ ಅಂಚ ಬರೆಯೋದು ಅಲ್ಪದ ಒಂಜಿ ಇಂಟ್ರೆಸ್ಟ್ ಆಟ ಒಂದು ಪೋಂಡು ಬೊಕ್ಕ ಕಲಾಕುಂಭ ಬಂದ್ ಟೀಮ್ ಉಂಟು ಕುಳಾಯ್ಡ್ ಸೊ ಅವಳು ಅವಳು ಒಂಜಿ ಪೊಪ್ಪ ಸ್ಕ್ರಿಪ್ಟ್ ಬರೆದಿತ್ತಿರ್ ಪಂಡ ಯಾನ್ ಪ್ರೊಫೆಷನಲ್ ಅವಳು ಬರೆದಿತ್ತ ಚಪ್ಪ ಪೊಕ್ಕಡೆ ಎನ್ನೊಂಜಿ ಕ್ರೇಜ್ಗೆ ಬರೆಯೊಂದಿತ್ತಂದ್ರೆ ಪೊಪ್ಪ ಸ್ಕ್ರಿಪ್ಟ್ ಬರೆದಿತ್ತಿರ್ ಅಪಾಗ ಆ ಟೈಮ್ ಆರೇ ಒಂಜಿ ಆ ಸ್ಕ್ರಿಪ್ಟ್ಗೆ ಆಕ್ಟ್ ಮಲ್ಪರ ಪೋದ ಕಲಾಕುಂಭರ ಗೊತ್ತು ತುಳುನಾಡ ಸಂಸ್ಕೃತಿ ಭರತ ವೈಭವರು ಮಲ್ಪು ನಾಗೇಶ್ ಕುಲಾಲ್ಮೇರ್ ಅಂಚ ಅಡೆಗ್ ಪೊಪ್ಪ ಬೋಯರ ಬಂದು ಏನ ಆಕ್ಟ್ ಮಲ್ಪರ ಕಡಪಾಯ್ನ ಅಲ್ಪ ಅಲ್ಪ ಏನ್ ಆಕ್ಟ್ ಮಲ್ಪರ ಅಂದ್ರೆ ಪೋಪುನ ಟೈಮ್ ಉಡು ಆ ಜಂತ ಗುರ್ತಾನ ಮನೋಜ್ ಗಣೇಶ್ ಪುರ ಬಂದಿತ್ತಿರ್ ಸೊ ಅವ್ರ ಬೀದಿ ನಾಟಕ ಬರ್ಯಾರ ಫಸ್ಟ್ ಕೊರಿಯರ್ ಐದು ಬೊಕ್ಕ ಮಂಗಳದೇವಿದ ಚರಿತ್ರೆ ಪನ್ಪುನ ಒಂಜಿ ಕತೆ ಏನ್ ಫಸ್ಟ್ ಇಯರ್ ಡಿಗ್ರಿ ಅಪ್ಪಾಗ ಸೊ ಸಿರಿಮಂಗಳಾಂಬಿಕೆ ನಾಟಕ ಸೊ ಅವು ಫಸ್ಟ್ ಎನ್ನ ಲೈಫ್ ಪ್ರೊಫೆಷನಲ್ ಆದ ಬರೇನ ಬೀದಿ ನಾಟಕ ಆಯ್ ಬೊಕ್ಕ ನಾಟಕ ಅಲ್ಪಡ್ದು ಜಾತ ಸಾಂಗ್ಸ್ ಪುರ ಬರ್ರೆ ಸ್ಟಾರ್ಟ್ ಆಂಡ್ ಬೊಕ್ಕ ಗೊತ್ತುಪ್ಪ ಅಂದ ಜರ್ನಿ ಇನಿ ಈತ್ ಸಿನಿಮಾ ನಾಟಕ ಬಂದ ಬತ್ತು ಉಂತುದು ಎತ್ತದನ್
0: ಬೊಕ್ಕ ಕೀರ್ತನ್ ಒಂಜಿ ನಮ್ಮ ಬರವಣಿಗೆಗೆ ತೊಡಗೊಡುಂದಾಂಡ ನಮ್ಮ ಭಾಷೆ ಎಡ್ಡೆಪ್ಪುಡು ಇರ್ ಕನ್ನಡದ ತೊಂದಿನ ಹಿಂದಿಯ
1: ಕನ್ನಡ
0: ಏರಿತ್ತೀರಿ ನಾ ಕನ್ನಡದ ಟೀಚರ್ ನಮ್ಮ ನೆನಪು ಮಲ್ಪಡಿನಿ
1: ಲಕ್ಷ್ಮಿ ಮ್ಯಾಮ್ ಬಂದಿತ್ತೇನೆ
0: ಗೋವಿಂದಾಸರ್
1: ಪಿ ಯು ಸಿ ಲಕ್ಷ್ಮಿ ಮ್ಯಾಮ್ ಇತ್ತೆ ಪ್ರಿನ್ಸಿಪಲ್ ಆದಿತ್ಯರ್ ಇತ್ತೆ ಗೊತ್ತುಜ್ಜಿ ಲಾಸ್ಟ್ ಎರಡು ಮೂರು ವರ್ಷ ತುಂಬಾ ಪ್ರಿನ್ಸಿಪಲ್
0: ಪ್ರಾಥಮಿಕ ಶಾಲೆ ಅಲ್ಪ ಏರಿತ್ತೀರಿ ಕನ್ನಡಗು ದಾಯಿ ಗೊತ್ತುಂಡೆ ಒಂದು ಪ್ರಶ್ನೆ ದಾಯಕೆ ಏನು ಬಂದ ನಮ್ಮ ಒವೇ ಒಂಜಿ ಭಾಷೆ ಬೆಳೆ ಬಿಡುಂದಾಂಡ ಐಟ್ ಪಾತೆರ್ನಕುಲು ಬರಿಪಿನಕುಲು ಮಸ್ ಜನ ಒಪ್ಪುಡು ಓದುನಕುಲು ಮಸ್ ಜನ ಒಪ್ಪುಡು ಬಕ್ಕ ನಂಕ ಒಂಜಿ ಭಾಷೆ ಸರಿಯಾದ ಗೊತ್ತಿತ್ತಂಡ ಮಾತ್ರ ಐಟ್ ಒಂಜಿ ನಾಲ್ ಸಾಲ ಬರೆರೆ ಅಪ್ಪಿ ಅಂಚೆ ಅನ್ಕೇನು ಇರೇಗ ವಿದ್ಯಾದಾಯಿ ವೆಂಕಟರಮಣ ಸ್ಕೂಲ್ ಉಡ್ ಕಲ್ತಿನ
1: ವೆಂಕಟರಮಣ ಸ್ಕೂಲ್ ಭರತ್ ಸರ್ ಬಂದಿತ್ತೆ ನಾನು ಬಾರಿ ಉಚ್ಚಾರ ಬರೋ ಬಾರಿ ಸ್ಪಷ್ಟ ಕಲ್ಪದ ಕೊರ್ಪಿನ ಬಾರಿ ಪುರ್ಲಾರ್
0: ನೇರವಾದಿತ್ತ ಇಜ್ಜಾಂಡಲ ಆ ಕಲ್ಲ ಒಂಜಿ ಪರೋಕ್ಷವಾದ
1: ದುಂಬುಲ ಕನ್ನಡ ಅವು ಅಪ ಗೊತ್ತಿತ್ತು ದಯಾಗಿ ಈ ಒಂದು ಲ್ಯಾಂಗ್ವೇಜ್ ದಯ ಮಾರ್ಲ ನಾರ್ಮಲ್ ಅದು ಬ್ಯಾತ್ ಒಂದೇ ಟಣ ತಪ್ಪವ ನಮ್ಮ ಇದನ್ನ ಮ್ಯಾಥ್ಸ್ ಅವಡ ಸೈನ್ಸ್ ಅವಡ ಅಲ್ಪದ ಕ್ವಶನ್ಕ್ ಏನು ಬೇರೆ ತಪ್ಪೋ ಬಟ್ ಈ ಕನ್ನಡ ಅಂದ್ ಬಂದ ಓದರ ಬಂದ ಭಾರಿ ಖುಷಿ ಆಗಿತ್ತು ಈ ಒಂದು ಈತ ಲೈನ್ಸ್ ಓದ್ಲೆ ಬರೋ ಬಂದ ಭಾರಿ ಖುಷಿ ಆಗಿತ್ತು ಅವ್ ಇತ್ತೆ ಅರ್ಥ ಒಂದು ದಯಾಗ ಒಂದು ಇತ್ತಲ್ಲಿ ಬಂದು
0: ಪಂಡ ಈರ್ ಇಂಚ ಒಂಜಿ ಸಂಗೀತ ಬರವುಗು ಸಂಗೀತದ ಬರವುಗು ಬರಡುಂದಾಂಡ ಆ ಭಾಷೆದ ಮಿತ್ತಿ ಇರಗಿತ್ತಿನ ಪ್ರೀತಿಲ ಒಂಜಿ ಮುಖ್ಯ ಕಾರಣ ಯಾಂದಾಯಿಗೆ ಪ್ರಶ್ನೆ ಕೇಂಡೆ ಪಂಡ ಇತ್ತೆದ ಒಂಜಿ ಜನರೇಷನ್ ಪೀಳಿಗೆದಾದೊಲ್ಲೇರ ಅಕ್ಲಿಗೆ ಕನ್ನಡ ಒಂಜಿ ಸೆಂಟೆನ್ಸ್ ಮಾತೆರೆಗ್ಲನ್ ಪನ್ಪಿನ ಬರೆ ಬರೆ ಒಂತೆ ಕಷ್ಟ ನಮ್ಮ ಪರಿಸ್ಥಿತಿ ಅಂಚೆ ಉಂಟು ಕಾಲ ಪರಿಸ್ಥಿತಿ ಆ ಟೈಮ್ ಈರ ಆತ್ಲಾಯ್ಕು ಆ ಭಾಷೆ ಮೋಕೆ ಮಲ್ತಿನಿಟ್ಟ ಹತ್ರ ಇನಿ ಕೊಂಚ ನಂಗೆ ಎಡ್ಡೆಂತಿನ ಒಂಜಿ ಸಂಗೀತದ ಬರವುದ ಆರ್ಥಿಕದೇರೆ ನಮ್ಮ ಪನೋದಿನ ಪನ್ಕ ಇತ್ತದಾದ ಪನ್ನಗ ಒಂಜಿ ಪದ್ಯ ಬರೆನಗ ಒಯ್ಕ್ ಜಾಸ್ತಿ ಇಂಪಾರ್ಟೆನ್ಸ್ ಭಾವನೆಗ ಅತ್ತು ಎಂಚ
1: ನಿಜವಾದ ಎಡ್ಡ ಪ್ರಶ್ನೆ ಏನು ಕಮ್ಮಿ ನಿಜದ ಭಾವನೆಗೆ ನಾನು ಇರಗ ಹೆಂಗೆ ಏಪಲ ಏನು ಬನ್ನಿರೋಂಡು ಅದ ಬಂಡ ಪದ್ಯ ಪುಟ್ಟೋಡುಂದಾಂಡ ಅಲ್ಪ ಸುರು ಸುರು ಪದ್ಯ ಬರೀಪಿನ ಇಂಕ್ಲೆತ್ತನ್ ಫಸ್ಟ್ ಮೊಲ ಮೊಲ ವರ್ಡ್ಸ್ ಬೋರ್ಡು ದಪ್ಪ ಮೊಲ್ಲ ರೈಟರ್ ಗೊತ್ತುಂಡು ಬಂದು ಅಂತ ತೆರಿಪೋಡು ಪಂಪ ಇತ್ತ ಯಾನಲ್ಲ ಫಸ್ಟ್ ಲಿರಿಕ್ಸ್ ಇಷ್ಟ ನನಗೆ ಕೊಂಚ ಉಪ್ಪು ನಾನು ಎಡ್ಡೆ ಹೊಸ ಹೊಸ ವರ್ಡ್ ಬೇಡ ಅದು ಪೂರ ಬರೆಯೊಂದಿಲ್ಲ ಇರತ್ತ ಹೊಸ ಅಣ ಒತ್ತು ಓಲಾ ಒಂಜಿ ಕರೆಕ್ಟ್ ಆಪುಂಡು ಕೆಲವು ಜಾನರ್ ಪಂಡ ಕೆಲವು ಟೈಪ್ ದ ಸಾಂಗ್ ವರ್ಕ್ ಆಪುಂಡು ಬಟ್ ಭಾವನೆ

0: ಪೆಡಿಲ್ ಬರ್ಪುರ ಮಕ್ಕರಲ್ ಪುರ್ ಮಾತ ನಾರ್ಮಲ್ ಆಯ್ನ ತವಾಡ್ ಮಲ್ಪ ಎನ್ನ ರೈಟಿಂಗ್ ಹೋ ಸಾಂಗ್ ಕೇಂದಲ್ಲ ಅಣ ಬೇತಕುಲಂಚ ಬರೆಪಿರ ಬಂದ ತಪ್ಪುಲತ್ ಉಪ್ಪುನು ಪೂರ ಲವ್ ಸಾಂಗ್ಸ್ ಲವ್ ಒಲ್ಪರದ ಬತ್ತನ್ನ ಕೇಂದ್ರ ಇಲ್ಲಿ ಬಾಲ್ಯದ ಬಂದ್ಪುನ ಹಾರ್ಟ್ ಹಿಡ್ದ ಇರ್ಪಿನ ಹಾರ್ಟ್ ಬಂದ ಮುಂದೆ ಉಡಲು ಬರ್ದು ಬೇತ ಹೊರಡಿಜ್ಜಿ ಗೊತ್ತಾಂಡಿ ಅಂಚಾದ ತುಳುಕು ಬಂದಾಗ ಬಾರಿ ಕಷ್ಟ ಮ್ಯಾಮ್ ಬರ ಖಂಡಿತವಾದ್ಲು ತುಳು ಪದ್ಯ ಬರ ಮಸ್ತ್ ಕಷ್ಟ ಏರ್ ರೈಟರ್ಸ್ ಉಳ್ಳಿರ ಹೆಂಗ್ ಮಸ್ತ್ ಪ್ರೌಡ್ ಆಗ್ ಕೆಲವರು ಎರಡು ಸಾಂಗ್ಸ್ ಬರ್ತಾರೆ ಮಸ್ತ್ ಖುಷಿ ಆಗ್ತದೆ ಎರಡು ಬರೀತಿರತೈತೆ ಏನ ಪಂಡ್ಯ ಕಡೆ ನಿನ್ನ ಕಣ್ಣ ರಂಗ ಬಂದು ಹೊಸ ಹುಡುಗಿ ಬರೀತಿನ ಸಾಂಗ್ ಸೊ ಕೇನ ಖುಷಿ ಎಡ್ಡು ಬರೀತಿರತ್ತ ಎಮೋಷನ್ಸ್ ಕನೆಕ್ಟ್ ಮಲ್ದಿರತ್ತ ಬಂದು ಆಬ್ವಿಯಸ್ಲಿ ತುಳು ಬರೆಪಿನ ಕಷ್ಟ
1: ಪಂಡ ಈರ್ ಪನ್ಪಿನಿ ತುಳುಟು ಕನ್ನಡುಡಿತ್ತಿನ ಆತ ಶಬ್ದೊಲ್ ತಿಕ್ಕುಜ ಐಕಾತ್ರ ಕಷ್ಟ ಅಲ್ಲ ಶಬ್ದೊಲ್ ಉಲ್ಲ ನಂಗೆ ಗೊತ್ತು ಜೀನ್ಲ ಪನ್ನೊಲಿ ಕೆಲವು
0: ಒಂಜಿ ಯಾನ್ಲ ಇತ್ತದೆ ಅಂಚಾದ ಯಾನ್ಲ ಆತ ಇತ್ತ ಬಗ್ಗೆ ತೆರೆದಿಜಿ ಕುಡೊಂಜಿ ಹಿಂಗೆ ಕೆಲವು ವರ್ಡ್ ಗೊತ್ತುಂಡು ಬಟ್ ಅವೇನು ಬಳಕೆ ಮಲ್ತಂಡ ಓಲಾ ಒಂಜಿ ಕರೆಕ್ಟ್ ಕನೆಕ್ಟ್ ಆಪುಜಿ ಕೆಲವು ವರ್ಡ್ ಕೆಲವು ಪಾಡ್ರ ಟ್ರೈ ಮಲ್ದೆ ಅಂತ ದುಂಬು ಸ್ಟಾರ್ಟಿಂಗ್ ಉಡುಪುನ ಕೆಲವು ವರ್ಡ್ ಪಾಡ್ರ ಟ್ರೈ ಮಲ್ದೆ ಅದೇ ಕ್ಯಾಂಡ್ರ ಮೇ ಬಿ ನನ್ನಂತೆ ಎನ್ನ ಸಾಂಗ್ನೇ ಜನಕುಲ್ ಕಾತದ ಕುಲ್ಲುನಗ ಬಾರಿ ಆಸೆಡು ಒಂಜೊಂಜು ಪದ್ಯಡು ಒಂಜಿ ಪೊಸ ತುಳು ವರ್ಡ್ ಪಾಡುಡು ಬಟ್ ಕೀರ್ತನ್ ಬರೀತಿನ ಪದ್ಯಗೆ ಈತ ಆಡಿಯನ್ಸ್ ಏಪ ಕ್ರಿಯೇಟ್ ಆಪೇರ ಅವನಿಗೆ ಬಾರಿ ಆಸೆಡು ಪ್ರತಿ ಎನ್ನ ಸಾಂಗ್ ಒಂಜಿ ಪೊಸ ವರ್ಡ್ ಪಾಡು ಏರೆಗ್ಲ ಗೊತ್ತಪ್ಪನ್ನ ಅಲ್ಪಡದ ಜನಕ್ಲಿಗೆ ಈತ ಅವನ್ ಸಾಂಗ್ ಕೇಂದುಪ್ಪರು ಮನಿ ಪೂಜದ ನಿನ್ನ ಕನಟು ಬತ್ ಕನ್ನ ಕೊಡ ಒಂದೊಂದು ಪದ್ಯ ಉಂಟು ಐಟ್ ಒಂಜಿ ಕಡಂಬರ್ ಕವಿತೆ ಅನ್ನೊಂದು ಪಾಡ್ದೆ ಕಡಂಬರ್ ಬಂಡ ಮಸ್ತ್ ಜನಕ್ಕೂ ಗೊತ್ತಿಜ್ಜಿ
1: ಕಡಂಬರ ಪಾತ್ರ
0: ಕಡಂಬರ ಪಾತ್ರ ಕನವರಿ
1: ಕನೊಟ್ಟು ಪಾತ್ರ
0: ಅಪ್ಪ ಆ ಸಾಂಗ್ ಹಿಟ್ ಏನಿರ್ತದೆ ಕಡಂಬರ ಬಂಡದ ಅದ ಕಡಂಬರ ಅಂಚೆ ಬಾರಿ ಆಸೆ ಉಂಟು ಬಟ್ ನಮ್ಮ ಬರೆಪ್ಪ ಅಣ್ಣ ನಮ್ಮ ಸಾಂಗ್ ಲೇ ಹಿಟ್ ಆವಡದೆ ಸಾಂಗ್ ಹಿಟ್ ಅನ್ನ ಓಲಾ ಒಂಜ್ ಕಟಿಂಗ್ ಎನ್ನ ಸೈಡ್ ದ ಒಂದ್ ನಾಲ್ ಜನಕ್ಕೆ ಒಂದು ಓ ತುಳು ವರ್ಡ್ ಗೊತ್ತು ಮಲ್ತೇವ ಸ್ಯಾಟಿಸ್ಫ್ಯಾಕ್ಷನ್ ಆತ
1: ಪಂಡ ಇರ್ ಪನ್ಯ ಸರಿ ದಾದಾ ಪಣ್ಣಗ ಇತ್ತೆ ಮೋಕೆ ಪನ್ಪಿ ನಮ್ಜಿ ತುಳು ಶಬ್ದ ಉಂಟು ಪ್ರೀತಿ ಬನ್ಪಿನಕ್ಕೆ ಕನ್ನಡೋಡು ಒಲವು ಮೋಕೆ ಬನ್ಪಿನ ತುಳುಟು
0: ಮೋಕೆ ಕನ್ನಡ
1: ಇರು ಪನ್ಪಿನಿ ತುಳುಟು ಮಸ್ತ್ ನಂಗೆ ಶಬ್ದ ತಿಕ್ಕಂದಿನ ಇಟ್ಟಾತ್ರ ನಂಗೆ ತುಳುಟು ಬರ್ಯಾರ ಕಷ್ಟ ಅಂತ ಬಂದು ಇತ್ತೆ ಕನ್ನಡ ಬಕ್ಕ ತುಳುಟು ಬರೆಪಿನಾರಿತ್ತೆ ಒಂಜಿ ಫಿಲ್ಮ್ ಸಾಂಗ್ ಹಿಟ್ ಆವುಡ್ಡ ದಾದಪುರ ಬೋಡೈಕ್ ಟ್ಯೂನ್ ಟ್ಯೂನ್ ಮುಖ್ಯನೇ ಅತ್ತು ನಮ್ಮ ಸಾಹಿತ್ಯ ಮುಖ್ಯನೇ
0: ಫಸ್ಟ್ ಟ್ಯೂನೆ ಫಸ್ಟ್ ರಾಗ ಗಟ್ಟಿ ಓಡು ರಾಗ ಜನಕ್ಲಿಗೆ ಅವು ಪಂಡತೆ ಎಮೋಷನಲಿ ಐಟ್ಲ ಕನೆಕ್ಟ್ ಆಗಿಲ್ಲ ಕುಪ್ಪೋಡು ಆಯ್ದು ಬೊಕ್ಕ ಆ ರಾಗಗು ದಾದ ಬೋಡ ಅವು ತಿಕ್ಕೋಡು ಇರೇತೋ ಹಿಟ್ಟಾತಿನ ಸಾಂಗ್ಸ್ ಕೇನೆ ಫಸ್ಟ್ ಲೈನ್ ಕೇನೆ ಆ ಲೈನ್ಗೆ ಬ್ಯಾತೆ ಇರ್ ಕುಲ್ಲಾಲೆ ಅಪಗಿರಿಗ ಅಪ್ಪನಂದತ ನೆಕ್ ಮೀನು ವಿತೆ ಪ್ರೇಮನಾತೆ ಪಾಸ್ ಆತೆ ಮಲ್ಲ ಸಾಂಗ್ ಮಲ್ಲ ಹಿಟ್ ಪ್ರೇಮನಾತೆ ಪಾಸ್ ಆತೆ ಆ ಲೈನ್ ಮೀನು ಬ್ಯಾತೆ ಇತ್ತದನ್ನ ಹಿಟ್ ಆತ್ವಾ ಅವಾಗ ಟ್ಯೂನ್ ಅತ್ತರ ಲಿರಿಕ ಕೇಳಿ ನಮ್ಮ ಉತ್ತರ ತಿಕ್ಕುಜಿ ಅಣ್ಣ ಫಸ್ಟ್ ಹೂ ಬಂದು ತುಪ್ಪಿರ ಅವು ಐತಮ್ ಇತ್ತು ಪೋಪಿನ ಕೆಲವು ಸಾಂಗ್ ಲಿರಿಕ್ಸ್ ಡೇ ಒಪ್ಪು ಕೆಲವು ಸಾಂಗ್ ಯೋಗರಾಜ್ ಭಟ್ ನಂಚ ಲಿರಿಕ್ಸ್ ಇಷ್ಟ ಅಕ್ಕಲ್ಬರು ಬತ್ತಾಯ್ಪ ಕೊಂಚ ಸಾಂಗ್ ನಿಂಚ ಬರೆಯಲಿ ಅತ್ತ ಬಂದು ಅವು ಖಾಲಿ ಕ್ವಾಟರ್ ಬಾಟ್ಲಿ ಹಂಗೆ ಲೈಫ್ ಬರೀರು ಒಂಜ್ ಅದು ಸಾಂಗ್ಸ್ ಪಣ್ಣ ಒಂಜಿ ಬೇತೆ ಒಂದಿಟ್ಟು ಮಜಲಡು ಬೋಪು ನಂಚಿನ ಪದ್ಯಲು ಅಪಗತಕ್ಕೆ ಏನಾಗ ಅಪ್ಪ ಈ ಲೈನ್ ಫಸ್ಟ್ ಲಿರಿಕ್ಸ್ ಬತ್ತಿ ನೀಡಿದ್ರೆ ಸಕ್ಸಸ್ ಆಯ್ ನೀನು ಕೆಲವು ಸಾಂಗ್ ಮೇಲೆ ಡಿಪೆಂಡ್ ಆಗ್ ಮ್ಯಾಮ್ ಕೆಲವು ಸಾಂಗ್ ಖಾಲಿ ಟ್ಯೂನ್ ಹಿಡ್ದ ಹತ್ರ ಇಪ್ಪುಡು ಕೆಲವು ಸಾಂಗ್ ಲಿರಿಕ್ಸ್ ಇರ್ದ ಹತ್ರ ಹಾಕೊಂಡು ರಂಡು ಓಲು ಕೂಡ್ದು ಬರ್ಪುಂಡು ಅವು ಮ್ಯಾಜಿಕ್ ಆಗ್ಬಿಡಾದೆ
1: ನಮ್ಮ ನನಾತ್ ಪಾತಿರ್ಗ ಶ್ರೋತ್ರಲೆ ನಮ್ಮ ಇನಿ ತುಳು ಚಾವಡಿಡು ಪಾತಿರಂದುಪ್ಪುನು ಕೀರ್ತನ ಭಂಡಾರಿ ಮೆರ್ನೊಟ್ಟುಗು ನಿಕುಲ ಲಿಪ್ಪಕೊಡ್ದು ಮೆರಡ ಪಾತಿರುಳಿ ಆಜಿ ಮೂಜಿ ಆಜಿ ನಾಲ್ ರಡ್ ಸೊನ್ನೆ ನಾಲ್ಕು ವರ್ಮ ನಾಲ್ಕು ವರ್ಮ ನಮ್ಮ ಫೋನ್ ನಂಬರ್ ಇತ್ತೆ ಮೇರ್ ಏರು ನಮ್ಮ ಕೀರ್ತನ ಭಂಡಾರಿ ಮೇರೆ ಬರಿತಿನಂಚಿನ ಒಂಜಿ ಪದೋನು ನಮ್ಮ ಕೇನೊಂದು ಬರ್ಕ ನಿಕುಲ್ ಕೇನೊಂದು ಲರ್ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು
2: ತುಡರದೀದು ಸುಗಿತೆರತ್ತ ಭ್ರಮರಾ ಪಂಡದು ಅಪ್ಪೆ ಕಟಿಲ ಗದ್ದಿಗೆಡು ಓಲಗ ಆಯಿ ಉಳ್ಳಾಲ್ದಿ ಪೂತ ಪೂಜೆಡು ಇಂಬು ಕೊರಿಯರಿಗೆ ಗೆಜ್ಜೆ ಸೇವೆಡು ಬದುಕ ಬಂಗಾರ ಮಲ್ತರಿಗೆ ಬೊಂಡದ ಅಭಿಷೇಕನೇ ನಿನ್ನ ಉಡಲಗ ಮುಟ್ಟಗೆ ಕಂಜಿ ತನ್ನ ಅಪ್ಪೆನು ನಾಡೊಂದು ನಲ್ತು ನಲ್ತು ಬರ್ತಿನಂಗೆ ಬತ್ತಿಡು ಬತ್ತ ಅಪ್ಪೆ ನಿನ್ನ ಮಟ್ಟಿಲಿಗೆ.

0: ಶ್ರೋತೃಳ್ಳಿ ನಿಕುಲ್ ಕೇನೊಂದುಲ್ಲರ್ ರೇಡಿಯೋ ಸಾರನ್ ತುಳುಚಾವಡಿಡ್ ನಮ್ಮ ಇನಿತ್ತ ಬಿನ್ನೆರು ಕೀರ್ತನ್ ಭಂಡಾರಿ ಮೇರು ಯುವ ನಿರ್ದೇಶಕೆ ಬೊಕ್ಕ ಸಂಗೀತ ರಚನೆಕಾರೆ ಮೇರು ಎಂಚಿಪ್ಪ ಒಂಜಿ ಶುರುತ ಮೆರ್ನ ಓ ಗಜಾನನ ಕ್ರಿಕೆಟರ್ಸ್ ಪನ್ಪಿನ ಒಂಜಿ ಫಿಲ್ಮ್ನ ಡೈರೆಕ್ಟ್ ಮಲ್ದಿರು ನಿರ್ದೇಶನ ಮಲ್ದಿರು ಐತ ಬಗೆಟ್ ನಮ್ಮ ಕೇನ್ಗ ಮೆರಡ ಇತ್ತೆ ನಿಕುಲ್ಲ ಎಂಕ್ಲೆಗ್ ಲೆಪ್ಪ ಕೊರ್ದು ಮೆರಡಪ್ಪ ಪಾತಿರುಳಿ ಆಜಿ ಮೂಜಿ ಆಜಿ ನಾಲ್ ರಡ್ ಸೊನ್ನೆ ನಾಲ್ ವರ್ಮ ನಾಲ್ ವರ್ಮ ಇತ್ತೆ ಒಂಜಿ ಲೆಪ್ಪುಂಡು ತೂಕ ನಂಕ. ಹಲೋ ನಮಸ್ತೆ ನಮಸ್ತೆ ನಮಸ್ತೆ ಲೆಪ್ಪು ಕಟ್ಟಾಡು ಏರುಂದು ಪಾತಿರ್ಲಿಗೆ. ಹಲೋ ಮಲ್ಲಜಿ ನಮ್ಮ ಕೂಡ ಮಲ್ಪಿರು ಇತ್ತೆ ಇರ್ನ ಸುರೂತ ಪಿಕ್ಚರ್ ಒಂದು ಗಜಾನನ ಕ್ರಿಕೆಟರ್ಸ್ ಇರ್ ನಿರ್ದೇಶಕ ಎಂಚಾಯ್ನ್ ಸಂಗೀತ ರಚನೆಕಾರದ ನಿರ್ದೇಶಕ ಇರುತ್ತೆ ಏತ ಚಾಲೆಂಜ್ ಇತ್ತು ಏತ ಸವಾಲ್ದ ಕೆಲಸ
1: ಮಸ್ತ್ ಅದೇ ಸಾಂಗ್ ಬರ್ಯಾರ ನಮ್ಮ ಏರ್ನಲ್ಲ ಒಂಜಿ ಓಲ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ ಎಕ್ಸ್ಪ್ಲೇನ್ ಮಲ್ಪೇರ್ ಬತ್ತದೆ ಅನುಕೂಲ ಒಂದು ಬರೆಯಪ್ಪ ಮೊಬೈಲ್ ಕಡಪೇನ ಅಥವಾ ಪೇಪರ್ ಬರೆದು ಕೊರ್ಪೇನ ಆತೆ ಐರ್ ಜಾಸ್ತಿ ಒಂದು ಇಜ್ಜಿ ನಮಗೆ ಕನೆಕ್ಷನ್. ಬಟ್ ಸಿನಿಮಾ ಡೈರೆಕ್ಷನ್ ಪನ್ಪು ನಾವು ಪ್ರತಿ ಉರಿಯನೊಟ್ಟಿಗೆ ಕನೆಕ್ಟೆಡ್ ಇತ್ತದು ಏರುಪ್ಪಡಿ ಏರುಪ್ಪಂದ ಕುಲ್ಲಾಡು ಬರೆಯದು ಶೂಟ್ ಮಲ್ತದು ಮುಗೀತದೆ ಥಿಯೇಟರ್ ಹಾನ ಮುಟ್ಟಲ್ಲ ಲಾಸ್ಟ್ ಮುಟ್ಟಲ್ಲ ಒಪ್ಪು ಡೈರೆಕ್ಟರ್ ಪ್ರೊಡ್ಯೂಸರ್ ನೋಡಿ. ಸೊ ಅಂಚದು ಭಾರಿ ಮಲ್ಲ ಚಾಲೆಂಜ್ ಅಂಡ ಡೈರೆಕ್ಟರ್ ಆಗೋದು ನಿಂಗೆ ಆಸೆ ಇತ್ತು ಬಟ್ ಆತ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ತೊಂದ್ರೆ ಗೊತ್ತಿಲ್ಲ ಹೆಂಗೆ ಆಪಿನ್ಲ ಹೆಂಗೆ ಬರೆಯ ಮಸ್ತ್ ಕಷ್ಟದ ಕೆಲಸ ಅಂಡ್ ಅವಲೊಂದು ಡಿಗ್ರಿ ಉಪ್ಪು ನಾನೊಂದು ಒಂದು ಸಿನಿಮಾ ಮಲ್ತಿತ್ತು ಪಣ ಯಾನೆ ಕತೆ ಬರೆದು
0: ಮಲ್ದಿದ್ದಾರೆ
1: ಯಾನೆ ಕತೆ ಬರೀತೀನಿ ಪ್ರೊಡ್ಯೂಸರ್ ಎನ್ನ ಪರಿಚಯ ಇಡ್ತೀರಿ ಅದ್ರ ಒಂದು ಡೈರೆಕ್ಟರ್ ಬ್ಯಾತದ ಪಣ ಹಿಂಗೆ ಓಲ ನನ್ನ ಎಲ್ಲ ಹಿಂಗೆ ನನ್ನ ಇತ್ತ ಬುಡ್ಚಿ ಡೈರೆಕ್ಷನ್ ಬಂದ್ಬ ವಿಷಯ ಮಲ್ಪನ ಇಂಟ್ರೆಸ್ಟ್ ಇತ್ತು ಮಲ್ಪುಗ ಆ ಟೈಮ್ ಅವ್ ದಾದನ ಸಿನಿಮಾ ಎನ್ನಿಲಕ ಆಯ್ತು ಟೈಮ್ ಆಂಡ್ ಲಾಕ್ಡೌನ್ ಆನ ಮಿಡ್ಡಡ್. ಸೊ ಆಯ್ನಿಡ್ದ ಹತ್ರ ಓಲ ಒಂಜಿ ಕತೆಗೆ ಮಸ್ತ್ ನೆಗೆಟಿವ್ ಬತ್ತನ್. ಸೊ ಕತೆ ಎಡ್ಡೆತ್ತನ ಆಕ್ಚುಲಿ ಬಟ್ ಮಲ್ಪರ ಆಯ್ ಜಾತ ಪೊರ್ಲೋಡ ಇರ್ತ ಕತೆಗೆ ನೆಗೆಟಿವ್ ಬತ್ತನ್ ಅಪ್ಪಗ ಹಿಂಗ್ ಎನ್ನಿನ ಬಂಡ ಯಾನ್ ಇತ ಈತ ಬರತ್ತೆ ಸಾಂಗ್ಸ್ ಅವೊಂದು ಬಂದು ಹಿಟ್ ಆತ ನಿಜ ಸೆಕೆಂಡರಿ ಬಟ್ ಎಡ್ಡೆ ಬರೆತ್ ಜೇ ಪನ್ ಪುನೇ ಪಲ ಬೈಚ್ ಅಂಚ ಭಾರಿ ಬೇಜಾರಾದ ಇಜ್ಜಿ ಯಾನ್ ಒಂಜಿ ಕತೆ ಬರೆಯೋಡು ತುಳುಟು ಕೂಡೊಂಜಿ ಸಿನಿಮಾ ತುಳುಟು ಮಲ್ತದ ಎಡ್ಡ ಕತೆ ಕೊಡ್ದೆ ಬೊಕ್ಕ ಯಾನ್ ಕನ್ನಡ ಫಿಲ್ಮ್ ಮಲ್ಪು ನಡ ಮಲ್ಪೋಡು ಬಂದು ನನ್ನ ಇತ್ತೀನಿ ಅಪ್ಪ ಒಂಜಿ ಕನ್ನಡ ಫಿಲ್ಮ್ ಇತ್ತನ್ ಮಲ್ಪರೆ ಅಂಚ ಗಜಾನನ ಕ್ರಿಕೆಟರ್ಸ್ ತ ಕತೆ ಬರೇನ್ ಅಪ್ಪಗಲ ಅಪ್ಪಗಲ ಹಿಂಗೆ ಡೈರೆಕ್ಟ್ ಮಲ್ಪೋಡ್ ಇತ್ತು ನನ್ನ ಫ್ರೆಂಡ್ ಸುಜಯ್ ಬಂದಿತ್ತು ರೀ ಸಿನಿಮಾದ ಎಡಿಟರ್ ಅವ್ರು ಸೊ ನಾಡ ಬಂದು ಈ ಡೈರೆಕ್ಟ್ ಮಲ್ಪ್ಲೆ ಏನು ಬರಪ್ಪ ಐಕರ್ ಪಂಡಿ ಜಿ ಆಲ್ರೆಡಿ ಈರ್ ಬರೀತಿನ ಕತೆನ ಕುಡಿಯೋರಿಗೆ ಕೊಡ್ತಾರೆ. ಸೊ ವರ್ಕ್ ಆತಜಿ ಕುಡಲಿ ರಂಚ ಮಲ್ತಂಡ ಅಪ್ಪಜಿ ಈರ್ನ ಕತೆನ ಈರೇ ಡೈರೆಕ್ಟ್ ಮಲ್ಪೋಡ್ ಅವ್ರು ಪನ್ನ ಹಿಡ್ದ ಹತ್ರ ಸರಿ ನನ್ನ ಕತೆ ನಾನು ಡೈರೆಕ್ಟ್ ಮಲ್ಪ ಬಂದು ಇನಿ ಮಲ್ತೀನಿ ಇತ ಮಾತಿರ್ನ ಬಾಯ್ಡ ಫಸ್ಟ್ ವರ್ಕ್ ಕತೆ ಅಡ್ಡುಂಡು ಸಿನಿಮಾದ ಪ್ರತಿಯವರೆಲ್ಲ ಕತೆ ಸೂಪರ್ ಉಂಡು. ಸೊ ಓಲ ಒಂಜಿ ಕಟ ಆನ್ ಎನ್ನ ದಿನ ಮಲ್ತೆ ಅನ್ಕೋ
0: ಕಂಗ್ರಾಚುಲೇಷನ್ಸ್ ಇರೇಗ ಇರ್ನ ಫಸ್ಟ್ ದ ಫಿಲ್ಮ್ ನ ಲೈಕ್ಡ್ ಇರ್ ಅವೇನ್ ಒಂಜಿ ಪೋರ್ಟ್ರೇಟ್ ಮಲ್ತೊಂದು ಪೋತಾರ ಇತ್ತೆ ಪನ್ಲೆ ಕೀರ್ತನ್ ಅವು ಇತ್ತೆ ಕ್ರಿಕೆಟ್ ಅನ್ ಪತ್ತೊಂದು ಬಕ್ಕ ಒಂಜಿ ಗಣಪತಿನ್ ಪತ್ತೊಂದು ಅವು ಐಡಿಯಾ ಎಂಚ ಬತ್ತನ್ ಇರೇಗು
1: ಯಜವು ಊಲ ಐಡಿಯಾ ಇತ್ತಜಿ ಎಂಕ್ ತಿನಿ ತುಳು ಸಿನಿಮಾ ಬಂಡ ಕಾಮಿಡಿ ಸಿನಿಮಾ ಒಂಜಿ ಟ್ರಯಾಂಗಲ್ ಲವ್ ಸ್ಟೋರಿ ಮಲ್ಪೊಡುಂದೆ ಎತ್ತಿನ ಕತೆಲ ಆತೆ ಎತ್ತಿನಿ ಆತೆ ಒಪ್ಪುನಾಗ ನಮ್ಮ ಎಂಕಲು ಪುರ ನಾಡುವ ಏನ ಬಂಡ ಹೀರೋ ಹೀರೋ ಉಂಡು ಹೀರೋಯಿನ್ ಉಂಡು ಇಂಚಿನ ಬೇಲದಾದ ಎಂಕ್ ಹೀರೋ ಹುಡುಗಲ ಪೊಯರ ಬಲ್ಲಿ ದಾದ ಬೇಲ ಓಕೆ ಕ್ರಿಕೆಟ್ ಗೊಬ್ಬಡ ಏನ್ ಅಂಚ ಯಾವ ಕ್ರಿಕೆಟ್ ಗೊಬ್ಬಾಡ ಅಂಚ ಶುರು ಆಯ್ನ ಹೀರೋ ಕ್ರಿಕೆಟ್ ಕ್ರಿಕೆಟ್ ಬಂದ ಕತೆ ಒಂದು ಚೂರ ನಮ್ಮ ಇಂಡ ಕ್ರಿಕೆಟ್ ಗೊಬ್ಬಂದಲ್ಲ ಕಾಣಲ ಕಂಡ ಕ್ರಿಕೆಟ್ ಬೈ ನೆಕ್ಕೊಂಜಿ ಕನೆಕ್ಷನ್ ಕೊರ್ಕ ಬಂದಾನ ಅಂಚ ಓಲ ಒಂಜಿ ಕರೆಕ್ಟ್ ಬಂದಾಗ ಫಸ್ಟ್ ಮಸ್ತ್ ಜನ ಗೊತ್ತುಜ್ಜಿ ಸಿನಿಮಾದ ಮಸ್ತ್ ಜನ ಸಿನಿಮಾ ತೂಯರಂಗಲ್ಲ ಸೊ ಪೂರಾಗ್ಲಿ ಇಷ್ಟ ಅದು ಆ ಟ್ರೋಫಿ ಉಂಡಲ್ಲ ಪೂರ ಹೊಡೆದೆತ್ತು ಬಂದಿಲ್ಲ ನಿಜವಾದ ಅಲ್ಪ ಸುರುಕು ಯಾನ್ ಒಲ್ಪಲ್ಪ ಅಂತಂದು ಸುರುಕೌಲ್ ಇತ್ತೀನಿ ಕೊರಗಜ್ಜನ ಒಂದು ಇತ್ತೀನಿ ಅಜ್ಜನ ಕಲ್ಲು ಅಜ್ಜನ ಕಲ್ಲಿಗೋಸ್ಕರ ಅವ್ರೊಂದು ಕ್ರಿಕೆಟ್ ಆಪಿಲಕ್ಕೆ ಎತ್ತೀನಿ ಅಂಡ್ ದಾದಾ ನಿಂಕ ಓಲಾ ಒಂದು ಕರೆಕ್ಟ್ ಇಂಚಿನ ಪುದ ಟೈಟಲ್ ಏನೋ ಇತ್ತ ಕ್ರಿಕೆಟರ್ಸ್ ಕ್ರಿಕೆಟರ್ಸ್ ಬರೋಡು ಅಪ್ಪ ಹಿಂಕಲ್ಲ ಕ್ಯಾಮರಾಮ್ಯಾನ್ ಬೊಕ್ಕ ಮೇರ್ ಇತ್ತೀರ್ ಕ್ರಿಕೆಟರ್ಸ್ ಬರೋಡು ಹಿಂಕಲ್ಲ ಸುಜಯ್ಯ ಬಂಡ ಎಡಿಟರ್ ಅಂತ ಅವಾಗ ಒಂದಿನ ಬಂದಾಗ ಇಬ್ರು ಟೈಟಲ್ ಎಂಚೋ ಬೋರ್ಡ್ ಬಂದು ಗಜಾನನ ಕ್ರಿಕೆಟ್ ಈ ಟೈಪ್ ಗತ್ತರು ಬೋರ್ಡು ಬಂದ ಬಂದಿರು ಅವ್ ಗಜಾನನ ಬಂದ ಹಿಂಗೆ ಮಸ್ತ್ ಹಿಟ್ ಅಂದೆ ಅವನಿಗೆ ಗಣಪತಿ ಬಂಡ ಭಾರಿ ಅಪ್ಪಗೆ ನಿನ್ನೆ ಅಜ್ಜ ಗೊಂಜಿ ಕೈ ಮುಗಿದು ಅಲ್ಪರದು ಗಣಪತಿ ದೀಕ ಅವ್ಳು ಗಜಾನನ ಕ್ರಿಕೆಟರ್ಸ್ ಅವು ಈಗ ಸಿನಿಮಾ ತೀರಡ ಇರಗ ದಯಗೋಸ್ಕರ ಆಂಡ್ ಎಂಚಿನ ಅಲ್ಪ ಗಣಪತಿ ದಯ ಕ್ರಿಕೆಟ್ ದಾದ ಕನೆಕ್ಷನ್ ಪ್ರತಿಯೊಂದಿಲ್ಲ ಉಂಟು ಪೊಕ್ಕಡ ದೀತಿನ ಉದಾರ ಪ್ರತಿಯೊಂದಿಲ್ಲ ಕನೆಕ್ಷನ್
0: ಎಂಕ್ ದಾದ ತೋಜೆಂಡು ಪಂಡ ಗಜಾನನ ಆ ಗಣಪತಿನ ಕಂದಿನ ಕಾತ್ರ ನಮ್ಮ ಕೃಷ್ಣಾಪುರಡು ಒಂಜಿ ಗಣಪತಿನ ಫೇಮಸ್ ಪುಗಾರ್ತದ
1: ಕಾಟಿಪಳ್ಳಂಡು
0: ಯಾನೆ ಅಲ್ಪದ ದಾದನಾತಿನ ಕತೆ ಅದು ಒಂದು ಬಂದು ಎನ್ನ ಮನಸ್ಸಿಗೆ ಅಂಚೆ ಬರ್ತಾನೆ ಒಕ ಕ್ಲೈಮ್ಯಾಕ್ಸ್ ಇಡ್ಲ ತುಲ ಯಾರು ಕ್ಯಾಚ್ ಬುಡ್ಪಿನಾರು ಒಂಜಿ ಕ್ಯಾಚ್ ಬರ್ತ ಅವು ಪುರ ವಿಷಯ ಮಸ್ತ್ ಎಡ್ಡೆ ಬರ್ತಿತ್ತು ಬಕ್ಕ ಅವು ಲಾಸ್ಟ್ ಅಕ್ಕಲ್ ಗೆಂದು ಇರತ್ತೆ ಅಪ್ಪಾಗ ಅವು ಒಂಜಿ ನಮ್ಮ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ತೂನಾಗ ಎಂಚ ಫೀಲ್ ಬರ್ಪಣೋ ಅಂಚೆ
1: ಕೊನತ್ತ
0: ಓಲ ಸಡೀಲಾತ್ನ ಇರ್ನ ನಿರ್ದೇಶನ ಬಂದು ಹಿಂಗ ತೋಜಿದ್ ಜಿ ಸುರುತ ಪ್ರಯತ್ನ ಅಂಡ ಸಲ ಮಸ್ತ್ ಎಡ್ಡೆಡ್ ಮಲ್ತದರು ಇತ್ತೆ ಪನ್ಲೆ ಕೀರ್ತನ್ ಇತ್ತೆ ಕನ್ನಡೋಡು ಓಪುರ ಪ್ರಾಜೆಕ್ಟ್ ಮಲ್ದರಿ ನಮ್ಮ ಒಂದು ಮೊಟ್ಟೆ ಕತೆ
1: ಮಲ್ಲ ಗೊತ್ತುಪ್ಪನವಿ ಒಂದು ಮೊಟ್ಟೆ ಕತೆ ಚಾರ್ಲಿ 777 ಬೊಕ್ಕ ರೂಪಾಂತರ ಅನ್ನೊಂಜಿ ಮಲ್ತೇರ್ ಅವೇ ಒಂದು ಮೊಟ್ಟೆ ಕತೆ ಪ್ರೊಡಕ್ಷನ್ಸ್ ಬೊಕ್ಕ ಇತ್ತ ಕರಾವಳಿನ ಬರೋದು ರಾಜ್ಬಿ ಶೆಟ್ಟಿ ಪ್ರಜ್ವಲ್ ದೇವರಾಜ್ ಮುಕುಲು ಕಂಬಳದ ಬಾರಿ ಪುರ್ಲದ ಫಿಲ್ಮ್ ಕರಾವಳಿನ ಐಟ್ ಸಾಂಗ್ ಪಣ ಒಂದು ಪೂರ ಸಾಂಗ್ ರೈಟರ್ ಏನ್ ಐಡ್ದು ಬೊಕ್ಕ ಅನುಕ್ತ ಬಂದ್ ಬೊಕ್ಕ ಲೂಸ್ ಮಾದ ಯೋಗಿನ ಒಂಜಿ ಮಲ್ದೆ ಒಂಜಿ ಕನ್ನಡ ಒಂಜಿ ಪದ್ರಾಡು ಸಿನಿಮಾ ಮಲ್ದೆ ಆ ಪೃಥ್ವಿ ಅಂಬರ್ ಪದ್ರಾಡು ಸಿನಿಮಾ ಮಲ್ದೆ ತುಳುಟ್ ಒಂಜಿ ಪದ್ ಪದಿಮೂಜಿ ಮಲ್ದೆ ಮೊರಣಿ 25 ಸಿನಿಮಾ ಅದು ಗಜಾನಂದ ಕ್ರಿಕೆಟ್ ಸಣ್ಣ ಸಾಂಗ್ ರೈಟರ್ ಅದು 25 ಸಿನಿಮಾ ರಿಲೀಸ್ ಆತಿನ ಉಂಡು ತುಳುಟ್ಲ ಗಿರ್ಗಿಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೊಕ್ಕ ಉಮಿಯಲ್ಲಿ ಪುನೀತ್ ರಾಜ್ಕುಮಾರ್ ಸಾಂಗ್ ಪಂಡಿರತ್ತೆ ಬೊಕ್ಕ ಮೊರಣಿ ಬತ್ತಿರ
0: 90 ml ಇತ್ತೆ ಕೀರ್ತನ್ ಇತ್ತೆ ರಕ್ಷಿತ್ ಶೆಟ್ಟಿ ಬೊಕ್ಕ ರಾಜವಿ ಶೆಟ್ಟಿ ಆದುಪ್ಪು ಮುಕುಲ್ಪುರ ಮಲ್ಲ ನಿರ್ದೇಶಕ ಮೊಕಲ್ ನೊಟ್ಟುಗು ಕೆಲಸ ಮಲ್ಪನ ಅನುಭವ ಎಂಚ ಇರ್ನ
1: ಪಂಡ ರಾಜನ್ನೇ ಫಸ್ಟ್ ಎಂಕ್ ಪಂಡ ರಾಜನ ಕಲೆಕ್ಷನ್ ಕನೆಕ್ಷನ್ ಎಂಕಲ್ನ ಸಿಪಿಎಲ್ ಗೊಬ್ಬಂದಿತ್ತು ಆ ಟೈಮ್ ಹಿಂಗೆ ಗೊತ್ತಿತ್ತು ಜಾರು ಊರ್ದಾರ ಯಾರು ಆರ್ಜೆ ಆದಿತ್ತೆ ಒಬ್ರು ಹಿಂಗೆ ಗೊತ್ತು ಆರ್ಜೆ ಪಂದ್ ಕೇಂದಿತ್ತೆ ಹೆಂಗೆ ಗೊತ್ತು ಸಿಪಿಎಲ್ ಅನ್ನೋ ಎಂಕಲ್ ಮ್ಯಾಚ್ ಪುನಃ ಒಂಜೆ ಟೀಮ್ ಮಾಡಿ ವಿಜಯನ್ ಕೊಡಿಯಲ್ ಬೈಲ್ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವ್ರನ್ನ ಟೀಮ್ ಇತ್ತನ್ ಸೊ ಆ ಟೀಮ್ ಗೊಬ್ಬಂದಿತ್ತು ಪ್ರಾಕ್ಟೀಸ್ ಗಾಯಕನ ಪ್ರಪೋನಗಾರನ ಗುರ್ತ ಸೊ ಅಪ್ಪ ಏನ್ ಪನೋ ಇತ್ತು ಅಪ್ಪ ಹಿಂಗೆ 17 years ಅದಾನ ಅಪ್ಪ ಏನ್ ಪನೋ ಇತ್ತು ಹಿಂಗೆ ಬರೆಯೋಡು ಸಾಂಗ್ ಬರೆಯೋಡು ಅಂಚ ಒಂದು ಮೊಟ್ಟೆ ಕತೆ ಇಟ್ಟು ಸುಹಾನ್ ಪ್ರಸಾದ್ ಅಂದಿತ್ತೆ ಸುಹಾನ್ ಅನ್ನ ಹಿಂಗೆ ತುಳು ಕಾವಡ್ ಕನ್ನಡ ಪೂರ ಪೊಡ್ಸಿಟ್ಟು ಕೊರ್ಪ ದಿನ ಸೊ ರಾಜ ನನ್ನ ಗುರ್ತ ಆರು ಮಲ್ಪ ತಗೋರ್ನಿ ಅಲ್ಪರ್ದು ಹಿಂಗೆ ಕನೆಕ್ಷನ್ ಐದು ಬೊಕ್ಕ ಎಂಕಲು ಎಂಚಿನ ಎನ್ನ ಇತ್ತೆ ಬೊಕ್ಕಲ್ಲ ಯಾರು ಒಂದು ಜಾತ್ ಸಾಂಗ್ಸ್ ಬರೀ ಅಂದ್ರೆ ಕಡಪ ಹೊಂದಿತ್ತೆ ಆ ಡೈರೆಕ್ಟರ್ ಅದು ಹಿಂಗೆ ಇಂಚ ತಿಕ್ಕದು ಜೀರ್ ಅರ್ಧ ನಿತ್ಯ ಎಂಚ ತಿಕ್ಕಂಡಲ್ಲ ಹೆಂಕಾರ ಸಾಂಗ್ ಬರೆಯ ಪನಂದಿತ್ತೀರಿ ಅರ್ಧ ಓ ಸಿನಿಮಾಗಾರ ಓ ಲೈತಂದ್ರೆ ರೂಪಾಂತರ ಆಯ್ತಾನೆ ಎತ್ತ ಐದು ದುಂಬುದಲ್ಲ ಅವ್ರ ಸಿನಿಮಾಗ ಓ ಚಾರ್ಲಿ ದತ್ತಿ ಬಲ್ಸವನ್ ಸಾಂಗ್ ಬರೆಯಕಲ್ಲ ಆರೆ ಪನ್ನಿ ಒಂದು ಎಡ್ಡೆ ಆತನ ಅಂಚೆ ಇಂಚ ಅಂದ್ ಬಿಡುಂಡ ಬೊಕ್ಕ ಡೈರೆಕ್ಟರ್ ಅದಕ್ಕೆ ಏಪಲ್ ಅವ್ರ ಪಾತ್ರ ತಿಕ್ಕದು ಜರಿ ಇತ್ತಲ ತಿಕ್ಕು ರೆಗ್ಯುಲರ್ ಆದ ಸೊ ಹೆಂಕ್ ಆತು ಗೊತ್ತು ಜಿ ಗೊತ್ತಾನೆ ಬಟ್ ಹಿಂಗೆ ಮಸ್ತ್ ರೆಸ್ಪೆಕ್ಟ್ ಅವ್ರ ನಮಿತ್ತು ಇತ್ತೆ ದಯಪಂಡ ಆರು ಆನೆ ಇನಿಕ್ ಕಲ್ಪ ದಿನಲ್ಲ ಹಿಂಗೆ ಒಂಜುಂಡ ಆರು ಒಂಜು ಪಾತ್ರ ಬಂತಿನ ಪ್ರತಿ ಊರಿನ ಲವ್ ಸ್ಟೋರಿ ನಿನ್ನ ಲವ್ ಸ್ಟೋರಿ ಆಪೋಜಿ ಒಂಜು ಸಾಂಗ್ ಬರೆಯನಾಗ ಪಂಡ ಒಂಜು ಮೇಸ್ತ್ರಿ ಲವ್ ಮಲ್ಪುರಡು ಮೇಸ್ತ್ರಿನ ಪದಕುಲೆ ಬೇತೆ ಒಪ್ಪುಂಡು ಒಂಜಿ ಲೆಕ್ಚರರ್ ಲವ್ ಮಲ್ಪುಂಡು ಆರ್ನ ಪದಕುಲೆ ಆರ್ನ ಜಗತ್ತೆ ಬೇತೆ ಅವು ಇನಿಕ್ಲೆ ಅನ್ನ ಮನಸ್ಸಿರು ಕುಲ್ದುಂಡು ಇನ್ನೀಗ ಚಾರ್ ತ್ರಿಬಲ್ ಸೆವೆಂಡ್ ಒಂಜು ಬಾಲದ ಪಾಯಿಂಟ್ ಆಫ್ ವ್ಯೂಡು ನಾಯ್ದ ಪಾಯಿಂಟ್ ಆಫ್ ವ್ಯೂಡು ಸಾಂಗ್ ಬರಪ್ಪ ಸೊ ಅವು ಸಾಂಗ್ ಬರೆದಿತ್ತಂಡ ಅವು ಆರ್ ಹಿಂಗೆ ಆನಿ ಪಂದು ಕೊಡ್ತೀನಿ ಅವು ಇನಿಕ್ಲೆ ಅನ್ನ ಮನಸ್ಸು
0: ಇರು ಬಾಲದ ಪಾಯಿಂಟ್ ಆಫ್ ವ್ಯೂಡು
1: ಥಿಂಕ್ ಮಲ್ಪು
0: ಥಿಂಕ್ ಮಲ್ ಥಿಂಕ್ ಮಲ್ಪೋಡು ಇತೇ ಥಿಂಕ್ ಮಲ್ತು ಬರೆಪಿನಿ ಬಂದ್ಪರ್ ಇತ್ತೇರ ನಾಡಲ್ಲಂಜು ಇರುತ್ತೆ ಯಂಗ್ ಮಸ್ತ್ ಪ್ರಶ್ನೆಕೇನು ಇರ್ದಯಾನ ಇತ್ತ ಒಂಜು ರೊಮ್ಯಾಂಟಿಕ್ ಸಾಂಗ್ ಬರೆಯರ್ ಬರೇನಾಗಿರ್ ಏರ ನಾಡಲ್ಲ ತಿಂಕ್ ಮಲ್ಪುವರ ಪೊಂಡೋಲೇನ್
1: ರೈಟರ್ ಪುದರ್ ಗೊತ್ತು ಬಟ್ ತೆತ್ತಿದ ಬಗ್ಗೆ ಲಲಿತ ಪ್ರಬಂಧ ಬರೀ ಪೇರಿಗೆ ಸೊ ಆ ತೆತ್ತಿ ತಿಂತಿನ ರತ್ತು ತೆತ್ತಿ ಬಂಡ ಓಲಾ ಒಂಜಿ ಕರೆಟ್ ತೂತಿನ ಒಂಜಿ ಕೇಂದಿನ ಬೊಕ್ಕ ಓಲಾ ಒಂಜಿ ಕರೆಟ್ ನಮ್ಮ ಈತ ಕಾಲೇಜ್ ತಾನೆ ಹೆಂಕ್ಲಂಜಿ 29 years ಸೊ ಈತ ನಮ್ಮ ಲೈಫ್ ಬತ್ತುಪ್ಪ ನಮ್ಮ ಒಂಜಿ ಆರ್ಜೆಂಡ ಪಾತಿರದುಪ್ಪ ಓಲಾ ಒಂಜಿ ಅವಳ ಕನೆಕ್ಟ್ ಆವು ಏರ ಕೇಂದಿನಲ್ಲ ಕನೆಕ್ಟ್ ಆವು ತೂತಿನಲ್ಲ ಕನೆಕ್ಟ್ ಪೂರ ಸೇರ್ದು ಬರ್ಪಿನ ಎಕ್ಸ್ಪೀರಿಯನ್ಸೇ ಅವಳೊಂದಿಜ್ಜಿ ಪ್ರತಿ ವಿಷಯ ಅಲ್ಲ ಅಂದ್ರೆ ಕೆಲವು ವಿಷಯ ಎಕ್ಸ್ಪೀರಿಯನ್ಸ್ ಆತಿನಲ್ಲ ಒಪ್ಪುಡು ಅವು ಪೊನ್ನಲ್ಲ ಒಂದು ರೊಮ್ಯಾನ್ಸ್ ವಿಷಯ ಐತನೇ ವಿಷಯ ಪ್ರತಿಯೊಂದು ವಿಷಯ ಅಲ್ಲ ಪ್ರತಿಯೊಂದು ವಿಷಯ ಅಲ್ಲ ನಮ್ಮ ಕಾತಿನ ಲೈಫ್ ಎಕ್ಸ್ಪೀರಿಯನ್ಸ್ ನಿಜವಾದ ಮ್ಯಾಟರ್ ಆಪ್ ಮ್ಯಾಮ್ ಮಸ್ತ್ ಮ್ಯಾಟರ್ ಆಪ್ ಅದಕ್ಕೋಸ್ಕರ ಇರೋ ಕೆಲವು ರೈಟರ್ಸ್ ನೋಡಿ ಮಸ್ತ್ ಏಜ್ ಆಗ್ಬೇಕು ಭಾರಿ ಪುರ್ಲು ಬರೋದು ಸ್ಟಾರ್ಟ್ ಮಾಡ್ತೀರಿ
0: ಚಂದ ಕೀರ್ತನ ಈ ನೆಟ್ಟ ಬರತೀನಿ ಇರ್ದಿಲ್ಲ ನನ್ನ ನೆಕ್ಸ್ಟ್ ನನ್ನ ನಾಯಕ ಪೊರ್ಲು ಪೊರ್ಲು ದ ರೊಮ್ಯಾಂಟಿಕ್ ಸಾಂಗ್ ಬರಬೇರಿ ನಮ್ಮ ಎನ್ನುಗ
1: ಖಂಡಿತ
0: ಸರಿ ಇತ್ತೆ ಕೊಡೊಂಜಿ ಪ್ರಶ್ನೆ ದಾದ ಒಂದು ಪನ್ನಗ ಇತ್ತೆ ತುಳು ಚಿತ್ರರಂಗ ಮಸ್ತ್ ಬುಲೆಚಿಲ್ ಎಡ್ಡೆ ರೀತಿರ ಒಂದೊಂದು ಒಂದೆ ನೀರ್ ಎಂಚ ತೂಪಾರ
1: ಮಸ್ತ್ ಜನ ಬಂದ್ಬೇರು ತುಳು ಫಿಲ್ಮ್ ಸೋತೊಂದು ತುಳು ಫಿಲ್ಮ್ ಅಡ್ಡೆಜ್ಜಿ ಹೌದು ಹೌದೌದು ಐಟ್ ಅವು ಇಜ್ಜಿ ಒಂದೆಟ್ ಒಂದು ಇಜ್ಜಿನ ಅಂಡ ನಮಕ್ ಮಾತಿರ್ಲ ಪನ್ ದುಂಬುರಿಂಜಿ ಒಂಜಿ ಸ್ವಾತಂತ್ರ್ಯ ಬರೋಡು ನಾನು ಮಸ್ತ್ ಬಲಿದಾನ ಉಂಡು ಒಂಜಿ ಸಾಮ್ರಾಜ್ಯ ನಾನು ಏತನ ಹತ್ತಿರ ಜಪಡೋದಿಲ್ಲ ಸೇಮ್ ವೇ ಮ್ಯಾಮ್ ದಯಪಂಡ ಇನಿ ತುಳು ಒಂಜಿ 10-15 years ದುಂಬುದ ಇರು ಸಿನಿಮಾ ಅಂತೂ ಯಾರಡ ಒಲ ಒಂಜಿ ಕರೆಕ್ಟ್ 10 years ಮೇಕಿಂಗ್ ಇತ್ತದ ಲೆವೆಲ್ ಗಿಜ್ಜತೆ ದುಂಬು ಇಂಚಿನ ಕತೆ ಬರೋಂದಿತ್ತೆ ದುಂಬು ಪಿದೈದ ಆಕ್ಟರ್ ನಕುಲ್ ಬರ್ತದೆ ಇತ್ತೆ ದುಂಬು ಜಾಸ್ತಿ ಇತ್ತೆ ಮಲ್ತೊಂದಿಲ್ಲ ಪಿದೈದ ಆಕ್ಟರ್ ನಕುಲ್ ಪಿದೈದ ಮ್ಯೂಸಿಷಿಯನ್ಸ್ ಬರೋಂದಿಲ್ಲ ಪಿದೈದ ಟೆಕ್ನಿಷಿಯನ್ಸ್ ಬರೋಂದಿಲ್ಲ ತುಳು ಚಿತ್ರರಂಗ ನಿಲ್ಕ ತೂ ಒಂದಿಲ್ಲ ಪಿದೈದ ಸೊ ಇತ ದಾದ ಒಂದುಂಡು ಬಂಡ ಒಲಾ ಒಂಜಿ ಕರೆಕ್ಟ್ ಏತೋ ಸಿನಿಮಾ ಮಲ್ತು ಸೋತುಂಡಲ್ಲ ಒಂದು ಪೂರ ಎಲ್ಲ ಪ್ರತಿಯೊಂದಿನ ಪೊಸತ್ತು ತುಳುಟ್ಟು ಸೊ ಒಂದು ಎಲ್ಲ ಇಂಚಿನ ಒಂಜಿ ಅಂಕುಲ್ ಮಲ್ಪೋಲಿ ಪನ್ಪುನೇಕ ಧೈರ್ಯ ಸೊ ಒಂದು ಪೂರ ಒಂಜಿ ಬೇಸ್ ಬುನಾದಿ ಆದುಂಡು ಅತ್ತಂದೆ ತುಳು ಚಿತ್ರರಂಗ ಭಾರಿ ಪೊರ್ಲುಡು ಮೆತ್ತು ಪೋಂದುಂಡು ಭಾರಿ ಪೊರ್ಲುಡು ಮೆತ್ತು ಪೋಂದುಂಡು ಬೊಕ್ಕ 100% ಮಾತ ಕಾಲೇಜ್ ಮೇಕರ್ಸ್ ನಂಗಲ ಕೈಟ್ ಇಜ್ಜಿ ಜನಕನ್ನ ಕೈಟ್ಲ ಉಂಡು ಅಂದ್ ಎಡ್ಡೆ ಸಿನಿಮಾ ಪನ್ಪುನ ಅಂದ್ ಎಡ್ಡೆ ಸಿನಿಮಾ ಗೆಂದವಳು ಜನ
0: ಎಂದೇತ ಬಗ್ಗೆ ನಮ್ಮ ನನಾತ್ ಪಾತೇರ್ಗೆ ಒಂಜಿ ಲೆಪ್ಪುಂಡು ಕೀರ್ತನ್ ತೂಕ ನಮಸ್ತೆ ಹಲೋ
2: ನಮಸ್ತೆ.
0: ನಮಸ್ತೆ. ಒಂದು ಏರ್ ಪಾತೇರ್ನು
2: ಸತೀಶ್ಗೆ ಏರ್ ಪಾತೇರ್ನಲ್ಲ.
0: ಸತೀಶ್ ಅಂಕಲ್ನ ಕ್ಲಿಯರ್ ಉಂಡತೆ ವಾಯ್ಸ್?
2: ಹಾ, ಕ್ಲಿಯರ್ ಉಂಡು, ಕ್ಲಿಯರ್ ಉಂಡು.
0: ಹಾ, ಪಾತೇರ್ಲೆಗೆ ಕೀರ್ತಂಡ.
2: ನಮಸ್ತೆ ನಮಸ್ತೆ ಕೀರ್ತನ್.
0: ಮೇರ್ ಸಿಂಗರ್, ಮೇರ್ ಸಿಂಗರ್ ಅವೆ ಲತೀಶ್ ಕೈ, ಸತೀಶ್ ಕೈಯಾರ್.
1: ನಮಸ್ತೆ ನಮಸ್ತೆ ಸರ್, ನಮಸ್ತೆ
2: ನಮಸ್ತೆ. ಕಾರ್ಯಕ್ರಮ ಬತ್ತದ ಎಂಕ್ಲ ಒಂಜಿ ಪೊರ್ಲ ಗಂಟೆ ಪಾತ್ರ ಬರ ಪಾತ್ರ ಬಾರಿ ಖುಷಿ ಆಗುಂದು. ದಾಯ ಬಂಡ ಇತ್ತದ ಒಂಜಿ ಜನರೇಷನ್ ಇಂಚಿನ ಒಂಜಿ ಎಡ್ಡೆ ಕೆಲಸ ಮಾಡ್ತುಂದಲ್ಲ ರೀ. ಅಂಚದ ಬೊಕ ಒಂಜಿ ಪಂಡರ್ ದಾದ ಒಂದೆ ತುಳುಟು ನಮಕ್ಕೆ ಶಬ್ದ ಕಡಿಮೆ ಉಂಟು ನೀರು ಪಂಡರ್ ಅತ್ತೆ. ಇದು ಏನ್ ಪಂಡ್ ದಾದ ಒಂದೆ ಕೆಲವೊಂದ್ಜಾತ್ ನಮ್ಮ ಕಂಪನಿಚ್ಚಿನ ದೇವಸ್ಕಾತ್ ಕಡಾದಿಕ್ಕು ಆದ್ರೆ ಬರೀಪಿನಂಚಿನ ಕೆಲವೊಂದ್ಜಾತ್ ಎಡ್ಡೆಡ್ಡೆ ತುಳು ಶಬ್ದಲು ಬರೋಂದು ಇಪ್ಪುಂಡು. ಆಪಾಗ ಇಂಚಿನ ನಮ್ಮ ಇಂಚಿಂಚಿನ ಬೇಕೆ ಬೇಕೆ ತೆರೆಯದಿನಂಚಿನ ಸಾಹಿತ್ಯ ನಕಲು ಬರೆಯಿನಂಚಿನ ಒಂದ್ಜಾತ ಸಾಹಿತ್ಯ ನಮ್ಮ ಕೇಂದ್ರ ದಾಂಡಲ್ಲ
1: ಆವಾಗ
2: ನಮ್ಮ ಅಕ್ಲಿನ ಸೋಲಂ ಅನ್ಕೊಂಡಾತ ಐಟು ಬರ್ತಿನ ಕೆಲವೊಂದ್ಜಾತ ಪದನು ನಮ್ಮ ಸಾಹಿತ್ಯ ಬರೆಯಿನಾಗ ಬೇಕೆ ಬೇಕೆ ಒಂದು ಕಡೆಗೆ ನಮ್ಮ ಒಂದು ಪದನು ಸೇರ್ಸಾಂಗ ನಮಕ್ ಅಂಚಿನ ಮನ್ಪುನ ದಳ ತಪ್ಪು
1: ಹಾಕೊಂಡೇ. ಜೋಡಿ ಜೀಟಿಗೆ ಒಂದು ನಾಟಕ ಬರುತ್ತೆ ಏನೇ ಆಯ್ತು ಶಬ್ದನಿಗೆ ಏನೇ ಪಂಡ ದಾದ ಗೊತ್ತಿಲ್ಲ ಸರ್. ಒಂಜಿ ಇರೆಗ ಏನ ಬಳಕೆ ಮಲ್ಪೂಜಿ ಏನ ಪರ ವರ್ಡ್ ದಯಾ ಬಳಕೆ ಮಲ್ಪೂಜಿ ಮಸ್ತನ ಎನ್ನು ಎರಿಮೆ ದಯ ಎನ್ನ ಇರು ಜೋಡಿ ಜೀಟಿಗೆ ನಾಟಕದ ಒಂಜೊಂಜಿ ಪದ್ಯದ ಪದಕುಲು ಏನಕ್ಕೆ ಏನಲೆ ದಾದ ಪಂಡ ಸಿನಿಮಾ ಪನ್ಪುನ ಇರಿಗೆ ಏನ ಹೋಯ್ ಪನ್ನಿ ಒರನೆ ಇರು ಜನಕ್ಲಿಗೆ ಬಂಜಿಗೆ ಜಿಂಜಾಯ ಆಪೂಜಿ ಒಂದು ಪೂರ ಹೆಂಗ ಆಸೆ ಉಂಟು ಜನಕ್ಲಿಗೆ ಹೊಸ ವರ್ಡ್ ಕೊರಡು ಒಂದು ಇರು ಕಟಪಾಡಿ ಕಟ್ಟಪ್ಪಡ ಒಂಜು ವರ್ಡ್ ತುಯಡ ಅಲ್ಮಗ ಪನ್ಪುನ ವರ್ಡ್ ಬಾರದೆ ಅಲ್ಮಗ ಅಲ್ಮಗ ಬನ್ಪುನ ಐದು ಪೊಕ ಇರ್ನ ಈ ಹಿಂದಕ್ಕೆ ಕಡೆ ಪಂಡೆ ಒಂಜಿ ರಾಧೆ ಗೋಸ್ಮಾರಿ ಫ್ಯಾಮಿಲಿ ಐಟ್ ಕಡಂಬರ್ ಬಂದು ಬರ್ದೆ ಅಂಚ ಒಂಜೊಂದು ಚೂರೇ ಜನಕ್ಲಿಗೆ ಪಟ್ಟೊಂದು ಬರೋಡು ಪನ್ಪುನ ಆಸೆಯನ್ನ ಇದು ಕಾಪಿ ಕಟ್ಸಲ್ಲ ವೆರಿ ಸಿಂಪಲ್ ವರ್ಡ್ಸ್ ಇಡ್ ಬರ್ಪಿನ ದಯಪಂಡ ಜನಕ್ಲಿಗೆ ಏತ್ ಅರ್ಥ ಆಪುಂಡ ಆತ ಜನಕ್ಲಿಗೆ ಸಾಂಗ್ ಇಷ್ಟ ಆಪುಂಡ ಅರ್ಥ ಆವಿನ ಸಾಂಗ್ ಎತ್ತಾರೆ ಬಾರಿ ಬಂಗ ಪನ್ಪುನ ಇತ್ತ ನಮ್ಮ ಒಂದಿಟ್ಟು ವೈಟ್ ಇರ್ ಗಜಾನನ ಕ್ರಿಕೆಟರ್ ಸ್ಟಾರ್ಟಿಂಗ್ ಅನ್ಕೆಂದ ಭೂಮಿದ ಪುರ್ಪಗು ಬಾನದ ಬೊಲ್ಪು ನಂಬಿನ ದೇವರ ಈಯ ಕಾಪು ಬಂದ ಸಾಂಗ್ ಉಂಡು ಅವ್ಕೆ ಏನಾಡಲ್ಲ ಆಯ್ತು ಬಾರಿ ಶಬ್ದ ಬಳಕೆ ಉಂಡು ಶಬ್ದ ಬಳಕೆ ಏನ ತುಳುಟ್ ಇಜ್ಜಿಂದ ಪಂಡಿನತ್ ಬಟ್ ಶಬ್ದ ಬಳಕೆ ಮಲ್ಪುನಾಗ ಜನಕ್ಲಿಗೆ ಓಲ ಒಂಜಿ ಕರೆಟ್ ಅವು ಇತ ತಮೇರಿ ಬಂದ್ಪುನ ವರ್ಡ್ ಉಂಡು ಕೋಡೆ ಕೊಂಚ ಒಂಜಿ ಜನ ಅವೆಂಚಿನ ತಮೇರಿ ವರ್ಡ್ ಸಿನಿಮಾ ಉಪ್ಪುನ ಯಾರು ಪಂಡಿ ತಮೇರಿ ಬಂಡದಾದ ಓಲ ಒಂಜಿ ಕರೆಟ್ ಬಳಕೆ ಮಲ್ಪುನ ವೇದಿಕೆ ಬಳಕೆ ಮಲ್ಪುನ ಜಾಗೆ ಸಿಚುವೇಶನ್ ಮಸ್ತ್ ಯೂಸ್ ಆಪುನ ಬಂದ್ಪುನ ಇಟ್ಟು ಏನಂಚ ಬಂದಿನ ಮಸ್ತ್ ಇಜ್ಜಿ
2: ಗೊತ್ತಾಗೆ
1: ಒಟ್ಟು ಗುಪ್ಪನ ಸೂಕೆ ಅಂದ್ ಬನ್ಪಿನ ಸೂಕೆ ವರ್ಡ್ ನಿಂಚ ಯೂಸ್ ಮಲ್ಪುನು ಬನ್ಪುನ ದಾದನ ಕೆಲವು ವರ್ಡ್ ಉಂಡದ ಕೇನರ ನಂಗೆ ಪೊರ್ಲಾಪುಜಿ
2: ಬಂದು
1: ವರ್ಡ್ ಪದಕ್ಕೂ ಲಿಜ್ಜಿಂದತ್ತು ಇನ್ಕ ಮಂದರ ಕೇಶವ ಭಟ್ರು ಬರತ್ತಿನ ಇರಗ ಬುಕ್ ತುಂಡ ಆಯ್ತು ಎತ್ತು ವರ್ಡ್ಸ್ ಉಂಟು ನಮ್ಗೆ ಓ ಇಂಚಿನ ಪದಕ್ಕೂ ಉಂಡತ್ತ ನಿನಗೆ ಕೇಂಡಲ ಕುಡುರೆ ಗೊತ್ತಿತ್ತಿನ ಆಗ್ಲೂ ಗೊತ್ತಪ್ಪ ಅಂದು ಮಲ್ಲಕ್ರೆ ಗೊತ್ತಾಂಡೆ ಸೊ ಅಂಚ
2: ಬರ್ಸ ಬಂದ್ ಫಿಲ್ಮ್ ಟಾಸೆ ಪೆಟ್ಟಿಗೆ ಬಂದ್ ಸಾಂಗ್ ಬರ ಇರುತ್ತೆ ಆ ಒಂದು ಶಬ್ದ ಅದಾದ್ರೆ ಗೊತ್ತಿಲ್ಲ ಯಾನ ಅದರದ್ದು ದುಂಬು ಅಂಚಿನ ಒಂದು ಪದ ಕೇಂದ್ರಿಜ್ಜ ಬೇತಂಜಿ ಸಾಂಗ್ ಅದು ಪಂಚಿನ ಲಿರಿಕ್ಸ್ ಕೇಂದ್ರಿಜ್ಜ ಅಂದ್ ಅದರದ್ದು ಬೊಕ್ಕ ಗಿರಿಗಿಟ್ ಬಂದ್ಪಣ ಸಿನಿಮಾ ಬರ್ತಿ ಬೊಕ್ಕ ಐತಂಜಿ ಟೈಟಲ್ ಸಾಂಗ್ ಉಂಡತ್ತೆ ಬಲೆ ತೋಲೆ ತೋಲೆ ಸಿನಿಮಾ
1: ಐಟ್
2: ಐಟುಂಡು ಸಂದೀಪ್ ಮಾನಿ ಬೆಟ್ಟ ಮಾತೆಲ್ಲ ಉಳ್ಳರಿ ನೆಟ್ಟು ಜೋಡು ಕೇಂದ್ರ ತಸದ ಬೆಟ್ಟ ತಿರುಗೊಂದಿಂದ ಗಿರಿಗಿಟ್ ಅವೊಂದು ಶಬ್ದನ ಬಾರ್ದಿರಲ್ಪ ಅಪ್ಪಗ ನಮ್ಮ ಯಾನ ಬಂದ್ಬಿಡ ಕೆಲವು ತೆರಿ ನಂಚಿನ ಮಹಮಲ ಸಾಹಿತ್ಯ ನಕಲು ಬರಪ್ಪ ನಂಚಿನ ಒಂದೊಂದು ಶಬ್ದನ ನಮಕ್ ದಿತ್ತದ ಬೇಕೆ ನಮ್ಮನೇ ಒಂದು ಸಾಹಿತ್ಯ ಮಾಡ್ತಾನೆ ಐಟುಗಳ ತಪ್ಪುಂಡು ಇದ್ದಕ್ಕೆ
1: ಖಂಡಿತ ಇಜ್ಜಿ ಸರ್ ಖಂಡಿತ ಇಜ್ಜಿ ದಯಪಂಡ ಇರಿ ಏರ್ನಲ ಪದಕುಲು ನಮ್ಮ ಏರ್ನಲ ಅತ್ ಓ ನಿಘಂಟು ತುಳು ಅಪ್ಪಿನ ನಿಘಂಟು ಉಪ್ಪುನ ಪದಕುಲ ಪೂರ ಅಪ್ಪುರ ನಮ್ಮನೆ ಎನ್ನಲ ಏರ್ನಲ ಪ್ರತಿಯೊರಿ ಅನ್ನಲ್ಲ ಖಂಡಿತವಾದ್ಲ.
0: ಸರಿ ಸತೀಶ್ ಬೇರೆ ಪನೊಂದು ಪುಂದಾದ ಪನ್ನಗ ಕೀರ್ತನ ಪನೊಂದು ಪುಂದಾದ ಪನ್ನಗ ಶಬ್ದಲು ಉಲ್ಲ ಆಂಡ ನಮ್ಮ ಓನ್ ಗಳಸೊಡು ಅಲ್ಪನೆ ಗಳಸೊಡು ಅನಗತ್ಯವಾದ ಶಬ್ದ ಗಳಸಂಡ ವಾರ್ತಾ ಪೂಜೆ ಬನ್ಪಿನ
2: ಶಬ್ದನು ಪಂಡ ಅವು ನಮ್ಮ ತುಳು ಭಾಷೆ ಗುಂಜಿ ಅಪಮಾನ ಮಾಡ್ತಿಲ್ಲ
0: ಅಂದನ್ ಆವ್ ಸತೀಶ್ ಇರ ಒಂಜಿ ಎಡ್ಡೆ ಒಂಜಿ ಪಾತಿರ ಪಂಡರ್ ಥ್ಯಾಂಕ್ ಯು. ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ. ಮೇರು ಸತೀಶ್ ಕೈಯಾರ್ ಪಂದು ಮೇರು లాయక్ పద పన్పేరు పద్యం అనిపినారు. కీర్తన్ నమ్మ పాతిరును దుంబరిపుగా దాదన్ పన్నగా ఈరు ఇతే సతీష్ పండిన పాతిరుని నమ్మ దుంబరిపు నండం ఇతే నమ్మ తుళు జనపద నెలెట్టు తూపినిందండ మస్త్ సిరి ఉప్పు కోటి చెన్నయ్య కాంత భార్య బుధ భరించ మస్త్ జనపద కథకులు అవు ఆదిపోతిన కథకులు అండ్ నమ్మ జనపద నెలెట్టు అవిందితోనుందండ అవిన్పుర ఈర్న ఉందెట్ నమ్మ ఈర్న సాహిత్యోడు బలకం అనుకునించిన సందర్భం ఉండే ఈ పాతిరును ముందు దుంబరి పుగిత వంచినంకలు ఎప్పుడు. హలో నమస్తే.
2: నమస్తే.
0: పేరుందు
2: రవి దంబెలర్ది.
0: పాతిరలేగే కీర్తండ
2: కీర్తన్ సార్ నమస్కార.
1: నమస్కార రవి అన్న.
2: ఎంచోళ్ళారి
1: సౌఖ్య ఎరుందేను ఫోన్ పాతిరుదు
2: భారి ఖుషి తెలుసా ఇరు పోదు అల్ప ఇంక కుడి
1: ఇరు ఏర్ పన్నింది అని మూలు బతు కుల్తేంది
2: మా
1: తనికల్ ఆశీర్వాద దేవరదయ
2: కండిపా
0: ಶ್ರೋತೃಲೇ ನಮ್ಮ ಇನಿತ ತುಳು ಚಾವಡಿದ ಬಿನ್ನಿರ್ ಕೀರ್ತನ್ ಭಂಡಾರಿ ಮೇರ್ ನಮ್ಮ ಉದಯೋನ್ಮುಖ ಇಜಾಂಡ ಉದಯೋನ್ಮುಖತ್ ಆರ್ ಇಂಡಸ್ಟ್ರಿಗೆ ಬರ್ತದ ಮಸ್ತ್ ಸಮಯ ಆಂಡ್ ನಮ್ಮ ಯುವ ಬರಹಗಾರೆ ಬೊಕ್ಕ ಯುವ ಸಂಗೀತಗಾರಳ ಅಂದು ನಮ್ಮ ಮಸ್ತ್ ಪದ್ಯೋಲಿನ ಬರೀತೀರಿ ತುಳು ಬೊಕ್ಕ ಕನ್ನಡ ಇಂಡಸ್ಟ್ರಿಗೆ ಇತ್ತೆ ನಮ್ಮ ತುಳು ಚಾವಡಿದ ಬಿನ್ನಿರಾದುಲ್ಲಿರು ನಿಕುಲ ಲೆಪ್ಪಕೊರ್ದು ಕೀರ್ತಂಡ ಪಾತಿರುಳಿ ಪಾತಿರ್ಲಿ ಆಜಿ ಮೂಜಿ ಆಜಿ ನಾಲ್ ರೆಡ್ ಸೊನ್ನೆ ನಾಲ್ ವರ್ಂಬ ನಾಲ್ ವರ್ಂಬ ಕೀರ್ತನ್ ಇತ್ತೆ ನಮ್ಮ ಒಂಜಿ ಪಾತಿರೊಂದಿತ್ತ ದಾದನ್ ಪನ್ನಗ ಇತ್ತೆ ನಮ್ಮ ತುಳು ಸಾಹಿತ್ಯಡು ನಮ್ಮ ತುಳು ಜನಪದಡು ಮಸ್ತ್ ವಿಷಯಲುಲ್ಲ ಕಾಂತಬಾರೆ ಬುಧಬಾರೆ ಅದುಪ್ಪು ಸಿರಿನ ಪಾರ್ದನ ಅದುಪ್ಪು ಇಜಿನ ಕೋಟಿ ಚೆನ್ನೈರ್ನ ಪಾರ್ದನ ಅದುಪ್ಪು ಉನೇನ್ಪುರ ಇರ್ನ ಸಾಹಿತ್ಯೋಡು ಇರು ಎಂಚ ಬಳಕೆ ಮಲ್ಪುವರ
1: ಬರ್ಪುನ್ ಇರಗೆ ಓಲ ಒಂಜಿ ಕರೆಕ್ಟ್ ಸಿಚುವೇಶನ್ಸ್ ಉಂಡತೆ ಎಂಕ
0: ಕಂಪ್ಲೀಟ್ ಇತೆ ಜೋಡ್ ಜೀಟಿ ಕಡೆ ಬನ್ಲೇತೆ
1: ಅವ ಕಲ್ಕೊಡ
0: ಆಧ್ಯಾತ್ಮಿಕ ಅಥವಾ ಭಕ್ತ
1: ಭಕ್ತಿ ನಂಬಿಕೆ
0: ಆಧಾರಿತ ಕತೆ
1: ಅಂದ
0: ಒಂದೆಟ್ ಬಳಕೆ ಆಪುನೆ
1: ಐಟ್ ಇರ ಈಜ್ ಕಂಪ್ಲೀಟ್ ಕತೆನೆ ಅಕಲ್ನ ನಿಜ ನಡತದಿನನೆ ಪಾರ್ದ ನಡುಪುನ ಕತೆನೆ ಐಕ್ ನಾಟಕದ ರೂಪ ಕೊಡ್ದು ಮಲ್ದಿನ ನಾಟಕ ಇರ ಇರ್ ಕೇಂಡರ್ ಒಂದು ಪುರ ಓಲ್ ಕೋಟಿ ಚೆನ್ನನ ಪುರ ಕತೆಕುಲು ಡೈರೆಕ್ಟ್ ಅದೆಂಗಲ್ ದೆತ್ತ ಜಾಡಲ ಬಟ್ ಓಲ ಒಂಜಿ ಬರೆನಗ ಓಲ ಹಿಟ್ ಆಪ್ ಬರೆಯೊಂದು ಪೋನಾಗ ಆ ಥೀಮ್ ಉಂಡತೆ ಆ ನಡತದಿನ ಕತೆ ಉಂಡತೆ ಆಪುಡಿದೆ ತೋ ಸಿನಿಮಾ ಬೇತ ಬೇತ ಲ್ಯಾಂಗ್ವೇಜ್ ಇಟ್ಲ ಆತಿನ ಕತೆಕ್ಲಿನ ಆಯ್ತ ಥೀಮ್ ದೆತ್ತ ಮಲ್ದಿನ ಉಂಡು ಸಂಚಪುರ ಹೆಲ್ಪ್ ಆಪ್
0: ಇತ್ತೆ ನಂಕ ಕುಡುಂಜಿ ಲೆಪ್ಪುಂಡು ತೂಕ. ಹಲೋ ನಮಸ್ತೆ.
3: ನಮಸ್ಕಾರ.
0: ನಮಸ್ತೆ. ಏರ್ ಪಾತಿರ್ನು?
3: ನಾನು ಅಭಿಷೇಕ್ ಪಾತಿರ್ನು.
0: ಪ್ರಶ್ನೆ ಕೇನ್ಲ ಅಭಿಷೇಕ್?
3: ನಮಸ್ತೆ. ನಮಸ್ತೆ ಕೀರ್ತನ.
1: ನಮಸ್ತೆ. ನಮಸ್ತೆ ಅಣ್ಣ. ನಮಸ್ತೆ.
3: ಸರಿ ಪೊರ್ಲು ಪಾತಿರನ್ನು ಇಲ್ಲಾರೆ ಖುಷಿ ಅನ್ನ ಮಾತಾಡ ಪಾತಿರಕ್ಕೆ ಎಂದು ಏನ ಒಂಜಿ ಕ್ವಶನ್ ಇರುತ್ತ ಲಿರಿಕ್ಸ್ ಇಷ್ಟ ಇಟ್ಟಿನಾರು ಇತ್ತೆ ಮೂವಿ ಡಿರೆಕ್ಟರ್ ಅದೆಲ್ಲ ಇದೆ ಎಂದು ಬೈದಾರ ನಮ್ಮ ತುಳು ಸಿನಿಮಾ ರಂಗದ ಬಗ್ಗೆ ಪಾತಿರ್ನಂಗ ಹೆಚ್ಚಿನ ಕುಲು ಪಂಪಿಂದ ಪಂಡ ಒಂಜೇ ರೀತಿಯ ಸಿನಿಮಾಲು ಬರೋದಿಲ್ಲ ಪಂಪಿನೊಂಜಿ ಪಾತಿರ ಪಂಡ ಕೆಲವೊಂದು ಜಾತ ಫೇಸ್ಲು ಇತ್ತೆಂಡ ಮಾತ್ರ ತುಳು ಸಿನಿಮಾ ಬಲಿಪುಂಡು ಐಕೋಸ್ಕರ ಅಂಚಿನ ಸಿನಿಮಾ ಕೋರೋಂಡ ಮಾತ್ರ ಆಪುಂಡು ಪಂಪಿನ ಕಾರಣ ಇದು ನಮ್ಮ ಅಂಚಿನ ಸಿನಿಮಾನೇ ಕೋರೊಂದಲ್ಲ ಬದಲಾವಣೆ ಇಜ್ಜಿ ಎಂದು ಐತ ಅರ್ಥ ಕೆಲವು ಬೈದಿನ ಬದಲಾವಣೆ ಐಕೆ ಜನಕುಲು ಬೈಜಿಯರು ಪಂಪಿನ ಕುಡುಂಜಿ ಸತ್ತಾ ಇದ್ದ ವಾದಲ್ಲ ಉಂಡು ಒಂಜಿ ಯುವ ನಿರ್ದೇಶಕೇ ಅದು ಇರ್ನ ಒಂಜಿ ಒಪಿನಿಯನ್ ಎಂಚ ತುಲೆ ಜನಕಲು ಎಂಚ ಅಕ್ಕನ ಅಡಿಗೆ ನಮ್ಮ ಪೋವಡ ಅತ್ತೆ ನಮ್ಮ ಎತ್ತರಾಗಿ ಜನಕ್ಲೇನ್ ಕನವಡ ಬದಲಾವಣೆ ಮಲ್ತದೆ
1: ಉತ್ತರ ಆದಾಯ ಬೊಕ್ಕನ ಗೊತ್ತಾವ್ ದಯಗ ಬಂಡ ಓಲ ಒಂಜಿ ಕರೆಕ್ಟ್ ಆಪುನ್ ಸತ್ಯ ಅರ್ಪನ್ನ ಒಂದೆಟ್ ಜಾಯ ಜನಕುಲು ಅಕ್ಕುಲೆ ಬೋರ್ಡ್ ಯಾನ್ ಡೈರೆಕ್ಟ್ ಮಲ್ಪಡ್ದು ಪ್ರೊಡ್ಯೂಸರ್ ಅವ್ರದ್ ಮ್ಯಾನ್ ಪೂರ ಪೊಸಬರೇ ಬಾರ್ದು ಮಲ್ಪುಗ ಯನ್ನ ಇತ್ತಿನಿ ಪೂರ ಪೊಸಬರೇ ಬಾರ್ದು ಮಲ್ಪುಗ ಅಣ್ಣ ಓಲು ಯಾನ್ ಪ್ರೊಡ್ಯೂಸರ್ ತಿಕ್ಕದ ಆ ಒಂದು ರೆಸ್ಪಾನ್ಸಿಬಿಲಿಟಿ ಬತ್ತಂಡ ಅಪಗೆ ಹಿಂಗ್ ದಾದ ಫೀಲ್ ಅನ್ಪಂಡ ಇಜ್ಜಿ ಬೋರ್ಡು ಪಂಡ ಏ ರೀತಿ ಮಲಮಲ್ಲಕ್ಕುಲು ಅಕಲ ಮಿತ್ ಬೇಜಾರು ಬೆಚ್ಚತ್ತು ನನ್ನ ದುಂಬು ಬೋರ್ಡ್ ತೇರಾಂಡಲ್ಲ ಆಕ್ಟರ್ ನಕ್ಕಲು ಜನಕ್ಕೆ ಇಷ್ಟ ಮಲ್ಪನಕ್ಕು ನನ್ನಲ್ಲ ಮೊಕ್ಕಲಕ್ಕಿನ ಬರ್ಪನಕ್ಕಲು ಬೋರ್ಡ್ ಅಕಲಿ ಗ್ಲಾಸ್ ಉಂಡು ಬರೋಡು ತೇರಾಂಡಲ್ಲ ಅಡ ಓಲ ಒಂಜಿ ಕಟ್ಟ ರೆಸ್ಪಾನ್ಸಿಬಿಲಿಟಿ ಬಂದಾಗ ಅಕ್ಕ ಬೋರ್ಡ್ ಎಂದ ಹಾಪುಣ ಒಂಜಿ ಅದಂದ್ರೆ ಕುಡೊಂಜಿ ಓಲಾ ಒಂಜಿ ಕರೆಕ್ಟ್ ಹಿಂಗೆ ಗೊತ್ತುಜ್ಜಿ ಈ ಸಿನಿಮಾ ಹಿಂಗೆ ಎಡ್ಡೆ ಆತನ ಸಿನಿಮಾ ಸಕ್ಸಸ್ ಆತನ ಆಂಡ ಎನ್ ನೆಕ್ಸ್ಟ್ ಎನ್ನ ಎನ್ನ ಸಿನಿಮಾ ಪಂದ್ ಏತ್ ಜನ ಬರ್ಪಿರಂದು ಗೊತ್ತಚ್ಚಿ ಏಪ್ಪ ಎನ್ನ ಸಿನಿಮಾ ಪಂದ್ ಜನಕ್ಕೂ ಬರ್ರೆ ಶುರು ಮಾಡ್ಪಿರ ಆಪಗೆ ಮಾತ ಪೊಸ ಬಿರನ್ ಪಾಡೋಲಿ ಪಂದ್ ಪುನಃ ಹೆಂಗೊಂದು ಧೈರ್ಯ ಅದೇ ಒಂದು ಕೀರ್ತನ ಸಿನಿಮಾ ಅಂದ ಅದಪ್ಪ ಇತ್ತ ಅಂಚತ್ ಇತ್ತ ಕೊಂಜಾತ ಆರ್ಟಿಸ್ಟ್ ನಕ್ಕೂ ಬೋಡೆ
0: ಪಂಡ ಕನ್ನಡೋಡು ಒಂದೊಂಜಿ ಟ್ರೆಂಡ್ ಇತ್ತನ್ ಪುಟ್ಟಣ್ಣ ಕಣಗಾಲ್ ಮೇರ್ ಫಿಲ್ಮ್ ಅಲ್ಪನಗ ಅವು ನಿರ್ದೇಶಕರನ ಚಿತ್ರ ಆದಿತ್ತು
1: ಬುಕ್ ರಾಜ್ ಬಿ ಶೆಟ್ಟರ್ ಲಿ ತಂಚೆ ರಕ್ಷಿತ್ ಶೆಟ್ಟರ್ ತಂಚೆ
0: ನಿರ್ದೇಶಕರ ಏರೆಂದು ತೂದು ಫಿಲ್ಮ್ ತೋಪಿನಕ
1: ಅಂದ ಬುಕ್ ಒಂಜೆ ಟೈಪ್ ದ ಸಿನಿಮಾ ಪನ್ಪುನ ಇತ್ತಲ್ಲ ಅಂದ್ ಒಂಜೆ ಟೈಪ್ ದ ದಯಗ ಒಂದುಂಡು ಪಂಡ ಈ ಆಕ್ಟರ್ಸ್ ನಕುಲು ಬರೋದು ಇಲ್ಲ ಯಾಕಂದ್ರೆ ಅಂಚೆನೆ ತೋಪೋಂದಿಲ್ಲ ಬುಕ್ಕ ಪೊಸಬೇರ್ ಅವ್ರ ಪಂಡೆ ಇರ್ತಾರೆ ರೀಸೆಂಟ್ಲಿ ಕಟ್ಟೆ ಮರಂದ ಶೋಕದ ಫಿಲ್ಮ್ ದಸ್ಕತ್ ಮನ್ಪುನ ಎಡ್ಡೆ ಫಿಲ್ಮ್ ಎತ್ತರಕೆರ ಎಡ್ಡೆ ಸಿನಿಮಾ ಅಂತ ಉಜಾತ ಸಿನಿಮಾ ಬತ್ತನ್ ಜನಕುಲಿಗೆ ಬತ್ತ ಜೇರ್ ದಯ ಬತ್ತ ಜೇರ್ ಪಂಡ ಓಲಾ ಒಂಜಿ ಕರೆಕ್ಟ್ ಕೆಟಗರಿ ಉಲ್ಲೇರ್ ಅಂಚಿನ ಸಿನಿಮಾ ಇಷ್ಟ ಮಲ್ಪುನ ಅಕುಲು ಅಂಡ್ ಅಕುಲು ಪ್ರತಿ ಒಂಜೆ ಪೂರಲ್ಲ ಬರ್ಪು ಜರ್ ಅರ್ಥ ಅಂಡೆ ಎಕ್ಸಾಂಪಲ್ ಒಂಜಿ ಈತ ಕೆಟಗರಿ ಉಲ್ಲೇರ್ ಪೊಸ ಟೈಪ್ ಕೇರ್ ಅಕುಲು ಆತ ಜನ ಬತ್ತ ಸಿನಿಮಾ ತೂದು ಪುಗಾರ್ದಕ್ಕೆ ಖುಷಿ ಅದು ಪೋಪೇರ್ ಒರಿ ದಿನ ಒರಿ ದಿನ ಅಕುಲು ಬರೋದು ಅಂಡ ಪೂರ ಎತ್ತೋ ಜನ ಬಂದ್ಪಿರ್ ಎಂಕಲಿಗೆ ಎಂಕಲ್ ಬ್ಯಾತ್ ಟೈಪ್ ಸಿನಿಮಾ ತೋಡೋದು ಬ್ಯಾತ ಲ್ಯಾಂಗ್ವೇಜ್ ಪೋಪು ಜನ ತುಳುಕುದೇ ಬರ್ಪ ಒಂದು ನಾರ್ಮಲ್ ಎತ್ತೋ ಆಡಿಯನ್ಸ್ ಕಿವನ್ನ ಅದು ಓಲ ಒಂಜಿ ಕರೆಕ್ಟ್ ಎತ್ತ ಉತ್ತರ ನನ್ನ ತಿಕ್ಕದಜ್ಜಿ ಓವರಾಲ್ ಅದ ಈ ಸಿನಿಮಾ ಇಷ್ಟ ಅಂಡ ಹಿಟ್ ಅಂಡ ಆತೆ ಇಂಕಲ ಕೆಲವರು ಏನುಂಡು ಇತ ಓಕೆ ಅರವಿಂದ ಅಣ್ಣ ನಕುಲು ಇತ ಉಲ್ಲೇರು ತುಳು ಸಿನಿಮಾ ನಡತೊಂದುಂಡು ಅರವಿಂದ ಅಣ್ಣ ನಕುಲು ನನ್ನ ಫ್ಯೂಚರ್ಡ್ ಆಕ್ಟಿಂಗ್ ಬೋರ್ ಚಕ್ಕಲು ರಿಟೈರ್ಡ್ ಮಾಡ್ದೆತನು ಐದು ವರ್ಷ ಬೆನಿಯ ಇತ್ತು ನಾನು ರಿಟೈರ್ ದೇತನು ಕುಲ್ಲುಂಡೆ ಏರ್ ತುಳು ಎಂಚ ಪಿಕ್ಚರ್ ಮಲ್ಪನ್ ಏರ್ ಪತ್ತೊಂದು ಮಲ್ಪನ್ ಅಂಚಿನ ಕ್ವಶನ್ ಬರ್ಪುಂಡು ಅಂಡ್ ಒಂಜಿ ಪ್ರತಿಯೊಂದು ಟೈಮ್ ಇವಾಲ್ವ್ ಆ ಒಂದು ಪೋಪುಂಡು ಬನ್ಪುನ ಧೈರ್ಯ ಆತೆ
0: ಪಂಡ ಕೊಡುವಂಜಿ ಪ್ರಶ್ನೆ ದಾದ ಅಂತನ್ನಾಗ ರಿಸ್ಕ್ ಬರ್ಚಿಂದ ಎನ್ನದ ನಿಕ್ಲು ಅಕ್ಲೇನೆ ಪಾಡದು ಫಿಲ್ಮ್
1: ಅಲ್ಪೋರಂಜಿ ಅದಕ್ಕೆ ಪಾರ್ಲ ಹಿಟ್ ಆಪಣ ಅತ್ತು ಎತ್ತೋ ಸಿನಿಮಾ ಬತ್ತದ ಎತ್ತೋ ಸಿನಿಮಾ ಪೋತು ಗೊತ್ತಾಂಡಿ ತೆಂಕುಲ್ಲ ಮಲ್ದ ಬ್ಯಾಕಿ ತಕುಲ್ಲ ಮಲ್ದ ಪೋತು ಓಲಾ ಒಂಜಿ ಕರೆಕ್ಟ್ ಜನಕುಲಕ್ಕೆ ಆಲ್ರೆಡಿ ಕನೆಕ್ಟ್ ಆತೀರಿ ನಿಜವಾದ ಆಡಿಯನ್ಸ್ ಮಸ್ತ್ ಪನ್ಪುನ ಮಸ್ತ್ ಇತ್ತೆ ಪನ್ಪುನ ನಮ್ಮ ಇತ್ತೆ ಸಿನಿಮಾ ಉಲ್ಲ ನಮ್ಮ ಪಾತ್ಯ ತಿಕ್ಕುನ ಲೆವೆಲ್ ಜನಕುಲು ಬ್ಯಾತೆ ನಮ್ಮ ವೇಟ್ ಆಪಿನ ಜನಕುಲು ಗೊತ್ತಾಂಡಿ ನಮಗೆ ತಿರ್ತದ ಆಡಿಯನ್ಸ್ ಇವ್ರು ಸಿನಿಮಾ ತೂಪು ಅಕಲ್ನ ಬೇಲೆ ಮುಗೀತದ ಅಕುಲ್ ಬತ್ತ ಸಿನಿಮಾ ತೂಪಿನ ಕ್ರೇಜ್ ದಕ್ಕ ನಮಗೆ ಕನೆಕ್ಟೆಡ್ ಇಜ್ಜರ್ ಅಕಲ್ನ ಪಾತ್ರ ಪಂಡ ಹೆಂಗು ಸಿನಿಮಾ ಬರ್ಪಿನ ಅರವಿಂದ ನಂತು ಯಾರ ಎಂಕಲಿಗೆ ಭೋಜನೆ ಬೋರ್ಡ್ ಎಂಕಲಿಗೆ ನವೀನ್ ಅನ್ನೇ ಬೋರ್ಡ್ ಎಂಕಲಿ ಕಾಪಿ ಕಾರ್ಡ್ ಸರ್ ಬೋರ್ಡ್ ಈತ ಬೋರ್ಡ್ ಪನ್ನಾಗ ನಮ್ಮ ಅಕಲಿಗೆ ಮಲ್ತೊಂದು ಪುನತ್ ಫಿಲ್ಮ್
0: ನಮ್ಮ ಆಡಿಯನ್ಸ್ ಗಾತ್ರ ಫಿಲ್ಮ್ ಅಲ್ಪನ ಐಕಾತ್ರ ಒಂಜೆ ನಮನೆದ ಫಿಲ್ಮ್ ಬರ್ಕೊಂಡು
1: ಒಂಜೆ ನಮನೆ ಕತೆಕುಲು ಬಾರಿ ಚೇಂಜ್ ಆವೊಂದುಂಡು ಮ್ಯಾಮ್ ಇರು ಕರೆಕ್ಟ್ ಪೂದು ಪೂರ ಸಿನಿಮಾ ತುಯರ ಪ್ರತಿ ಒಂಜೆ ಕತೆಕುಲು ಚೇಂಜ್ ಆವೊಂದುಂಡು ಆಂಡ 100% ಪನ್ಪೆ ನಾ ಒಂಜೆ ಪತ್ತಿರುವ 25 ವರ್ಷದ ತುಳು ಫಿಲ್ಮ್ ಇಂಡಸ್ಟ್ರಿ ಒಡೆಗ ಹೋಗ್ಬೋದು 100% ಪಂಡ ಎಂಕುಲ್ ನೆರದಲ್ಲ ಅತ್ತು ದುಂಬು ದುಂಬುದ ಅಕುಲು ಮಲ್ಲಿಕ್ ಏನ್ ಟೈಲರ್ ಆರ್ನ ಸೈರ್ನ ಟೈಮ್ ಹಿಡ್ದು ಅಲ್ಪಡ್ದ ಬೊಕ್ಕ ಬತ್ತಿನ ನಡುಟ್ಟು ಕೊಡಿಯಾಲ್ ಬೈಲ್ ಸರ್ ದಿರ್ತು ಬತ್ತಿರ ಐಡ್ ಬೊಕ್ಕ ಕಾಪಿ ಗಾರ್ಡ್ ಸರ್ ಬೊಕ್ಕ ಸೂರಜ್ ಶೆಟ್ರ್ ಅಲ್ಪಡ್ದು ಬತ್ತು ಬತ್ತು ಬತ್ತದ ನನ್ನ 10 ವರ್ಷ ಪೋನ ತುಳು ಫಿಲ್ಮ್ ಬೇತನೆ ಆಪ್ 100% ಬಟ್ ಎತ್ತು ನಮ್ಮದು ಕತೆ ಕುಲ್ ಬರೋದುಂಡು
0: ಆವಡು ಇರ್ನ ಬಾಯ್ದ ಪೊಲಿಸೋಡ್ ಅಂಚೆನೆ ಆವಡು ಇತ್ತ ಕೀರ್ತನ್ ನಮ್ಮ ಇರ್ನ ವಿಷಯ ಬರ್ಕೈತೆ ಇತ್ತ ಇರ್ ಈ ಸಂಗೀತ ಬರೆಪಿನೆ ಅತ್ತ ಅಂದೆ ಸಂಗೀತ ಪದಕ್ಲಿನ ಬರೆಪಿನೆ ಅತ್ತ ಅಂದೆ ಇರ್ ಬೇದ ಬೇದ ತಂಡದೊಟ್ಟಿಗೂ ಬೇರೆ ಮಲ್ದರತೆ ನಾಟಕ ಅದುಪ್ಪು ಯಕ್ಷಗಾನ ಅದುಪ್ಪು ಐತ ಬಗೆ ಪಂದಗೆ
1: ಯಕ್ಷಗಾನ ವೇಷ ಮಲ್ದ ಎಲ್ಲಿಯಪ್ಪು ನಾಗ ಬರೇ ಆಸೆ ಈ ಸತಿ ಪ್ರಸಂಗ ಬರೋದು ಅಪ್ಪ ಇಂಚಿದ ನಾಟಕ ಒಂದು ಇಂಚಿದ ಸಿನಿಮಾ ಉಂಡು ಒಂದು ಯಕ್ಷಗಾನ ಪ್ರಸಂಗ
0: ಎಂ ಸಿ ಮಲ್ತೊಂದಿತ್ತೆ
1: ಐದು ಬೊಕ್ಕ ಯಕ್ಷಗಾನ ಇಜ್ಜಿ ಗೊತ್ತು ಮೇ ಬಿ ಬರ್ಪಿ ವರ್ಷ ಬರಪ್ಪ ಒಂದು ಪ್ರಸಂಗ ಪ್ಲಾನ್ ಉಲ್ಲ ಆಂಡ್
0: ಒಂದು ಅಂದ್
1: ಅಜ್ಜಿ ಪದ್ಯಾರ ಬರಪ್ಪ ಹೆಂಗ ಆಯ್ತಾ ಪದ್ಯ ರಚನೆ ಬರ್ಪುಜಿ ಬಾರಿ ಬಾರಿ ತೆರೆದು ಪೋಡು
0: ಬರೇ
1: ತತ್ತದ ರೈಟರ್ ಹೆಂಗ ಆಯ್ತಾ ಬಗ್ಗೆ ಗೊತ್ತು ಅದಕ್ಕೋಸ್ಕರ ಅವು ಬರೇ ಗೊತ್ತು ಅಂಚ ಐತೋ ಕ್ವಶನ್ ಗೆ ನಿಮ್ಮ ಸಾಂಗ್ ದ ಪದ್ಯದ ನಾಟಕ ಅವೇ ಫಸ್ಟ್ ಕಲಾಕುಂಭ ನಾಗೇಶ್ ಕುಲಾಲ್ ಟೀಮ್ ಹಿಡಿತ್ತೆ ಕತ್ತಲ್ ಸರ್ ಟೀಮ್ ಹಿಡಿತ್ತಾರೆ ಸೊ ಆ ಟೀಮ್ ಹಿಡಿತ್ತೆ ಆಯ್ತು ಬೊಕ್ಕ ನಾಟಕ ಇತ್ತಜಿ ನಾಟಕ ಒಂದು 10 ವರ್ಷ ಸಿನಿಮಾ ಬಂದ ಬತ್ತ ನಾಟಕ ಬುಡ್ದಿತ್ತೆ ಬೊಕ್ಕ ರೀಸೆಂಟ್ಲಿ ಒಂಜಿ ರಡ್ ವರ್ಷದ ದುಂಬು ಸಾಯಿಶಕ್ತಿ ಕಲಾ ಬಳಗ ಬೊಳ್ಳಿ ಮಲ್ಲ ಶಿವಶಕ್ತಿ ಒಂದು ನಾಟಕ ಮಲ್ತಿತ್ತಿರು ಚಿಲಿಂಬಿದ ಲಾವಣ್ಯ ವಿಶ್ವಾಸ ಸಹಿತ ಜೋಡ್ ಜೀಟಿಗೆ ನಾಟಕ ಏನ್ ಬರೇನಿ ಫಸ್ಟ್ ನವನಿ ಶೆಟ್ಟರ್ ಬರೀತೀನಿ ಬೊಳ್ಳಿ ಮಲ್ಲ ಶಿವಶಕ್ತಿ ನೆಕ್ಸ್ಟ್ ಜೋಡ್ ಜೀಟಿಗೆ ಬಂದ್ರ ನಾಟಕ ನಾನ್ ಬರೇನಿ ಅಂಚ ಅದು ಕೂಡ ನಾಟಕದ ಒಂದಕ್ಕೆ ಪಿರ ಬತ್ತೀನಿ ಒಂದು 10 ವರ್ಷದ ಬೊಕ್ಕ ಆ ಟೀಮ್ಗೆ ಬತ್ತೀನಿ
0: ನಮ್ಮ ನಮ್ಮ ಪಾತಿರನು ದುಂಬರಿಪ್ಪಗ ಕೀರ್ತನ್ ಇತ್ತೆ ಇಂಚಿಪ ಬಾರಿ ಟ್ರೆಂಡ್ ಉಪ್ಪು ನಂಚಿನ ಒಂಜಿ ಇರ್ನ ಪಿಕ್ಚರ್ ಈರಿ ನಿರ್ದೇಶನ ಮಲ್ದಿ ನಂಚಿನ ಗಜಾನನ ಕ್ರಿಕೆಟರ್ಸ್ ಐಟ ಒಂಜಿ ಬಾರಿ ಪೊರ್ಲುದ ಪದ ಉಂಡಿ ಎನ್ನಲ್ಲ ಬಾರಿ ಇಷ್ಟದ ಪದ ಅವೇನ್ಕೇನೊಂದು ಬರ್ಕ ಒಂದಿ ನಮ್ಮ ಓಕೆ

0: శ్రోతృలే నికులి తెకేండిని గజానన క్రికెటర్స్ ఫిల్ముడుప్పు నంచిన కీర్తన్ భండారి బరితినంచిన పద్యను ఇంచిన పొర్లు పొర్లు దా పద్యను బరితినంచిన కీర్తన్ భండారి నమ్మ ఇనిత తుడుచావిడిద బిన్నిర్ నికుల్లా లెప్పుకొరదు పాతిరుళి ఆజిమూజి ఆజినాలు రెడ్డు సొన్నె నాలువరంబ నాలువరంబ కీర్తన్ నమ్మ పాతిరును దుంబరిపుగా ಪನ್ಲಿಗೆ ಇತ್ತ ಓಪುರ ಪ್ರಾಜೆಕ್ಟ್ ಇರ್ನ ಕೈ ಇಟ್ಟುಂಡು ತುಳುತ್ತ
1: ಇತ್ತ ಜಾತ್ರೆ ರಿಲೀಸ್ ಆತನು ಮ್ಯಾಮ್ ಇತ್ತ ನಾನು ಸದ್ಯಕ್ಕೆ ಒಂಜಿ ಗೋಲ್ಡನ್ ಸ್ಟಾರ್ ಗಣೇಶ್ ಒಂಜಿ ಪ್ರೊಡ್ಯೂಸ್ ಮಲ್ತೇರು ಸಿನಿಮಾ ಐಟ್ ಪಿಕ್ಚರ್ ನೋಡಿ ಜಸ್ಕರನ್ ಸಿಂಗ್ ಪನ್ನ ಒಂದು ಸಾಂಗ್ ಓಕುಲ ದರ ಅದು ಯಾನ್ ಬರೇನ ಸಾಂಗ್ ಬೊಕ್ಕ ನೆಕ್ಸ್ಟ್ ಬುಲ್ಡಾಗ್
0: ಪೊರ್ಲುದ ಪೊರ್ಲುದ ಪದ್ಯನೆ
1: ಬೊಕ್ಕ ಬುಲ್ಡಾಗ್ ಪಂದ್ ಫಿಲ್ಮ್ ಪೃಥ್ವಿ ಅಂಬರ್ ಡೈರೆಕ್ಟ್ ಮಲ್ತೊಂದು ರಸ್ತ್ರ ಲಂಚುಲಾಲ್ ಮೇರ್ನ ಪ್ರೊಡಕ್ಷನ್ ಐಟ್ ಸಾಂಗ್ಸ್ ಬರುತ್ತೆ ಬೊಕ್ಕೊಂಜಿ ತ್ರಿಶೂಲ್ ಶೆಟ್ಟರ್ ಮೇರ್ನ ಒಂಜಿ ಲೈಫ್ ಇಸ್ ಜಿಂಗಾಲ ಬರೋದು ಅವು ಬೊಕ್ಕೊಂಜಿ ರಡ್ ಟೈಟಲ್ ಆತಜಿ ಬಟ್ ಸಾಂಗ್ಸ್ ಆತನ ಟೈಟಲ್ ಸಾಂಗ್ ಗೊತ್ತು ಸಿನಿಮಾ ರೆಡಿ ಆತಜಿ ಒಂದು ತುಳುತ್ತ ಇದನ್ನ ಒಂಜಾತ ಸಿನಿಮಾ ಬತ್ತಡ್ ನನ್ನ ಪೊಸತ್ತು ಪುರ ಫ್ಯಾಕ್ಟರಿ ರೆಡಿ ಆವಡ್ ಇತ್ತೆ
0: ಕೆಲವು ಪುದರ್ ದೀವಂದಿನ
1: ದೀವಂದಿನ ಪಾತ್ರ ಕತೆಟ್ಟುಂಡು ಅದ ಕನ್ನಡ
0: ಸಿನಿಮಾ ಫಿಲ್ಮ್ ಲೆಗಿ ಇರ ಪದಲೆ
1: ಬಕ ಇತ್ತೆ ಸದ್ಯ ನಾಟಕಡೆ ಇಲ್ಲ ಒಂಜಿ ಮೊಕಲ್ನ ಜೋಡಜಿಟಿಗೆ ಉಂದೆತ್ತ ಕುಡೊಂಜಿ ನಾಟಕ ಆವನುಂಡು ಬಕ ಸ್ವರ ಶೆಟ್ಟರ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಲ್ಪುನ ಒಂಜಿ ನಾಟಕ ಕಾಡ ಗಗ್ಗರ್ ಅಂದ ಕೊಡತ ಟೈಟಲ್ ಅನೌನ್ಸ್ ಆಯ್ನಿ ಯಾನ್ ಬರೆ ಒಂದು ಸ್ವರ ಶೆಟ್ಟರ್ ಡೈರೆಕ್ಷನ್ ಮಲ್ತೊಂದುಲ್ಲೆ ಒಂಜಿ ರಡ್ಡ ನಾಟಕ ಒಂದ ಬಿಸಿ ಇಲ್ಲೆತ್ತೆ
0: ಕೀರ್ತನ್ ಇರ ಈತ ಬರೆತಿನಿಟ್ಟು ಒಂಜಿ ಸುಮಾರು 35 ಫಿಲ್ಮ್ ಲೆಗಿರ್ ಬರೆತಾರ ಪದ್ಯೋಲೆನ್ ಬರೀತಾರ ಇರಿಗ ಮಸ್ತ್ ಖುಷಿ ಕೊರ್ನಂಚಿನ ಅಂದ ಯಾನ್ ಬರೀತಿನ ಒಂದು ಬಾರಿ ಎಡ್ಡಾತಿನ ಒಂಜಿ ಪಂದ್
1: ಮಸ್ತ್ ಇಷ್ಟ ಆತಿನ ಪಂದ ಸಾಂಗ್ ಹಿಟ್ ಆತನಂದತ್ತು ಅಣ್ಣ ಮಸ್ತ್ ಇಷ್ಟ ಹೊರಟ ವಯ್ಯ ಪಂದ್ ಒಂದು ಸಾಂಗ್ ಉಂಡು ರೂಪಾಂತರ ಒಂದ್ ಸಿನಿಮಾ ಕನ್ನಡ
0: ರೂಪಾಂತರ
1: ಹೊರಟ ವಯ್ಯ ಚಿಟ್ಟೆ ಒಂದು ಮಸ್ತ್ ಇಟ್ ಅರ್ಥ ಒಂಜಿ ಎಂಕಲೆಗೆ ಸೂಟ್ ಆಪ್ ದೇವಂಡ ಸಿನಿಮಾ ಆತನ ಓಲ ಅವಳು ಕನ ತಪ್ಪಿರೋ ಪೋಪುನ ಆ ಜಗತ್ತದ ಅದನ್ನ ಗೊತ್ತು ಪೋಡಿಗೆ ಉಂಡು ಪೋಪಿನ ಅಂದ್ರೆ ಪೋಡಿಗೆ ಒಂದು ಖುಷಿ ಉಂಡು ಒಕ್ಕ ದಾದಾಪುನ ಗೊತ್ತು ಅಂಚ ಒಂದು ಮುಲ್ಪ ಜತ್ತೊಂದು ನಕ್ಷತ್ರ ತೂಪಿನ ಯಾಗ ನಕ್ಷತ್ರ ಪತ್ತನ ಮನಸ್ಸಾನಾಗ ಎಂಚಾಪನ್ಪುನ ಒಂದು ಪದ್ಯ ಬಾರಿ ಇಂಕ್ ಮನಸ್ಸು ಇಷ್ಟ ಆಯ್ನ ಪದ್ಯ
0: ಇಷ್ಟ ಆಯ್ನ ಪದ್ಯ ಓ ರೂಪಾಂತರ ಫಿಲ್ಮ್ ದ ಕನ್ನಡ ಫಿಲ್ಮ್ ದ
1: ಕನ್ನಡ ಫಿಲ್ಮ್ ಹೊರಟ ವಯ್ಯ
0: ಇತ್ತೆ ಈರ್ ಈತ್ಪುರ ಬರೆ ಪರತೆ ನಮ್ಮ ಇಟ್ಟು ಇತ್ತೆ ಒಂಜಿ ಯುವ ಜನತೆಡು ಪಂಡ ಯುವ ವರ್ಗಡು ಇತ್ತೆ ಪದ್ಯ ಬರೆಪಿನಾರ್ ಪನ್ನಗ ಒಂಜಿ ಇರ್ನ ಪುದರ ಒಂಜಿ ಬಾರಿ ದುಂಬುಡು ತೋಜೊಂದುಂಡು ಇತ್ತೆದ ಒಂಜಿ ಕಾಲಸ್ಥಿತಿ ಇಟ್ಟು ಈರ್ ಪನ್ಲೆಗೆ ಈರೆಗೆ ಏರು ಸ್ಫೂರ್ತಿ
1: ಇಜಿ ಯಾನ್ ಪಂಡತೆ ಫಸ್ಟ್ ಪೊಪ್ಪನೆ ದೇ ಪಂಡ ಆರು ಬರೇ ಒಂದು ಉಪ್ಪುನಾಗ ಅರಗು ಎಂಕಲೆ ಮರಲುಂಡು ಎನ್ನೊಟ್ಟಿಗೆ ಯಾನ್ ತಾತನ್ನ ಬರೇಡೆ ಎನ್ನೊಟ್ಟಿಗೆ ಏರಿತ್ತಡೆ ಪನ್ಪಿಂದ ಇಂಚಿಂಚನ ಲೈನ್ಸ್ ಬರೇ ಪೊಪ್ಪಗ್ಲವ್ ಇತ್ತನ ಅವು ಎಂಕಲೆ ಏತು ಗೊತ್ತುಂಡು ಎಂಕ್ ಗೊತ್ತುಂಡುಂದಾರ ಬಂದ್ಬುನತ್ತು ಟರಗಿ ಇರ್ತಾನ ಪನೋಡ ನಾರ್ಮಲ್ ಬರೇನೇ ಪತ್ತು ಸತಿ ಪಂಡಡ ಇರೋ ಇಂಪ್ರೂವ್ ಇರೋ ಮೈಂಡ್ ಕುಡೊಂಜಿದ ಅದನ್ನ ಆ್ಯಡ್ ಆಪ್ಡಾಯ್ ಸೊ ಆ ಒಂದು ಇಟ್ಪನ ಬುಕ್ ಬರೆಪ ಒಂದಿತ್ತೇರೆ ಎಂಗ್ ಎಲ್ಲಿ ಒಪ್ಪುನ ಸೊ ಕೆಲವರು ಅಕ್ಕ ಬರೆ ಒಂದಿತ್ತಲ್ಲ ಕೆಲವರು ಅಮ್ಮ ಬರೆ ಒಂದಿತ್ತೇರೆ ಚಿಕ್ಕಮ್ಮ ಮಾಮಿ ಏರ್ ಬರ್ತಾನಲ್ಲ ಆರು ಬರೆಯನಾಗ ಆರ್ ಪನ್ಪುನು ಎಂಕುಲ್ ಪನ್ನೆಡ್ ಬರೆಯೋಡು ಸೊ ಅಲ್ತಿರ್ದು ಓಲಾ ಉಂಜಿ ಕರೆಟ್ ಆರೇನ್ ತೂದು ಮೇ ಬಿ ಅರೆಗೆ ಆಪುನ ಸನ್ಮಾನ ಅರೆಗೆ ತಿಕ್ಕುನ ರೆಸ್ಪೆಕ್ಟ್ ಆರು ಪೂದ ಚೌಕಿಡ ಬರೋ ಕಲ್ಪವನು ವೇ ಅವು ಪುರ ತೂದು ಆ ಸ್ಫೂರ್ತಿ ತಿಕ್ಕದಂದು ಐಡ್ದು ಬುಕ್ಕ ಓಲಾ ಉಂಜಿ ಕರೆಟ್ ಪಂಡತೆ ರೂಪೇಶ್ ಇಟ್ರು ಅವು ಎಂಚಿನ ಆತನ ಬಂಡ ಅರೆ ತೂನಗ ಚೌನಿ ಅವ್ರಮಲ್ ತುಂದುಲ್ಲಿ ಯಾಂದ ಮಲ್ಪರವಲ್ಲಿ ಪನ್ಪುನ ಆ ಒಂಜಿ ಜಿದ್ದ ಜಿದ್ದಿಡ ಸ್ಟಾರ್ಟ್ ಆಯ್ನ್ ಬಕ್ ರೂಪೇಶ್ ನನ್ನ ಫಿಲ್ಮ್ಗೆ ಬರ ಅವರ ಬಂದಿತ್ತಾನೆ ಇರ್ನಸ್ ಇರ್ನ ತೂದಿ ಅವ್ನು ಪದ್ಯ ಬರೆ ಸ್ಟಾರ್ಟ್ ಮಾಡ್ತೀನಿ ಸಿನಿಮಾದ ಐತಾನೆ ಅತ್ತ ಪುರ ಸೊ ಈ ಆರನ ಸಿನಿಮಾ ಒಂದು ಎರಡು ಸಿನಿಮಾಗೆ ಬರೆ ಮೂರು ಸಿನಿಮಾಗ
0: ಅವತ್ತ ಅಂದೈತೆ ನಮ್ಮ ಐತೆ ಒಂಜಿ ಇತ್ತೆ ದ್ರೋಣಾಚಾರ್ಯ ಎಲ್ಲ ಏಕಲವ್ಯ ಎಲ್ಲ ಆ ಉದಾಹರಣೆ ಎಂದೇ ತೊಂಡ ಈ ರೇರೆ ನಾಡಲ್ಲ ಮೇರ್ ಲೆಕ್ಕ ಬರೇ ಒಡಿಯಾನು
1: ಜಯಂತ್ ಕಾಯ್ಕಿನಿ ಯೋಗರಾಜ್ ಭಟ್ ಅವು ಬಾರಿ ಅನ್ನು ಇತ್ತೆಗಲ ಎಡ್ಡೆ ಎಂಕೊಂಜಿ ಉಂಡು ಎಡ್ಡೆ ಸಾಹಿತ್ಯದ ಸಾಂಗ್ ಮಾತ್ರ ಅಂಕಿಯನ್ನು ಪಣ ಎಂಕ್ ಕನ ಇಷ್ಟ ಆಪಿನ ಅವೊಂಜಿ ಉಂಡೆ ಅಂದ
0: ಜಯಂತ್ ಕಾಯ್ಕಿಣಿ ನೀರು
1: ಕಾಯ್ಕಿಣಿ
0: ದ್ರೋಣಾಚಾರಿ
1: ನಾಗೇಂದ್ರ ಪ್ರಸಾದ್ ಎಡ್ಡ ರೈಟರ್ ಕಲ್ಯಾಣ್ ಸರ್ ಎಡ್ಡೆ ಇತ್ತ ತ್ರಿಲೋಕ್ ತ್ರಿವಿಕ್ರಮ್ ಬಂದು
0: ಜಯಂತ್ ಕಾಯ್ಕಿಣಿನ ಬಗ್ಗೆ ಕೇಂದ್ರ ಉಂಡು ಇತ್ತು ಒಂಜಿ ನಂಗೆ ಕ್ಲಿಪ್ ಉಂಡು ತೂಕ ನಮಸ್ತೆ ಹಲೋ
2: ಹಲೋ ನಮಸ್ತೆ
0: ನಮಸ್ತೆ ಏರೊಂದು ರತ್ನಾ
2: ಶೆಟ್ಟಿ
1: ನಮಸ್ತೆ ಅಮ್ಮ ನಮಸ್ತೆ
2: ಬಾರಿ ಖುಷಿ ಆಂಡಿಯೋ ಖುಷಿ ಆಂಡಿ ಪಾತ್ರ
1: ಖಂಡಿತ
2: ಧನ್ಯವಾದ ಅದೇ ಮಸ್ತ್ ಧನ್ಯವಾದ ಒಂದು
0: ಸ್ಟುಡಿಯೋ ಬತ್ತಿನ ಆರು ರೆಗ್ಯುಲರ್ ಲಿಸನರ್ ಶ್ರೋತೃ
1: ಲೆಪ್ಪುನ ಎಂಕಲೆ ಲೆಪ್ಪುನ ಖುಷಿ ಆಯ್ತು ಎಂಗ್ ಓಲಾ ಒಂದು ಪಿರೋಡ್ ಬೇಲ ಮಲ್ತೊಂದು ಉಪ್ಪು ಎಂಕಲೆ ಕಂತದ ಲೆಪ್ಪುನ ನಿಮ್ಮಲ್ಲ ವಿಷಯ ಖಂಡಿತ ಖುಷಿ
0: ರತ್ನ ಶೆಟ್ಟಿ ನಮಸ್ತೆ ನಮಸ್ತೆ ಅವೇ ಮೀರೇಪಲ ಫೋನ್ ಮಂತ್ರಿ ನಂಕ್ ನಮ್ಮ ಏರ್ಲ ಪೊಸಕ್ ಬಿನ್ನೇರ್ ಬಂದಾಗ ಇತ್ತೆ ಪನ್ಲೆಗೆ ಜಯಂತ್ ಕಾಯ್ಕಿಣಿ ಇಷ್ಟ ಸ್ಫೂರ್ತಿ ಎಂದು ಬಂಡರು ದಾಯಿಗಾತ್ರಾರು ಅರ್ನ ವಾ ಬರವಣಿಗೆ ಇಷ್ಟನ ಅತ್ತು ಪದ್ಯ ಆರ್ ಲೇಖನಲ ಬರತೆ ಸಾಹಿತ್ಯ ಅಂದ್ ಕವಿಲ ಅಂದ
1: ಪುಸ್ತಕ ಓದನ್ ಕಮ್ಮಿ ಐಕ್ ಎಂಕ್ ಅರ್ ಪುಸ್ತಕ ಓದನ್ ಬಾರಿ ಕಮ್ಮಿ ಓದುವೆ ತಿಕ್ಕಿ ನಿಂಚ ಒಂಜು ಪೇಪರ್ ತಿಕ್ಕಣಲ ಓದುವೆ ಅಂಚ ಪುಸ್ತಕ ಒಂದು ಬಂದು ಓದ್ದ ತಾರ ಕವನ ಕವನಲ್ ಓದುದ ಬಟ್ ಹಿಂಗ್ ಪದ್ಯಡ್ ಬಾರಿ ಇಷ್ಟ ಅಂಜ ಅಜಿಪ್ಪ ವರ್ಷ ಅಂಡರ್ ಈಗ ಆರ್ ಬರೀಪಿನ ಒಂದೊಂದು ಪದ್ಯದ ಲೈನ್ಸ್ ಉಂಡದೆ ಹೆಂಚ ಇಮ್ಯಾಜಿನೇಷನ್ ಚವನ ಇರಗ್ಲಾಪು ಜುಂಜಿ ಈ ಸಂಜೆ ಯಾಕಾಗಿದೆ ಅಂಜಿ ಲೈನ್ ಬರ್ಪುಣ ಅರ್ಥ ಮಲ್ತುಂಡು ತೇತು ಪುರ್ಲ ಒಂಜಿ ಲೈನ್ ಹೆಂಚಿನ ನೀ ಇಲ್ಲದೆ ಆ ಈ ಕಣ್ಣಲ್ಲಿ ಆ ಚಂದಿರ ಕಸವಾಗಿದೆ ಅದನ್ನೂದುವ ಉಸಿರಿಲ್ಲದೆ ತಂಗಾಳಿಯು ಅಸುನೀಗಿದೆ ಏನ ಬರ್ತೀರ ಹಿಂಗ ಏಪಲ್ ಆರ್ನ ಪ್ರತಿಯೊಂದು ಲೈನ್ಸ್ ಅಲ್ಲ ಪ್ರತಿ ಕುಲ್ಲೊಂಡು ಎತ್ತೋ ಸಾಂಗ್ಸ್ ಹಿಂಗ್ ಬಾಯ್ಪಟ್ಟ
0: ನಮ್ ಕವಿನ ಓದನಗ ಆ ಒಂದು ಇಮ್ಯಾಜಿನೇಷನ್
1: ಪಕ್ಕ ತುಲಿ ಯಾನ್ ಎಕಡ ಎಕಡ ಹಿಂಕಾರ ಸತೀಶ್ ಅನ್ನ ಕಾಲ್ ಮಾಡ್ಬೇಕಂದ್ರೆ ಸಾಹಿತ್ಯ ಪಂಡ ಶಬ್ದ ಪಾಡು ನತ್ ಇತ್ತೆ ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ ವೆರಿ ನಾರ್ಮಲ್ ನಮ್ಮ ಬಾಯ್ಡ್ ಬಾತಿರ್ನ ವೆರಿ ನಾರ್ಮಲ್ ರೆಗ್ಯುಲರ್ ಬಾತಿರ ನಮ್ಮ ಬಟ್ ಇಟ್ ಅರ್ಥ ಎತ್ತುಂಡು ಕನ್ನಡ ಚಂದ್ರ ಪುರ್ಲು ತೋಜನೇ ಇನಿ ಆ ಕನ್ನಡ ಕಜಾವಾದು ಪೋತಿ ಅನ್ನ ಈ ಉಪ್ಪಂದೆ ಅವೇನು ಊದುನ ಕಜಾವು ದೆಪ್ಪರದಾದ ಬೋಡು ಉಸಿರು ಬೋಡು ಅವೇನು ಊದುನ ಉಸುಲೇರು ಎನ್ನ ಪುಣ್ಣು ಈ ಜಂದೆ ಚಂದ್ರ ಲೆಜ್ಜೆ ಕಜಾವುಲ ಪೋತುಜಿ ತಂಗಾಳಿ ಲೆಜ್ಜೆ ಇದು ಪುಣ್ಣಮೆ ಚಂದ್ರ ಲೆಜ್ಜೆ ಎತ್ತು ಪುರ್ದು ಏನ ಅವೇನು ಪನ್ನೊಂದು ಉಪ್ಪು ಸಾಹಿತ್ಯ ಪಂಡ
0: ಐಕಾತ್ರ ಜಯಂತ ಕಾಯ್ಕಿನ ಇಷ್ಟ
1: ಪ್ರತಿ ಒಂದು ಏನು ಕುಲ್ಲುಂಡ ಎತ್ತು ಸಾಂಗ್ಸ್ ನಿಗಲು ಏನು ಎತ್ತು ಜನಗಳು ಕೇಂದ್ರ ಸಾಂಗ್ಸ್ ಬುಡ್ಪದ ಬಂದ ಅರ್ಥದಾದ ಕಾಗದ ದೋಣಿಯಲ್ಲಿ ನಾಕೂರು ಅಂತ ಹೊತ್ತಾಯಿತೆ ಬಂದ ಪಂಡ ಕಾಗದ ದೋಣಿಯಲ್ಲಿ ಏನು ಹೆಂಚಿನ ಕಾಗದ ಏನು ಗೊತ್ತು ಬಂದಾದ ವಿಷಯ ದಾದ ಪಂಡ ಕಾಕದ ಜೋಣಿ ದೋಣಿ ಮಲ್ತು ಗೊಬ್ಬನ ಎಲ್ಲಿಯೊಪ್ಪನಾಗ ಸೊ ಯಾನು ಪಿರ ಎಲ್ಲ ಯಾವೊಂದಿಲ್ಲನ ದಯ ಪಂಡ ಸಿನಿಮಾದ ಸಿಚುವೇಶನ್ ತು ಎರಡ ಒಂದು ಮೆಚೂರ್ಡ್ ಪೊಂಡ ನನ್ನ ಲೈಫ್ ಆನ ಲೈಫ್ ಅಡ್ತು ಪೋಪಲ್ ಏರ ಜೋಕ್ಲಾಡ್ ತಗೊಂಡು ಬರ್ಪಾದ ಸೊ ಯಾನು ಕೂಡ ಬಾಲ ಯಾವೊಂದಿಲ್ಲ ಒಂಜಿ ಕುಡ ಜನ ಕಾಕ ದೋಣಿ ಕುಲ್ಲರ ಸಾಧ್ಯ ಉಂಡ ಯಾನು ಎನ್ನಂದಿನ ಸಿಚುವೇಶನ್ ಪೋದು ಬುರೋದಿಲ್ಲ ತಾಪ ಅಂತ ಬಟ್ ಯಾನ್ ಆರ್ಡ್ ಸರಡಕ್ಕೆ ಗಾರ್ಪನ್ ಫಸ್ಟ್ ಸಿಚುವೇಶನ್
0: ಸೊ ತುಲೆ ಒಂಜಿ ಒಂಜಿ ಕವಿನ ಕವಿ ಮಾತ್ರ ಅರ್ಥ ಮಾಡ್ಕೊಂಡ್ರೆ ಸಾಧ್ಯ ಉಂಡು ಕುಂದೊಂಜಿ ಉದಾಹರಣೆ
1: ಬಾರಿ ಗ್ರೇಟ್ ತೋಜು ಎಂಚ ಬರಪ್ಪ ಎಕ್ಸ್ಪ್ಲೇನ್ ಮಲ್ತನ ಪನ್ನೊಂದು ಅರ್ಥ ಆವತ್ತಂದೆ ಪ್ರತಿವರೆಗೆ ಅರ್ಥ ಆಪು ಜಿಂದು
0: ಕೀರ್ತನ ಇತ್ತೆ ನಂಗೆ 4 ನಿಮಿಷ ಉಂಡು ಪನ್ಲೆ ಮದಪರ ಒಂದಿನ ಜೀವನೋಡು ಮದಪರ ಒಂದಿನ ಅಂಚಿನ ಒಂಜಿ ಸಂಗತಿಯು ಉಂಡು
1: ಜೀವನೋಡು ಮದಪರ
0: ಖುಷಿತ್ತ ಬನ್ಲಿ ಬೇಜಾರ್ದ
1: ಖುಷಿತ ಮಸ್ತು ಮ್ಯಾಮ್ ಎವ್ರಿ ಮೂಮೆಂಟ್ ಹಿಂಗ್ ಇತ್ತ ಇರ್ನಡೆ ಬತ್ತು ಮೂಲ್ ಪಾತ್ರನೆ ಮದಪರ ಒಂದಿನ ಪ್ರತಿ ಫಸ್ಟ್ ಮೂಮೆಂಟ್ಸ್ ಏನ್ ದಾದಾಪುರ ಬಲ್ತೇನ ದಾದಾಪುರ ಓಲ ಒಂಜಿ ತಿಕ್ಕಿದಿನ ಫಸ್ಟ್ ಆಪರ್ಚುನಿಟಿ ಓಲ ಒಂಜಿ ಕಡೆ ಪದ್ಯ ಬರೆದು ಪಂತಿನ ಅಡ್ಡೆ ಆತನ ಮಾರೆ ಅಂತ ಪಂತಿನ ಅತನ ಒಂಜಿ ಪದ್ಯ ಉಂಡು ಟ್ಯೂನ್ ಕಡಪಾದಿ ನಿಂಗೆ ಫಸ್ಟ್ ಬರ್ಯಾರೆ ಪ್ರೊಡ್ಯೂಸರ್ ತಿಕ್ಕಿದಿನ ಪ್ರತಿ ಒಂದು ಮೂಮೆಂಟ್ ಮ್ಯಾಮ್ ಪ್ರತಿ ಮೂಮೆಂಟ್ ಅನ್ನ ಎಂಜಾಯ್ ಮಾಡಿ ಪಿಂಕ್
0: ಇತ್ತೊಂಜು ಮಲ್ಲ ಮೂಮೆಂಟ್ ಉಂಡತೆ ನಿಖಲ್ ಎದುರು ಗಜಾನನ ಕ್ರಿಕೆಟರ್ಸ್ ಹಿಟ್ಟ ಒಂದುಂಡು ಆ ಮೂಮೆಂಟ್ ಎಂಚ ಎಂಜಾಯ್ ಮಲ್ತೊಂದಿಲ್ಲ
1: ಮಸ್ತ್ ಖುಷಿ ಉಂಡು ಒಂದು ಈ ಪೊರ್ತುಗು ಮಾತ್ರ ದಯಪಂಡ ಎಲ್ಲ ಕುಡೊಂಜಿ ಸಿನಿಮಾ ಮಲ್ಪೋಡಿ ಬಿನೋಡಿ ಅವು ಇಟ್ಟಣ ಮಾತ್ರ ಜನ ಮದಪ್ಪು ಇರ್ ದಯಪಂಡ ಎಂಕಲ್ ನಿಂತೋಡಿ ಮಸ್ತ್ ಜನ ಇರ್ಲಿ ಐಕ್ ಸಿನಿಮಾ ನಮಕ್ ಈ ಸಿನಿಮಾ ಇತ್ತ ಹಿಟ್ಟಾಂಡ್ ಈ ಸಿನಿಮಾ ಎಡ್ಡ ಒಂದುಂಡು ದೇವರ ದಯಟ ಐಟ್ ಬೆಂತಿ ನಕಲಿಗೆ ಆಸೆ ಪಂಡ ಐಟ್ ಬೆಂತಿ ನಕಲಿ ನನಾತ ಸಿನಿಮಾ ತಿಕ್ಕಾಡು ನನಾತ ಬ್ಯಾಲೆ ಮಾಡ್ತೇನೆ ಡೈರೆಕ್ಟರ್ ಇಂದಾಂಡ್ ಹೆಂಗ್ ಕೊಂಜಿ ತಿಕ್ಕೊಂಡು ನಾನು ಮಲ್ತೊಂದು ಏನ ಒಟ್ಟಿಗೆ ಬೆಂತಿ ನಕಲಿ ಎಲ್ಲ ತಿಕ್ಕಾಡವು ಪೂರ ಇರಲು ಸ್ವಂತ ಸಿನಿಮಾ ಮಲ್ಪಲಕ್ಕ ಅವಡು ಬಂದು
0: ಆವಡ್ ಕೀರ್ತನ್ ಈಗ ನಮ್ಮ ಸ್ಟುಡಿಯೋಗೆ ಬರ್ತದ ಸುಮಾರು ಆತ ವಿಷಯ ಪಟ್ಟೊಂಡರು ಇರೇಗ ಮಲ್ಲ ಮಲ್ಲ ಪ್ರಾಜೆಕ್ಟ್ ತಿಕ್ಕಡು ಈ ತುಳು ಚಿತ್ರರಂಗಡತ್ತ ಅಂದೆ ಇಡೀ ನಮ್ಮ ಕರ್ನಾಟಕದ ಅವತ್ತ ಅಂದೆ ನಮ್ಮ ಭಾರತದ ಹಿಂದಿ ಚಿತ್ರರಂಗಡ್ಲ ಇರ್ನ ಸಂಗೀತ ಮಸ್ತ್ ಪುಗಾರ್ತೆ ಪಡೆಯಡು ಇರೇಗ ದೇವರ ಎಟ್ಟೆ ಮಲ್ಪಡು ಮಲ್ಲ ಮಲ್ಲ ಅವಕಾಶ ತಿಕ್ಕಡು ಬಂದೆ ಇಂಕುಲು ಸಾರಂಗ್ ಸ್ಟುಡಿಯೋಡ್ದು ಇರೇಗ ರೇಡಿಯೋ ಸಾರಂಗ್ ಅಂತಾರೆ ಇಂಕುಲು ಹರೇಕೆ ಮಲ್ಪ ಮಸ್ತ್ ಖುಷಿ ಆಡಿ ಇಡ ಪಾತ್ರೆ ನಾಲ್ಕು ಪಂಡ್ರೆ ಶ್ರೋತೃ ಅದಣ್ಣ ಪಂಡ್ರೆ ಪಲ್ಲೆ ಪಲ್ಲೆ
1: ತುಳು ಭಾಷೆದ ಬಗ್ಗೆ ಕಾಲ್ ಮಲ್ಪುನ ಮಲ್ಲ ವಿಷಯ ನಿಕುಲ್ ಲೆಪ್ಪುನಲ ಮಲ್ಲ ವಿಷಯ ಖುಷಿ ಆಪು ಪಂದ ಏರ ಅಕ್ಕಲ್ ಪಾತ್ರನಾಗ ಅವನು ಮೋನ ಅಕ್ಕಲ್ ಪಂಡ ಪಾತ್ರ ಅವನು ಎಕ್ಸೈಟ್ಮೆಂಟ್ ತೋಜನ ಖುಷಿ ತೋಜನತೆ ಐದು ಐದು ಮಲ್ಲ ಹೋಗ್ಲಜ್ಜಿ ಅಂಚ ಅದಕ್ಕೆ ಮಸ್ತ್ ಸೊಲ್ಮೇಲು ನೀಕ ಒಂದು ಸಿನಿಮಾ ಅಂದ ತಿಂಗಳ ನಾಟಕ ಒಂದು ಜಾತ ಎನ್ನ ಅಂದತ್ತೆ ಏರ್ನ ಬತ್ತಂದಲ್ಲ ನಿಕರಿಗೆ ಇಷ್ಟ ಅಂಡ ಸಪೋರ್ಟ್ ಮಲ್ಪಿಲ್ಲ ಪ್ರತಿಯೊಂದಿಲ್ಲ ನಮ್ಮ ನಮ್ಮ ಬಂದಿನ ಬೇಲೆಂತೂ ಓಡಂದತ್ತೆ ನಿಕರಿಗೆ ಇಷ್ಟ ಅಂಡ ಸಪೋರ್ಟ್ ಮಲ್ಪಿಲ್ಲ ಅದೇ ನಿಕ ಆಲ್ರೆಡಿ ಸಪೋರ್ಟ್ ಮಲ್ಪಲ್ಲ ಆಯ್ನೆ ಇರ್ದು ಬಂದ್ಪುನು ಸಪೋರ್ಟ್ ಮಲ್ಪಿಲ್ಲ ನಾಲ್ಕು ಜನಕ್ಕೆ ಪಲ್ನೆ ಆತೆ
0: ಸರಿ ಶ್ರೋತಳೆ ಒಂದು ನಮ್ಮ ಇನಿತ ತುಳು ಚಾವಡಿದ ಮಲ್ಲ ಬಿನ್ನೇರು ಕೀರ್ತನ್ ಭಂಡಾರಿ ನಮ್ಮ ತುಳು ಚಿತ್ರರಂಗದ ಅಂಚೆನೆ ಕನ್ನಡ ಚಿತ್ರರಂಗದ ಯುವ ನಿರ್ದೇಶಕೆ ಮೇರೆನಗ ನಮ್ಮ ಮಾತ ಬೆರಿತಾಂಗ್ ಕೊರಡು ಮೇರೆಗೆ ಸಪೋರ್ಟ್ ಮಲ್ಪಡು ಬೆಂಬಲ ಕೊರಡು ಪನ್ನೊಂದು ಇನಿತ ಅರೆಗೆ ಮಸ್ತ್ ಧನ್ಯವಾದ ಪನ್ನೊಂದು ಇನಿತ ತುಳು ಚಾವಡಿನ ಮುಗಿಪು ನಂಚಿನ ಪೊರ್ತಾ ಒಂದುಂಡು ಐಡ್ದು ದುಂಬು ಶ್ರೋತೃಡೆ ಕಡೇಟೊಂಜಿ ಪಾತ್ರ ಆಜಿ ಏಳು ತಿಂಗಳುಡು ನಮ್ಮ ತುಳು ಚಾವಡಿಡು ಪಾತಿರ್ಯ ಬರ್ಪಿವಾರ ಬಿಂದ್ಯಾ ಬರೊಂದುಲ್ಲಿರು ಅರೆಗ ಅರೇನು ಮೋಕೆಡೆ ನಮ್ಮ ಎದುಕೊನುಗ ಈತನೇಟ ನಿಕುಲು ಮಾತ ತುಳು சாவடிடு பால் படைது பாத்தெரியரு, தப்பானக தித்தியாரு சரியானக அந்துந்து பண்டரு, பீச போனக ஒந்த மெல்ல அந்து பண்டரு, மெல்ல போனக தானேந்து கேண்டரு, கேண்டினா துயினா ஆதரித்தினா பொக்கா தாதி தோஜாயினா மாத்திரைகளா என்ன பரவாது சொல்மேலும். ஒட்டிகே இத்தது பெரிசாய கொரினா அபிஷேக் சைஃப் ரோஷன் எட்வர்ட்ஸ் நவ்யா வில்சன் சார் பிந்தியா மொக்களுக்கு மாத்திரைகளை என்ன உடல் திஞ்சினா சொல்மேலும். எங்கெல்லாம் ரேடியோ சாரங்க நிர்தேசகரிக்கு அஞ்சினே ஈ சம்ஸ்தெடு கெலசமல்பற அவகாச கொரினஞ்சினா ஈ சம்ஸ்தெகு தேவரு எட்டமல்படு மாத்திரைகளா எட்டவடு மாத்திரைகளா என்ன உடல் திஞ்சினா சொல்மேலேன் பண்ணதும். இனித்தா ஈ துளு சாவடிடுது எங்களு பிதாடந்துள்ள கேண்டி நஞ்சின மாத்திரைகளா சொல்மெலு கேனந்து புலே ரேடியோ சாரங் 107.8 FM ஒந்து ரங்கு ரங்குதா பதுக்கு.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಶಿವಪಂಚಾಕ್ಷರಿ ಮಹಿಮೆ. ಭಾಗವತರು ಪದ್ಯಾಣ ಗಣಪತಿ ಭಟ್, ರವಿಚಂದ್ರ ಕನ್ನಡಿಕಟ್ಟೆ. ಚೆಂಡೆ ಅಡೂರು ಗಣೇಶ್ ರಾವ್. ಮದ್ದಳೆ ಪಿಟಿ ಜಯರಾಮ್ ಭಟ್. ಪಾತ್ರ ಪರಿಚಯ ಶ್ವೇತಕುಮಾರ, ಪುತ್ತೂರು ಶ್ರೀಧರ ಭಂಡಾರಿ. ದುರ್ಜಯ ಪೆರುವಾಯಿ ನಾರಾಯಣ ಶೆಟ್ಟಿ. ಯಮ ಜನಾರ್ದನ ಗುಡಿಗಾರ. ಚಿತ್ರಗುಪ್ತ ಮಿಜಾರು ತಿಮ್ಮಪ್ಪ. ಪ್ರೇತ ದಿವಾಕರ ಮಣಿಯಾಣಿ ಬೆಳ್ಳಾರೆ. ರಂಬೆ ಅಂಬಾಪ್ರಸಾದ್ ಪಾತಾಳ. ಈಶ್ವರ ವೇಣೂರು ಸದಾಶಿವ ಆಚಾರ್ಯ. ಈಗ ಶಿವಪಂಚಾಕ್ಷರಿ ಮಹಿಮೆ, ಈ ಯಕ್ಷಗಾನದ ಕೊನೆಯ ಕಂತು.
1: ನಾನು
2: ನೀನು
1: ಅವನಿಂದ ವರ ಪಡೆದುಕೊಂಡು ಬಂದಿದ್ದೇನೆ.
2: ಏನೆಂಬುದಾಗಿ ವರ?
1: ಒಂದು ರಾತ್ರಿ ರಂಬೆ ಸುಖ ಕೇಳ್ತೇನೆ ಅಂತ. ಹಾಗೆ ಅವ ಕಳಿಸಿದ್ದು ಒಂದು

0: ಬೇಡ.
1: ಏ ಹುಚ್ಚ ದೇವ್ರೆ, ನಿನಗೊಂದ ಬುದ್ಧಿಯೇ? ನೀನು ಶ್ವೇತಪುರದ ಅರಸನಾಗಿ ಇದ್ದುಕೊಂಡು ಇಂದು ಹುಚ್ಚರಂತೆ ವ್ಯವಹಾರ ಮಾಡ್ತಾ ಇದ್ದೆ. ಹೌದು, ನಿನಗಲ್ಲದೆ ಹುಚ್ಚಲ್ಲದೆ ಮತ್ತೇನು? ಭೂಲೋಕದಲ್ಲಿ ಒಂದು ಮದುವೆ ಆಗಿದೆ, ಸಾಲದಕ್ಕೆ ಮತ್ತೊಬ್ಳು ಹೆಣ್ಣನ್ನು ನೀನು ಬಯಸಿ ಹೋದವ. ಈಗ ಇಲ್ಲಿ ಯಮಧರ್ಮರಲ್ಲಿ ಕೇಳಿದ್ದು ರಂಬೆಯ ಸುಖ, ನಿನಗೆ ಹೆಣ್ಣು ಹುಚ್ಚು.
2: ಅದೇ ಕಾರಣ.
1: ಏನು ಕಾರಣ?
2: ನೀನೆಲ್ಲ

0: ಬಿಡ್ತಾವೆ.
1: ದೇವತಾ
0: ಹೌದು ನೀನು,
1: ಪ್ರೇತ ಅಂತ ನೀನಷ್ಟು ಇದು ಮಾಡ್ಬೇಡ.
0: ಯಾಕೆ?
1: ನಾನು ಯಾರು?
0: ಯಾರು? ಯಾರು ನೀನು ಅಷ್ಟು ದೊಡ್ಡ?
1: ನಾನು ಒಂದೂರಿನ ಅರಸ.
0: ತಿಳಿಯಬಲ್ಲೆ ನಾನು.
1: ರುದ್ರಭೂಮಿ ಗೊತ್ತಾ?
0: ಹೌದು.
1: ಅಲ್ಲಿ ಅರಸ ಶ್ವೇತ ಕುಮಾರ ನಾನು. ನಾನು ಸಾಯಿ ಹೊತ್ತಿಗೆ ಶಿವೆ ಶಿವೆ ಅಂದಿನಂತೆ, ಅದಕ್ಕೆ ಬೇಕಾಗಿ ನನಗೆ ಬ್ರಹ್ಮನು ಕೊತ್ತ ವರ.
0: ಓಹೋ, ಯಮ ಒಂದು ಮಾತು ಹೇಳಿಬಿಟ್ಟ, ಅದಕ್ಕಾಗಿ ಇಲ್ಲಿ ಬಂದಿಯಲ್ಲ.
1: ನೀನು ಬರ ಇದ್ರೆ ಯಮ ಕೋಪ ಮಾಡ್ತಾನೆ.
0: ಈಗ ಯಮ ಹೇಳಿ ಬಂದದ್ದಲ್ವಾ?
1: ಹೌದು.
0: ಸ್ವಲ್ಪ ಯೋಚನೆ ಮಾಡುವುದಕ್ಕುಂಟು ನಾನು.

0: ಯಮಧರ್ಮರಾಯ ಕಳುಹಿಸಿಕೊಟ್ಟು ಬಂದವನು ಎಂದಾದ ಮೇಲೆ ಈಗ ನಾನು ಸುಖ ಕೊಡಲೇಬೇಕು. ಹಾಗೆಂತ ಈ ಎಲುವಿನ ಹಂದರಕ್ಕೆ ಸುಖ ಏನನ್ನು ಕೊಡುವುದು? ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಉಂಟು, ನಾನು ಯೋಚನೆ ಮಾಡಬೇಕಾದಿಷ್ಟು. ಮುಂದೆ ಲೋಕಕ್ಕೆ ಒಳ್ಳೇದಾಗಬೇಕು, ಅದಕ್ಕೋಸ್ಕರವಾಗಿ ನಾನು ಈಗ ಸುಖ ಕೊಡುವಂತ ಒಂದು ನಾಟಕವನ್ನು ಆಡಬೇಕು. ಏನು ಮಾಡ್ಲಿ? ಸುಖ ಕೊಡೋಣವಂತೆ. ನಾನು ಹೇಳಿದಾಗಿ
1: ಕೇಳಿದ್ರೆ ಅವಕಾಶ ಇಲ್ಲ.
0: ಹೌದು, ಬೆಳಗಾಗುವಲ್ಲಿವರೆಗೆ ನಾನು ಹೇಳಿದಾಗ ನೀನು ಕೇಳಬೇಕು.
1: ನೀನು ಸುಖ ಕೊಡ್ತೀಯಾದ್ರೆ ಎಂತ ಬೇಕಾದ್ರೆ ಕೇಳ್ತೇನೆ.
0: ಹೌದಲ್ಲ? ಹಾಗಿದ್ರೆ ಇಲ್ಲಿ ಕುಳಿತುಕೊಳ್ಬೇಕು. ನೀನು
1: ನಾನು ಕುಳಿತುಕೊಂಡು ನೀನು ಅಲ್ಲಿ ಕುಳಿತುಕೊಳ್ತೀನಿ.
0: ನಾನು ಅಲ್ಲೇ ಪಕ್ಕದಲ್ಲಿ ಕುಳಿತುಕೊಳ್ತೇನೆ.
1: ಆದ್ರೆ ನೀನು ಮೊದಲು ಕೂತುಕೊ.
0: ಹೇಗೆ ಗೊತ್ತೇ?
1: ಹೇಗೆ?
0: ಪದ್ಮಾಸನ ಬಲಿ ಕುಳಿತುಕೊಳ್ಬೇಕು.
1: ಪದ್ಮಕ್ಕ ಅಲ್ಲಿ
0: ಪದ್ಮಕ್ಕ ಅಲ್ಲ,
1: ಮತ್ತೆ
0: ಪದ್ಮಾಸನ.
1: ಪದ್ಮಾಸನ
0: ಎಡತೊಡೆಯ ಮೇಲೆ ಬಲಕಾಲನ್ನು, ಬಲತೊಡೆಯ ಮೇಲೆ ನನ್ನ ತೊಡೆಯ ಮೇಲೆ ಅಲ್ಲ,
1: ಮತ್ತೆ
0: ನಿನ್ನ ತೊಡೆಯ ಮೇಲೆ ಇರಿಸಿಕೊಳ್ಬೇಕು. ಹಾಗೆ ಇರಿಸಿ ಪದ್ಮಾಸನ ಹಾಗೆ ಕುಳಿತಾಗ ಕಣ್ಣು ಮುಚ್ಚಬೇಕು ನೀನು.
1: ಕಳ್ಳಿ, ನನ್ನನ್ನು ಕಣ್ಣು ಮುಚ್ಚಿರ ಕೇಳಿ ನೀನು ಓಡಿ ತಪ್ಪಿಸ್ತೀಯಾ?
0: ನಾನು ಓಡೋದಿಲ್ಲ, ನಿನ್ನ ಬಳಿಯಲ್ಲೇ ಇರ್ತೇನೆ.
1: ಮತ್ತೆ
0: ಕಣ್ಣು ಮುಚ್ಚಿ ಏನ್ ಮಾಡ್ಬೇಕು ಗೊತ್ತೇ?
1: ಏನು?
0: ಕೈ ಮುಗಿಬೇಕು. ಹೀಗೆ
1: ಯಾರಿಗೆ?
0: ಯಾರಿಗೆ ಅಂತ ನಾನು ಹೇಳ್ತೇನೆ,
1: ಕೈ ಮುಗಿಬೇಕು.
0: ಓಂ ನಮ ಶಿವಾಯ.
1: ಓಂ ಅದ ಕಷಾಯ.
0: ಅಯ್ಯೋ ದೇವ್ರೆ, ಹಾಗಲ್ಲ, ಒಮ್ಮೆಲೆ ಹೇಳಿದ್ರೆ ಬರುವುದಿಲ್ಲ ಅಂತಿದ್ರೆ. ಓಂ ನಮ
1: ನಮ್ಮ
0: ನಮ್ಮ ಅಲ್ಲ ನಮಃ
1: ಅಮ್ಮ
0: ಶಿವಾಯ
1: ಶಿವಾಯ
0: ಶಿವಾಯ
1: ಶಿವಾಯ.
0: ಓಂ ನಮ ಶಿವಾಯ.
1: ಓಂ ನಮ.
0: ಈ ಪಂಚಾಕ್ಷರಿ ಮಂತ್ರವನ್ನು,
1: ಈ ಪಂಚಾಂಗವನ್ನು,
0: ಪಂಚಾಂಗ ಅಲ್ಲ ಪಂಚಾಕ್ಷರಿ ಮಂತ್ರ,
1: ಪಂಚಾಕ್ಷರಿ ಮಂತ್ರ,
0: ಶಿವನ ಕುರಿತಾದಂತ ಈ ಮಂತ್ರವನ್ನು ನೀನು ಉಚ್ಚರಿಸಿದೆ ಅಂತಾದ್ರೆ ನಿನ್ನ ಈ ದೇಹ ಪವಿತ್ರವಾಗ್ತದೆ, ಆಮೇಲೆ ನಿನಗೆ ಒಳಿತಾಗ್ತದೆ. ಆಗ್ಬೋದಲ್ಲ? ನಾನು ಹೇಳಿದಾಗೆ ಹೇಳಬೇಕು.

ಪಂಚಾಕ್ಷ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಆ ಹೊತ್ತಿನಲ್ಲಿ ಯಮನ ಭಟರೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರಂತೆ, ನನ್ನ ಭಕ್ತರನ್ನು ಉದ್ಧರಿಸಬೇಕಾದ ನನ್ನ ಕರ್ತವ್ಯ. ಎಲ್ಲಿ

0: ಮನೆಗೆ ಹೋಗ್ಕೊಟ್ಟ ಒಂದೇ ಮಗನೇ
1: ಸತ್ಯ.
0: ನಿನ್ನನ್ನು ಕರೆಸಬೇಕಿದ್ರೆ ಬಲವಾದ ಉದ್ದೇಶ ಇದೆ.
1: ಏನು?
0: ನನ್ನ ಭಕ್ತನಾದಂತ ಶ್ವೇತಕುಮಾರನನ್ನು ಆ ಯಮನ ಆಳುಗಳೆಲ್ಲ ಪಾಶವನ್ನು ಬೇಗದೆ ಹೇಳ್ಕೊಂಡು ಹೋಗ್ತಾ ಇದ್ದಾರಂತೆ. ನಮ್ಮ ಭಕ್ತನನ್ನು ಉದ್ಧರಿಸಬೇಕಾದ್ದು ನಮ್ಮ ಕರ್ತವ್ಯ. ಇದರ ಬಗ್ಗೆ ಏನು ಅಭಿಪ್ರಾಯ?

0: ಎಷ್ಟು, ಒಳ್ಳೆಯವೆಷ್ಟು, ಇದನ್ನು ಸರಿಯಾಗಿ ತುಲನೆ ಮಾಡಿ ಆಮೇಲೆ ಶಿಕ್ಷೆ ಕೊಡಬೇಕಾದ ಕರ್ತವ್ಯ. ಆದರೆ ನಮ್ಮ ಭಕ್ತರೊಬ್ಬರಿಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ಇದು
1: ಸರಿಯೇ.
2: ಬಾಯಿ ಮುಚ್ಚು.

0: ನನ್ನ ಬಾಯಿಯನ್ನು ಮುಚ್ಚು.
1: ಯಾಕೆ?
0: ಅದಕ್ಕೆ ಬೇಕಾಗಿ ಬಂದು ತಳಿತಾ ಇದೆಯಲ್ಲ.
1: ಹೌದು,
0: ಯಾರು ಯಾರು ಎಂಬುದಾಗಿ ಚೆನ್ನಾಗಿ ತಿಳ್ಕೊಂಡಿದ್ದೇನೆ.
1: ಗೊತ್ತಿದೆಯಲ್ಲ,
0: ನನ್ನ ಕರ್ತವ್ಯವನ್ನು ಪೂರೈಸುವಾಗ ಕೆಲಸ ಮಾಡುವವನು ಮಾಡಬಾರ್ದು ಅಂತ ಅಡ್ಡ ಕಟ್ಟುವುದಕ್ಕೆ ಅರ್ಥ ಉಂಟು.
1: ನಿಲಗೆಲ್ಲ ಕೆಲಸ ಮುಖ್ಯವಾದ ನನಗೆಲ್ಲ ಅಪ್ಪ.

0: ನನ್ನ ಆಳುಗಳನ್ನು ಹೊಡೆದಟ್ಟಿದೆಯೋ?
1: ಸರಿ,
0: ಇದು ನನ್ನ ಕರ್ತವ್ಯ. ಕರ್ತವ್ಯಕ್ಕೆ ಚ್ಯುತಿಯನ್ನು ತಂದೊಟ್ಟಿದರೆ ದೇವರ ಪುತ್ರನಂದಳಿಸದೆ ನಿನ್ನನ್ನು ಶಿಕ್ಷಿಸಬೇಕಾದೀತು.

0: ಅನಾಥ ಯಮದೇವನಾಯ, ಭಕ್ತಜನ ಸಿಂಧುವಾದರಲ್ಲ ಅಪ್ಪರಿಗೆ ಭಕ್ತರನ್ನು ಉದ್ಧರಿಸುವುದೇ ಕೆಲಸ. ಎಲ್ಲಿಯಾದರೂ ಭಕ್ತರಿಗೆ ಶಿಕ್ಷೆ ಆಗ್ತದೆ ಎಂಬುದಾದ್ರೆ ಅದನ್ನು ಖಂಡಿಸುವುದೇ ನಮ್ಮ ಉದ್ದೇಶ. ಹಾಗಾಗಿ ಬಂದಿದ್ದೇನೆ. ಒಳ್ಳೆ ಮಾತಿನಲ್ಲಿ ಈ ಶ್ವೇತ ಕುಮಾರನನ್ನು ಬಿಡ್ತೀಯ ಇಲ್ವೋ?
1: ಇದು ನನ್ನ ಕರ್ತವ್ಯ.

ನಿನ್ನ ಅವಸ್ಥೆಯಿದು? ನನ್ನ ಭಕ್ತನಾದಂತ ಯುದ್ಧನನ್ನು ವಂಶವನ್ನು ಹರಕ್ಕೆ ಎಳೆಕೊಂಡು ಹೋಗ್ತಾ ಇದ್ದೀರಲ್ಲ, ಯುದ್ಧಕ್ಕಾಗಿ ಬಂದವರನ್ನೆಲ್ಲ ಸಮರದಲ್ಲಿ ಸ್ವಾಗತಿಸಿ ಮುಂದಡೆ ಇಳಿತಾ ಇದ್ಯಾ? ನನ್ನ ಭಕ್ತನ ಸರ ಬಿಡ್ತೀಯಾ? ಸರಿಯಾದ ಶಿಕ್ಷೆ ಕೊಡ್ಬೇಕು.

0: ಯಮಧರ್ಮ ಪ್ರಭು ನನ್ನನ್ನೂ ಶಿಕ್ಷಿಸುವುದಕ್ಕೆ ಬಂದೆಯ ಸ್ವಾಮಿ.
1: ತಪ್ಪಿದ್ರೆ
0: ಇದು ನನ್ನ ಕರ್ತವ್ಯ. ಮೂರು ಮೂರ್ತಿಗಳಾದಂತಹ ನೀವೇ ಹೋಲಿದು ನನಗಿತ್ತಂತಹ ಉದ್ಯೋಗ. ಪಾಪಿ ಆತ, ಕೊಟ್ಟ ಮಾತಿನಂತೆ ಅವ ಕೇಳಿದ ವರಕ್ಕೆ ಅನುಗ್ರಹ ಬೇಕಾದ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದೇನೆ. ಆದ್ರೆ ತಪ್ಪಿದ ಎನ್ನುವುದಕ್ಕಾಗಿ ಶಿಕ್ಷಿಸುವುದಕ್ಕೆ ಹೊರಟ್ರೆ ನೀನೇ ಬಂದೆಯ.
1: ಹೌದು,
0: ನನ್ನ ಕರ್ತವ್ಯಕ್ಕೆ ತೊಂದರೆ ಆಯ್ತು.
1: ಓಹೋ,
0: ಆದುದರಿಂದ
1: ಏನಯ್ಯ
0: ದಂಡ ಪಾಶವನ್ನು ನಿನ್ನ ಇದು ಪಾದದಡಿ ಇಟ್ಟಿದ್ದೇನೆ. ಈ ಉದ್ಯೋಗ ಇನ್ನು ನಮಗೆ ಬೇಡ ಸ್ವಾಮಿ.
1: ಬಿಟ್ಟು ಹೋಗ್ತೀಯಾ ನೀನು? ಎಲ್ಲವನ್ನು ಹಿಡ್ಕೊಂಡು ಇರ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ.
0: ಅಂದ್ರೆ
1: ಯಾಕೆ ಗೊತ್ತುಂಟ? ಇದರಲ್ಲಿ ನಿನ್ನದೇನು ಅಪರಾಧ ಇಲ್ಲ, ಇದೊಂದು ನನ್ನ ನಾಟಕ.
0: ಓಹೋ,
1: ಇದಕ್ಕೆಲ್ಲ ಕಾರಣ ಇದೆ. ದುಷ್ಟವಾದಂತಹ ದುರ್ಜಯನ ಒದಗಬೇಕಾಗಿ ಈ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸಿದ್ದೇನೆ ನಾನು. ಅದರಲ್ಲಿ ನೀನು ಒಂದು ಪಾಲ್ಗೊಂಡಿದ್ಯ.
0: ನಿನ್ನದೊಂದು ಪಾತ್ರ ಬೇಕಾಯ್ತು ನಿಮಗೆ.
1: ಬೇಕಾಯ್ತು? ಮುಂದೆ ನಿನ್ನ ಕರ್ತವ್ಯವನ್ನು ಮಾಡುತ್ತಾ ಶೈವಿನೀಪುರದಲ್ಲಿದ್ದ ಇರಯ್ಯ. ಶ್ವೇತಕುಮಾರನೇ, ನಿನ್ನ ಭಕ್ತಿಗೆ ಒಲಿದು ಈ ಹೊತ್ತು ಪ್ರತ್ಯಕ್ಷನಾಗಿದ್ದೇನೆ ನಾನು. ಆದರೆ ನೀನು ಮಾಡುತ್ತಿರುವಂತ ಕರ್ತವ್ಯ ಏನು, ಇದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಬೇಕಾಗ್ತದೆ. ಈ ಹೊತ್ತು ನಿನ್ನ ರಾಜ್ಯ ವೈರಿಗಳ ವಶವಾಗಿದೆ, ಅಂದ್ರೆ ದುರ್ಜಯನ ವಶದಲ್ಲಿ ಇದೆ. ನೀನು ಹೀಗೆ ಇದ್ರೆ ಆ ರಾಜ್ಯವನ್ನು ಮರಳಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಂತಹ ನೀನು ಶಿವನ ಮಹಿಮೆ ಏನು ಎಂಬುದನ್ನು ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದವರಿಗೆ ಇನ್ನು ಮುಂದೆ ಪ್ರಪಂಚದ ಜನರಿಗೆ ಅನುಗ್ರಹ ಯಾವ ರೀತಿಯಲ್ಲಿ ಎಂಬುದು ನಿನ್ನಿಂದ ಲೋಕದ ಜನರಿಗೆ ಪಾಠವಾಗಬೇಕು. ನಿನಗೆ ಪುನರ್ಜನ್ಮ.

ವೈಭವವನ್ನು ನಾನು ಮೆರಿಬೇಕಿತ್ತು. ಆದ್ರೆ ಕಾಲದೋಷವೋ ಕರ್ಮದೋಷವೋ ತ್ರೈಲೋಕ ಸುಂದರಿಯ ಸಹವಾಸದಿಂದಲಾಗಿ ನಾನು ಉಳಿಬೇಕಾಯಿತು. ಇದೇ ಸಂದರ್ಭವನ್ನು ಆರಿಸಿಕೊಂಡು ಬಂದಂತಹ ರಕ್ಷಕರು ನನ್ನ ಮಡದಿಯಾದ ಶಿವೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ ಎಂಬಂತಹ ವಿಷಯ ತಿಳಿದಾಗ ಕೆರಳಿದ ಕೇಸರಿಯಾಗಿ ಯುದ್ಧಕ್ಕೆ ಹೋದೆ. ಯುದ್ಧದಲ್ಲಿ ನನ್ನ ಪಾಲಿಗೆ ಮರಣವಾಗಿ ಹೋಯಿತು. ಮರಣವಾದ ನಾನು ಪ್ರೇತನಾಗಿ ಸುತ್ತುತ್ತಾ ಇತ್ತುತ್ತಾ ಇರುವಾಗ ಹಾಗೆಯೇ ಶಂಕರ ನಾಮಸ್ಮರಣೆಯನ್ನು ಮಾಡುತ್ತಾ ಹೋಗುತ್ತಿರುವಾಗ ರಂಭೆಯ ಸಹವಾಸದಿಂದಲಾಗಿ ಶಿವ ಪಂಚಾಕ್ಷರಿ ಮಹಿಮೆಯಂತ ತೋರಿಸಿಕೊಟ್ಲು. ಶಿವ ಪಂಚಾಕ್ಷರಿ ಮಹಿಮೆಯ ಕಾರಣದಿಂದಲಾಗಿ ಭಗವಂತನಾದ ಶಿವನ ಒಲುಮೆ ನನಗಾಯಿತು. ಶಿವನು ಪ್ರತ್ಯಕ್ಷೀಕರಿಸಿಕೊಂಡು ನಿನ್ನ ಪ್ರೇತ ರೂಪವು ಮಾಯವಾಗಲಿ, ನಿನ್ನ ನಿಜ ರೂಪ ಬರಲಿ ಎಂದು ನನಗೆ ಪರಮಾತ್ಮ ಅನುಗ್ರಹಿಸಿದ್ದಾರೆ. ಮತ್ತೆ ಪುನಃ ಸತ್ತು ಹುಟ್ಟಿದವನಿಗೆ ಮಾತ್ರ ಆ ರಕ್ಕಸಲ್ಲಿ ಯುದ್ಧ ಮಾಡೋದಕ್ಕೆ ಸಾಧ್ಯವಿದೆ, ಅವನು ಕೊಲ್ಲೋದಕ್ಕೆ ಸಾಧ್ಯವಿದೆ ಅಂತ ಭಗವಂತ ಹೇಳಿದ ಕಾರಣ ಅವನ ಅಪ್ಪಣೆಯನ್ನು ಆಶೀರ್ವಾದವನ್ನು ಪಡ್ಕೊಂಡಿದ್ದೇನೆ. ರುದ್ರಪರವನನ್ನು ಅಪಹರಿಸಂತ ಆ ಪಾಪಿಸನು ಮುತ್ತ

0: 나라도 왜 몰래가는 애벌이 너는 왜 너 이미 샀다니
1: 아싸리야 바로마아싸리야
2: 아갈라야 맥구
1: 난나 건너 솔로 하리도 ಅಲ್ಲ ಪ್ರಪಂಚದಲ್ಲಿ ವಿಚಿತ್ರವೊಂದು ನಡೆದು ಹೋಯಿತು
2: ಅದು ಎರಡೂ ಅಲ್ಲ
3: ಸತ್ಯವೇಯೋ
2: ಸತ್ಯವೇ
1: ಒಮ್ಮೆ ನಿನ್ನನ್ನು ನಾನು ಕೊಂದಿದ್ದಾನೆ ಕೊಂದಂತ ನೀನು ಮರಳಿ ಪೂರ್ವ ಶರೀರಿಯಾಗಿ ಬಂದಿದ್ದೀ ಎಂಬುದಾಗಿ ಇದೊಂದು ವಿಚಿತ್ರ ಬ್ರಹ್ಮನ ವರವೇ ಹಾಗೆ ಒಮ್ಮೆ ಸತ್ತು ಹುಟ್ಟಿದವರಿಂದ ಮಾತ್ರವೇ ಮರಣ ವಿರಹ ಮತ್ಯಾರಿಂದಲೂ ಮರಣವಿಲ್ಲ ಎಂಬುದಾಗಿ ಇಲ್ಲ ಇಲ್ಲ ನಾವು ತಿಳಿದಂತೆ ಈ ಪ್ರಪಂಚ ಸತ್ಯ ಪ್ರಕಾರ ಒಮ್ಮೆ ಸತ್ತವ ಮತ್ತೆ ಹುಟ್ಟುವುದಕ್ಕೆ ಯಾವತ್ತೂ ಸಾಧ್ಯವೇ ಇಲ್ಲ ಹಾಗಾದ್ರೆ ನೀನೇನು ನೀನೇನು

0: ಹೇಳು.
1: ಒಂದು ವಿಷಯವನ್ನು ಸರಿಯಾಗಿ ಜಾಪಿಸಿಕೋ.
2: ಯಾವುದು?
1: ದೇವನೊರಿದರೆ ಕೊರಡು ಕೊನರುವುದು. ಇದನ್ನು ಸತ್ಯವಾಗಿ ತಿಳಿದುಕೊಳ್ಬೇಕು. ನೀನು ವರಬಲವತ್ತಿರಾಗಿ ಈ ಪ್ರಪಂಚದಲ್ಲಿ ಮಾಡಬೇಕಾದ ಅಧ್ಯಯವನ್ನು ನೀನು ಮಾಡ್ತಾ ಇದ್ದಿ. ಆದ್ರೆ ವರ ಯಾವುದಕ್ಕೆ? ಸದ್ದುರಯೋಗ್ಯಕ್ಕಾಗ್ಬೇಕು. ಅದನ್ನು ಏನು ಮಾಡಬೇಕು? ಬಚ್ಚಲ ಕೊಚ್ಚಲ ನೆತ್ತುವುದಕ್ಕೆ ಉಪಯೋಗ ಮಾಡುವಂತೆ ಮಾಡಿದ್ರೆ ಆಗುವ ಪರಿಸ್ಥಿತಿ ಇದೆ. ಸತ್ತು ಹುಟ್ಟಿದ ನಿನಗೆ ಮರಣ ಎಂಬುದನ್ನು ನೀನು ಗಟ್ಟಿಯಾಗಿ ಮಾಡಿಕೊಂಡು ಹೌದಲ್ಲ? ಆದ್ದರಿಂದ ಅಟ್ಟಹಾಸನ ಮೆರೆದೆ ನನ್ನ ಮಡದಿಯಾದ ಶಿವನು ಬಲತ್ಕಾರವಾಗಿ ತಂದಿದ್ದೆ. ಶಿವ ಅನುಗ್ರಹದಿಂದ ಸತ್ತ ಮಾತ್ರ ಹುಟ್ಟಿ ಬಂದಿದ್ದೇನೆ. ನೀನು ಸಾಹಿತ್ಯ ಬದುಕುತ್ತೀಯ.

0: ನಾನು ಕ್ರೀಡೆ
1: ನಿನಗೆ ಮರು ಜನ್ಮ ಬಂದಿದೆ ಎಂದಿದ್ದರೂ ಕೂಡ ಬ್ರಹ್ಮನ ವರಕ್ಕೆ ಬೇಕಾಗಿ ಹೆದರುವರ ನಾನಲ್ಲ. ಯಾವತ್ತು ಮಾನವರಾದಂತಹ ನೀವು ದಾನವರಾದಂತಹ ನಮಗೆ ಯಾವತ್ತೂ ಕೂಳಿನ ಆಹಾರವಾಗಿರುವಿರಿ. ಆದ್ದರಿಂದ ಇನ್ನು ಮರಳಿ ಬಂದಿರುವಂತಹ

ಪುನಃ ನನ್ನ ಪಾಲಿಗೆ ಆಯಿತು. ಒಂದು ಸಲ ನಾನು ತಪ್ಪು ಮಾಡಿದೆ, ತಪ್ಪು ಮಾಡಿದವ ಮತ್ತೊಂದು ಸಲ ಎಚ್ಚರಿಸಿಕೊಂಡಿದ್ದೇನೆ. ಯಾವ ಕಾಲಕ್ಕೂ ಅಧಿಕಾರ ಇದೆ, ಐಶ್ವರ್ಯ ಇದೆ, ಯಾವ ಕಾಲಕ್ಕೂ ದುಡುಕಬಾರದು ಎಂಬುದಕ್ಕೆ ಸಾಕ್ಷಿ ನಾನೇ ಆಗಿದ್ದೇನೆ. ದೇವರ ಪೂರ್ಣ ಅನುಗ್ರಹ ಆದ್ರೆ ಯಾವುದನ್ನು ಪಡೆದುಕೊಳ್ಳಕ್ಕೆ ಸಾಧ್ಯವಿದೆ ಎಂಬುದಕ್ಕೆ ಸಾಕ್ಷಿ ಯಾವುದು ಅಂದ್ರೆ ಶಿವ ಪಂಚಾಕ್ಷರಿ. ಶಿವ ಪಂಚಾಕ್ಷರಿಯ ಮಹಿಮೆಯಿಂದಲಾಗಿ ಹೋದ ಜೀವ ಮತ್ತೊಂದು ಹುಟ್ಟಿ ಬಂದಿದೆ. ನನ್ನ ಮಡದಿಯಾದ ಶಿವನ ಕರೆದುಕೊಳ್ಳುವುದಕ್ಕೆ ಸರಿಯಾದ ಅವಕಾಶ ಸಿಕ್ಕಿತು. ಹಾಗಿದ್ದ ತ್ರೈಲೋಕ ಸುಂದರಿಯು ನನಗೆ ಸಹಕಾರಣಿ ಹೊರತು ನನ್ನ ಸಂಪತ್ತನ್ನು ಬಲಕಾರ ಮಾಡೋದಕ್ಕೆ ಬಂದವಳಲ್ಲ ಎಂಬುದರಿಂದ ಅರ್ಥವಾಯಿತು. ಆದ್ದರಿಂದ ನನ್ನ ಮಡದಿಯನ್ನು ಕರೆಕೊಂಡು ನಮ್ಮ ರುದ್ರಪುರವನ್ನು ಸೇರಿಕೊಡ್ತೇನೆ.

ಇದುವರೆಗೆ ಶಿವಪಂಚಾಕ್ಷರಿ ಮಹಿಮೆ ಈ ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಿಕುಲ್ ಕೇನೊಂದುಲ್ಲರು ರೇಡಿಯೋ ಸಾರಂಗ್ 107.8 FM. ಒಂದು ರಂಗ್ ರಂಗ್ ದ ಬದುಕು ಇತ್ತೆ ತುಳು ಪ್ರಸಾರ.

ಪ್ರಸಾರಗು ಮಾತೆರೆಗ್ಲ ಮೋಕೆದ ಸೊಲ್ಮೆಲು ಇನಿತ್ತ ತುಳು ಪ್ರಸಾರಡು ಇಂಚಿಪ್ಪ ತುಳುವ ಮಹಾಸಭೆ ಇಂಟರ್ನ್ಯಾಷನಲ್ ಬೊಕ್ಕ ಬಂಟರ ಸಂಘ ಮುಲ್ಕಿ ಮೊಕಲ್ಲ ಸೇರಿಗೆಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಭಾಂಗಣ ಬಪ್ಪನಾಡು ಮುಲ್ಕಿ ಮುಲ್ಪ ನಡತ್ತಿನ ಅಪ್ಪೆಬೇರದ ತುಳುನಾಡು ರಾಷ್ಟ್ರೀಯ ತುಳು ವಿಚಾರ ಸಂಕಿರಣದ ಉದಿಪನದ ಲೇಸಿಡು ಬಿನ್ನೆರೆನ ಪಾತೆರ

0: ഇത്തക്കേനുകാ ജാനകി ബ്രഹ്മാവര മെരണ പാത്തര
1: സാര തിബിലെടു തുടര് അർലുന സിംഗരോദ തുളുനാടു ജാനകേനുദ പൊൽസുദ പൊലി ലെപ്പുന ഈ പൊർത്തുടു ഒപ്പ തപ്പദ ബാമുലെനു മത്തർമ്മെത്തതികളികേടു ಒಪ್ಪ ತಪ್ಪದ ಭಾಮೂಲೆನು ಮತ್ತರ್ಮೆಗೆತ್ತದಿಗಳಿಗೆಡು ಅಪ್ಪೆ ಬೇರುಗು ಪೊಣ್ಣ ಅಲ್ಮುಗು ಎಡ್ಡೆ ಮದಿಪು ಮದಿಪುಗ ಉಚ್ಚಯದ ಕಳೆ ಏರ್ದಿ ಕಳೊಟು ತುಳುವೆ ರೋಲಗ ಆತಿ ಕೂಟೋಡು ನೀತಿ ನಿರ್ಮಲ ನುಡಿನು ನಡಕೆನು ಅಕಲು ಅರ್ತಿಡು ತುಲಿಪುಗ ಹೆರಿಯರೆನ ಅನ್ಬವದ ಹದ ಮುದ ಸೀಪೆ ಸತ್ವನು ಚಬಿಪುಗ ಅಪ್ಪೆ ಬೇರುಗು ಪೊಣ್ಣ ಪೆರ್ಮೆಗು ಎಡ್ಡೆ ಮದಿಪು ಮದಿಪುಗ ಕತ್ತಲೇನು ಕಪಿ ಪಾಡು ನಂಚಿನ ಲೋಭ ಮಚ್ಚರ ಮದಪುಗ ಸ್ವರ್ಧಯದ ಪೂವರಿತ ದೇಸೆದ ನೆಂಪು ನುಡಿ ಸಿರಿ ಪಟನುಗ ನಂಬಿ ನಕಲೆಗೆ ಇಂಬು ಅಭಯದ ಸತ್ಯೊಲೆಗು ಪುಡ್ಯಾಡುಗ ನಂಬಿ ನಕಲೆಗು ಇಂಬು ಅಭಯದ ಸತ್ಯೊಲೆಗು ಪುಡ್ಯಾಡುಗ ಅಪ್ಪೆ ಬೇರುಗು ಪೊಣ್ಣ ಮೇಲ್ಮೆಗು ಎಡ್ಡೆ ಮದಿಪು ಮದಿಪುಗ ಎನ್ನ ಅನುಭವದ ಆಧಾರೋಡು ಪನ್ಪಣ ಎಂಕ್ಲಿ ಪೂರ ಈ ತುಳುನಾಡು ಅಪ್ಪೆ ಬೇರದ ಬಲೊಟ್ಟು ಬುಲೇ ನಕಲಿ ನೀ ಯಾನ ಇತ್ತೆ ಮುಲ್ಪ ಇಂಚ ಉಂತದ ಪಾತೇರ್ ಬೇಡ ಐಕ ಆ ಬೇರದ ಒಂದು ಬಲ ಎಲ್ಲಿಡ್ದೆ ಬೈದಿನ ಇಟ್ಟಂದು ಅವಲ ಬಲ್ಯಾರನ ಪಾತ್ರ ಕೇಳಿನಾಗ ಏತೊಂಜು ಸತ್ವ ನಂಗ ಅಪ್ಪಿಡ್ದು ತಿಕ್ಕೊಂಡು ಆ ಬಗ್ಗೆ ನಮ್ಮ ಆಲೋಚನೆ ನಿಮ್ಮಲ್ಲಿ ಪೂಜ ನಿಜವಾದ್ಲು ಅಂದವು ಯಾನಿತ್ತೆ ಉಂತದ್ದೆ ನೀವು ಅಂತ ಪೊಡಿಗೆಡೆ ಉಲ್ಲೆ ಆಡಲ್ಲ ಆ ಈ ಒಂದು ಅವಕಾಶ ಹೆಂಗೆ ತಿಕ್ಕೋಡಾಂಡ ಅಪ್ಪೆ ಬೇರದ ಬಲೊಟ್ಟು ಯಾನು ಬುಲೆತ್ತಿನ ಹೆಸರಾದ ಬದುಕಿನ ಹೆಸರಾದು ವಿದ್ಯದ ಬಲೊಟ್ಟು ವಿದ್ಯೆ ಗೊರ್ಪಿನವಲ್ಲ ಈ ಅಪ್ಪೆ ಬೇರದ ಒಂದು ಸತ್ವ ಆದತ್ತ ಅಂಚಾದ ಪೊಣ್ಣಲು ಪಂಡ ಎಂಕ್ಲೇ ಇಲ್ಲದವೇ ಪಂಪಿನಾಡ ಪೊಣ್ಣಲು ಪಂಡ ಎಂಕ್ಲೆಗೆ ಇಲ್ಲಡೊಂಜು ಬೊಲ್ಪು ಇತ್ತಿಲಕ್ಕ ಪೊಣ್ಣು ಬಾಲೆ ಪುಟ್ಟಡೊಂದು ಎಂಕ್ ಮೇರೆ ಅಪ್ಪಲು ಪಂತಿನ ನೆನಪಾಪುಂಡು ನಮ್ಮ ಲಲಿತಕ್ಕ ಲಲಿತಕ್ಕ ಪಂತಿನ ನೆನಪ ಲಲಿತಾ ರೈ ಯಾನ್ ಪುಟ್ಟೋಡೊಂದು ಅನ್ನ ಇಡೀ ಕುಟುಂಬ ಪರಕ್ಕೆ ಬಂತೇರ್ಗೆ ಅರ್ನ ಏತ್ ಬದುಕು ಏತ್ ಪೊರ್ಲಿತ್ತಂಡ ಅಂಚ ಪರಕ್ಕೆ ಬಂಡದು ಪೊಣ್ಣುಲೇನು ಪಡೆಪಿನ ಅಂಚಿನ ಒಂದು ನಾಡು ನಮ್ಮ ತುಳುನಾಡು ಪೊಣ್ಣು ಪುಟ್ಟಿನಪ್ಪ ಬಟ್ಟಲು ಬೊಟ್ಟನ್ ಜೋರುಡೆ ಪೊಣ್ಣು ಮುಟ್ಟಿನ ಬೇಜಾರಿಜ್ಜಿ ಪೊಣ್ಣು ಪುಟ್ಟಿನಾಗ ಬಟ್ಟಲು ಬೊಟ್ಟನ ಸಂಭ್ರಮಲ ತುಳುನಾಡಡೆ ಸೈ ಪೊಣ್ಣು ಮಗಲೇನು ಅಪ್ಪೆಂದ ಲೆಪ್ಪುನಾಗ ಮೋಕೆದನೇ ಒಸರು ಈ ಕುಡ್ಲ ಸೈಡು ಅಪ್ಪೆನ ಪೇರು ಎಂಕಲ್ ನನ್ನ ಪೊಂದೆ ಕಡಿಮೆ ಉಡುಪಿ ಪೊಣ್ಣು ಮಗಲೇನು ಪೊಣ್ಣು ಮಗಲೇನ ಕಣ ನೀರು ಇಲ್ಲದ ಹಾಳು ಇನ್ಪಿನ ಎಚ್ಚರಿಕೆ ಮಾತರೆಗಳ ಉಂಡು ಪೊಣ್ಣಾಡದೆ ಕುಲ ಕುಟುಂಬ ಬುಳೆಪಿನಿ ದುಂಬರೀನು ಪೊಣ್ಣು ಮಗಲೆಲ್ಲ ಆಸ್ತಿದ ಹಕ್ಕು ಕೊರಡು ಅನ್ಪಿನ ನೋಡಿ ಪೊಣ್ಣು ಮಗಲೆಗಳ ಆಸ್ತಿಡು ಹಕ್ಕು ಕೊರಡು ಅನ್ಪಿನ ಮಲ್ಲ ಮನಸ್ಸು ಅಂಚನೆ ಕುಟುಂಬದ ನಿರ್ಧಾರ ಲೆಡು ಎಡ್ಡೆದ ನಿರ್ಧಾರ ಲೆಡು ಪೊಂಜಲೇನ ಒಪ್ಪಿಗೆ ಕೇಳುನಲ್ಲ ಮುಖ್ಯಂದು ತೆರೆದಿನ ಆಂಜುಲೇನು ತುಳುನಾಡಡೆ ನಾಡು ಬುಳೆಸಲತ ಐಶ್ರೋಗು ಪೊಂಜುಲೇನ ಬೆನ್ಪಾಟದ ಪೊಂಜುಲೇನ ಬೆನ್ಪಾಟದ ಪಾಲು ದಿಂಜನೆ ಕುಟುಂಬದ ಯಜಮಾನಿಕದ ಜವಾಬ್ದಾರಿಲ್ಲ ಪೊಂಜುಲೆಗೆ ಮಲ್ಲಕ್ಕೆನ ಗುಣನೇ ಮಾತೆರೆಗ್ಲ ಸ್ತ್ರೀವಾದದ ನೆಲೆಟ್ಟು ಚರ್ಚೆಗಾನಾಗ ತುಳು ಪೊಂಜಲೆ ಕೊಡುಗೆ ಏತುಲ ನೆಗತು ತೋಜುವ ಪಾಡ್ದನ್ನುಲಡೆ ಏತುಲ್ಲ ನಮ್ಮ ತುಳುನಾಡ ಸಿರಿನ ಬದುಕದ ಸಾಧುಗಳು ಒಂಜ ರಡ್ಡ ಸಿರಿನ ನೆನೆತಂಡ ಧೈರ್ಯ ಉರ್ಕೊಂಡು ಏತೋ ಪೊಂಜಲೆನ ಬದುಕಿಗೆ ಬೊಳ್ಪು ತೋಜುಂಡು ಕಷ್ಟಲು ಮಾತೆರೆಗ್ಲ ಬರ್ಪ ಅವೇನು ಮಿಂಜಸ್ಸಿನ ಸತ್ವ ವರ್ತನಡು ಪಂಪಿನ ಸಿರಿ ಪಾಡ್ದನ ತುಳುನಾಡ ಪೊಣ್ಣುಲೆನ ಪಾಲುಗು ಸಿರಿ ಗೀತೆನೆ ಈತೆ ಬರೋ ಭಗವದ್ಗೀತೆ ಭಗವದ್ಗೀತೆನೆ ಆಯ್ತ ಬಗ್ಗೆ ಮಸ್ತ್ ಪಾತೆರ್ವ ನಮ್ಮ ಉಂದಲು ಅಂತ ಪಾತೆರ್ಗ ಪಂಪಿನ ಎನ್ನ ಆಶೆ ತುಳುನಾಡ ಪೊಣ್ಣುಲೆಗು ಸಿರಿ ಪಾಡ್ದನ ಸಿರಿ ಗೀತೆನೆ ಪರತಿ ಮಂಜಣೆ ದಾನ ಕಡಮೆನ ಅಂಚನೆ ಕೊಡ್ದಪ್ಪುನ ಅಪ್ಪೆ ಮಾಲದಿನ ಕತೆ ದಾನಿ ಕಮ್ಮಿದನ ಕರ್ತುಗಾರಿಕೆ ಕಾಂತಾಬಾರೆ ಬೂದಾಬಾರೆ ನಕ್ಲೆಗು ಆಚು ಬೈದೇದು ಎಂಚಲ ಆಂಡತ್ತ ಆಯ್ತ ಜತೆಟ್ಟು ಅಕ್ಲೆಗೆ ಆಸರೆ ಕೊರೆದು ಮೂಕೆಡು ತರ್ಕೊಂಡಿನ ಪುಲ್ಲ ಪೆರುಗಡ್ದಿನ ಉದಾರ ಗುಣ ತೆರಿನಾಗ ಯಾನಂತ ಆ ಬಗ್ಗೆ ಸ್ಟಡಿ ಮಾಲ್ದೆ ಅಂಚಾದು ಅಧ್ಯಯನ ಮಾಲ್ದೆ ಅಂಚಾದು ಗುಣ ತೆರಿನಾಗ ಎನ್ನ ಕೈಗೋಡಿಯುಂಡು ಮಾತೆರ್ನಲ್ಲ ಗೋಡಿಯನ ಅಂಚಿತ್ತಿನ ಒಂಜು ಗುಣ ಸಿರಿ ಆ ಮೆರ್ನ ಪುಲ್ಲ ಪೆರ್ಗಡ್ದಿನ ದೇಯಿ ಬೈದೆದಿ ಕಲ್ಲುರುಟ್ಟಿ ತನ್ನಿಮಾನಿಗ ದೆಯ್ಯಕ್ಕು ಬಾಲೆ ಚಂದ್ರಾಮ ಕಿನ್ಯಾಗ ಕನ್ಯಾಗೆ ಮಾಯಂದಾಲು ನಾಗಸಿರಿ ಕೊರಗ ತನಿಯಾಗ ಆಸರೆ ಒದಗಾದಿನ ಮೈರಕ್ಕೆ ಇಂಚದ ಉದಾರ್ ಮೇಲೆ ತುಳು ನಾಡಡು ಪೆರ್ಮೆಗಾಪಿನವು ತುಳು ಪೊಂಜಲೆಂಚಗೆ ಒಂದು ಯಾಪನೋ ಬರೀತೀನಿ ನಾವು ಇಂದಿರಕ್ಕೆ ಅಂತೂದೇ ಬರೀತೀನಿ ನಾನು ಅವೇನು ಇನ್ನು ಒಂದು ಓದನ ಹೆಂಕೊಂಚೂರು ಸಮಾಧಾನ ಆ ಒಂದು ಎನ್ನೊಂಬೆನು ಪೊಂಜೊಲೆಂಚಗೆ ತುಳು ಪೊಂಜೊಲೆಂಚಗೆ ಪೊರ್ಲು ಪೊಲಿಕೆ ಮೋಕೆ ಸೂಕೆ ಮುಡೈನಂಚೆಗೆ ಪೊರ್ಲು ಪೊಲಿಕೆ ಮೋಕೆ ಸೂಕೆ ಮುಡೈನಂಚೆಗೆ ಕನ್ಯಾಲ ದೀಪೊಲಿದ ಮೆಂಚಿದಂಚೆಗೆ ಇಲ್ಲಿಲ್ಲಡು ಮುತ್ತುದ ತುಡರದಂಚೆಗೆ ಅಡ್ದು ಬಲಸದಕ್ಕಲು ಬಡವು ತಣಿಪೆರು ಅರ್ತಿ ಪಿರ್ತಿ ಪಾತೆರಡು ಬೆಸರು ಕರಿಪೆರು ಪೊಂಜೊಲೆಂಚೆಗೆ ತುಳು ಪೊಂಜೊಲೆಂಚೆಗೆ ಶಕ್ತಿ ಇಕ್ತಿ ಭಕ್ತಿ ಮೂಜಿ ಮುಡೈನಂಚೆಗೆ ಬರವು ಸರವುಡೆಂಚಲ ಬಿರ್ಸೆರ್ಗೆ ಬಿರ್ಸೆರಕ್ಕಲುಗೆ ವಾದ ವಾರ್ಜಿ ಕೊಡುಲ ಗೆಂದು ನಕುಲುಗೆ ಇರ್ ನಿಕ್ಲು ವಾದ ಮಲ್ತು ತೂಲೆ ಇಂದಿರಕ್ಕೆಡ ಗೊತ್ತಾಪುಂಡದಾಗ ವಾದ ವಾರ್ಜಿ ಕೊಡುಲ ತುಳು ಪೊಂಜೊಲಿ ಏತು ಎಂಚ ಉಲ್ಲೇರಂದು ಇಂದಿರಕ್ಕಡ ವಾದ ಮಲ್ಪೊಡಿ ಅನ್ನಡ ಒಂದು ಎಡ್ಡೆ ಪಡಕೆ ಸೀಪೆ ಕೈಪೆ ತುಲಿತು ತೂವೆರು ಮನಸ್ಸದ ಕುರೆ ಕುಂಟು ತೊಯ್ತು ಪಾಡೆರು ಪೊಂಜೊಲೆಂಚೆಗೆ ತುಳು ಪೊಂಜೊಲೆಂಚೆಗೆ ಸತ್ವ ತೇಜಿ ತೈರ್ ಮೂಜಿ ಮುಡೈನಂಚೆಗೆ ಕಾಲೊಗಾಪಿನ ಕೋಲ ಕಟ್ಟು ನಕಲುಗೆ ತಾನೊಗಾಪಿನ ಮಾನ ದೆತನು ನಕಲುಗೆ ಕಾಲೊಗಾಪಿನ ಕೋಲ ಕಟ್ಟು ನಕಲುಗೆ ತಾನೊಗಾಪಿನ ಮಾನ ದೆತನು ನಕಲುಗೆ ಸತ್ಯದ ಮಾನೆದೆಗು ಸೊಲ್ಮೆ ಪಣುವೆರು ಉರುಂಟಿ ಅರ್ಗಂಟುಲೆಗು ಸಡ್ಡು ಪಾಡೆರು ಪೊಂಜೊಲೆಂಚೆಗೆ ಗುಪಿತ ಅರ್ಥ ದಿಂಜಿನ ಒಂಜಿ ಒಗಟುದಂಚೆಗೆ ತತ್ತರಗಿಂಡೆ ತರಿಗಿಂಡೆ ಮುಚ್ಚೋಲು ತೆತ್ತಂಡ ಮುನ್ನೂದುಗಿಂಡೆ ಪೊಂಜೊಲೆಂಚೆಗೆ ಕಮ್ಮೆನದ ಪೂಪುರ್ಪ ಸೇಮಂತಿಗೆ ಮಾತ್ರೆಗಳು ಸ್ವಲ್ಪ

0: ಇತ್ತನೇಟ ಜಾನಕಿ ಬ್ರಹ್ಮಾವರ ಮೆರಣ ಪಾತೆರ ಕೇಂಡರು. ಇತ್ತಕೇನುಗ ಪುತ್ತೂರು ಶಕುಂತಲಾ ಶೆಟ್ಟಿ ಮೆರಣ ಪಾತೆರ.
1: ಮಾತೆರೆಗಲ ಸೊಲ್ಮೇಲು ಪಾತೆರೆ ಪನೀತು ಪೋಡಿಯ ಪುರುಷೋತ್ತಮೇರನ್ನ ವೈಜ್ಞಾನಿಕ ತುಳುಲ ಎದುರಿತ್ತನ ಸಂಕಮಾರನ್ನ ಬಾಯಿ ಬುಣ್ಣ ನಮ್ಮ ತುಳು ಸಂಸ್ಕೃತಿಲ ಐತ ನಡುಟ್ಟು ಯಾನದಾದ ಪಾತೆರಲ್ಲಿ ಪನ್ಪನ ಪೋಡಿಕೆ ಅಣ್ಣ ಯಾನ ಸಂಶೋಧಕಿಲ್ಲ ಅತ್ತ ತೆರಿನಲ್ಲ ಅತ್ತ ಅಣ್ಣ ಎನ್ನಲೆ ಕೊಡು ಈ ತುಳು ಅಪ್ಪೆ ಬೇರು ನಮ್ಮ ಅಡಿಗೆದ ಇಲ್ಲದ ಮೂಲೆ ಮೂಲೆ ಹಿಡ್ದು ಶುರು ಆಗ್ಕೊಂಡು ಅವು ಒಂಜಿ ನಮ್ಮ ವನಸ್ಸು ತೆನಸ್ಸು ಐಕೊಂಜಿ ಮೌಲ್ಯ ಉಂಡು ಅವು ತುಳುವೆರ್ನ ವನಸ್ಸು ತೆನಸ್ಸು ಅವು ಅಪ್ಪೆ ಬೇರಂದು ಎನ್ನ ಒಂಜಿ ನೆನವರಿಕೆ ಆದುಪ್ಪು ಉಂದು ದಯಮಂಡ ಮಾತಲಪ್ಪಣು ನಮ್ಮ ಮದಿಮೆದ ಕಟ್ಟುವಂಜಿ ವಿಶೇಷ ನಮ್ಮ ಬಯಕೆದ ಕಟ್ಟುವಂಜಿ ವಿಶೇಷ ನಮ್ಮ ಮದಿಮೇಲು ನಮ್ಮ ತುಳು ನಾಡ ನಮ್ಮ ತುಳುವೆರೆ ಮದಿಮೇಡು ಆ ಅಳಿಯ ಕಟ್ಟೋ ಭೂತಾಳ ಪಾಂಡ್ಯನೋ ಏರ್ನೇ ಕಟ್ಟುಪ್ಪಡು ಅಳಿಯ ಕಟ್ಟಡು ಪೊಣ್ಣನು ದಾರೆ ಮೈತು ಕೊರ್ಪುಜೇರು ದಾರೆ ಏರ್ಸಾದು ಕೊರ್ಪೇರು ಬಹುಶಃ ಇತ್ತ ಅರ್ಥ ಯಾನೆನ್ನಿದ್ದೀನಿ ಸಂಕಮಾರ್ರೆ ತಪ್ಪಿತ್ತನ ಕ್ಷಮಿಸಲಿ ಅಣ್ಣ ಯಾನೆನ್ನಿದ್ದೀನಿ ದಾರೆ ಮೈತು ಕೊರ್ಪುನಿ ಪಂಡ ನೀರು ಮೈತದು ಕೊರ್ಪುನಿ ಓಲು ಬಟ್ರು ಬಂದಿರು ಇಂದು ಪನಿ ನೀರು ಪಾಡ್ದೆ ಅವಳು ಬ್ರಹ್ಮಾರ್ಪಣೆ ಮಲ್ಪೆ ಅಣಿ ಮುಗಿಣಿದಮ್ಮ ಆ ಪೊಣ್ಣಗೆ ದಾರೆ ಮೈತದು ಕೊರ್ನ ಈ ಕುಟುಂಬದ್ದು ಪಿದೈ ಪೋಯ ನಿಕ್ಕಲ ಎನ್ನ ಕುಟುಂಬಗಳ ಸಂಬಂಧ ಇಜ್ಜಿ ಪಂಪನ ಭಾವನೆ ಅಂಚನೆ ದಾರೆ ಏರ್ಸಾದು ಕೊರ್ನ ಭೂಮಿಗೊರ ಭೂಮಿಗೆ ಸರಿಯಾದ ಭೂಪು ಆಕಾಶದೆತ್ತರಗ ಬದುಕಿದು ಪಂಪನ ಸಂಕೇತಡು ನಮ್ಮ ಮಕ್ಕಳು ದಾರೆ ಏರ್ಸಾದು ಕೊರ್ತುವೆರು ಎಂದು ಎನ್ನ ನಂಬಿಕೆ ದಯಮಂಡ ತುಳುವ ಪೊಣ್ಣು ಆಲು ಕಂಡನಿ ತೀರ್ನ ಆಲು ಸೀದಾ ಅಪ್ಪೆಲ್ಲದೆ ಯಜಮಾನಿ ಆಲೆಗೆ ಅವಳು ಗಾರ್ಡಿಯನ್ ಉಂಡು ತೂಪನಾಕುಲುಂಡು ಸಂತೋಷ ಜನಕುಲುಂಡು ಕಂಡನಿ ಮುತ್ತೈಸಿಜ್ಜಿಂದ ತಂದೆ ಆಲ್ಗೆ ಏ ಫಲ ಗೌರವ ನೀತಿದೆ ಆ ಪದ್ಧತಿಯಲ್ಲಿ ಇನಿಪೋ ಒಂದುಂಡು ಮದಿಮೇಡು ಶುರು ಆತಂಡು ಸಂಗೀತ ಶೋಭನ ನಲಿಪಣ ತೆಲಿಪಣ ದಾಯ್ದೇ ಗೊತ್ತಿಜ್ಜಿ ನಮ್ಗೆ ತುಳುವೆರಿಗೆ ಯಾನು ತೆರೀಲಿ ಕಡು ಅರಸಿನ ಇಜ್ಜಿ ಮಂಜಲ್ ಪೂಜನಿ ನಮ್ಮಿಟ್ಟು ಪುಣಕ್ಕು ಆಂಡ ಇತ್ತೇವೆ ನಮ್ಮ ಘಟ್ಟದ ಮಿತದ ಅಕ್ಲೇನು ತೂದು ಮದಿಮೆ ಮದಿಮಲೆಗೆ ಮಂಜಲ್ದ ನೀರು ಮೈಪ ಬುಚ್ಚಿ ತಾರೈದ ಪೇರಿಗೆ ಮಂಜಲ್ ಪಾಡ್ದು ಉರ್ದಿಲ್ಲಿ ಅದಕ್ಕೆ ಪೇರು ಮದಿಮೆ ಎಂದು ಪೇರ ಮದಿಮೆ ಎಂದು ಪುದರ್ದಿಲ್ಲಿ ಈ ಮಂಜಲ್ ಕಾರ್ಯಕ್ರಮ ಅರ್ಸಿನ ಹಳದಿ ನಂಕು ನಲಿಪೊಡು ಇತ್ತನ ಮಲ್ಲಿಗೆ ಮಲ್ಲತಿಗೆ ತೋಜಾವಡು ಐಕ್ಯ ಬೋಡಾದು ಸಮಾಜನ ಹಾಲು ಮಲ್ಪ ಹಾಲು ಮಲ್ಪಣಿ ನಮ್ಮ ಎಂಕ ಸತ್ಯ ಯಾನು ಭಾನುಗಳ ಇಡೀ ಟೀಮಗು ನಿಗಲೇಗೆ ತರೆ ಬಗ್ಗಾದ ಅಭಿನಂದನೆ ಸಲ್ಲಿಸವೆ ಉಳ್ಳಾಲ್ದಿನ ಸನ್ನಿಡಿದಿಡು ಈ ಜೋಗಲು ಬೈದ ಜೋಗಲು ಜೋಗಲು ಕಲ್ಪಲೆ ಎಂಕ ತೋಜಣು ಯಾನು ಅಧಿವೇಶನ ಪೋಯ್ ಫಸ್ಟ್ ಬರೀ ಎಂಕ್ಲೇವ್ಳು ವಿಶ್ವನಾಥ್ರ ಕುದುಕಾಡು ಹಿಂದಿತ್ತೇರು ಆರು ಎಂಕು ತೀರಿಯರು ಮಾಸ್ಟರ್ ಆರು ಎಂಕು ಫೋನ್ ಮಲ್ತು ಬಂಡೇರು ತುಳುಟ್ಟೆ ಪ್ರಮಾಣ ಚೆನ್ನಾಗೆ ತೊಗೊಂಡು ಎಂಕು ಯಡಿಯೂರಪ್ಪರು ಬರ್ತೇರು ನೋಡಿ ಏನುಂಟ ಅದನ್ನೇ ಓದಬೇಕು ಭಾಷೆ ಬದಲಿಸ್ಬೇಡಿ ಬಂಡೇರು ದಯಮಂಡ ಹಿಡ್ದುಂಬು ಯಾರೋ ಮಲ್ತನಾಗಲಿ ಇತ್ತನಾಗಲಿ ಪುದರ ಪೂರ ಅಪ್ಪನ ಅಮ್ಮನ ರಾಜಕೀಯದಾಗಲೇನ ಪುದರ ಪಂಡಿದ ಪ್ರಮಾಣ ವಚನ ಗೆತ್ತೊಂದು ನಾನಾಗ ಆಟಾಡಾಗ ರಾಜರು ಗಲಾಟೆ ಮಾಡ್ತೇನೆ అంటే బ్రేక్ ఒక పాత్ర నాతి ఇంకల దైరద్ది మూలి తర్వాత అవును ఫస్ట్ ఒక్కదిని ఐడదు ఒక్క ఇత్తే ఇత్తే ఇంకు తోచుండు ఎడ్డే అవకాశ ఇన్ని నమ్మ నిర్ణయమంత కడపడగా ఎంటనే పరిచయదగ్గ పాడారే దాయమండ నమ్మ స్పీకర్ ఆరికి తుళుతారు తుళు బర్పునారు తుళికు పోడాదు పొర్మునారు అంచాయినట్టు అశోక్రై వేదవ్యాస కామంత్ పూరా తుళు పాతిరి అధివేశనడు ఫస్ట్ టైము నమ్మ స్పీకర్ తుళు గొత్తిత్తున్నారు అది పాతర ఆట ఇని మల్తండ మల్తండ ఐక్ అవకాశ బరు అండ జోకలే ఓలే పోలే ఏతే కల్పులే తుళువేది తుళుత్త మన్నద మగలు తుళువేరే ఆణు మగేందు పన్పున ఆ సంస్కృతిని ఒరితొందు ప్రీతిడు ఓలు పోండల గట్టిడియాను తుళునాడ మగే తుళు నాడద మగలందు పన్పున ఆ వీరత్వ ధీరత్వ ఆ సంప్రదాయ సంస్కృతి నికలేడ ఇతను నాడ ఈ మన్నద దైవ దేవర్ నకలు నంక దేవరెడ్డల ముఖ్య దైవ నమ దైవారాధకరు ఆ దైవలు ఆ దేవేరు నంకు బెరిసాయ అది ఉంతు వేరు నికలేను మాత్రంలా ఆ ఉళ్ళది ఆ తుళువప్పే కాపాడు ఎడ్డమల్పాడు ఉంది పండుదు శుభ హారే సాదు ధన్యవాదాలు.

0: ഈത്തനേട്ട പുത്തൂരു ശകുന്തല ഷെട്ടി മെരണ പാത്തര കേണ്ടര്. ഇത്തക്കേനുക ഡോക്ടർ വാസുദേവ ബെള്ളെ മെരണ പാത്തര.
1: പൊണ്ണന ബഗ്ഗെ നമ്മ തുളുനാട് മസ്ത് വിചാരലു പുസ്തകലു തിക്കുവ ഇനിത സമ്മേളന അധ്യക്ഷർ ആര് ബരത്തി രണ്ടു പുസ്തക തുളുവര മൂലത്താന ആലി ആദ്യ ആലടെ ബൊക്ക സിരിബാരി ലോക തുളുനാട് രണ്ടു പുസ്തകലു ബറി പ്രമുഖവാദ ഞാൻ ഉല്ലേഖമൽപര ബയസുവെ. ഐട്ടാർ വിസ്താരവാദ തുളുത്ത പൊണ്ണുലന ദൈവലന ബഗ്ഗെ പാഠദന്ദ ബഗ്ഗെ മസ്ത് ക്ഷേത്രകാരി അധ്യയനം അത് രണ്ടു പുസ്തകം ബരത്തരു സൂക്തവാദ ഇനിത ഈ ಈ ಅಪ್ಪೆ ಬೇರು ಸಂಸ್ಕೃತಿದ ವಿಚಾರ ಸಂಕೀರ್ಣಗಾರು ಸೂಕ್ತವಾದ ಅಧ್ಯಕ್ಷರಿಂದ ಯಾನ್ ತೆರಿವೆ ದಯಪಂಡ್ರೆ ರಡ್ಡು ಪುಸ್ತಕ ನಮ್ಮ ತುಳುನಾಡದ ಮೂಲ ಆದಿ ಆಲಡದ ಬಗ್ಗೆ ಪೊಣ್ಣ ಕಟ್ಟದ ಬಗ್ಗೆ ನಮ್ಮ ಬರೀತ ಬಗ್ಗೆ ತೆರೆಯೋಡುಂದಾಂಡ ನಮ್ಮ ಇಂದಿರಾಗಿಡ್ರ ರಡ್ಡು ಪುಸ್ತಕ ನಮ್ಮ ರೆಫರೆನ್ಸ್ ಮಲ್ಪಡೆ ಆಪಣ ಪಂದ್ಯನ್ನ ಅಭಿಪ್ರಾಯ ಅಂಚದ ಆರುಪ್ಪನಗ ಅರಣ್ಯದ್ರು ಪಾತ್ರನ ಚೂರು ಕಷ್ಟನೆ ಅಂಚಾದ ಮುಖ್ಯವಾದ ನಮ್ಮ ಪೊಣ್ಣನ ಪುಟ್ಟು ಬಳಕೆ ಮದಿಮೆ ಬಯಕೆ ಪರ್ಬ ಇಂಚಿನ ಮಸ್ತಿ ವಿಚಾರಡು ಪೊಣ್ಣನ ಸ್ಥಾನಮಾನ ಪೊಣ್ಣನ ಮುತುವರ್ಜಿ ನಮ್ಮ ಅತನ ಕೃಷಿ ನೆಟ್ಟು ಪೂರ ನಮ್ಮ ತೂಪ ತುಳುನಾಡು ಪನ್ಪಿನ ಸಂಸ್ಕೃತಿ ಒಂಜಿ ಪೊಣ್ಣ ಸಂಸ್ಕೃತಿ ಪ್ರಧಾನವಾದ ದಯಪಂಡ ನಿಖಲೆ ಗೊತ್ತಿಪ್ಪು ತುಳುನಾಡಿಗೆ ಮಸ್ತ್ ಸಮುದಾಯಲು ಬೈದ ಅವು ಜೈನರುಪ್ಪು ಬೌದ್ಧರುಪ್ಪು ಅರಬೆರುಪ್ಪು ಆಂಡ ತುಳು ತುಳುತ ಒಂಜಿ ಕಲ್ಚರ್ನ ಪರಂಪರೆ ತುಂಬ ವರ್ಷದಿಂದ ಹೊರಪೋಂದು ಬೈದಿನ ಮುಲ್ಪ ಪ್ರಧಾನ ರಾಜ್ಯ ಆಡಳಿಕೆ ಇಜ್ಜಾಂಡಲ್ಲ ತುಳುಕು ಅಂಚಿನ ಒಂಜಿ ಪ್ರಧಾನ ಕಲ್ಚರ್ ಒಂಜಿ ರೀಜನಲ್ ಕಲ್ಚರ್ ದಾಯಿಗೆ ಒರಿಂಡು ಪಂಡ ಆಯ್ತ ಸತ್ವಡಸ್ರ ಒರಿಂಡು ಆಚರಣೆ ಹೆಸರು ಒರಿಂಡು ಈ ಸತ್ವ ಅಂದರೆ ಪಂಡ ಸತ್ವ ಪಂಡ ಯಾನ ತತ್ವ ಅಂದು ಪನ್ಪೆ ಆಯ್ತ ಫಿಲಾಸಫಿ ಅವಿ ನಮ್ಮ ನನಲ ಬರೆತಿಜ ಇತ್ತೆ ನಮ್ಮ ಬರೆಯೊಂದು ಉಪ್ಪು ಪೂರ ಆಯ್ತ ಚರಿತ್ರದ ಬಗ್ಗೆ ಆಯ್ತ ಆಚರಣೆದ ಬಗ್ಗೆ ಕಟ್ಟುಕಟ್ಟಲದ ಬಗ್ಗೆ ಮಾತ್ರ ಬರೆಯೊಂದಿಲ್ಲ ತುಳು ಪಂಡದಾದ ತುಳು ದೇಶ ಪಂಡದಾದ ತುಳುತ ಅರ್ಥ ತತ್ವ ದಾದ ಪಂದು ನಮ್ಮ ನನ್ನಲ್ಲ ಬರೆತಿಜ ಅವಿ ನಾಡೊಂದುಲ್ಲ ಅಂಚಾದ ಆ ನಾಡೊಂದುಪ್ಪನಗ ಐಕ್ಯ ಇಂಚಿನ ವಿಚಾರ ಸಂಕೀರ್ಣ ಭಾರಿ ಮುಖ್ಯವಾದುಂಡು ಅವಿನ್ನು ಗುರುತು ಪತ್ತರೆ ನಮ್ಮ ನಡು ಮಸ್ತನ ವಿದ್ವಾಂಸರನ್ನುಲ್ಲರು ಇನ್ನು ಯಾರು ಪನ್ಲೆಕ್ಕ ಇಂದಿರಾಗಡೆ ಉಪ್ಪು ನಮ್ಮ ಸಂಕಮಾರರು ಉಪ್ಪು ಮಸ್ತ್ ವಿಚಾರನ ಪುಸ್ತಕನ ಬರೀತಾರೆ ವಿವೇಕರೈಕ್ಲು ಉಪ್ಪು ಮಸ್ತನ ಬರೀತೀರಿ ಅದನ್ನ ಚರಿತ್ರಕಾರ್ಯ ಮಸ್ತನ ಬರೀತಾರೆ ಆಂಡ ತುಳುತ ತತ್ವ ಸಿದ್ಧಾಂತ ದಾದ ಪಂಡದ ನಮ್ಮ ದೆರ್ತು ತೊಯ್ಪೋಡು ಅವಿನ ನಮ್ಮ ವಿಶ್ಲೇಷಣೆ ಮಲ್ಪಡು ಅವೇನು ದಾಖಲು ಮಲ್ಪಡು ಅಂದ ನಮ್ಮ ಮಸ್ತ್ ಕೆಲಸ ಮಲ್ಪಡು ಅಪ್ಪ ಇದಿಂದ ತುಳು ದಾದಂದು ಪಂಡು ನಂಕು ತೆರೆಯುದು ಅಪ್ಪ ರಡ್ಡು ಪಾಯಿಂಟ್ ಪನ್ಪಿನಿಂದಾಂಡ ತುಳುತ ಮೂಲ ತತ್ವದ ಮೂಲ ಬೇರೆ ಅಪ್ಪೆ ಅತನ ಪೊಣ್ಣು ಪೊಣ್ಣು ದಾಯಗ ಪಂಡ ತುಳುನಾಡು ಈತ್ ಪೂರ ಸಮುದಾಯಲ್ಲಿ ಬತ್ತಂಡ ತುಳು ಅವನು ಎಕ್ಸೆಪ್ಟ್ ಮಲ್ಪುಂಡು ಸ್ವೀಕಾರ ಮಲ್ಪುಂಡು ಜೈನರನ್ನ ಒಪ್ಪಡು ಅತನ ಬೌದ್ಧರು ಒಪ್ಪಡು ಅರಬೇರು ಒಪ್ಪಡು ಬೇರೆ ಬೇರೆ ಕಲ್ಚರ್ಸ್ ಜನಕಲು ಬತ್ತಿನ ಅವನು ಎಕ್ಸೆಪ್ಟ್ ಎಕ್ಸೆಪ್ಟ್ ಮಲ್ಪುನ ತಾಯಿ ತಾಯಿನ ಒಂಜಿ ಅಪ್ಪೆನ ಒಂಜಿ ಗುಣ ಸ್ವೀಕಾರ ಮಲ್ಪುನ ಕೆಲವು ಏನಲ್ಪುಣ ಸ್ವೀಕಾರ ಮಲ್ಪುಂಡು ಬಕ್ಕ ಅವನು ರೂಪಾಂತರ ಮಲ್ಪುಂಡು ಇತ ದೈವಲಾಪ ಕೆಲವರು ಕೆಲವು ಸಮುದಾಯದ ವ್ಯಕ್ತಿ ಮೂಲ ದೈವರಾಪಿರ ಪಂಡ ತುಳುಕು ಸ್ವೀಕಾರ ಮಲ್ಪುನ ಬಕ್ಕ ರೂಪಾಂತರ ಮಲ್ಪುನ ಒಂದು ಶಕ್ತಿ ಉಂಡು ಅವು ಅಪ್ಪೆನ ಗುಣ ಅಂಚನೆ ದೈವಲಿನ ನಿಕಲು ತೋರಪೊಂಡ ದೈವಲೋಕ ಪನ್ಪಿನ ಪುರಾಣ ಲೋಕಾತ್ತು ಎನ್ನ ಪ್ರಕಾರ ಅವು ನಮ್ಮನೆ ಒಟ್ಟಿಗೆಪ್ಪುನ ಕುಡಂಜಿ ಲೋಕ ಜನಕಲ್ ನೊಟ್ಟುಪ್ಪುನ ಕುಡಂಜಿ ಲೋಕ ಅವು ಅವೇ ನಮ್ಮ ಅಲೌಕಿಕ ಲೋಕ ಅಂದು ಪಂಡಲ ನಮ್ಮ ಲೋಕದೊಟ್ಟುಪ್ಪುನ ಕುಡಂಜಿ ಲೋಕ ಸಂಚಾದ ನಮ್ಮ ಪಿತೃ ಆರಾಧನೆ ನಮ್ಮ ತೂಪ ಪಿತೃ ಆರಾಧನೆ ನಮ್ಮ ಪದ್ನಾಜಿಗೆ ಸೇರಿಸೋನ್ ಪನ್ಪ ಪದ್ನಾಜಿ ಸೇರಿಸಿನ ಪಂಡ ಅಕ್ಕಲು ದೂರ ಡಿಜ್ಜಿರ್ ಉಳ್ಳೆರಂದಿಜ್ಜಿ ಅಂಡ ಅಕ್ಕಲು ಮಾಯಕ ಒಪ್ಪಿರು ನಮ್ಮೊಟ್ಟು ಗುಪ್ಪಿರು ದೈವಲ್ಲ ನಮ್ಮಲಕ್ಕೆನೆ ಪಿತೃ ಆರಾಧನೆ ಒಂಜಿ ವಿಸ್ತೃತ ರೂಪವು ಅಪ್ಪ ಅಕುಲ್ಲ ಮಾಯಕಡು ಉಪ್ಪಿರು ನಮ್ಮೊಟ್ಟು ಗುಪ್ಪಿರು ಸಂಚಾದುಪ್ಪನಗ ಒಂಜಿ ಬೇತನೊಂಜಿ ಲೋಕ ಅತ್ತವು ಸರಳವಾಯಿನ ಲೋಕ ಸರಳವಾಯಿನ ಲೋಕ ಕಷ್ಟಡುತ್ತಿನ ಕಲಿಗೆ ಭಾಳ ಸರಳವಾದ ಅಭಯ ಕೊರಪಿನ ಶಕ್ತಿ ಕೊರಪಿನ ಧೈರ್ಯ ಕೊರಪಿನ ಒಂಜಿ ಲೋಕ ತುಳು ಜನಕಲು ಕೊಟ್ಟಮಲ್ತಿನ ಈ ದೈವ ಲೋಕಂಡತೆ ಅವು ಜಗತ್ತಿಟ್ಟು ಭಾರಿ ವಿರಳ ಅವು ಜನಕಲ್ನ ಕಷ್ಟಕ್ಕೇನುಂಡು ಅಕಲನೊಟ್ಟು ಪಾತೇರುಂಡು ಅಕಲ ಮೇತಿ ಮಿತ್ತು ಬರ್ಪುಂಡು ಅಕಲನೊಟ್ಟುಗೆ ವ್ಯವಹಾರ ಮಲ್ಪುಂಡು ಅಕಲ ಅಭಯ ಕೊರಪುಂಡು ಬುದ್ಧಿ ತತ್ತಿನ ನೆರ್ಪುಂಡು ಅಂಚಿನ ಒಂಜಿ ಲೋಕ ದೈವ ಲೋಕ ನಮ್ಮ ಅಂಚನೆ ನಮ್ಮ ಪಿತೃ ಆರಾಧನೆಲ್ಲ ಅಂಚನೆ ಸಂಚಾದ ಒಂದು ಯಾನ ದಾದ ಪಣ್ಣೊಂದುಲ್ಲೇ ಪಂಡ ಇಂಚಿನ ದೈವದ ಒಂಜಿ ಆಚರಣೆ ಆಯ್ತ ತತ್ವ ನಮ್ಮ ನರೇಟ್ ಮಲ್ಪಡಪ್ಪ ನಮ್ಮ ಬರೆಯೋಡಾಪನ್ ಬರೆಯಂಡ ತುಳು ದಾದ ತುಳುತ ಸಿದ್ಧಾಂತ ದಾದ ಆಯ್ತ ಆರಾಧನೆ ಸಿದ್ಧಾಂತ ದಾದ ನಂಗೆ ತಿಕ್ಕೊಂಡು ನಮ್ಮ ಆಚರಣೆ ಬಗ್ಗೆ ಮಾತ್ರ ಯೋಚನೆ ಮಲ್ಪ ಭಾಷೆದ ಬಗ್ಗೆ ಯೋಚನೆ ಭಾಷೆ ಖಂಡಿತ ಬೋಡು ಚರಿತ್ರೆ ಖಂಡಿತ ಬೋಡು ಚರಿತ್ರೆ ನಂಕು ಮಲ್ಲ ರಾಜ್ಯ ಆಳ್ವಿಕೆದ ಚರಿತ್ರೆ ಬೇಜರ ಮಲ್ಪ ಅವಶ್ಯಕತೆ ಇಜ್ಜಿ ಒಂಜು ಸಂಸ್ಕೃತಿಗೆ ರಾಜ್ಯ ಆಳ್ವಿಕೆ ಮುಖ್ಯ ಅತ್ತು ಆಯ್ತ ಕಲ್ಚರ್ ಬಹಳ ಮುಖ್ಯ ಆಯ್ತ ಭಾಷೆ ಭಾರಿ ಮುಖ್ಯ ಆ ಭಾಷೆ ನಮ್ಮ ಇನ್ನು ಇಂಡಿಯಾಗೆ ತೊಯ್ಪೋಡುಂದಾಂಡ ತುಳು ದಾದ ಅಂದ್ರೆ ನನ್ನಾತ ಸಂಶೋಧನೆ ಅದು ಆ ತುಳುತ ನಿಜವಾಯಿನ ಇದು ನಮ್ಮ ಮಸ್ತ್ ಮಸ್ತ್ ಸಂಸ್ಕೃತ ಗ್ರಂಥಗಳನ್ನು, ಬೌದ್ಧ ಗ್ರಂಥಗಳನ್ನು, ಜೈನ ಗ್ರಂಥನ ರೆಫರ್ಮಲ್ಪ ತುಳಿತ ಗ್ರಂಥದಾದ, ತುಳು ಪಂಡದಾದ, ತುಳಿತ ಫಿಲಾಸಫಿದಾದ ನಮ್ಮ ನನ ಬರೆಯೋಡು ಐಕ್ಯದಾಲ ಕೊರತೇಜಿ ಒಂದಿನ ನಾಡು ಪತ್ರದ ಬರೆಪಿನ ಮಾತ್ರ ಕೆಲಸ ಬಾಕಿ ಇಪ್ಪುನ್ ದಯಪಂಡ ತುಳು ಅಂಚಿನ ಭಾರಿ ಮುಖ್ಯವಾಯಿನ, ತುಳು ಅಂಚಿನ ಭಾರಿ ಮುಖ್ಯವಾಯಿನ, ಅರ್ಥಬದ್ಧವಾಯಿನ, ಪರಸ್ಪರ ಸಂಯೋಜನೆ ಮಲ್ತದ ಒಂಜಿ ಒಂಜಿ ಒಂಜಿ ತತ್ವನ ಮಲ್ಪುನಂಚಿನ ಒಂಜಿ ಮಸ್ತ್ ಐಟ ಅವಕಾಶಲುಂಡು. ಸೊ ಅಂಚಾದ ಈ ವಿಚಾರಣ ಸಂಕೀರ್ಣದ ಭಾರಿ ಮುಖ್ಯ ಒಂಜಿ ನೆಲೆಗೆಟ್ಟದಾದ ಪಂಡ ಅಪ್ಪೆ ಬೇರೆಡ್ದ ಪಂಡ ಎಕ್ಸೆಪ್ಟ್ ಮಲ್ಪುನ ನಮ್ಮ ಬಕ್ಕ ಅವನ ರೂಪಾಂತರ ಮಲ್ಪುನ ನಮ್ಮ ಅಂದ್ರೆ ನಮ್ಮ ಸ್ವೀಕಾರ ಮಲ್ಪುನ ಬಕ್ಕ ನಮ್ಮ ಒಟ್ಟುಗೆಪ್ಪನ ಒಂಜಿ ದೈವಲೋಕ ಅವು ಪೊಣ್ಣ ಲೋಕಲಿಪ್ಪು ಆ ಲೋಕ ನಮ್ಮ ಭಾರಿ ಮುಖ್ಯವಾದ ಒಂಜಿ ಒಂಜಿ ವಿಶಿಷ್ಟವಾದ ನಮ್ಮ ನಿರೂಪಣೆ ಮಲ್ತಂದು ಬರ್ತೀನ. ಇತ ನಮ್ಮ ಬಳಿ ಪದ್ಧತಿ ಪನ್ಪ ಬಳಿ ಪನ್ಪ ಬಳಿ ಪಂಡ ಅವು ಬೆತೆ ಬೇತೆ ಇತ ಆ್ಯಕ್ಚುಲಿ ನಮ್ಮ ಜಾತಿ ಕಟ್ಟು ಶುರುವಾಡ್ದು ಬಳಿ ಕಟ್ಟಿತ್ತೀನಿ. ಅವು ನಮ್ಮ ಕುಲ ಮೂಲಂದು ಪನ್ಪ ಇಂಡಿಯಾಡು ಸುರುಟಿತ್ತೀನಿ ನಮ್ಮ ತುಳುನಾಡು ಕುಲ ಕಟ್ಟು ಐಕ್ ಐಡು ಬೊಕ್ಕ ಜಾತಿ ಕಟ್ಟು ಬರ್ತೀನಿ. ಕುಲ ಕಟ್ಟು ಮೂಲತಃ ಪೊಣ್ಣ ಕಟ್ಟವು ಪೊಣ್ಣ ಕಟ್ಟಿಡ್ದು ಶುರುವಾಯಿನಿ ಜಾತಿ ಕಟ್ಟಿಡು ಭೇದಲಿಪ್ಪು ಆಂಡ ಕುಲ ಕಟ್ಟಿಡು ಭೇದಜ್ಜಿ. ಉದಾಹರಣೆಗೆ ಕುಲ ಕಟ್ಟಿಡು ನಮ್ಮ ಮಸ್ತ್ ಪ್ರಾಣಿಲ ಮೂಲತೂಪ ಅಡು ಪಂಜಿ ಪಿಲಿ ಬೊಕ್ಕ ನಮ್ಮ ಪಕ್ಕಿಲು ನಾಗೆ ಪೂರ ಬರ್ಪು ನಮ್ಮ ಮೂಲದ ಸಂಕೇತಲವು ಕುಲದ ಸಂಕೇತಲು. ಈ ಕುಲ ಮೂಲದ ಮೂಲಕ ಬತ್ತಿನ ಜನಾಂಗಲು ನಮ್ಮ ಐಕ್ಲೆ ಆ ಕುಲ ಮೂಲದ ಬತ್ತಿನ ಜನಾಂಗಲನ್ನ ಒಟ್ಟಿಗೆ ಬತ್ತಿನ ಒಂಜಿ ಸಂಸ್ಕೃತಿ ಉಂಡು ತಾವು ಪೊಣ್ಣ ಕಟ್ಟಾದ ಪರಿವರ್ತನೆ ಅಂಡ್ ಅದನ್ನು ಮಾತೃಮೂಲ್ಯ ಕಟ್ಟಾದ ಪರಿವರ್ತನೆ ಅಂಡ್. ಸೊ ಇಂಚಾದ ಆ ಮೂಲಕ ದೈವ ರೂಪೀಕರಣ ಅಂಡ್. ಸೊ ಮೂಲ ನಮ್ಮ ಕುಲ ಕಟ್ಟು ಅದನ್ನ ನಮ್ಮ ಟ್ರೈಬಲ್ ಕಲ್ಚರ್ದು ಬತ್ತಿ ನಾವು ಅವು ವಿಸ್ತರಣೆ ಆದ ದೈವ ಕಟ್ಟ ಆದ ಬತ್ತನ್. ಸೊ ಅಂಚಾದ ಇಂಚಪ್ಪ ಮಸ್ತನ ಪನ್ಪೆರೋ ಐಕ್ ಮಸ್ತ್ ಸಿದ್ಧಾಂತ ಉಂಡು ಮಸ್ತ್ ಕಟ್ಟುಪಾಡುಂಡು ಮಸ್ತ್ ನಿಯಮಲುಂಡು ಎನ್ನ ಪ್ರಕಾರ ಇಜ್ಜಿ ಇಜ್ಜಿ ಪನ್ಪಿನ ಕೊರತೆ ಅತ್ತು ತುಳುಕು ಬಹಳ ಗಂಭೀರವಾದ ಕಟ್ಟು ಕಟ್ಟಲೆ ಇಜ್ಜಿವನ್ನ ಕೊರತೆ ಅತ್ತು ಅವೈತ ಶ್ರೇಷ್ಠತೆ ಸಿಂಪ್ಲಿಸಿಟಿ ಇನ್ ತುಳುತ ಶ್ರೇಷ್ಠತೆ ಉಂದೆ ನಮ್ಮ ಅರ್ಥ ಮಂತ್ರ ನೋಡು ತುಳುಟು ಸಿಂಪ್ಲಿಸಿಟಿ ಉಂಡು ಪನ್ಪಿನ ಆಯ್ತ ಶ್ರೇಷ್ಠತೆ ಆಯ್ತು ಕೊರತೆ ಅತ್ತು ದೈವನ ಸರಳವಾದ ಆರಾಧನೆ ಮಲ್ಪೋಲಿ ಒಂಜಿ ಗಂಧಡು ಪೂರನ್ನು ಮುಗಿಪೋಲಿ ಗಂಧದ ಒಂಜಿ ಇರಟ್ ಪೂರ ವ್ಯಾಜ್ಯನ್ನು ಮುಗಿಪೋಲಿ ಪನ್ಪಿನ ಒಂಜಿ ಸರಳತೆ ಉಂಡತ್ತ ಅವು ಆಯ್ತ ಕೊರತೆ ಆಯ್ತು ಆಯ್ತು ವಿಶಿಷ್ಟತೆ ಆಯ್ತು ಪ್ರೌಡ್ನೆಸ್ ಅವು ಅವೇನು ನಮ್ಮ ಅರ್ಥ ಮಂತ್ರ ಮಾತ್ರ ತುಳುನ ಅರ್ಥ ಮಂತ್ರ ಅಪ್ಪಣ್ಣ ನಮ್ಮ ಏನು ನಮ್ಮ ತುಳುಟು ಮಸ್ತ್ ಮಸ್ತ್ ಮಲ್ಲ ಗ್ರಂಥಲಿಜ್ಜಿ ಮಸ್ತ್ ಮಸ್ತ್ ಕಟ್ಟುಪಾಡಿಜ್ಜಿ ನೀತಿ ನಿಯಮಲಿಜ್ಜಿ ಆ ಪ್ರಶ್ನೆನೇ ಇಜ್ಜಿ ತುಳು ಭಾರಿ ಸರಳವಾದ ನಿಸರ್ಗದ ಒಟ್ಟಿಗೂ ಬುಳೆದು ಬತ್ತಿನ ಪೊಣ್ಣನ ಒಟ್ಟುದು ರೂಪೀಕರಣ ಒಂದು ಬತ್ತಿನ ನೀರು ಪಕ್ಕಿ ಮರ ಗಿಡ ತೊಟ್ಟು ಪ್ರಕೃತಿ ದತ್ತವಾದ ರೂಪ ಪಡೆಯೊಂದು ಬತ್ತಿನ ಒಂಜಿ ಅವು ಕಟ್ಟಾದುಂಡು ಐಟು ನಮ್ಮ ಭಯಂಕರವಾಹಿನ ಒಂಜಿ ಕಟ್ಟುಪಾಡು ಲಿಜ್ಜಿ ಬಂದು ಏರ್ಲ ಬೇಜರ ಮನಸ್ಸಿನ ಅವಶ್ಯಕತೆ ಇಜ್ಜಿ ಅವು ಇಪ್ಪಂದಿನೇ ಆಯ್ತ ಶ್ರೇಷ್ಠತೆ ಆಯ್ತ ಗುಣ ಅಂದು ನಮ್ಮ ತೆರೆದು ಅವೇನು ನಾಡುಪತ್ತೋಡು ಅವೇನು ಬರೆಯೋಡು ಅವೇನು ಪುಸ್ತಕ ರೂಪ ಪಡ್ಕೊಂಡೋಡು ಅವೇನು ನಮ್ಮ ಜಾರಿ ಮಲ್ಪೋಡು ನಮ್ಮ ಸಮಾಜೋಡು. ಸೊ ಆ ಮೂಲಕ ಅವು ಮೂಲತಃ ಪೊಣ್ಣನ ಗುಣಕ್ಕೂ ಭಾರಿ ಕೈತಲಾಯಿನ ಒಂಜಿ ಗುಣಕುಲು ಆ ತುಳುತ ದೈವದ ಬಕ್ಕ ನಮ್ಮ ಕೃಷಿತ ಸಂಬಂಧಪಟ್ಟಿನ. ಸೊ ಅಂಚಾದ ತುಳುಕು ಒಂಜಿ ಗುಣ ಉಂಡೆ ಅನ್ನ ಒಂಜೆ ಪಾತ್ರ ಪನ್ಪೆ ತುಳು ಪೊಣ್ಣನ ವ್ಯಕ್ತಿ ನಿಲೆಡ್ದು ಒಂಜಿ ಸಮಾಜದ ರೂಪ ಪಡೆ ಉಂಡು ತುಳು ಸಂಸ್ಕೃತಿ ಪನ್ಪಿನ ಅಪ್ಪೆನ ರೂಪನ ತುಳು ಸಮಾಜ ಪಡೆ ಉಂಡು. ಸೊ ವ್ಯಕ್ತಿ ಹಿಡ್ದು ಸಮಷ್ಟಿಗೆ ಬುಳೆ ಉನ್ನ ಒಂಜಿ ಶಕ್ತಿ ತುಳುತ ಕಲ್ಚರ್ಗೆ ಉಂಡೊಂದು ಪಣೊಂದು ಬೊಕ್ಕ ತುಳುತ ಒಂಜಿ ಸಂದರ್ಭಡು ತುಳುನ ನಾಡು ಪತದ ದೆರ್ತು ಉಂತಾವನಂಚಿನ ತುಳುತ ತತ್ವ ಸಿದ್ಧಾಂತಲೇನು ಪತದ ಪಾತ್ರನಂಚಿನ ಒಂಜಿ ಕೆಲಸ ಆವಡೊಂದು ಯಾನ್ ಪನ್ಪೆ ಇತ್ತೆ ಮಾತ್ರ ಕೃಷಿ ಅಳಿದು ಪೋತುಂಡು. ನಮ್ಮ ತುಳುನಾಡದ ಕಟ್ಟದ ಮೂಲ ತುಳುತ ಚೌಕಟ್ಟು ಕೃಷಿತ ಚೌಕಟ್ಟು ಪುನಃ ಈ ಪೊಸಕಾಲಡು ಆಧುನಿಕ ಕಾಲಡು ನಮ್ಮ ತುಳುತ ಚೌಕಟ್ಟನ್ನು ಅಪ್ಪೆ ಬೇರೆ ಒರ್ಪವನಂಚಿನ ಪ್ರಶ್ನೆ ಬಂದ ಸವಾಲು ನಮ್ಮ ದುಮ್ಮುಂಡು ಅವೇನು ನಮ್ಮ ಸಟ್ಲ್ ಮಂತನಡ ಅಪ್ಪುಂಡು ದೇವಣ್ಣ ನಮ್ಮ ಇತ್ತೆ ಫ್ಲಾಟ್ ಬದುಕುವ ಅದನ್ನು ಜಾಗ ಮಾರುವ ಬಾಂಬೆ ಪೋಪ ದುಬೈ ಪೋಪ ಆ ತುಳು ಕಟ್ಟಡು ನಿಸರ್ಗಡು ನೀರು ದೊಟ್ಟು ಪ್ರಕೃತಿ ಒಟ್ಟಿತ್ತಿನ ಆ ಕಲ್ಚರ್ನ ಇನಿತ ಕಾಲಡು ಆ ಸಂದರ್ಭ ಆ ವ್ಯವಸ್ಥೆ ದಾಂತಿನ ಕಾಲಡು ಅವನು ಮುಂದೆರುಪಿನ ಹೆಂಚಿನ ಅನ್ಪಿನ ಸವಾಲು ಇನಿತ ಆದುಂಡು ಪಣೊಂದು ಆಯ್ತ ಬಗ್ಗೆ ವಿದ್ವಾಂಸರ ಜಿಜ್ಞಾಸೆ ಮಲ್ಪಡು ಒಂದು ಪಣೊಂದು ಎಂಕೊಂಜಿ ಎಲ್ಲಿ ಅವಕಾಶ ಕೊರನೆಕ್ಕೆ ನಿಕಲ್ಲಿ ಸ್ವಲ್ಪ ಸಂದಾಯ ಮತ್ತೆ ಎನ್ನು ಪಾತ್ರ ಮುಗಿಸುವೆ.
0: ಒಂದು ಡಾಕ್ಟರ್ ವಾಸುದೇವ ಬೆಳ್ಳೆ ಮೆರಣ ಪಾತ್ರ.

ಇತ್ತನೇಟ ಕೆಲವೊಂಜಿ ತುಳು ಪದಕುಲಿನಕ್ಕೆ ಏನೊಂದು ಬರ್ತಾರೆ. ಇಡೀಗ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

0: 107.8 FM. Radio Saran 107.8 FM. Radio Saran Iga app nalu kuda labhya.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ನಮಸ್ಕಾರ, ನಾನು ಹೆಚ್ ಪಲ್ಲವಿ ಪ್ರಭು. ನೀವು ಕೇಳ್ತಿದ್ದೀರಾ ಕಮ್ಯುನಿಟಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
1: ಎಂಡಾಯಡ್ತಿ ಕನ್ನಡ ಪದಗಳ್ ಅಂದ್ರೆ ರತ್ನಂಗ್ ಪ್ರಾಣ. ಎಂಡಾಯಡ್ತಿ ಕನ್ನಡ ಪದಗಳ್ ಅಂದ್ರೆ ರತ್ನಂಗ್ ಪ್ರಾಣ. ಗುಂಡೆ ನೆತ್ತಿ ಕುಡ್ದು ಬಿಟ್ಟ ಅಂದ್ರೆ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

Слушайте ФМГЗ

0: ಧನಿನೆ ಹಲೋ ಫೆರ್ನೆಸಾನು ತು ಜೀವಿನಂತಿ ಇಟ್ಲಾ ಸುಲೋ ಬ್ಯಾನ್ ಮಾನುನ್ಗೆವನು ಅಂಪಾ ಇತ್ಲೆ ಸ್ವತಂತ್ರ ಜೀವನ್ ಜೀವಕು ಅವಕಾಶ ಕಂದಿಲ್ಲೋ ಪಳೈತಾನಾ ಹೆ ಸಗಳೆ ಸರ್ವೇಶ್ವರಾಚೆ ನಿರ್ಮೋಣೆ ಆನಿ ತಾಚಿ ದಯಾ ಮುನ್ ಮಕ ಭೋಗ್ತಾ
1: ಅಂಸು ಸರ್ವೇಶ್ವರ ದೇವು ಬರೋ ಅನಿ ಕನ್ ವಳೋ ತಾಕಾ ತಶ ಲೋಕಾಸು ಮೋಗ ಅಸಾ ಅನಿ ತೋ ತಂಕಾ ನಾ ಸಾಂಗ್ ಸೊಡ್ಸೋ ನಾ ಮುನು ಹಾಂ ಸರ್ ನಾ ಜಿಲ್ಫಾ
0: ಹಲೋ ಫೆರ್ನೆಸಾಚ ದಯೇನ ಪಟ್ಲ್ಯಾ ತೀನ್ ರಾತಿನಿ ಅಮ್ಕಂ ಬಾಯಿರ್ ವಸೋನು ಮಾಗಣೆ ಕೊರೋಂಕು ಅನಿ ಉತ್ಕ ಜರಿ ಕಡೆ ನಾವ್ಕು ಪರ್ವಣಗಿ ಲಾಭಲ್ಲಾನ ಅಮ್ಕಾ ಬೋ ಸುಲೋಪ್ ಜಾಲೆ ತಶೆನ್ಸ್ ಆಮಿ ಹಾಡಲ್ಲೇ ಕಾಣ ಸೇವ್ಕು ಅಮ್ಕ ಪರ್ವಣಗಿ ಮೇಳಲ್ಲ ಅಶುದ್ಧ ಕಾಣ ಸೇವ್ಚೆ ಸುಕ್ಲೆ
1: ಅಂಸು ದೇವು ನಿಜಾಯ್ಕಿ ಬೋರೋ ಅನಿ ಕನ್ ಬೋಳೋ ತಾಕ ಆತಚ ಲೋಕಾಸು ಮೋಗಸ ಆದಿ ಮಗ ಆಮ್ಚೆ ಪೂರ್ವೋಸ್ ಏಜಿಪ್ತಾಂತಾಸ್ತಾನ ದೇವಾನು ಫರವೆಚೆನ್ ಕಾಳಿಸ್ ಧರುನ್ ಕೆಲ್ಲೆ ಪುಣ ಆತ ಜಸ್ ದೇವಾನು ಹೋಲೋ ಫೆರ್ನೆ ಸಚೆನ್ ಕಾಳಿಸ್ ದಯಾಳ್ ಕೆಲ ಅಮುನ್ ಮಕ ಭಕ್ತ ನಾತರ್ ಎ ಕ್ರೂರಿ ಸೇನಾಧಿಪತಿ ಇತ್ಲೋ ಮೋವಾಳ್ ಜಾವ್ ಸಾಧ್ಯ
0: ತಾಂತೋನು ತುಜೆ ತರ್ ನಾಡ್ಕೋಣು ಅನಿ ತುಜ ಸೊಬಾಯ ಸೊಯ್ ಪಾತ್ರ ಸಾಧನಿನೆ ತಶೆ ಮುಣ್ ಮಕ ಭೋಗ್ತಾ ತಾಚೆ ಸೇವಕ ತಾಚೆ ಅಂಗ ರಕ್ಷಕ ಅನಿ ಹೇರ ತಾಂಚೆ ದೋನಿ ದೋಳೆ ವಾಟಾರ್ನ ತೂ ಕಾ ಪೊಳೈತಾನ ತಾಂಚಿ ಕಾಳ್ಸ ಮೋ ವಳ್ಯ ತೋ ಹೋಲೋ ಫೆರ್ನೆಸ್ ತೂ ಕಾ ತಾಚಿ ಕೊರೋಕೊ ಸ್ವಪ್ನೆ ತಾತ
1: ಜಿಲ್ಫಾ ಕಾಯಿ ದೇವ್ ಮುಜಿ ಸೊಬಾಯ್ ತಾ ಚಾ ಲೋಕಾಗ ಬಾ ಚಾ ಕೊರೋಂಕು ಏಕ್ ಹತೇರ್ ಕಶೆ ವಾಪಾಡ್ತಾ ಸವೇತ್ ನೆಂಗಿ ದೇವಾಚಿ ಮಾಂಡಾ ಓಳು ವಿಚಿತ್ರಸ್ತ ಜಿಲ್ಫಾ ತೀ ಅಂಚ ನಾಟಾ ಪುಂಗ್ ಜಾಯಿನ ಬೋರೆ ಇಷ್ಟ ಮುಜೆ ರಸ ತೇ ಹಾವ್ ನೆಣಾ ಮುಂತು ಚಿಂತೈ ಆಯ್ಕ ಆಜ್ ರಾತಿಕ ತಾಣೆ ಏಕ್ ವೋಟ್ ಜೇವಾಣ ಸಾಕೆಲ ಅನಿ ಹಾವೇ ತ್ಯಾ ಜೌನಾಂತ ವಾಂಟ ಹೋಗ್ಯೋಂಕು ತಾಚಾ ಸೇವಕ ಮುಖಾಂತ್ರ ಮಕ ಆಪೋಣೆ ದಡ್ಲ ಸುರ್ವೇರ್ ತ್ಯಾ ಜೌನಾಂತ ವಾಂಟ ಹೋಗ್ಯೋ ಮಕ ಮೋನ್ ನಾ ತಿಲ್ಲೆನ್ ತರಿ ತಾಚಾ ಕಾರ್ಬಾರ್ಯಾಂಚ ಒತ್ತ ಏಕ್ ಶೇವೋಟಿ ಹಾವ್ ಕಬೂಲ್ ಜಲಿ
0: ತರ ಆಜ್ ರಾತಿ ಹೋಲೋ ಫೆರ್ನೆಸ್ ಸಂಗಿ ಜೌತೆಲಿ ತರ ತುವೆ ಬೋರಾಂತ್ಲಿ ಬೋರಿ ಮುಸ್ತೈಕಿನೆ ಸೋಂಗ್ ಜಾಯ್ ತುಜಿ ಕೂಡು ಬಂಗಾರ ಶಿಂಗಾರ ಅನ್ನೆ ಟೋಕ್ ಜಾಯ್
1: ಹಾವ್ ಆಸ್ತಾಚೆ ಮಾನಾಚೆ ಸೈರೆ ಆಸ್ತಾ ಹಾವೆ ಬೋರೆ ನೆಶ್ಚೆ ಗರ್ಜ ಆಸಾ ದೇಕೋನು ತೂ ಎ ಮಕಾಕು ಮೋಕ್ ಕೊರೋಂಗ್ ಜಾಯ್
0: ಪೊಳೆ ಹಾವ್ ತುಜಿ ಸಾಕನ್ ತುಜ ಸೇವೆಕ ಸದಾಸ್ ತಯಾರ್
2: ತಿ ಸೊಬಿತ್ ಸುಂದರ್ ತರ್ನ ಟಿಸ್ರಿ ಮುಚ ತಂಬಾ ಕಿಯೂನ್ ಆಜ್ ಸೋತ ದಿಸ್ ತಿ ಕಪಳೆಲ್ಲ ಕಡಿಯತಾವ್ ಮುಚೆ ಕಾಳಿಸ್ ಸುಡ್ಸೋಡು ನಸ ಪಟ್ಲೆ ತೀನ್ ದಿಸ್ ತೀನ್ ಶತಮಾನ ತಿಶಿ ಮಕ ಬೊಗ್ಲಿ ಆಜ್ ಸೋತ ದಿಸ್ ಮುಚಾ ನಾನು ಸುಸೋಂಗ್ ಜಾಯ್ನ ತಿಚಿ ರಾಕುವನ್ ಕರ್ತ ಅಸ್ತಾನಾ ತಿಚೆ ತಾವನ್ ಸೇವಾ ಆಶ್ರಮಚೆ ಕಾಯ್ ಸೂಕ ಅಸ ಜರ್ ತರ್ ಏಕ್ ಸುಬಿತ್ತ ಸ್ರೀ ಏಕ್ ಹಾವ್ ತದೋಶಿ ಕರಿನ ತರ್ ಹಾವ್ ಹಲಪ್ ಪೆರ್ನ ಸೇನಾಧಿಪತಿ ಜಾಂಕ್ ಫವನೆ ಆಮ್ಸು ಆಮ್ಸರ್ ತತಶೆ ಮಕ ಭಕ್ತ ಶ್ರೀ ಏಕ್ ನೆಟೋಂಕು ಹಾಟ್ ನೆಟ್ ಕುರುಂಕು ವೇಳತ್ತ ನೈಗಿ ಎದೋಳ್ವರೇಕ್ ಅವೆ ಸುಸ್ನಿಕಾಯಿನ ರಮಲ್ಯ ಮಕ ಅನಿ ತೋಡ ವೇಳ ರಾಕೇತ ತಶೆ ದಿಸ್ತ ತೋವಳ್ ಪರ್ಯಂತ ಆಮ್ಚ ನಸ್ಪಿನಿಂಕೇಕ್ ನಾಸೋಂಕ್ ಅವಕಾಶ ಕರ್ದಿಲ್ಲ ಕಶೆ तांचो नास म्हजो आत्रे गुन्हे करतलो आनी म्हज्या मोतीक संतोश दितलो. शिपायानो आमच्या नासपिनीक नासूंक अवकाश कर दियात.

așa ceva? Azi mă, că boldi!

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನ ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬಾ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/4 ಕಪ್ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ. ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನು ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನು ಒಂದು ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ. ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ. ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ 1 ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿ ನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/2 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ, ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ. ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ. ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ. ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ. ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆಯೇ ಮುಂದಿನ ಮತ್ತೊಂದು ರೆಸಿಪಿ ಮಸಾಲ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ.
ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು ಒಂದು ಬೌಲ್ನಲ್ಲಿ ಹಾಕಿ, ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಹೇ ಭೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಹೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ನಲ್ಲಿ.

ಹೇಳಿದ್ದಾರೆ. ಸೊ ನಿಮ್ಮೆ ಸದ ಹಾಡಲು ನಿಮಗೋಸ್ಕರ ನಾನು ಕರೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಕೇಳಿದರೆ ನೀವು ಕರೆ ಮಾಡಿ ಮಾತಾಡಿ 6364 49 ಸೆಂಟ್ ಸಂಖ್ಯೆಗೆ ಪ್ರತಿವರ್ತನೆ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಿ ಅಂತ ಇಷ್ಟಪಡ್ತಾ ಇದ್ದೇನೆ. ಸೊ ಜೀತಾದ ದಿಶೆಯಲ್ಲಿಯೇ ಈ ಒಂದು ಹಾಡನ್ನು ನಾನು ನಿಮ್ಮ ಕೆಲವರ್ತನೆ ಪ್ಲೇ ಮಾಡ್ತಾ ಇದ್ದೇನೆ. ಅದೇ ರೀತಿ ಸ್ನೇಹಿತರೆ ನಮ್ಮ ಚಿತ್ರದ ಹಾಡುಗಳಿಗೋಸ್ಕರ ಕರೆ ಮಾಡಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ. 6364 49 49 ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ ಪ್ರತಿವರ್ತನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ

0: ತಾರೀಕು ಆರು ಮೂರು ಆರು ನಾಲ್ಕು ಎರಡು ಸೊನ್ನೆ ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಇಲ್ಲಿ ಸಂಖ್ಯೆ ಇದೆ. ಹಲೋ ನಮಸ್ತೆ.
1: ಹಲೋ ಹಲೋ ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು?

0: ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಸರ್.
1: ಓಕೆ,
0: ಏನ ಏನ ಇತ್ತು ಅಂತೆಲ್ಲ ಹೋದಾ? ಇವತ್ತು ನೀವು ಕೇಳುವಂತ ಹಾಡುಗಳು ಕೆಲವು ಹುಡುಗಿ ಅಂತ ಸದ್ಯ ಸದ್ಯ ಹೋಗ್ತಾ ಇದ್ದೆ. ಸೊ ಖಂಡಿತವಾಗಿಯೂ ಹೊಸ ಹಾಡುಗಳನ್ನು ಅಥವಾ ಹಳೆ ಹಾಡುಗಳನ್ನು ಸ್ವಲ್ಪ ಸ್ನೇಹಿತರೆ ಲಭ್ಯವಿದ್ದರೆ ಕೊಡ್ತಾ ಇದ್ರೆ ಅದರ ಬದಲಾಗಿ ಬೇರೆ

0: ಎಸ್ ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸ್ನೇಹಿತರೆ, ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕೆಲವೊಂದು ತಾಂತ್ರಿಕ ಅಡಚಣೆಗಳು ಬರ್ತಾ ಇವೆ. ಸೊ ಹಾಗಾಗಿ ಕೇಳುವರು ಕೇಳಿದಂತಹ ಕೆಲವೊಂದು ಲಭ್ಯವಿಲ್ಲದ ಹಾಡುಗಳು, ಅಂದರೆ ಸಾರಂಗ್ ಕಲೆಕ್ಷನ್ನಲ್ಲಿ ಇಲ್ಲದಂಥ ಹಾಡುಗಳನ್ನು ಕೊಡಲಿಕ್ಕೆ ಆಗ್ತಿಲ್ಲ, ಅದಕ್ಕಾಗಿ ವಿಷಾದ ಪಡ್ತಾ ಇದ್ದಾವೆ. ಸೊ ಮುಂದಿನ ಕಾಲರ್ ಜೊತೆ ಮಾತಾಡೋಣ. ಹಲೋ, ನಮಸ್ತೆ
1: ಸರ್. ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು?
1: ಸರ್ ಮಾದಪ್ಪ ಸರ್, ಕಮಂಡಲ ಬಂದಿ ಜಗರ್ ತಾಲೂಕಿಂದ. ಆರಾಮಿದ್ದೀರಿ ಸರ್?
0: ಆರಾಮಿದ್ದೀವಿ ಸರ್. ನೀವು ಹೇಗಿದ್ದೀರಿ?
1: ಆರಾಮಿದ್ದೀವಿ ಸರ್.
0: ಯಾವ ಹಾಡು ಕೊಡ್ಲಿ ಸರ್?
1: ಸರ್ ಅಮೃತ ವರ್ಷಿಣಿ ಚಿತ್ರದಿಂದ ಸರ್.
0: ಓಕೆ,
1: ಅದರಲ್ಲಿ ಯಾವ್ದಾದ್ರೂ ಹಾಕಿ ಸರ್. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದಲ್ಲ ಸರ್, ಅವ್ರ ಇವತ್ತು ಬರ್ತಡೇ ಇದೆ ಸರ್. ಖುಷಿ ಅವರು ಹ್ಯಾಪಿ ಬರ್ತಡೇ ಅಂತ ವಿಶ್
0: ಮಾಡ್ತೇನೆ. ಯಾವುದಾದ್ರೂ ಒಂದು ಹಾಡನ್ನು ನಾನು ಕೊಡ್ತಾ ಇದ್ದೇನೆ, ಎಸ್ ಪಿ ಬಿ ಹಾಡಿದಂತ ಹಾಡು. ಸೊ ಅಮೃತ ವರ್ಷಿಣಿ ಚಿತ್ರದ ಒಂದು ಹಾಡನ್ನು ಅವರು ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಯಾವುದೋ ಒಂದು ಹಾಡನ್ನು, ಎಸ್ ಪಿ ಬಿ ಹಾಡಿದಂತ ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೋಸ್ಕರ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ರಿಕ್ವೆಸ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಬಲೆ ಬಲೆ ಚಂದದ ಚಂದ್ರಣಿಯನ್ನು ನೀನು ಈ ಒಂದು ಹಾಡನ್ನು ಕೇಳಿಕೊಂಡು ಬರೋಣ. ಅದೇ ರೀತಿ ಮುಂದಿನ ಕೇಳುಗರು ಕೂಡ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ತೆ.
2: ಓಕೆ,
0: ಕರೆ ಕಟ್ ಆಗಿದೆ ಸರ್. ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 6364240949

0: ನಾಲ್ಕು 2049 49 49 ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು?
1: ನಮಸ್ತೆ, ಬಂಟೋಳದಿಂದ
0: ಲತಾ. ಲತಾ ಅವ್ರು ಹೇಳಿ, ಯಾವ ಹಾಡು ಕೊಡಿ ಇವತ್ತು
1: ನಿಮಗೆ? ಅಣ್ಣಯ್ಯದಿಂದ ಯಾವ್ದಾದ್ರು ಒಂದು ಸರ್
0: ಹಾಕಿ. ಓಕೆ ಮೇಡಮ್, ಖಂಡಿತ ಕೊಡೋಣ. ಅಣ್ಣಯ್ಯರಿಂದ ಯಾವ್ದಾದ್ರು ಒಂದು ಹಾಡನ್ನು ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾರೆ. ಸೊ ಇವತ್ತು ನಮ್ಮ ಸ್ನೇಹಿತರು ಕೇಳಿದಂಥ ಹಾಡುಗಳನ್ನು ಕೆಲವೊಂದು ಹಾಡುಗಳು ಕೊಡಲಿಕ್ಕೆ ಆಗಿಲ್ಲ. ಸೊ ಅದಕ್ಕಾಗಿ ನಾವು ಬೇರೆ ಪರ್ಯಾಯ ಹಾಡುಗಳನ್ನು ಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಮುಂದಿನ ಕೇಳುಗರ ಜೊತೆ ಕೂಡ ಮಾತಾಡಿ ಅವರಿಷ್ಟದ ಹಾಡುಗಳನ್ನು ನಾನು ಕೊಡ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಸ್ವಾಗತ. ನಮಸ್ತೆ.
5: ನಮಸ್ತೆ ಸರ್, ಹೇಗಿದ್ದೀರಿ?
4: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
5: ಚೆನ್ನಾಗಿದ್ದೀನಿ ಸರ್.
4: ಯಾವ ಹಾಡು ಕೊಡ್ಲಿ
5: ನನಗೆ? ಹುಚ್ಚ ಚಿತ್ರದ ಸೊಂಟ ಸೂಪರು ಈ ಹಾಡು ಬೇಕು.
4: ಯಾವ್ದು ಚಿತ್ರದ್ದು?
5: ಹುಚ್ಚದ ಚಿತ್ರದ ಗೊತ್ತಿಲ್ಲ, ಸೊಂಟದ ವಿಷಯ ಬೇಡವ ಶಿಷ್ಯ ಈ ಹಾಡು ಬೇಕು.
4: ಸೊಂಟದ ವಿಷಯ ಬೇಡವ ಶಿಷ್ಯ,
5: ಹೌದು.
4: ಆ ಚಿತ್ರದಲ್ವ ಅಂತದ್ದು? ಯಾವ ಚಿತ್ರದ ಅಂತ ನಿಮ್ಗೆ ಗೊತ್ತಿಲ್ವಾ ಸರ್? ಸೊಂಟದ ವಿಷಯ ಬೇಡವ ಶಿಷ್ಯ. ಓಕೆ, ನೋಡ್ತೇನೆ, ಇಲ್ಲದ್ರೆ ಬೇರೆ ಹಾಡು ಕೊಡ್ತೇನೆ ನಿಮ್ಗೆ.
5: ಜೋಗಿ ಚಿತ್ರದಿಂದ ತುಕಬುಕ್ ರೈಲು ಇಲ್ಲದಿಲ್ಲ ಇಲ್ಲ,
4: ನೋಡೋಣ ಸರ್, ಖಂಡಿತವಾಗಿ. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಜೋಗಿ ಚಿತ್ರದೊಂದು ಹಾಡನ್ನು ಕೊಡಿ ಅಂತ ಕೇಳಿದ್ದಾರೆ, ಸೊ ಅವರಿಗೋಸ್ಕರ ಇನ್ನೊಂದು ಜೋಗಿ ಚಿತ್ರದ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಚುಕ್ಕುಬುಕ್ಕು ರೈಲು ಈ ಒಂದು ಹಾಡೊಂದು ಅವರಿಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಸಮಯ 3:48 ಆಗ್ತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೇಳುಗರಂತೂ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದ ಮುನ್ನ ಕೇಳುಗರ ಒಂದು ಸುಂದರವಾದ ಹಾಡನ್ನು ಕೂಡ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸಮಯ 3:48. ಸೊ ನೆಕ್ಸ್ಟ್ ಕಾಲರ್ ಕೂಡ ತಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು, ರಿಕ್ವೆಸ್ಟ್ ಕೂಡ ಮಾಡ್ಬೋದು. ಸೊ ಹೌದು, ಮೊಬೈಲ್ ಆ್ಯಪಲ್ಲಿ ಕ್ಲಿಯರ್ ಇಲ್ಲ ಅಂತ ಸದಾನಂದ ಕುಂಟಕಲ್ಲಿಂದ ಹೇಳಿದ್ದಾರೆ, ಮೆಸೇಜ್ ಕೂಡ ಮಾಡಿದ್ದಾರೆ. ಧನ್ಯವಾದಗಳು ಸರ್, ಇದೇ ರೀತಿ ಕರೆ ಮಾಡ್ತಾ ಇರಿ, ಅದೇ ರೀತಿ ಮೆಸೇಜ್ಗಳನ್ನು ಮಾಡಿ ಹೇಳ್ತಾ ಇರಿ ಸರ್. ಧನ್ಯವಾದಗಳು. ಸೊ ನೀವು ಕೂಡ ಕರೆ ಮಾಡಿ ಸ್ನೇಹಿತರೆ, ಮಾತಾಡಿ 6364240949 ಸಂಖ್ಯೆ. ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಎಲ್ಲ ಕೇಳುಗರಿಗೋಸ್ಕರ ಕೊನೆಯದಾಗಿ ಇನ್ನೊಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಜೀವನ ಚೈತ್ರ ಅರಳಿದತನು ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದ್ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 ಎಫ್ಎಂ.
6: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
7: ಹಾ, ಬಂದೆ ಅಮ್ಮ.
6: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
7: ಅದು ಹನಿ ಹನಿ ಅಮ್ಮ, ಇರಲಿ, ಪರವಾಗಿಲ್ಲ.
6: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
7: ಆಯ್ತಮ್ಮ.
8: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವವರು, ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಸಮಾಜಮುಖಿ ವ್ಯಕ್ತಿತ್ವಗಳನ್ನ ನಿಮಗೆ ಪರಿಚಯ ಮಾಡುವಂಥ ವಿನೂತನವಾದಂಥ ಕಾರ್ಯಕ್ರಮ ಇದು. ಅನೇಕರು ಬಂದಿದ್ದಾರೆ, ಅನೇಕ ಸಮಾಜಮುಖಿ ವ್ಯಕ್ತಿತ್ವಗಳು ಪರಿಚಯ ಆಗಿದೆ, ಅವರ ಜೀವನದ ಅನುಭವ, ಜೀವನದ ಪಯಣ ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವತ್ತು ಶ್ರೀ ಗಣೇಶ್ ಕುಲಾಲ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಪ್ರಮುಖವಾಗಿ ಈ ಅನಾಥ ಶವಗಳಿಗೆ ಗೌರವಯುತವಾದಂಥ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ಕಾರ್ಯದಲ್ಲಿ ನಮ್ಮ ಮಂಗಳೂರಿನಾದ್ಯಂತ ಗಣೇಶಣ್ಣ ಅಂತ ಹೇಳಿದರೆ ಎಲ್ಲರೂ ಕೂಡ ಪರಿಚಯಿಸ್ತರು. ಅದನ್ನು ಬಿಟ್ಟು ಬೇರೆ ಬೇರೆ ಸಂಗತಿಗಳು ಅವ್ರ ಜೊತೆ ಮಾತಾಡಬೇಕಾಗಿದೆ. ಮೊದಲನೇದಾಗಿ ನಾನು ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಗಣೇಶ ನಮಸ್ತೆ.
1: ನಮಸ್ಕಾರ.
0: ನಮ್ಮೆಂಚ ತುಳುಟು ಪಾತಿರ್ಗನ ಕನ್ನಡ ಪಾತಿರ್ಗನ
1: ತುಳುಟೆ
0: ಪಾತಿರ್ಗದ. ಓಕೆ, ತುಳುವಲ್ಲಿ ಮಾತುಕತೆ ಮುಂದುವರಿತೇನೆ. ನಮ್ಮ ಹೆಂಕು ತುಳುಟು ಪಾತಿರ್ವ. ಅದಕ್ಕಿಂತ ಮುಂಚಿತವಾಗಿ ಗಣೇಶ್ ಕುಲಾಲ್ ಅವರ ಬಗ್ಗೆ ಒಂದು ಸಣ್ಣ ಇಂಟ್ರೋ ಇದೆ, ಕೇಳ್ತಾ ಬನ್ನಿ.
2: ಶ್ರೀ ಗಣೇಶ್ ಕುಲಾಲ್ ಮಂಗಳೂರಿನ ಉರ್ವ ಮಾರಿಗುಡಿ ಬಳಿಯ ನಿವಾಸಿ. ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿ ಜನಪರ ಸೇವೆಯನ್ನು ಸಲ್ಲಿಸಿರುವ ಶ್ರೀ ಗಣೇಶ್ ಕುಲಾಲ್ ಅವರು ವಿಶಿಷ್ಟವಾದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ. ಸಾವಿರಾರು ಅನಾಥ ಶವಗಳಿಗೆ ಗೌರವಪೂರ್ವಕವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸುವ ಮಾನವೀಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಗಣೇಶ್ ಕುಲಾಲ್ ಅವರು ಇದುವರೆಗೆ ಲೆಕ್ಕವಿಲ್ಲದಷ್ಟು ಅಧಿಕ ಶವ ಸಂಸ್ಕಾರ ಮಾಡಿದ್ದಾರೆ. ಕೊರೋನಾದಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಅಂಜದೆ 1000ಕ್ಕೂ ಅಧಿಕ ಶವ ಸಂಸ್ಕಾರ ಮಾಡಿರುತ್ತಾರೆ. ಲಾಕ್ಡೌನ್ ಸಮಯದಲ್ಲಿ ನಿರಾಶ್ರಿತ ಕಾರ್ಮಿಕರಿಗೆ ಶಿಬಿರ ನಡೆಸಿ ಆಶ್ರಯ ನೀಡಿ ಆಹಾರ ಕಿಟ್, ಔಷಧಿ ವ್ಯವಸ್ಥೆ ಮಾಡಿದ್ದಾರೆ. ತನಗೆ ಸ್ವಂತ ಮನೆ ಇಲ್ಲದಿದ್ದರೂ ನಿರ್ಗತಿಕ ಕುಟುಂಬಗಳಿಗೆ ಮನೆ ಕಟ್ಟಿಕೊಡುವ ಮಾನವೀಯತೆ, ರೋಗಿಗಳಿಗೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡುವ ಗಣೇಶ್ ಕುಲಾಲ್ ಅವರ ನಿಷ್ಕಲ್ಮಶ ಸೇವೆ ಯುವ ಪೀಳಿಗೆಗೆ ಮಾದರಿಯಾಗುವಂಥದ್ದು. ಯಾವುದೇ ಪ್ರಚಾರವನ್ನು ಬಯಸದೆ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇರುವ ಶ್ರೀ ಗಣೇಶ್ ಕುಲಾಲ್ ಅವರು ಇವತ್ತಿನ ಈ ದಿನ ರೇಡಿಯೋ ಸಾರಂಗ್ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನೋದೇ ಸಂತೋಷದ ಸಂಗತಿ. ಬನ್ನಿ, ಶ್ರೀ ಗಣೇಶ್ ಕುಲಾಲ್ ಅವರ ಜೊತೆ ಮಾತಾಡೋಣ, ಅವರ ಜೀವನಾನುಭವಕ್ಕೆ ಕಿವಿಯಾಗೋಣ.
0: ಸೊ ಗಣೇಶಣ್ಣ ನಮಸ್ಕಾರ.
1: ನಮಸ್ತೆ.
0: ಎಂಚೋಲರ್
1: ಆರಾಮ
0: ಗಣೇಶಣ್ಣ ಓಲು ಇರಿ ಪುಟ್ಟದು ಬುಲೆತಿನಿ ಮಾತು ಉರುವಡೆನ
1: ಉರುವಡೆ ಮಾರಿ ಮಾರಿಯಮ್ಮ
0: ಅಲ್ಪ
1: ದೇವಸ್ಥಾನದ ಬದಿಟೆ ಅಲ್ಪನೇ ಜಾಗ ಪುಟ್ಟದು ಬಲೆತಿನಿ.
0: ಓಕೆ ಓಕೆ. ಶಾಲೆ ಮಾತ
1: ಶಾಲೆ ಗಾಂಧಿನಗರ ಹೈಸ್ಕೂಲ್ ಮಂತದೆ
0: ಹೈಸ್ಕೂಲ್ ಅದೇ ಬಾರಿ ಪುರಾತನ ಶಾಲೆ
1: ಪುರಾತನ ಶಾಲೆ
0: ನೂರು ವರ್ಷ ಹೆಚ್ಚು
1: ನೂರು ವರ್ಷ ಇಂಚಾಗೂ ನೂತು ನೂತೈದು ವರ್ಷ
0: ಅದೇ
1: ಬಾರಿ ಪುರಾತನದ ಟೀಚರ್ನ ಕುಳೆಂಗ್ಲೆ ಮಾತ ಬಾರಿ ಆದರ್ಶ ಆದಿತ್ಯ
0: ಅದೇ. ಸೊ ಐದು ಬುಕ್ಕ ಗಣೇಶನ್ನ ಎತ್ತನೇ ಕ್ಲಾಸ್ ಮಟ್ಟ ಕಲ್ತಾರೆ
1: ಅಲ್ತು ಅಕ್ಕ ಎನ್ ಮನೆ ಮಟ್ಟ ಬೈನ್ ಕೆನರಾ ಹೈಸ್ಕೂಲ್ ಒಂಜಿ ಒಂಜಿ ಟರ್ಮ್ ಬಾಯ್ ಕೆನರಾ ಹೈಸ್ಕೂಲ್ ಅಲ್ತು ಮುಗಿದೆ ಅನ್ನ ಮುಖಂತ ಕಷ್ಟದ ಜೀವನ ಇತ್ತಾನೆ ಇಲ್ಲಾಡು ಪುರ ಮೆಗ್ದಿಗೊಂಜಿ ಮಾಧ್ಯಮಪುರ ಲಕ್ಕಣಿ ಅಂಚಿನ ಟೈಮ್ಡು ಬಂಗಾಪುರ ಅನ್ನಗ ಚೂರು ಬೇಲೆ ಮನ್ ಪೆರೆ ಸುರು ಅಂತ ಬೇಲೆ ಮಂತೊಂದು ಇತ್ತು ನಿಂಚನೆ ಕೂಲಿ ಬೇಲೆ ಕೂಲಿ ಬೇಲೆ ಪುರ ಮಂತೊಂದಿತ್ತೆ ಕಲ್ಲು ತುಂಬನ ಚಿನ್ನ ಇಲ್ಲಿ ಕಟ್ಟನ ಸಾಮಾನು ಕೊರಪಿನ ಮತ ರೋಡ್ ಮತ ಇಜ್ಜಾಣತಿ ಅಂಚಿನ ಓನಿಡು ಮತ ಅಂಚಿನ ಮಂತೊಂದು ಮಂತೊಂದು ಅಂತ ಸಂಪಾದನೆ ಬರ ಮಂತೊಂದು ಇತ್ತೆ ಕಾ ನೆಟ್ಟು ಅಂತ ಬೆಂದದಂತ ಕಾಸ್ತಾರೆ ಒಂದು ಆಡ್ಲಿ ಅಲ್ತು ಬಕ್ಕ ರಿಕ್ಷಾದ ಎತ್ತೆ ಅಂಜಿ ಒಬ್ಬರ ಬಕ್ಕ ಆಯ್ತು ಬಕ್ಕ ಅಂತ ಅದಿ ರಿಕ್ಷಾ ಪುರ ಮಂತೆ ಅಂಜಿ ರಿಕ್ಷಾ ಹೊಡ್ ಬೇನೊಂದು ಬೇನೊಂದು ಸ್ಕೂಲ್ ಟ್ರಿಪ್ ಪುರ ಅದಿ ಚುಚೂರು ಮಿತ್ತು ಬಂದಿತ್ತೆ ಸಂದರ್ಭಕ್ಕೆ ಬಕ್ಕ ಬಕ್ಕ ಅನಗ ಎಂಕ್ಲೈನ ಎಂಕ್ಲ ಮಾಧ್ಯಮದ ಅಂಜಿ ಎನ್ನಲ್ಲ ಮಾಧ್ಯಮದ ಟೈಮ್ ಬರ್ತೀನಿ ಆ ಮಾಧ್ಯಮದ ಟೈಮ್ ಅಂತ ಭಂಗ ಆಯ್ತೀನಿ ಬಾರಿ ಭಂಗ ಆಯ್ತೀನಿ ಅಂಚನ ಟೈಮ್ ಅಂತ ರಿಕ್ಷಾ ಪುರ ಅಂತ ಫೋನ್ ಅಂತ ಕಬೀರ ಮಾಧ್ಯಮ ಇವಾಗ ಬೇರೆ ಬೇನರನ್ನೇ ಶುರು ಮಂತೆ ಚೆನ್ನ ಕೂಲಿ ಬೆಲೆ ಬರು ಬೆಂದಿತ್ತು ಬರು ಮಂತೆ ಅಂತ ಬಕ್ಕ ಪ್ರಯತ್ನ ಬಾತು ಬಾತದ ಒಂದು ಟೆಂಪದ ಎತ್ತೀನಿ
0: ಟೆಂಪದ
1: ಆ ಟೆಂಪೋಡು ಇತ್ತ ಮಟ್ಟಲ್ಲ
0: ಬಾಡಿಗೆ
1: ಏನೊಂದಿಲ್ಲ ಏನೊಂದು ಮಂತ ಒಂದು ಮಾತ ಇತ್ತು ಜೀವನ ಬರ ನಾಡ ತಂದಿತ್ತು
0: ಈ ಗಣೇಶನ ಈ ಒಂಜಿ ಸಮಾಜ ಸೇವೆ ಮನ್ಪೋಡು ಬಂಗದ ಕ್ಲಿಗೆ ತಂಡ ಸಹಾಯ ಮನ್ಪೋಡು ಒಂದು ಮತ್ತೇನು ಮನಸ್ಸು ರೇಪ ಬರ್ತೇನೆ ಅಂತ
1: ಅವು ಎನ್ನ ಸಾಧಾರಣ 20 ವರ್ಷ ಪ್ರಾಯಡ ಎಂಜಿ ಇತ್ತನು ಮನ ಪೋಪಿನಿ ಸಾಧಾರಣ ಸೇವೆ ಮಾಡ್ಕೊಂಡು ಅಪ್ಪಗ ಈ ನಮ್ಮ ಇಲ್ಲ ಇಲ್ಲಡೆ ಆಯ್ತ ಪುರ ದಾದಾನಲ ಮಂತನ ಮದುವೆ ಪುರ ಅಣ್ಣ ದಂಪವಾಡ್ನು ಮಕ್ಕಾಕ್ಲೇನ ತಮ್ಮನ ಧಾನಿ ಪೋದ ಅಲ್ಪ ಸಹ ಮಲ್ಪನು ಜನ ಪುರ ಮಲ್ತು ಮಲ್ತು ಮಲ್ತೆ ತಂಜಿ ಮರಣ ಅಣ್ಣ ಲಂಚನೆ ಅವ್ಳು ಪೋಪಿನ ತೂಪಿನ ದಾದವನ್ ಪೆರಾಕುಲು ಅವೇನು ತೂದು ಅಮ್ಮ ಕಲ್ತು ಕಲ್ತೆ ಕಲ್ತೆ ಆಯ್ಕೆ ಓಡಾಪಿನ ಬಕ್ಕ ನಮಕ್ಕ ಒಂಜಿ ಮನಸ್ಸು ಆತನ ತೂಕ ನಮ್ಮಲ್ಲ ಮುಂದುವರಿಸಕ ನೆಟ್ಟಿ ಒಂದು ಅಡ್ಡಾಪು ನಿಜ ಅಂತ ಅಂಚ ಅದಾದ ಒಂಜಿ ಆಯ್ಕೆ ಬಾಯ ನೆಚ್ಚ ಮರಣ ಅಂಡ ಒಳ್ಳ ಪೋಪಿನ ತೂಪಿನ ಒಂಜಿ ವಿಧಾಲ ಇತ್ತನ ಸೇವೆ ಮಂತು ಬರ್ಪಿನಿ ಕವಿ ಮುಂದುವರಿಸಿ ಮುಂದುವರಿಸ ಪೂರ ಬಗೆ ಕಲ್ತೆ ಇತ್ತೆಲ್ಲ ಅಂಚನೆ ವಾ ನೆಕ್ಕಲ ಪೋಲ ಒಂಜಿ ಆ ಸೇವೆ ಮಲ್ಪನ ಮೊನ್ನೆ ಭಾರಿ ಆಸೆ
0: ಸೊ ಇತ್ತ ಓಲಾಂಡಲಂಜಿ ಇಲ್ಲ ಮರಣ ಮಾತ ಅಂಡ ಐತ ಬಗ್ಗೆ ಕಟ್ಟ ಕಟ್ಟಲೆ ತೆರೀನಕ್ಕಲು ಭಾರಿ ಕಮ್ಮಿ ಅಂತ
1: ಕಮ್ಮಿ ಕಮ್ಮಿ ಕಂಡ ಬಟ್ಟೆ ಕಮ್ಮಿ ಅಂತ ಪಂಡ ಭಾರಿ ಕಮ್ಮಿ ಇತ್ತ ಪಂಡ ಕೂಡು ಕುಟುಂಬ ಇಜ್ಜ ಅಂದೆ ತುಂಬ ಪುರ ಕೂಡು ಕುಟುಂಬ ಒಂಜೆ ಇಲ್ಲಾಡ ಪುರ ಜೀವನದ ಎತ್ತೊಂದಾಕ್ಲೆ ಪುರ ಒರಿ ಒರಿ ಆಧಾರ ಒಂದಿತ್ತೇರು ಆ ಕೆಲಸ ಇತ್ತಾಕ್ಲಾಕ್ಲು ಬೇತ ಬೇತ ಅದಾಕ್ಲೆ ವಿಷಯ ಗೊತ್ತಾಗ ಜಂಚ ಮಂತೆ ದಾದ ಮರಣ ಆಯ್ಬೇಕು ದಾದ ಮನ್ಪೋಡು ಹಾಗೆ ಸಾಮಾನು ದಾದ ಬೋಡು ಪಂದಿ ಹೆಚ್ಚಿನಾಗ್ಲೇ ಗೊತ್ತು ಜಂಚ ಹೆಂಕ್ ಹಂಚಿ ಹೆಂಕ್ ಪೋನ್ ಮನ್ಪೇರು ನಾನು ಐಕೆ ಬೋಡ ಆಯ್ನ ಸಾಮಾನು ಪೂರ ಪತ್ತೊಂಬತ್ತು ಅವೇನು ಪೂರ ರೆಡಿ ಮಂತಿದ್ವಿ ಇಂಚ ಮಂತಿದ್ವಿ ಮರಣ ಆಯ್ಲಕ್ಕನೇ ಪೋನ್ ಮನ್ಪೇರು ಇಂಚ ಇಂಚ ಆತೇರು ತೀರು ಪೋಯರು ನನ್ನ ಅಮ್ಮ ತೀರು ಪೋಯರು ಅತ್ತನ ಅಮ್ಮ ಅಮ್ಮೇಲೆ ತೀರು ಪೋಯರು ಪಂದು ಅವೇನು ಕಂತಿದ್ವಿ ಅವನು ಉತ್ತಾರ ತಾರೇಪಾರದು ಜಪ್ಪಾದ್ವಿ ಫಸ್ಟ್ ಐ ಕೊನ್ ತರತ ಮಿತ್ತು ಬೊಲ್ಪು ದೀತಿ ಬಾಕಿದ ಕಾರ್ಯಕ್ರಮ ಅಕ್ಕಳು ಕುಟುಂಬ ಇತ್ತು ಅಕ್ಕಳ ಕುಟುಂಬದ ಅಕ್ಕಳ ಪಂದು ಇಂಚ ಇಂಚ ಮನ್ಪುಲೇನು ಅಕ್ಕಳು ಎದುರು ಬತ್ತಿಚಿನ ಬಾಕಿ ಯಾನ ದುಂಪೋದೆ ಅವೇನೇ ಮಲ್ಪುನು ಈ ಪಾನ ಅವಡು ಹೆಂಚಿನ ಪೂರ ಇತ್ತು
0: ಒಂದೊಂದು ಜಾತಿಲಿಗೆ ಒಂದೊಂದು ಕಟ್ಟು
1: ಒಂದೊಂದು ಕಟ್ಟು ಒಂದೊಂದು ಜಾತಿ ಅನ್ನೊಂದು ಒಂದು ಸೆಟ್ರನ್ ಹಾಕ್ಲಿಡ ಅಂತ ಕಟ್ಟು ಬೇತಂಡು ಈಗ ಮಕ್ಕ ಈ ಕೊಂಕ ನೇರನ್ನ ಅಕ್ಕಳು ಪೂರ ಹಾಕ್ಲನ್ನ ಇತ್ತು ಅಕ್ಕಳು ಹಾಕ್ಲದ ಅಕ್ಕಳ ನನ್ನ ಜಾನ ಟೀಮ್ ಉಂಡು ನಮ್ಮೆಟ್ಟು ಅಂತ ನಮ್ಮನೆಟ್ಟು ಮತ್ತೆ ಅಂತ ಜನಕ್ಕಳು ಇಜ್ಜಬೇಕು ಹಾಕ್ಲೇನ ಬೇತೆ ಅನ್ನ ನಮ್ಮೆಟ್ಟು ಒಂದು ಸೆಟ್ರನ್ ಹಾಕ್ಲ ಒಂಚೂರು ಕ್ರಮ ಬೇತೆ ಅಕ್ಕ ಇಂಚ ನಮ್ಮ ಬೇತೆ ಜಾತಿ ದಾಕ್ಲ ಅಂದ್ರೆ ಪೂರ ಎಲ್ಲ ಗೊತ್ತುಂಡು ಕ್ರಮ ಗೊತ್ತು ಇತ್ತ ಕೊಂಕಣ ಏರಿಯಾ ಬಂಡಲ್ಲ ಅಂಚನೆ ಏರ್ಲೈಜನ ಅವ್ಲ ಬೋದು ಮನ್ಪೋಯನ ಯಾಕೆ ಚಟ್ಟ ಕಟ್ಟು ನಾವು ದರ್ಬೆ ದೀಪಿನ ಅಂಚಿನ ಪುರ ಕ್ರಮ ಉಂಟು
0: ಕೆಲವೇ ಕುಲ್ಲಾದಲ್ಲ ಉಂಟು ಅಂತ
1: ಕುಲ್ಲಾದ ಅಂಚನ ಹಿಂಕ ಪುರ ತಿಕ್ಕಿದೀಚಿ ಅಂಚನ ದಾಳ ಹಿಂಕ ತಿಕ್ಕಿದೀಚಿ ಇಂಚನೆ ಈ ಇಂಚಿನ ಪುರ ತಿಕ್ಕಿದ್ನ ಅವೇ ಚಟ್ಟ ಕಟ್ಟದ ಪುರ ಒಂದು ಮಲ್ಪು ನಾವು ಪುರ ಮಲ್ತದೆ ದಾಳ ಪಾಪ ದಾಖಲೆ ಎಲ್ಲ ಬತ್ತಿದ್ದೀನ ಆ ಕೆಲಸ ಪುರ ಮಂತ ದಾಖಲೆನ ಬೋರ್ಡ್ ಹಾಪಿನ ಕ್ರಮ ಇಟ್ಟು ಒಂದು ಬಟರ್ ನಕ್ಲಿ ಪೂರ ಬರ್ರೆಂಡ್ ಅಕ್ಕಿ ಅಂಜಿನ ಅಕ್ಲೆ ಪೂರ ಅದು ಲೆಪ್ಪದೆ ಆ ಕ್ರಮ ಪೂರ ಮನ್ಪ ಅವನಿತ್ತೆ ಅವ ಕೊರೋನಾ ಟೈಮ್ ಕೆಲವು ಅಂಜಿನ ಪೂರ ಮಂತದೆ
0: ನಿಸ್ವಾರ್ಥ ಲೈಕ್
1: ದಾಲೇಜ್ ನಮ್ಮ ಬೇಲೆ ಮನ್ಪು ನಮ್ಮ ಅಲ್ಪ ಕಾಯ್ದೆ ಪೋಪಿನ ಸೀದಾ ಕಾಕುಲ್ ಎತ್ತದಂಜಿ ಆಶೀರ್ವಾದ ಮನ್ಪೇರು ಕೇನು ಇರಿ ಇಂಚ ಇಂಚ ದಾಲ ಉಂಟು ನಮ್ಮ ನಿಕ್ಲೆ ಇಲ್ಲಾಡ ಬರ್ತಾನೆ ಸೇವೆ ಮನ್ಪು ಯಾವ ಫಲ ಉಂಡು ಅವು ಮತ್ತೆ ನಿಕ್ಲೆ ನಂಜಿ ಆಶೀರ್ವಾದ ಎತ್ತಿನ ಯಾವ ಆತೆ
0: ಬಾಡಿಗೆ
1: ಪೂಜಿ ಬಾಡಿಗೆ ಬರ ತೂಪು ಜಾನ್ ಓಪಿನ ಆಕ್ಲೇನ ಪೂರ್ತಿ ಕೆಲಸ ಅದೇ ಬರ್ಪಿನ ಇಲ್ಲಾಡ್ದಿ ಮಸಾನ ಮುಟ್ಟಲ ಸ್ಮಶಾನ ಕೊಲ್ಲಿದ ಅಕ್ಕಿನ ಮುಟ್ಟಲ ಉಂಟು ಆಕ್ಲೇನ ಬರ ಸಮಾಧಾನ ಅಂತ ಕಡ್ಪೂರ್ದು
0: ಆ ಪೂಜೆ ಗಣೇಶನ ಎಲ್ಲ ಒಂಚೂರು ಖರ್ಚಿಗೆ ಕಾಸು ಬೋರ್ಡ್ ಇತ್ತು ಇನ್ ಯಾ ನಿಕ್ಕ ಬೋಯಾಡ ಬಾರಿ ಬಂಗಾಪುಣ ಮನಸ್ಸಲ್ಲಿ ಎನ್ನು ಜಾ
1: ಮನಸ್ಸು ಎನ್ನೊಂದಿತ್ತು ಅಲ್ಲ ದೇವರ ಹೆಂಕ ಓಲ ಇನಿ ಮುಟ್ಟ ಅಂಜನ ಕಷ್ಟದಲ್ಲ ಕೊರ್ತಿಜೆ ಏರ್ಲಲ್ಲ ಒಂದು ಸಹಾಯ ಅವನು ಎತ್ತನು ವೈಟ್ಲ ಇನ್ನಿಲ್ಲ ನುಪ್ಪು ಗೊಂಜಿದಲ್ಲ ತೊಂದರೆ ಕೊಡ್ತಿಜೆ ಎಂಚದ ಎತ್ತು ಕಷ್ಟ ಇತ್ತನಲ್ಲ ದಿನಕ್ಕ ಅಡ್ಡಾಡಿ ಮುಂಜು ಮುಂಜಿ ಮರಣಲ್ಲ ಮಂತಿನ ಉಂಡೆ ಮುಂಜೆ ಅದು ಬಂಜಿ ಪೋಲ್ ಅದೇ ಫೋನ್ ಬರ್ಕೊಂಡು ಅಲ್ಪ ಮನ್ಪಾದ್ವಿ ಇಡೀ ದಿನ ಟೆಂಪ ಸಂಪಾದನೆ ಇದ್ದನಲ್ಲ ಅಂದ್ರೆ ಇಲ್ಲಾಡ್ಬೋದು ನೆಮ್ಮದಿ ಇತ್ತು ಅಕ್ಕ ಮನಸ್ಸು ತುನಾಗ ನಂಗೆ ಇಲ್ಲದ ಅಕ್ಕಳು ಒಂದು ಬುಲಿಪುನ ಟೈಮ್ ಎಂಕುಲು ಬೋದ ಅವ್ಳು ಬೇಲೆ ಮನ್ಪನಾಗ ಅಕ್ಕಳು ಬುಲಿಪುನ ಉಂಟಾಯ್ರಿ ಇಮ್ಮೆ ನಾನೇ ತೂಪೇರು ಅಕ್ಕಳು ಇಮ್ಮೆ ಇತ್ತು ಭಂಗ ಬರೋದಿಲ್ಲ ಅವನಿ ಹೆಂಗೊಂಜಿ ಖುಷಿ ಆ ಬಂಗೋಡ್ಲ ಹಾಕ್ಲೇನು ಅಂಜಿ ಒಂಜಿ ಬುಲಿಪಾವನೇನು ಉಂತಾದಿ ಖುಷಿ ಪಡೆ ಪುನಃ ಅಂಚನ ಆಕ್ಲು ಉಪ್ಪೋಡು ಇಂಚನೆ ಉಪ್ಪೋಡು ಖರೀದಿ ಬರ್ತಿನಾಕ್ಲೇನು ದಾಲ ಮನ್ಪೇರ ಹಾಪಿಚು ದೇವರನ್ನ ಅಂಜಿ ಒಂದು ಅರ್ಲೆಪ್ಪನ ಪೋಡೆ ಅಂಚನ ಟೈಮ್ ನಮ್ಮ ಪೋದು ಹಾಕ್ಲೆ ಸಹಾಯ ಹಾಪಿನ ಆತೆ ಮಕ್ಕ ಐಟಿ ಹೆಂಗೆ ಸಂಪಾದನೆ ಬೋರ್ಡು ಅವು ಬೋರ್ಡ್ ಬಂದು ಇನಿ ಮುಟ್ಟೆ ಅನ್ನ ಮಂತಿಚು ಕೊರೋನಾ ಟೈಮ್ಲ ಅಂಚನೆ ಸುಮಾರು ಜನ ಹೆಂಗೆ ಫೋನ್ ಮಂತು ಪಂಡೆ ಅಕೌಂಟ್ ನಂಬರ್ ಪನ್ಲೆ ಇರಕ್ಕೆ ಸಹಾಯ ಹಾಪುನ ಅಂಚ ಅಂದ್ರೆ ಆ ವಿಷಯ ಹಂಚಿ
0: ಈ ಮಾತೆ ನಡುಟು ಗಣೇಶನ ಕಾರ್ಪೊರೇಟರ್ ಆಪೇರು ಅಂದೆ ಸೊ ಒಂದು ಇಂಚ ಇದಕ್ಕೆ ಅವಕಾಶ ತಿಕ್ಕಂಡು ಅಥವಾ ಮನಸ್ಸಲ್ಲಿ ಇತ್ತನ ಒಂದಿನ ಸೇವೆ ಮನ್ಪೇರೆ ಒಂದು ಜಡ್ಡೆ ಅವಕಾಶ ಅಂದ್ ಎನ್ನದ ಪೋಯಾರ ತಿಂಚ
1: ಒಂದು ಹೆಂಕೊಂದು ಜನಕ್ಕೆ ಅವ್ರನ್ನ ಆಶೀರ್ವಾದ ಒಂದು
0: 2019
1: ಕಾರ್ಪೊರೇಷನ್ ಎಲೆಕ್ಷನ್
0: ಕೊರೋನಾ ಶುರು
1: ಕೊರೋನಾ ಟೈಮ್ ಒಂದು ಹೆಂಕಲೋದಿ ಹೋಗುದ್ರೆ ಎರಡು ತಿಂಗಳು ಆಯ್ತು ಆತರ ಅಪಕೋರೋನಾ ಟೈಮ್ ಶುರು ಆನ್ ಪೂರ ಲಾಕ್ಡೌನ್ ಆನ್ ಮಾರ್ಚ್ದ ಟೈಮ್ ಅಂಚ ಜನಕ್ಕೆ ಆಶೀರ್ವಾದ ಇತ್ತು ನೀರು ಈ ಕಾರ್ಪೊರೇಟರ್ ಆಡ್ ಮಾರೆ ವೈಕಾಣಲ್ಲ ಆಪನ್ ಉಪಕಾರ ಆಪನ್ ನಿನ್ನ ಅರ್ಧಿ ಅಂಚೆ ಅಂಚೆ ಬಂದು ಜನಕ್ಕೆ ನನ್ನ ಆಶೀರ್ವಾದ ಮಂತ್ರ ನಾನು ಕಾಡ್ಪುಡ್ತೇರು ನನ್ನ ವಾರ್ಡದ ಕಾರ್ಯಕರ್ತೇರು ಅಕ್ಕಲು ಪೂರ ಹಿಂಗೊಂದು ಸಪೋರ್ಟ್ ಮಂತ್ರಿ ಆವಡಿ ವರ್ಷ ಇನ್ನರ್ಧ ಬೇಲೆ ಆಪನ್ ನಿಕ್ಕ ಪೋಣ ನಿಕ್ಕ ಸಪೋರ್ಟ್ ಎಲ್ಲ ಆಪನ್
0: ಅಕ್ಕಲು ಕೇನಾಗಿದೆ ಮನಸ್ಸು ಎಂಚಾಂಡು ಉಂತೋಡ ಬೊಚ್ಚ ಒಂದು ಅಂಚೆ
1: ಮಾತಾಡ ಬಣ್ಣ ಅನುಭವ ಇದ್ದ ಜಾತೆ ರಾಜಕೀಯದ ಬರ ಅನುಭವ ಇದ್ದು ಬೆನ್ನೊಂದಿತ್ತ ಆತೆ ಬೆನ್ನದ ರಾಜಕೀಯ ಬೆನ್ನೊಂದಿತ್ತ ಬುಡ್ತ ಅನ್ನ ಈ ಸ್ಥಾನಮಾನ ಬಂಕೆ ಹಂಗೆ ಆಸೆ ಇದ್ದ ಅವನು ಅನ್ನದಾದ ದೇವರಂಜಿ ಕಡಪುರದೇವ್ರಿ ಅನ್ನ ಸ್ಥಾನಮಾನ ಆಯ್ಬಕ್ಕ ಇತ್ತ ಮುಟ್ಟಲ್ಲ ಗೌರವಿತೋಡೆ ಅಡ್ಡ ಮರ್ಯಾದೆ ಇಡಿ ದಾಲ ಒಂದು ಇಜ್ಜಂದೆ ವಾಸೆಲ್ಲ ಮನ್ಪ ರೆಡಿ
0: ಸುರುಕು ಇದೆ ಐತ ಬಗ್ಗೆ ತೆರೆಯೋಣ್ರೆ ಬಂಗಾದು
1: ಬಂಗಾತು ಸುಮಾರು ಬಂಗಾತು ಹಂಗೆ ಒಂದು ಜನಕ್ಕೆ ಕಾರ್ಯಕರ್ತರು ಹಿಂಗೊಂತ ಸಪೋರ್ಟ್ ಇರ್ತೇವ್ರಿ ಇಂಚ ಪೋಣ ಇಂಚ ಆಪುಂಡು ಬಂದು ಮಹಾನಗರ ಪಾಲಿಕೆದ ಅಧಿಕಾರಿ ನಕ್ಲು ಹಂಗೆ ಅಂತ ಸಪೋರ್ಟ್ ಬರೋ ಅಂತಿದ್ದೇವೆ ಕಣ್ಣ ಸಾಸಕ್ಯರು ಅದೇ ಅಸ್ಕಾಮತ್ತೀರ ಹಂಗೆ ಅಪಾಪಗಲತ್ತದ ಬುದ್ಧಿವಾದ ಬಂದಿತ್ತೇವ್ರಿ ಅಂಚ ಇಂಚ ಇಂಚ ಮನ್ಪಡು ಅಂಚ ಇಂಚ ಅವಡು ಒಂಚ ಎರಡನೇ ಪೋ ಧ್ಯಾನ ಬಂದಿತ್ತಿಂತ ಆ ದಾಂಡಲ್ಲ ಚಾರ ಹಿಂಗೆ ಅಡ್ಡ ಸಪೋರ್ಟ್
0: ಮಾಡ್ತೇವೆ ಕಾಲ್ ಇರಲಿ ಪಾತೇರ್ಗ ಏನು ತೂಕ ಹಲೋ ನಮಸ್ಕಾರ
3: ಹಲೋ ನಮಸ್ತೆ
0: ನಮಸ್ತೆ ನಮಸ್ತೆ ಸಂದೇಶ್ ಆಕಾಶ್
3: ಬೋನವ್ರಿಗೆ ಓಲು ದಾದಾಂಡಲ್ಲ ಇರುಪ್ಪಾರು ಮರಣದ ಅಲ್ಪ ಪೂರ ಹೆಲ್ಪ್ ಮನ್ಪುನ ಪೂರ ಆಯ್ತಾ ಪಂಡಾರಕ್ಕೆ ಎಡ್ಡೆ ಕೆಲ್ಸ
0: ಇದನ್ನ ಪತ್ತಿಯರು
3: ಇರ್ನ ಕೈ ಜನಕ್ಕೂ ಪತ್ತಿಯರು ಕಾರ್ಪೊರೇಟರ್ ಆಯ್ಕೆ
0: ಮಂತ್ರಿ ಲಂಚನೆ ಕೈ ಪತ್ತು ಸಂದೇಶ
3: ಆರು ಮಂತಿನ ಕೆಲಸ ಉಂಡತಿ ದೇವರ
0: ಮೆಚ್ಚಿನ ಕೆಲಸ ಸಂದೇಶನ ಬಹಳ ಸಂತೋಷ ಇರಿ ಪಾತೇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಏರೆ ಮತ್ತೆ ಕಾಲ್ ಮನ್ಪಿರೋಂಡು ಮನ್ಪೊಲಿ ನಮ್ಮ ಗಣೇಶನ ನಿಕ್ಕಲು ಪಾತೇರೋಲಿ ಅವೇ ಗಣೇಶನ ಕಾರ್ಪೊರೇಟರ್ ಇರೇ ಅವಕಾಶ ತಿಕ್ಕಂಡು ಇರ ಕಾರ್ಪೊರೇಟರ್ ಅಂಡ್ ಉಂತಿಯಾರು ಒರಿ ಕಾಲ್ ರೋಲಿ ಇರೇನು ತೂಕ ಕೊಂಚ ಹಲೋ ನಮಸ್ಕಾರ
4: ಹಲೋ ನಮಸ್ಕಾರ
0: ನಮಸ್ತೆ ನಮಸ್ತೆ
4: ನಾನು ಗ್ರೇಸ್ ಮಿರಾಂದಾ
0: ಮಾತಾಡಿ ಮಾತಾಡಿ
4: ತುಳುಟು ಪಾತೇರೋಡಾ
0: ಈ ತುಳುಟೆ ಪಾತೇರ್ಲಿ ತುಳುಟೆ ಪಾತೇರ್ಲಿ
4: ನಮಸ್ಕಾರ
1: ನಮಸ್ಕಾರ ಅಮ್ಮ
4: ಹೆಂಚಿನ ಪಂಪಿಣಿ ಬಂಡ ಇತ್ತದ ಕಾಲೋಡು ಹೆಂಕಿನ ಸಾರಂಗ ರೇಡಿಯೋಡು ಡಾಕ್ಟರ್ ಪೂರ ಬೈದೇರು ಅಕ್ಲು ಪಂತೇರು

0: అయిన అంచె కొరిపిన తావు సురుకే అకులు బరెదు కొరుడు ఎన్న బాడీన గవర్నమెంట్
1: బరెదు
0: కొరిపే
1: బరెదు కొర్జిండాలా
0: ఇజి జి జి కొర్జిండ ఆపుజి
1: బరెదు కొరండాలా ఆపుండు అట్లైన కుటుంబ తప్పులు బరెదు
0: అందు ఇంజ గొత్తుండే తులే
1: కంకనాడు ఎన్న బాడీన ఎన్న డాక్టర్ ప్రదీప్ పిరేరా హార్ట్ ద డాక్టర్ ఎన్న బాడీని ఆన్ సైతి ఒక్క కంకనాడి ఆసుపత్రి కొరిపిని ఎన్నాను ఇంగ్రజీ కొనదు ఐదు ఒక్క దపన మల్పున పుర బొట్టి ఎన్న పాల్చుండ ఎడ్డెత్తిన ఎరగాండదు అప్పగానే కొర్రే ఐదు ఒక్క ఎన్నీ ఇల్లాడి కనపిన బొట్టి ఇల్లాడి ఎంక కనద్దు సంస్కార అదు ఇదు పుర దాల బొట్టి దాయగవు ఆ కాసుని పూర ఆశ్రమం కొర్రే ఆ కాసును ఆశ్రమం కొరదు ఆశ్రమడు ఏతో జన ఉండు అట్లేని ఎంకులు సాంకోడు
0: ఓకే గ్రేస్ మీరు ఈ పంపిందా పండు ఇచ్చిన దేహాలేనమా ఈ రీతి కొరండ ఎడ్డ అని పంపింది అదే అందే ఓకే ఓకే ఓకే ఓకే ఓకే ఎస్ టెన్షన్ ఆ పని ఆలోచనలో ఎడ్డ
2: ఎడ్డు
0: ఉంజాతి ಕಾನೂನು
2: ಕೆಲವೊಂದು
0: ಕೆಲವೇರು ಅಂದ್ರೆ ಕೆಲವೇರು ಇತ ಅನಾಥ ಅವು ಶವ ಅಂಡಲ್ಲ ಇತ ಒಂಜಾತ್ ಪ್ರೊಸೀಜರ್ಸ್
2: ಉಂಟು
0: ಸೊ ಇಂಚ ಉಪ್ಪುನಾಗ ಅಕುಲಾದೆ ಜೀವ ಉಪ್ಪುನ ಬರೆದು
2: ಅಂಚಿನ
0: ಕೆಲಸ ಲಾಂಡ್ ಎಡ್ಡೆ
2: ಅಂದ್ರೆ
0: ಮೇಡಮ್
2: ಕೆಲಸ
0: ಎಡ್ಡೆ ವಿಷಯ ಸೊ ಥ್ಯಾಂಕ್ ಯು ಗ್ರೇಸ್ ಮಿರಾಂದ ಮೇಡಮ್ ಅಂಚೆ ಗಣೇಶನ ಏನು ಇಡಕ್ಕೆ ಏನು ಕಾರ್ಪೊರೇಷನ್ ಕಾರ್ಪೊರೇಟರ್ ಆಯ್ರೆ ಸೊ ಕಾರ್ಪೊರೇಟ್ನ ಏನಂಚಿನ ಕಾಲಘಟ್ಟ ಸಮಯ ಇಡೀ ಕೊರೋನಾ ಎಲ್ಲ ಬರ್ತಾನೆ ಸೊ ಆ ಸಮಯ ಈ ಮಂದಿನ ಕೆಲಸ ಭಾರಿ ಮಲ್ಲ ಅಂತ ಏರ್ಲ ಕೈತಲ ತೆಮ್ಮಲ ತಂಡ ಬಲ್ತೊಂತಿ
2: ಕೊರೋನಾ ತೂಂಡಲ್ಲ ತೂಪೆ
0: ಎಂಚ ಎಂಚ ಎಂಚ ಸಮಯ ಇಡೀ ಮಲ್ತಿನ ಕೆಲಸ ದಾದ ಮತ್ತ
2: ಆ ಸಮಯ ಫಸ್ಟ್ಗೆ ಕೊರೋನಾ ಬಂದಾಗವೇ ಪೂರ ಲಾಕ್ಡೌನ್ ಆದ್ರೆ ಜನಕ್ಕೆ ಪೂರ ಬೀದಿ ಬೀದಿ ಇಡಿತ್ತೇರಿ ಓ ಲಜ್ಜಿ ಹೆಂಗೆ ಕೊಂಚ ಮಂಡೆ ಬಂಡು ಈ ಮಾರ್ಗದ ಬರಿ ತಿಂತನೆ ದಾದ ತಿನ್ಪಿನಿ ಅಕುಲು ಆ ಟೈಮಡೆ ಹೆಂಗೆ ಕೊಂಚ ಜನ ಬುದ್ಧಿವಾದ ಬತ್ತು ಬಂದು ಕನಿ ಸರಿ ಅನ್ನೊಂಚೂರು ಹೆಲ್ಪ್ ಮಾಡ್ಪಾಯ್ತು ಅಲ್ಲ ಇರು ಪೋದು ಅಕ್ಲೆ ಕೊರದು ಕೊರೊಂದು ಬಲೆ ಒಂದು ಜನ ಭಾರಿ ಅನ್ನ ಆತ್ಮೀಯರು ಆದರೆ ಫಸ್ಟ್ ಟೈಮ್ ಹೆಂಗೆ ಕೊಂತ ಒಟ್ ಒಂದು ಇಲ್ಲಾಡು ಮನ್ಪನ ಐಟಮ್ ಅಂತ ಕಂತು ಕೊರಿಯರು ಯಾನವೇನು ಜನಕ್ಕೆ ಕೊರೆದು ಬೀದಿಡು ಪೂರ ಇತ್ತಿನಕ್ಕೆ ಅಕ್ಲೇನು ಅಂತ ತೊಗೊಂತು ಒಂದು ಒಂದು ಬಕ್ಕ ಅಂತ ಹೆಂಕ್ಲ ಒಂಚೂರು ಆಲೋಚನೆ ಬರ್ತಾನೆ ಸಾಧಾರಣ ಮಲ್ಪಡು ಕೊರಡು ಡೈಲಿ ಅವೇನು ಕೊನೊಂದು ಬರ್ತಾನೆ ಸಾಧಾರಣ 105 ಜನಕ್ಕೆ ಮಾರುಗುಡು ಬಾದಿ ಇತ್ತೇನಕ್ಕೆ ಪೂರ ಕೊರಿಯ ಕೊಂಜಿ ಎಂಕ್ಲನ ಉರುವಾಡು ಮಾರಿಗುಡಿ ಜಾತ್ರೆ ದಾನಿ ಬೈದಿನ ತೋರ ತೋರದ ಅಕ್ಕಳು ಅಕ್ಕಳು ಸಾಧಾರಣ ಅಲ್ಪ ಜನ ಇತ್ತೇರಿ ಅಕ್ಕಳು ಅಕ್ಕಳು ಒಂಜಿ ಅಲ್ಪನೆ ಸ್ಟ್ಯಾಂಡ್ ಆದ ಕೊಯ್ರಿ ಉಂತುದು ಅಕ್ಕಳೆ ಕೊಯ್ರೆಲ್ಲ ಹತ್ತು ಬರ್ರೆ ಪೂರ ಬಂದತೆ ಒಂದು ಅಂತ ಸಮಯ ಅಕ್ಕಳು ಜೀವನದ ಎತ್ತೇರಿ ಅಕ್ಕಳನ್ನ ಕಾಸು ಇತ್ತಿನ ಆಯ್ತು ಮತ್ತೆ ಅಕ್ಕಳಿಗೆ ಒಂದು ತಿಕ್ಕೊಂಡಿದ್ದ ಅಂತ ಕಾಸು ಇತ್ತು ತಿನ್ನರದಲ್ಲ ತಿಕ್ಕೊಂಡಿದ್ದ ಅಂಚೆ ಪೂರ ತಿಂದ ಅಂದ ಅಕ್ಕಳಿಗೆ ಲಂಚನೆ ಇಲ್ಲಾಡು ಮಂತದ್ದು ಚಪಾತಿ ಅವು ಒಂದು ಪೂರ ಮಂತದ್ದು ಅಕ್ಕಳಿಗೆ ಒಂಜಿ ನಲ್ಪ ಜನಕ್ಕೆ ಪೂರ ಸಾಂಕೊಂಡು ಜೋಕುಲು ಪೂರ ಇತ್ತ ಪುಡಿ ಪುಡಿ ಜೋಕುಲ್ ಇತ್ತ ಅಕ್ಕಳನ್ನ ಫ್ಯಾಮಿಲಿ ಅಕ್ಕಳು ಪೂರ ಬರ್ತಿನತೆ ಅಕ್ಕಳೇ ಅಂತ ಲಾಸ್ಟ್ ಅಕ್ಕಳು ಕೊರ್ನಾಗೊಂದು ಲಾಸ್ಟ್ ಅಕ್ಕಳು ಪಂಡೇರಿ ಎಂಕ್ಲೈ ಸಾಮಾನು ಅಂತ ಕೊರು ಎಂಕುಲು ಮಂತ ತಿನ್ಪ ಎಂಕ್ಲೈ ಮೂಲ ಮಂತ ಪೇರೆ ಕೊಂಡ ಆಲ್ರೆಡಿ ಅಕ್ಕಳು ಗ್ಯಾಸ್ ಹಂಚಿನ ಮತ್ತು ಹಂಚೆ ಎಂಕ್ಲೈನ ಮೂಲು ರೇಷನ್ ಅಂಗಡಿ ಇತ್ತು ಸುಕುಮಾರ ಅನ್ನೋನು ಮನ್ನಗುಡ್ಡೆ ಎಡಬೋದು ವ್ಯವಸ್ಥೆ ಪಂಡೆ ಎಂದೆಲ್ಲ ಕಾಸು ಪೂರ ಇಜ್ಜಣ ಆರೆ ಕೊಂಚೂರು ಹೆಲ್ಪ್ ಮಾಡ್ತೀರಿ ಅಲ್ಪ ದಾಲ ಸಾಮಾನು ಇತ್ತು ಕೊರೊಂದಿತ್ತೀರಿ ಬೊಲಂತಾರಿ ಯಾವ ಮತ್ತು ಹಂಚಕ್ಕೊಂದು ಅಕ್ಕಳೇ ಕೊರೊಂದು ಪೂರ ಇತ್ತೆ ಇಂಚ ಬಟಾಟೆ ಅಕ್ಕಳೆ ಚಪಾತಿಗೆ ಬಡ ಹಂಚಿನ ಐಟಮ್ ಬರ ಕೊಡ್ದು ಅಕ್ಕಳೆ ನಂಜಿ ಬಕ್ಕ ಏರ್ಲ ದಾನ ಮನ್ಪುನ ಅಕ್ಕಳೆ ಇತ್ತು ಅಕ್ಕಳೆ ನಾಡೆ ಕಡ್ಪುರೋದು ಕೊರ್ಪುನ ಅಕ್ಕಳೆ ದಾಲ ಕೊರ್ಲೆ ಜೋಕುಲೆಲ್ಲ ಪಡಿ ಪಡಿ ಹಂಚ ಬಕ್ಕ ಅಂತ ಸಮಯ ನಿರಾಶ್ರಿತ ಕೇಂದ್ರ ಬಂದಿತ್ತು ನನ್ನ ಯಾನೆ ಒಂಜಿ ತೂಂದಿತ್ತಿನ ಮೂಜಿ ಬರ್ತಾಕ್ಲೆ ನಾನೆ 30-35 ಜನ ಇತ್ತೇರಿ ಅವೆಲ್ಲ ಕೊಡಿ ಶಿಫ್ಟ್ ಮಂತ್ ಇಡೇ ಪಾಡ್ದಿ ಎಲ್ಲಕ್ಕೆ ಇಡೀ ಕೊರೋನಾದ ಒಂದು ಆದಿತ್ತು ಆಯ್ತಾ ಇತ್ತಿನ ಪೇಷಂಟ್ ಅಂತ ಮೂಲು ಅಂತ ಆರೋಗ್ಯ ಇತ್ತಿನಕ್ಕೆ ಯಾನೆ ನಿರಾಶ್ರಿತ ಕೇಂದ್ರ ಬಂದು ಹೆಂಕ್ಲಪ್ಪ ಇತ್ತು ಅಡೆಗಂತ ಪಾಡ್ದಿತ್ತೇರಿ ಆಕ್ಲೆ ನಾನು ಮೂಜಿ ಬರ್ತು ತೂತೆ ಕಾಂಡೆ ಚಾ ಮಧ್ಯಾಹ್ನ ಒನಸು ರಾತ್ರಿ ಒನಸು ಕೊಡ್ದು
0: ಸಮಯ ಮಾತ್ರ ಪೋಡಿಗೆತ್ತಿನ ಕೈತಲ
2: ಎಂಕ ಫಸ್ಟ್ ಡೇ ಶಾಸಕರು ಪಂಡೇರಿ ಇಂಚ ಇಂಚ ಗಣಿ ಸರಿ ಒಂದು ಬೋಲೋಡ್ದು ಒಂದು ಮರಣ ಆತನೇ ಕಪ್ಪಾಗ ಡೀಸಿಲ್ ಎತ್ತೇರಿ ಒಟ್ಟಿಗೆ ಇಂಚ ಇಂಚ ಎಂಕ್ಲೆ ಎತ್ತಿದ್ದು ಪೂರ ಪಂಡೇರಿ ಅವು ಈ ಮರಣ ಪೂರ ಮಲ್ಪೋತ ಅರೇ ಗೊತ್ತು ನನ್ನ ವಿಷಯ ಶಾಸಕರೇ ನನ್ನ ಪೂರ ಕೊಡಿಲ್ಲ ತೂಪ್ಯಾರು ಚಾರು ಬಂಡಿ ರಾವ್ ಸರಿ ಆ ಮಲ್ಪೆ ಬಂಡೆ ಮತ್ತು ಇಂಚ ಇಂಚ ಉಂಡು ಮಲ್ಪೆ ತೊಂದರೆ ತೂಕ ಅನುಭವ ಮತ್ತೆ ಅಂಚ ಹೆಂಕ ಹೋದಿತ್ತಿನ ಧೈರ್ಯ ಮರಣ ಪೂರ ಮಂತ ಇತ್ತಿನ ಹೆಂಗೆ ಧೈರ್ಯ ಆತ ಅಂಚ ಪೋಯ ಅಪ್ಪಗ ಪೋನ ಭಾರಿ ಗಲಾಟೆ ಪೂರ ಇತ್ತು ಹಸನ ಕನರೆ ಬಲ್ಲಿ ಅವಳು ಬೋಲೂರು ಫುಲ್ ರೌಂಡ್ ಅಪ್ ಆಡ್ದಿತ್ತು.

0: ජනකුල. අනල පොලිස්ලා ක්ලාතේත්තේ උන්මල්ලා විසේනය පුරාමත්තති කන්තා මක කමිසනර් පන්ඩේ ඩීසි පන්ඩේ රිංචයිංචා කිට්ටු මතන්න පාර් දීර්මන් පලෙන් මක නිරට ජවන රිත්තේ යම්ලෙස්ත අකලල් රඩ කෙට්ටු පුර පාදිිත්තේ එංගල් මුත් ජනකොන්ද කනක පුර දීතු මරණන් පොත්ත විජන කරන්ටඩු පොත්තයි රෙත්ති නවා අල්ත කරන්ට ආලාදිිත්ත උපය ආලාදිිත්තන අනි රින්ද ජා අංච කරට කනක ඩෙංකු පොත්ත පොත්ත දෙංකල බෑලවන්තේ රාත්‍ර පත්තනයන්ට ඇත ආමර
1: ඇතිමක ඒතුමත
0: අල්තුවක් එංකු බෙරි බැරි බක මකුල්ල පැපරට පාඩිය එංජන සවදාලා නිකුල පෝඩියච්චි සවයිත්ත එංකුල වැවස්ත මල් පයික වන්න පවාද එංකු ෆෝන් බරන් දිත්තන සුමර නොත්තයි යොරද මිත්ති පරනත පාඩිය නන්දන් යාල යාම් ලස්ථාරිතෙර බක්ක නම ඉස්වෙන්ද පරි සතු බජරංග දල්ත සදන්න යනජී අයවා මල්ති දාය බක්කා අකුල ටීම් බත්තන අකුල කන පෙර ඇන්ඩ ගොඩ් පෙර යනවන් රට මෝජි ටීම් ඉත්තු නංචෙන් අකුල් බත් ඇන්ඩ බන දිතර ගනිසර බාඩිය යන එක ගෞරයතවත් නිමාල බක නීර් ගොර්ප නීර් නීර තුළ
1: මත
0: යන්න ගර්චිට
1: අනත ශෝපන්ඩ දාදෝ
0: අත සවන්දංචනේ බුරුදු බති නපුර එත ආශරමට පුරොප්පෙර අකළු අකළ ඩාක්මෙන්ට් පුරොප්පුන් ආධාර කාඩ පුරොප්පුන් අන වස්ථාන් පෙළ පිඩවුරු දැන් කොන් ෆෝන් මන් පෙර එන්න අන්ජි අපැන බාඩිුන් එල බරෑර අවන්දිච්චි ඉරගෙන් දාදානල මන් පුඩු අයිකෙන් කර ඇත එමවන්ට ඇත් බඩන්න අන නැකල එමවන්ට මන ොන්දිි ජන යන ආසයව මන්තින් අංචාද අනත්ත අත අනත් යන් මන්තොන් ඉත්තවි අකලෙන් කන්තදි සෝපන මී පාදි සවන්සනට ජාගෙන්ට අවුල මී පවයි ආජවල් පරාන්න පොජවලන්ට අඩගේ ඔච්චිතු මත ොජි සීර ඇත්තන තුත්තාද මක මිත්තු කුන්ට පාර්ද නිගන්ධ දමාලයවර්තු ත තුලසි නීර කොරද්ද අකලන පාද මුතු ඒරම් මල්පනා සෑවය අමන්තොන්නුල්ලෑ දාදල්ල තප්පිත්තන එක මා මල් පොඩු ඒ රැඩ්ඩ ජාගේ සේරුතු දෙවන පාද සේරුටු කයි මුගෙද අකල නංචි ආකර්ම මන්තද විදීම මූජන් දින්තල්ල කර්ම මල්ප බූදිය අප්පා අකලචෝති නෑර කොර බලසති බූදින් දත දීප මකෝනියෙන් සඳවේ උත්තර කිරියල මන්ප නිරතයින් බටරයි වනස කොරද කාසි සනන්ද බටර බත් පෙර පාණු බටරි නාරි පොන්ඩ එංක රප්ප බර් පෙර අර බත් තුද බරිට අතන සමුද්‍රෝඩ මත බීජ තනිර් වයි බීචි පුර පොපෙන්කුල් අවල් බෝධ පින්ඩ බුරුතු අරනන් ජිර වන්ජාර සාර රට සාර පයි දෙතොලේර මන්ත දල්පන ජිරතයින් ජන කොනස කොරද අංචනපුර ගැල්සල මන්ත දැන් නාලා ඉංජනක මන්තද අංජි ජනක යන්ප ජනමට වන අනස වනස මන්ත පොතය අනමන් ලාත් මේරාර අර ඉල්ල බුරුදු වයිදින් අරනල්ලා සෑවපුර මන්තද ජන නියලෙන්ම ජනතා අංචින අනත්ත පන් අංච බක ඒරල ෆෝන් මන්ත නවන යනේ වැස්ටි තවාද මන්තු කොරපැක්ල
1: ම තිරණ කර්චි
0: කර්චි යන්න අයිත කර්චි මන්ප
1: ඇතේ
0: ජ්ජන දාලා ඉජ්ජනක් ලෙයි නමර් දාලාපන නොන්ජි පෝපින සාධ ඇතේ පොට්ටුන ගොන්ජි ජීවන පෝන ගොජි ජීවන ගැත්තයකුන් ඒතෝ ජනත උඳ උඳු පුර තින්දි ලාස්ට පෝනග පන් පෙර එඩ්ඩ ජන පෝයරු සයිතයෙන් ඒ තාල්මන්තනලා සයිපනටයම ඩයන පුගරුවේ අපගේ නම සාධීනක්ලෝනි පොරලුඩේ දේවරන පාද සෑරඩුව කදාතන එක දේවරන්න කයිට මන් පාඳුල්ලේ කැන්න වන්ද අන්ද අලමන් තිනත්
1: සොයිල තුළේ නයිකල මනස් ගටි
0: මනසට
1: මතර එක්ල වාපුජි
0: පොඩි අරන්ත අවවා මර ඉංචම මුත්තර
1: ශානක පෝපි වන්නගෙන
0: ඉල්ල දකුලේ සන්තා ඇත පොඩියර මුට්ටර පුට් ඉත්ති නට මාතරකුල සහිතවකාරුන්තර දූරණ දී පෙර කැලෑර තුත්ත අන්නල අංචමන් පරවල්ලි සයිතවකයිතුන් අර්ධ වන්ජි ගන්ට මාත්‍ර දරලා ඉත්තන ක්‍රමී ක්‍රම දාලා ඇත ඔට්ටිගෙන සයිපුන් ජන ඉත්තනල
1: කාර්ලුල පාතරක ගැශන හලෝ නමස්කාර නමසේ අශෝක මංගල දේ පාතර ලශකර
0: නමස්තන් නමස්ත
2: දේවර් මෙච්චන
0: බේලබතුන්ගලගේ
2: මනසිතන් දංච වේලෙක් තිප්පු අන්න යාන මස්ත මරණ මීපර පුර පොත්තේ
0: අන්න
2: කියලා දිනලට පුර ජනක දුපුන තුන
0: කැටි දෙලා කරට කරට අන්න
2: පඬ දුමු පඬ වන්නේ මරණ පඬ බැංකර
0: අන්න පාරි සිස්ටම්
2: ඉන්දිට ඒරේට
0: මවුන
2: චා කොන්ජි බජන කියන පරි බෙජරපු
0: දජනලා
2: දුමු කර ගාඩි තෙන් එත සෛතරල ගොත්‍ය මසන ඉන්න කාලේ සාවුදේ මාත්‍ර ගොත්තා
0: ආත ආති වදි
2: මුජි දේවරගිරියෙන් ජෙඩ්ඩ මනස වට්ටි
0: ඔව්
2: ಎಡ್ಡೆ ಶಕ್ತಿ ಕೊಡ್ತೀರಿ. ಅಂಚಿನ ಕೂಡ ದುಂಬಗ್ಲಂಜಿ ಎಡ್ಡೆ ಆರೋಗ್ಯ ಶಕ್ತಿ ಕೊಡು ಕೂಡ ಅಂಚಿನ ಬೇಲ ಮಲ್ಪುನ ಒಂಜಿ ಶಕ್ತಿ ಕೊಡು ಬಂದ
1: ಅವಲಂದ್ ಮನಸ್ಸು ಅದೇ ಬುಕ್ ಇತ್ತದ ಮನೋನ ರೇಖಿದ ಒಂಜಿ ಕಾಲೋಡಿ ತಿನ್ನಿಗ್ಲ ಬಾರಿ
0: ದುಮ್ಮದ ಕಾಲದ ಮರಣ ಇತ್ತ ಕಾಲ ಮರಣ
1: ಅದೇ
0: ಸಾಹಿತ್ಯ ನೆಟ್ಟ ಪೊತ್ತದ ಬರ್ನೆಟ
1: ಅದೇ
0: ನೆನಪೆ ಜನಕ್ಲಿ ಬಂಜಿ ಪದಿಮಂಜಿ ದಿನ ಆಯ್ಬೇಕ ಪತ್ತೊಂದು ದಿನ ಆಯ್ಬೇಕ ಸಾವ ಆಯ್ಬೇಕ ನಮಕ್ ಗೊತ್ತೇ
1: ಸಾವಂಜಿ ಬಾರಿ
0: ಕೌಜಿ
1: ಬಾರಿ ಕೆಲವು ಬಗೆ ಭಕ್ಷ
0: ಭಕ್ಷ ತಿನ ದಿನಲ್ಲ ಪಾಡು ಹೇಳಿ ಅಂಜನ ಬರಮೇರ್
1: ಅದೇ
0: ಇತ್ತ ಅಂಚ ಆತನ ತುಂಬ ಅಂಚ ಇದ್ದಿ ತುಂಬ ಒಂದು ವರ್ಷ ಮಟ್ಟಲ್ಲ ದುಃಖದ ಇಲ್ಲವು ದುಃಖಡ ಎಪ್ಪಳು ಮೊನ್ನೆ ಅಂಚಿನ ಒಂದು ವ್ಯಕ್ತಿ ಏರ್ ಅನ್ನಲ್ಲ ಜಿಲ್ಲಾರ್ದು ಫೋನ್ ಆತು ಬೇಜಾರು ಪುರ ಇತ್ತ ಅಂಚಿನ ಒಂದು ಇಜ್ಜಿ ಅಂಚ ಅದು ಅಂಡಲ್ಲ ನಮ್ಮ ಏಪಲ ಅಂಜಿ ಜೀವನ ಪನ್ಪಿನಲ್ಲಿ ನಮ್ಮ ಏಪಲ ಈಗ ಮುಕ್ತಿ ಕೊರಡು ಮುಕ್ತಿ ಆತ್ಮಗ ಮುಕ್ತಿ ಸಿಕ್ಕೋಡು ಅವನು ಆತ್ಮಗ ಮುಕ್ತಿ ಸಿಕ್ಕಂದ ಅವು ತಿರುಗೊಂದು ಎತ್ತಿನ ನಮಕ್ಕ ಪೂರೇನಲ್ಲ ಕುಟುಂಬದ ಕ್ಲೇಬರ ದೋಸ ಪುನೈತೆ ಅವೇನ್ ನಮ್ಮ ಮಲ್ಪೋಡ ಏನಂದ್ರೆ ಕ್ರಮ
1: ಕ್ರಮ ಎಸ್ ಗಣೇಶನ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಿ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಗಣೇಶ್ ಕುಲಾಲ್ ಅವರಿದ್ದಾರೆ. ನಿಮ್ಗೆ ಕೂಡ ಇನ್ನು ಯಾರಿಗಾದರೂ ಕರೆಯನ್ನು ಮಾಡಬೇಕು ಅಂತ ಹೇಳಿದರೆ ಮಾತಾಡ್ಬೋದು, ಕಾಲ್ ಮಾಡ್ಬೋದು 6364204949 ಈ ಸಂಖ್ಯೆ ಕರೆಯನ್ನು ಮಾಡಿ. ಕನ್ನಡ ತುಳುವಲ್ಲಿ ಮಾತಾಡ್ತಿದ್ದಾರೆ, ಒಂದು ವೇಳೆ ಕನ್ನಡದಲ್ಲಿ ನೀವು ಏನಾದರೂ ಪ್ರಶ್ನೆ ಕೇಳ್ಬೋದು, ನಿಮ್ಗೆ ಅರ್ಥ ಆಗಿರ್ಬೋದು, ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅವರು. ಆದರೆ ಅವ್ರಿಗೆ ಹೆಚ್ಚು ಕಂಫರ್ಟೇಬಲ್ ತುಳುವಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ತುಳುವಲ್ಲಿ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಗಣೇಶಣ್ಣ, ಐತೆ ಒಂದು ರಾಜಕೀಯ ಸೇರಿಂದ ಅಥವಾ ಕಾರ್ಪೊರೇಟ್ರೇ ಅಂಡ ಕೈಟ್ ಒಂದು ಮುಕ್ಕಾಲು ಉಪ್ಪೋಡು ಅಂತ ಬೇರೆ ಇದಿಂಡ ಬಾರಿ ಬಂಗ್ ಐತದ ಕಾಲು ಪಂಡ ಮಾತೆಲ್ಲ ಡೊನೇಷನ್ ಬರ್ತೇವೆ. ಅವು ಒಂದು ಮಸ್ತುಂಡು ಸಂಗತಿ ಇತ್ತ ಬಗ್ಗೆ ಪಾತೇರಿ ಅವತ್ತು ಕಾಲ್ ರೋಲ್ ಇರಿ ಅಂತೂಕ. ನಮಸ್ಕಾರ.
3: ಹಲೋ ನಮಸ್ತೆ.
1: ನಮಸ್ತೆ
3: ಸರ್. ನಮಸ್ತೆ.
0: ನಮಸ್ತೆ. ನಮಸ್ತೆ ಅಕ್ಕ.
3: ಎಡ್ಡೆ ಕೆಲಸ ಮಾಡ್ದೊಂದಿಲ್ಲ ಕೇಂದ್ರ ಬಾರಿ ಖುಷಿ ಅನ್ಬೇಕ. ಕೊರೋನಾದ ಟೈಮ್ ಉಳ್ಳ ಪುರ ಮಲ್ಜಿನ ಕೆಲಸ ಆಗ್ಬೇಕ ಅಂತ್ಯ ಸಂಸ್ಕಾರ ಪುರ ಮಲ್ಪುನ ಪುರ ಮಂಜಿನ ಕೇಂದ್ರ ಬಾರಿ ಖುಷಿ ಅನ್ಬೇಕ. ಎಂಗ್ಲ ಸ್ಟುಡಿಯೋಗೆ ಇರ್ಬೇಕು ಪಾತೇರಿ ನಾ ಬಾರಿ ಖುಷಿ ಈಗ ಮಲ್ಲ. ಧನ್ಯವಾದ ಸರ್.
1: ಪರಿಸ್ಥಿತಿ ಅನ್ಕೇಂದೆ ಗಣೇಶನ ಒಂಜಿ ಪೈಸೆ ಏರಿಡ್ದಲ್ದೆ ತೊನ್ನ ಅರತ್ತು ಕಾಂಟ್ರಾಕ್ಟ್ ನಕ್ಲಿಡ್ದ ಅಕ್ಲಿಡ್ದ ಮುಕ್ಲಿಡ್ದ ಕಾಸು ಮಲ್ದಿನ ಅರತ್ತು. ಸೊ ನೆತ್ತ ಬಗ್ಗೆ ದಾದ ಅಂತಾರೆ ಗಣೇಶನ.
0: ಫಸ್ಟ್ ಅವೇ ಬಾರಿ ಬಂಗ ಕಾಸು ಬೋರ್ಡ್ ಬಂದಿನಿ ಕಾರ್ಪೊರೇಟ್ ಬಂದ ಕಾಸು ದಾಲ ಬೋರ್ಡ್ ನಮ್ಮ ಮಂಚಿನಕ್ಲೆ ಕಾಸು ಹೆಚ್ಚಿನ ಆಪುಜಿ ದಯವಣ್ಣ ಅಕ್ಕಲು ಅಂಜನೆ ಸಹಜ ಒಂದು ಕಾರ್ಪೊರೇಟರ್ ತಮ್ಮರೇ ನಿಮ್ಮಲ್ಲ ಜನ ಆತ ಅಕ್ಕಳಿಗೆ ಏನ ಸಹಜ ನಮ್ಮ ಕೊರೋಡೆ ಅಕ್ಕಳಿಗೆ ಏನು ನಡೆದಿಲ್ಲ ಅಂತ ಎಲ್ಲಿಯ ಮಾಡಿಡಲ್ಲ ಕೊರೋನ ಅಕ್ಕಳಿಗೆ ಒಂದು ಸಮಾಧಾನ ಹಾಕೊಂಡು ಹೆಚ್ಚಿನ ಅಕ್ಕಳು ನಮ್ಮನ್ನು ಒಂದು ತರ ಅಂಚ
1: ಕೊಡ್ತೇ ಕೊಡ್ತಾರೆ ಗಣೇಶ.
0: ಸುಮಾರು ಒಂದು ಏಳೆಂಟು ಲಕ್ಷ ಮುಗಿತದೆ. ಕೈದೆ ಕೈದೆ
1: ಈ ಬೆಂದಿನ
0: ಬೆಂದಿನ ಒಂದು ಆಜಿ ಸಾರ ಸಂಬಳ ತಿಕೊಂಡಿತ್ತು ಕಾರ್ಪೊರೇಷನ್ ಬಕ್ಕ ಇಂಚ ಬೆಂದಿದೆ ಬೆಂದಿದೆ ಬಕ್ಕ ಇನ್ನೊಂದು ಮೂಜಿ ಸನ್ಸ್ ಜಾಗ ಎತ್ತಿನಿ ಆ ಮೂಜಿ ಸನ್ಸ್ ಜಾಗ ಎಲ್ಲ ಮಾಡಿದೆ ಟೆಂಪೋಡು ಪುನಃ ಐದು ದಿನ ಜಾಗ ಅನ್ನಂತು ಮೇಕೆಗೋಸ್ಕರ ಕಚ್ಚೇಜಿ ಹೆಂಕೇರ್ನ ಇಲ್ಲುಂಡು ಸ್ವಂತ ಇಲ್ಲುಂಡು ಆಮೇಲೆ ಹೆಂಕ್ಳು ಟೆಂಪೋಡು ಪುನಃ ಒಂದು ಜಾಗ ಎತ್ತಿ ತೀರ್ತೀನಿ ಎಲ್ಲಿಯ ಮಟ್ಟ ರೇಟ್ದ ಅವನು ಮಾಡಿದ ಪೋದಿತ್ತೆ ಸಮಾಧಾನ ಉಳ್ಳೆ ಅದಕ್ಕೆ ಏನು ಬೇರೆ ಸಹಜ ಹೆಂಕ್ಳು ಕೊರೋಡು ಇದನ್ನ ಹೆಂಕ್ಲೇನು ವ್ಯಕ್ತಿತ್ತು ಹೋಗಿ ಮಲ್ಲ ಪೆಟ್ಟು ಬರ್ನು ಆತಿ ಜನ ಬೇಂದು ಹೆಂಕ್ಲು ಇತ್ತು ಯಾರಿಗೆ ಹೆಲ್ಪ್ ಹಾಗೆ ನಮ್ಮಲ್ಲ ಅದು ಹೆಲ್ಪ್ ಮಲ್ಪಡತ್ತೆ ಅಂತಿನ ಮನವಿತ್ತೆ ಡಾಕ್ಲೇ ಬರೋ ಕೊರೋದಿತ್ತೆ ಸುಮಾರು ಜನ ಬರ್ತಿರಲಿಲ್ಲ ಸರಿ ಜನ ಇನ್ನಕ್ಕೆಲ್ಲ ಬರೋದಿತ್ತೆ ಇಲ್ಲಿ ಇಜ್ಜಿ ಬಂದು ಇಲ್ಲಿ ಇಜ್ಜ ಅಂದೆ ಒಂದು ಇಲ್ಲೆಲ್ಲ ಕಟ್ಟದು ಕೊಡ್ತೆ ಈ ಅಪ್ಪಿಗೆ ಒಂದು ಮಗಲ್ಲಿ ಪುನಃ ಇಲ್ಲ ಯಾನು ಉಂತದ್ದು ಕುದ್ದು ಉಂತದ್ದು ಇತ್ತಿನಕ್ಕೆ ಸಹಾಯದೇ ತೊಂದು ಡೋನರ್ನಕ್ಕೆ ಮತ್ತೆ ಅವರಿಗೆ ಇಲ್ಲಿ ಪೂರ ಕಟ್ಟಿ ಕೆಲವು ಜನ ಬರ್ಪೇರು ಇಜ್ಜಿ ಬಂದು ಹೆಂಕು ಬೇಜಾರು ಹೆಂಚಿನ ಆನೆಲ್ಲ ಸತ್ಯನ ಭಕ್ತಿ ಮಂತದ್ದು ಕೋರೊಂದು ಕಡುಪುರ ಸಮಾಧಾನ ಮಂತ ಕಡುಪುರ ಹೆಂಚನೆ ಆಸ್ಪತ್ರೆ ಇತ್ತಿನಕ್ಕೆ ಕೆಲವರು ಅರಿ ಹುಷಾರು ಜಿಂಚಾತು ನಂಚಾತ ಅವ್ಲು ಪೋದಾಕ್ಲೇನು ಅಡ್ಮಿಟ್ ಮಾಡ್ಕೊ ಚಿನ್ನಪುರ ಅಂತ ಅಂತ ಖರ್ಚಿಗೆ ಪುರ ಫೋನ್ ಇತ್ತು ಇಂಚನೆ ಫೋನ್ ಇತ್ತು
1: ನಿನ್ನ ಟೆಂಪೋದ ನೆಟ್ಟಿ ಯಾವ ಡೈರಿಗೆ ನಿನ್ನ ಮಾತ
0: ದುಂಬು ಎಣ್ಣೆ ಅಡ್ಡೆ ಟೆಂಪೋ ಉಡುಪುನ ಯಾನ ಅಡ್ಡೆ ಬೇನೊಂದಿತ್ತ ಹಿಂಗೆ ಒಂದು 2-3 ಸಾವಿರ ರೂಪಾಯಿ ದಿನಕ್ಕೂ 2 ಸಾವಿರ ರೂಪಾಯಿ ಮುಟ್ಟ
1: ಬೇನೊಂದಿತ್ತೆ
0: ಹಿಂಗೆ ಅಡ್ಡೆ ಸಂಪಾದನೆ ಇತ್ತು ಬಣ್ಣ ಇಡೀ ಎಣ್ಣೆನೆಲ್ಲ ತೊಂದಿತ್ತೀರ ಅಲ್ಪ ಟೆಂಪೋ ಉಣ್ಣಕ್ಕ ಗಣೇಶ ನನ್ನ ಟೆಂಪನೇ ಹೊಡ್ದು ಆ ದೇವಸ್ಥಾನ ಆ ದೇವಸ್ಥಾನ ಹೆಂಚಿನ ಕೊನಪುನಲ್ಲ ಎಣ್ಣೆ ಅಂಜನ ನಿರಂತರ ಬಾಡಿಗೆ ಎತ್ತನ ಇಟ್ಟೆ ಅಡ್ಡೆ ಬೇನೊಂದಿತ್ತೆ ಬೆಂದಿದ್ದ ಇವಾಗ ಇಲೆಕ್ಷನ್ ಅಂತ ಇವಾಗ ಅಪೀಲ್ಡೇನೆ ಬಿಡಿಯ ಟೆಂಪೋ ಪೂರ ಉಲಾಯ ಅಂಡು ಉಲಾಯ್ತು ಆಯ್ತು ಬೇಣರ ಹಿಂಗೆ ಟೈಮ್ ತೆಗಿಸಿ ಹಿಂಗೆ ಒಂದು ಅಂದು ಈ ಫೀಲ್ಡಿಗೆ ಅಂದು ನಾನು ಇತ್ತಲ್ಲ ಏಳು ಗಂಟೆ ಏಳರೆ ಲಕ್ಕದ ಇಡೀ ವಾರ್ಡ್ ತಿರುಗುವೆ ವರ್ಮ ಗಂಟೆ ಮಟ್ಟ ಇಡೀ ವಾರ್ಡ್ ತಿರುಗುವ ಇತ್ತಲ್ಲ 5 ವರ್ಷ ಇತ್ತೊಂದು ಎಕ್ಸ್ಟ್ರಾ 1 ವರ್ಷ ಅಂದು ವಾರ್ಡ್ ಇಡುಲ್ಲ ಅಂದು ಏರೆಗ್ಲ ಎಪ್ಪಾಗ್ಲ ತಿಕ್ಕೊಂಡು ಒಂದು ಅಭ್ಯಾಸ ಅದು ಬೋಂಡು ಒಂದು ಟೆಂಪದ ಬೇರೆ ಬೇರೆ ಆಯ್ತು ಬಕ್ಕ ಕಂಪ್ಲೇಂಟ್ ಕಂಡ ಬಟ್ಟೆ ಕಂಪ್ಲೇಂಟ್ಸ್ ಬರ ಮಲ್ಪಡತ್ತೆ ಡ್ರೈನೇಜ್ ಅವು ಅನ್ನು ಅವು ನೀರು ಇಜ್ಜಿ ರೋಡ್ ಸರಿ ತೋಡು ಹಂಚ ಹಂಚ ಹಂಚಿನ ಬರ ನೆಟ್ಟಲ್ಲ ಯಾನೊಂಜಿ ಇಡೀ ವಾರ್ಡ್ನೇ ಒಂದು ಮಾದರಿ ವಾರ್ಡ್ ಮಂತದೆ ಅವು ಒಂಜಿ ಎನ್ನ ಮೆಂಟಲ್ ಇಜ್ಜ ಹಿಂಗ ಕಾಸದ ಒಂದು ದಾಲೆ ಹೆಂಗು ಬೇ ನೋಡು ಹೆಂಗು ಬರೀ ಅನ್ನ ಖುಷಿ ಪಡೆ ಪೌ ಅವಂಜಿ ಮಾತೆ ಆಸೆ ಎತ್ತೀನಿ ಹಿಂಗೆ ನಾನು ಓಲ್ ಪಂಡಲ್ಲ ಅಕ್ಕಲೇ ನನ್ನಂಜಿ ಒಂದು ಪುದಾರ್ ಪಂಪೇರಿ ಕನಿಸೆ ಬರ್ತೆ ಮರ ಎಡ್ಡ ಬೇಲ ಮಂತ್ ಪೋಯಿ ಅವು ಆಶೀರ್ವಾದ ಹೆಂಗೆ ಇತ್ತನು ಅಂದ್ರೆ ಕಾಸು ಮನ್ಪನ ಹೆಂಗೆ ಇನ್ನಿ ಮುಟ್ಟಲ್ಲ ಇತ್ತ ಮುಟ್ಟಲ್ಲ ಇಲ್ಲ ಅಡ್ಲ ಪಂಪೇರಿ ಅವು ಇನ್ನು ಬಡದ ಜೋಕ್ಲ ಹೆಂಗೆ ಕೊಂಚ ಆಧಾರ ಅಕ್ಕಲ ಎನ್ನ ಇದಕ್ಕೆ ಸಪೋರ್ಟ್ ಇತ್ತಿನ ಆತರೆ ಅನ್ನ ಈ ನಮ್ಮ ನೇರ ಹಚ್ಚಿ ಪಂತಲ್ಲಿ ಕೊರೋನಾ ಗತೆ ಪೂರ ಇಂಚ ಇಂಚ ಅಂದ್ ದಾಲಾಬಿ ತೂಕ ದಾದಾಪು ಬರ್ತೆ ನಾ ಇನ್ನು ಮುಟ್ಟಲ್ಲ ಹೆಂಕ್ಲೆ ಕೊರೋನಾ ಬೈದ್ ಮೂರು ಜನಕ್ಲೆ ನಾನು ಬಾಡಿ ಪತ್ತದು ಬರ್ತದೆ ಇಲ್ಲಾಡೆ ಜೊತೊಂದಿತ್ತೆ ಅಂದಲ್ಲ ಇನ್ನಿ ಮುಟ್ಟೆ ಹೆಂಕ್ಲೆ ದಾಲಂದು ಆತಿಸಿ ಅನ್ನ ಸಪೋರ್ಟ್ ಮಂತಲ್ಲ ಎಡ್ಡೆ ಎಡ್ಡೆ ಸಪೋರ್ಟ್ ಮಂತಲ್ಲ ಎನ್ನ ಇಲ್ಲಾಡು ಪೂರ ಆಲೆ ಅಟಿಲ್ ಮಂತದಿ ಕೊರೊಂದು ಅನ್ನ ಫಲ ಎಲ್ಲೆತ್ತಿ ಒಟ್ಟಿಗೆ ಹೆಂಕ್ಲು ಸೇರಿದು ಪೂರ ಮಂತೊಂದಿತ್ತು ಅಂಚಾನೆತ್ತಿ ದಾದಮ್ಮ ದೇವ್ರನ್ನೊಂದು ಆಶೀರ್ವಾದ ಬಕ್ಕ ಜನಕ್ಕೂ ಪೂರ ಆಶೀರ್ವಾದ ಮಾತ ಆತ್ಮಲೇನ ಆಶೀರ್ವಾದ ಹೆಂಗೆ ಎತ್ತಿನದು ಇನ್ನಿ ಮುಟ್ಟ ಕಷ್ಟ ಬಂದಿತ್ತು ಓಲ್ಲಲ್ಲಿ ಎತ್ತದ ಒಂದು ಗುರುತಿಸವೇ ಅವಾಗ ಅಲ್ಲಿಗೆ ಬಂಡಲ್ಲಿ ಗಣೇಶ್ ಕುಲ್ ಅಲ್ಕೊಂಡು ಅವ್ ನಿಮ್ಮ ಅಲ್ಲ ಕುದಾರ ಅವ್ರ ಸಂಪಾದನೆ ಬಂದ್ಪೇರೆ ನಾನು ಆ ಜನ್ಮ
1: ತೂಕ ಗಣೇಶ್ ನಮಸ್ಕಾರ
4: ನಮಸ್ತೆ
1: ಪೂರ್ಣಿಮಾ ಸರ್ ಪಾತ್ರ ಪೂರ್ಣಿಮಾ
0: ನಮಸ್ಕಾರ ಅಕ್ಕ
4: ಮಂಡ ಇತ್ತದ ಕಾಲಂಚ ಆತನ ಮಂಡ ನರಮಣಿ ನರಮಣಿ ಕರ್ತಕಿರ್ಪುನ ಅಂಜಿ ಟೈಮ್ ಉಂಡೆ ಇರ್ನ ಇರ್ನಂಚಿನಕ್ಲ ಅಪರೂಪ ಆತಿರಿತ್ತೆ ಸಹಾಯ ಮಾಡ್ಪುನ ಮನಸ್ಥಿತಿ ದಾಖಲು ಬಾರಿ ಎಡ್ಡ ಬೇಲೆ ಮಂತಂದು ಇತ್ತ ಅನಾಥ ಬಂದತ್ ಮರಣ ಟೈಮ್ ಉಂಡ್ಲ ತುಳಿ ಇಲ್ಲಂದ ಅಕ್ಲೆಗೆ ಬೇಜಾಡಿಪ್ಪರು ಅಕ್ಲೆ ಕೆಲವ ಕಟ್ಟು ಪುರ ಗೊತ್ತು ಅಂಚಿನ ಟೈಮ್ ಉಂಡು ಪುರ ಇರ ಅವು ಪೂರ ಆನೇಟ ಉಂತು ಅಂದ ಬಣ್ಣ ಒಂದು ಕೇಂದ್ರ ಬಾರಿ ಖುಷಿ
0: ಆಗಿ
4: ಅಂದ ಬಂಡ ಪೋಪು ನಾಮ ಸರ ದಕ್ಲೆ ಇಪ್ಪುನ ಹೆಚ್ಚಿನ
0: ಕೊಲ್ಲಿ ದಾಕುನತ್ತು ಪುರ್ಸೋತ ಇದ್ದಾಕ್ಲೆ ತೂಗೋರ್ನಿ ಸೀದ ಪೋಯ್ ಪೂಜಾ ಅದು ಸ್ಮಶಾನ ಪೋಯ್ ಬಕ್ಕ ಐಕು ಕೊಲ್ಲಿ ದಾಕ್ದು ಬರು
4: ಅಂದಂದ ಐಕ ಸುಮಾರು ನಿಯಮ ಇಕ್ಕೊಂಡತೆ
0: ಪೂರ ಕ್ರಮ
4: 10 ಜನ ಎಡ್ಡೆ ಆವಡ ಪಂಡ ಕಂಡಿತ ಎಡ್ಡೆ ಆಪುಡಿ ದೇವರ ಎಡ್ಡೆ ಮಾಡ್ಪಡಿ
0: ಆವಕ
4: ಸಲ್ಮೇಲ್
1: ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ರೆ ಮಾತೆಲ್ಲ ಅಮಸರ ಏನು ಮಾತಾಡಿ ಜೀವನ ನೋಡದೆ
0: ಯಾಪಲ ನಮ ಸ್ಮಶಾನ ಪೋಯ್ ಬಕ್ಕ ಅಕ್ಲೆ ನಂಜಿ ಫುಲ್ ಮುಂದಾದೆ ಆದಾಯಕ ಕೊಲ್ಲಿ ದಾಕುನ ಕ್ರಮ ಲಾಸ್ಟ್ ಕೊಲ್ಲಿ ದಾಕುದು ನಮ್ಮ ಬರೋಣ ಸ್ಮಶಾನ ಹೋಗಿ ಬೇಕು ಜನ ಸ್ಮಶಾನ ಇಲ್ಲಾಡೆ ನೀರು ಕೊಡ್ದು ಇಲ್ಲಾಡದೆ ಬೋಟ್ ತಪ್ಪರ ಅಂಚ ಟೈಮ್ ಬರ್ಪೇರು ಬೇಲೆ ಬಂಡು ಅಂಚ ಬಂದ ಅಲ್ಪ ಅಲ್ಪ
1: ನಮಸ್ಕಾರ
5: ನಮಸ್ಕಾರ ಶುಭ ಪೂರ್ಣಚಂದ್ರ ಪಂಡದ್ದು ಕಾರ್ಪೊರೇಟರ್ ಅದ್ ಮಸ್ತ್ ಖುಷಿ ಉಂಟು
1: ಅದೇ
5: ಪಂಡ ಓ ಬೇಲೆ ಪಂಡಲ ಆರು ಉಂತದ
1: ಮನ್ಪವೇ ಬಾರಿ ಕಮ್ಮಿ
5: ಇಜ್ಜಪ್ಪ ಓಲ್ಲೇಜ್ಜಿ ಪಂಡ ಆಕ್ಚುಲಿ ಪಾಂಡೇಶ್ವರ ಅಲ್ಪ ಲಂಚ್ ಎತ್ತಿಜೇರು ಎಂಗ್ಳು ಉರುವ ಬತ್ತಿ ಬಕ್ಕ ಗೊತ್ತನ್ ಕಾರ್ಪೊರೇಟ್ ಏತ್ ಎಡ್ಡೆ
0: ಉಲ್ಲೇರು
5: ಇಲ್ಲದ ಬೇಲದಲ್ಲ ಉಂತದ್ದು ಶೋಕ್ ಮನ್ಪದ್ ಉಡ್ಪೇರು ಅವ್ರ ಬೇಲಿ
1: ಅದೇ ಅರ್ನ ಬಗ್ಗೆ ಎಣ್ಣ ದಿನ ಇರ್ತದೆ
5: ಊರ್ದ ಜನಕ್ಲ ಸೇವೆ ಮನ್ಪೇರಿ ಇತ್ತು ನಂಚ ಅರೆ ದೇವ್ರಂಜಿ ಊರಿಗೂ ಜನ ಸೇವೆ ಮನ್ಪುಲ ಕಡಪುರ್ದೇರ್ ಅಂಚ
1: ಅದೇ
5: ಬಾರಿ ಎಡ್ಡೆ ಜನ
1: ಖುಷಿ ಅಂಡಿ ಕಾಲ್ ಮಂತಿನ ಥ್ಯಾಂಕ್ ಯು
0: ಆತ್ಮೀಯರ ಬಾರಿ ಒಂಜಿ ಒಂದು ವರ್ಷ ಮಟ್ಟ ಆ ರೋಡ್ ಉಡು ಪುಣ್ಯತ್ತಾರ ಜಲ್ಲಿಗಲ್ಲಿಡು ಹೋದ್ವಿ ಬಣ್ಣ ರೋಡ್ ಅಂಚೆ ಇತ್ತು ಆ ಸಮಯ ಎಂಕಲ ದಾಲ ಮನ್ಪರೆ ಆತಿಚ್ಚು ದಾಲ ಬಾರಿ ಪುನ್ನದಿ ಪುನ್ನದಿ ಡ್ರೈನ್ ಇದ್ದ ಬೇಲೆ ಆಯ್ತು ಅಕ್ಕಲು ಬರ್ಸಾನಗ ರೋಡ್ ಹಾಲ ಆ ಟೈಮ್ ಹಾಕ್ಲೆ ಮಂತ್ ಅವಿಟ್ಟ ಬಾರಿ ಒಂದು ಖುಷಿ ಆತನಕ್ಕೆ
1: ಮತ್ತೆ ಇತ್ತ ಇತ್ತ ಎಂಚ 5 ವರ್ಷ ಆಂಡ್ ಎಂಚ ಏನು ಒಂಜಿ ಸಂತೃಪ್ತ ಭಾವನೆ ಉಂಡ
0: ಖಂಡಿತ ಖಂಡಿತ ಖಂಡಿತ ಎಂಕು ಎಂಕು ಬಂದ ದಾಲ ಹತ್ತಂದ ಸಮಾಜ ನನ್ನ ಗುರುತಿಸಂದ ಯಾನ ಹೆಂಗೆ ಮಂತಿಜಿ ನಮ್ಮಲ್ಲಿ ಚೆನ್ನ ಉಲ್ಲೆ ಮನ್ಪೋಡು ಅನ್ನಲ್ಲ ಸಮಾಜ ನಾನು ಇನ್ನಿ ಮುಟ್ಟ ಬುರ್ದು ಕೊಡ್ತೀವಿ ಓಲ್ಲ ನಾನು ಸ್ಟೇಜ್ ಇಟ್ಟು ಗೌರವ ಕೊಡ್ದು ಇನ್ನಿ ಏತೋ ಸನ್ಮಾನ ಪುರ ಮಂತಿದ್ದೀನಿ ಸಂಘ ಸಂಸ್ಥೆಗಳು ಅದು ಇಲ್ಲದಕ್ಕೆ ಪೋಣಲಂಚನಿ ಅನ್ನ ಬಾಲೆ ಕುಲ್ಲೆ ನನ್ನಂತೆ ಅಭಿಮಾನ ತುಪ್ಪೇರ್ ಅವು ಹೆಂಕ ಮಸ್ತ್ ಖುಷಿಯ ಮಲ್ಲ ಸಂಪಾದನೆ ಅವು ಎರಗ್ಲ ಮಂತ್ರಲ್ಲ ಆವಂತು ಕಾಸಿ ನೀ ಕನಪಿನ ಎಲ್ಲ ಒಂದು ಪೇರ್ ಕಾಸು ಮಂತೆ ಹಂಚವನ್ ಪುದಾರ ಮನ್ಪೇರೆ ಆಪು ಜಾತಿ ಅದನ್ನು ನನ್ನ ಅಪ್ಪಮ್ಮ ನನ್ನ ಸೃಷ್ಟಿ ಮಂತದೇರಿ ಜನಕ್ಕೆ ವ್ಯವಸಾಯ ಮಲ್ಪವನ್ ಅಕ್ಕಲೇನೊಬ್ಬರು ಆಶೀರ್ವಾದ ಅಪ್ಪಮ್ಮನ ಎತ್ತಿದ್ದು ಎತ್ತು ಖುಷಿ ಎತ್ತಿದ್ದೇರಂದೆ ಅವು ಇತ್ತೆಲ್ಲ ಹೆಣ್ಣು ನನ್ನ ಅಮ್ಮ ಭಾರಿ ಅಂಡ ಲಾಸ್ಟ್ ಉಂಟಲ್ಲ ಬಂದಂತೆ ಮರ ನಾನಾದ ಪಿದಾಯ್ ಬಾತು ದೊಂದು ಕೊಡಪ ನೀರು ದೀವಿ ಒಂದಿತ್ತೆ ನೀರು ಲೈ ಬಲ ಅಮ್ಮ ಎತ್ತೇರಪ್ಪ ಅರೆ ಗೊತ್ತಾವನು
1: ಮಗನ್ ಪೋರ್ಚಿ
0: ಬಂದಿಜು ಅಂತಿಜರು ಅವು ಪಿದಾಯ್ ದಕ್ಕಳು ಬಂದ್ಪೇರ ಗಣೇಶ ಬೈಜ್ಯ ಮಗ ಓಡಿ ಬತ್ತೆ ಕೇರ್ನಾಗಲ್ ಬಂದ ಹಾಯ್ ಮರನದ ಅವ್ಳು ಇಲ್ಲೇ ಬಂದು ಅಪ್ಪಗರಪ್ಪ ಪಿದಾಯ್ ಒಂದು ಕೊಡಪನ ನೀರು ಲೈ ಅಂತ ಅಂಚನ ಪುರ ಮಂತೊಂದಿತ್ತಿನ
1: ಕಾಲ್ ಏರಂತು ನಮಸ್ಕಾರ
6: ಹಲೋ ಸರ್ ನಮಸ್ತೆ
1: ನಮಸ್ತೆ ಪಲ್ನೀರ್ ಒಂದು
6: ಮೆಚ್ಚಿನ ದೇವರ ಮೆಚ್ಚಿನ ಕೆಲಸ
0: ಮಾತಾರೆಗ್ಲ
6: ಖುಷಿತ ಬೇರೆ ಸರ್
1: ಪ್ರತಿಯೊಂದ ಸಹಕಾರ ಈ ಒಂದು ವ್ಯವಸ್ಥೆ ಎಡ್ಡಾವಡಿತ್ತಂಡ ಅದೇ ನೆಟ್ ಓವೇ ನಮ್ಮ ಜಾತಿ ಧರ್ಮ ಒಂದು ಪಕ್ಷ ಓಲ ತುಯರಜ್ಜಿ ಎಂದನ ಒಂದು ಪಕ್ಷದ ಆಪನ
0: ಆತೆ ಆತೆ
1: ಐದು ಬಕನ ಮಲ್ಪುರ ಜನ ಕೆಲಸ
0: ನಮ್ಮ ಸೇವೆ ನಮ್ಮ ಮಲ್ಪಡಿ ಏರ್ಲಾವಡೆ ಅರೆ ವಾ ಸಮಾಜದ ವಾ ಜಾತಿದಲ್ಲ ನಮ್ಮ ಕ್ಲೇಬೋದು ಸ್ಪಂದನೆ ಕೊರುಟು ನಮ್ಮ ಧರ್ಮ ನಮ್ಮ ಧರ್ಮ ನಮ್ಮ ಓರಿಪೌಟು ಆ ಧರ್ಮದಾರ ಬತ್ತೆ ಹಿಂಗೆ ಬೇಲೆ ಮಂತೆ ಅಕ್ಲೇಡ ನಮ್ಮ ಅಪ್ಪ ದಾರ ಕನೋಟು ಅಕ್ಲೇ ಖುಷಿ ಅವಳು ನಮ್ಮ ಇಟ್ಟು ಭೇದ ಭಾವ ತುಯ್ಯಾರಿ ನೆಂಚಿ ಯಾವ ನೀತಿ ಮುಟ್ಟಲ್ಲ ಅಂಚೆ
1: ಮತ್ತೆ
0: ಅಂಚಾದ ಎಂಕ್ಲೆಗಂಜಿ ಓಲು ತುಂಡಲ್ಲ ಒಂಜಿ ಜನಕ್ಕಳು ಎನ್ನುವಂಥದ್ದು ರಜ ಅಡ್ಡೆ
1: ಎನ್ನುವಂಥದ್ದು
0: ಕಷ್ಟ ಉಂಡು ಕಷ್ಟ ಇತ್ತನಲ್ಲ ಅವೇನು ಫೇಸ್ ಮಂತ ಒಂದು ಪೋನುಲ್ಲ ಹೆಂಚಿನಲ್ಲ ಎರಡಲ್ಲ ಇನ್ನೇ ಮುಟ್ಟ ಕೈ ನಟ್ಟಿನ ಜನ
1: ಅತ್ತೆ
0: ಕಷ್ಟ ಇತ್ತನ
1: ಮತ್ತೆ ಇತ್ತೆ ಗಣೇಶನ ಕಾರ್ಪೊರೇಷನ್ ಇಜ್ಜಿತ್ತೆ ಅದೇ ಇತ್ತೆ ಐದು ವರ್ಷ ಆಯ್ ಬೊಕ್ಕ ಇತ್ತೆ ಎಲೆಕ್ಷನ್ ಕಾತಂದು ಪೂರ ಟೈಮ್ ಇತ್ತೆಲ್ಲ ಲೆತ್ತಂದು
0: ಫೋನ್ ಮಂತಂದು ಇಲ್ಲೇರು ಪೂರೆಕ್ಲ ನಂಗೆ ಫೋನ್ ಮಾನ್ಪೇರು ಬಣ್ಣ ಜನಕ್ಕೆ ಗೊತ್ತು ಜೊತೆ ಕಾರ್ಪೊರೇಟರ್ ಆರೇ ಬಂದು ಹೆಂಗ್ಲೇನೇ ಫೋನ್ ಆಣಲ್ಲ ಇತ್ತಲ್ಲ ನಾವು ವೇಲೆ ಹಾಕ್ಲೇನೊಟ್ಟಿಗೆ ಸ್ಪಂದನೆ ಬರೋದು ಇಲ್ಲ ಮಲ್ಲ ಮಲ್ಲ ಇತ್ತನ ಅಧಿಕಾರ ಇಡಕ್ಲಡ ಪಾಂಡಿ ಮನ್ಪ ಒಂದು ಇಲ್ಲ ಎಡ್ಡ ಹೆಂಗೆ ಸಪೋರ್ಟಬಲ್ ಅದು ಇಲ್ಲೇ ಅಧಿಕಾರಿ ನಕ್ಲು ಮಂತ ಹೆಂಗ್ನೊಟ್ಟಿಗೆ ಫೋನ್ ದೇ ಪುನಃ ಇಟ್ಲಾವಡು ಇಟ್ಲಾವಡು ಎನ್ನ ಫೋನ್ ಕೊರೋದು ಎತ್ತದೆ ನಂಗೊಂದು ಸಹಕಾರ ಮಂತು ಕೊರು ಜನಕ್ಕೂ ನಮ್ಮನೆ ಅತ್ತೆ ನಮ್ಮ ಕಾರ್ಪೊರೇಟರ್ ಇದ್ದೀನಿ ಆಯ್ನ ನಮ್ಮನೆ ಜನಟ್ ಪೋಪೆ ಅನ್ ಮಲ್ಪೆ ಆಪಿನ ಏನು ಪುರ ಮಂತ್ ಕೊರ್ಪೆ
1: ಸೊ ಇದೊಟ್ಟಿಗೆ ಏನು ಕೆಲಸ ಎಲ್ಲ ಮಂತ್
0: ಏನು ಮಂತ್ ಒಂದಿಲ್ಲ
1: ಏನು ಟೆಂಪೊ
0: ಟೆಂಪೋ ಇತ್ತಲ್ಲ ಅವೇನೊಂದಿಲ್ಲ ಎಲ್ಲಿ ಎಲ್ಲಿ ಬಾಡಿಗೆ ಬರ್ತಾನೆ ಪೋಪೆ ಆಯ್ತಾ ನಾಡು ಫೋನ್ ನೋಡಿ ಅಕ್ಕಲೇ ಕಾಂಟ್ಯಾಕ್ಟ್ ಆಗೊಂದು ಮಂತ್ ಒಂದಿಲ್ಲ
1: ಸೊ ಇಲ್ಲಡೆ ಮಾತ ಈ ಒಂದು ಕೆಲಸಕ್ಕೆ ಮಾತ್ರ ಸಪೋರ್ಟಿವ್ ಇಲ್ಲ
0: ಸಪೋರ್ಟ್ ಇಲ್ಲ ಅದಿತ್ತಲ್ಲ ಅಂತೇಳಿ ಮಗೆಲ್ಲ ಆತೆ ಮಗೆಲ್ಲ ಒಂದು ಎಡ್ಡ ಬೇಲೆ ಡುಲ್ಲಿತ್ತು ತಂಚ ಆಯ್ನಟ್ಟು ಹೆಂಗೆ ಒಂಚೂರು ಇಲ್ಲದಕ್ಕೆ ತೊಂದರೆ
1: ತೊಂದರೆ ಓಕೆ ಇಂಜಿ ಕಾಲ್ ರೂಲ್ ಇದೆ ಅಂತ ತೂಕ ನಮಸ್ಕಾರ
7: ನಮಸ್ತೆ ಸರ್ ಜಯಪ್ರಕಾಶ್ ಇಕ್ಕೂರು
1: ಪಾತಲ್ಲಿ ಜಯಪ್ರಕಾಶ್
7: ಸರ್ ನಮಸ್ತೆ
0: ಸರ್ ನಮಸ್ಕಾರ
7: ಸರ್ ಇನ್ನಿ ಕಾರ್ಪೊರೇಟರ್ ಬಂಡ ಕಮಿಷನ್ ಕಾಪನ್ ಹಾಕಲು ಸುಳ್ಳು ಆಶ್ವಾಸನೆ ಕೊರ್ತಿನ ಹಾಕಲು ಇಂಚಿನ ಪೂರ ಸೆಟ್ ಜನಕ್ಕಳಿಗೆ ಬರ್ಪು ಸೆಟ್ ವಿಚಾರಲು ಕಾರ್ಪೊರೇಟರ್ ಬಂಡನೆ ಅಂಚಿನಲ್ಪ ಇರ್ನ ಅಂಚಿನ ಬೇಲೆ ಅವು ಈರ್ ಪಂಪಿನಿ ಬಂದತ್ತಿ ಲೋಕನೆ ಪಂಪಿನ ಬೇಲೆ ಇರ್ನ ಬೇಲೆ ಬಾರಿ ಎಡ್ಡೆ ಬೇಲೆ ಮಲ್ಸೊಂದಲ್ಲ ಸರ್ ಇರೆಗೆ ಎಡ್ಡೆ ಅವಡು ತುಂಬುದ ದಿನೊಟ್ಲ ಇರೆಡ್ದು ಮಸ್ತ್ ಸೇವೆ ಅವಡು ಮಸ್ತ್ ಜನಕ್ಕಲಿಗೆ ಮೇಯರ್ ಆಪಿನ ಒಂಜಿ ಸೌಭಾಗ್ಯ ಇರೆಗೆ ಬರಡು ಕುಡ್ಲದ ಮೇಯರ್ ಇರನೆ ಇರಡ ತೂಪಿನಂಚಿನ ಎಂಕ್ಲಿಗೆ ಪೂರ ಒಂಜಿ ಸೇವೆ ಕೊರ್ಪಿನ ಅವಕಾಶ ತಿಕ್ಕಾಡು
0: ಬಂದು ಎನ್ನ ಆಶಯ ಸರ್
1: ಖಂಡಿತ ಧನ್ಯವಾದ. ಪಂಡೇರ್. ಸೊ ಗಣೇಶನೇ ಮೇಯರ್ ಆವಡು ಆಶಾ ಯಾವೆ ದಯಪಂಡ ಜನಕ್ಲಿಗ್ ತುಲೆ ವ್ಯವಸ್ಥೆ ಉಲಾಯ್ಡ್ ಓಲ್ಲ ಸರಿಜ್ಜಿ ವ್ಯವಸ್ಥೆನೇ ಸರಿಜ್ಜಿ ಎಂದು ಮನಸ್ಸಡ್ ಬನ್ನಾಗ ಒರಿಯ ನೇರನ್ನ ತೂನಗ ಎನ್ನುಡ ಇಜ್ಜಿ ಈ ವ್ಯವಸ್ಥೆ ನಟ್ಟು ಒರಿಯಾಂಡಲ್ಲ ಸರಿ ಉಳ್ಳಿರತ್ತ ಅಂದ ಕೆಲವರ ಎನ್ನುಣ್ದು ಅವು ಮಸ್ತ್ ಅಗತ್ಯ. ಸೊ ನನ್ನಲ್ಲ ನಂಕ್ ರಾಜಕಾರಣದ ಮಿತ್ತು ಅತ್ತ ನನ್ನಲ್ಲ ನಂಕ್ ಕಾರ್ಪೊರೇಷನ್ದ ಕಾರ್ಪೊರೇಟರ್ನ ಕೆಲ ಮಿತ್ತು ಒಂಚೂರು ವಿಶ್ವಾಸ ಒರಿಯೋಡೊಂದಿತ್ತಂಡ ಅದಕ್ಕೆ ಕಾರಣ ಇಕ ನಂಚಿನ ಕೊಲ್ಲಿತ್ತಿನೇರ್ದ ಒಂಚೂರು ಆಂಡಲ್ಲ ಒರಿದು ಬಂದ ಧೈರ್ಯ ಮಾತಲ್ಲ ಹಾಳಾದ ಪೋಂಡ ಮಾತಲ್ಲ ತೆಟ್ಟದನ್ನು ಬಂಡ ಜನಕ್ಲೇ ಒಕ್ಕ ನಂಬಿಕೆನೇ ಪೂಜೆ ಓಟು ಬಾಡ್ನೆಲ್ಲ ಬಡ್ಸಿಂದ ಪೂಜೆ ರಾಜಕೀಯ ಬಂಡ ಈತೆಯಿಂದ ಹಾಕೊಂಡು ನಂಬಿಕೆ ಬರೀಪಾವು ನಂಚಿನ ಕೆಲಸ ಬಂದಾರ ಅಂಚದ ಇತ್ತ ಜನನಿಗೆ ಕಾಲ್ ಮತ್ತು ಪನೊಂದಿರ ಒಂದು ಅಗತ್ಯ ಮಾತ ಪನೊಂದಿರ ಸೊಟ್ಟಾದ ಗಣೇಶನ್ನ ಬೇತ ಬೇತೆ ರೀತಿ ಇದೆ ಬೇತೆ ಬೇತೆ ಮರಗಿಲ್ಲಿ ಕೆಲಸ ಮಂತೊಂದಾರೆ ನನ್ನ ಓಂಡ ಮನಸ್ಸಲ್ಲಿ ಒಂದು ಭಾರಿ ಮಲ್ಲ ಆಲೋಚನೆ ಶ ಒಂದು ಕೆಲಸ ಮಲ್ಪರೆ ಆಯ್ ಜತ ಅಂದಲ್ಲ ಇತ್ತಿನ ಕೆಲಸ ಬಾಕಿ ಇಲ್ಲ ನಾವು ಊರುಡು
0: ಕೊಂಚ ಆಶ್ರಮದ ಒಂದು ಆಸೆ ಇತ್ತು ಓ ವೃದ್ಧೇರಿನ ಒಂದು ವೃದ್ಧಾಶ್ರಮ ಮಲ್ಪಡು ಪ್ರಾಯದಕ್ಕೆ ಉಳ್ಳು ತೂಪೆ ಇತ್ತೆ ನಾಲ್ಕೈದು ಜನ ತೂಗೊಂಡು ಉಳ್ಳೆ ಅಕ್ಲ ಅಕ್ಲ ನಿಲ್ಲಾಡ್ಬೋದು ಅಕ್ಲ ಇದಲ್ಲ ಕೊರೊಂದು ಬತ್ತೊಂದು ಸಾಂಕೊಂದು ಉಳ್ಳೆ ನಾನೊಂದು ವೃದ್ಧಾಶ್ರಮ ಬೋರ್ಡು ಅಕ್ಲೊಂದು ಸಾಂಕೊಡು ಅಕ್ಲೊಟ್ಟಿಗೆ ಉಪ್ಪೊಟ್ಟು ಒಂದು ಒಂದು ಭಾರಿ ಆಸೆ ನಡೆದಾದ ನನ್ನ ನಮ್ಮ ಆಸೆನು ಪೂರ ದೇವ್ರ ನಡಪಾಯಡ ಖಂಡಿತ ಒಂದು ಅಂಚಿ ನಂಜಿ ಏರ್ಲ ಬುಡ್ದು ಬೇಡ ಹಿಂಗ್ ಲವ್ಲು ಅಂತೂ ದಾಖಲೆ
1: ಸೊ ಇದನ್ನ ವಾರ್ಡ್ ವ್ಯಾಪ್ತಿ ಮಂತ್ರ ಭಾರಿ ಎಡ್ಡೆ ಅಂದಿ ಏನು ನಮ್ಮ ಜೊತೆ ಗಣೇಶ್ ಕುಲಾಲ್ ಅವರು ಇದ್ದಾರೆ ಬೇರೆ ಬೇರೆ ಸಂಗತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ಬೇರೆ ಬೇರೆ ಸಂಗತಿಗಳು ಮತ್ತು ಪಟ್ಟಣೊಂದಲ್ಲಿರಿ ಒಂದು ಕಡೆಯಲ್ಲಿ ನಮಗೆ ಅವರ ಮಾತುಗಳು ಸ್ಫೂರ್ತಿ ಅವರು ಮಾಡುವಂಥ ಕೆಲಸಗಳು ನಮಗೆಲ್ಲರೂ ಕೂಡ ಮಾದರಿಯಾಗುವಂಥ ಕಾರ್ಯದಲ್ಲಿ ಅವರಿದ್ದಾರೆ. ನಿಜವಾಗಿ ಒಂದು ಸಮಾಜಮುಖಿ ವ್ಯಕ್ತಿತ್ವ ಅಂತ ನಾವು ಗುರುತಿಸುವಂಥ ನಿಟ್ಟಿನಲ್ಲಿ ನಮಗೆ ಅವರು ಕಾಣ್ತಾರೆ. ಇನ್ನು ಕೂಡ ಮಾತಾಡ್ತೇನೆ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇನೆ. ಕೇಳ್ತಾ ಇರಿ, ಇದು ರೇಡಿಯೋ ಸಾರಂಗ 107.8 FM.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಎಸ್, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗಣೇಶ್ ಕುಲಾಲ್ ಅವರಿದ್ದಾರೆ, ಮಾತಾಡ್ತಿದ್ದೇವೆ. ಅವರ ಜೀವನದ ಬೇರೆ ಬೇರೆ ಸಂಗತಿಗಳು ನಮ್ಮ ಜೊತೆ ತೆರೆದಿರ್ತಾ ಇದ್ದಾರೆ. ನೀವು ಕೂಡ ಯಾರಿಗಾದರೂ ಕರೆಯನ್ನು ಮಾಡಬೇಕು ಅಂತೇಳಿದರೆ ಖಂಡಿತವಾಗಿಯೂ ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949, ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು, ಗಣೇಶ್ ಕುಲಾಲ್ ಅವ್ರ ಜೊತೆ ಮಾತಾಡ್ಬೋದು ಅನ್ನೋದನ್ನು ಹೇಳ್ತಾ. ನನ್ನ ಗಣೇಶನ ಈ ಒಂಜಾದ ಜನ ಸಾಂಕೊಂದುಲ್ಲದ ಪಂಪಿನ ವಿಷಯ ಅಲ್ಲ ಎನಿಕೆ ಅಂದೆ. ಸೊ ಏರೇನು ಎಂಚ ಸಾಂಕೊಂದು ಪೂರ್ ಮಾತು
3: ಅನ್ನೋತ್ತ ಕುಲ್ಬಂಡ ಏರ್ಲ ಇಜ್ಜಾನಿನ ಕುಲ್ ಇಲ್ಲ ಪ್ರಾಯದ ಕುಲ್ಬರ ಉಪ್ಪೇರು ಅಕ್ಲೇದಲ್ಲ ಉಪ್ಪುಜಿ ಎರಡು ಜನ ಎರಡು ಮೂರು ಜನ ಉಳ್ಳೇರು ಕೊಜ್ಜೆರಡು ಜನ ಆನೂಲು ಉಳ್ಳೇರು ಐದು ಜನ ಉಳ್ಳೇರು ಅಕ್ಲೇದಾದ ಅನ್ನಲ್ಲ ತಿಂಗಳು ತಿಂಗಳು ದಾದ ಕೊರ್ದು ಅಕ್ಲೇನು ಅಕ್ಲೇನ ಆರೋಗ್ಯದ ಬಗ್ಗೆ ತೂಪಿನಿ ಚಪುರ ಅಂತ ಒಂದು ಉಳ್ಳೆ ಅಕ್ಲೇನಕ್ಕೆ ಇಲ್ಲ ಅಕ್ಲು ಒಂದು ಇಲ್ಲ ಉಪ್ಪೇರು ಅಂತ ಅಕ್ಲೇ ತೂ ಒಂದು ಮತ್ತೊಂದು ಹೋಪಿನ ದಾದ ತೆರೆ ಹೆಂಚ ಉಳ್ಳೇರು ಒಂಚೂರು ದಾಲ ಅಕ್ಲೇ ಇಲ್ಲ ಮಂತಿನಿ ಹಿಂಗಳು ಇಲ್ಲಾಡ ಹೆಂಚಿನ ಮಂತ ತಿಂಡಿ ಮತ್ತೆ ಕೊರ್ದು ಅಕ್ಲೇ ಮತ್ತ ಸಾಂಕೊಂದು ಇಲ್ಲ ಮಕ್ಕದಾಲ ಅಕ್ಲು ಹೆಂಕ ದಾಲ ಹೆಚ್ಚಿಗಮ್ಮ ಅಂಡ ಫೋನ್ ಮಾಡ್ಪೇರು ಹಿಂಚ ಹಿಂಚ ಆಪನ ಹುಷಾರು ಇಜ್ಜ ಹಂಚ ಹಂಚ ಬಂದವರ ಸ್ಥಳೀಯದ ಅಲ್ಪ ಡಾಕ್ಟರ್ನ ಅಕ್ಲೆ ಲೆಪ್ಪದ ಅಕ್ಲೆ ಟ್ರೀಟ್ಮೆಂಟ್ ಮಾಡ್ಪನ್ ಹಿಂಚ ಜನಪುರ ಮಾಂತದ
2: ಓಕೆ ಒಂದು ಕಾಲ್ ರೂಲ್ ಇರಿ ಅಂತ. ನಮಸ್ಕಾರ.
4: ಹಲೋ ನಮಸ್ತೆ.
2: ನಮಸ್ಕಾರ.
4: ನಾನು ಕುಸುಮಾಕರ್ ಕೊಟ್ಟಾರದಿಂದ.
3: ನಮಸ್ಕಾರ. ನಮಸ್ಕಾರ.
4: ಅಪಕಲ್ಯಾಣಿರ್ ಅಂಚಿನ ಸೇವೆ ಮಾಡಲು ಅವಕಾಶ ಬಲ್ಲಿ ಇರಲ್ಲ ಕಷ್ಟ ಬರ್ರೆ ಬಲ್ಲಿ
3: ಬಲ್ಲಿ
4: ಯಾರು ಯಾಕಡೊಂದು ಕೇಳುಗರು ಬಲ್ಲಿ ಅಕ್ಕ ಇರವೆ ನಿಮ್ಮಾಗಲ ಒಂದು ಮೇಯರ್ ಕಾರ್ಪೊರೇಟ್ ಒಬ್ರು ಆದು ಮೇಯರ್ ಅವು ಮತ್ತೆ ಹೆಂಗಲ್ಲಿ ಒಂದು ಖುಷಿ ನಲ್ಲ ಅಂಚಿನ ಅವಕಾಶ ತಿಕ್ಕೊಡಿರಿ ನಲ್ಲ ಅವು ಒಂದು ಮಲ್ಪುನ ಮನಸ್ಸು ತಿನ್ನಕಲ್ಲಿ ಗುಡ್ಪುಜಿಯರು ಜನಕುಲು ಆವಾಡು ಇನ್ನೊಂದು ದಾಲ ಕನಸಿತ್ತು ನನಸು ಆವಾಡು ದೇವರು ಹೆಂಗಲ್ಲೊಂದು ಆಶೀರ್ವಾದ
3: ಆಶೀರ್ವಾದ ಖಂಡಿತ
4: ಖಂಡಿತ.
3: ಪಲ್ಲಂಗ ನೇನ್ ಸಮಸ್ಯೆ ಸೇವೆ ಮಲ್ಪನಲ್ಲ ಪಿರಾವುಡು ನಂಕ್ ಬ್ಯಾನೆ ಉಂಡು
2: ಇದು ಅನುಭವ
3: ಆತರ ಅಂತ ಸುಮಾರು ಜನ ಬ್ಯಾನೆ ನಾನು ಕಾರ್ಪೊರೇಟರ್ ಆಮಿ ಹೆಂಗೆ ಪುದಾರ್ಲ ಇತ್ತು ಎಪ್ಪುಂಡು ಈ ಪೈರ ಕಾರ್ಪೊರೇಟರ್ ಬಂದ ಆ ಪುದಾರ್ ಪುರ ಇತ್ತು ಅವಿ ಪುರ ಸೈಸು ಅಂದೆ ಅನ್ನ ಇತ್ತೆಲ್ಲ ಬೋಂದುಳ್ಳೆ ಹಂಚ ಎಲ್ಲ ಒಳ್ಳೇರು ಇಜ್ಜಿಂದ ಆತ ಬಂದಿನ ಸತ್ಯ ನಮ್ಮ ಅಂಚನಗಳು ಪುರ ಸಮಾಜ ಸೇವೆ ಅಂತನ ಎಲ್ಲ ಎಲ್ಲ ಅಂಚನ ಇನ್ಸಲ್ಟ್ ಅಂತನಲ್ಲ ಒಂದು ಸಮಾಜ ಉಂಟು ಅಂದ ಅಕ್ಲೇ ಜಾನ ಅಕ್ಲೇನ ಇಲ್ಲಡೆ ಬೋದೆ ಆ ಮಂತದೆ ಅವೇ ಇಲ್ಲಾಡ್ಬೋದು ಅಕ್ಲೆ ಮಂತಿನ ಅಕ್ಲೇನ ಇಲ್ಲಡೆ ಬೋದೆ ಆ ಕೆಲಸ ಮಂತದೆ ಯಾನ ಅವನ ಮನಸ್ಸು ದೀಪುಚಿ ಸಹಜ ಅಕ್ಲು ಪಂಪಿನ ಸಹಜ ಹಿಂಗಳು ಮಲ್ಲ ಮಲ್ಲ ಜನ ಅವು ಬೇಲೆ ಮಂತದ್ವಿ ಅಂತ ಪುದಾರ್ ಬರ್ತೀನಿ ಕಾರ್ಪೊರೇಟರ್ ಆಗ್ಬೇಕು ಹಿಂಗೆ ಪುದಾರ್ ಬರ್ತೀನಿ ಆಯ್ಡು ದುಮ್ಮೆ ಆ ಮಂತ್ ಒಂದಿತ್ತೆ ಆ ಇಲ್ಲಾಗ್ಲ ಬೋನೆ ಆ ಮಂತ್ ಒಂದಿತ್ತೆ ಖಾಲಿ ಉಂಟು ಜನ ಏನತ್ತು ಅಂಚ ಪೋ ಕಾರ್ಪೊರೇಟರ್ ಆಗ್ಬೇಕು ಅವನಿ ದುಮ್ ಪೋಂದಿತ್ತೆ ಅನ್ ಪೋದೆ ಕಂಚ ಪಕ್ಕಡೆ ಹೋಗಿ ಜೈತದ ನನ್ನ ಲಾಭ ಕಂಚ ಇದಾದ ಈಗ ದಾಲತ್ತೆ ಅನ್ನೊಂದು ಮನಸ್ಥಿತಿ ಅನ್ನ ಮನಸ್ಥಿತಿಯೇ ಬೇತೆ ನಮ್ಮ ಅಲ್ಪನೇ ಬೇತೆ ಈಗ ಸುಮಾರು ಜನ ಬುದ್ಧಿವಾದ ಪುರ ಪಂಪೀರು ನಾನು ಆನ ಬೇಲೆನೆ ಎನ್ನ ದೈವ ದೇವರ ಕೊರ್ನ ಹಿಂಗೊಂದು ಆಶೀರ್ವಾದ ಆ ಬೇಲೆ ನನ್ನಲ್ಲ ಮೇಯರ್ ಎತ್ತಿ ಎಮ್ ಎಲ್ ಎ ತಿಕ್ಕನಲ್ಲ ಆ ಬೇಲೆ ನಮ್ಮ ಅಂತಂದೆ ಪೋಪೆ ಎನ್ನ ದೇವರ ಆರೋಗ್ಯ ಕೊರಿಯಾಡ ಖಂಡಿತವಾದ್ಲು ಆ ಬೇಲೆ ತನ್ನ ಹಿಂಗೆ ಕೈ ತಂದು ತಿಕ್ಕಿದನು ಎಡ್ಡೆ ತಿಕ್ಕಿದ್ನು ಎಡ್ಡೆ ಗೌರವ ತಿಕ್ಕಿದ್ನು ಎಡ್ಡೆ ಇನಿಮಿಟಲ್ಲೇನ ದೇವಿಯರ್ ಕೈ ಬಿಡ್ತಿದ್ದರು ಆ ಕೆಲಸ ಅಲ್ಲ ಫೋನ್ ಆಗಲ್ಲ
2: ಬೊಕ್ಕ ಗಣೇಶ ನೀ ರಾಜಕಾರಣ ಪಂಡಲವು ಕುಸಲತ್ತ
3: ಕುಸಲಜ್
2: ಇದ್ಯಾವ ಅನುಭವ ಆತನ
3: ಅನುಭವ ಆತ
2: ಅದೇ
3: ಅವೇ ಆ ಐಕ ಬತ್ತಿ ಬಕ್ಕ ನಂತರ ಅನ್ನ
2: ಒಂದು ಗಟ್ಟಿಯಾರ
3: ಗಟ್ಟಿ ಆತಜಿ ಅನ್ನ ಒಂದು ಎನ್ನ ವ್ಯಕ್ತಿತ್ವನೆಂತ ಬದಲಾವಣೆ ಒಂಚೂರು ಕಲ್ತೆ ಕೆಲವು ಜನಕುಲು ಹಿಂಗೆ ಅಡ್ವೈಸ್ ಮಾಡ್ತೀರಿ ಸುಮಾರು ಜನಕುಲು ಏನು ಆತ್ಮೀಯರು ಇರು ಇಂಚಪ್ಪೋಡು ಇರ್ನಲ್ಲಿ ಲಂಚಾಯರ್ ಬಲ್ಲಿ ಇರ ಸಮಾಜದ ಗೌರವ ಒಂದು ಸ್ಟ್ಯಾಂಡರ್ಡ್ ಆದ ಉಪ್ಪೋಡು ವ್ಯಕ್ತಿ ಅವೇನು ಹಿಂಗೆ ಒಂದು ಪಾಲಮ್ ಅಂತ ಮಂತ್ ಒಂದು ಇತ್ತೀರಿ ಜನಕುಲು ಇರು ಅವ್ರು ಅವೇನೇ ಅನ್ಬೋದೇನೊಂದು ಅಂತ ಒಂದು ಮತ್ತೆ ದುಮ್ಮೆ ಅನಂಚ ಜನ ಅನ್ಕೋಪಿ ಕೊಟ್ಟಿತ್ತೆ ಕೊಟ್ಟು ತೋಡು ಇರ್ನ ತೋಡು ಜಾತ ಒಂದು ಬೇಲೆ ತಂದಿತ್ತೆ ಜನಕ್ಕೆ ಸಮಾಧಾನ ಅವಳು
5: ನಿತ್ಯ ಮಲ್ಪಾಯರ್ಲ ಗೊತ್ತು ಮಲ್ಪು ಮಾತ್ರ ಮಲ್ಪಾವಳು
3: ಮಲ್ಪಾವಳು ಮನ್ಪಿನಂಜಿ ಕೆಲವರನ್ನ ಒಂದೇಟು ನನಗೆ ತೆರಿಯೋ ನೀ ಕರೆಕ್ಟ್ ಹಾಕಲು ಮನ್ಪಿನ ಬರ ಕರೆಕ್ಟ್ ಸತ್ ಕೆಲವು ಜನ ಹಿಂಗೆ ಸಪೋರ್ಟ್ ಆದ ನನ್ನ ಆತ್ಮೀಯರು ಕೆಲವರು ಪಂಡೇರು ಇದೊಂದು ಇನ್ನೂ ಪಡು ಇರೇ ಗೌರವ ಉಂಡು ಸಮಾಜ ಪನ್ಪೇರು ರಾಜ್ಪ ವಾರ್ಡ್ ವಾರ್ಡ್ ಇಲ್ಲ ಹಿರೇ ಅಂಜಿ ಕಾರ್ಪೊರೇಟರ್ ಅದು ಎಡ್ಡೆ ಪುದಾರಿ ತಿನ್ನಾರು
5: ವಿಷಯ
3: ಎಡ್ಡೆ ತನಕ ಹಾಕಲು ಪನ್ಪಿನ ಅವೇ ನಮಕೇ ನೋಡು ಕಾರ್ಪೊರೇಟರ್ ಪನ್ಪಿನ ಅವು ಕಾರ್ಪೊರೇಟರ್ ಅವು ಆಯ್ನ ಗೌರವ ಉಂಟು ಕೆಲವರು ಇಲ್ಲೇರಿ ಅಂಶ
5: ಆಯ್ತು ಒಟ್ಟಿಗೂ ಉರುವ ಪನ್ಪಿನ ಪ್ರದೇಶ ಪರಿಮಲ್ಲ ಸಂಘ ಸಂಸ್ಥೆ ಹೈಯೆಸ್ಟ್ ಟೀಮ್ಲು ಗ್ರೌಂಡ್ ಉರುವದ ಒಂದ್ ದೇವಸ್ಥಾನ ದೈವಸ್ಥಾನ ಅದೇ ಜವನೇರ್ನ ಮಲ್ಲ
3: ಟೀಮ್ ಉಂಟು
5: ಸೊ ಮಾತೆಕ್ಲ ತಾರ ಯಾಕಾರೆ ಗಣೇಶ ನೆನೆಬೋಡು
3: ಕ್ರಿಕೆಟ್ ಉರುವದ ಗ್ರೌಂಡ್ ಕ್ರಿಕೆಟ್ ಯಾನೆ ತಾರ ಹಾಕು ನೆಚ್ಚ ಅವಳ ಹೆಂಕ ಊರಿ ಜಾವ್ ಗ್ರೌಂಡ್ ಎನ್ನ ವಾರ್ಡಿಗೆ ಬರ್ಪು ಜಾವ್ ನಿಜಾವತ್ತು ಆಮೇಲೆ ಲೆಪ್ಪನೇನ ಹೆಲ್ಪ್ ಆ ಕ್ಲೀನಿಂಗ್ ಅವಡಿ ಐದಾಲ್ ಎತ್ತನಲ್ಲ ಫಸ್ಟ್ ಇನಾಗ್ರೇಷನ್ ಮ್ಯಾಚ್ ಇತ್ತು ಎನ್ನೇ ಲೆಪ್ಪಿರು ಇಷ್ಟ ಮತ್ತು ಕೊರ್ಪ ಎನ್ನ ಅಕ್ಲನ ಬಂದು ಯಾನ್ ದೂರ ಉಂಟು ಬೇತ ವಾರ್ಡ್ ಮಾರಿ ಎನ್ನ ಜನಕ್ಕೂ ಯಾಮ್ ಬೋಡತೆ ಅಕ್ಲಿಗೆ ನಮ್ಮ ಅಕ್ಲಿಗೆ ಹೆಲ್ಪ್ ಮಾಡ್ಕೊಂಡು ಅತ್ತೆಗೆ ಪೋಪಿನಿ ಪಕ್ಕ ಕೆಲವರು ಎನ್ನ ವಾರ್ಡ್ ಹತ್ತ ವಾರ್ಡ ಬರಲಿ ಅಂತ ಅಂಚೆ ಇನಿ ಮುಟ ಆ್ಯಮ್ ಬಂತೀಚಿ
5: ಬೇತೆ ಒಮ್ಮತ್ತು ಅಭ್ಯಾಸ ಉಂಡು ಗಣೇಶನ ಬೇತದ ಅದನ್ನೆಲ್ಲ ಒಬ್ಬನ ಮತ್ತೊಂಡ
3: ಅಭ್ಯಾಸ ಕ್ರಿಕೆಟ್ಗೆ ಒಬ್ಬಂದಿತ್ತೆ ಅಂದು
5: ಟೈಮ್
3: ಯು ಎಫ್ ಸಿ ಕ್ಲಬ್ ಇತ್ತಾನೆ ಐ ಟಿ ಅಂಕ್ಲಿಗೆ ಒಬ್ಬಂದಿತ್ತ ಕ್ರಿಕೆಟ್ಗೆ ಒಬ್ಬದು ಅವೇ
5: ನಿತ್ಯಗೊಬ್ಬರ
3: ಪುರ ಆಪೂಜಿ ಪುರುಸೋತಲ್ಲ ಪ್ರಾಯಲ ಆಂಡತೆ ಅಂತ ಇತ್ತ ದುಮ್ಮದಲಾಕ ಒಂದು ಆಪೂಜಿ ಬಾಡಿ ಪುರ ಕೇಂಚಿ ಬೆನರ್ ಎತ್ತನೆ ಎತ್ತಲ
5: ಬಂತ
3: ವರ ನಮ್ಮ ಬ್ರಹ್ಮಗಲ ಸದಾನಿ ಪುರ ಅಲ್ಪ ಬೇಲೆ ಮಲ್ಪನ ಎತ್ತಲ ಪೂರೇ ಕ್ಲಬ್ ಒಪ್ಪ ದೈವ ದೇವಸ್ಥಾನ ಪೂರ ಸೇವೆ ಹೆಂಚಿನ ಸೇವೆ ಎತ್ತನಲ್ಲ ಮನ್ಪೆ ರಾತ್ರಿ ಎತ್ತು ಕೊಡ್ತಾನಲ್ಲ ಎತ್ತಲ್ಲ ಹೆಂಗ ಮಾರಿಗುಡಿ ಜಾತ್ರೆ ದಾನಿ ಇಡೀ ಇಡೀ ರಾತ್ರಿ ಮಟ್ಟ ಉಂಟು ಯಾರು ಸೇವೆ ಅಂತಂದು ಚಾಕ್ಲೆಗ್ಲೈನ್ ನಮ್ಮಿತ್ತು ಭಾರಿ ಅಭಿಮಾನ ಹೆಂಚಿನ ಹಾಕಲು ಹೆಂಗ್ ಕಾರ್ಪೊರೇಟರ್ ಅದು ಪನ್ಪೇರ್ ಅತ್ತ ಆಡಿದ ಮುಟ್ಟೆಸರ್ ಇದು ಮೇಯರ್ ಅದು ಹೊರಡು ಅಂತ ಅಂಚಿನ ಬರ ಹಾಕ್ಲೇನ ಆಶೀರ್ವಾದ ಅತ್ತೆ ಮಂತಿನ ಹಾಕಲು ಅಂಚ ಪನ್ಪೇರ್ ಅವನಿಗೆ ಖುಷಿ ಆಪನು
5: ಸಂತೋಷ ಗಣೇಶನ ಮಸ್ತ್ ವಿಷಯ ನಮ್ಮ ಪಟ್ಟುಂಡರು ಇದೊಂದು ಪಾತ್ರ ನಾಯಕರೊಂದು ಪಾತ್ರ ಪಂಡರ್ ಮಾತೆಲ್ಲ ಬಂದ್ಬೇರೆ ದೈವ ದೇವರನ್ನ ಆಶೀರ್ವಾದ ಇದು ಒಂದು ಸೇರ್ಪಾಯ ಆತ್ಮಲದ
3: ನಾವು ಖಂಡಿತ
5: ಉಂಟು
3: ಕೊರೋನಾ ಬಣ್ಣ ಹಾಕ್ಲಿ ನಾವು ಮೊನ್ನೆ ತೂನಾಗೆ ಬೇಜಾರ ಒಂದಿತ್ತು ಬಾಡಿನ ಪೂರ ಕಟ್ಟದು ಕೊರ್ಪಿನತೆ ದೆಪ್ಪರ ಒಂದು ಖಾಲಿ ವೈಟ್ ಪ್ಲಾಸ್ಟಿಕ್ ಇತ್ತು ಅವಿನ ದೆತ್ತದೆ ಹಾಕ್ಲಿ ನೀರು ಪೂರ ಕೊರೋನಿತ್ತೆ ನಾ ತೂನಾಗೆ ಹೆಂಗೆ ಆತಿಂದ ಒಂದಿತ್ತು ಬಾಡಿ ಏರು ಆಂಡಲ್ ನಮ್ಮ ಆಂಡಲ್ ಆತೈತೆ ಅಂಚ ಯಾರು ಬರಲಿ ಅಕ್ಲಕ್ಲ
5: ಬಕುಂಜಿ ಗಣೇಶ ನೀ ಪ್ರಾಯದ ಕುಲ್ ತೀರ್ಪು ಒಪಿನಿಯನ್ ಇರ್ತಲ್ಲ ಎಲ್ಲೆಲ್ಲೇ ಪ್ರಾಯದ ಕುಲ್ ತೂರಗ ಮಕ್ಕಳೆಲ್ಲ
3: ಭಾರಿ ದುಃಖ
5: ಅದೇ
3: ದುಃಖ ಅಪ್ಪನ ಬಂದಾಗ ಮುಟ್ಟನ್ನೇನು ಮನ್ಪುನೇ ಬರ್ಚಿಂದ ಅಪ್ಪನ ಅದು ವಿಧಿ ಇಜ್ಜಿ ಮಲ್ಪಡೆ ಅಪ್ಪ ದೇವ್ರು ಕೊಡ್ತೀನಿ ಆಯುಸತೆ ಏತದ ಅದಂತ ಆ ಟೈಮ್ ಡಾಕ್ಲು ಪೋಡೆ ಅಪ್ಪಗ ನಮ್ಮ ಅವೇನು ಪೊರ್ಲುಡೆ ಕಡಪಡ್ದು ಕೊರೋಟು ಕೆಲವರೇ ಅವೇ ಬೇಜಾರಪ್ಪ ಅಂದಲ್ಲ ಅಕ್ಲೇನ್ ಅಕ್ಲೇ ವಿಧಿ ವಿಧಾನ ನೋಡಿ ಅಕ್ಲೇ ಮಂತುಂಡ ಅಕ್ಲೂ ನನ್ನ ಆತ್ಮ ದೇವ್ರನ್ನ ಪಾದ ಸೇರ್ನು ಬಂದು ನನ್ನ ದುಮ್ಮದ ಅಕ್ಲೇ ನಂಬಲಿಕ್ಕೆ ಆ ಕ್ರಮ ಅಕ್ಲೇ ಮಲ್ಪೋಡು ನಿಜ ನಮ್ಮ ಇಂಚ ಬಂದು ಬಿಟ್ರೆ ಬರಲಿ ಸೇರ್ನೇ ನಂಗೆ ತೃಪ್ತಿ ಇದ್ದಾನೆ ಅವೇ ಬಂದಾಗ ಬತ್ತಲೆ ಪೋನ ಕತ್ತಲೆ ಬಲ್ಲ ಕಣಿ ನಡುತ್ತೊಂದು ಜೀವನ ನಮ್ಮ ಇಂಚಿನ ಮಲ್ಪೊಂದು ಆ ದೇವರೇ ಗೊತ್ತು ಆರು ನಡಪ ಅವೇ ದಾದನೆ ಅನ್ನ ದೇವ್ರು ಅನ್ನ ಕೈಟು ಮಂತೊಂದು ಇಲ್ಲೇ ರೀ ನನ್ನ ಖಂಡಿತ ನನ್ನ ದುಂಬಾಗ್ಲ ಅಂಜಿನ ಸಾಯ್ವೆತ್ತಿನ ಏರ್ಲೆತ್ತನಲ್ಲ ಪಾಪ
5: ಖಂಡಿತ ಗಣೇಶನ ಭಾಳ ಸಂತೋಷ ಒಂಜಿ ಗಂಟೆದ ಪೊರ್ತು ನಮ್ಮ ಬಾತೇರಿಯ ಮಸ್ತ್ ಜನ ಕಾಲ್ ಮಂತೀರಿ ಅಕ್ಕನ ಅಕ್ಕನ ಅನುಭವ ಬಂಡಿಯದೆ ಕಡೆಕಾದ ನಮ್ಮ ಕೇನೊಂದು ಪುನಂಚಿನ ಮಾತ ಈ ಕೇಳುಗೇರ್ದ ಅದರಲ್ಲಿ ಅಕ್ಕಲಿಗೆ ದಾದ ಬನ್ಪಾರ
3: ಖಂಡಿತ ಜನಕ್ಕಲಿಗೆ ನಮ್ಮ ಮಂಚಿನ ಬೋರ್ಡ್ ಸಮಾಜ ಏನಂತೂ ನಾನು ಅವ್ರಿಗೆ ಕಲ್ತಿಲ್ಲ ಹೆಂಗ ಮಲ್ಲ ಒಂದು ಸಂತೋಷನೆ. ದೈವನ ಅಂಚಿನ ಒಂಜಿ ಗಲ್ಲಿ ಗಲ್ಲಿಡ ಅಂಚಿನ ಇತ್ತೆರಡ ಈ ಕಷ್ಟದ ಕ್ಲಿವರ ಸಹಾಯ ಅವು ಪಂಪಿನ ಒಂಜಿ ಉದ್ದೇಶ. ನಾನು ಎನ್ನೆಗೋಸ್ಕರ ಯಾರು ಮನ್ಪುನ ನಾನು ಎನ್ನಾಡ್ತೀನಿ ನಾನವರಿಗೆ ಪುಟ್ಟೋಡು ಎನ್ನಂತೂ ನಾನವರಿಗೆ ಕಲ್ಪೋಡು ಇಂಚಿ ನಾ ಓಲ್ ಕಷ್ಟ ಕಾಲವಿಲ್ಲ ಎನ್ನಂಚನೆ ಕುಲ್ಲಪೋದು ಬೆಂದೇಡ ಆತ ಜನಕ್ಲೇಗೆ ನಮ್ಮ ಒಂದು ಆಭಾರಿ ಆದ ಉಪ್ಪು ಅಕ್ಲಿ ಗ್ಯಾಪಲ್ಲ ಮಕ್ಕಳಿಗೆ ಮನೆ ಕಾತೊಂದು ಉಪ್ಪಿರ್ ನನ್ಕ್ಲೆ ಸಾಯಿಗೇರ್ಲಿ ಇಜ್ಜರತ್ತ ಅಂಚ ನಮ್ಮನ್ನು ತಯಾರಾಂಡ ಆವಡು ಪಂಪಿನ ಯುದ್ಧ ಯಾನೆ ಎನ್ನನೆ ಬಂದಲತ್ತು ನಮ್ಮ ಸಮಾಜಕ್ಕೆ ನಮ್ಮ ದಾದಾನೆಲ್ಲ ಕೊರಡು ಸಮಾಜ ನಂಗೆ ಸುಮಾರು ಕೊಡ್ತು ಅಪ್ಪಮ್ಮನ ಅಪ್ಪಮ್ಮ ಪುಟ್ಟಾದಿ ಬಾರ್ದಿನೇ ಮಲ್ಲ ನಮ್ಮ ಅಂಚಿನ ಅವನ ಕಂತಿದ್ದು ನಮ್ಮ ಕೊಂಜಿ 10-15 ವರ್ಷ ಮಟ್ಟ ಸಾಂಕುದು ಮನ್ನಾಗ ಅಕ್ಲನ ಆ ಋಣ ಈ ಮುಖಾಂತರ ಅಕ್ಲೆ ಸಂದಾವಡು ಪಂಪಿ ನನ್ನ ಆಸೆ ಅಂಚ ಇಂಚ ಮಂತೊಂದು ಹೆಂಚನ ಎತ್ತ ನಂದು ನನ್ನ ಅಪ್ಪ ಅಮ್ಮಗೆ ಸಂದನಂತ ಎನ್ನ ಈ ಋಣ
5: ಬಾರೆಡ್ಡೆ ಪಾತ್ರ ಬಂಡರು ಗಣೇಶನ ಸಂತೋಷ ಅಂಡ್ ಒಂಜಿ ಗಂಟೆದ ಪೊರ್ತು ಇಂಕಲೊಟ್ಟಿಗು ಬತ್ತದ ಈ ಒಂಜಿ ಸಮಾಜಮುಖಿ ಕಾರ್ಯಕ್ರಮ ಈ ಪಾತ್ಯರ್ನಿಕ್ ಇದು ಎನ್ನು ದಿನ ದಾದೊಂಡು ಈ ಮಾತ ಸೇವೆ ಮನ್ಪೋಡು ಒಂದು ಇತ್ತಂಡ ಆರೋಗ್ಯ ನಮ್ಮ ರೆಡ್ಡಿ ಪೋಡು ಸೊ ದೇವರಿ ಆರೋಗ್ಯನ ಕೊರಡಿ ಇದು ಎನ್ನು ದಿನ ಮಾತ ಆವಡ್ ಜನಕಲ್ನ ಅಭಿಲಾಷೆ ಇದನ್ನ ಅಭಿಲಾಷೆ ದಾದೊಂಡು ಅವಳ ಮಾತ ಆವಡ್ ಐದು ಮಾತಿರ್ದ ಮಲ್ಲದಾದ ಬಂಡೆ ಇದನ್ನ ಮನಸ್ಸಿತ್ತೆ ಹೆಂಚೊಂಡು ತೋಲೆ ಹಂಚನೆ ಒಪ್ಪಾಡು ಭಾರಿ ಅಗತ್ಯ ಮನ್ಪೋಡು ನಿಸ್ವಾರ್ಥವಾದ ಮನ್ಪೋಡು ಬಂದು ಮನಸ್ಸು ಉಂಡದೆ ಅವರಿಯೂನ ಭಾರಿ ಮುಖ್ಯ ಅಂಚಿನ ಶಕ್ತಿ ದೇವೆ ಕೊರಡು ಬಂದು ಹಿಂಗೆ ರೇಡಿಯೋ ಸಾರ ಅಂಗಡಿ ಹಿಂಗಲ ಆಶೆ ಹಿಂಗಲ ವಿಶ್ವಾಸ ಕುಡೊಂದ್ಸರ್ತಿ ರೇಡಿಯೋ ಸಾರಂಗದ ಶ್ರೋತೃಗಳೇ ಇಷ್ಟು ಹೊತ್ತು ನಮ್ಮ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಶ್ರೀ ಗಣೇಶ್ ಕುಲಾಲ್ ಅವರಿದ್ದರು. ಅವರ ಮಾತೆ ಜೀವನದ ಅವರ ದಾರಿಯನ್ನು ಅವರ ಬದುಕನ್ನು ಅಥವಾ ಅವರು ಇರುವಂಥ ರೀತಿಯನ್ನು ನಮಗೆ ತಿಳಿಸಿಕೊಡುತ್ತೆ. ಇದೆಲ್ಲವೂ ಕೂಡ ನಮಗೆ ಸ್ಫೂರ್ತಿ ಅನ್ನೋದನ್ನು ಹೇಳ್ತಾ ಇದಿವತ್ತಿನ ಸಮಾಜಮುಖಿ ಕಾರ್ಯಕ್ರಮ ಮುಂದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಾ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
5: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
6: ಹಲೋ ಪುಟ್ಟ.
4: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
6: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
4: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಇನ್ಕೊಂದ್ಸಲ ಹೇಳಿದ್ದೆ, ಯಾರೊಬ್ಬರು ದಾನ ಕೊಟ್ಟಿರ್ತಾರೆ ದೇವಸ್ಥಾನದಲ್ಲಿ, ಒಂದು ಟ್ಯೂಬ್ಲೈಟ್ ದಾನ ಕೊಟ್ಟಿದ್ರು ಯಾರೊಬ್ಬರು, ಬೆಳಕೇ ಬರಲ್ಲ ಹೊರಗಡೆ. ಯಾಕೆ ಗೊತ್ತಾ? ಆ ಟ್ಯೂಬ್ಲೈಟ್ ತುಂಬ ಬರೆಸಿದ್ದಾರೆ ಇಂಥವ್ರು ಕೊಟ್ಟದ್ದು ಅಂತ ಬರ್ಣದಿಲ್ಲ. ಇದು ಯಾವುದಕ್ಕೆ ಬೇಕು ಅಂತ ಮಾಡಿದ್ದೇನೆ ಅಂತಂದರೆ, ದೇವಸ್ಥಾನ ನಾ ಕಟ್ಟಿಸಿದ್ದೇನೆ. ಇದೆಲ್ಲ ಭಾಳ ಕಡೆ ಚರ್ಚೆ ಆಗಿದೆ. ದೇವಸ್ಥಾನ ಕಟ್ಸೋರು ಯಾರು? ಸ್ವಾಮಿ ವಿವೇಕಾನಂದರಿಗೆ ಅನುಭವ ಆದದ್ದು. ಹಿಮಾಲಯಕ್ಕೆ ಹೋದಾಗ ಒಂದ್ಸಲ ಕೂತಿದ್ದರು, ಆ ದೇವಿ ದೇವಸ್ಥಾನ ಬಿದ್ದು ಹೋದದ್ದು ನೋಡಿ ಧ್ಯಾನದಲ್ಲಿ ಕೂತವರು ಹೇಳಿದ್ರಂತೆ, ದೇವಿ ಇಂಥ ಅನ್ಯಾಯ ಆಗಿದೆ, ನಾನು ಹೋರಾಡಿ ದೇವಸ್ಥಾನ ಕಟ್ಟಿಸ್ತೇನೆ, ನಿನಗೆ ಯಾರು ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅಂತಂದಾಗ ಅವ್ರ ಮನಸ್ಸಲ್ಲಿ ಹೊಳಿತಂತೆ, ನೀನು ಯಾರಪ್ಪ ಕಟ್ಸೋದಕ್ಕೆ? ಜಗನ್ಮಾತೆ ಅಂತೀಯ ನನಗೆ, ಜಗನ್ಮಾತೆ ಆದರೆ ಒಂದು ದೇವಸ್ಥಾನ ಕಟ್ಸ್ಕೊಳೋಕ್ಕಾಗಲ್ವ ನನಗೆ? ನಾನು ಕಟ್ಸ್ಕೋತೀನಿ, ತಲೆ ಮಾಡಬೇಡ ನೀನು. ತಕ್ಷಣ ಅವ್ರು ಕೆಟ್ಟ ಅನ್ನಿಸ್ತಂತೆ, ಛೇ ನಾನು ಕಟ್ಟಿಸ್ತೀನಿ ದೇವಿಗೆ ದೇವಸ್ಥಾನ ಅಂದರೆ ಹೇಗೆ ಅಂತ. ನಾನು ಮಾಡಿದ್ದೇನೆ ಮನಸ್ಸಿನಲ್ಲಿ ಹೊಳಿಬಾರ್ದು. ಮಾಡಿದ್ದೇನೆ ಎನ್ನದಿರಾ ಲಿಂಗಕ್ಕೆ, ಮಾಡಿದ್ದೇನೆ ಎನ್ನದಿರಾ ಜಂಗಮಕ್ಕೆ. ನೋಡಿ, ಅವ್ರಿಗೆಲ್ಲ ಅನುಕೂಲ ನಾನೇ ಮಾಡಿದ್ದು. ಜಂಗಮರಿಗೆಲ್ಲ ಶಿವನಿಗೆ ಮಾಡಿದೆ ಅನ್ನಬಾರ್ದು, ಶಿವಶರಣರಿಗೆ ಮಾಡಿದೆ ಅನ್ನಬಾರ್ದು. ಮಾಡಿದೆನೆನ್ನದಿರು, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದದ್ದಡೆ ನಾನು ಮಾಡಿದೆ ಅಂತ ಅನ್ನೋದು ಮನಸ್ಸಿನಲ್ಲಿ ಇಲ್ಲದೆ ಹೋದಾಗ ನಿಂದೊಂದು ಅವಿಭಾಜ್ಯ ಕೆಲಸ ಅದು ಮಾಡ್ತಾ ಹೋಗುದು, ಪ್ರೀತಿಯಿಂದ ಮಾಡುವಂಥ ಕೆಲಸ. ಅದನ್ನು ಮಾಡಿದೆ ಅಂತ ಅಹಂಕಾರ ನಿನ್ನಲ್ಲಿ ಮೂಡದೆ ಹೋದರೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಬೇಡಿದ್ದನ್ನು ಕೊಡ್ತಾನೆ, ನಿನ್ನ ಮನಸ್ಸಲ್ಲಿ ಇದ್ದದ್ದೆಲ್ಲ ಕೊಡ್ತಾನೆ ಯಾವಾಗ ನಾನು ಮಾಡಿದೆ ಅನ್ನುವಂಥ ಭಾವ ಬರದೇ ಹೋದಾಗ. ಇಂಥವ್ರು ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಹಾಗೆ ಹೋಗಿದ್ದಾರೆ. ದೊಡ್ಡ ದೊಡ್ಡ ಸಾಧನೆ ಮಾಡಿ ನಾನು ಏನೂ ಮಾಡಲಿಲ್ಲ ಅಂತ ಹೇಳಿದವರು ಇದ್ದಾರೆ, ಈಗ ಸಾಧ್ಯ ಇದ್ದಾರೆ. ನನಗೆ ತಕ್ಷಣ ಇತ್ತೀಚೆಗೆ ನೆನಪಾಗುವಂಥದ್ದಂದರೆ ಮಹಾತ್ಮ ಗಾಂಧಿಯವ್ರದ್ದು. ಸ್ವಾತಂತ್ರ್ಯ ಸಿಕ್ತು 15 ಆಗಸ್ಟ್, ಧ್ವಜ ಬ್ರಿಟಿಷ್ ಧ್ವಜ ಇಳಿಬೇಕು, ಯೂನಿಯನ್ ಜಾಕ್ ಇಳಿಬೇಕು, ನಮ್ಮ ಭಾರತ ತ್ರಿವರ್ಣ ಧ್ವಜ ಮೇಲೆ ಏರಬೇಕು, ರೆಡ್ ಫೋರ್ಟ್ ಮೇಲೆ ಫಂಕ್ಷನ್ ಆಗಬೇಕು, ಜವಾಹರಲಾಲ್ ನೆಹರು ಹಾರಿಸ್ಬೇಕು, ಧ್ವಜ ಹಾರಿಸ್ಬೇಕು. ಗಾಂಧೀಜಿ ಎಲ್ಲಿದ್ದರು? ನನಗೆ ಯಾವಾಗಲೂ ಈ ಪ್ರಶ್ನೆ ನನಗೆ ಕಾಡುತ್ತೆ. ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆದರೆ ಬಾಗಿಲಲ್ಲಿ ನಿಂತ್ಕೊಂಡು ನಾನೇ ಮಾಡಿದ್ದು ಅಂತ ಎಲ್ಲರೂ ಹೇಳ್ಕೊಂಬರ್ತೇವೆ. ಈ ಸ್ವಾತಂತ್ರ್ಯ ಏನು ನಡೀತಲ್ಲ, ಕೋಲಾಹಲ ನಡೀತಲ್ಲ, ಇದ್ರ ಮುಂಚೂಳಿಯಲ್ಲಿದ್ದಂತಹ ಗಾಂಧಿ ಸ್ವಾತಂತ್ರ್ಯ ಸಿಕ್ಕಾಗ ಸಂಭ್ರಮದಲ್ಲಿ ಎಲ್ಲಿದ್ದರು? ಸಂಭ್ರಮದಲ್ಲಿ ಇರಲೇ ಇಲ್ಲ, ಅವರು ದಿಲ್ಲಿಯಲ್ಲೇ ಇರಲಿಲ್ಲ, ಕಲ್ಕತ್ತಾದಲ್ಲಿ ಉಪವಾಸ ಕೂತಿದ್ರು. ಅಲ್ಲಿ ಹಿಂಸೆ ಆಗಿತ್ತು, ಇದಾಗಿ ಕೋಪವಾದ ಹಾಗೆ ಹಿಂಸೆ ಆದಾಗ ಮೌಂಟ್ ಬ್ಯಾಟನ್ ಭಾಳ ಚೆನ್ನಾಗಿ ಹೇಳ್ತಾರೆ, ಇಫ್ ವೈಲೆನ್ಸ್ ಬ್ರೇಕ್ಸ್ ಔಟ್ ಇನ್ ಕಲ್ಕಟ್ಟಾ ಇನ್ ದ ನ್ಯಾರೋ ಸ್ಟ್ರೀಟ್ಸ್ ಆಫ್ ಕಲ್ಕಟ್ಟಾ, ನೋ ಆರ್ಮಿ ಕ್ಯಾನ್ ಸೇವ್ ಇಟ್. ಕಲ್ಕತ್ತೆಯ ಸಂಧಿ ಗೊಂದಿಗಳಲ್ಲಿ ಹಿಂಸೆ ಶುರು ಆದರೆ ಯಾವ ಸೈನ್ಯ ನಿಲ್ಲಿಸೋಕೆ ಸಾಧ್ಯ ಇಲ್ಲ. ಬಟ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಒನ್ ಮ್ಯಾನ್ ಆರ್ಮಿ. ಒಬ್ಬ ಮನುಷ್ಯ ಒಬ್ಬ ಸೈನ್ಯಂಗೆ ಕೆಲಸ ಮಾಡೋದು, ಗಾಂಧಿ ಕ್ಯಾನ್ ಡೂ ಇಟ್. ಅಲ್ಲಿ ಹೋದರು, ಅಲ್ಲಿ ಕೂತು ಉಪವಾಸ ಮಾಡ್ತಾಯಿದ್ರು. ನೆಹರು ಫೋನ್ ಮಾಡಿದ್ರಂತೆ ಅವರಿಗೆ, ಬಾಪು ಇವತ್ತು ಇದ್ದಿದ್ದಲ್ಲ ಕಾರ್ಯಕ್ರಮ ಬರಬೇಕಲ್ಲ ನೀವು ಅಂತ, ಸಂಭ್ರಮ ಇದೆ ಬರಬೇಕು ಅಂತ. ಗಾಂಧೀಜಿ ಹೇಳ್ತಾರೆ, ಸಂಭ್ರಮ ಯಾರಾದರೂ ಆಚರಿಸ್ಬೋದು, ನನ್ನ ಕೆಲಸ ಇದೆ ಇಲ್ಲಿ ಅಂತ. ನೋಡಿ, 200 ವರ್ಷಗಳ ಹೋರಾಟ ಇದ್ದದ್ರಲ್ಲಿ ಕೊನೆಗೆ ಮುಂಚೂಣಿ ನಿಂತ್ಕೊಂಡು ರಾಷ್ಟ್ರಪಿತ ಅನ್ನಿಸ್ಕೊಂಡವರು ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮದಲ್ಲಿ ಬರದೇನೆ ಆ ಕರ್ತವ್ಯಕ್ಕೋಸ್ಕರ ಉಪವಾಸ ಕೂತಿದ್ರು. ಅಲ್ಲಿ ಹೋಗಲಿಲ್ಲ, ಸಂಭ್ರಮಕ್ಕೆ ಹೋಗಲಿಲ್ಲ ಅವರು. ಇದು ಭಾಳ ದೊಡ್ಡದು ಅನಿಸೋದು ನನಗೆ.

0: रेडियो सारंग 107.8 FM
1: ಇನ್ನೊಂದು ಮುಖ್ಯವಾಗಿ ವಿಚಾರ ಹೇಳ್ತಾರೆ ಬಸವಣ್ಣವರು. ನಾವು ಸೇವಕರು, ಶಿವ ಯಜಮಾನ. ಯಜಮಾನ ಹೇಳಿದ ಕೆಲಸ ಮಾಡೋದು ಶಿವ ಸೇವಕನ ಕೆಲಸ. ಸೇವಕ ಹೇಳ್ತಾನೆ, ಯಜಮಾನರು ಹೋಗೋಂದ್ರೆ ಹೋಗ್ತಾನೆ, ಬಾ ಅಂದರೆ ಬರ್ತಾನೆ, ತೊಗೊಂಡು ಬಂದ್ರೆ ತೊಗೊಂಡ್ಬರ್ತಾನೆ. ಅವನ ಕೆಲಸ ಏನು? ಯಜಮಾನ ಹೇಳಿದ್ದನ್ನು ಮಾಡೋದು. ಆದರೆ ಕೆಲವರು ಸೇವಕರು ಹೇಗಿರ್ತಾರೆ ಗೊತ್ತಾ, ಯಜಮಾನರನ್ನೇ ಸಣ್ಣವ್ರು ಮಾಡಿಬಿಡ್ತಾರೆ. ನಮ್ಮ ಸಾವಿರಿಗೇನು ಗೊತ್ತಾಗಲ್ಲ ಸರ್, ನಾನೇ ಮಾಡಿಕೊಡೋದಿಲ್ಲ ಕೇಳಿದ್ದಾರೆ ಇರ್ತಾರೆ ಕೆಲವರು ಇರ್ತಾರೆ. ಅವನ ಕೆಲಸ ಸಾಹೇಬರು ಹೇಳೋದು ಮಾಡೋದು ಅಷ್ಟೇ, ಸೇವಕ ಆದೊಂದು. ಆದರೆ ಸೇವಕರು ಯಜಮಾನನ್ನೇ ಹಿಂದೆ ಹಾಕಿ ನಾನೇ ಮಾಡೋದು ಸರ್, ಅವ್ರಿಗೇನು ಗೊತ್ತಾಗಲ್ಲ, ಸುಮ್ಮನೆ ಸಹಿ ಮಾಡ್ತಾರೆ ಅವರು ಅಂತ ಹೇಳೋರು ಇದ್ದಾರೆ. ಅದಕ್ಕೆ ಹೇಳ್ತಾರೆ ಹಾಗೆ ಮಾಡಬಾರ್ದು. ಯಜಮಾನನ ಹೆಸರನ್ನು ಮುಂದೆ ಮಾಡದೆ ತನ್ನ ಹೆಸರನ್ನು ಮುಂದೆ ಮಾಡಿಕೊಂಡ್ರೆ ಯಜಮಾನ ನೋಡ್ತಾ ಇರ್ತಾನೆ, ಒಂದ್ಸಲ ಎತ್ತಿ ಹೊರಗೆ ಹಾಕ್ತಾನೆ ಹೋಗು ಅಂತ. ಅದೇ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಆದರೆ ನಿಜವಾದ ಸೇವಕ ಏನು ಮಾಡ್ತಾನೆ ಅಂದರೆ, ತಾನು ಏನೇ ಕೆಲಸ ಮಾಡಿದರೂ ಕೂಡ ನನ್ನ ಯಜಮಾನನ ಅಪ್ಪಣೆಯಿಂದ ಮಾಡಿದ್ದು, ಅವನು ಮಾಡುವಂದ ಅಂತ ಮಾಡಿದೆ ಅಂತ ಹೇಳಿ ತಾನು ಒಂದು ಕಾರ್ಯಕ್ಕೆ ಉಪಕರಣ ಅನ್ನೋ ಹಾಗೆ ಇರ್ತಾನೆ. ಅದು ಬಹಳ ಮುಖ್ಯ. ವಿ ಆರ್ ಓನ್ಲಿ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಅನ್ ಆ್ಯಕ್ಷನ್. ನಾವು ಯಾವುದೋ ಒಂದು ಕೆಲಸಕ್ಕೆ ಒಂದು ಕಾರಣನಾಗಿದ್ದೇನೆ. ಒಳ್ಳೆ ಕೆಲಸ ಮಾಡಿದಾಗ ಹೇಳ್ತಾರೆ, ಅಂತೂ ಭಗವಂತ ಬಳಸ್ಕೊಂಡಪ್ಪ ನಮ್ಮನ್ನು ಒಳ್ಳೆ ಕೆಲಸಕ್ಕೆ. ಮಾಡೋ ಕೆಲಸ ಭಗವಂತಂದು, ನಾನು ಬಳಸ್ಕೊಂಡಲ್ಲ ಅದೇ ಸಂತೋಷ ನನಗೆ, ಒಂದು ಅವಕಾಶ ಕೊಟ್ಟನಲ್ಲ ಮಾಡೋದಕ್ಕೆ. ಗಾಡ್ ಗಿವ್ಸ್ ಅಸ್ ಅಪಾರ್ಚುನಿಟೀಸ್ ಟು ಬಿ ಹಿಸ್ ಇನ್ಸ್ಟ್ರೂಮೆಂಟ್ಸ್. ಅವನು ಉಪಕರಣ ಆಗೋದಕ್ಕೆ ಅವಕಾಶ ಕೊಡ್ತಾನೆ, ಅದಕ್ಕೆ ನಾವು ಕೃತಜ್ಞರಾಗಿರಬೇಕು ಅಂತ ಹೇಳಿದಾಗ ಮಾತ್ರ ಬೇಡಿತ್ತ ನೀವ ಕೂಡಲ ಸಂಗಮ ದೇವ, ಏನು ಕೇಳಿದ್ದು ಕೊಡ್ತಾನೆ, ಮೆಚ್ಚುತ್ತಾನೆ ಅವನು. ಆದರೆ ನಾನು ಮಾಡಿದೆ ಅಂತ ಹಂಗರ್ತೆ ಬಂದರೆ ಆಗೋದಿಲ್ಲ. ಇದು ಬಸವಣ್ಣನವರ ಇಡೀ ಜೀವನದ ಸೂತ್ರ, ವಿನಮ್ರತೆ ಅನ್ನುವಂಥದ್ದು. ಅಹಂಕಾರ ನಿರಸನ, ವಿನಮ್ರತೆ ಅನ್ನುವಂಥದ್ದು ಬಸವಣ್ಣವರ ಇಡೀ ಜೀವನದುದ್ದಕ್ಕೂ ಹೊತ್ಕೊಂಬಂದಂಥದ್ದು ಅದು ವಿನಮ್ರತೆ.

0: रेडियो सारंग 107.8 FM
1: ಕೆಲವರು ಹೇಳ್ತಾರೆ ಧರ್ಮದ ಕೆಲಸ ಮಾಡಬೇಕು, ಆದರೆ ಈಗಲ್ಲ, ರಿಟೈರ್ ಆದ್ಮೇಲೆ ಮಾಡ್ಬೋದು. ಈಗ ತುಂಬ ಕೆಲಸ ಇರ್ತದೆ, ಈಗೇನು ಮಾಡೋಕ್ಕಾಗ್ತದೆ ಧರ್ಮ? ಎಷ್ಟೋ ಜನ ಹುಡುಗರು ಮಾತಾಡೋದು ನೋಡಿದ್ದೀನಿ, ಈಗೆಲ್ಲ ದೇವಸ್ಥಾನ ಪೂಜೆ ಅದೆಲ್ಲ ಈಗಲ್ಲ, ರಿಟೈರ್ ಆದ್ಮೇಲೆ ಬೇಕಾದಷ್ಟು ಟೈಮ್ ಇದೆ ಅಂತ ಎಲ್ಲರೂ ಹಾಗೆ ಹೇಳ್ತಾರೆ. ಆವಾಗಲೂ ಹೇಳ್ತಿದ್ರಂತೆ, ಸಮಯದ ಅಭಾವ ಪೂಜೆ ಮಾಡೋದಕ್ಕೆ ಅಂತ. ಅದಕ್ಕೆ ಎಷ್ಟು ಚಂದದ ಮಾತು, ಭಾಳ ಪ್ರಸಿದ್ಧವಾದಂಥ ಮಾತು ವಚನ ಬಸವಣ್ಣವ್ರದ್ದು. ನರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ, ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನ ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿನಿಂದೊಪ್ಪ ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಬಹಳ ಚಂದದ ಹಾಡು ವಚನ, ಅದ್ಭುತವಾಗಿ ಹಾಡಿದ್ದಾರೆ ಅದನ್ನು ಕೆಲವರು. ನರೆ ಕೆನ್ನೆಗೆ ಗಡ್ಡ ಎಲ್ಲ ಬೆಳಗಾಗಿ ಹೋಗಿದೆ, ತೆರೆ ಗಲ್ಲಕ್ಕೆ ನಿರಿಗೆ ಬಂದು ಹೋಗಿದೆ ಮುಖದ ಮೇಲೆಲ್ಲ, ಶರೀರ ಗೂಡು ಹೋಗದ ಮುನ್ನ, ಶರೀರ ಕುಗ್ಗಿ ಹೋಗ್ತದೆ, ಗೂಡಾಗಿಬಿಡ್ತದೆ, ಗೂಡು ಹೋಗೋದ ಮುನ್ನ ಹಲ್ಲು ಹೋಗಿ, ಕಣ್ಣು ಮುಂದೆ ಕಟ್ಟೋಂಗೆ ಬರೀತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ. ಇದಾದ ತಕ್ಷಣ ಯಾರೋ ಸಹಾಯ ಮಾಡಬೇಕಲ್ಲ, ನನ್ನ ಶರೀರ ನಾನೇ ಇಟ್ಕೊಳ್ಳೋಕ್ಕಾಗಲ್ಲ, ನಾಲ್ಕು ಜನ ಸಹಾಯ ಮಾಡಬೇಕು, ನನಗೆ ಯಾರೋ ಎತ್ಕೋಬೇಕು, ಅದು ಕೊಡಬೇಕು. ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಕಣ್ಣು ಮುಂದೆ ಕಟ್ಟುವಂಗಲ್ವಾ, ಕಾಲ ಮೇಲೆ ಕೈಯ ನೂರಿ ಹೇಳಬೇಕಾದ್ರೆ ಅಪ್ಪ ಹೇಳಬೇಕಪ್ಪ ಅಂತ ಒದ್ದಾಡ್ತೀವಿ. ಕೋಲ ಹಿಡಿಯದ ಮುನ್ನ, ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ. ಈ ಒಪ್ಪಾಯಿತು ಆಕಾರ, ದೇಹಕ್ಕೊಂದು ಒಳ್ಳೆ ಒಪ್ಪಾಯಿತು ಅಲಂಕಾರ, ಒಪ್ಪ ಅಂದರೆ ರೂಪ, ದೇಹಕ್ಕೊಂದು ಒಳ್ಳೆ ರೂಪ ಇತ್ತು ಸಣ್ಣದಿದ್ದಾಗ, ಯೌವನ ಇದ್ದಾಗ. ಆದರೆ ಮುಪ್ಪಿನಿಂದ ಆ ಒಪ್ಪ ಅಳಿಯದ ಮುನ್ನ, ಆ ಇರುವಂಥ ಅಲಂಕಾರ ಏನು ಚೆನ್ನಾಗಿತ್ತಲ್ಲ, ಆ ದೇಹದಾಢ್ಯ ಇತ್ತಲ್ಲ, ಅದು ಹಾಳಾಗಿ ಹೋಗೋದಕ್ಕಿಂತ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಈ ಕಡೆ ಸಾಲು ಬಹಳ ಮುಖ್ಯ, ಮೃತ್ಯು ಮುಟ್ಟದ ಮುನ್ನ. ಅದು ಯಾವಾಗ ಮುಟ್ಟುತ್ತೆ ಅಂತ ಗೊತ್ತಿಲ್ಲಲ್ಲ ನಮಗೆ, ಅದೇ ತಮಾಷೆ, ಅದು ಗೊತ್ತೇ ಇಲ್ಲ, ಯಾವಾಗ ಬೇಕಾದರೂ ಮುಟ್ಟಬಹುದು. ಆದ್ದರಿಂದ ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಆಗ್ಬೋದು, ವಯಸ್ಸಾದ್ಮೇಲೆ ಆಗ್ಬೋದೇನು, ಎಷ್ಟೋ ವರ್ಷ ಆದಮೇಲೆ ವಯಸ್ಸಾಗಿ ಗಡ್ಡ ಬೆಳಗಾಗಿ ಕೂದಲು ನೆರೆದು ಕೆನ್ನೆ ಗಿರಿಗೆ ನೀರಿಗೆ ಬೀಳ್ಬೋದು. ಆದರೆ ಮೃತ್ಯು ಮುಟ್ಟೋದು ಯಾವಾಗ ಅಂತ ಗೊತ್ತಿಲ್ಲಲ್ಲ, ಅದು ಕಣೆ ಸಾಲು ಬಹಳ ಮುಖ್ಯವಾಗಿರುವಂಥದ್ದು. ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಕೂಡಲು ಸಂಗಮ ದೇವನ, ಅದು ನಾಳೆನೇ ಮುಟ್ಬೋದು ನಿನ್ನ, ಅದಕ್ಕೆ ಇವತ್ತೇ ಶುರು ಮಾಡು.

Radio Sarang 107.8 FM. ಯಾವುದಕ್ಕೂ ಪೂಜೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಿಲ್ಲ, ಎಲ್ಲದಕ್ಕೂ ಟೈಮ್ ಇದೆ. ನಮಗೆ ದೇವ್ರ ಧ್ಯಾನ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅವರು ನರೆ ಕೆನ್ನೆಗೆ ಅದೆಷ್ಟು ವರ್ಣನೆ ಮಾಡ್ತಾರೆ ಒಬ್ಬರು ಅಂದರೆ, ಈ ದೇಹಕ್ಕೆ ಹೋಲಿಸ್ತಾರೆ. ವಯಸ್ಸಾದ ಮೇಲೆ ಮೈಯೆಲ್ಲ ಮರಗಟ್ಟಿ ಹೋಗ್ತದೆ, ನೀರಿಗೆ ಬೀಳ್ತದೆ ಮೈ ಮೇಲೆಲ್ಲ, ಹಲ್ಲು ಅನ್ನುವಂಥ ಎಲೆ ಉದುರು ಹೋಗ್ತದಂತೆ, ಸುಕ್ಕು ಅನ್ನುವಂಥ ಬೇರು ಗಿಡದಿಂದ ಹೊರಗೆ ಬಂದುಬಿಡ್ತದೆ. ಮೈ ಮೇಲೆ ಸುಕ್ಕು ಬಂದಾಗ ಆ ಗಿಡದ ಬೇರೆ ಹೊರಗೆ ಬಂದಂಗೆ ಆಗಿಬಿಡುತ್ತೆ. ದೇಹ ವೃಕ್ಷ ಊರುಗೋಲು ಆಸರೆಯಲ್ಲಿ ನಿಂತ್ಕೊಳ್ಳುತ್ತೆ, ಬೇರು ಹೊರಗೆ ಬಂದಾಗ ಆಧಾರ ಇಲ್ಲ ಅದಕ್ಕೆ, ಯಾವಾಗ ಬಿದ್ದು ಹೋಗ್ತೀನೋ ಅಂತ ತೂಕಾಡ್ತಾ ಇರುತ್ತೆ. ಹಾಗಿದ್ದಾಗ ಆಗ ಪಲ್ಲವಹೀನ ಸ್ಥಿತಿ ಅಂತ ಬಸವಣ್ಣ ಬರೀತಾರೆ. ಪಲ್ಲವಹೀನ, ಎಲೆ ಎಲ್ಲ ಯಾವುದು ಎಲೆನೇ ಇಲ್ಲ, ಗಿಡಕ್ಕೆ ಬಿದ್ದು ಹೋಗಿದೆ. ಪುಷ್ಪಹೀನ, ಫಲಹೀನ ಸ್ಥಿತಿಗೆ ಬಂದುಬಿಟ್ಟಿದೆ ದೇಹ ಅಂತ. ಫಲ ಇಲ್ಲ, ಪುಷ್ಪ ಇಲ್ಲ, ಎಲೆ ಇಲ್ಲ, ಹಾಗೆ ಒಣಗಿ ನಿಂತಹ ಮರ ಯಾವ ಕ್ಷಣಕ್ಕಾದರೂ ಬಿದ್ದು ಹೋದಾಗ ಆಗಿರುವಂಥ ದೇಹ ಇದು. ಅದಕ್ಕೆ ತಾನೇ ಬೆದರ್ತಾನಂತೆ ಮನುಷ್ಯ ಆವಾಗ, ಅಯ್ಯೋ ಇಷ್ಟು ಬೇಗ ವಯಸ್ಸಾಯ್ತಾ, ನಿಮಗೆ ಆಶ್ಚರ್ಯ ಅನಿಸುತ್ತೆ, ವಯಸ್ಸಾದದ್ದು ಗೊತ್ತೇ ಆಗಲ್ಲ ರೀ, ಅದು ಭಾಳ ವಿಚಿತ್ರ. ಅದು ಎಸ್ಪೆಷಲಿ ವಯಸ್ಸಾದ್ಮೇಲೆ ಜಾಸ್ತಿ ಗೊತ್ತಾಗುತ್ತೆ. ಅದು ವಯಸ್ಸಾದಂಗೆ ಆದಂಗೆ, ಹೌದಾ 50 ವರ್ಷ ಆಯ್ತಾ ಮದುವೆ ಆಗಿ, ಆಗ 50 ವರ್ಷ ಆಗಿದೆ ಆಗ ಅನಿಸುತ್ತೆ. ಆದರೆ ಮನಸ್ಸು ವಿಚಿತ್ರ ಹೇಗಿರುತ್ತೆ ಗೊತ್ತಾ, ಮನಸ್ಸು ವಯಸ್ಸಾಗಿದೆ ಅಂತ ಅನ್ನಲ್ಲ, ದೇಹ ವಯಸ್ಸಾಗಿದೆ ಅಂತ ಹೇಳುತ್ತೆ. ಎರಡಕ್ಕೂ ಕೋಆರ್ಡಿನೇಷನ್ ಆಗಲ್ಲ. ಓಡಬೇಕು ಅನಿಸುತ್ತೆ, ದೇಹ ಓಡಲ್ಲ. ಆಗ ಅನಿಸುತ್ತೆ, ಛೇ ನಾವು ಭಾಳ ಸ್ವಲ್ಪ ಕಷ್ಟ ಆಯಿತು, ಆತಂಕ ಆಯಿತು ಪರಿಸ್ಥಿತಿ ನಮ್ಮದು ಅಂತ ಅನಿಸುತ್ತೆ. ಅದಕ್ಕೆ ಹೇಳ್ತಾ ಇರೋರು, ಈ ಸ್ಥಿತಿಗೆ ಬೆದರಿ ಆಗಂತಾನೆ ಭಗವಂತ, ಕಾಪಾಡಪ್ಪ ನನ್ನ, ಭಗವಂತ ಕಾಪಾಡು. ಈ ಭಗವಂತ ಕಾಪಾಡು ಅನ್ನೋದು ಆಗ ಬರೋದೇ ಸ್ವಲ್ಪ ಮೊದಲೇ ಬಂದಿದ್ದರೆ ವಾಸಿ ಇತ್ತು ಅಂತ ಅವರು ಮೊದಲಿಂದಲೇ ಶುರು ಮಾಡಿ. ಯಾಕೆ ಹೇಳ್ತೀನಿ ಅಂದರೆ, ಯು ಬಿಕಮ್ ವಾಟ್ ಯು ಥಿಂಕ್. ನಾವೇನು ಅನ್ಕೋತೀವೋ ಅದು ಆಗಿಬಿಡ್ತೀವಿ. ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸಿನಲ್ಲಿ ಸಣ್ಣವನಿದ್ದಾಗಲೇ ಆ ಮನಸ್ಸು ಆ ಕಡೆ ಮೊಳಿತಾ ಇದ್ದರೆ ತಕ್ಷಣ ಬಾಯಿಗೆ ಬಂದುಬಿಡುತ್ತೆ.

0: Radio Sarang 107.8 FM.
1: ತಾವು ಕೇಳಿದ್ದೀರ ಅಜಾಮಿಳನ ಕಥೆ. ಸಾಯುವಾಗ ನಾರಾಯಣ ಅಂದ ಅವನು, ಅದಕ್ಕೆ ಬಂದು ಅವನ ಪಾಪ ಮಾಡಿದ್ರು ಕೂಡ ಪಾರು ಮಾಡಿದ ಅಂತ. ಅಷ್ಟು ಸುಲಭ ಏನಲ್ಲ, ಹಂಗೆ ಒಂದೇ ಸಲ ಕರೆದ್ರೆ ಬರೋಲ್ಲ, ಅಟೆಂಡ್ರೇ ಬರೋಲ್ಲ, ಎರಡೆರಡು ಸಲ ಕರೆದ್ರೆ ನಾರಾಯಣ ಬರ್ತಾನ. ನಾರಾಯಣ ಅಂದರೆ ಯಾಕೆ ಬಂದ ಅಂದ್ರೆ, ನಾರಾಯಣ ಅಂದಂಥ ರೀತಿ ಬೇರೆ ಇತ್ತು. ಅವನು ಪಶ್ಚಾತ್ತಾಪ ದಗ್ಧನಾಗಿ ಎಷ್ಟು ಒದ್ದಾಡಿದ್ದ ಅಂದರೆ, ಅವನ ಬಾಯಿಂದ ಬರೋ ಮಾತೇ ನಾರಾಯಣ ನಾರಾಯಣ ಅಂತ ಬರ್ತಿತ್ತು ಅವನಿಗೆ. ಹಾಗಾದಾಗ ಆ ಪಶ್ಚಾತ್ತ ತುಂಬಿದ ಮಾತಿಗೆ ಬಂದೇ ಹೊರತಾಗಿ ಅಕಸ್ಮಾತ್ತಾಗಿ ನಾರಾಯಣ ಅಂತ ಕರೆದ್ರೆ ಬರಲಿಲ್ಲ ಅವನು. ಹಾಗೆ ಆ ನಾರಾಯಣ ಅನ್ನೋದು ಅಭ್ಯಾಸ ಆಗಬೇಕಾದ್ರೆ ಹೇಗಾಗಬೇಕು, ಅದು ಮೊದಲಿಂದ ಬರಬೇಕಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಮೊದಲಿಂದ ಶುರು ಮಾಡು. ನರಕೆನ್ನೆಗೆ ತರೆಗಲ್ಲಕ್ಕೆ ಬರೋದಕ್ಕಿಂತ ಮೊದಲೇ ಶುರು ಮಾಡಿದಾಗ ಮೃತ್ಯು ಮುಟ್ಟದ ಮುನ್ನ ಕೂಡಲು ಸಂಗಮದೇವ ನಿಮ್ಮ ಜೊತೆಗೆ ಇರ್ತಾನೆ. ಅದು ಇರಬೇಕಾದದ್ದು, ಹಾಗಿರಬೇಕು ಅಂತ ಹೇಳ್ತಾರೆ. ಇದನ್ನು ಶಂಕರಾಚಾರ್ಯರು ಭಾಳ ಚೆನ್ನಾಗಿ ಹೇಳ್ತಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕೃಂಕರಣೆ. ಆಗ ಕಾಲ ಬಂದಾಗ ಅಯ್ಯೋ ಪಾರ್ ಮಾಡಪ್ಪ ಅಂದರೆ ಯಾರೂ ಪಾರ್ ಮಾಡೋಕ್ಕಾಗಲ್ಲ. ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತವು ಕಾಲ ಕ್ರೀಡತಿ ಗಚ್ಚತ್ಯಾಯು ಭಜ ಗೋವಿಂದಂ ಭಜ ಗೋವಿಂದಂ. ಗೊತ್ತಿಲ್ಲದ ಹಾಗೆ ಋತುಗಳು ತಿರುಗ್ತವೆ, ಕಾಲ ತಿರುಗ್ತದೆ, ವಯಸ್ಸಾಗ್ಬಿಡುತ್ತದೆ. ಎಷ್ಟು ಚಂದ ಅದು. ಅದಕ್ಕೆ ಡಿ ವಿ ಜಿ ಭಾಷೆ, ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಗೊತ್ತೇ ಆಗಲ್ಲ ಯಾವಾಗ ಇದಾಯಿತು, ಯಾವಾಗ ಬಂತು ಅಂತ ಗೊತ್ತಾಗಲ್ಲ ನಮಗೆ. ವಯಸ್ಸಾದದ್ದು ಗೊತ್ತೇ ಆಗಲ್ಲ ಎಷ್ಟೋ ಸಲ, ಆದರೆ ವಯಸ್ಸಾದ ಮೇಲೆ ಅನಿಸುತ್ತೆ ಆವಾಗೇ ಮಾಡಬೇಕಾಗಿ.

0: Radio Sarang 107.8 FM.
1: ಇದೇನು ದಾಸರು ಇದೇ ಹೇಳ್ತಾರೆ, ಈಗ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಅಂತ ಹೇಳಿದ ಕೊನೆಗೆ ಹೇಳ್ತಾರೆ. ಆಗ ನೆನಿಬೇಕಾಗಿತ್ತು ಕೃಷ್ಣನ ನಾಮ, ಆಗ ನೆನಿಬೇಕಾಗಿತ್ತು, ಆಗಲಿಲ್ಲ ಈ ವಯಸ್ಸಾದ್ಮೇಲೆ ಬಂತು ನನಗೆ, ಈಗ ಆಗ ನೆನಿಬೇಕಾಗಿತ್ತು ಅಂತ ಹೇಳಿ, ಹಾಗೆ ಆಗಿನಿಂದ ಮೊದಲಿಂದ ಮಾಡ್ಕೊಂಡಿರಬೇಕು ಅಂತ ಹೇಳಿ ಅದಕ್ಕೆ ಮತ್ತೊಂದು ವಚನದಲ್ಲಿ ಬಸವಣ್ಣರು ಹೇಳ್ತಾರೆ. ಇಂಥವ್ರು ಯಾರಪ್ಪ ಅಂದರೆ ಕಾಲವಂಚಕರು ಅಂತ ಕರೀತಾರೆ. ಕಾಲವಂಚಕರು ಅಂತ ಸಮಯ ಹಾಳು ಮಾಡಿ ಈಗ ಯಾಕೆ ಆಮೇಲೆ ನೋಡಿದ್ರೆ ಆಯ್ತಲ್ಲ ಅಂತ ಮುಂದೆ ಹಾಕೋರು ಕಾಲವಂಚಕರು, ಕಾಲವಂಚಕರಾಗಬೇಡಿ ಅಂತ. ಮತ್ತೆ ಶಂಕರಾಚಾರ್ಯ ಹೇಳೋದಾದರೆ ಸಣ್ಣ ವಯಸ್ಸಿಗೆ ಗೊತ್ತಾಗಬೇಕು ಅಂದ್ಕೊಂಬಿಟ್ರು ಅವರು, ಸಣ್ಣ ವಯಸ್ಸಿಗೆ ನಾನು ಸನ್ಯಾಸಿ ಆಗ್ತೀನಿ ಅಂತ. ಯಾಕೆ ಹುಡುಗ ನೋಡಿದರು, ಅಪ್ಪ ಬಂದರು, ಬಂದು ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ನಮಸ್ಕಾರ ಮಾಡಿದ್ರು, ಹೇಳಲಿಲ್ಲ. ಅಮ್ಮನ ಕೇಳಿದ್ರು ಅಪ್ಪಗೆ ಏನಾಯಿತು ಅಂತ. ಅಪ್ಪ ಹೋದ್ರಪ್ಪ ತೀರ್ಕೊಂಡ್ರು ಅಂದ್ರೆ ಏನರ್ಥ, ಅಪ್ಪ ಸಾತ್ರು, ಯಾಕೆ ಹಿಂಗಾಯ್ತು, ಎಲ್ರಿಗೂ ಆಗೋದಪ್ಪ ಇದು, ನಿನಗೂ ಆಗತ್ತಾ ಅಂತ ಕೇಳಿದ. ಹೌದು ನನಗೂ ಆಗುತ್ತೆ, ನಿನಗೂ ಆಗುತ್ತೆ. ಆ ಹುಡುಗ ನೋಡಿ, ಸಣ್ಣ ಹುಡುಗನಿಗೆ ಎಷ್ಟು ತೀಕ್ಷ್ಣ ಮನಸ್ಸು ಇರಬೇಕದು. ಎಲ್ಲರೂ ಸಾಯೋದೆ ಅಂದ ತಕ್ಷಣ ಮೊದಲೇ ಪ್ರಶ್ನೆ ಕೇಳೋದು, ಎಲ್ಲರೂ ಸಾಯೋದೆ ಆದರೆ ಬಂದ್ವಿ ಯಾಕೆ ಇಲ್ಲಿ ನಾವು, ಎಷ್ಟು ಚಂದ ಪ್ರಶ್ನೆ ನೋಡಿ. ಎಲ್ಲರೂ ಹೋಗೋದೆ ಖಂಡಿತ ಆದರೆ ಬಂದ್ವಿ ಯಾಕೆ, ಯಾಕೆ ಬಂದದ್ದು, ಕೋಹಂ ಕುತಾಯಾತಃ, ನಾನು ಯಾರು, ಇಲ್ಲಿ ಯಾಕೆ ಬಂದೆ ನಾನು. ಅದು ತಾಯಿ ಹೇಳ್ತಾರೆ, ನಾನು ಕಂಡ್ಕೋಬೇಕು ಇದನ್ನು, ಇಲ್ಲಿ ಬಂದಾಗ ಒಂದು ಉದ್ದೇಶ ಇರಬೇಕಲ್ಲ, ನಾನು ಹೋಗೋದು ಖಾತ್ರಿ ಆಗಿದೆ, ಹಾಗಾದ್ರೆ ಬಂದದ್ದು ಯಾಕೆ, ನಾನು ಕಂಡ್ಕೋಬೇಕು, ನಾನು ಪರ್ಮಿಷನ್ ಕೊಡು, ಸನ್ಯಾಸಿ ಆಗ್ತೀನಿ ಅಂತ ಹಠ ಹಿಡಿದು ಸನ್ಯಾಸಿ ಆದರು. ಅದಕ್ಕೊಂದು ಕತೆ ಕಟ್ಟಿದರು, ಕೆರೆಗೆ ಸ್ನಾನಕ್ಕೆ ಹೋದಾಗ, ನದಿಗೆ ಸ್ನಾನಕ್ಕೆ ಹೋದಾಗ ಮೊಸಳೆ ಕಾಲು ಹಿಡ್ಕೊಂಡ್ಬಿಡ್ತು ಅಂತ. ಕಾಲು ಹಿಡ್ಕೊಂತು ಆ ಶಂಕರಾಚಾರ್ಯ ಕೂಗಿದ್ರಂತೆ, ಅಮ್ಮ ಮೊಸಳೆ ಹೇಳ್ತಾ ಇದೆ ನನಗೆ, ನೀನು ಸನ್ಯಾಸಿ ಆದರೆ ಬಿಡ್ತೀನಿ, ಇದ್ರೆ ತಿಂದುಬಿಡ್ತೀನಿ ಅಂತ ಹೇಳುತ್ತೆ ಅಂತ. ಆವಾಗಲೂ ಏನು ಮೊಸಳೆ ಬುದ್ಧಿವಂತ ಇರಲಿಲ್ಲ, ಈಗೂ ಏನು ಅಷ್ಟಿಲ್ಲ, ಅವ್ರು ಮಾತಾಡ್ತಿರ್ಲಿಲ್ಲ. ಮೊಸಳೆಗೆ ಇನ್ನೊಂದು ಅರ್ಥ ಸಾವು ಅಂತಿದೆ, ಮೊಸಳೆ ಇನ್ನೊಂದು ಅರ್ಥ ಸಾವು. ಶಂಕರಾಚಾರ್ಯ ತಾಯಿಗೆ ಹೇಳಿದ್ದು, ಅಮ್ಮ ಹುಟ್ಟಿದ ದಿನಾನೇ ಸಾವು ನನ್ನ ಕಾಲು ಹಿಡ್ಕೊಂಡಿದೆ, ಹುಟ್ಟಿದ ದಿವಸನೇ ಹಿಡ್ಕೊಂಡ್ಬಿಟ್ಟಿದೆ ಕಾಲು. ಅದಕ್ಕೆ ನಮ್ಮ ಜಿ ವಿ ಅಯ್ಯರ್ ಸಿನಿಮಾ ಮಾಡಿದಾಗ ತಾವು ನೋಡಿದಿರಲಿ ಗೊತ್ತಿಲ್ಲ, ಶಂಕರಾಚಾರ್ಯ ಅದ್ಭುತ ಸಿನಿಮಾ ಅದು. ಅದರೊಳಗೆ ಜ್ಞಾನ ಸಾವು ಅವ್ರ ಜೊತೆಗೆ ಇರ್ತವೆ, ಇಬ್ಬರು ಇರ್ತಾರೆ ಯಾವಾಗಲೂ ಶಂಕರಾಚಾರ್ಯ ಜೊತೆಗೆ. ಹುಟ್ಟಿದಾಗಿನಿಂದೇ ಬಂದಂಥದ್ದು ಒಂದು ಜ್ಞಾನ, ಇನ್ನೊಂದು ಸಾವು. ಎಲ್ರಿಗೂ ಬಂದಂಥದ್ದೇ, ನಮಗೆ ಕಾಣಿಸಲ್ಲ ಅಷ್ಟೇ, ಅವ್ರು ಕಾಣಿಸ್ತು. ಅಯ್ಯೋ ಹುಟ್ಟಿದಾಗಲೇ ನನ್ನ ಸಾವು ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಅದನ್ನು ನುಂಗೋದ್ರೊಳಗೆ ಈ ಜೀವನದ ಅರ್ಥ ಕಂಡ್ಕೋಬೇಕು ಅಂತ. ಆ ಸಣ್ಣ ವಯಸ್ಸಿಗೆ ಶುರು ಮಾಡಿದರು, ಮಹಾಜ್ಞಾನಿಯಾಗಿ ಹೋದರು.

ಆಮೇಲೆ ಪೂಜೆ ಮಾಡಬೇಕು ಅಂತ ಹೇಳಿದ್ ನಿಜ, ಸಣ್ಣ ವಯಸ್ಸಿಗೆ ಶುರು ಮಾಡಿ ಬೆಳೆಸ್ಕೊಂಬನ್ನಿ ಅಂತ ಹೇಳಿದ್ರು. ಆದರೆ ಆ ಪೂಜೆ ನಾಟಕ ಆಗಬಾರ್ದು. ಕೆಲವ್ರು ಮಾಡ್ತಾರೆ, ಮೂರು ತಾಸು ಪೂಜೆ ಮಾಡ್ತಾರೆ, ನಾಲ್ಕು ತಾಸು ಪೂಜೆ ಮಾಡ್ತಾರೆ, ತಪ್ಪಲ್ಲ ಮಾಡಬೇಕಾದ್ದೆ ಮನಃಶುದ್ಧಿ ಆಗಲಿ. ಆದರೆ ಪೂಜೆ ನಾಟಕ ಆಗಬಾರ್ದು. ನಿಜವಾಗಲೂ ನಮಗೆ ಭಗವಂತ ನಡೆದಂಥ ಸಂವಾದ ಅದು ಪೂಜೆ ಅಂದರೆ. ಆ ಸಂವಾದ ಆಗೋದಿದ್ರೆ ಅಡ್ಡಿ ಇಲ್ಲ, ಅದಾದರೆ ಹೇಗಾಗತ್ತೆ ಅಂತ ಬರೀತಾರೆ ಅವರು. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಭಾಳ ಸುಂದರವಾದ ವಚನ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣನರಿಯದವರ ಕೈಯಲ್ಲಿ ಲಿಂಗವಿದ್ದೂ ಫಲವೇನು, ಶಿವಪಥವ ನರಿಯದನ್ನಕ್ಕ. ಎಷ್ಟು ಸುಂದರವಾದ ಮಾತು. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ನಮ್ಮ ಕೈಯಲ್ಲಿ ನೋಡ್ರಿ ಏನು ಅರ್ಥರೇಖೆ, ಇಲ್ಲಿಂದ ಇಲ್ಲಿ ತನಕ ಬಂದುಬಿಟ್ಟಿದೆ ಒಂದೇ ಸಲ. ಅಂದರೆ ಕಂದಾಪಟ್ಟೆ ದುಡ್ಡು, ಬೇಕಾದಷ್ಟು ದುಡ್ಡು ಬಂದಿದೆ ಅಂತ. ಆಯುಷ್ಯ ರೇಖೆನೇ ಇಲ್ಲ. ಆಯುಷ್ಯ ರೇಖೆ ಅಂದರೆ ಜೀವನಾನೇ ಇಲ್ಲದೆ ಹೋದಾಗ ಹಣ ತೊಗೊಂಡು ಏನು ಮಾಡ್ತೀರಿ ಅದನ್ನು? ಬದುಕಿದ್ರೆ ತಾನೇ ಹಣ ಪ್ರಯೋಜನ. ಹಣ ಒಂದು ಉಪಯೋಗಕಾರಿಯಾದಂಥ ವಸ್ತು, ನೀವು ಬೇಕಾದನ್ನು ಕೊಂಡ್ಕೊಳ್ಳೋಕ್ಕಿರುವಂಥ ಒಂದು ಸಾಧನ, ಅದು ಬದುಕಿಗೆ ಅನುಕೂಲ ಆಗುವಂಥದ್ದು. ಬದುಕೇ ಇಲ್ಲ ಅಂದರೆ ಆ ಅರ್ಥರೇಖೆ ತೊಗೊಂಡು ಏನು ಮಾಡೋದಿದೆ? ಅರ್ಥವೇ ಇಲ್ಲ ಅದು. ಅದಕ್ಕೆ ಹೇಳ್ತಾರೆ ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು. ಹಂದೆ ಅಂದರೆ ಹೇಡಿ, ಪರಮ ಹೇಡಿ ಕೈಯಲ್ಲಿ ದೊಡ್ಡ ಚಂದ್ರಾಯುಧ, ಭಾರಿ ಆಯುಧ ಕೊಟ್ಟರೆ ಏನು ಪ್ರಯೋಜನ? ಏನು ಪ್ರಯೋಜನ? ಅವನಿಗೇನು ಹೆದರ್ತಾನೆ, ಅವನು ಮುಟ್ಟೋಕೆ ಹೆದರ್ತಾನೆ.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುವುದಿಲ್ಲ. ಅಬ್ಬಾ, ಎಲ್ಲಾದರೂ ಹೋಗಿ ಸಾಯುವ ಅಂತ ಅನಿಸುತ್ತೆ.
2: ತುಂಬ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದಳು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಆರೋಗ್ಯದ ಬಗೆಗಿನ ಒಂದು ವಿಶೇಷವಾದಂಥ ವಿಚಾರ ಸಂಕಿರಣ ನಡೆಯಿತು. ಬನ್ನಿ, ಯಾರೆಲ್ಲ ತಮ್ಮ ವಿಚಾರವನ್ನು ಮಂಡಿಸಿದ್ರು ಕೇಳ್ತಾ ಬರೋಣ.
1: ವೈದ್ಯರು ಅಂದರೆ ರೋಗಕ್ಕೆ ಮದ್ದು ಕೊಡುವವರು, ಚಿಕಿತ್ಸೆ ಮಾಡುವವರಲ್ಲ. ರೋಗ ಬರದಂತೆ ಜನರ ಮನ ಪರಿವರ್ತನೆ ಮಾಡಿ ಆರೋಗ್ಯಪೂರ್ಣವಾದಂತಹ ಸಮಾಜವನ್ನು, ದೇಶವನ್ನು ಕಟ್ಟುವಲ್ಲಿ ನಮಗಿರುವ ಹೊಣೆಗಾರಿಕೆ ಏನು ಎನ್ನುವುದರ ಬಗ್ಗೆ ಇವತ್ತು ಒಂದು ಗಂಟೆಗಳ ಕಾಲ ನಾವು ಚರ್ಚೆಯನ್ನು ನಡೆಸಲಿಕ್ಕಿದ್ದೇವೆ. ಇವತ್ತು ನಾವು ವೈದ್ಯಕೀಯ ಕ್ಷೇತ್ರದ ಬೇರೆ ಬೇರೆ ಅಂಗಗಳಾದಂತಹ ಮಾಡರ್ನ್ ಮೆಡಿಸಿನ್ ಅಂತ ಏನು ಹೇಳ್ತೇವೆ, ಅಲೋಪತಿ ಅಂತ ನಾವು ಏನು ಹೇಳ್ತೇವೆ, ಅದರ ಪರವಾಗಿ ಡಾಕ್ಟರ್ ಅರುಣ ಯಡಿಯಾಳ್ ಅವರು ಮಾತನಾಡಲಿಕ್ಕಿದ್ದಾರೆ. ಅದೇ ರೀತಿ ಆಯುರ್ವೇದದ ವಿಚಾರ ಮಂಡನೆಯನ್ನು ಡಾಕ್ಟರ್ ಮೀರಾ ಅವರು ಮಾಡಲಿಕ್ಕಿದ್ದಾರೆ. ದಂತ ವೈದ್ಯಕೀಯ ವಿಚಾರದವಾಗಿ ಡಾಕ್ಟರ್ ಶಿವಕುಮಾರ್ ಅವರು ಮಾತಾಡಲಿಕ್ಕಿದ್ದಾರೆ. ಹೋಮಿಯೋಪತಿ ವಿಚಾರವಾಗಿ ಡಾಕ್ಟರ್ ಪ್ರವೀಣ್ ರಾಜ್ ಆಳ್ವ ಹಾಗೂ ಯೋಗದ ವಿಚಾರಧಾರೆಯನ್ನು ನೀನಾ ಪೈ ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಎಲ್ಲರನ್ನ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ನಡುವಿನ ಹಿರಿಯ ವೈದ್ಯರು, KMC ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥೆಯಾದಂತಹ ಡಾಕ್ಟರ್ ವಿನಯ ಪೂರ್ಣಿಮಾ ಮೇಡಮ್ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಸುಮಾರು 20 ವರ್ಷಗಳ ಅನುಭವ ಇದೆ. ಮ್ಯಾಮೋಗ್ರಫಿ ಮತ್ತು ಸೋನೋಗ್ರಫಿಯಲ್ಲಿ ವಿಶೇಷವಾದ ಆಸಕ್ತಿ ಇರುವವರು. ಅವರ ಒಂದು ವಿಶೇಷವಾದ ವ್ಯಕ್ತಿತ್ವ, ಅವರು ಮಾಡರ್ನ್ ಮೆಡಿಸಿನ್ ಮತ್ತು ಮೆಡಿಟೇಷನ್ ಇದರ ಒಂದು ಪರ್ಫೆಕ್ಟಾಗಿ ಅದನ್ನು ಹೊಂದಿಸಿಕೊಂಡು ಹೋಗುತ್ತಾ ಜನರ ಸ್ವಾಸ್ಥ್ಯವನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿರುತ್ತಾರೆ. 2 ದಶಕಗಳ ಕಾಲ ಆರ್ಟ್ ಆಫ್ ಲಿವಿಂಗ್ ಮುಖಾಂತರ ಸುಮಾರು 20,000 ಜನರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದರೆ ಒತ್ತಡ ನಿವಾರಣೆ ಬಗ್ಗೆ ವಿಶೇಷವಾದಂತಹ ಆಸಕ್ತಿ ವಹಿಸಿ ಒಂದು ಮಾನಸಿಕ ತರಬೇತಿಯನ್ನು ನೀಡಿದಂತಹ ಹಿರಿಯ ವೈದ್ಯರು. 4 ಗೋಡೆಗಳ ನಡುವೆ ನಿಲ್ಲದೆ ಸಮಾಜದ ಜನರ ನಡುವೆ ಸೇರಿಕೊಂಡು ಜನರ ಮನಸ್ಸಿನ ಒತ್ತಡಗಳನ್ನು ನಿವಾರಿಸುವಲ್ಲಿ ವಿಶೇಷವಾದಂತಹ ಹೊಣೆಗಾರಿಕೆಯನ್ನು ನಿಭಾಯಿಸಿದ ಡಾಕ್ಟರ್ ವಿನಯ ಪೂರ್ಣಿಮಾ ಅವರ ಅಧ್ಯಕ್ಷತೆಯಲ್ಲಿ ಈ ಗೋಷ್ಠಿಯನ್ನು ನಾವು ನಡೆಸಲಿಕ್ಕಿದ್ದೇವೆ. ಸೇವೆ ಮತ್ತು ನಗು ಅವರ ಪರಂಪರಾಗತವಾಗಿ ಅವರ ರಕ್ತದಲ್ಲೇ ಬಂದಿದೆ. ಅವರ ತಂದೆಯವರು ಹಿರಿಯ ಸಾಮಾಜಿಕ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು. ಅವರ ತಾಯಿ 90 ವರ್ಷ ದಾಟಿದರೂ ಈಗ ಸಹ ಯೋಗ ಮಾಡ್ತಾರೆ. ಯೋಗದಲ್ಲಿ ವಿಶೇಷವಾದಂತಹ ತರಬೇತಿಯನ್ನು ಸಹ ಡಾಕ್ಟರ್ ವಿನಯ ಪೂರ್ಣಿಮಾ ಅವರು ಹೊಂದಿರುತ್ತಾರೆ. ಇವತ್ತಿನ ಈ ಗೋಷ್ಠಿಯಲ್ಲಿ ಮೊದಲಾಗಿ ನಮ್ಮ ಅಲೋಪತಿ ವಿಚಾರವಾಗಿ ಫಾದರ್ ಮುಲ್ಲರ್ ಆಸ್ಪತ್ರೆಯ ಹಿರಿಯ ವೈದ್ಯರು, ಮನೋವೈಜ್ಞಾನಿಕ ವಿಭಾಗದ ಮುಖ್ಯಸ್ಥೆಯೂ ಆದಂತಹ ಡಾಕ್ಟರ್ ಅರುಣ ಯಡಿಯಾಳ್ ಅವರು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಡಾಕ್ಟರ್ ಅರುಣ ಯಡಿಯಾಳ್ ಅವರ ಬಗ್ಗೆ, ಅವರು ವಿಜಯನಗರ ವೈದ್ಯಕೀಯ ಕಾಲೇಜಿನಲ್ಲಿ MBBS ಪದವಿ ಮುಗಿಸಿ ಮಾನಸಿಕ ವಿಭಾಗದಲ್ಲಿ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ MDಯನ್ನು ಮುಗಿಸಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಅವರೊಬ್ಬರು ವೈದ್ಯ ಸಾಹಿತಿ ಅಂತ ಗುರುತಿಸಿಕೊಂಡಿದ್ದಾರೆ. ಮನವೆಂಬ ಮಾಯಾಮೃಗ ಅಂತ ಒಂದು ಕಾದಂಬರಿಯನ್ನು ತರಂಗದಲ್ಲಿ ಪ್ರಕಟಿಸಿದ್ದಾರೆ. ಅದೇ ರೀತಿ ಮನೋರಥ ಅಂತಹ ಒಂದು ಅಂಕಣಕಾರ್ತಿಯಾಗಿ ಉದಯವಾಣಿಯಲ್ಲಿ ಬರೆದಿರುತ್ತಾರೆ. ಹಲವಾರು ಪುಸ್ತಕಗಳನ್ನು ಬರೆದಿರುತ್ತಾರೆ. ಪ್ರಜಾವಾಣಿ, ತರಂಗ, ಸುಧಾ, ಮಂಗಳ, ಹೀಗೆ ಎಲ್ಲ ಪತ್ರಿಕೆಗಳಲ್ಲೂ ಅಂಕಣಕಾರ್ತಿಯಾಗಿ ವೈದ್ಯ ವೃತ್ತಿಯ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನು ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಅವರು ಒಬ್ಬ ಸಾಮಾಜಿಕ ಬದ್ಧತೆ ಕಳಕಳಿ ಇರುವಂಥ ವೈದ್ಯರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಈಗ ಮಾಡರ್ನ್ ಮೆಡಿಸಿನ್ ಅಂತ ನಾವು ಏನು ಹೇಳ್ತೇವೆ, ಅಲೋಪತಿ ಅಂತ ನಾವು ಹೇಳ್ತೇವೆ. ಈ ವೈದ್ಯ ಸಾಹಿತ್ಯದ ಮುಖಾಂತರ ಸಮಾಜದ ಸ್ವಾಸ್ಥ್ಯವನ್ನು ಹೇಗೆ ನಾವು ಹೆಚ್ಚಿಸಬಹುದು ಎನ್ನುವ ವಿಚಾರವನ್ನು ತಾವು 8 ನಿಮಿಷಗಳ ಒಳಗೆ ಮಂಡಿಸಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಓವರ್ ಟು ಡಾಕ್ಟರ್ ಅರುಣ ಯಡಿಯಾಳ್.
2: ಡಾಕ್ಟರ್ ಮುರಳಿ ಮೋಹನ್ ಚಾಂತೂರ್ ಅವರಿಗೆ ಧನ್ಯವಾದ ಹೇಳ್ತಾ 8 ನಿಮಿಷ ಕೊಟ್ಟಿದ್ದಾರೆ. 8 ನಿಮಿಷದಲ್ಲಿ ಚುಚ್ಚುಮದ್ದೇನು ಶಸ್ತ್ರಕ್ರಿಯೆನೇ ಮಾಡುವಂಥ ಕಾಲ ಇದು. ಸೊ ಆಧುನಿಕ ವೈದ್ಯಕೀಯ ಪದ್ಧತಿಯನ್ನು ಇಟ್ಕೊಂಡು ಅದನ್ನು ಇಲ್ಲಿ ಆ ವಾದವನ್ನು ಮಂಡಿಸಲಿಕ್ಕೆ ಹೋಗಿದ್ದೇನೆ. ವಾದ ಅಂತ ಹೇಳೋದಕ್ಕಿಂತ ಜಾಸ್ತಿ ವೈದ್ಯ ಸಾಹಿತ್ಯ, ಅದು ಅಲೋಪೆಥಿಕ್ ಮೆಡಿಸಿನಲ್ಲಿ ಯಾವ್ಯಾವ ಸಾಧನೆಗಳಾಗಿದೆ, ಅದರಿಂದ ಹೇಗೆ ಸಾಮಾಜಿಕ ಸ್ವಾಸ್ಥ್ಯ ಹೆಚ್ಚತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆರೆದಿರುವ ಎಲ್ಲ ಗಣ್ಯರಿಗೆ, ಸಭಿಕರಿಗೆ ಹಾಗೂ ಇಂಥ ಅರ್ಥಪೂರ್ಣ ಹಾಗೂ ಸಮಕಾಲೀನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಆಯೋಜಕರಿಗೆ ವಂದಿಸುತ್ತಾ ಇವತ್ತು ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲಕ್ಕಿಂತ ಮುಂಚೆಯಾಗಿ ಆರೋಗ್ಯ ಅಂದರೆ ಏನು ಅನ್ನೋ ಒಂದು ಪರಿಕಲ್ಪನೆ ನಮ್ಮಲ್ಲಿ ಸ್ಪಷ್ಟವಾಗಿರಬೇಕು. ಇದನ್ನು ನಾನು ನಂದು ಜೇಬಿಂದ ಅಥವಾ ನನ್ನ ಪಾಕೆಟಿಂದ ಹೇಳ್ತಾ ಇರೋದಲ್ಲ, ವಿಶ್ವ ಆರೋಗ್ಯ ಸಂಸ್ಥೆದು ಪರಿಕಲ್ಪನೆಯಲ್ಲಿ ಆಧುನಿಕ ಆರೋಗ್ಯದ ದೃಷ್ಟಿ ನೋಡಬೇಕಾದ್ರೆ ಆರೋಗ್ಯ ಅಂದರೆ ಏನು ಪರಿಕಲ್ಪನೆ ನಮ್ಮಲ್ಲಿ ಸ್ಪಷ್ಟ ಇರಬೇಕಾಗತ್ತೆ. ಬರಿಯ ರೋಗ ರುಜಿನ ಅಥವಾ ಅಂಗವೈಕಲ್ಯದ ಇಲ್ಲದಿರುವಿಕೆಯನ್ನೇ ಪರಿಪೂರ್ಣ ಆರೋಗ್ಯ ಅಂತ ನಾವು ಒಪ್ಪಿಕೊಳ್ಳಲು ಆಗೋದಿಲ್ಲ. ಇದು ಬರೀ ಶಾರೀರಿಕ ಆರೋಗ್ಯದ ಒಂದು ಆಯಾಮ ಅಂತ ಅನಿಸ್ಕೊಳ್ಳುತ್ತೆ. ಈ ಶಾರೀರಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ, ಲೈಂಗಿಕ ಆರೋಗ್ಯ, ಔದ್ಯೋಗಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ಇವೆಲ್ಲವೂ ಸೇರಿಕೊಂಡಾಗ ಮಾತ್ರ ಅದು ಒಂದು ಪರಿಪೂರ್ಣ ಆರೋಗ್ಯದ ಒಂದು ಪರಿಕಲ್ಪನೆಗೆ ಪೂರ್ಣ ರೀತಿಯಾಗಿ ಹೊಂದಿಕೊಳ್ತಾ ಹೋಗುತ್ತೆ. ಸೊ ಈ ರೀತಿಯ ಆರೋಗ್ಯದ ಪರಿಕಲ್ಪನೆಯನ್ನು ಒಪ್ಪಿಕೊಂಡು ಒಂದು ಅರಿವಿನತ್ತ ಹೆಜ್ಜೆ ಹಾಕಿದಾಗ ಮಾತ್ರ ಸಮಾಜ ಸ್ವಸ್ಥವಾಗಿರಲು ಸಾಧ್ಯ. ಅಷ್ಟೇ ಅಲ್ಲದೆ ಈ ಸಮಾಜದಲ್ಲಿ ಇರುವ ನಾವು ನೀವು ಎಲ್ಲರೂ ಆರೋಗ್ಯದ ಅಕ್ಷರಸ್ಥರಾಗುವ ಅವಶ್ಯಕತೆ ಇದೆ. ಅಂದರೆ ಹೆಲ್ತ್ ಲಿಟ್ರೇಟ್ಸ್ ಅಂತ ಏನು ಕರಿತೀವಿ ಅದು ಆಗುವ ಅವಶ್ಯಕತೆ ಇದೆ. ಇದಾಗಬೇಕು ಅಂದರೆ ಒಂದು ನಮ್ಮ ಮನೆಯಿಂದನೇ ನಮ್ಮ ಅಮ್ಮ ಅಪ್ಪ ತಾಯಿ ಅಪ್ಪ ಅಮ್ಮಂದರು ಅದನ್ನು ಕಲಿಸ್ಕೊಂಬರ್ಬೇಕು, ಇಲ್ಲರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದನ್ನು ಹೊಂದಿಸ್ಕೊಂಡು ಹೋಗಬೇಕು. ಮೂರನೇ ರೀತಿ ಏನು ಅಂದರೆ ಈ ವೈದ್ಯ ಸಾಹಿತ್ಯ. ಸೊ ವೈದ್ಯ ಸಾಹಿತ್ಯದಿಂದ ಜನಪ್ರಿಯ ಆರೋಗ್ಯ ಅಥವಾ ವೈದ್ಯ ಸಾಹಿತ್ಯದಿಂದ ಈ ಥರ ಸಮಾಜವನ್ನು ಆರೋಗ್ಯದ ಪರಿಕಲ್ಪನೆಯತ್ತ ಮುಖ ಮಾಡಿ ಸಮಾಜಮುಖಿಯಾಗಿ ಮಾಡುವಂಥ ಒಂದು ಅವಕಾಶ ವೈದ್ಯ ಸಾಹಿತ್ಯಕ್ಕೆ ಇದ್ದೇ ಇದೆ ಅಂತ ಹೇಳ್ಬೋದು. ಆರೋಗ್ಯವನ್ನು ಒಂದು ನಾವು ಸಾಮಗ್ರಿಯಾಗಿ ಅಥವಾ ಒಂದು ಪೊಟ್ಟಣದಲ್ಲಿ ಕಟ್ಕೊಡಲಾಗಲ್ಲ. ಯಾರೇ ಕ್ಲೈಂಟ್ಸ್ ಬಂದ್ರೂ ಮಾತ್ರ ಅರ್ಧ ಕೆ ಜಿ ಆರೋಗ್ಯ ತಗೊಳ್ಳಿ, ಮುಕ್ಕಾಲು ಕೆ ಜಿ ಮಾನಸಿಕ ಆರೋಗ್ಯ ತಗೊಳ್ಳಿ, ಅರ್ಧ ಕೆ ಜಿ ಶಾರೀರಿಕ ಆರೋಗ್ಯ ತಗೊಳ್ಳಿ, ಈ ಥರ ನಾವು ಪೊಟ್ಟಣದಲ್ಲಿ ಕಟ್ಕೊಡೋಕ್ಕಾಗಲ್ಲ. ಜನರಿಗೆ ಆರೋಗ್ಯ ಭಾಗ್ಯ ಅನ್ನೋದನ್ನು ಕರುಣಿಸೋದು ಸಿದ್ದರಾಮಯ್ಯ ಭಾಗ್ಯ ಕರುಣಿಸಿದಷ್ಟು ಸುಲಭ ಅಲ್ಲ. ಅದನ್ನು ವೈದ್ಯರು ಪೂರ್ತಿಯಾಗಿ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈಗ ಜನರದ ಮನಸ್ಸಲ್ಲಿ ಏನಿರುತ್ತೆ, ಆರೋಗ್ಯವನ್ನು ಕಟ್ಟಿಕೊಡೋ ಕೆಲಸ ವೈದ್ಯರದ್ದು ಖಂಡಿತ ಅಲ್ಲ. ಆರೋಗ್ಯವನ್ನು ಕಟ್ಟಿಕೊಡೋ ಕೆಲಸ ಯಾರೂ ಮಾಡಬಾರ್ದು. ಎಲ್ಲದು ಪ್ರತಿಯೊಬ್ಬರದ್ದು ಆರೋಗ್ಯ ಅವರವರದ್ದೇ ಜವಾಬ್ದಾರಿಯಾಗಿರಬೇಕು, ಪ್ರಜ್ಞಾಪೂರ್ವಕವಾಗಿ ಅವರ ಜವಾಬ್ದಾರಿಯಾಗಿರಬೇಕು. ಅನಾರೋಗ್ಯ ಆದಾಗ ಅದಕ್ಕೆ ಚಿಕಿತ್ಸೆ ಕೊಡುವಂಥ ಕಾರ್ಯ ಮಾತ್ರ ವೈದ್ಯರದ್ದಾಗಿರುತ್ತೆ. ಆರೋಗ್ಯವನ್ನು ಬುಟ್ಟಿಯಾಗಿ ಕಟ್ಟಿಕೊಡೋ ಅಂತ ಒಂದು ಜವಾಬ್ದಾರಿ ಅದನ್ನು ಹೊರಲು ಸಾಧ್ಯ ಕೂಡ ಇಲ್ಲ, ಹೊರಲೂಬಾರ್ದು ಕೂಡ. ವೈದ್ಯರು ಅವರನ್ನು ಸರಿಯಾದ ದಾರಿಯತ್ತ ಕರ್ಕೊಂಡು ಹೋಗುವ ಒಂದು ಸಮಚಿತ್ತತೆಯನ್ನು ಅಥವಾ ಆ ಕಾರ್ಯವನ್ನು ಮಾಡಲಿಕ್ಕಾಗತ್ತೆ. ಆ ಕೆಲಸದಲ್ಲಿ ಪ್ರಾಬಬಲಿ ಆ ನಿಟ್ಟಿನಲ್ಲಿ ಅರಿವು ಮತ್ತು ಮಾರ್ಗದರ್ಶನ ನೀಡುವ ಗುರುತರವಾದ ಕಾರ್ಯವನ್ನು ವೈದ್ಯ ಸಾಹಿತ್ಯ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಸಮಾಜದ ಆರೋಗ್ಯವನ್ನು ಕಾಪಿಟ್ಟುಕೊಳ್ಳುವ ಕೂಡ ಗಣನೀಯವಾದ ಪಾತ್ರ ಈ ನಮ್ಮ ವೈದ್ಯ ಸಾಹಿತ್ಯ ಮಾಡ್ತಾ ಇದೆ. ಇವತ್ತು ಈ ಗೋಷ್ಠಿಯಲ್ಲಿ ಬೇರೆ ಬೇರೆ ಆಯುರ್ವೇದ, ಹೋಮಿಯೋಪತಿ ಇನ್ನಿತರದ ಬಗ್ಗೆ ಮಾತಾಡಲಿಕ್ಕೆ ತುಂಬ ಗಣ್ಯರೇ ಬಂದಿದ್ದಾರೆ. ಸೊ ನಾನು ಬರೀ ಆಧುನಿಕ ಆರೋಗ್ಯದ ವೈದ್ಯ ಸಾಹಿತ್ಯ ಕೃತಿಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿಗೆ ಕನ್ನಡದ ಆಧುನಿಕ ವೈದ್ಯ ಕೃತಿಗಳಲ್ಲಿ 2000 ಜಾಸ್ತಿ ಒಂದು ವೈದ್ಯ ಸಾಹಿತ್ಯಗಳು ಇವೆ ಎಂದು ಅಂದಾಜಿದೆ. ಇದರಲ್ಲಿ ಡಾಕ್ಟರ್ ಶಿವರಾಮ್ ಅವರ ಮನಮಂಥನ ಎಂಬ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಏಕೈಕ ಕೃತಿಯಾಗಿದೆ. ಹಾಗೂ ಡಾಕ್ಟರ್ CRC ಅಥವಾ PS ಶಂಕರ್ ಅವರ ಕೃತಿಗಳಿಗೆ ರಾಷ್ಟ್ರಮಟ್ಟದ ವಿಜ್ಞಾನ ತಂತ್ರಜ್ಞಾನ ಸಂವಹನ ಪ್ರಶಸ್ತಿಗಳು ಲಭಿಸಿವೆ. ಇದರೊಂದಿಗೆ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಗೆ ಜೀವಮಾನ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅನುವಾದ ಹಾಗೂ ವೈದ್ಯ ನಿಘಂಟು ಸೃಷ್ಟಿಯಲ್ಲಿ ಗುರುತರವಾದ ಕೆಲಸವನ್ನು ಮಾಡಿದ ಹಿರಿಮೆ ಡಾಕ್ಟರ್ DS ಶಿವಪ್ಪ ಹಾಗೂ SP ಯೋಗಣ್ಣನವರದಾಗಿದೆ. ಡಾಕ್ಟರ್ PS ಶಂಕರ್ ಸಂಪಾದನೆಯ ಕನ್ನಡ ವೈದ್ಯಕೀಯ ವಿಶ್ವಕೋಶ, ಡಾಕ್ಟರ್ CRC ಅವರ ಮನೋವಿಸ್ಮಯದ 4 ಸಂಪುಟಗಳು, ಡಾಕ್ಟರ್ TR ಅನಂತರಾಮ್ ಹಾಗೂ ಡಾಕ್ಟರ್ ನಾ ಸಾಮೇಶ್ವರ್ ಅವರ ನಮ್ಮ ದೇಹದ ವಿಜ್ಞಾನ ಅಪರೂಪದ ವೈದ್ಯ ಸಾಹಿತ್ಯ ಮುತ್ತುಗಳು ಅಂತ ಅನಿಸಿಕೊಂಡಿವೆ. ಇದಲ್ಲದೇ ನಾವು ತುಂಬ ಹಿಂದಿನಿಂದಲೇ ನೋಡ್ತಾ ಬಂದಿದ್ದೀವಿ ಆಧುನಿಕ ವೈದ್ಯ ಸಾಹಿತ್ಯದಲ್ಲಿ ಡಾಕ್ಟರ್ Hಗಿರಿಜಮ್ಮ, ಡಾಕ್ಟರ್ Hರಾಮಚಂದ್ರ, ಡಾಕ್ಟರ್ Hಗೋಪಾಲ್ ಕೃಷ್ಣ ಇವರುಗಳು ವೈದ್ಯ ಸಾಹಿತ್ಯ ಕೃಷಿ ಮಾಡಿದಷ್ಟೇ ಅಲ್ಲದೆ ಅವರದ್ದು ವೈದ್ಯ ವೃತ್ತಿ ಬಿಟ್ಟು ಬೇರೆ DLIT ಮತ್ತು PhD ಪದವಿ ಕೂಡ ಪಡೆದುಕೊಂಡಿದ್ದಾರೆ. ಇದು ಜಸ್ಟ್ ಒಂದು ಅದರದ್ದು ಸಿಂಹಾವಲೋಕನ ಅಥವಾ ಮೇಲ್ನೋಟ ಅನ್ಬೋದಷ್ಟೇ. ಅಂದರೆ ಇವತ್ತಿಗೆ ಯಾರು ವೈದ್ಯ ಸಾಹಿತಿಗಳಿದ್ದಾರೋ, ವಿ ಆರ್ ಸ್ಟ್ಯಾಂಡಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ಗೇನ್ಸ್. ಅಂದರೆ ಅವರು ಕಟ್ಟಿದ ಹಾದಿಯಲ್ಲಿ ನಾವು ಮೇಲೆ ನಿಂತು ಕೆಲಸ ಮಾಡ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ರಾಜ್ಯ ವಿಜ್ಞಾನ ಪರಿಷತ್ತು ಹಾಗೂ ತುಂಬ ವಿಶ್ವವಿದ್ಯಾನಿಲಯಗಳು, ಅನೇಕ ಖಾಸಗಿ ಪ್ರಕಾಶರು ಇಂದು ಆರೋಗ್ಯ ಪುಸ್ತಕಗಳನ್ನು ಪ್ರಕಟಿಸ್ತಿರುವುದು ತುಂಬ ಶ್ಲಾಘನೀಯ ವಿಚಾರ ಕೂಡ. ಆದರೆ ಎಲ್ಲದೂ ಭಾರಿ ಚೆನ್ನಾಗಿದೆ, ಆ ಥರ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೌದು, ವೈದ್ಯ ಸಾಹಿತ್ಯ ತುಂಬ ಶ್ರೀಮಂತವೂ ಹೌದು, ಸಮೃದ್ಧವೂ ಹೌದು. ಹಾಗಂತ ಇದರಲ್ಲಿ ಋಣಾತ್ಮಕ ಅಂಶಗಳು ಕೆಲವುದಿದೆ, ಅದನ್ನು ಹೇಳಬೇಕಾಗಿರೋ ಅನಿವಾರ್ಯತೆ ಅನ್ನೋ ಇದೆ ಇವತ್ತು. ಮೊದಲನೇದಾಗಿ ವೈದ್ಯ ಸಾಹಿತ್ಯ ಪ್ರಕಟಿಸ್ತಿರುವ ವಿವಿಧ ಸಂಘ ಸಂಸ್ಥೆಗಳ ಮಧ್ಯೆ ಸಾಮರಸ್ಯವೇ ಕಾಣಲ್ಲ ನಮಗೆ. ಹಳೆ ಹೊಸ ಕೃತಿಗಳ ಬಗ್ಗೆ, ವಿಷಯಗಳ ಬಗ್ಗೆ, ಅವುಗಳ ಕೊರತೆಗಳ ಬಗ್ಗೆ ಮಾಹಿತಿ, ವಿಮರ್ಶೆ, ಚರ್ಚೆಗಳು ವಿರಳವೇ. ಮುದ್ರಣ, ಮರುಮುದ್ರಣ, ಮಾರಾಟ, ಇವುಗಳಿಗೆ ಸರಿ ಹೋಗುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ಆಧುನಿಕ ಅಲೋಪತಿ ವೈದ್ಯರ ಸಂಖ್ಯೆ ಮುರಳಿ ಸರ್ ಹೇಳ್ತಿದ್ರು, ಇವತ್ತಿಗೆ 1.2 lakhs ಅಷ್ಟಿದೆ. ಅಂದರೆ 1.25 lakhs ಆಧುನಿಕ ವೈದ್ಯರು ನಮ್ಮ ರಾಜ್ಯದಲ್ಲೇ ಇದ್ದಾರೆ. ಇಂಥವರಲ್ಲಿ 100 vaidyaru ಬಹುಶಃ ಸಾಹಿತ್ಯದತ್ತ ಒಲವು ತೋರಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡ ಬರೆಯೋಕ್ಕೆ ಬರೋದು ಹೋಗಲಿ, ಓದಲಿಕ್ಕೆ ಕೂಡ ಕಷ್ಟ ನಮ್ಮದು. MBBS ಸ್ಟೂಡೆಂಟ್ಸಿಗೆ ಜಾಸ್ತಿ ಅಂದರೆ ಒಂದು ಸ್ವಲ್ಪ ಕಂಗ್ಲೀಷಲ್ಲಿ ಮಾತಾಡ್ತಾರೆ, ಕನ್ನಡ ಇಂಗ್ಲೀಷನ್ನು ಮಿಕ್ಸ್ ಮಾಡಿ ಒಂದು ಮಾತಲ್ಲಿ ಆಡಿದರೆ ಅದೇ ಭಾರಿ ದೊಡ್ಡ ಸಂಗತಿ. ಸೊ ಹಾಗೆ ಆಯಿತು, ಇಷ್ಟು ಒಂದು 100 jana ಬರೀತಾರೆ, ಅವರಿಗೇನಾದ್ರು ತುಂಬ ಪ್ರೋತ್ಸಾಹ ಸಿಗ್ತಾ ಇದೆಯಾ? ಅದು ಕೂಡ ಕಡಿಮೆನೆ. ಯಾವ ವೈದ್ಯರು ಚೆನ್ನಾಗಿ ಬರೆಯಬಲ್ಲರೋ ಅವರಿಗೆಲ್ಲ ಪತ್ರಿಕೆಯವರು, ಮಾಧ್ಯಮದವರು ಅಷ್ಟಾಗಿ ಅವಕಾಶ, ಜಾಗ ಕಲ್ಪಿಸಿ ಕೊಡುತ್ತಿಲ್ಲ ಎಂಬುದು ಸತ್ಯವೇ. ನಾನು ಮನೆಯಿಂದ ಬರಬೇಕಾದ್ರೆ ನನ್ನ ತಾಯಿ ಹತ್ರ ಅದನ್ನೇ ಹೇಳ್ತಿದ್ದೆ, ಈಗ ಬರೆಯೋರು ಜಾಸ್ತಿ ಆಗಿದ್ದಾರಮ್ಮ, ಓದುವವ್ರು ಕಮ್ಮಿ ಆಗಿದ್ದಾರೆ, ಮಾತಾಡೋರು ಜಾಸ್ತಿ ಆಗಿದ್ದಾರಮ್ಮ, ಕೇಳೋರು ಕಡಿಮೆ ಆಗಿದ್ದಾರೆ ಅಂತ. ಆ ರೀತಿಯಾಗಿದೆ ಅಂದರೆ ಬರೀಲಿಕ್ಕೆ ಆಸಕ್ತಿ ಇರೋ ವೈದ್ಯರಿರ್ಬೋದು, ಅವರಿಗೆ ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು ಅನ್ನುವಂಗೆ. ಅಪಾರ್ಚುನಿಟೀಸ್ ಬೇಕಲ್ವಾ, ಅವಕಾಶಗಳು ಬೇಕು. ನಮ್ಮ ಥಾಟ್ಸನ್ನು ಹೊರಗೆ ಮಾಧ್ಯಮದ ಥ್ರೂ ಪಬ್ಲಿಕ್ಕಿಗೆ ಮುಟ್ಟಿಸ್ಲಿಕ್ಕೆ ಮಾಧ್ಯಮದಲ್ಲಿ ನಮಗೆ ಜಾಗ ಬೇಕು. ವೈದ್ಯ ಸಾಹಿತ್ಯವನ್ನು, ವೈದ್ಯ ಸಾಹಿತಿಗಳನ್ನು ಮುಖ್ಯವಾಹಿನಿಯಲ್ಲಿರುವ ಬರಹಗಾರರು ಗಂಭೀರವಾಗಿ ಪರಿಗಣಿಸದಿರುವುದು ಕೂಡ ಇದಕ್ಕೆ ಒಂದು ಕಾರಣ ಅನ್ಬೋದು. ಅಷ್ಟೇ ಅಲ್ಲದೆ ತಮ್ಮ ತಮ್ಮ ದೈನಂದಿನ ವೃತ್ತಿಯಲ್ಲಿ ವ್ಯಸ್ತವಾಗಿರುವ ವೈದ್ಯರಿಗೆ ಈ ತಮ್ಮ ನೆಚ್ಚಿನ ಪ್ರವೃತ್ತಿಯನ್ನು ನಡೆಸಿಕೊಂಡು ಹೋಗಲು ಸಂಪಾದಕ ಬಳಗದ ಬೆಂಬಲ, ಪ್ರೋತ್ಸಾಹ ದೊರೆಯದಿದ್ದರೆ ಬರಬರುತ್ತಾ ಓದುವ ಹುಮ್ಮಸ್ಸು, ಚೈತನ್ಯ ಇದು ಸಹ ಹೋಗ್ತಾ ಬರುತ್ತೆ, ನಂದಿ ಹೋಗ್ತಾ ಬರುತ್ತೆ. ಆ ಸಾಧ್ಯತೆ ಇದೆ ಅನ್ನೋದು ಇವತ್ತಿನ ಕಟು ವಾಸ್ತವ. ಇಷ್ಟೇ ಅಲ್ಲದೆ ವೈದ್ಯ ಸಾಹಿತ್ಯ ಅಥವಾ ವೈದ್ಯ ಸಾಹಿತ್ಯದ ಆಶಯಗಳೇನು ಅಂತ ನೀವು ಕೇಳಲಿಕ್ಕೆ ಹೋದರೆ, ವ್ಯಕ್ತಿ ಮತ್ತು ಸಮುದಾಯದ ಜೀವಾನುಭವಗಳನ್ನು, ಅನಿಸಿಕೆ ಅಭಿಪ್ರಾಯಗಳನ್ನು, ಭಾವನೆಗಳನ್ನು, ಕಷ್ಟ ಸುಖಗಳನ್ನು, ವಾಸ್ತವ ಕಲ್ಪನೆಗಳನ್ನು ಅಕ್ಷರ ರೂಪದಲ್ಲಿ ದಾಖಲಿಸುವುದನ್ನೇ ಸಾಹಿತ್ಯ ಅಂತೀವಿ. ಸಮಾಜದ ಹಿತವನ್ನು ಕಾಪಾಡಿಕೊಳ್ಳುವ ಸಾಹಿತ್ಯ ಉತ್ತಮ ಸಾಹಿತ್ಯ ಅನ್ಸ್ಕೊಳ್ಳುತ್ತೆ. ಸೊ ಅದರಲ್ಲಿ ವೈದ್ಯ ಸಾಹಿತ್ಯ ಬಹುಮುಖ್ಯವಾದದ್ದು. ವೈದ್ಯಕೀಯ ವಿಷಯಗಳು, ರೋಗ ಆರೋಗ್ಯದ ವಿಚಾರಗಳು, ರೋಗ ಲಕ್ಷಣ, ಕಾರಣ, ತಡೆಗಟ್ಟುವ ವಿಧಾನ, ಚಿಕಿತ್ಸೆ, ಇವುಗಳನ್ನು ಆದಷ್ಟು ಸರಳೀಕರಿಸಿ, ನಮ್ಮದು ಟೆಕ್ನಿಕಲ್ ಜಾರ್ಗನ್ ಏನು ಯೂಸ್ ಮಾಡದೆ ಜನಸಾಮಾನ್ಯರಿಗೆ ತಿಳಿಸುವಂತೆ ಬರೆಯುವುದೇ ವೈದ್ಯ ಸಾಹಿತ್ಯ ಅನ್ಸ್ಕೊಳ್ಳುತ್ತೆ. ಜನರಲ್ಲಿ ಮನೆ ಮಾಡಿರುವ ತಪ್ಪು ನಂಬಿಕೆ, ಅಪಾಯಕಾರಿ ಅವೈಜ್ಞಾನಿಕ ಆಚರಣೆಗಳು, ಅಪನಂಬಿಕೆ, ವೈದ್ಯ ವಿರೋಧಿ ನಿಲುವುಗಳು, ಇವುಗಳನ್ನು ತೊಡೆದುಹಾಕಿ ಜನರನ್ನು ಆರೋಗ್ಯದತ್ತ ಜವಾಬ್ದಾರಿಯುತವಾಗಿ ನಡೆಯುವಂತೆ ಮಾಡುವುದು, ಆರೋಗ್ಯ ವರ್ಧನೆಯತ್ತ ಸಮಾಜಮುಖಿಯಾಗಿ ಅವರನ್ನು ಪರಿವರ್ತಿಸುವುದು ಕೂಡ ವೈದ್ಯ ಸಾಹಿತ್ಯದ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಕನ್ನಡ ಭಾಷೆಯಲ್ಲಿ ತುಂಬ ಹಳೆ ಕಾಲದಿಂದಲೂ ನಮ್ಮದು ವಚನ ಸಾಹಿತ್ಯ ಇರ್ಬೋದು ಅಥವಾ ಮಂಕುತಿಬ್ಬನ ಕಗ್ಗ ಇರ್ಬೋದು, ಅದರಲ್ಲೂ ಆರೋಗ್ಯ ನಮಗೆ ಹೇರಳವಾಗಿ ಸಿಕ್ಕತ್ತೆ. ಅದಲ್ಲದೇ ಇವತ್ತಿಗೆ 2000ಕ್ಕೂ ಹೆಚ್ಚು ಕೃತಿಗಳು ವೈದ್ಯ ಸಾಹಿತ್ಯದ ಕೆಳಗೆ ಬರುತ್ತೆ. ಇದಲ್ಲದೇ ತುಂಬ ಜನ ಸಕ್ರಿಯವಾಗಿ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ತುಂಬ ಸಾಹಿತ್ಯ ಪತ್ರಿಕೆಗಳು ಕೂಡ ಅದಕ್ಕೋಸ್ಕರ ಮೀಸಲಾಗಿರುವಂಥವೂ ಇದೆ. ಆರೋಗ್ಯ ರಕ್ಷಕ, ಆರೋಗ್ಯ ಸಂಪತ್ತು, ಸಂಜೀವನಿ, ರತಿವಿಜ್ಞಾನ ದರ್ಪಣ, ಹೀಗೆ ಹಲವು ಅಲ್ಲದೆ ನಮ್ಮ ವೈದ್ಯ ಬರಹಗಾರರ ಬಳಗದಿಂದ ಹೊರತಿರುವ ವೈದ್ಯ ಸಂಪದ, ವರ್ಷಕ್ಕೆ 3 ಸಲ ಇದು ಹೊರಗೆ ಬರ್ತಾ ಇದೆ. ಇವೆಲ್ಲವೂ ವೈದ್ಯ ಸಾಹಿತ್ಯವನ್ನು ಶ್ರೀಮಂತವಾಗಿ ಇಟ್ಟಿರುವಲ್ಲಿ ತಮ್ಮ ತಮ್ಮದೇ ಒಂದು ಅಳಿಲು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ. ಇಷ್ಟೇ ಅಲ್ಲದೆ ನಾನು ಹೇಳಲಿಕ್ಕೆ ಏನು ಇಷ್ಟಪಡೋದು ಅಂದರೆ, 1985 ಸ್ಥಾಪಿತವಾದ ಕರ್ನಾಟಕ ವೈದ್ಯ ಸಾಹಿತ್ಯ ಪರಿಷತ್ತು ಕೂಡ ವೈದ್ಯ ಸಾಹಿತ್ಯ ಲೇಖಕರನ್ನು ಸಂಘಟಿಸುವ, ಕಾರ್ಯಾಗಾರ ನಡೆಸುವ, ಇನ್ನೂ ಹಲವಾರು ಪ್ರೋತ್ಸಾಹಕರವಾಗಿದ್ದ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಇಷ್ಟೆಲ್ಲ ಆಗ್ತಿದ್ರೂ ಇನ್ನೂ ಆಗಬೇಕಾದದ್ದು ಈ ವೈದ್ಯ ಸಾಹಿತ್ಯದಲ್ಲಿ, ಎಸ್ಪೆಷಲಿ ಅಲೋಪತಿ ಮಾಡರ್ನ್ ಮೆಡಿಸಿನ್ ಇದ್ದು ಸಂಪರ್ಕದಲ್ಲಿರುವ ವೈದ್ಯ ಸಾಹಿತ್ಯದಲ್ಲಿ ಬಹಳಷ್ಟು ಇದೆ ಅನ್ನೋದು ನನ್ನ ಅನಿಸಿಕೆ. ಇನ್ನಷ್ಟು ವೈದ್ಯ ಲೇಖಕರ ಸಮಾವೇಶಗಳಾಗಬೇಕು, ಪ್ರಾಚೀನ ಕೃತಿಗಳ ಅಧ್ಯಯನ ಆಗಬೇಕು, ಪುಸ್ತಕ ಭಂಡಾರವನ್ನು ಕಾಪಿಟ್ಟುಕೊಳ್ಳುವಿಕೆ ನಡೆಯಬೇಕು, ಪಠ್ಯಕ್ರಮದಲ್ಲಿ ಆರೋಗ್ಯ ವಿಷಯಗಳ ಸೇರ್ಪಡೆ ಆಗಬೇಕು, ಭಾಷಾಂತರ ಕಾರ್ಯಗಳು, ವೈದ್ಯ ಕಾಲೇಜುಗಳಲ್ಲಿ ಕನ್ನಡ ಬೋಧನೆ, ಕನ್ನಡದಲ್ಲಿ ವೈದ್ಯ ಕೃತಿ ರಚನೆ, ಪುಸ್ತಕ ಪ್ರಕಟಣೆ ಮತ್ತು ಅದಕ್ಕೆ ಪ್ರೋತ್ಸಾಹ, ಪ್ರಸಾರ ಮಾಧ್ಯಮಗಳಲ್ಲಿ ವೈದ್ಯ ಸಾಹಿತಿಗೆ ನಿಗದಿತ ಸ್ಥಾನಮಾನ, ಇವೆಲ್ಲವೂ ನಿಯಮಿತವಾಗಿ ಖಂಡಿತ ಆಗಬೇಕಾಗಿರೋ ಕೆಲಸಗಳು. ಇದೆಲ್ಲ ಆದರೆ ಅಷ್ಟೇ ವೈದ್ಯ ಸಾಹಿತ್ಯ ಇನ್ನಷ್ಟು ಬೆಳೆಯುತ್ತೆ. ಈ ವೈದ್ಯ ಸಾಹಿತ್ಯ ಅನ್ನೋದು ಬರೀ ವೈದ್ಯರನ್ನು ಅಥವಾ ಸಾಹಿತ್ಯವನ್ನು ಸಪ್ರೇಟ್ ಸಪ್ರೇಟ್ ಆಗಿ ಬೆಳೆಸಲಿಕ್ಕೆ ಅಲ್ಲ, ಈ ವೈದ್ಯ ಸಾಹಿತ್ಯ ಸಮೃದ್ಧವಾಗಿ ಬೆಳೆದಷ್ಟು ಸಮಾಜದ ಸಮಗ್ರ ಆರೋಗ್ಯ ವೃದ್ಧಿಯಾಗುತ್ತಾ ಹೋಗುತ್ತೆ. ಇದರ ಜವಾಬ್ದಾರಿ ಬರೀ ವೈದ್ಯರದ್ದು ಅಲ್ಲ, ಬರೀ ಸಾಹಿತಿಗಳದ್ದು ಅಲ್ಲ, ಬರೀ ವೈದ್ಯ ಸಾಹಿತ್ಯದ್ದು ಅಲ್ಲ, ಇದರ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರದ್ದು ಆಗಿರುತ್ತೆ. ಇಷ್ಟು ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಜೈ ಕರ್ನಾಟಕ.
1: ಧನ್ಯವಾದಗಳು ಡಾಕ್ಟರ್ ಅರುಣ ಯಡಿಯಾಳ್ ಅವರೇ. ಈಗ ನಮ್ಮ ಮುಂದೆ ಡಾಕ್ಟರ್ ಮೀರಾ ಅವರು ತಮ್ಮ ಆಯುರ್ವೇದಿಕ್ ವಿಚಾರದ ಬಗ್ಗೆ ಮಂಡಿಸಲಿಕ್ಕಿದ್ದಾರೆ. ಅವರು ಮಂಗಳೂರಿನ ಕದ್ರಿಯಲ್ಲಿ ಸಂಜೀವಿನಿ ಅಂತ ಹೇಳಿ ಒಂದು ಆಯುರ್ವೇದ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ 24 ವರ್ಷಗಳಿಂದ ನಮ್ಮ ಭಾರತೀಯ ಪ್ರಾಚೀನ ಪರಂಪರೆಯಲ್ಲಿ ಆಯುರ್ವೇದಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ. ಶುದ್ಧ ಪರಿಶುದ್ಧ ಆಯುರ್ವೇದವನ್ನು ಅವರು ತಮ್ಮ ವೃತ್ತಿಯಾಗಿ ಮಾಡಿಕೊಂಡು ಜೊತೆಗೆ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಹೊಸದಿಗಂತ, ಪ್ರಜಾವಾಣಿ, ತರಂಗ, ಸುಧಾ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರು ಬರಿತಾ ಇದ್ದಾರೆ. ಆರೋಗ್ಯ ಜಾಗೃತಿ ಲೇಖನಗಳನ್ನು ಬರಿತಾ ಇದ್ದಾರೆ. ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಸೈಲೆಂಟಾಗಿ, ಎಲೆಮರೆ ಕಾಯಿಯಂತೆ

ಸ್ವಸ್ಥಸ್ತು ಸ್ವಾಸ್ಥ್ಯ ರಕ್ಷಣ, ಆರೋಗ್ಯವಂತನ ಆರೋಗ್ಯವನ್ನು ಕಾಪಾಡುವುದು ಆರೋಗ್ಯ ಆಯುರ್ವೇದದ ಮೂಲ ಉದ್ದೇಶ. ಇದಕ್ಕಾಗಿ ಆಯುರ್ವೇದದಲ್ಲಿ ದಿನಚರ್ಯೆ, ಋತುಚರ್ಯೆ, ಸದ್ವೃತ್ತ ಅಂತ ಮೂರು ವಿಷಯವನ್ನು ಹೇಳಿದ್ದಾರೆ. ಈ ದಿನಚರ್ಯೆಯಲ್ಲಿ ಬೆಳಗ್ಗೆ ಎದ್ದು ಎಷ್ಟು ಗಂಟೆಗೆ ಏಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಎಂಬ ವಿಷಯದಿಂದ ಹಿಡಿದು ಹಲ್ಲುಜ್ಜುದು, ಸ್ನಾನ, ವ್ಯಾಯಾಮ, ಎಂಥ ಆಹಾರ ಸೇವಿಸಬೇಕು, ಎಷ್ಟು ನಿದ್ದೆ ಮಾಡಬೇಕು, ಎಷ್ಟು ಗಂಟೆಗೆ ನಿದ್ದೆ ಮಾಡಬೇಕು, ಇಂಥ ಪುಟ್ಟ ಪುಟ್ಟ ವಿಷಯಗಳನ್ನು ಸಹ ಹೇಳಿದ್ದಾರೆ. ನಿಮಗೆಲ್ಲ ಅನ್ನಿಸ್ಬೋದು ಇಂಥದ್ದೆಲ್ಲ ಸಿಲ್ಲಿ ವಿಷಯ ಯಾಕೆ ಹೇಳಬೇಕಂತ. ಆದರೆ ಎಷ್ಟೋ ಜನರಿಗೆ ರಾತ್ರಿಯಲ್ಲಿ ತುಪ್ಪ ತಿನ್ನಬಾರ್ದಂತ ಗೊತ್ತಿಲ್ಲ, ಮೊಸರು ತಿನ್ನಬಾರ್ದಂತ ಗೊತ್ತಿಲ್ಲ, ಸ್ನಾನ ಆದಮೇಲೆ ಊಟ ಆದಮೇಲೆ ಸ್ನಾನ ಮಾಡಬಾರದು ಅಂತ ಗೊತ್ತಿಲ್ಲ, ಸ್ನಾನ ಊಟ ಆದಮೇಲೆ ವ್ಯಾಯಾಮ ಮಾಡಬಾರ್ದು ಅಂತ ಗೊತ್ತಿಲ್ಲ, ಇಂಥ ಪುಟ್ಟ ಪುಟ್ಟ ವಿಷಯಗಳು. ಅದರಲ್ಲಿ ಅಂತೂ ಆಹಾರದ ಬಗ್ಗೆ ತುಂಬ ಕಾಂಟ್ರವರ್ಸಿಗಳು ಉಂಟು. ನಮಗೆ ಕೆಲವರು ಲೂಸ್ ಮೋಷನ್ ಹೋಗ್ತಾ ಇರ್ತದೆ, ಬಾಳೆಹಣ್ಣು ತಿಂತಾರೆ, ನಾವೀಗ ಬಾಳೆಹಣ್ಣೆ ತಗೊಳ್ಳುವ, ಕೆಲವರು ದಿನಕ್ಕೆ 10 ಬಾಳೆಹಣ್ಣು ತಿನ್ನುವವರು ಇದ್ದಾರೆ. ಆದರೆ ಆಯುರ್ವೇದ ಪ್ರಕಾರ ಅಪತ್ಯಾನಾಂ ಶ್ರೇಷ್ಠ ಕದಲಿ ಫಲಹ ಅಂತ ಹೇಳಿಬಿಟ್ಟಿದ್ದಾರೆ. ಅಪತ್ಯಗಳಲ್ಲಿ ಫಸ್ಟ್ ಸ್ಥಾನ ಸಿಕ್ಕುವುದು ಬಾಳೆಹಣ್ಣಿಗೆ. ಈ ಗ್ಯಾಸ್ಟ್ರಿಕ್ ಇದ್ದವರಾಗಲಿ, ಅಲರ್ಜಿ ಇದ್ದವರಾಗಲಿ ಬಾಳೆಹಣ್ಣು ತಿನ್ನಬಾರ್ದು ಅಂತ ನಮ್ಮಲ್ಲಿ ಹೇಳಿದ್ದಾರೆ. ಆದ್ದರಿಂದ ಯಾವುದನ್ನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾರು ತಿನ್ನಬೇಕು, ಇಂಥದ್ದು ಎಜುಕೇಷನ್ ಅಥವಾ ಈ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ನಮ್ಮ ಸಮಾಜ ಆರೋಗ್ಯವಂತ ಆಗುವುದು. ಇದು ಮೊದಲಿದ್ದು ದಿನಚರ್ಯೆ ಆಯಿತು. ಇನ್ನೊಂದು ಋತುಚರ್ಯೆ. ಋತುಚರ್ಯೆ ಅಂದರೆ ನಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಸೂರ್ಯನ ಸುತ್ತ ಭೂಮಿ ತಿರುಗುವಾಗ ನಮ್ಮ ಹೊರಗಿನ ಪ್ರಕೃತಿಯಲ್ಲಿ ಕೆಲವೊಂದು ಬದಲಾವಣೆ ಆಗ್ತಾ ಇರ್ತದೆ. ಆ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳ ಪ್ರತಿಬಿಂಬ ನಮ್ಮ ದೇಹದಲ್ಲಿ ಆಗ್ತಾ ಇರ್ತದೆ. ಪ್ರಕೃತಿ ಪುರುಷ ಅಂತ ಹೇಳ್ತೇವೆ. ಮನುಷ್ಯನ ದೇಹದಲ್ಲಿ ಯಾವುದೆಲ್ಲ ಬದಲಾವಣೆ ಆಗ್ತಾ ಇರ್ತದೆ ಅದರ ಪ್ರಕಾರ ನಾವು ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡಬೇಕು ಅಂತ ಆಯುರ್ವೇದ ಹೇಳ್ತದೆ. ಆ ಬದಲಾಗುವ ಋತುಗಳು, ಉದಾಹರಣೆಗೆ ಈ ವರ್ಷ ಒಂದು ವರ್ಷವನ್ನು 6 ಋತುಗಳಾಗಿ ವಿಂಗಡಿಸಿದ್ದೇವೆ. ಇದು ವಸಂತ ಋತು, ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಮತ್ತು ಶಿಶಿರ. 2 ತಿಂಗಳು ಒಂದೊಂದು ಋತು ಅಂತ ಪರಿಗಣಿಸ್ತೇವೆ. ಈ ಋತುಗಳಲ್ಲಿ ನಾವು ಏನು ತಿನ್ನಬೇಕು ಮತ್ತು ಈ ಋತುಗಳಲ್ಲಿ ಯಾವ ರೋಗಗಳು ಸಾಧಾರಣವಾಗಿ ಬರ್ತದೆ, ಆ ರೋಗ ಬರದಂತೆ ನಾವು ನಮ್ಮ ಜೀವನ ಶೈಲಿಯಲ್ಲಿ ಅಥವಾ ಆಹಾರ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದರ ಮೂಲಕ ರೋಗ ಬರದಂತೆ ಹೇಗೆ ತಡಿಬೋದು, ಇದನ್ನೆಲ್ಲ ಋತುಚರ್ಯೆಯಲ್ಲಿ ಹೇಳಿದೆ. ಇನ್ನೊಂದು ಮೂರನೆಯದು ಸದ್ವೃತ್ತ. ನಾವು ಪ್ರಾಕ್ಟೀಸಲ್ಲಿ ಕೂತ್ರೆ, ನಾನು ಒಂದು 20 ಇಯರ್ಸ್ ಮೊದಲು ಪ್ರಾಕ್ಟೀಸ್ ಅಥವಾ ವೈದ್ಯಕೀಯ ವನ್ನು ಪ್ರವೇಶಿಸಿದಾಗ ಒಂದು ವರ್ಷದಲ್ಲಿ ಅಥವಾ ನಾನು ಮೊದಲ ಕೇಸ್ ಥೈರಾಯ್ಡ್ ನೋಡಬೇಕಾದ್ರೆ 4 ವರ್ಷ ಆಗಿತ್ತು. ಈಗ ನೋಡಿದರೆ ತಿಂಗಳಲ್ಲಿ ನಾನೊಬ್ಬಳೆ ಒಬ್ಬ ವೈದ್ಯಳೇ ಒಂದು 10-15 ಕೇಸ್ ಥೈರಾಯ್ಡು ಡಯಾಗ್ನೋಸ್ ಮಾಡ್ತೇನೆ, ಅಥವಾ ಈಗ PCOD ಕಾಮನ್ ಆಗಿ ಬಿಟ್ಟಿದೆ. ಇದಕ್ಕೆಲ್ಲ ಯಾಕೆ ಕಾರಣ ಅಂತ ಯೋಚನೆ ಮಾಡಿದರೆ ನಮ್ಮ ಮಾನಸಿಕ ಒತ್ತಡ. ಈ ಸದ್ವೃತ್ತ ಎಂಬುದು ನಮ್ಮ ಮನಸ್ಸಿನ ಸ್ಥಿತಿಗತಿಯನ್ನು ಹೇಗಿಡಬೇಕು. ಈ ಆಯುರ್ವೇದ ಬರೀ ಶರೀರಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡುವುದಿಲ್ಲ, ಮನಸ್ಸಿನ ಆರೋಗ್ಯವನ್ನು ಸಹ ಕನ್ಸಿಡರ್ ಮಾಡ್ತದೆ. ಯಾವಾಗ ಮನಸ್ಸು ಆರೋಗ್ಯವಂತವಾಗಿರ್ತದೆ ಆಗ ಶರೀರದ ಜೀರ್ಣಕ್ರಿಯೆ ಆಗಲಿ, ಶರೀರದಲ್ಲಿರುವ ಮೆಟಬಾಲಿಸಮ್ ಅಂತ ಏನು ಹೇಳ್ತೇವೆ ಅದೆಲ್ಲ ಸರಿಯಾಗುವುದರ ಮೂಲಕ ನಮಗೆ ಈಗ ಜೀವನ ಶೈಲಿ, ಹೆಚ್ಚಿನ ರೋಗಗಳು ಇಂದು ನಾವೇನು ನಮ್ಮ ಪ್ರಾಕ್ಟೀಸಲ್ಲಿ ಕಾಣ್ತೇವೆ ಅದೆಲ್ಲ ಜೀವನ ಶೈಲಿ ಮತ್ತು ಆಹಾರ ಶೈಲಿಯ ತೊಂದರೆಯಿಂದಲೇ ಆಗಿರುವಂಥದ್ದು. ಇದು ಮೂರು ಉಪಾಯಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಸ್ವಸ್ಥಸ್ತು ಸ್ವಾಸ್ಥ್ಯ ರಕ್ಷಣಂ ಅಂತ ನಮ್ಮ ಆಯುರ್ವೇದ ಹೇಳ್ತದೆ. ಒಂದ್ಸಲ ಏನಾಯ್ತಂದ್ರೆ, ನಾನು ಪ್ರಾಕ್ಟೀಸಲ್ಲಿ ಕೂತಿರುವಾಗ ಒಬ್ರು ಬಂದು ಹೇಳಿದ್ರು, ನನಗೆ ATMM ಕಲ್ಲಾಗಿತ್ತು ಡಾಕ್ಟ್ರೇ, ಆಪರೇಷನ್ ಮಾಡಿಸ್ಕೊಂಡೆ, ಅದನ್ನು ಮದ್ದು ತಗೊಂಡು ಗ್ಯಾಸ್ಟ್ರಿಕ್ ಆಗೋಗಿದೆ, ಏನು ತಿನ್ಲಿಕ್ಕೆ ಆಗೋದಿಲ್ಲ ಅಂತ. ರಿಪೋರ್ಟ್ ನೋಡಿದ್ರೆ ATMM ಕಲ್ಲು. ಅಯ್ಯೋ, ನಮ್ಮದು ಮದ್ದಲ್ಲೇ ಗುಣ ಆಗ್ತಿತ್ತಲ್ಲ, ಆಪರೇಷನ್ ಮಾಡುವ ಅವಶ್ಯಕತೆ ಇರಲಿಲ್ಲ ಅಲ್ಲ ಅಂತ ನಾನಂದೆ. ನಮಗೆ ಈ ಆಯುರ್ವೇದದಲ್ಲಿ ಕೆಲವೆಲ್ಲ ರೋಗಗಳು, ಅನೇಕ ರೋಗಗಳು ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣವಾಗುವಂಥ ರೋಗಗಳಿವೆ. ಅದು ಯಾವುದೆಲ್ಲ ರೋಗಗಳಿಗೆ ನೀವು ಆಯುರ್ವೇದ ವೈದ್ಯರ ಹತ್ರ ಹೋಗ್ಬೋದು ಎಂಬುದನ್ನು ತಿಳಿಸಿಕೊಡಲು ಈ ನಮ್ಮ ಸಾಹಿತ್ಯ, ಈ ನಮ್ಮ ವೈದ್ಯಕೀಯ ಸಾಹಿತ್ಯ ಸಹಾಯ ಮಾಡ್ತದೆ. ಈ ವೈದ್ಯಕೀಯ ಸಾಹಿತ್ಯದಿಂದ ಕೆಲವೊಮ್ಮೆ ಸ್ವಯಂ ವೈದ್ಯ ಮಾಡುವಂಥ ಒಂದು ಪ್ರಾಬ್ಲಮ್ಸೇ ಇರ್ತದೆ. ಆದರೆ ಸಹ ಅದರ ವೈದ್ಯಕೀಯ ಸಾಹಿತ್ಯದಿಂದ ಆಗುವ ಲಾಭಾಂಶಗಳನ್ನು ಪರಿಗಣಿಸಿದರೆ ಇದೊಂದು ನಿಗ್ಲಿಜಿಬಲ್ ಅಂತ ಹೇಳ್ಬೋದು. ಯಾಕೆಂದರೆ ರೋಗದ ಲಕ್ಷಣಗಳು, ರೋಗ ಬಂದಾಗ ಏನು ಮಾಡಬೇಕು, ರೋಗ ಬಂದಾಗ ಎಂಥ ಪಥ್ಯಗಳನ್ನು ಮಾಡಬೇಕು, ರೋಗ ಬರದ ಹಾಗೆ ಏನೆಲ್ಲ ಪ್ರಿಕಾಷನ್ ತಗೊಳ್ಬೇಕು, ಕೆಲವೊಮ್ಮೆ ಸಾಂಕ್ರಾಮಿಕ ರೋಗಗಳು ಇರ್ತದೆ ಆಗೆಲ್ಲ ಏನೆಲ್ಲ ಪ್ರಿಕಾಷನ್ಗಳನ್ನು ತಗೊಳ್ಬೇಕು ಎಂಬುದನ್ನು ನಾವು ವೈದ್ಯಕೀಯ ಸಾಹಿತ್ಯದ ಮೂಲಕ ಜನಸಾಮಾನ್ಯರಿಗೆ ತಿಳಿಸ್ಕೊಳ್ಬೇಕು.
ನಾನು ಇದು ವೈದ್ಯಕೀಯ ಸ್ಟಾರ್ಟ್ ಮಾಡಿದಾಗ ಒಬ್ಬರು ಮಂಗಳೂರಿನ ಪ್ರಸಿದ್ಧ ನ್ಯೂರೋಸರ್ಜನ್ ಆಪರೇಷನ್ ಮಾಡಿದ ಮೇಲೆ

0: ಒಂದು ಸಣ್ಣ ಬಾಟ್ಲಲ್ಲಿ ಡಿಸ್ಕೆಕ್ಟಮಿ ಮಾಡಿದ್ರು ಅವರು. ಅದನ್ನು ತಗೊಂಡು ಬಂದು ಪೇಷಂಟ್ ಪಾರ್ಟಿಯನ್ನು ಕರೆದು ಒಂದು ವಿವರಿಸಿ ಹೇಳ್ತಾ ಇದ್ರು. ನಾನು ಅಂದ್ಕೊಂಡೆ ಎಂತಕ್ಕೆ ಪೇಷಂಟಿಗೆ ಇದೆಲ್ಲ ಹೇಳಿಕೊಡೋದು ಅಂತ. ಆದರೆ ಈ ವೈದ್ಯಕೀಯ ಪ್ರಾಕ್ಟೀಸಲ್ಲಿ ಮುಂದುವರಿದ ಹಾಗೆ ಪೇಷಂಟ್ಗಳಿಗೆ, ರೋಗಿಗಳಿಗೆ ಯಾವಾಗ ನಾವು ಪ್ರಾಪರ್ ಎಜುಕೇಷನ್ ಕೊಡ್ತೇವೆ, ತಿಳುವಳಿಕೆಯನ್ನು ಕೊಡ್ತೇವೆ, ಆಗ ನಮ್ಮ ಚಿಕಿತ್ಸೆ ಸಹ ಫಲಕಾರಿಯಾಗ್ತದೆ. ಚಿಕಿತ್ಸೆ ಫಲಕಾರಿಯಾದ ಕೂಡಲೇ ಆ ಡಾಕ್ಟ್ರು ಎಡ್ಡೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ದರಿಂದ ಯಾವಾಗಲೂ ರೋಗಿಗೆ ಸರಿಯಾದ ಇನ್ಫಾರ್ಮೇಷನ್ಗಳು, ಎಜುಕೇಷನ್, ಶಿಕ್ಷಣವನ್ನು ಕೊಡುವುದು ತುಂಬ ಅಗತ್ಯ ಇದೆ. ಒಂದ್ಸಲ ನಂದು ಆರ್ಟಿಕಲ್ ತರಂಗದಲ್ಲಿ ಬಂದಾಗ ಒಬ್ಬರು ಹೇಳಿದರು, ವಾತಾವ್ಯಾಧಿ 80 ಅಂತ ಬಂದಿತ್ತು. ಮೇಡಮ್, ನಿಮ್ಮದು ಆರ್ಟಿಕಲಲ್ಲಿ ಗೀತ ಇದ್ದಾರಲ್ಲ, ಹಾಗೆ ನನಗೆ ನೋವು ಬರ್ತಾ ಉಂಟು ಅಂತದ್ದು. ಯಾರು ಗೀತ ಅಂತ ಒಮ್ಮೆ ನಂಗೆ ಗೊತ್ತಾಗಲಿಲ್ಲ. ಆದರೂ ಆ ರೋಗಿಗಳು ಯಾವಾಗ ನಮ್ಮ ಆರ್ಟಿಕಲ್ ಮೂಲಕ ಅಥವಾ ಸಾಹಿತ್ಯದ ಮೂಲಕ ನಮ್ಮೊಂದಿಗೆ ಒಂದು ವಿಶ್ವಾಸದ ಒಂದು ಬಾಂಧವ್ಯ ಬೆಳೀತದೆ ರೋಗಿಗಳಿಗೆ ಮತ್ತು ವೈದ್ಯರಿಗೆ. ಈ ವೈದ್ಯಕೀಯ ಸಾಹಿತ್ಯ ಒಂದು ಸ್ಪೆಷಲ್ ಬಾಂಡಿಂಗ್ ಅಥವಾ ಒಂದು ಬಾಂಧವ್ಯವನ್ನು ಬೆಳೆಸ್ತದೆ, ಮತ್ತು ರೋಗಿಗೆ ಒಂದು ವಿಶ್ವಾಸ ಬರ್ತದೆ, ನನ್ನದು ಏನು ತೊಂದರೆ ಇದೆ ಅದು ಡಾಕ್ಟ್ರಿಗೆ ಅರ್ಥ ಆಗಿದೆ. ಯಾವಾಗ ರೋಗಿಗೆ ವಿಶ್ವಾಸ ಬರ್ತದೆ ಅದು ಅವರು ನಮಗೆ ಒಳ್ಳೆಯ ವಿಧೇಯತೆಯಿಂದ ನಾವು ಹೇಳಿದ್ದನ್ನೆಲ್ಲ ಮಾಡ್ತಾರೆ. ನಮ್ಮ ಯಾವಾಗ ನಾವು ಅವ್ರು ಹೇಳಿದ ಪಥ್ಯ ನಮ್ಮ ಆಯುರ್ವೇದ ಇರುವುದೇ ಪಥ್ಯಗಳಲ್ಲಿ. ನಾವು ಪಥ್ಯ ತುಂಬ ಹೇಳ್ತೇವೆ ಅಂತ ಹೇಳಿದರೆ ಸಹ ಪಥ್ಯವನ್ನು ಅನುಸರಿಸಿದರೆ ಮಾತ್ರ ಚಿಕಿತ್ಸೆ ಫಲಕಾರಿಯಾಗುವಂಥದ್ದು. ಆದ್ದರಿಂದ ಪಥ್ಯಗಳನ್ನು ಅವರು ಸರಿಯಾಗಿ ಫಾಲೋ ಮಾಡ್ತಾರೆ. ನನಗನ್ನಿಸೋದು ನಮ್ಮ ಮುಂದಿನ ಭವಿಷ್ಯವಾದ ಮಕ್ಕಳಿಗೆ ಆರೋಗ್ಯದ ವಿಷಯ ಈ ಸಾಹಿತ್ಯ ಲೇಖನಗಳನ್ನು ಪಠ್ಯ ವಿಷಯವಾಗಿ ಮಾಡಬೇಕಂತ. ನಮ್ಮ ಯಾವಾಗಲೂ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಾಗ ಮೊಮ್ಮಗಳು ಪೇಷಂಟ್ ಆಗಿರ್ತಾಳೆ, ಅಜ್ಜಿ ನೋಡ್ಕೊಳ್ಳಿಕ್ಕೆ ಬಂದಿರ್ತಾರೆ. ಆ ಕಥೆ ಆಗಿದೆ. ಮೊದಲೆಲ್ಲ ತಂದೆ ತಾಯಿಗಳ ಕಾಲನ್ನು ಮಕ್ಕಳು ಓದ್ತಾ ಇದ್ರು, ಈಗ ಮಕ್ಕಳ ಕಾಲನ್ನು ತಂದೆ ತಾಯಿಯರು ಓದ್ತಾ ಇದ್ದಾರೆ ಈಗ. ಆದ್ದರಿಂದ ಈಗಿನ ಜನರೇಷನ್ ಇದ್ದು ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಏನು ತಿನ್ನಬೇಕು ಮತ್ತು ಯಾಕೆ ತಿನ್ನಬೇಕು, ಮಕ್ಕಳು ಯಾವಾಗಲೂ ಯಾಕೆ ತಿನ್ನಬೇಕಂತ ಕೇಳ್ತಾರೆ, ಅದು ಸರಿಯಾಗಿ ಎಜುಕೇಷನ್ ಕೊಡುವಂಥ, ಶಿಕ್ಷಣ ಕೊಡುವಂಥ ಅವಶ್ಯಕತೆ ಇದೆ. ಹಾಗೆಯೇ ನಾವು ಡಯಾಲಿಸಿಸ್ ಸೆಂಟರ್, ಆಸ್ಪತ್ರೆಗಳು, ಉಚಿತ ಕಣ್ಣಿನ ಕನ್ನಡಕಗಳು ಇತ್ಯಾದಿಯನ್ನು ಕೊಡುವ ಬದಲು ನಮ್ಮ ಕಿಡ್ನಿ ಆರೋಗ್ಯ, ನಮ್ಮ ಹೃದಯದ ಆರೋಗ್ಯ, ನಮ್ಮ ಕಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕಂತ ಮುಂಬರುವ ಜನಾಂಗಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನಮ್ಮ ಸಾಹಿತ್ಯದ ಮೂಲಕ ನೀಡುವುದರಿಂದ ಮುಂದಿನ ಭವಿಷ್ಯದ ನಮ್ಮ ಜನರೇಷನ್ ಏನಿದೆ ತುಂಬ ಆರೋಗ್ಯವಂತರಾಗ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆಯೇ ಈಗಿನ ಮಕ್ಕಳಿಗೆ ಗಿಡ ಮರಗಳ, ಅವುಗಳ ಔಷಧೀಯ ಗುಣಗಳ ಒಂದು ಶಿಕ್ಷಣ ನೀಡುವುದರಿಂದ ಅವರು ಪ್ರಕೃತಿಯನ್ನು ಸಹ ರಕ್ಷಿಸಿಯಾರು ಅಂತ ನಂದು ಅಭಿಪ್ರಾಯ. ನಾನಂದ್ಕೊಳ್ಳೋದು ನಾವು ಭಾರತೀಯರು ತುಂಬ ಅದೃಷ್ಟವಂತರು ಅಂತ. ನಮಗೆ ಅಲೋಪತಿ ಇದೆ, ಆಯುರ್ವೇದ ಇದೆ, ಸಿದ್ಧ ಇದೆ, ಯೋಗ ಇದೆ, ಹೋಮಿಯೋಪತಿ ಇದೆ. ಆದರೆ ಕೆಲವೊಮ್ಮೆ ತುಂಬ ಬೇಜಾರಾಗ್ತದೆ. ನಮ್ಮಲ್ಲಿ ನಾವು ವೈದ್ಯರಲ್ಲಿ ಒಂದು ಒಗ್ಗಟ್ಟಿಲ್ಲ ಅನ್ನಿಸ್ತದೆ. ನಮಗೆ ಯಾವಾಗಲೂ ಯಾವಾಗ ಚಿಕಿತ್ಸೆ ಸಮಗ್ರವಾಗ್ತದೆ ಆಗ ನಮ್ಮ ರೋಗಿಗಳು ಸಹ ಹೆಚ್ಚು ಹೆಚ್ಚು ಆರೋಗ್ಯವಂತರಾಗ್ತಾರೆ. ನಮ್ಮದು ಒಂದು ಧ್ಯೇಯವಾಕ್ಯ ಇದೆ ಭಾರತದ್ದು, ಸರ್ವೇ ಜನಾಃ ಸುಖಿಯೋ ಬಂತು ಸರ್ವೇ ಸಂತು ನಿರಾಮಯ ಅಂತ. ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಆರೋಗ್ಯಕರವಾಗಿರಲಿ. ನಮಸ್ತೆ.
1: ಧನ್ಯವಾದಗಳು ಡಾಕ್ಟರ್ ಮೀರಾ ಅವರೇ. ಇದೀಗ ನಮ್ಮ ಮುಂದೆ ಡಾಕ್ಟರ್ ಶಿವಕುಮಾರ್, ಖ್ಯಾತ ದಂತವೈದ್ಯರು ಮತ್ತು ಸಮುದಾಯ ದಂತವೈದ್ಯರು. 1975 ಬಹುಶಃ ನಾನು ಹುಟ್ಟಿದ ವರ್ಷನೇ ಅವರು MBDS ಪದವಿಯನ್ನು ಗಳಿಸಿ ಆನಂತರ ಮಣಿಪಾಲದಲ್ಲಿ MDS ಪದವಿ. ಸಮುದಾಯ ದಂತ ಆರೋಗ್ಯ ಅಂದರೆ ಸಮಾಜದ ದಂತ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಆ ವಿಚಾರದಲ್ಲಿ ಅಧ್ಯಯನ ಮಾಡಿ ಸ್ನಾತಕೋತ್ತರ ಪದವಿ ಗಳಿಸಿ ಸುಮಾರು 50 ಅನುಭವ ಇದೆ ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ. ಜನರ ಹಲ್ಲಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಎನ್ನುವ ವಿಚಾರದಲ್ಲಿ ಮತ್ತು ದಂತ ಸಾಹಿತ್ಯದ ಮುಖಾಂತರ ದಂತ ಸಂಬಂಧಿ ರೋಗಗಳನ್ನು ಹೇಗೆ ತಡೆಗಟ್ಟಬಹುದು ಎನ್ನುವ ವಿಚಾರವಾಗಿ ತಮ್ಮ ಮುಂದೆ.
2: ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವಿ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭುವೆ ಅಂಥೇಳಿ ದೇವರನ್ನು ಪ್ರಾರ್ಥಿಸ್ತಾ, ನಿಮ್ಮ ಮುಖಗಳಲ್ಲೂ ನಗು ಇದೆ, ನಗುವು ಸಹಜದ ಧರ್ಮ ಅಂತೆಲ್ಲ ಹೇಳ್ತೇವೆ. ನಗು ಬೇಕಾದರೆ ಉತ್ತಮವಾದ ದಂತ ಪಂಕ್ತಿಗಳು ಬೇಕು. ಆ ದಂತ ಪಂಕ್ತಿಗಳು ಮನುಷ್ಯನ ಸತ್ವದ ಸಾರ ಸರ್ವಸ್ವದ ಕುರುಹು. ಈ ನಮ್ಮ ಜೀವನದಲ್ಲಿ 2 ದಂತ ಪಂಕ್ತಿಗಳು, ಹಲ್ಲುಗಳು ಹುಟ್ಟುತ್ತವೆ. ಒಂದು ಡಿಸ್ಡಿಯಸ್ ಹಲ್ಲು, ಅದೇ ಉದುರುವ ಹಲ್ಲುಗಳು ಅಂತ ಹೇಳ್ತೇವೆ. ನಂತರ ಶಾಶ್ವತ ಹಲ್ಲುಗಳು. ಉದುರುವ ಹಲ್ಲುಗಳು ಮಗು 6 ಬಾಯಿನಲ್ಲಿ ಅಂಗಳದ ಮಲ್ಲಿಗೆ ಅರಳಿದಂತೆ ಅಂತೇನು ನಾವು ಹೇಳ್ತೀವೋ ಕವಿ ಕಾವ್ಯದಲ್ಲಿ ಹೇಳ್ತಾರೆ. ನಗು ಬಂದಾಗ ಮಲ್ಲಿಗೆ ಹೂವು ಅರಳದಾಗ ಹೇಗೆ ಸಂತೋಷ ಆಗುತ್ತೋ ಹಾಗೆ ಮನೆಯಲ್ಲಿ ಆಡ್ತಕ್ಕಂಥ ಮಕ್ಕಳಿಗೆ ಬಾಯಿನಲ್ಲಿ ಲೋಯರ್ ಇನ್ಸೈಸರ್ಸ್ ಹುಟ್ಟುತ್ತೆ, ಕೆಳಗಡೆ ದವಡೆಗಳು ಹುಟ್ಟಿದಾಗ ಅಷ್ಟು ಸಂತೋಷ ಆಗುತ್ತಂತು. ಹಾಗೆ 6 ಪ್ರಾರಂಭವಾದ ಹಲ್ಲುಗಳ ಹುಟ್ಟುವಿಕೆ ಎರಡೂವರೆ ಮೂರು ವರ್ಷಕ್ಕೆ ಕೆಳಗಡೆ ದವಡೆಯಲ್ಲಿ 10 ಹಲ್ಲು, ಮೇಲ್ಗಡೆ ದವಡೆಯಲ್ಲಿ 10 ಹಲ್ಲುಗಳು ಬಿಡ್ತವೆ, ಒಟ್ಟು 20 ಹಲ್ಲುಗಳು. ಈ ಹಲ್ಲುಗಳು ವಿವಿಧ ಆಕಾರ, ರೂಪ, ಸಮಯ ಇದನ್ನೆಲ್ಲ ಅನುಸರಿಸ್ಕೊಂಡು ಹುಟ್ಟುತ್ತವೆ. ಬೇಕು ಬೇಕಾದಾಗ ಬಂದ್ಬಿಡಲ್ಲ ಬಾಯಲ್ಲಿ. ಇನ್ಸೈಸಾರ್ಸ್ ಅಂತ ನಾವು ಯಾವ ಹಲ್ಲುಗಳನ್ನ ಕರಿತೀವಿ ಅಂತ ಹೇಳಿದ್ರೆ, ಮುಂಭಾಗದ ಹಲ್ಲುಗಳು, ಸೆಂಟ್ರಲ್ ಇನ್ಸೈಸಾರ್, ಲ್ಯಾಟ್ರಲ್ ಇನ್ಸೈಸಾರ್, ಅವು ಆಹಾರವನ್ನು ಜಗಿಲಿಕ್ಕೆ ಸಹಾಯ ಮಾಡ್ತವೆ. ಮತ್ತು ದವಡೆ ಹಲ್ಲುಗಳು, ಕೋರೆ ಹಲ್ಲುಗಳು ರೂಪವನ್ನು ಕೊಡಲಿಕ್ಕೆ ಸಹಾಯ ಮಾಡ್ತವೆ, ಆಕಾರವನ್ನು ಕೊಡಲಿಕ್ಕೆ ಸಹಾಯ ಮಾಡ್ತವೆ. ದವಡೆ ಹಲ್ಲುಗಳು ಆಹಾರವನ್ನು ಕ್ರಷ್ ಮಾಡಿ, ಗ್ರೈಂಡ್ ಮಾಡಿ, ಅದು ಜೊಲ್ಲು ರಸದಲ್ಲಿ, ಲಾವಾ ರಸದಲ್ಲಿ ಮಿಕ್ಸ್ ಆಗಿ ಹೊಟ್ಟೆ ಒಳಗಡೆ ಹೋದಾಗ, ಜಠರಕ್ಕೆ ಹೋದಾಗ ಜೀರ್ಣ ಆಗಲಿಕ್ಕೆ ಸಹಾಯ ಮಾಡ್ತದೆ. ನಮ್ಮ ಜೀರ್ಣಕ್ರಿಯೆಗೆ ಹಲ್ಲುಗಳು ಬಹಳ ಮುಖ್ಯ. ಹಲ್ಲುಗಳ ಮುಖ್ಯ ಕಾರ್ಯಗಳೇನಂತ ಹೇಳಿದರೆ, ಆಹಾರವನ್ನು ಜಗಿಲಿಕ್ಕೆ ಹಲ್ಲುಗಳು ಬೇಕು, ಮುಖದ ಸೌಂದರ್ಯ ಲಕ್ಷಣವಾಗಿ ಕಾಣಬೇಕಾದ್ರೆ ಮುಖ ಹಲ್ಲುಗಳು ಬೇಕು, ಮತ್ತು ಮಾತನಾಡಲಿಕ್ಕೆ ಹಲ್ಲುಗಳು ಬೇಕು. ಇದನ್ನು ಇಂಗ್ಲೀಷ್ನಲ್ಲಿ ಮ್ಯಾಸ್ಟಿಗೇಷನ್, ಫೊನೆಟಿಕ್ಸ್ ಆ್ಯಂಡ್ ಈಸ್ಥೆಟಿಕ್ಸ್ ಅಂತ ಹೇಳ್ತೇವೆ. ಈ ಇಷ್ಟು ಮುಖ್ಯವಾದಂಥ ಹಲ್ಲುಗಳು ನಮ್ಮ ನೈಸರ್ಗಿಕವಾಗಿ ನಮ್ಮಲ್ಲಿ ನ್ಯಾಚುರಲ್ಲಾಗಿ ಹುಟ್ಟಿರ್ತಕ್ಕಂಥ ಹಲ್ಲುಗಳೇ ನಮ್ಮ ಜೀವಮಾನ ಪೂರ್ತಿ ಇರಬೇಕು ಅನ್ನೋ ಸದುದ್ದೇಶವಿದ್ದರೆ, ಕೆಲವು ವಿಚಾರಗಳನ್ನ, ಆಚಾರಗಳನ್ನ, ವಿಚಾರಗಳನ್ನ ತಿಳ್ಕೊಂಡು ಅದನ್ನು ಆಚಾರವನ್ನು ಪರಿಪಾಲಿಸಬೇಕು. ಒಬ್ಬ ಆಂಗ್ಲ ಕವಿ ಸ್ಟೆಲ್ಲಾರ್ಡ್ ಅಂತ ಹೇಳಿ, ಪ್ರಿವೆಂಟಿವ್ ಡೆಂಟಿಸ್ಟ್ ಅನ್ನೋ ಪುಸ್ತಕವನ್ನು ಬರೆದ ಕವಿ ಬಹಳ ಚೆನ್ನಾಗಿ ಹೇಳ್ತಾರೆ ಅವರ ಪ್ರಿಫೇಸಲ್ಲಿ, ಪ್ರಸ್ತಾವನೆಯಲ್ಲಿ. ವಾಟ್ ಶುಡ್ ಬಿ ದ ಏಮ್ ಆಫ್ ಪ್ರಿವೆಂಟಿವ್ ಡೆಂಟಿಸ್ಟ್ ಅಂತ ಹೇಳಿದ್ರೆ, ಎ ಪ್ರಿವೆಂಟಿವ್ ಡೆಂಟಿಸ್ಟ್ ಶುಡ್ ಏಮ್ ಸೋ ದಟ್ ಹಿ ನೀಡ್ ನಾಟ್ ಔಟ್ ಎಕ್ಸಿಸ್ಟ್ ಇನ್ ಫ್ಯೂಚರ್ ಅಂತ ಹೇಳಿ. ನಾವು ಡೆಂಟಿಸ್ಟ್ ಇರೋ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಹಲ್ಲುಗಳ ಕಾಯಿಲೆಗಳು ಬರದೇ ಇದ್ದರೆ, ರೋಗಗಳೇ ಬರದೇ ಇದ್ದರೆ ಡೆಂಟಿಸ್ಟ್ ಹಾಕಬೇಕು. ಅದು ವಿಶ್ಫುಲ್ ಥಿಂಕಿಂಗ್, ಅದು ಒಂದು ಸದಭಿರುಚಿಯ ಸದಾಶಯ, ಆದರೆ ಬಹಳ ಒಳ್ಳೆಯದು. ಅದರಲ್ಲಿ ನಮ್ಮ ಆರೋಗ್ಯವನ್ನು, ಈಗಾಗಲೇ ನಮ್ಮ ಮಿತ್ರ ಡಾಕ್ಟರ್ ಹೇಳಿದಾಗೆ, ನಮ್ಮ ಆರೋಗ್ಯವನ್ನು ಬೇರೆಯವರು ಪಟ್ಟಣ ಕಟ್ಟಿ ನಮಗೆ ಕೊಡೋಕ್ಕಾಗಲ್ಲ. ನಾವೇ ಅದರ ಬಗ್ಗೆ ಆಸಕ್ತಿ ವಹಿಸಬೇಕು, ನಮಗೆ ಬೇಕು ಬೇಡಗಳನ್ನು ತೀರ್ಮಾನ ಮಾಡಿಕೊಂಡು ಹಲ್ಲುಗಳನ್ನು ಸರಿಯಾಗಿ ಶುಚಿ ಮಾಡೋದು ಬಹಳ ಮುಖ್ಯ. ಡಿ ವಿ ಜಿಯವರ ಒಂದು ಪದ್ಯ ಬಹಳ ಚೆನ್ನಾಗಿ ಬರುತ್ತೆ. ದ್ರಾಕ್ಷಾರಸ ಸೇವನೆಯಲ್ಲವಿ ಜೀವನದ ತಿರುಳಾರ್ಗಂ, ಇಕ್ಷುದಂಡದ ಓಲ್ ಕಷ್ಟ ಭೋಜನೆಯು, ದಕ್ಷತೆಯವಾಗೆ ಒಂದೆರಡು ಗುಟುಕು ರಸ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ. ಇದನ್ನು ಸ್ವಲ್ಪ ವಿವರಣೆಯನ್ನು ಮಾಡಿಬಿಡ್ತೇನೆ. ದ್ರಾಕ್ಷಿ ರಸ ಕುಡಿದಷ್ಟು ಸುಲಭ ಅಲ್ಲ. ಇವಾಗ ಸಾಮಾನ್ಯವಾಗಿ ಎಲ್ಲ ಜ್ಯೂಸ್ ಕುಡಿಯೋವರೇ ಆಗೋಗ್ಬಿಟ್ಟಿದ್ದೀವಿ ನಾವೆಲ್ಲ. ಆದರೆ ಇಕ್ಷುದಂಡ, ಕಬ್ಬಿನ ಜಲ್ಲೆ ಇದೆಯಲ್ಲ, ಅದನ್ನು ಮೆಷಿನ್ಗೆ ಹಾಕಿ ಜ್ಯೂಸ್ ತೆಗೆಯೋದಲ್ಲ, ನಮ್ಮ ಹಲ್ಲುಗಳನ್ನು ಮೆಷಿನ್ನಲ್ಲಿ ಹಾಕಿ ಸೀಳಿ ಅದನ್ನು ಜಗದು ತಿಂದಾಗ ಹಲ್ಲುಗಳಿಗೂ ಶಕ್ತಿ ಬರುತ್ತೆ, ಮತ್ತು ಅದೊಂದು ರೀತಿ ಸೆಲ್ಫ್ ಕ್ಲಿನ್ಸಿಂಗ್ ಅಂತ ಹೇಳ್ತೀವಿ ನಾವು. ಅದೇ ಸ್ವಯಂಕೃತವಾಗಿ ಶುಚಿಯಾಗೋಗ್ಬಿಡುತ್ತೆ, ಬ್ರಷಿಂಗ್ ಎಫೆಕ್ಟ್ ಆಗುತ್ತೆ ಹಲ್ಲು ಮೇಲೆ. ಹಾಗಾಗಿ ನಾವು ಆಹಾರವನ್ನು ಜಗಿಯುವಾಗ ಫೈಬ್ರಸ್ ಫುಡ್ಡು ತಗೊಳ್ಳೋದು ಬಹಳ ಒಳ್ಳೆಯದು. ಹಣ್ಣುಗಳು, ತರಕಾರಿ, ಈ ಫೈಬ್ರಸ್ ಫುಡ್ ತಗೊಂಡ್ರೇನಾಗುತ್ತೆ, ಅದೇ ಒಂದು ಅದು ಬ್ರಷಿಂಗ್ ಎಫೆಕ್ಟ್ ಆಗಿ ಹಲ್ಲುಗಳು ಶುಚಿಯಾಗಿರ್ತವೆ. ಮತ್ತು ನಾವು ಒಮ್ಮೊಮ್ಮೆ ಪೀರಿಯಾಡಿಕ್ ಚೆಕಪ್ ಮಾಡಿಸು ಅಂತ ಕೂಡ ಹೇಳ್ತೇವೆ. ಅದರಲ್ಲಿ ಮಕ್ಕಳ ಹಲ್ಲುಗಳ ಆರೋಗ್ಯ ಬಹಳ ಮುಖ್ಯ. ಇಲ್ಲೇನಾಗ್ತದೆ, ವಯಸ್ಕರಾದರೆ ಅಲ್ಲಿ ಡೆಂಟಿಸ್ಟ್ ಮತ್ತು ಪೇಷಂಟ್ ಇಬ್ಬರದೇ ರಿಲೇಷನ್ಶಿಪ್ ಆಗ್ತದೆ. ಆದರೆ ಮಕ್ಕಳಾದಾಗ ಪೇರೆಂಟ್ ಸಹ ಆ ಒಂದು ಟ್ರಯಾಂಗಲ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಇಲ್ಲಿ ಪೇರೆಂಟ್, ಪೇಷಂಟ್ ಆ್ಯಂಡ್ ಡೆಂಟಿಸ್ಟ್ ಮೂರು ಜನ ಆಗ್ತಾರೆ. ಹಾಗಾಗಿ ಮಕ್ಕಳು ಎಷ್ಟೋ ಸಲ ಒಮ್ಮೆ ಹಲ್ಲು ನೋವು ಬರಬೇಕಾದ್ರೆ ಬಹಳಷ್ಟು ಸಮಯ ಬೇಕು, ತಿಂಗಳೇ ಆಗ್ಬೋದು, ವರ್ಷಗಳೇ ಆಗ್ಬೋದು. ಅದನ್ನು ತಂದೆ ತಾಯಿಗಳು, ಅದರಲ್ಲೂ ತಾಯಿ ಮುಖ್ಯವಾಗಿ, ಅದನ್ನು ಪರೀಕ್ಷೆ ಮಾಡಿ ನಿನ್ನ ಹಲ್ಲೇನ ಯಾಕೆ ಊಟ ಮಾಡ್ತಾ ಇಲ್ಲ, ಯಾಕೆ ಏನೋ ಸಿಕ್ಕೊಳ್ಳುತ್ತೆ ಬಾಯಲ್ಲಿ, ಅದೆಲ್ಲ ಪರೀಕ್ಷೆ ಮಾಡಿ ಅವರಿಗೆ ಸರಿಯಾದ ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಬಹಳ ದೀರ್ಘಕಾಲ ಹಲ್ಲುಗಳು ಬಾಳಿಕೆ ಬರ್ತವೆ. ಮತ್ತು ಮಕ್ಕಳಿಗೆ ಪ್ರಾರಂಭದಿಂದಲೇ ಹಲ್ಲುಗಳನ್ನು ಹೇಗೆ ವ್ಯವಸ್ಥಿತವಾಗಿ ಇಟ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಈ ಹಲ್ಲುಗಳ ಕಾಯಿಲೆಗಳ ನಾನೊಂದು ಕೆಲವಾರು ಉದಾಹರಣೆಗಳು ಹೇಳ್ತೇನೆ. ಒಂದು, ಉಳುಕಲ್ಲಾಗೋದು, ಅದರಿಂದ ಅದಕ್ಕೆ ಕಾರಣ ಬಾಯಲ್ಲಿರ್ತಕ್ಕಂಥ ಆಹಾರ ಕಲೆಕ್ಟಾಗಿ ಅಲ್ಲಿ ಕ್ರಿಮಿಗಳು ಉತ್ಪನ್ನ ಆಗಿ ಅದು ಆಸಿಡ್ ಲಿಬರೇಟ್ ಆಗುತ್ತೆ. ಆಸಿಡ್ ಏನು ಮಾಡುತ್ತೆ, ಈ ಎನಾಮಲ್ ಅನ್ನುವ ಒಂದು ಗಟ್ಟಿಯಾದಂಥ ವಸ್ತುವನ್ನು, ಮೂಳೆಗಿನ್ನ ಗಟ್ಟಿಯಾದಂಥ ಹೈಲಿ ಕ್ಯಾಲ್ಸಿಫೈಡ್ ಟಿಶ್ಯೂ, ಅದು ಕರಗೋಗೋಂಗೆ ಮಾಡಿ ಅದರಲ್ಲಿ ಕುಳಿಗಳಾಗುತ್ತೆ. ಆ ಕುಳಿಗಳಿಯಲ್ಲಿ ಮತ್ತೆ ಆಹಾರ ಸೇರಿಕೊಳ್ಳುತ್ತೆ, ಅದು ದೊಡ್ಡದಾಗಿ ಅಪ್ಸೆಸ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಎಷ್ಟೋ ಸಮಯದಲ್ಲಿ ಆ ಹಲ್ಲನ್ನು ನಾವು ರೂಟ್ ಕೆನಾಲ್ ಮಾಡಿ ಉಳಿಸಬಹುದು ಬೇಗ ಬಂದರೆ ನಮ್ಮ ದಂತವೈದ್ಯರ ಹತ್ರ ಪೇಷಂಟ್ಸು, ಇಲ್ಲ ಆ ಹಲ್ಲನ್ನ ಕೀಳಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಹಲ್ಲುಗಳು ಬಹಳ ಮುಖ್ಯ. ಎಷ್ಟೋ ಸಲ ನಾವು ಮಾತಾಡೋದು ಕೇಳಿದ್ದೇವೆ, ಒಬ್ಬನೇ ಮಗ ಇದ್ದಂತೆ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ, ಒಂದು 4 ಮಗ ಇದ್ದರೆ ಒಬ್ಬ ಹೋದ್ರೂ ಪರವಾಗಿಲ್ವಾ? ಹಾಗೇನಿಲ್ಲ, 32 ಹಲ್ಲುಗಳಿದ್ದಾವೆ, ಇದ್ದಷ್ಟಿರಲಿ ಓದಷ್ಟು ಹೋಗಲಿ ಅನ್ನೋ ಉದಾಸೀನ ಬೇಡ. ಪ್ರತಿಯೊಂದು ಹಲ್ಲುಗಳು ಮುಖ್ಯ. ಈ ಮುಂಭಾಗದ ಹಲ್ಲುಗಳು ಚೆನ್ನಾಗಿದ್ದರೆ ಸಾಕು. ದವಡೆ ಹಲ್ಲುಗಳ ಬಗ್ಗೆ ಎಷ್ಟೋ ಸಲ ಪರೀಕ್ಷೆ ಮಾಡೋಕ್ಕೆ ಬಂದಾಗ ಬಹಳ ಬ್ಯುಸಿ ಇರೋ ಪೇಷೆಂಟ್ಸ್ ಹೇಳ್ತಾರೆ, ಇಲ್ಲಿ ದವಡೆ ಹಲ್ಲು ಉಳುಕಲಾಗಿದೆ, ಬರೀ ಬೇರೆ ಇದೆ. ಅದೆಲ್ಲ ನೀವು ಚಿಂತೆ ಮಾಡಬೇಡಿ, ಈ ಮುಂದ್ಗಡೆ ಇರೋ ಹಲ್ಲು ಕಟ್ಕೊಟ್ಬಿಡಿ ಸಾಕು. ಹಂಗೆ ಬರೀ ಮುಂದ್ಗಡೆ ಹಲ್ಲು ಕಟ್ಟಲಿಕ್ಕಾಗಲ್ಲ, ದವಡೆ ಹಲ್ಲುಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕಾಗ್ತದೆ. ಎಷ್ಟೋ ಸಲ ದಂತವೈದ್ಯರಾದ ನಮ್ಮನ್ನು ಸೊಪ್ಪು ಮಾರವರೇನೋ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಪೇಷಂಟ್ಸು. ಒಂದೊಂದು ಸಲ ಬೇಸರ ಆಗುತ್ತೆ, ಆ ಬಾಯಿ ಶುಚಿಯಾಗಿ ಇಟ್ಕೋಬೇಕು. ನಾನು ಎಷ್ಟೋ ಸಲ ಅವ್ರಿಗೆ ಉದಾಹರಣೆ ಹೇಳ್ತೇವೆ, ಎಷ್ಟೋ ಸಲ ಮಾತ್ರೆ ಬರ್ಕೊಟ್ಬಿಡಿ, ನೀವು ಬೇರೆ ಏನೂ ಟ್ರೀಟ್ಮೆಂಟ್ ಬೇಡ. ಇವಾಗ ತಲೆನೋವು, ಮೈಕೈ ನೋವು, ಜ್ವರಕ್ಕೆ ಮಾತ್ರೆಗಳೇ ಅದಕ್ಕೆ ಟ್ರೀಟ್ಮೆಂಟು. ಆದರೆ ಹಲ್ಲಿಂದ ಹಾಗಾಗಲ್ಲ, ಕೊಳತೋಗಿರೋ ಹಲ್ಲು, ಉಳಿತೋಗಿರೋ ಹಲ್ಲಿಗೆ ಅದಕ್ಕೆ ಸರಿಯಾದ ಚಿಕಿತ್ಸೆ ನೀಡಬೇಕಾಗ್ತದೆ. ಎಷ್ಟೋ ಇನ್ನು ಹಳ್ಳಿಗಾಡು ಪ್ರದೇಶದಲ್ಲಿ, ಬೆಂಗಳೂರು ಮಂಗಳೂರು ಆ ಕಡೆ ಜನಗಳಿಗೆ ಸ್ವಲ್ಪ ತಿಳುವಳಿಕೆ ಇದೆ, ಅಲ್ಲಿ ಡೆಂಟಿಸ್ಟ್ ಸಂಖ್ಯೆನೂ ಕಡಿಮೆ, ಅವ್ರು ಕೆಳಗಡೆ ಮೆಡಿಕಲ್ ಶಾಪ್ಗೆ ಹೋಗಿ ಒಂದು ಹಲ್ಲಿನವು ಏನಾದ್ರು ಮಾತ್ರೆ ಕೊಡು ಅಂತ ಹೇಳ್ತಾರೆ. ಅದೇ ಥರ 10 ಸಲ ಮಾತ್ರೆ ತಗೊಳ್ತಾರೆ, ಅದು ಹಲ್ಲು ಉಳುಕಲ್ಲು, ಉಳಿಸಬಹುದಾದ ಹಲ್ಲು ಅಪ್ಸೆಸ್ ಆಗಿ, ಇನ್ಫೆಕ್ಷನ್ ಆಗಿ, ಸ್ವೆಲ್ಲಿಂಗ್ ಆಗಿ ಅದು ಬಹಳ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಅವೇರ್ನೆಸ್ಸು ಬಹಳ ಮುಖ್ಯ. ನಮ್ಮ ಹಲ್ಲಿನ ಚಿಕಿತ್ಸೆಗೆ ಕೆಲವು ವಿಚಾರಗಳು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಅಕ್ಸೆಸಿಬಿಲಿಟಿ, ಅವೈಲಬಿಲಿಟಿ, ಅವರಿಗೆ ಡೆಂಟಲ್ ಟ್ರೀಟ್ಮೆಂಟ್ ಅವೈಲಬಲ್ ಇರಬೇಕು. ನೆಕ್ಸ್ಟು ಅಕ್ಸೆಸಿಬಲ್ ಇರಬೇಕು, ಮತ್ತು ಅವರು ಅಫೋರ್ಡಬಲ್ ಇರಬೇಕು, ಮತ್ತು ಅಕ್ಸೆಪ್ಟಬಲ್ ಇರಬೇಕು. ಇವಿಷ್ಟು ಆದಾಗ ಅವರಿಗೆ ಚಿಕಿತ್ಸೆ ನೀಡಲಿಕ್ಕೆ ಸುಲಭ ಆಗ್ತದೆ. ಅನಿವಾರ್ಯವಾಗಿ ಡೆಂಟಲ್ ಟ್ರೀಟ್ಮೆಂಟು ಕಾಸ್ಟ್ಲಿ ಆಗ್ತದೆ, ಅದರಲ್ಲಿ ಒಮ್ಮೊಮ್ಮೆ ಅನ್ಮೆಟ್ ಅಕ್ಯುಮಿಲೇಷನ್ ಆಫ್ ಡೆಂಟಲ್ ಟ್ರೀಟ್ಮೆಂಟ್ ನೀಡ್ಸ್ ಅಂತೇಳಿ. ಇವಾಗ ಪರೀಕ್ಷೆಗೆ ಓದಬೇಕಾದಂಥ ಮಕ್ಕಳು ಅವತ್ತಿಂದ ಅವತ್ತು ಓದಿದರೆ ಅಷ್ಟೊಂದು ಕಷ್ಟ ಆಗಲ್ಲ, ಪರೀಕ್ಷೆ ಸಮಯದಲ್ಲೇ ಎಲ್ಲ ಸಬ್ಜೆಕ್ಟು ಓದಕ್ಕೆ ಹೋದಾಗ ಅದು ಓದಲಿಲ್ಲ ಇದು ಓದಲಿಲ್ಲ ಅಂತ ಗಮನ ಬರುತ್ತೆ. ಹಲ್ಲು ಕೊಳೆ ಸೇರಿಕೊಳ್ತು, ಕ್ಲೀನ್ ಮಾಡಿಸಿದ್ರೆ ಮುಗಿದೋಗ್ತಿತ್ತು, ಇಲ್ಲ ಕ್ಲೀನ್ ಮಾಡಿಸಲ್ಲ, ಸಣ್ಣಗೆ ಉಳುಕಲ್ಲಾಯಿತು, ಅದರಲ್ಲಿ ಆಹಾರ ಸಿಕ್ಕೊಳ್ತಾ ಇತ್ತು, ಆವಾಗ ಅದಕ್ಕೆ ಫಿಲ್ಲಿಂಗ್ ಮಾಡಿಸಿದ್ರೆ ಮುಗಿದೋಗ್ತಾ ಇತ್ತು, ಮಾಡಿಸೋಲ್ಲ. ಮತ್ತು ರೂಟ್ ಕೆನಾಲ್ ಆದರೂ ಮಾಡಿಸ್ಬೋದಿತ್ತು, ಅದು ಮಾಡಿಸಲ್ಲ. ಎಷ್ಟೋ ಸಲ ಹಲ್ಲು ತೆಗಿಬೇಕಾಗ್ತದೆ, ಆ ತೆಗೆದ ಹಲ್ಲಿಗೆ ಮತ್ತೆ ರೀಪ್ಲೇಸ್ಮೆಂಟ್ ಮಾಡಬೇಕು. ಹಲ್ಲು ತೆಗೆದ ತಕ್ಷಣ ಬಿಟ್ಬಿಡೋದಲ್ಲ, ಇದ್ದಷ್ಟಿರಲಿ ಹೋದಷ್ಟು ಹೋಗಲಿ ಅಂತೇಳಿ. ಆ ಹಲ್ಲು ತೆಗೆದಿದ್ದ ಜಾಗಕ್ಕೆ ಇಡಂಚಲ ಸೇರಿ, ಇವಾಗ ಕೆಳಗಡೆ ದವಡೆ ಹಲ್ಲು ತೆಗೆದ್ರೆ ಮೇಲುಗಡೆ ದವಡೆ ಹಲ್ಲು ಆರೋಗ್ಯಕರವಾದ ಅದು ಓವರ್ ಎರಪ್ಟ್ ಆಗುತ್ತೆ, ಆವಾಗ ಅಲ್ಲಿ ಊಟ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ, ಅದೊಂಥರ ಹ್ಯಾಂಡಿಕ್ಯಾಪ್ ಆದಂಗೆ ಆಗಿಬಿಡುತ್ತೆ. ಊಟನ ಎಂಜಾಯ್ ಮಾಡಬೇಕಾದ್ರೆ, ಅದನ್ನು ಸವಿಬೇಕಾದರೆ ನಮಗೆ ಸದೃಢವಾದ ಹಲ್ಲುಗಳು ಬೇಕು. ಇಷ್ಟು ಮಾತನ್ನು ಹೇಳಿ ನನಗೆ ನಿಮ್ಮ ಹತ್ರ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮೊದಲನೇದಾಗಿ ಮುರಳಿ ಮೋಹನ್ ಅವರಿಗೆ ಮತ್ತಿತರೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
1: ಧನ್ಯವಾದಗಳು. ದೂರದ ಹುಣಸೂರಿನಿಂದ ಬಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ ಡಾಕ್ಟರ್ ಶಿವಕುಮಾರ್ ಅವರಿಗೆ, ಹೋಮಿಯೋಪತಿ ವಿಚಾರವಾಗಿ ಡಾಕ್ಟರ್ ಪ್ರವೀಣ್ ರಾಜ್ ಆಳ್ವ ಅಂತ, ಅವರು ಹೋಮಿಯೋಪತಿ ವೈದ್ಯರು ಮತ್ತು ಅದರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಫಾದಮುಲ್ಲಸ್ ಕಾಲೇಜ್ನಲ್ಲಿ ಕಲಿತು ರಾಜಸ್ಥಾನದ ಥಾಂತಿಯಾ ಯೂನಿವರ್ಸಿಟಿಯಿಂದ ಪೋಸ್ಟ್ ಡಾಕ್ಟರೇಟ್ ಫೆಲೋಶಿಪ್ಪನ್ನು ಸಹ ಪಡೆದಿರುತ್ತಾರೆ. ಸದ್ಯಕ್ಕೆ 26 ವರ್ಷಗಳ ಹೋಮಿಯೋಪತಿ ಪ್ರಾಕ್ಟೀಸ್ ಅನುಭವವಿದೆ. ಆಳ್ವಾಸ್ ಹೋಮಿಯೋಪತಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 2 ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ, ಹಲವಾರು ಅಂಕಣಗಳನ್ನು ಬರೆದಿರುತ್ತಾರೆ. ಹೋಮಿಯೋಪತಿ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತೇಳಿ ನಾವು ಕೋವಿಡ್ ಸಮಯದಲ್ಲಿ, ಕೊರೋನಾ ಸಮಯದಲ್ಲಿ ನಾವು ಅನುಭವಿಸಿದ್ದೇವೆ. ನಾವೆಲ್ಲರೂ ಹೋಮಿಯೋಪತಿ ಔಷಧವನ್ನು ಒಂದಲ್ಲ ಒಂದು ದಿವಸ ಜೀವಮಾನದಲ್ಲಿ ತೆಗೆದುಕೊಂಡೇ ಇರ್ತೇವೆ. ಈ ಹಿನ್ನೆಲೆಯಲ್ಲಿ ಅವರು ಆದಷ್ಟು ಹೋಮಿಯೋಪತಿ ವಿಚಾರದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ವಿಚಾರಧಾರೆಯನ್ನು ಆದಷ್ಟು ಕನಿಷ್ಠ ಅವಧಿಯಲ್ಲಿ ತಿಳಿಸಿಕೊಡಬೇಕಾಗಿ ಕೇಳಿಕೊಳ್ತೇವೆ.
3: ಇವತ್ತು ನಾನು ಮಾತಾಡಲಿಕ್ಕೆ ಹೋಗಿರುವಂಥ ವಿಷಯ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ಅದರಲ್ಲೂ ಹೋಮಿಯೋಪತಿ ಬಗ್ಗೆ. ಸ್ವಸ್ಥ ಸಮಾಜಕ್ಕೆ ಬೇಕಾದ್ದು ಸ್ವಸ್ಥ ಮನಸ್ಸು ಮತ್ತು ದೈಹಿಕ ಆರೋಗ್ಯ. ನಾನೀಗ ಬಹಳಷ್ಟು ಸಾಹಿತ್ಯ ಹೋಮಿಯೋಪತಿಯ ಬಗ್ಗೆ ನೋಡ್ತಾ ಇದ್ದಾಗೆ ನಿಮಗೆಲ್ಲ ಗೊತ್ತಿದ್ದಾಗೆ ಆಯುರ್ವೇದ ಇರಲಿ ಅಲೋಪತಿ ಇರಲಿ ಹೋಮಿಯೋಪತಿಯ ಬಗ್ಗೆ ತುಲನಾತ್ಮಕವಾಗಿ ಗೊತ್ತಿರೋದು ಸ್ವಲ್ಪ ಜನರಿಗೆ ಕಮ್ಮಿ ಅಂತ ಹೇಳ್ಬೋದು. ಆದರೆ ಆಶ್ಚರ್ಯದ ಮಾತು ಏನು ಅಂತ ಹೇಳಿದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಹೋಮಿಯೋಪತಿ ಜಗತ್ತಿನ 2ನೇ ಅತಿದೊಡ್ಡ ವೈದ್ಯಕೀಯ ಪದ್ಧತಿ. ಅಷ್ಟು ಮಾತ್ರ ಅಲ್ಲ, ಅಸೋಚಮ್ನ ಪ್ರಕಾರ ಈಗ ಅತ್ಯಂತ ಹೆಚ್ಚು ಹೊಸ ರೋಗಿಗಳು ಹೋಗುವಂಥ ಚಿಕಿತ್ಸಾ ಪದ್ಧತಿ ಹೋಮಿಯೋಪತಿ. ಇದು ಯಾಕೆ ಆಗ್ತಾ ಇದೆ? ಸೊ ನಾನೀಗ ಹೇಳಲಿಕ್ಕೆ ಹೋಗುವಂಥದ್ದು ಹೋಮಿಯೋಪತಿಗೆ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಎಷ್ಟು ಸರಳವಾಗಿ ನಾವು ಕಾಪಾಡಬಹುದು ಅಂತ ಹೇಳೋದಕ್ಕೆ ಹೋಮಿಯೋಪತಿ ಯಾವ ರೀತಿಯಲ್ಲಿ ಅದನ್ನು ಮನಗಾಣ್ತು ಅಂತ ಹೇಳೋದು ನಿಮ್ಗೆ ಹೇಳಲಿಕ್ಕೆ ನನಗೆ ಇಷ್ಟ. ಇದು ಅತ್ಯಂತ ಸರಳ. ಹೋಮಿಯೋಪತಿಯಲ್ಲಿ ಮನುಷ್ಯನನ್ನು ಆತ ಪರಿಸರದ ಶಿಶು ಎಂದು ಭಾವಿಸ್ತದೆ. ಇದು ಬೇರೆ ವೈದ್ಯ ಪದ್ಧತಿಗಳಲ್ಲೂ ನಿಮಗೆ ಸಾಮ್ಯತೆ ಇದರಲ್ಲಿ ಕಂಡು ಬರ್ಬೋದು. ಯಾವಾಗ ನಿಮ್ಮ ಪರಿಸರದ ಸಮತೋಲನ ಕಡಿಮೆ ಆಗ್ತದೆಯೋ ಅಲ್ಲಿ ಅಸಮತೋಲನ ಶುರುವಾಗ್ತದೆ, ಆಗ ರೋಗ ಶುರುವಾಗ್ತದೆ. ಆ ಪರಿಸರ ಎನ್ನುವಂಥದ್ದು ಹೊರಗಿನ ಪರಿಸರ ಮಾತ್ರವಲ್ಲ, ನಮ್ಮ ಆಂತರಿಕ ಮತ್ತು ಬಾಹ್ಯ ಪರಿಸರ ಎರಡು. ಇದು ಈ ಒಂದು ವ್ಯತ್ಯಾಸ ಬಂದ ಹಾಗೆ ನಮ್ಮ ಜಾಗತಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸಾರಿಕವಾಗಿ ಯಾವುದೇ ರೀತಿಯ ಸ್ಥಿತ್ಯಂತರಗಳು ಬಂದ ಕೂಡಲೇ ನಮ್ಮೊಳಗೊಂದು ಒತ್ತಡ ಶುರುವಾಗ್ತದೆ. ಈ ಒತ್ತಡದೊಟ್ಟಿಗೆ ಭಯ, ಆತಂಕ, ದುಗುಡ, ಖಿನ್ನತೆ, ದೈಹಿಕ ಆರೋಗ್ಯದ ಏರುಪೇರು ಎಲ್ಲೋ ಬರ್ಬೋದು. ಹಾಗಾಗಿ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡೋದು ಅತ್ಯಂತ ಹೆಚ್ಚು ಜೀವನ ಶೈಲಿ ರೋಗಗಳು. ಇವೆಲ್ಲಕ್ಕೂ ನಾವು ದೊಡ್ಡ ಒಂದು ಹೆಸರು ಕೊಟ್ಟಿದ್ದೇವೆ, ಜೀವನ ಶೈಲಿ ರೋಗಗಳು. ಇವೆಲ್ಲ ದೀರ್ಘಕಾಲೀನ ರೋಗಗಳು, ಅದರ ಜೊತೆ ಜೊತೆಗೆ ಬರೋದು ಮಹಾಮಾರಿಗಳು. ಸೊ ನಾನು ಅದರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇದಕ್ಕೆ ನಾನು ಏನೊಂದು ಪರಿಹಾರ ಬೇಕಲ್ಲ. ಒಂದು ರೀತಿಯಲ್ಲಿ ನಾವೀಗ ರೋಗದ ಜೊತೆಗೆ ಬದುಕಲು ಕಲಿಯುತ್ತಿದ್ದೇವೆ, ಅಥವಾ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ತಿರೋದು, ಸರಿ ನಿಮಗೆ ಈ ರೋಗ ಬಂದಿದೆ, ಇನ್ನು ಅದರ ಜೊತೆಗೆ ಬದುಕಿ, ಮತ್ತು ದಿನಾ ಮಾತ್ರ ಈ ಮಾತ್ರೆ ತಗೊಳ್ತಾ ಇರಿ. ನಿಜವಾಗಿಯೂ ಅದು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಸಾಧ್ಯವೇ? ನಮಗೆ ರೋಗ ಮುಕ್ತ ಆಗಲಿಕ್ಕೆ ಸಾಧ್ಯವಿಲ್ವೇ? ದಿನದಿಂದ ದಿನಕ್ಕೆ ನಮಗೆ ಬಂದ ರೋಗಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಅಲ್ಲದೆ ಕಡಿಮೆ ಆಗ್ತಾ ಇಲ್ಲ. ನಾವೊಮ್ಮೆ ಸ್ಮಾಲ್ ಪಾಕ್ಸನ್ನು ಓಡಿಸಿಬಿಟ್ಟೆವು. ಟಿ ಬಿಯನ್ನು 2030 ಓಡಿಸಬೇಕು ಎಂದು ಮಹತ್ವಾಕಾಂಕ್ಷೆ ನಮ್ಮ WHOದಲ್ಲಿ ಇದೆ. ಸಾಧ್ಯ ಉಂಟಾ ಅಂತ ಹೇಳುವಂಥದ್ದು ಮಾತ್ರ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಹಾಗಿದ್ದರೆ ಯಾಕೆ ಈ ರೋಗಗಳು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ? ಹೋಮಿಯೋಪತಿಯಲ್ಲಿ ಉದಾಹರಣೆಗೆ ನಮ್ಮ ಒಬ್ಬರು ಕವಿ ಹೇಳಿದಾಗೆ, ಕೀಲಿ ಕೈ ಸಿಗದೆ ಎದೆಯೊಳಗೆ, ನಾವೆಲ್ಲ ಹೊರಗೆ ಯಾಕೆ ಹುಡುಕುವೀರಿ ಹೊರಗೆ ಅಂತ ಇನ್ನೊಬ್ಬರು ಕವಿ ಕುವೆಂಪರು ಹೇಳಿದಾಗೆ, ನಮ್ಮೊಳಗಿದೆ, ನಮ್ಮೊಳಗೆ ಅದರ ಪರಿಹಾರ ನಮ್ಮೊಳಗಿದೆ. ಹೊರಗೆ ಹುಡುಕ್ತಾ ಹೋದಾಗೆ ನಮ್ಮ ಪರಿಹಾರ ಸಿಗುವಂಥ ಸಾಧ್ಯತೆಗಳು ಕಮ್ಮಿ. ನಾವೇನು ಮಾಡಬೇಕು ಅಂದರೆ, ಈ ಟೈಪಿನ ದೈಹಿಕವಾಗಿರಲಿ ಮಾನಸಿಕವಾಗಿರಲಿ ಒತ್ತಡಗಳಿದ್ದರೆ ಅದರಿಂದ ಹೊರಗೆ ಬರಲಿಕ್ಕೆ ನಾವೇನು ಮಾಡಬೇಕು? ಅದಕ್ಕೆ ಹೋಮಿಯೋಪತಿ ಏನು ಮಾಡ್ತದೆ? ಇದು ಮಾಡೋದಿಷ್ಟೇ, ಆ ಸಂದರ್ಭವನ್ನಾಗಲಿ ಘಟನೆಯನ್ನಾಗಲಿ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಅದನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸುವುದನ್ನು ಹೋಮಿಯೋಪತಿ ಔಷಧಿಗಳು ಮಾಡುತ್ತವೆ. ಇದು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ತವೆ. 26 ವರ್ಷದ ನನ್ನ ಈ ಪ್ರಾಕ್ಟೀಸ್ನ ಎಡೆಯಲ್ಲಿ ನಾನು ಹೇಳ್ತಿದ್ದೇನೆ, ನಾವು ನೋಡುವ ದೃಷ್ಟಿಕೋನವನ್ನು ಹೋಮಿಯೋಪತಿ ಬದಲಾಯಿಸ್ಬೋದು. ಒಂದು ಉದಾಹರಣೆಗೆ, ನಮ್ಮ ಹಳೆ ಕತೆ ಇದೆ, ಡೇವಿಡ್ ಆ್ಯಂಡ್ ಗೋಲಿಯಾತ್ ಅಂತ ಹೇಳುವಂಥ ಕಥೆಯಲ್ಲಿ ಗೋಲಿಯಾತ್ ಅಂತ ಹೇಳುವಂಥ ಒಂದು ಅಜಾನುಬಾಹುವನ್ನು ಡೇವಿಡ್ ಅಂತ ಹೇಳುವ ಒಬ್ಬ ಪುಟ್ಟ ಚಿಕ್ಕ ದೇಹದ ದೊಡ್ಡ ಮನಸ್ಸಿನವನು ಸೋಲಿಸ್ತಾನೆ. ಆದರಾಗ ಎಲ್ಲರೂ ಹೇಳೋದಿಗೆ, ಗೋಲಿಯತ್ ಹತ್ತಿರ ಹೋಗಬೇಡ, ಬಹುದೊಡ್ಡ ಮನುಷ್ಯ, ಬಲಶಾಲಿ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗೆ ಡೇವಿಡ್ ಹೇಳುವ ಒಂದು ಮಾತು, ಅವನನ್ನು ನನ್ನ ಟಾರ್ಗೆಟ್ನಿಂದ ಅವನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವನು ಅಷ್ಟು ದೊಡ್ಡದಿದ್ದ, ನಾನು ಎಲ್ಲಿ ಹೊಡೆದ್ರೂ ಕೂಡ ಅದು ಅವನಿಗೆ ತಾಗ್ತದೆ. ಅಂದರೆ ನಾವು ನೋಡುವ ದೃಷ್ಟಿಕೋನ ಹೇಗೆ ವ್ಯತ್ಯಾಸ ಅಂತ ಹೇಳುವಂಥದ್ದು. ಹೀ ಈಸ್ ಟೂ ಡಿಫಿಕಲ್ಟ್ ಟು ಮಿಸ್ ಮೈ ಹಿಟ್. ಸೊ ನೀವು ಯಾವಾಗ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ತೀರಿ, ಆಗ ಒತ್ತಡ ತನ್ನಿಂತಾನಾಗಿ ಕಳಚಿ ಹೋಗ್ತದೆ, ನಿಮ್ಮೆದುರು ಅವಕಾಶ ದ್ವಾರಗಳು ತೆರೆದುಕೊಳ್ಳುತ್ತವೆ. ಆಶಾವಾದ ನಿರಾಶಾವಾದದ ಬದಲು ಆಶಾವಾದ ಮೂಡಿ ಬರ್ತದೆ. ಸೊ ಹೋಮಿಯೋಪತಿ ಔಷಧಿಗೆ ಹೀಗೆ ಮಾಡುವಂಥ ಒಂದು ಬಹುದೊಡ್ಡ ಸಾಮರ್ಥ್ಯ ಇದೆ. ಇದು ನಮ್ಮ ಚಿಕಿತ್ಸಾ ಅವಧಿಯಲ್ಲಿ ನಮ್ಮ ಪೇಷೆಂಟ್ಗಳೊಟ್ಟಿಗೆ ನಾವು ನೋಡುವಾಗ ನಮಗೆ ಕಾಣ್ತಾ ಇದೆ. ಇನ್ನೊಂದು, ಹೋಮಿಯೋಪತಿ ಸಮಗ್ರತೆಯನ್ನು ಪ್ರತಿಪಾದಿಸುತ್ತದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಖಂಡವಾಗಿ ನೋಡ್ತದೆ. ಅಖಂಡ ಅಂತ ಹೇಳಿದರೆ ಮುಡಿಯಿಂದ ಕಾಲಿನವರೆಗೆ ಅಂತೇಳಿ ಅಲ್ಲ, ಅದು ಮಾತ್ರ ಅಲ್ಲ, ಅಖಂಡ ಅಂತೇಳಿದರೆ ಅವನು ಮತ್ತು ಅವನ ಪರಿಸರ. ಅವನ ಪರಿಸರ ಅಂತೇಳಿದರೆ ಅವನ ಮನೆ ಇರ್ಬೋದು, ಮನೆಯೊಳಗಿನ ಸಂಬಂಧಗಳಿರ್ಬೋದು, ನೆರೆಹೊರೆ ಇರ್ಬೋದು, ಅವನ ಪೇಟೆ, ಪಟ್ಟಣ, ದೇಶ, ರಾಜ್ಯ, ಪ್ರಪಂಚ ಇರ್ಬೋದು. ಯಾಕೆಂದರೆ ಇವತ್ತು ಯಾವುದೋ ದೂರದ ಜಗತ್ತಿನ ಕಣ್ಣೀರಿನ ಬಿಸಿ ನಮಗೆ ತಾಗುವಷ್ಟು ನಾವು ಹತ್ತಿರವಾಗಿದ್ದೇವೆ ಜಗತ್ತಿನೊಟ್ಟಿಗೆ. ಅಷ್ಟು ಪ್ರಭಾವಶಾಲಿ ಮಾಧ್ಯಮಗಳು ನಮ್ಮಲ್ಲಿವೆ. ಹಾಗಿರುವಾಗ ಈ ಎಲ್ಲ ನಮಗೆ ಈಗ ನಾವು ಮತ್ತು ನಮ್ಮ ಪರಿಸರವನ್ನು ಜೊತೆಯಾಗಿ ಸಮಗ್ರವಾಗಿ ನೋಡುವಂಥದ್ದು ಹೋಮಿಯೋಪತಿ. ನಿಮ್ಮ ಯಾವುದೇ ರೋಗ ಇದ್ದರೂ ಅದರ ಹಿಂದಿನ ಆ ರೋಗ ಬರೋದಕ್ಕೆ ಯಾವ ರೀತಿಯ ಕಾರಣಗಳಿವೆ ಅಂತ ನೋಡುವಾಗ ಅದು ಕೇವಲ ಅವನ ಒಂದು ಮನಸ್ಸನ್ನು, ತಲೆಯನ್ನು, ಕೈಯನ್ನು, ಕಣ್ಣನ್ನು, ಎಲುಬನ್ನು ನೋಡುವುದಿಲ್ಲ. ಅದರ ಜೊತೆಗೆ ಅವನು ಮತ್ತು ಅವನ ಸಮಾಜ, ಅವನು ಮತ್ತು ಅವನ ಪರಿಸರದ ಜೊತೆಗಿನ ಅವನ ಚಟುವಟಿಕೆ ಹೀಗಿದೆ, ಯಾವ ರೀತಿಯ ಹಾವ ಭಾವ ದ್ವೇಷ ಕ್ಲೇಶ ದುಃಖ ದುಮ್ಮಾನಗಳು ಅವನ ಜೊತೆ ಇವೆ ಅಂತ ನೋಡ್ತದೆ. ಅದಕ್ಕೆ ಹೊಂದಿಕೊಂಡು ಕೊಡುವಂಥ ಔಷಧಿನ ಕಾಲು ಅರ್ಥೈಸೋದು ಮಾತ್ರವಲ್ಲ, ಹೋಮಿಯೋಪತಿ ಔಷಧಗಳನ್ನು ಕೊಡುವ ರೀತಿಗಳು ಕೂಡ ಹಾಗೆ. ಅದು ಮನುಷ್ಯ ಸ್ನೇಹಿ ಔಷಧಿಗಳು. ಆ ಔಷಧಿ ಕೆಲಸ ಮಾಡುವುದಿದ್ದರೆ ಅದು ಸಂಪೂರ್ಣವಾಗಿ ಮಾಡ್ತದೆ. ಹಾಗಾಗಿ ಇವತ್ತಿನ ಗುಣವಾಗಲಾರದು ಅಂತ ಹೇಳುವಂತಹ, ಉದಾಹರಣೆಗೆ ಥೈರಾಯ್ಡ್ ಇರ್ಬೋದು, ಅಥವಾ ಅಸ್ತಮ ಇರ್ಬೋದು, ಅಥವಾ ಕರುಳಿನ ಉರಿಯುತ, ಅಲ್ಸರೇಟಿವ್ ಕೊಲೈಟಿಸ್, ಕ್ರೋನ್ಸ್ ಡಿಸೀಸ್ನಂಥ ಕಾಯಿಲೆಗಳಿರ್ಬೋದು, ಗಂಟು ಸವೆತ ಆಸ್ಟಿಯೋಆರ್ಥರೈಟಿಸ್ ಇರ್ಬೋದು, ವಾತ ರೊಮಟಾಯ್ಡ್ ಆರ್ಥರೈಟಿಸ್ನಂಥದ್ದು ಇರ್ಬೋದು, ಇವೆಲ್ಲವನ್ನು ಇವತ್ತು ನಾವು ಒಂದು ದಿನ ಆ ವ್ಯಕ್ತಿಯನ್ನು ಯಾವುದೇ ಔಷಧಿ ಇಲ್ಲದಂತೆ ಮಾಡುವಂಥ ಸಾಮರ್ಥ್ಯ ಹೋಮಿಯೋಪತಿಗಿದೆ, ಮಾಡುತ್ತಾ ಇದೆ. ಆದರೆ ಈ ಒಂದು ಸಮಾಚಾರ, ಈ ಒಂದು ವಿಷಯ, ಈ ಒಂದು ಮಾಹಿತಿ ಜನಸಾಮಾನ್ಯರಿಗೆ ಮುಟ್ಟುವಲ್ಲಿ ಅದೇನೋ ಒಂದು ವಿಫಲತೆ ಇದ್ದೇ ಇದೆ. ಎಲ್ಲ ಸಾಹಿತ್ಯಗಳು ಇದರ ಮೂಲಕ ಮಾಡ್ಬೋದು, ಆದರೆ ಸಾಹಿತ್ಯವನ್ನು ಓದುವವರು ಕಡಿಮೆ. ಕೆಲವೊಮ್ಮೆ ಈಗ ಯೂಟ್ಯೂಬ್ ಹೆಲ್ಪ್ ಮಾಡ್ತದೆ, ಆದರೆ ಸಾಹಿತ್ಯವನ್ನು ಓದುವವರು ತುಂಬ ಕಡಿಮೆ ಆಗಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ಹೇಳಿದಾಗೆ ಕೆಲವೊಮ್ಮೆ ಕನ್ನಡದ ಬದಲು ಕಂಗ್ಲೀಷ್ ಮಾತ್ರ ನಮ್ಮ ವೈದ್ಯ ಕಾಲೇಜುಗಳಲ್ಲೂ ಕಾಣಸಿಗುವುದು. ಭಾರಿ ಕಷ್ಟದಲ್ಲಿ ಕನ್ನಡ ಮಾತಾಡ್ತಾರೆ. ಹಾಗಿರುವಾಗ ಅದನ್ನು ಓದುವುದು ಮತ್ತು ಓದಿದ್ದನ್ನು ಅರ್ಥೈಸಿಕೊಳ್ಳುವುದು ಯಾವಾಗ? ಅದರ ಜೊತೆಗೆ ಜನಸಾಮಾನ್ಯರಲ್ಲಿ ಕೂಡ ಓದುವುದು ಕಮ್ಮಿ ಆಗ್ತಾ ಇದೆ. ವೃತ್ತಪತ್ರಿಕೆಗಳ ಓದುವಿಕೆ ಈಗ ತುಂಬ ಕಮ್ಮಿಯಾಗಿದೆ. ಸೊ ಈ ಮಾಹಿತಿಗಳು ಮನುಷ್ಯರಿಗೆ ಸಿಗದಿರುವಾಗ ಡಾಕ್ಟರ್ ಮೀರಾ ಅವರು ಹೇಳಿದಾಗೆ ನಮ್ಮೆಲ್ಲ ಯಾವ ಯಾವ ಔಷಧ ಪದ್ಧತಿಗಳು ಯಾವ್ಯಾವ ಚಿಕಿತ್ಸೆಗೆ ಒಳ್ಳೆಯದು, ಯಾಕಂದರೆ ಎಲ್ಲ ಔಷಧ ಪದ್ಧತಿಗಳು ಅದರದ್ದೇ ಆದಂಥ ಅದಕ್ಕೆ ಪ್ಲಸ್ ಪಾಯಿಂಟ್ಗಳಿವೆ, ಅದರದ್ದೇ ಒಂದು ಧನಾತ್ಮಕ ಅಂಶಗಳಿವೆ. ಆದರೆ ಯಾವ ರೋಗಕ್ಕೆ ಎಲ್ಲಿ ಹೋಗಬೇಕು ಅಂತ ಹೇಳುವಂಥ ಮಾಹಿತಿ ನಮ್ಮ ಜನರಿಗೆ ಸಿಗದೇ ಇರುವುದು ನಮ್ಮ ಬಹುದೊಡ್ಡ ದುರಂತ. ನಮಗೆ ಇದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಎಷ್ಟೇ ಮಾಹಿತಿಯನ್ನು ಮಾಧ್ಯಮದ ಮೂಲಕ ಕಳಿಸಿಕೊಟ್ಟರೂ ಅದು ಎಲ್ಲ ಕಡೆ ತಲುಪ್ತಾ ಇಲ್ಲ. ಒಂದು ವೈದ್ಯ ಪದ್ಧತಿಯಲ್ಲಿ ಸುಲಭವಾಗಿ ಗುಣವಾಗುವುದನ್ನು ಇನ್ನೆಲ್ಲಿಗೂ ಹೋಗಿ ಅಲ್ಲಿ ಕಷ್ಟ ಬರೋದು, ಅಲ್ಲಿ ಹಣ ಮಾತ್ರ ಖರ್ಚಲ್ಲ, ಹಣ ಮಾನಸಿಕವಾದಂಥ ಒತ್ತಡಗಳು ಎಲ್ಲವನ್ನು ಸಹಿಸಿ ಸಹಿಸಿ ನೋಡುವಾಗ ನಮಗೆ ಒಂದು ರೀತಿಯಲ್ಲಿ ಬೇಸರವೂ ಆಗ್ತದೆ, ಒಂದು ರೀತಿಯಲ್ಲಿ ಏನು ಮಾಡಲಿಕ್ಕೆ ಆಗ್ತಾನೂ ಇಲ್ಲ. ಸೊ ಯಾವುದೋ ಒಂದು ರೀತಿಯಲ್ಲಿ ಈ ಮಾಹಿತಿಗಳು ಜನಸಾಮಾನ್ಯರಿಗೆ ಸಿಗುವಂತಾಗಬೇಕು. ಯಾವ್ಯಾವ ವೈದ್ಯ ಪದ್ಧತಿ, ಯಾಕಂದರೆ ಇವೆಲ್ಲ ವೈದ್ಯ ಪದ್ಧತಿಗಳ ಆವಿಷ್ಕಾರ ಆದದ್ದು ಅವಶ್ಯಕತೆಗಳಿಗೆ ಅನುಗುಣವಾಗಿ ಮಾತ್ರ, ಇಲ್ಲದಿದ್ದರೆ ಈ ಎಲ್ಲ ಸಂಶೋಧನೆ ನಡೀತಾನೆ ಇರಲಿಲ್ಲ. ಅದರಲ್ಲಿ ಅತ್ಯಂತ ಇತ್ತೀಚಿನ ಸಂಶೋಧನೆ ಹೋಮಿಯೋಪತಿ, 250 ವರ್ಷದ ಹಿಂದಿದ್ದು. ಸೊ ಅದು ಮಾತ್ರ ಅಲ್ಲದೆ ಈ ಹೋಮಿಯೋಪತಿ ಅಂತ ಹೇಳುವಂಥದ್ದು ಯಾವುದೋ ಒಂದು ಬೇರೆ ದೇಶದಿಂದ ಬಂದಂಥದ್ದೂ ಅಲ್ಲ. ಉದಾಹರಣೆಗೆ ಹೋಮಿಯೋಪತಿ ಸಂಪೂರ್ಣ ಭಾರತೀಯ. ಇದನ್ನು ನಿಮಗೆ ಕೇಳುವ ಆಶ್ಚರ್ಯವೂ ಆಗ್ಬೋದು. ಇದನ್ನು ಶ್ರೀ ಮದ್ಭಾಗವತದಲ್ಲಿ ಶ್ರೀ ನಾರದ ಮಹರ್ಷಿಗಳು ವೇದವ್ಯಾಸರಿಗೆ ಹೇಳಿದಂತಹ ಒಂದು ಶ್ಲೋಕ ಇದೆ, ಅದು ಸಂಪೂರ್ಣ ಹೋಮಿಯೋಪತಿ ಶ್ಲೋಕ. ಸೊ ಅದರ ಪ್ರಕಾರ ಅಮಯೋ ಯಸ್ಯ ಭೂತಾನಾಂ ಜಾಯತೆ ಏನ ಸುವ್ರತ ತದೇವ ಹ್ಯಾಮಯಂ ದ್ರವ್ಯಂ ನಾ ಪುನಾತಿ ಚಿಕಿತ್ಸಿತಂ. ಅಂದರೆ ಯಾವ ಪದಾರ್ಥದ ಸೇವನೆಯಿಂದ, ಇದು ನಾರದರು ಹೇಳಿದ್ದು, ಯಾವ ಪದಾರ್ಥದ ಸೇವನೆಯಿಂದ ರೋಗ ರುಜಿನಗಳು ಉಂಟಾಗುತ್ತವೆಯೋ ಆ ಪದಾರ್ಥಗಳನ್ನೇ ಪರಿವರ್ತಿತ ರೂಪದಲ್ಲಿ ಮತ್ತು ಯುಕ್ತ ಪ್ರಮಾಣದಲ್ಲಿ ಉಪಯೋಗಿಸುವುದರಿಂದ ರೋಗ ರುಜಿನಗಳು ದೂರವಾಗುತ್ತವೆ. ಇದು ಹೋಮಿಯೋಪತಿಯ ಅನುರೂಪತಾ ತತ್ವ. ಇದನ್ನೇ ನಾವು ಫಾಲೋ ಮಾಡಿ ಇದನ್ನು ಮತ್ತೆ ನೋಡಿದ್ದು ಸಾಕ್ರೆಟಿಸ್, ಅದು 5-6 ಶತಮಾನಗಳ ನಂತರ. ಅದು ವೈದ್ಯ ಪದ್ಧತಿಯಾದ್ದು ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಎಂಬ ಅಂದಿನ ಅಲೋಪತಿ ವೈದ್ಯನಿಂದ. ಅದು ಮತ್ತೊಂದು 2 ಶತಮಾನ ಕಳೆದ ಮೇಲೆ, ಅಂದರೆ ಇವೆಲ್ಲ ವಿಸ್ಡಮ್ ಅಂತ ಹೇಳುವಂಥದ್ದು ನಮ್ಮೊಳಗೆ ಇದ್ದದ್ದೇ, ನಮ್ಮಲ್ಲಿಂದ ಹೋದ್ದೆ. ಇನ್ನೊಂದು ಹೋಮಿಯೋಪತಿ ಇನ್ನೊಂದು ಅತ್ಯಂತ ಉತ್ತಮವಾದಂಥ ಒಂದು ಇದಂತೇಳಿ ಡಾಕ್ಟರ್ ಚಿಂತಾರ್ ಅವರು ಹೇಳಿದಾಗೆ ನಮಗೆ ರೋಗವನ್ನು ಬಾರದಂತೆ ತಡೆಯಲು ಸಾಧ್ಯ ಇದೆ. ನಾವಿದನ್ನು ಚಿಕ್ಕನ್ಗುನ್ಯದಲ್ಲಿ ನೋಡಿದೆವು. ಕೊರೋನಾ ಸಮಯದಲ್ಲಿ ಎಲ್ಲ ಕ್ಲಿನಿಕ್ಗಳು ಕ್ಲೋಸ್ ಇರುವಾಗ, ಎಲ್ಲ ವೈದ್ಯರು ಮನೆಯಲ್ಲಿರುವಾಗ ಹೋಮಿಯೋಪತಿ ವೈದ್ಯರಾಗಿ ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಡಾಕ್ಟರ್ ಮುರಳಿ ಮೋಹನ್ ಅವರೊಂದು ಸಹಭಾಗಿತ್ವದೊಡನೆ ಸಂಚರಿಸಿ ನಮ್ಮ ಹೋಮ್ ಗಾರ್ಡ್ಸ್ಗೆ ಇರ್ಬೋದು, ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ನ ಸಂಪೂರ್ಣ ಕಮಿಷನರೇಟ್ನಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಿಗಿರ್ಬೋದು, ವೃತ್ತಿನ ಪತ್ರಕರ್ತರಿಗಿರ್ಬೋದು, ಆಶಾ ವರ್ಕರ್ಸ್ಗಿರ್ಬೋದು, ಎಲ್ರಿಗೂ ನಾವು ಹೋಮಿಯೋಪತಿ ಔಷಧಿಗಳನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಅದರಿಂದಾಗುವ ಅದು ಬಾರದಂತೆ ತಡೆಯುವಂತಹ ಒಂದು ಅದರ ಪ್ರಯೋಜನವನ್ನು ಕಂಡವರು. ಹಾಗಾಗಿ ಹೋಮಿಯೋಪತಿ ಇಂದು ಇನ್ನೂ ಹೆಚ್ಚು ಜನರಿಗೆ ಗೊತ್ತಾಯಿತು ಅಂತ ಹೇಳಿ, ಆದರೆ ಅದರ ಒಳ್ಳೆಯ ಲಕ್ಷಣಗಳು ಅದರಿಂದಾಗಿ ಬರುವಂಥ ಆರೋಗ್ಯ ಸಂಬಂಧಿ ಪ್ರಯೋಜನವು ಸಿಗ್ಬೋದು. ಈ ಮೂಲಕ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಚುಂತಾರ್ ಅವರಿಗೂ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ವಂದನೆಗಳು.
1: ಧನ್ಯವಾದಗಳು ಡಾಕ್ಟರ್ ಪ್ರವೀಣ್ ರಾಜಾಳು ಅವರೇ. ಈಗ ಕೊನೆಯದಾಗಿ ನಮ್ಮೊಡನೆ ಯೋಗ ತರಬೇತುದಾರರು, 12 ವರ್ಷಗಳ ಅನುಭವ ಇದೆ, ಖ್ಯಾತ ಯೋಗ ಪಟು, ಯೋಗರತ್ನ ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿ ಅವರ ಪಟ್ಟಶಿಷ್ಯೆ ಶ್ರೀಮತಿ ನೀನಾಪಯ್ಯವರು ನಮ್ಮ ಮುಂದೆ.
4: ನೆರೆದಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ವಂದನೆಗಳು. ಸಮಾಜದ ಸ್ವಾಸ್ಥ್ಯ ಹಾಗೂ ಜನರ ಆರೋಗ್ಯ ರಕ್ಷಣೆಗಾಗಿ ಹಲವಾರು ವೈದ್ಯಕೀಯ ಪದ್ಧತಿಗಳಿವೆ. ಹೋಮಿಯೋಪತಿ, ಆಯುರ್ವೇದ, ಅಲೋಪತಿ, ನ್ಯಾಚುರೋಪತಿ, ಸಿದ್ಧ, ಯುನಾನಿ. ಯೋಗ ಎನ್ನುವುದು ಭಾರತದ ಪ್ರಾಚೀನ ಸಂಸ್ಕೃತಿ ಕಲೆಯಾಗಿದೆ. ಈ ಯೋಗವನ್ನು ನಮಗೆ ಅಧಿಕೃತವಾಗಿ ಪರಿಚಯಿಸಿಕೊಟ್ಟ ಋಷಿಮುನಿಗಳು ಪತಂಜಲಿ ಮಹರ್ಷಿಗಳು. ಪತಂಜಲಿ ಮಹರ್ಷಿಗಳ ಪ್ರಕಾರ ಯೋಗ ಚಿತ್ತವೃತ್ತಿ ನಿರೋಧ, ಚಿತ್ತದ ವೃತ್ತಿಗಳನ್ನು ಸರ್ವಥಾ ವಿರೋಧಿಸಿ ನಿಲ್ಲಿಸಿ ಮನಸ್ಸನ್ನು ಒಂದೇ ಕಡೆಗೆ ಕೇಂದ್ರೀಕೃತಗೊಳಿಸುವುದೇ ಯೋಗ ಅಂತ ಹೇಳಿದ್ದಾರೆ. ಯೋಗ ಎನ್ನುವ ಪದ ಯುಜ್ ಎನ್ನುವ ಸಂಸ್ಕೃತ ಮೂಲಧಾತುವಿನಿಂದ ಬಂದಿದೆ. ಯುಜ್ ಹೇಳಿದರೆ ಕೂಡಿಸು, ಜೋಡಿಸು, ಐಕ್ಯಗೊಳಿಸು ಆತ್ಮ ಪರಮಾತ್ಮ ಐಕ್ಯ ಅವಸ್ಥಾ ಯೋಗ, ಆತ್ಮ ಪರಮಾತ್ಮನ ಮಿಲನ. ವಾಸಿಷ್ಠ ಮಹರ್ಷಿಗಳು ಮನಃ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ ಅಂತ ಹೇಳಿದ್ದಾರೆ. ಮನಸ್ಸನ್ನು ಪ್ರಶಾಂತ ಸ್ಥಿತಿಗೆ ತೆಗೆದುಕೊಂಡು ಹೋಗುವುದೇ ಯೋಗ ಅಂತ ಹೇಳಿ. ಆದ ಕಾರಣ ಯೋಗ ಅಂತ ಹೇಳಿದರೆ ಅದೊಂದು ಸರ್ಕಸ್ ಅಲ್ಲ, ಮ್ಯಾಜಿಕ್ ಅಲ್ಲ. ಯೋಗ ದೈಹಿಕ ಆರೋಗ್ಯ, ಚಿತ್ತ ಶಾಂತಿ ಮತ್ತು ಆಧ್ಯಾತ್ಮಿಕ ಸಾಧನೆಯ ಸಾಧನವೇ ಯೋಗ ಆಗಿದೆ. ಇತ್ತೀಚಿನ ಜೀವನ ಶೈಲಿಯಲ್ಲಿ ನಮಗೆ ಕಾಡುವ ತೊಂದರೆ ಅಂತ ಹೇಳಿದರೆ ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ. ಇದಕ್ಕೆ ಆದಿಜ ವ್ಯಾಧಿ ಅಂತ ಹೇಳ್ತೇವೆ. ಮೂಲ ಕಾರಣ ಈ ಮನಸ್ಸು. ಇದರಿಂದ ನಮಗೆ ದೇಹಕ್ಕೆ, ದೇಹದ ಶರೀರದ ಇತರ ಭಾಗಗಳಿಗೂ ಕಾಯಿಲೆಗಳು, ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು ಅಥವಾ ದೇಹದ ಇತರ ಭಾಗಗಳಿಗೆ ಆಗುವ ಕಾಯಿಲೆಗಳಿಗೆ ಮೂಲ ಕಾರಣ ಹೇಳಿದರೆ ಈ ಮನಸ್ಸು. ಈ ಮನಸ್ಸೆಂಬ ಮರ್ಕಟವನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕಂತ ಹೇಳಿದರೆ ಅಷ್ಟಾಂಗ ಯೋಗದ ಪರಿಪಾಲನೆಯನ್ನು ಮಾಡಬೇಕು. ಅಷ್ಟಾಂಗ ಯೋಗ ಹೇಳಿದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಎಂಬ ಎಂಟು ಮೆಟ್ಟಲುಗಳು. ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯದಂತಹ ಯಮಗಳ ಪಾಲನೆ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನದಂಥ ನಿಯಮಗಳ ಪಾಲನೆಯನ್ನು ಮಾಡಿದರೆ ನಾವು ಆಸನ ಮಾಡಲಿಕ್ಕೆ ಬದ್ಧರಾಗ್ತೇವೆ. ಆಸನಗಳು ಅಂತ ಹೇಳಿದರೆ ಭಂಗಿಗಳು, ಅವುಗಳು ದೇಹದ ನಿಲುವನ್ನು ಸರಿಪಡಿಸ್ತದೆ. ನಮ್ಮ ದೇಹವನ್ನು ಸುದೃಢಗೊಳಿಸಲು, ಸ್ನಾಯುಗಳನ್ನು ಬಲಯುತಗೊಳಿಸಲು ಈ ಆಸನಗಳು ಸಹಕಾರಿಯಾಗಿರ್ತದೆ. ಇನ್ನು ಪ್ರಾಣಾಯಾಮ. ಪ್ರಾಣಾಯಾಮ ಪ್ರಾಣಕ್ಕೆ ಒಂದು ಹೊಸ ಆಯಾಮ. ಶ್ವಾಸ ಪ್ರಶ್ವಾಸ ಗತಿರ್ವಿಚ್ಛೇದ ಪ್ರಾಣಾಯಾಮ ಅಂತ ಹೇಳ್ತೇವೆ. ಉಸಿರಿನ ಪೂರಕ ರೇಚಕಗಳ ಗತಿಯನ್ನು ಕಡಿಮೆ ಮಾಡುವುದೇ ಪ್ರಾಣಾಯಾಮ. ನಮ್ಮ ಉಸಿರಿಗೆ ಮತ್ತು ನಮ್ಮ ಆಯುಷ್ಯಕ್ಕೆ ಸಂಬಂಧ ಇದೆ. ಉದಾಹರಣೆಗೆ ಮೊಲದ ಉಸಿರಾಟ ತೀವ್ರಗತಿಯದ್ದಾಗಿರ್ತದೆ, ಅದರ ಆಯುಷ್ಯ ಕಡಿಮೆ. ಆಮೆಯ ಉಸಿರಾಟ ಮಂದಗತಿಯದ್ದು, ಅದರ ಆಯುಷ್ಯ ಜಾಸ್ತಿ. ಮನುಷ್ಯನ ಆಯುಷ್ಯ 100 ವರ್ಷ, ಆದರೆ ಈಗಿನ ಜೀವನ ಶೈಲಿ, ಆಹಾರ ಪದ್ಧತಿಯ ಕಾರಣ ಮನುಷ್ಯನ ಆಯುಷ್ಯ ಕ್ಷೀಣಿಸ್ತಾ ಹೋಗ್ತಾ ಇದೆ. ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾನೆ. ಅದಕ್ಕಾಗಿ ಪ್ರಾಣಾಯಾಮವನ್ನು ಮಾಡಿ ಆಯುಷ್ಯವನ್ನು ವೃದ್ಧಿಸ್ಕೊಳ್ಬೇಕು. ಇನ್ನು ಪ್ರತ್ಯಾಹಾರ ಹೇಳಿದರೆ ಪಂಚೇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸುವಂಥದ್ದು. ನಮ್ಮ ಆಸೆ, ಆಕಾಂಕ್ಷೆ, ಬಯಕೆಗಳನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಮಾತ್ರ ನಮಗೆ ಏಕಾಗ್ರತೆ ಸಾಧ್ಯವಾಗ್ತದೆ. ಈ ಏಕಾಗ್ರತೆಯೇ ಧಾರಣ ಸ್ಥಿತಿ. ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲು ಧ್ಯಾನ. ಧ್ಯಾನ ಅಂತ ಹೇಳಿದರೆ ತಲ್ಲೀನತೆ, ಸ್ವಪರಿಚಯ ಕಲೆ, ತನ್ನದೇ ಪ್ರತಿಬಿಂಬ. ಮನೆಯೇವಾ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷವೋ ಅಂತ ಹೇಳಿದ್ದಾರೆ. ಮನುಷ್ಯನ ಬಂಧನ ಮತ್ತು ಮೋಕ್ಷಕ್ಕೆ ಈ ಮನಸ್ಸೇ ಕಾರಣ. ಆದ ಕಾರಣ ಈ ಮನಸ್ಸನ್ನು ನಾವು ಜಯಿಸಿದರೆ ಇಡೀ ಜಗತ್ತನ್ನೇ ಜಯಿಸ್ಕೊಳ್ಬೋದು. ಅದಕ್ಕಾಗಿ ನಾವು ಯೋಗ, ಧ್ಯಾನ, ಜಪ, ತಪ ಸತ್ಸಂಗಗಳನ್ನು ಮಾಡಬೇಕು. ಇನ್ನು ಸಮಾಧಿ. ತಲ್ಲೀನತೆ, ಪರಾಕಾಷ್ಠೆ ತಲುಪಿದಾಗ ಮನಸ್ಸು ನಿರಾಳ, ನಿರ್ಮಲಗೊಳ್ಳುತ್ತದೆ. ಹೀಗೆ ಅಷ್ಟಾಂಗ ಯೋಗದ ಪರಿಪಾಲನೆಯನ್ನು ಮಾಡಿದರೆ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ವಿಕಸನಗೊಳ್ಳಲು ಇದು ಸಹಕಾರಿಯಾಗಿರ್ತದೆ. ಹಾಗೆ ವರ್ಣ ಚಿಕಿತ್ಸೆ, ಬಣ್ಣ ಬಣ್ಣದ ಬದುಕು, ಬಗೆ ಬಗೆಯ ಬಣ್ಣಗಳು, ಬಣ್ಣಗಳಿಂದ ನಮ್ಮ ಕಣ್ಣು ಹೀರ್ತದೆ, ಮನಸ್ಸು ಹೀರ್ತದೆ. ಹಾಗೆ ಯೋಗದಲ್ಲಿ ಚಕ್ರಗಳ ಮಂತ್ರದ ಧ್ಯಾನ. ಚಕ್ರಗಳು ಅಂತ ಹೇಳಿದರೆ ಎನರ್ಜಿ ಸೆಂಟರ್ಸ್ ಅಂತ ಹೇಳ್ತೇವೆ. ನಮ್ಮ ಬೆನ್ನು ಹುರಿಯಲ್ಲಿ ಈ ಚಕ್ರಗಳು ಸ್ಥಿತವಾಗಿದೆ. ಈ ಚಕ್ರಗಳು ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ನಾವು ಚಕ್ರಗಳ ಮಂತ್ರದ ಧ್ಯಾನವನ್ನು ಮಾಡಬೇಕು. ಹಾಗೆ ಮುದ್ರಾ ಯೋಗ, ಕೈಯ ಬೆರಳುಗಳ ವ್ಯವಸ್ಥಿತ ಚಲನೆ. ಈ ಕೈಯ ಬೆರಳುಗಳ ವ್ಯವಸ್ಥಿತ ಚಲನೆಯಿಂದ ನಮ್ಮ ನರತಂತುಗಳು ಆಕ್ಟಿವೇಟ್ ಆಗಿ ಮೆದುಳಿನ ಜೀವಕೋಶಗಳು ಪ್ರಚೋದನೆ ಆಗಲಿಕ್ಕೆ ಇದು ಸಹಕಾರಿಯಾಗಿರ್ತದೆ. ಹೀಗೆ ಯೋಗದಲ್ಲಿ ಹಲವಾರು ವಿಷಯಗಳಿವೆ. ಇದು ಕೇವಲ ಸಂಕ್ಷಿಪ್ತ ಮಾಹಿತಿ. ಯೋಗ, ಪ್ರಾಣಾಯಾಮ ಎಲ್ಲ ಮಾಡಿ ಆರೋಗ್ಯವನ್ನು ತಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಧನ್ಯವಾದಗಳು ನೀನಾ ಪೈ ಅವರೇ. ಈಗ ಕೊನೆಯದಾಗಿ ಅಧ್ಯಕ್ಷೀಯ ನುಡಿ ಎಲ್ಲ ಅಲೋಪತಿ ಆಯುರ್ವೇದ ಹೋಮಿಯೋಪತಿ ಎಲ್ಲವೂ ಸೇರಿಸಿ ಮಿಕ್ಸೋಪತಿ ಮಾಡೋದು ಬೇಡ ಅಂತ ಹೇಳೋದು ನಮ್ಮೆಲ್ಲರ ಒಕ್ಕರಲ್ಲಿನ ಅಭಿಮತ. ಅಧ್ಯಕ್ಷರು ಏನು ಹೇಳ್ತಾರೆ ಕೇಳೋಣ.
5: ಹಾಂ, ಮೊದಲನೇದಾಗಿ ಪ್ರತಿಯೊಬ್ಬರೂ ಕೂಡ ಅದ್ಭುತವಾದ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಯಾವ ರೀತಿ ವೈದ್ಯಕೀಯ ಸಾಹಿತ್ಯ, ಬೇರೆ ಬೇರೆ ಕ್ಷೇತ್ರದ ವೈದ್ಯಕೀಯ ಸಾಹಿತ್ಯ ನಮ್ಮ ಆ್ಯಸ್ ಅ ಡಾಕ್ಟರ್ ಅಂದರೆ ವೈದ್ಯರಾಗಿ ನಮ್ಮ ಜವಾಬ್ದಾರಿ ಅನ್ನೋದನ್ನು ಕೂಡ ಪ್ರತಿಯೊಬ್ಬರೂ ಹಂಚಿಕೊಂಡಿದ್ದಾರೆ. ಮೊದಲಿಗೆ ಆಧುನಿಕ ವೈದ್ಯಕೀಯ ಪದ್ಧತಿಯ ಬಗ್ಗೆ ಡಾಕ್ಟರ್ ಅರುಣ ಯಡಿಯಾಳ್ ಅವರು ಬಹಳ ಸುಂದರವಾಗಿ ನಮ್ಮ WHO ವಿಶ್ವ ಆರೋಗ್ಯ ಸಂಸ್ಥೆಯ ಆರೋಗ್ಯದ ಒಂದು ಡೆಫಿನಿಷನ್ ಏನು ಅದು ಅನ್ನೋದನ್ನು ಕೂಡ ಅವರು ಹೇಳಿದರು. ಬರೇ ಶಾರೀರಿಕವಾಗಿ ಸುದೃಢರಾಗಿರುವುದು ಮಾತ್ರ ಆರೋಗ್ಯವಲ್ಲ, ಸಾಮಾಜಿಕವಾಗಿ ಮತ್ತು ಮಾನಸಿಕವಾಗಿ ಹಾಗೂ ಲೈಂಗಿಕವಾಗಿ ಕೂಡ ನಾವು ಆರೋಗ್ಯವಂತರಾಗಿರಬೇಕು ಅನ್ನೋದನ್ನು ಅವರು ಹೇಳಿದರು. ಅದರ ಜೊತೆಗೆ ಅವರು ವೈದ್ಯಕೀಯ ಸಾಹಿತ್ಯದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಬೇಕು ಹಾಗೂ ಅದರಲ್ಲಿರೋ ಋಣಾತ್ಮಕ ಅಂಶಗಳನ್ನು ಕೂಡ ಅವರು ಎತ್ತಿ ಹಿಡಿದಿದ್ದಾರೆ. ಅದರ ಜೊತೆಗೆ ನಮ್ಮ ನಮ್ಮ ಜವಾಬ್ದಾರಿಗಳು ಅಂದರೆ ಸಾಮಾನ್ಯರಿಗೆ ತಿಳಿಯುವ ಭಾಷೆಯಲ್ಲಿ ಸರಳವಾಗಿ ನಮ್ಮ ಸಾಹಿತ್ಯವನ್ನು ರಚನೆ ಮಾಡುವುದು ಕೂಡ ಮುಖ್ಯ. ಜೊತೆಗೆ ವೈದ್ಯ ಸಾಹಿತಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ, ಹೆಚ್ಚಿನ ಪ್ರೋತ್ಸಾಹ ಕೂಡ ಅಗತ್ಯ ಅನ್ನೋದನ್ನು ಕೂಡ ಅವರು ಎತ್ತಿ ಹಿಡಿದರು. ಹಾಗೆ ಸಮಾಜದ ಆರೋಗ್ಯ ಬರೇ ವೈದ್ಯರ ಜವಾಬ್ದಾರಿ ಅಲ್ಲ, ಎಲ್ಲರ ಜವಾಬ್ದಾರಿ, ಬರೇ ವೈದ್ಯರು ಹಾಗೂ ಸಾಹಿತ್ಯ ಮಾತ್ರ ಜವಾಬ್ದಾರಿ ಅಲ್ಲ, ಅದನ್ನು ಪಾಲಿಸುವ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಅನ್ನೋದನ್ನು ಕೂಡ ಅವರು ಹೇಳಿದರು. ಹಾಗೆ ಮುಂದೆ ಹೋಗ್ತಾ ಡಾಕ್ಟರ್ ಮೀರಾ ಅವರು ಆಯುರ್ವೇದದ ಬಗ್ಗೆ ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಆಯುರ್ವೇದದ ಮೂಲ ಉದ್ದೇಶವೇ ಸ್ವಾಸ್ಥ್ಯ ರಕ್ಷಣೆ ಅಂದರು ಅವರು. ಅದರಲ್ಲಿ ದಿನಚರ್ಯೆ, ಋತುಚರ್ಯೆ ಹಾಗೂ ಮನಸ್ಸಿನ ಆರೋಗ್ಯದ ಬಗ್ಗೆ ಅವರು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಜೀವನ ಶೈಲಿ, ನಮ್ಮ ಆಹಾರ ಪಥ್ಯ, ಯಾವುದಕ್ಕೆಲ್ಲ ಆಯುರ್ವೇದ ಉಪಯೋಗ ಮಾಡಬೇಕು ಇದೆಲ್ಲ ನಾವು ಸಾಹಿತ್ಯದ ಮೂಲಕ ಜನರಿಗೆ ತಿಳುವಳಿಕೆ ಮೂಡಿಸಬಹುದು. ಅದರ ಜೊತೆಗೆ ನಮ್ಮ ಅಥವಾ ವೈದ್ಯರ ಹಾಗೂ ಓದುಗರ ಜನಸಾಮಾನ್ಯರ ಮಧ್ಯೆ ಒಂದು ಬಾಂಧವ್ಯವನ್ನು ಏರ್ಪಡಿಸುವುದರಲ್ಲೂ ಕೂಡ ಈ ಸಾಹಿತ್ಯ, ವೈದ್ಯ ಸಾಹಿತ್ಯ ಒಂದು ಕಾರಣ ಆಗತ್ತೆ. ಅದೊಂದು ಅವರೊಂದು ಉದಾಹರಣೆ ಮೂಲಕ ಅವರು ಅದನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಮತ್ತೊಂದು ಬಹಳ ಒಳ್ಳೆಯ ಅಂಶ ಅವರು ಹೇಳಿದ್ದು, ಮಕ್ಕಳ ಪಾಠ ಪುಸ್ತಕದಲ್ಲಿ, ಪಠ್ಯದಲ್ಲಿ ವೈದ್ಯ ಸಾಹಿತ್ಯ ಹಾಗೂ ಪ್ರಕೃತಿ, ಗಿಡ ಮರಗಳ ಬಗ್ಗೆ ಹಾಗೂ ಔಷಧೀಯ ಸಸ್ಯಗಳ ಬಗ್ಗೆ ಎಲ್ಲ ಬರಬೇಕು. ಅದು ಕೂಡ ಬಹಳ ಮುಖ್ಯ ಅಂತ ನನಗೂ ಅನಿಸ್ತಾ ಇದೆ. ಜೊತೆಗೆ ವೈದ್ಯರಲ್ಲಿ ಒಗ್ಗಟ್ಟು, ಒಂಥರ ಸಮಗ್ರವಾದ ಚಿಕಿತ್ಸೆ ಕೊಡುವಂಥ ಹಂತ ಬರಲಿ ಅಂತ ನಮ್ಮ ಎಲ್ಲರೂ ಕೂಡ ಆಶೆ ಅದು. ಅದರ ನಂತರ ನಾವು ಬಹಳ ಹಿರಿಯವರಾದ ಅನುಭವಿ ದಂತ ವೈದ್ಯರು ಡಾಕ್ಟರ್ ಶಿವಕುಮಾರ್ ಅವರು ಹುಣಸೂರಿನಿಂದ ಇಲ್ಲಿಗೆ ಬಂದಿದ್ದಾರೆ. ಅವರ ಮಾತನ್ನು ಕೇಳಿದ್ವಿ. ನಮ್ಮ ಪ್ರತಿಯೊಬ್ಬರು ಕೂಡ ನಗ್ನಗ್ತಾ ಇರಲಿಕ್ಕೆ ಇಷ್ಟಪಡ್ತೀವಿ. ಯಾವಾಗ ನಮ್ಮ ಹಲ್ಲು ಉದುರಿತ್ತೋ ಆವಾಗ ನಾವು ಒಂಥರ ನಗಲಿಕ್ಕೆ ಕಷ್ಟಪಡ್ತೀವಿ ಅಲ್ವಾ. ಸೊ ನನ್ನ ಅಮ್ಮನಿಗೆ ಹಲ್ಲಿನ ಸೆಟ್ ಇದೆ. ಸೊ ಅಮ್ಮ ಯಾರು ಬಂದರೂ ಕೂಡ ಪಕ್ಕ ಹಲ್ಲಿನ ಸೆಟ್ಟನ್ನು ಹಾಕ್ಕೊಳ್ತಾರೆ ಅವರು. ಯಾಕೆ, ಅವರು 94 ವರ್ಷ ಇವಾಗ, ಆದರೂ ಅವರು ಹಲ್ಲಿಲ್ಲದೆ ನನ್ನನ್ನು ಜನ ನೋಡಬಾರ್ದು ಅಂತ ಇಷ್ಟಪಡ್ತಾರೆ. ಹಾಗಾಗಿ ಅಂತಹ ದಂತ ಪಂಕ್ತಿಯನ್ನು, ನಮ್ಮ ಸಹಜವಾದ ದಂತ ಪಂಕ್ತಿಯ ಆರೋಗ್ಯವನ್ನು ಕಾಪಾಡುವುದು ಎಷ್ಟು ಮುಖ್ಯ ಅನ್ನೋದನ್ನು ಅವರು ಬಹಳ ಸೊಗಸಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಮಕ್ಕಳಲ್ಲಿ, ಯಾಕೆಂದರೆ ಮಕ್ಕಳಲ್ಲಿ ಅವರು ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳೋದಿಲ್ಲ, ಆಮೇಲೆ ಅದು ಏನು ದೊಡ್ಡ ಸಮಸ್ಯೆ ಲೈಕ್ ಆಬ್ಸೆಸ್, ಕಿವು ನೋವು ಇತ್ಯಾದಿ ಉಂಟಾಗುವ ಸಂದರ್ಭ ಜಾಸ್ತಿ. ಹಾಗಾಗಿ ಮಕ್ಕಳಲ್ಲಿ ರೆಗ್ಯುಲರ್ ಚೆಕಪ್ ಅಥವಾ ತಪಾಸಣೆ ಮಾಡೋದು ಬಹಳ ಮುಖ್ಯ. ಜೊತೆಗೆ ಆಹಾರದಲ್ಲಿ ನಾರಿನ ಪದಾರ್ಥವನ್ನು ತಗೊಳ್ಬೇಕು, ಅದು ಒಂಥರ ಮಸಾಜ್ ಆ್ಯಂಡ್ ಕ್ಲಿನ್ಸಿಂಗ್ ಮಾಡುತ್ತೆ ಅನ್ನೋದನ್ನು ಕೂಡ ಅವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಜೊತೆಗೆ ಎಫೋರ್ಡೆಬಿಲಿಟಿ ಅಂದರೆ ಜನರಿಗೆ ಅದು ಕೈಗೆ ಎಟಕುವಂತಹ ಒಂದು ಚಿಕಿತ್ಸೆ ಇರಬೇಕು, ಜೊತೆಗೆ ಅದನ್ನು ಸ್ವೀಕಾರ ಮಾಡುವ ಹಾಗೆ ಕೂಡ ಆ ಚಿಕಿತ್ಸೆ ಇರಬೇಕು ಅಂತ ಕೂಡ ಅವರು ಹೇಳಿದರು. ಆಮೇಲೆ ಡಾಕ್ಟರ್ ಪ್ರವೀಣ್ ರಾಜ್ ಆಳ್ವಾ ಅವರು ಹೋಮಿಯೋಪತಿಯ ಬಗ್ಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವರು ಹೇಳಿದ ಹಾಗೆ ಹೋಮಿಯೋಪತಿ ಬಗ್ಗೆ ಎಷ್ಟೋ ಜನರಿಗೆ ಜಾಸ್ತಿ ಗೊತ್ತೇ ಇಲ್ಲ. ನನಗೆ ತುಂಬ ಆಸಕ್ತಿ ಹೋಮಿಯೋಪತಿಯ ಬಗ್ಗೆ. ನಾನು ಎಷ್ಟೋ ಸಮಯ ಮುಂಚೆ ನನಗೆ ನೆನಪಿದೆ, ಒಬ್ಬರು ನನ್ನ ಅಣ್ಣನ ಫ್ಯಾಮಿಲಿ ಬೆಂಗಳೂರಿನಿಂದ ರೈಲ್ನಲ್ಲಿ ಟ್ರಾವೆಲ್ ಮಾಡುವಾಗ ಒಬ್ಬರು ಫಾರಿನರ್ ಅವರಿಗೆ ಸಿಕ್ಕಿದ್ರು. ಅವರು ಏನೋ ಆಸ್ಟ್ರಿಯಾ ದೇಶದವರು, ಅವರಿಗೆ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಬರ್ತಿತ್ತು. ಏನೋ ಮಾತಾಡಿ ಫ್ರೆಂಡ್ಸ್ ಆಗಿ ಅವರನ್ನು ಹಳ್ಳಿ ಸೌಂದರ್ಯ ನೋಡೋದಕ್ಕೆ ನಮ್ಮ ಹಳ್ಳಿ ಮನೆ ಕರ್ಕೊಂಡು ಬಂದಿದ್ದರು. ಆವಾಗ ಅವರು ನಮ್ಮಲ್ಲಿ ಕೆರೆಯಲ್ಲಿ ಈಜಿದ್ರು, ನಾವೆಲ್ಲರೂ ಸ್ವಿಮ್ಮರ್ಸ್, ಸೊ ನಾವೆಲ್ಲ ಜೊತೆಗೆ ಈಜಿದ್ವಿ. ಅದೇ ಸಮಯಕ್ಕೆ, ಇದು ತಮಾಷೆ ಮಾತು, ಅದೇ ಸಮಯಕ್ಕೆ ನ್ಯೂಸ್ ಪೇಪರ್ನಲ್ಲೆಲ್ಲ ಈ ಏಡ್ಸ್ ಬಗ್ಗೆ ಎಲ್ಲರೂ, ನಾವೆಲ್ಲ ಭಯಪಟ್ಟಿದ್ವಲ್ವಾ ಏಡ್ಸು ಎಚ್ ಐ ವಿ ಈ ಥರ ಎಲ್ಲ. ಸೊ ಅವಾಗ ಫಾರಿನರ್ಸ್ ಎಲ್ಲೆಲ್ಲ ಇದು ಜಾಸ್ತಿ ಹಾಗೆ ಹೀಗೆ ಅಂತೇಳೆಲ್ಲ ಮಾತಾಡ್ಕೊಳ್ಳುವಾಗ, ಸೊ ನಮಗೊಂಥರ ಆಯಿತು, ಅಯ್ಯೋ ಆ ಫಾರಿನರ್ ಒಬ್ಬ ಬಂದು ಹೋಗಿದಾನಲ್ಲ ಇನ್ನೇನಾಗತ್ತೋ ಅಂತ ಹೇಳ್ಕೊಂಡು, ಅವರು ಸ್ವಿಮ್ ಬೇರೆ ಮಾಡಿದ್ದಾರೆ, ನಾವು ಸ್ವಿಮ್ ಮಾಡಿದ್ದೀವಿ ಅಲ್ಲಿ, ಈಜಿದ್ದೀವಿ ಅಂತ ಹೇಳಿದಕ್ಕೆ ನನ್ನ ಅಣ್ಣ ನಗ್ನಗ್ತಾ, ಇವಾಗ ಇದು ಹೋಮಿಯೋಪತಿ ಔಷಧಿ ಆಗತ್ತೆ ಅಂದಿದ್ರು. ಅಂದರೆ ಹೋಮಿಯೋಪತಿಯಲ್ಲಿ ಅವರು ಸ್ವಲ್ಪ ಹೇಳಿದರು ಅದ್ರ ಬಗ್ಗೆ, ಯಾವ ಯಾವ ಒಂದು ವಸ್ತು ನಮಗೆ ಸಮಸ್ಯೆ ಅಥವಾ ಅನಾರೋಗ್ಯವನ್ನು ತಂದುಕೊಡುತ್ತೋ ಅದನ್ನೇ ಪರಿವರ್ತಿತ ರೂಪದಲ್ಲಿ, ಅಂದರೆ ಹೈಲಿ ಡೈಲ್ಯೂಟೆಡ್ ಅಂಶವಾಗಿ ಅದನ್ನೇ ಆ ರೋಗಿಗೆ ಕೊಟ್ಟಾಗ ಅದು ಚಿಕಿತ್ಸೆಯಾಗಿ ಪರಿವರ್ತನೆ ಆಗುತ್ತೆ, ಸರಿ ಅಲ್ವಾ ನಾನು ಹೇಳೋದು? ಹಾಂ, ಅಂದರೆ ಅಲ್ಲಿ ನನ್ನ ಅಣ್ಣ ಹೇಳಿದ ಹಾಗೆ, ಅಂದರೆ ಅವ್ರು ಏನಾದರೂ ರೋಗಾಣು ಇದ್ದರೆ ಆ ಕೆರೆಯಲ್ಲಿ ಅದು ಹೈಲಿ ಡೈಲ್ಯೂಟೆಡ್ ಆಗಿ ಅದು ಔಷಧಿಯಾಗಿ ಕನ್ವರ್ಟ್ ಆಗಿರ್ಬೋದು ಅಂತೇಳಿ, ಜಸ್ಟ್ ಫಾರ್ ಒಂದು ಏನು ತಮಾಷೆಗೆ ಅದು. ಸೊ ಅವರು ಹೇಳಿದ್ದು ಎಷ್ಟು ಒಂದು ಅದ್ಭುತವಾದ ವಿಷಯ ಅಂದರೆ, ನಮ್ಮ ಪರಿಸರ ಅದು ಆಂತರಿಕವಾಗಿರಲಿ ಬಾಹ್ಯ ಆಗಿರಲಿ ಪ್ರಾಪಂಚಿಕ ವಿಷಯವೇ ಪರಿಸರವೇ ಆಗಿರಲಿ, ಅದರಲ್ಲಿ ವ್ಯತ್ಯಾಸ ಆದಾಗ ಆ ಒತ್ತಡ ನಮ್ಮ ಒಳಗಡೆ ರೋಗವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಅದೊಂಥರ ಸಮಗ್ರವಾದ ಚಿಕಿತ್ಸೆ, ಬಹಳ ಅದ್ಭುತವಾದ ಚಿಕಿತ್ಸೆ, ಬಹಳ ಪರಿಣಾಮಕಾರಿಯಾದ ಚಿಕಿತ್ಸೆ, ರೋಗವನ್ನು ತಡೆಗಟ್ಟುವಲ್ಲಿ ಕೂಡ, ಅಂದರೆ ಪ್ರಿವೆಂಟಿವ್ ಮೆಡಿಸಿನ್ ಆಗಿ ಕೂಡ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸೊ ನಮ್ಮ ಹೆಚ್ಚಿನ ರೋಗಗಳೆಲ್ಲ ಜೀವನ ಶೈಲಿಯ ರೋಗಗಳು ಈಗಿನದ್ದು, ಹಾಗಾಗಿ ನಮ್ಮ ಜೀವನ ಶೈಲಿಯನ್ನು ನಾವು ಸರಿ ಮಾಡಿಕೊಳ್ಳದೇ ಇದ್ದಲ್ಲಿ ನಮಗೆಲ್ಲರಿಗೂ ಕೂಡ ಒಂದಲ್ಲ ಒಂದು ದಿವಸ ಈ ರೋಗಗಳು ಬಂದೇ ಬರುತ್ತವೆ. ಕೊನೆಯದ್ದು ನಮ್ಮ ಶ್ರೀಮತಿ ನೀನಾ ಪೈ ಅವರು ಯೋಗದ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. ಯಾಕೆಂದರೆ ಯೋಗ ಎನ್ನುವುದು ಯೂನಿಯನ್, ಒಂದಾಗುವಿಕೆ. ಇಲ್ಲಿ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸಾಮರಸ್ಯತೆ, ಅದು ಯೋಗ. ಸೊ ನಾವು ಕೇವಲ ಶಾರೀರಿಕ, ಈಗ ಸ್ವಲ್ಪ ಮಟ್ಟಿಗೆ ಮಾನಸಿಕ ಕೂಡ ಆರೋಗ್ಯದ ಬಗ್ಗೆ ಮಾತಾಡ್ತೀವಿ, ಆದರೆ ಆಧ್ಯಾತ್ಮಿಕತೆ ಬಗ್ಗೆ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ. ಅವು ಬೊಕ್ಕ ತೂಕ ರಿಟೈರ್ಡ್ ಆದಮೇಲೆ ನೋಡುವ, ಅಥವಾ ಏನು ನಂದು ಎಲ್ಲವೂ ಜವಾಬ್ದಾರಿ ಎಲ್ಲ ಕಳೆದ ಮೇಲೆ ನಾನು ದೇವರ ಶರಣು ಹೋಗೋದು, ಈ ಥರ ಎಲ್ಲ ನಮ್ಮ ತಪ್ಪು ಕಲ್ಪನೆಗಳು. ಆಧ್ಯಾತ್ಮಿಕತೆ ನಮ್ಮ ದೈನಂದಿನ ಜೀವನದಲ್ಲಿ ಇರಬೇಕು. ಆ ಯೋಗವನ್ನು ನಾವು ಸರಿಯಾದ ಮಾರ್ಗದಲ್ಲಿ ಕಲಿತ್ರೆ ನಮಗೆ ಅದರ ಅರಿವು ಬರುತ್ತೆ. ಒತ್ತಡದಿಂದ ನಮ್ಮ ಎಲ್ಲರ ಉಸಿರು ಹೆಚ್ಚಾಗೋದು ನಮಗೆ ಗೊತ್ತಿದೆ, ಸಿಟ್ಟು ಬಂದಾಗ ಉಸಿರು ಜೋರು ಜೋರು ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ಯಾವಾಗಲೂ ನಾವು ಜೋರು ಜೋರು ಉಸಿರಾಟ ಮಾಡ್ತಾ ಇದ್ದರೆ ನಮ್ಮ ಆಯುಷ್ಯನೂ ಕಮ್ಮಿ ಆಗುತ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ತೆ.
1: ಧನ್ಯವಾದಗಳು ಡಾಕ್ಟರ್ ವಿನಯ ಪೂರ್ಣಿಮಾ ಅವರಿಗೆ. ಎಲ್ಲರ ವಿಚಾರಧಾರೆಗಳನ್ನು ಒಟ್ಟು ಸೇರಿಸಿ ಬಹಳ ಸುಂದರವಾಗಿ ಒಂದು ವಿಶೇಷವಾದಂತಹ ಸಂದೇಶವನ್ನು ಸಮಾಜಕ್ಕೆ ನೀಡಿದ್ದಾರೆ. ನಾವು ವೈದ್ಯರು, ನಮಗೆ ಸಾಮಾಜಿಕ ಹೊಣೆಗಾರಿಕೆ ಇದೆ. ರೋಗ ಎನ್ನುವುದು ನಮ್ಮ ಮಾನಸಿಕ ಸ್ಥಿತಿ. ವಿಶ್ವ ಸಂಸ್ಥೆ ಡೆಫಿನಿಷನನ್ನು ಬದಲು ಮಾಡಿದೆ. ಹೆಲ್ತ್ ಈಸ್ ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್, ಹೆಲ್ತ್ ಈಸ್ ಎಂಥೂಸಿಯಾಸಮ್ ಟು ವರ್ಕ್. ಜೀವನ ಉತ್ಸಾಹವೇ ಆರೋಗ್ಯ ಅಂತ ಬದಲು ಮಾಡಿದೆ. ಸೊ ನಾವೆಲ್ಲ ಬಿ ಪಿ ಇದ್ದರು, ಶುಗರ್ ಇದ್ದರು, ಖಿನ್ನತೆ ಇದ್ದರೂ ಸಹ ಜೀವನೋತ್ಸಾಹವನ್ನು ಬಳಸಿಕೊಳ್ಳೋಣ. ಜೀವನೋತ್ಸಾಹದಿಂದ ಹೊಸ ಹೊಸ ಹುಮ್ಮಸ್ಸಿನಿಂದ ಬದುಕನ್ನು ಎದುರಿಸೋಣ ಅನ್ನೋ ಸಂದೇಶವನ್ನು ಎಲ್ಲ ವೈದ್ಯರುಗಳು ಇವತ್ತು ಒಟ್ಟು ಸೇರಿ ನೀಡಿದ್ದೇವೆ. ನಾವೆಲ್ಲ ಒಂದು ಬಲಿಷ್ಠವಾದಂತಹ ಭಾರತ ದೇಶವನ್ನು, ಆರೋಗ್ಯಪೂರ್ಣವಾದ ದೇಶವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಈ ಗೋಷ್ಠಿಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.

ಪ್ರಸಾರಗು ಮಾತೆರೆಗ್ಲ ಮೋಕೆದ ಸೊಲ್ಮೆಲು ಇನಿತ್ತ ತುಳು ಪ್ರಸಾರಡು ಇಂಚಿಪ್ಪ ತುಳುವ ಮಹಾಸಭೆ ಇಂಟರ್ನ್ಯಾಷನಲ್ ಬೊಕ್ಕ ಬಂಟರ ಸಂಘ ಮುಲ್ಕಿ ಮೊಕಲ್ಲ ಸೇರಿಗೆಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಭಾಂಗಣ ಬಪ್ಪನಾಡು ಮುಲ್ಕಿ ಮುಲ್ಪ ನಡತ್ತಿನ ಅಪ್ಪೆಬೇರದ ತುಳುನಾಡು ರಾಷ್ಟ್ರೀಯ ತುಳು ವಿಚಾರ ಸಂಕಿರಣದ ಉದಿಪನದ ಲೇಸಿಡು ಬಿನ್ನೆರೆನ ಪಾತೆರ

0: இத்தகேனுகா ஜானகி பிரம்மாவர மெரண பாத்திர
1: சாரா திபிலேடு துடரு அருளுனா சிங்கரோத துளு நாடுடு ஜானகேனுத பொல்சுதா பொலி லெப்புனா ஈ பொர்த்துடு ஒப்ப தப்பத பாமுலெனு மத்தர்மெகெத்ததிகளிகெடு ஒப்ப தப்பத பாமுலெனு மத்தர்மெகெத்ததிகளிகெடு அப்பே பேருகு பொன்ன அல்முகு எட்ட மதிப்பு மதிப்புக உச்சயதொகளை ஏர்தி களோட்டு துளுவிர் ஓலக ஆதி கூட்டோடு நீதி நிர்மல நுடினு நடக்கனு அகல் அர்த்திடு துளிப்புக ஹெரியரென அன்பவோத ஹத முத சீப சத்வனு சபிப்புக அப்பே பேருகு பொன்ன பெருமெகு எட்ட மதிப்பு மதிப்புக கத்தலேனு கபி பாடு நஞ்சின லோப மச்சர மதப்புக ஸ்வர்தயத பூ வரித தேசத நெம்பு நுடி சிரி பட்டனுக நம்பி நகலகு இம்பு அபயோத சத்தியொலெகு புட்யாடுக நம்பி நகலகு இம்பு அபயோத சத்தியொலெகு புட்யாடுக அப்பே பேருகு பொன்னா மேல்மேகு எட்ட மதிப்பு மதிப்புக என்ன அன்பவத ஆதரவோடு பண்பேன் எங்கள் பூரா ஈ துளுநாடு அப்பே பேருத பலோட்டு புலே நக்கலி நீ யானை இத்தே முல்பா இன்ச்சா உந்தது பார்த்தேர் வேட ஐக்க ஆ பேருத கொஞ்சம் பல எல்லிடதே பைதின இட்டுந்து அவளோ பல்லேர்ன பார்த்தேர் கேட்டாக ஏ தொஞ்சு சத்வ நங்க அப்பெடுத்து திக்கொண்டு அப்பக்க நம்ம ஆலோசனை மல் பூஜா நிஜவாதல அந்தவு யானித்தே உந்தது நீ மத்த பொடிகேடே உள்ளே ஆண்டல ಈ ಒಂದು ಅವಕಾಶ ಹೆಂಗ ತಿಕ್ಕೋಡಾಂಡ ಅಪ್ಪೆ ಬೇರದ ಬಲೋಟು ಯಾನು ಬುಲೆತಿನ ಹೆಸರಾದು ಬದುಕಿನ ಹೆಸರಾದು ವಿದ್ಯದ ಬಲೋಟು ವಿದ್ಯೆ ಗೊರ್ಪಿನವಲ್ಲ ಈ ಅಪ್ಪೆ ಬೇರದ ಒಂದು ಸತ್ವ ಆದತ್ತಣ ಅಂಚಾದ ಪೊಣ್ಣುಲು ಪಂಡ ಎಂಕ್ಲೇ ಇಲ್ಲದವೆ ಪಣಪಿನಾಂಡ ಪೊಣ್ಣುಲು ಪಂಡ ಎಂಕ್ಲೇಗ ಇಲ್ಲಡ ಒಂದು ಬೊಲ್ಪು ಇತ್ತಿಲ್ಲಕ್ಕ ಪೊಣ್ಣು ಬಾಲೆ ಪುಟ್ಟಡಂದು ಎಂಕ್ ಮೇರೆ ಅಪ್ಪಲು ಪಣ್ತೀನಿ ನೆನಪಾಪುಂಡು ನಮ್ಮ ಲಲಿತಕ್ಕ ಲಲಿತಕ್ಕ ಬಂತೀನಿ ನೆನಪ ಲಲಿತ ರೈ ಯಾನು ಪುಟ್ಟೋಡು ಅನ್ನ ಇಡೀ ಕುಟುಂಬ ಪರಕ್ಕೆ ಬಂತೇರ್ಗೆ ಅರ್ನ ಏತು ಬದುಕು ಏತು ಪೊರ್ಲಿತ್ತಂಡ ಅಂಚ ಪರಕ್ಕೆ ಬಂಡದು ಪೊಣ್ಣುಲೇನು ಪಡೆಪಿನ ಅಂಚಿನ ಒಂದು ನಾಡು ನಮ್ಮ ತುಳುನಾಡು ಪೊಣ್ಣು ಪುಟ್ಟಿನ ಬಗ್ಗೆ ಬಟ್ಟಲು ಬೊಟ್ಟು ಜೋರುಡೆ ಪೊಣ್ಣು ಮುಟ್ಟಿನ ಬೇಜಾರಿಜ್ಜಿ ಪೊಣ್ಣು ಪುಟ್ಟಿನಾಗ ಬಟ್ಟಲು ಬೊಟ್ಟನ ಸಂಭ್ರಮಲ ತುಳುನಾಡಡೇ ಸೈ ಪೊಣ್ಣು ಮಗಲೇನು ಅಪ್ಪೆಂದ ಲೆಪ್ಪುನಾಗ ಮೋಕೆದೇನೇ ಸರ್ ಈ ಕುಡ್ಲ ಸೈಡು ಅಪ್ಪೆನ್ ಪೇರು ಎಂಕಲ್ ನನ್ನ ಪಂದೆ ಕಡಿಮೆ ಉಡುಪಿ ಪೊಣ್ಣು ಮಗಲೇನು ಪೊಣ್ಣು ಮಗಲೇನ ಕಣ ನೀರು ಇಲ್ಲದ ಹಾಳು ಇನ್ಪಿನ ಎಚ್ಚರಿಕೆ ಮಾತರೆಗಳ ಉಂಡು ಪೊಣ್ಣಾಡದೆ ಕುಲ ಕುಟುಂಬ ಬುಳೆಪಿನಿ ದುಂಬರೀನು ಪೊಣ್ಣು ಮಗಲೇ ಇಲ್ಲ ಆಸ್ತಿದ ಹಕ್ಕು ಕೊರಡು ಅನ್ಪಿನ ನೋಡಿ ಪೊಣ್ಣು ಮಗಲೆಗಳ ಆಸ್ತಿಡು ಹಕ್ಕು ಕೊರಡು ಅನ್ಪಿನ ಮಲ್ಲ ಮನಸ್ಸು ಅಂಚನೆ ಕುಟುಂಬದ ನಿರ್ಧಾರ ಲೆಡು ಎಡ್ಡದ ನಿರ್ಧಾರ ಲೆಡು ಪೊಂಜಲಿನ ಒಪ್ಪಿಗೆ ಕೇಳನಲು ಮುಖ್ಯಂದು ತೆರೆಯದಿನ ಆಂಜುಲೇನು ತುಳುನಾಡಡೇ ನಾಡು ಬುಳೆಸಲತ ಐಶ್ರೋಗು ಪೊಂಜುಲೇನ ಬೆನ್ಪಾಟದ ಪೊಂಜುಲೇನ ಬೆನ್ಪಾಟದ ಪಾಲು ದಿಂಜನೆ ಕುಟುಂಬದ ಯಜಮಾನಿಕದ ಜವಾಬ್ದಾರಿಲ್ಲ ಪೊಂಜುಲೆಗೆ ಮಲ್ಲಕ್ಕೆನ ಗುಣನೇ ಮಾತಿರಗಲ ಸ್ತ್ರೀವಾದದ ನೆಲೆಟ್ಟು ಚರ್ಚೆಗಾನಾಗ ತುಳು ಪೊಂಜಲೆ ಕೊಡುಗೆ ಏತುಲ ನೆಗತು ತೋಜುವ ಪಾಡ್ದನ್ನುಲಡೆ ಏತುಲ್ಲ ನಮ್ಮ ತುಳುನಾಡ ಸಿರಿನ ಬದುಕದ ಸಾಧಗಲು ಒಂಜ ರಡ್ಡ ಸಿರಿನ ನೆನೆತಂಡ ಧೈರ್ಯ ಉರ್ಕೊಂಡು ಏತೋ ಪೊಂಜಲೆನ ಬದುಕಿಗೆ ಬೊಳ್ಪು ತೋಜುಂಡು ಕಷ್ಟಲು ಮಾತೆರೆಗ್ಲ ಬರ್ಪ ಅವೇನು ಮಿಂಜಸುನ ಸತ್ವ ವರ್ತನಡು ಪನ್ಪಿನ ಸಿರಿ ಪಾಡ್ದನ ತುಳುನಾಡ ಪೊಣ್ಣುಲೆನ ಪಾಲುಗು ಸಿರಿ ಗೀತೆನೆ ಏತೆ ಬರ ಭಗವದ್ಗೀತೆ ಭಗವದ್ಗೀತೆನೆ ಆಯ್ತ ಬಗ್ಗೆ ಮಸ್ತ್ ಪಾತೆರುವ ನಮ್ಮ ಉಂದಲು ಅಂತ ಪಾತೆರ್ಗ ಪಣಪಿನ ಎನ್ನ ಆಶೆ ತುಳುನಾಡ ಪೊಣ್ಣುಲೆಗು ಸಿರಿ ಪಾಡ್ದನ ಸಿರಿ ಗೀತೆನೆ ಪರತಿ ಮಂಜಣೆ ದಾನ ಕಡಮೆನ ಅಂಚನೆ ಕೋಡ್ದಪ್ಪುನ ಅಪ್ಪೆ ಮಾಲ ದಿನ ಕತೆ ದಾನಿ ಕಮ್ಮಿದನ ಕರ್ತುಗಾರಿಕೆ ಕಾಂತಾಬಾರೆ ಬೂದಾಬಾರೆ ನಕ್ಲೆಗು ಆಚು ಬೈದೇದೇನು ಚಲ ಆಂಡತ್ತ ಆಯ್ತ ಜತೆಟ್ಟು ಅಕಲಿಗೆ ಆಸರೆ ಕೊರೆದು ಮೂಕೆಡು ತರ್ಕೊಂಡಿನ ಪುಲ್ಲ ಪೆರುಗಡ್ದಿನ ಉದಾರ ಗುಣ ತೆರಿನಾಗ ಏನಂತ ಆ ಬಗ್ಗೆ ಸ್ಟಡಿ ಮಾಲ್ದೆ ಅಂಚಾದು ಅಧ್ಯಯನ ಮಾಲ್ದೆ ಅಂಚಾದು ಗುಣ ತೆರಿನಾಗ ಎನ್ನ ಕೈ ಗೋಡಿಂಡು ಮಾತೆರ್ನೆಲ್ಲ ಗೋಡಿನ ಅಂಚಿತ್ತಿನ ಒಂದು ಗುಣ ಸಿರಿ ಆ ಮೆರ್ನ ಪುಲ್ಲ ಪೆರ್ಗಡ್ದಿನ ದೇಯಿ ಬೈದೆದಿ ಕಲ್ಲುರುಟ್ಟಿ ತನ್ನಿಮಾನಿಗ ದೆಯ್ಯಕ್ಕು ಬಾಲೆ ಚಂದ್ರಾಮ ಕಿನ್ಯಾಗ ಕನ್ಯಾಗೆ ಮಾಯಂದಾಲು ನಾಗಸಿರಿ ಕೊರಗ ತನಿಯಾಗ ಆಸರೆ ಒದಗಾದಿನ ಮೈರಕ್ಕೆ ಇಂಚದ ಉದಾರ್ ಮೇಲೆ ತುಳು ನಾಡಡು ಪೆರ್ಮೆಗಾಪಿನವು ತುಳು ಪೊಂಜಲೆಂಚಗೆ ಒಂದು ಯಾಪನೋ ಬರೀತೀನಿ ಅವು ಇಂದಿರಕ್ಕೆಂತೂದೇ ಬರೀತೀನಿ ನಾನು ಅವೇ ನೀನು ಒಂದು ಓದನೆ ಹೆಂಕೊಂಚೂರು ಸಮಾಧಾನ ಆ ಒಂದು ಎನ್ನೊಂಬೇನು ಪೊಂಜೊಲೆಂಚಗೆ ತುಳು ಪೊಂಜೊಲೆಂಚಗೆ ಪೊರ್ಲು ಪೊಲಿಕೆ ಮೋಕೆ ಸೂಕೆ ಮುಡೈನಂಚೆಗೆ ಪೊರ್ಲು ಪೊಲಿಕೆ ಮೋಕೆ ಸೂಕೆ ಮುಡೈನಂಚೆಗೆ ಕನ್ಯಾಲ ದೀಪೊಲಿದ ಮೆಂಚಿದಂಚೆಗೆ ಇಲ್ಲಿಲ್ಲಡು ಮುತ್ತುದ ತುಡರದಂಚೆಗೆ ಅಡ್ದು ಬಲಸದಕ್ಕಲು ಬಡವು ತಣಿಪೆರು ಅರ್ತಿ ಪಿರ್ತಿ ಪಾತೆರಡು ಬೆಸರು ಕರಿಪೆರು ಪೊಂಜೊಲೆಂಚೆಗೆ ತುಳು ಪೊಂಜೊಲೆಂಚೆಗೆ ಶಕ್ತಿ ಇಕ್ತಿ ಭಕ್ತಿ ಮೂಜಿ ಮುಡೈನಂಚೆಗೆ ಬರವು ಸರವುಡೆಂಚಲ ಬಿರ್ಸೆರ್ಗೆ ಬಿರ್ಸೆರಕ್ಕಲುಗೆ ವಾದ ವಾರ್ಜಿ ಕೊಡುಲ ಗೆಂದು ನಕುಲುಗೆ ಇರ್ ನಿಕ್ಲು ವಾದ ಮಲ್ತು ತೂಲೆ ಇಂದಿರಕ್ಕೇಡ ಗೊತ್ತಾಪುಂಡದಾಗ ವಾದ ವಾರ್ಜಿ ಕೊಡುಲ ತುಳು ಪೊಂಜೊಲಿ ಎತ್ತು ಎಂಚ ಉಲ್ಲೇರಂದು ಇಂದಿರಕ್ಕಡ ವಾದ ಮಲ್ಪೊಡಿ ಅನ್ನಡ ಒಂದು ಎಡ್ಡೆ ಪಡಕೆ ಸೀಪೆ ಕೈಪೆ ತುಲಿತು ತೂವೆರು ಮನಸ್ಸದ ಕುರೆ ಕುಂಟು ತೊಯ್ತು ಪಾಡೆರು ಪೊಂಜೊಲೆಂಚೆಗೆ ತುಳು ಪೊಂಜೊಲೆಂಚೆಗೆ ಸತ್ವ ತೇಜಿ ತೈರು ಮೂಜಿ ಮುಡೈನಂಚೆಗೆ ಕಾಲೊಗಾಪಿನ ಕೋಲ ಕಟ್ಟು ನಕಲುಗೆ ತಾನೊಗಾಪಿನ ಮಾನ ದೆತನು ನಕಲುಗೆ ಕಾಲೊಗಾಪಿನ ಕೋಲ ಕಟ್ಟು ನಕಲುಗೆ ತಾನೊಗಾಪಿನ ಮಾನ ದೆತನು ನಕಲುಗೆ ಸತ್ಯದ ಮಾನೆರೆಗು ಸೊಲ್ಮೆ ಪಣುವೆರು ಉರುಂಟಿ ಅರ್ಗಂಟುಲೆಗು ಸಡ್ಡು ಪಾಡೆರು ಪೊಂಜೊಲೆಂಚೆಗೆ ಗುಪಿತ ಅರ್ಥ ದಿಂಜಿನ ಒಂಜಿ ಒಗಟುದಂಚೆಗೆ ತತ್ತರಗಿಂಡೆ ತರಿಗಿಂಡೆ ಮುಚ್ಚೋಲುದೆತ್ತಂಡ ಮುನ್ನೂದುಗಿಂಡೆ ಪೊಂಜೊಲೆಂಚೆಗೆ ಕಮ್ಮೆನದ ಪೂಪುರ್ಪ ಸೇಮಂತಿಗೆ ಮಾತ್ರೆಗಳು ಸ್ವಲ್ಪ

0: ಆತನೇಟ ಜಾನಕಿ ಬ್ರಹ್ಮಾವರ ಮೆರಣ ಪಾತೆರ ಕೇಂಡರು. ಇತ್ತಕೇನುಗ ಪುತ್ತೂರು ಶಕುಂತಲಾ ಶೆಟ್ಟಿ ಮೆರಣ ಪಾತೆರ.
1: ಮಾತೆರಗಲ ಸೊಲ್ಮೇಲು ಪಾತೆರೆ ಪನಿ ತುಂಬೋಡಿಯ ಪುರುಷೋತ್ತಮೇರನ್ನ ವೈಜ್ಞಾನಿಕ ತುಳುಲ ಎದುರಿತ್ತನ ಸಂಕಮಾರನ್ನ ಬಾಯ್ ಬುಡ್ನ ನಮ್ಮ ತುಳು ಸಂಸ್ಕೃತಿಲ ಐತ ನಡುಟ್ಟು ಯಾನದಾದ ಪಾತ್ರೆಯಲ್ಲಿ ಪನ್ಪನ ಪೋಡಿಕೆ ಅಣ್ಣ ಯಾನ ಸಂಶೋಧಕಿಲ್ಲ ಅತ್ತು ತೆರಿನಲ್ಲ ಅತ್ತು ಅಣ್ಣ ಎನ್ನೆಲ್ಲ ಕೊಡು ಈ ತುಳು ಅಪ್ಪೆ ಬೇರು ನಮ್ಮ ಅಡಿಗೆದ ಇಲ್ಲದ ಮೂಲೆ ಮೂಲೆಡ್ದು ಶುರು ಆಗ್ಕೊಂಡು ಅವು ಒಂಜಿ ನಮ್ಮ ವನಸ್ಸು ತೆನಸ್ಸು ಐಕೊಂಜಿ ಮೌಲ್ಯ ಉಂಡು ಅವು ತುಳುವೆರ್ನ ವನಸ್ಸು ತೆನಸ್ಸು ಅವು ಅಪ್ಪೆ ಬೇರಂದು ಎನ್ನ ಒಂಜಿ ನೆನವರಿಕೆ ಆದುಪ್ಪು ಉಂದು ದಯಮಂಡ ಮಾತಲಪ್ಪಣು ನಮ್ಮ ಮದಿಮೆದ ಕಟ್ಟುವಂಜಿ ವಿಶೇಷ ನಮ್ಮ ಬಯಕ್ಯದ ಕಟ್ಟುವಂಜಿ ವಿಶೇಷ ನಮ್ಮ ಮದಿಮೇಲು ನಮ್ಮ ತುಳು ನಾಡ ನಮ್ಮ ತುಳುವೆರೆ ಮದಿಮೇಡು ಆ ಅಳಿಯ ಕಟ್ಟೋ ಭೂತಾಳ ಪಾಂಡ್ಯನು ಏರ್ನೇ ಕಟ್ಟುಪ್ಪಡು ಅಳಿಯ ಕಟ್ಟಡು ಪೊಣ್ಣನು ದಾರೆ ಮೈತು ಕೊರ್ಪುಜೇರು ದಾರೆ ಏರ್ಸಾದು ಕೊರ್ಪೇರು ಬಹುಶಃ ಇತ್ತ ಅರ್ಥ ಯಾನು ಎನ್ನಿದ್ದೀನಿ ಸಂಕಮಾರರೆ ತಪ್ಪು ಇತ್ತನ ಕ್ಷಮಿಸಲಿ ಆಂಡ ಯಾನು ಎನ್ನಿದ್ದೀನಿ ದಾರೆ ಮೈತು ಕೊರ್ಪುನಿ ಪಂಡ ನೀರು ಮೈತದು ಕೊರ್ಪುನಿ ಓಲು ಭಟ್ರು ಬಂದಿರು ಇಂದು ಪನಿ ನೀರು ಪಾಡ್ದೆ ಅವಳು ಬ್ರಹ್ಮಾರ್ಪಣೆ ಮಲ್ಪೆ ಆ ನಿಮಗಿಣದಮ್ಮ ಆ ಪೊಣ್ಣಗೆ ದಾರೆ ಮೈತದು ಕೊರ್ನ ಈ ಕುಟುಂಬದ್ದು ಪಿದೈಪೋಯ ನಿಕ್ಕಲ ಎನ್ನ ಕುಟುಂಬಗಳ ಸಂಬಂಧ ಇಜ್ಜಿ ಪನ್ಪುನ ಭಾವನೆ ಅಂಚನೆ ದಾರೆ ಏರ್ಸೋದು ಕೊರ್ನ ಭೂಮಿಗೊರ ಭೂಮಿಗೆ ಸರಿಯಾದ ಭೂಪು ಆಕಾಶದೆತ್ತರಗ ಬದುಕಂದು ಪನ್ಪುನ ಸಂಕೇತಡು ನಮ್ಮ ಮಕ್ಕಳು ದಾರೆ ಏರ್ಸಾದು ಕೊರ್ತುವೆರು ಎಂದು ಎನ್ನ ನಂಬಿಕೆ ದಯಮಂಡ ತುಳುವ ಪೊಣ್ಣು ಆಲು ಕಂಡನಿ ತೀರ್ನ ಆಲು ಸೀದಾ ಅಪ್ಪೆಲ್ಲದೆ ಯಜಮಾನಿ ಆಲೆಗವಲು ಗಾರ್ಡಿಯನ್ ಉಂಡು ತೂಪನಾಕುಲುಂಡು ಸಂತೋಷ ಜನಕುಲುಂಡು ಕಂಡನಿ ಮುತ್ತೈಸಿದ್ದಿಂದ ತಂದೆ ಆಲ್ಗೆ ಏಪಲ ಗೌರವ ನೀತಿದೆ ಆ ಪದ್ಧತಿಯಲ್ಲಿ ಇನಿಪೋವೊಂದುಂಡು ಮದಿಮೇಡು ಶುರು ಆತಂಡು ಸಂಗೀತ ಶೋಭನ ನಲಿಪಣ ತೆಲಿಪಣ ದಾಯ್ದೇ ಗೊತ್ತಿ ನಮ್ಗೆ ತುಳುವೆರಿಗೆ ಯಾನು ತೆರೀಲಿ ಕಡು ಅರಸಿನ ಇಜ್ಜಿ ಮಂಜಲ್ ಪೂಜನಿ ನಮ್ಮಿಟ್ಟು ಪುಣಕ್ಕು ಆಂಡ ಇತ್ತೆ ನಮ್ಮ ಘಟ್ಟದ ಮಿತದ ಹಾಕ್ಲೇನು ತೂದು ಮದಿಮೆ ಮದಿಮಲೆಗೆ ಮಂಜಲ್ದ ನೀರು ಮೈಪ ಬುಡ್ಚಿ ತಾರೆ ಇದ್ದ ಪೇರಿಗೆ ಮಂಜಲ್ ಪಾಡ್ದು ಉರ್ದಿಲ್ಲಿ ಅದಕ್ಕೆ ಪೇರು ಮದುವೆ ಎಂದು ಪೇರ ಮದುವೆ ಎಂದು ಪುದರ್ದಿಲ್ಲಿ ಈ ಮಂಜಲ್ ಕಾರ್ಯಕ್ರಮ ಅರ್ಸಿನ ಹಳದಿ ನಂಕು ನಲಿಪೊಡು ಇತ್ತನ ಮಲ್ಲಿಗೆ ಮಲ್ಲತ್ತಿಗೆ ತೋಜಾವಡು ಐಕ್ಯ ಬೋಡಾದು ಸಮಾಜನ ಹಾಲು ಮಲ್ಪ ಹಾಲು ಮಲ್ಪಣಿ ನಮ್ಮ ಹೆಂಕ ಸತ್ಯ ಯಾನು ಭಾನುಗಳ ಇಡೀ ಟೀಮುಗು ನಿಗಲೇಗೆ ತರೆ ಬಗ್ಗಾದ ಅಭಿನಂದನೆ ಸಲ್ಲಿಸವೆ ಉಳ್ಳಾಲ್ದಿನ ಸನ್ನಿಡಿದಿಡು ಈ ಜೋಕುಲು ಬೈದ ಜೋಕುಲು ಜೋಕುಲು ಕಲ್ಪಲೆ ಹೆಂಕ ತೋಜಣು ಯಾನು ಅಧಿವೇಶನ ಪೋಯ್ ಫಸ್ಟ್ ಬರೀ ಎಂಕ್ಲೇವ್ಳು ವಿಶ್ವನಾಥ್ರ ಕುದುಕಾಡು ಇಂದಿತ್ತೇರು ಆರು ಎಂಕು ತೀರಿಯರು ಮಾಸ್ಟರ್ ಆರು ಎಂಕು ಫೋನ್ ಮಾಡ್ತು ಬಂಡೇರು ತುಳುಟ್ಟೆ ಪ್ರಮಾಣ ಚೆನ್ನಾಗೆ ತೊಗೊಂಡು ಎಂಕು ಯಡಿಯೂರಪ್ಪರು ಬರ್ತೇರು ನೋಡಿ ಏನುಂಟ ಅದನ್ನೇ ಓದಬೇಕು ಭಾಷೆ ಬದಲಿಸ್ಬೇಡಿ ಬಂಡೇರು ದಯಮಂಡ ಹಿಡ್ದುಂಬು ಯಾರೋ ಮಲತನಾಗಲಿ ಇತ್ತನಾಗಲಿ ಪುದರ್ ಪೂರ ಅಪ್ಪನ ಅಮ್ಮನ ರಾಜಕೀಯದಾಗಲೇನ ಪುದರ್ ಪಂಡಿದು ಪ್ರಮಾಣ ವಚನ ಗೆತ್ತೊಂದಾನಾಗ ಆಟಾಡಾಗ ರಾಜರು ಗಲಾಟೆ ಮಾಡ್ತೇರು. అంటే బ్రేక్ ఒక భద్రనాథి ఇంకలదై రద్దీ మూలి తర్వాత అవును ఫస్ట్ ఒక్కదిని ఐడది ఒక్క ఇత్తే ఇంక తోచుండు ఎడ్డే అవకాశ ఇన్ని నమ్మ నిర్ణయమంతా కడపడగా ఎంటనే పరిచయదగ్గ పాడారే దాయమండ నమ్మ స్పీకర్ ఆరోగ్య తుళుతారు తుళు బర్పునారు తుళికుపోనారు పొర్మునారు అంచాయినట్టు అశోకరై వేదవ్యతకమ పూర తుళు పాతిరియర్ అధివేశన ఫస్ట్ టైమ్ నమ్మ స్పీకర్ తుళు గొత్తిత్తున్నారు అది పాతరాడు ఇని మల్తండ ఐక అవకాశ బరు అండ జోకలే ఓలే పోలే ఏతే కల్పులే తుళువేది తుళుత్త మన్నద మగలు తుళువేరే ఆణు మగేందు పన్పున ఆ సంస్కృతిని ఒరితొందు ప్రీతిడు ఓలు పోండల గట్టిడియాను తుళునాడ మగే తుళు నాడద మగలందు పన్పున ఆ వీరత్వ ధీరత్వ ఆ సంప్రదాయ సంస్కృతి నికలేడ ఇతను నాడ ఈ మన్నద దైవ దేవర్ నకలు నంక దేవరెడ్డల ముఖ్య దైవ నమ దైవ ఆరాధకరు ఆ దైవలు ఆ దేవేరు నంకు బెరిసాయ ఉంతు వేరు నికలేను మాత్రంలా ఆ ఉళ్ళాలది ఆ తుళు అప్పే కాపాడు ఎడ్డమల్పాడు ఉంది పండదు శుభ హారే సాదు ధన్యవాదాలు.

ಮಸ್ತ್ ಕ್ಷೇತ್ರ ಕಾರ್ಯ ಅಧ್ಯಯನ ಅಂತ ದೊಡ್ಡ ಪುಸ್ತಕವನ್ನು ಬರೀತಾರೆ. ಸೂಕ್ತವಾದ ಇನ್ನಿತ ಈ ಈ ಅಪ್ಪೆ ಬೇರು ಸಂಸ್ಕೃತಿದ ವಿಚಾರ ಸಂಕೀರ್ಣಗಾರ ಸೂಕ್ತವಾಗಿನ ಅಧ್ಯಕ್ಷರನ್ನು ಯಾನ್ ತೆರಿವೆ. ದಯಪಂಡ ರಡ್ಡು ಪುಸ್ತಕ ನಮ್ಮ ತುಳುನಾಡದ ಮೂಲ ಆದಿ ಆಲಡದ ಬಗ್ಗೆ, ಪೊಣ್ಣ ಕಟ್ಟದ ಬಗ್ಗೆ, ನಮ್ಮ ಬರೀತ ಬಗ್ಗೆ ತೆರೆಯೋಡುಂದಾಂಡ ನಮ್ಮ ಇಂದಿರಾ ಹೆಗ್ಡೆ ರಡ್ಡು ಪುಸ್ತಕ ನಮ್ಮ ರೆಫರೆನ್ಸ್ ಮಲ್ಪಡೆ ಆಪಣ್ಣ ಪಂದ್ಯನ್ನ ಅಭಿಪ್ರಾಯ. ಅಂಚದ ಆರುಪ್ಪನಗ ಅರಣ್ಯದ್ರು ಪಾತ್ರನ ಚೂರು ಕಷ್ಟನೇ. ಅಂಚಾದ ಮುಖ್ಯವಾದ ನಮ್ಮ ಪೊಣ್ಣನ ಪುಟ್ಟು ಬಳಕೆ, ಮದಿಮೆ, ಬಯಕೆ, ಪರ್ಬ ಇಂಚಿನ ಮಸ್ತಿ ವಿಚಾರಡು ಪೊಣ್ಣನ ಸ್ಥಾನಮಾನ, ಪೊಣ್ಣನ ಮುತುವರ್ಜಿ, ನಮ್ಮ ಆತನ ಕೃಷಿ ನೆಟ್ಟು ಪೂರ ನಮ್ಮ ತೂಪ. ತುಳುನಾಡು ಪನ್ಪಿನ ಸಂಸ್ಕೃತಿ ಒಂಜಿ ಪೊಣ್ಣ ಸಂಸ್ಕೃತಿ ಪ್ರಧಾನವಾದ. ದಯಪಂಡ ನಿಕಲೆ ಗೊತ್ತಿಪ್ಪು ತುಳುನಾಡಿಗೆ ಮಸ್ತ್ ಸಮುದಾಯಲ್ಲಿ ಬೈದ. ಅವು ಜೈನರಿಪ್ಪು, ಬೌದ್ಧರಿಪ್ಪು, ಅರಬರಿಪ್ಪು ಆಂಡ ತುಳು ತುಳುತ ಒಂಜಿ ಕಲ್ಚರ್ನ ಪರಂಪರೆ ತುಂಬ ವರ್ಷದಿಂದ ಒರಪು ಅಂದು ಬೈದಿನಿ. ಮುಲ್ಪ ಪ್ರಧಾನ ರಾಜ್ಯ ಆಡಲಿಕ್ಕೆ ಇಜ್ಜಾಂಡಲ್ಲ, ತುಳುಕು ಅಂಚಿನ ಒಂಜಿ ಪ್ರಧಾನ ಕಲ್ಚರ್, ಒಂಜಿ ರೀಜನಲ್ ಕಲ್ಚರ್ ದಾಯಿಗೆ ಒರಿಂಡು ಪಂಡ. ಆಯ್ತ ಸತ್ವಡಸ್ತ್ರ ಒರಿಂಡು, ಆಚರಣೆ ಹಸ್ರ ಒರಿಂಡು. ಈ ಸತ್ವ ಅಂದರೆ ಪಂಡ ಸತ್ವ ಪಂಡ ಯಾನ ತತ್ವ ಅಂದು ಪನ್ಪೆ. ಆಯ್ತ ಫಿಲಾಸಫಿ ಅವಿ ನಮ್ಮ ನನಲ ಬರೆತಿಜ ಇತ್ತೆ ನಮ್ಮ ಬರೆಯೊಂದುಪ್ಪನ್ನು ಪೂರ. ಆಯ್ತ ಚರಿತ್ರದ ಬಗ್ಗೆ, ಆಯ್ತ ಆಚರಣೆದ ಬಗ್ಗೆ, ಕಟ್ಟು ಕಟ್ಟಲದ ಬಗ್ಗೆ ಮಾತ್ರ ಬರೆಯೊಂದಿಲ್ಲ. ತುಳು ಪಂಡದಾದ, ತುಳು ದೇಶ ಪಂಡದಾದ, ತುಳುತ ಅರ್ಥ ತತ್ವದಾದ ಪಂದ ನಮ್ಮ ನನಲ ಬರೆತಿಜ ಅವಿ ನಾಡೊಂದಿಲ್ಲ. ಅಂಚಾದ ಆ ನಾಡೊಂದುಪ್ಪನಗ ಐಕ್ಯ ಇಂಚಿನ ವಿಚಾರ ಸಂಕೀರ್ಣ ಭಾರಿ ಮುಖ್ಯವಾದುಂಡು. ಅವಿನ್ನು ಗುರುತು ಪತ್ತರೆ ನಮ್ಮ ನಡು ಮಸ್ತನ ವಿದ್ವಾಂಸರನ್ನುಲ್ಲರು. ಇನ್ನು ಯಾರು ಪನ್ಲೆಕ್ಕ ಇಂದಿರಾಗಡೆ ಉಪ್ಪು, ನಮ್ಮ ಸಂಕಮಾರ ಉಪ್ಪು ಮಸ್ತ್ ವಿಚಾರನ್ನು ಪುಸ್ತಕವನ್ನು ಬರೀತಾರೆ. ವೇಕರೈಕ್ಲುಪ್ಪು ಮಸ್ತನ್ನು ಬರೀತೀರಿ, ಅದನ್ನು ಚರಿತ್ರಕಾರ್ಯದ ಮಸ್ತನ್ನು ಬರೀತಾರೆ. ಆಂಡ ತುಳುತ ತತ್ವ ಸಿದ್ಧಾಂತ ದಾದ ಪಂಡದ ನಮ್ಮ ದೆರ್ತು ತೊಯ್ಪೋಡು, ಅವೆನ್ ನಮ್ಮ ವಿಶ್ಲೇಷಣೆ ಮಲ್ಪಡು, ಅವೆನ್ನು ದಾಖಲು ಮಲ್ಪಡು ಅಂದ ನಮ್ಮ ಮಸ್ತ್ ಕೆಲಸ ಮಲ್ಪಡ ಆಪಣ ಇದಿಂದ ತುಳು ದಾದ ಅಂದ ಪಂಡ ನಂಗೆ ತೆರೆಯುದು ಅಪ್ಪ. ನೀನು ರಡ್ಡು ಪಾಯಿಂಟ್ ಪನ್ಪಿನಿಂದಾಂಡ ತುಳುತ ಮೂಲ ತತ್ವದ ಮೂಲ ಬೇರೆ ಅಪ್ಪೆ ಅತನ ಪೊಣ್ಣು ಪೊಣ್ಣು ದಾಯಗ ಪಂಡ ತುಳುನಾಡ ಈತ್ ಪೂರ ಸಮುದಾಯಲ್ಲಿ ಬತ್ತಂಡ ತುಳು ಅವನ ಎಕ್ಸೆಪ್ಟ್ ಮಲ್ಪುಂಡು, ಸ್ವೀಕಾರ ಮಲ್ಪುಂಡು. ಜೈನರನ್ನು ಒಪ್ಪಡು, ಅತನ ಬೌದ್ಧರು ಒಪ್ಪಡು, ಅರೆಬೇರು ಒಪ್ಪಡು, ಬೇರೆ ಬೇರೆ ಕಲ್ಚರ್ಸ್ ಜನಕಲ್ ಬತ್ತಿನ ಅವನ ಎಕ್ಸೆಪ್ಟ್ ಎಕ್ಸೆಪ್ಟ್ ಮಲ್ಪುನ ತಾಯಿ ತಾಯಿನ ಒಂಜಿ ಅಪ್ಪೆನ ಒಂಜಿ ಗುಣ ಸ್ವೀಕಾರ ಮಲ್ಪುನ. ಕೆಲವು ಏನಲ್ಪುಣ ಸ್ವೀಕಾರ ಮಲ್ಪುಂಡು ಬಕ್ಕ ಅವನು ರೂಪಾಂತರ ಮಲ್ಪುಂಡು. ಇತ ದೈವಲಾಪ ಕೆಲವು ಸಮುದಾಯದ ವ್ಯಕ್ತಿ ಮೂಲ ದೈವರಾಪಿರ ಪಂಡ ತುಳುಕು ಸ್ವೀಕಾರ ಮಲ್ಪುನ ಬಕ್ಕ ರೂಪಾಂತರ ಮಲ್ಪುನ ಒಂದು ಶಕ್ತಿ ಉಂಡು. ಅವು ಅಪ್ಪೆನ ಗುಣ ಅಂಚನೆ ದೈವಲಿನ ನಿಕಲ್ ತೋರಪೋಂಡ ದೈವಲೋಕ ಪನ್ಪಿನ ಪುರಾಣ ಲೋಕತ್ತು ಎನ್ನ ಪ್ರಕಾರ ಅವು ನಮ್ಮನೆ ಒಟ್ಟಿಗೆಪ್ಪಿನ ಕುಡಂಜಿ ಲೋಕ, ಜನಕಲ್ನ ಒಟ್ಟುಪ್ಪುನ ಕುಡಂಜಿ ಲೋಕ. ಅವು ಅವೇ ನಮ್ಮ ಅಲೌಕಿಕ ಲೋಕ ಅಂದ ಪಂಡಲ ನಮ್ಮ ಲೋಕದೊಟ್ಟುಪ್ಪುನ ಕುಡಂಜಿ ಲೋಕ. ಸಂಚಾದ ನಮ್ಮ ಪಿತೃ ಆರಾಧನೆ ನಮ್ಮ ತೂಪ, ಪಿತೃ ಆರಾಧನೆ ನಮ್ಮ ಪದ್ನಾಜಿಗೆ ಸೇರಿಸೋನ್ ಪನ್ಪ. ಪದ್ನಾಜಿ ಸೇರಿಸಿದ ಪಂಡ ಅಕ್ಕಲು ದೂರಡಿಜ್ಜರು ಉಳ್ಳರಿಂದಿಜ್ಜಿ ಅಂಡ ಅಕ್ಕಲು ಮಾಯಕ ಒಪ್ಪಿರು ನಮ್ಮೊಟ್ಟು ಗುಪ್ಪಿರು ದೈವಲ್ಲ ನಮ್ಮ ಲೆಕ್ಕನೆ ಪಿತೃ ಆರಾಧನೆ ಒಂಜಿ ವಿಸ್ತೃತ ರೂಪವು. ಅಪ್ಪ ಅಕುಲ್ಲ ಮಾಯಕಡು ಉಪ್ಪಿರು ನಮ್ಮೊಟ್ಟು ಗುಪ್ಪಿರು ಸಂಚಾದುಪ್ಪನಗಾ ಒಂಜಿ ಬೇತೆನಂಜಿ ಲೋಕ ಅತ್ತವು ಸರಳವಾಯಿನ ಲೋಕ. ಸರಳವಾಯಿನ ಲೋಕ ಕಷ್ಟಡುತ್ತಿನ ಕಲಿಗೆ ಬಹಳ ಸರಳವಾದ ಅಭಯ ಕೊರಪಿನ, ಶಕ್ತಿ ಕೊರಪಿನ, ಧೈರ್ಯ ಕೊರಪಿನಂಜಿ ಲೋಕ. ತುಳು ಜನಕಲ್ ಕೊಟ್ಟು ಮಲ್ತಿನ ಈ ದೈವ ಲೋಕಂಡತೆ ಅವು ಜಗತ್ತಿಟ್ಟು ಭಾರಿ ವಿರಳ. ಅವು ಜನಕಲ್ನ ಕಷ್ಟಕ್ಕೇನುಂಡು, ಅಕಲನೊಟ್ಟು ಪಾತೇರುಂಡು, ಅಕಲನ ಮೀತಿ ಮಿತ್ತು ಬರ್ಪುಂಡು, ಅಕಲನೊಟ್ಟಿಗೆ ವ್ಯವಹಾರ ಮಲ್ಪುಂಡು, ಅಕಲೆ ಅಭಯ ಕೊರಪುಂಡು, ಬುದ್ಧಿ ತತ್ತಿನ ನೆರ್ಪುಂಡು. ಅಂಚಿನ ಒಂಜಿ ಲೋಕ ದೈವ ಲೋಕ ನಮ್ಮ ಅಂಚನೆ ನಮ್ಮ ಪಿತೃ ಆರಾಧನೆ ಅಂಚನೆ ಸಂಚಾದ ಒಂದು ಯಾನ ದಾದ ಪಣ್ಣೊಂದುಲ್ಲೆ ಪಂಡ ಇಂಚಿನ ದೈವದ ಒಂಜಿ ಆಚರಣೆ ಆಯ್ತ ತತ್ವ ನಮ್ಮ ನರೇಟ್ ಮಲ್ಪಡಪ್ಪು ನಮ್ಮ ಬರೆಯೋಡಾಪನು ಬರೆಯಂಡ ತುಳುದಾದ ತುಳುತ ಸಿದ್ಧಾಂತದಾದ ಆಯ್ತ ಆರಾಧನೆ ಸಿದ್ಧಾಂತದಾದ ನಂಗೆ ತಿಕ್ಕೊಂಡು ನಮ್ಮ ಆಚರಣೆ ಬಗ್ಗೆ ಮಾತ್ರ ಯೋಚನೆ ಮಲ್ಪ. ಭಾಷೆದ ಬಗ್ಗೆ ಯೋಚನೆ ಮಲ್ಪ. ಭಾಷೆ ಖಂಡಿತ ಬೋಡು, ಚರಿತ್ರೆ ಖಂಡಿತ ಬೋಡು. ಚರಿತ್ರೆ ನಂಗೆ ಮಲ್ಲ ರಾಜ್ಯ ಆಳ್ವಿಕೆದ ಚರಿತ್ರೆ ಬೇಜರ ಮಲ್ಪ ಅವಶ್ಯಕತೆ ಇಜ್ಜಿ. ಒಂಜು ಸಂಸ್ಕೃತಿಗೆ ರಾಜ್ಯ ಆಳ್ವಿಕೆ ಮುಖ್ಯ ಆತು, ಆಯ್ತ ಕಲ್ಚರ್ ಬಹಳ ಮುಖ್ಯ, ಆಯ್ತ ಭಾಷೆ ಭಾರಿ ಮುಖ್ಯ. ಆ ಭಾಷೆ ನಮ್ಮ ಇನ್ನು ಇಂಡಿಯಾಗೆ ತೊಯ್ಪೋಡುಂದಾಂಡ ತುಳು ದಾದ ಅಂದು ನನ್ನಾತ ಸಂಶೋಧನೆ ಅದು. ಆ ತುಳುತ ನಿಜವಾಯಿನ ಇದು ನಮ್ಮ ಮಸ್ತ್ ಮಸ್ತ್ ಸಂಸ್ಕೃತ ಗ್ರಂಥಗಳನ್ನು, ಬೌದ್ಧ ಗ್ರಂಥಗಳನ್ನು, ಜೈನ ಗ್ರಂಥನ ರೆಫರ್ ಮಲ್ಪ. ತುಳುತ ಗ್ರಂಥದಾದ, ತುಳು ಪಂಡದಾದ, ತುಳುತ ಫಿಲಾಸಫಿದಾದ ನಮ್ಮ ನನ ಬರೆಯೋಡು ಐಕ್ಯದಾಲ ಕೊರತೆಜ್ಜಿ. ಒಂದೇ ನಾಡು ಪತ್ರದ ಬರೆಪಿನ ಮಾತ್ರ ಕೆಲಸ ಬಾಕಿ ಒಪ್ಪುನು. ದಯಪಂಡ ತುಳುಟು ಅಂಚಿನ ಭಾರಿ ಮುಖ್ಯವಾಯಿನ, ತುಳುಟು ಅಂಚಿನ ಭಾರಿ ಮುಖ್ಯವಾಯಿನ, ಅರ್ಥಬದ್ಧವಾಯಿನ, ಪರಸ್ಪರ ಸಂಯೋಜನೆ ಮಲ್ತದ ಒಂಜಿ ಒಂಜಿ ಒಂಜಿ ತತ್ವನ ಮಲ್ಪುನಂಚಿನ ಒಂಜಿ ಮಸ್ತ್ ಐಟ ಅವಕಾಶಲುಂಡು. ಸಂಚಾದ ಈ ವಿಚಾರಣ ಸಂಕೀರ್ಣದ ಭಾರಿ ಮುಖ್ಯ ಒಂಜಿ ನೆಲೆಗಟ್ಟದಾದ

0: ಇದ್ರ ಅಪ್ಪೆ ಬೇರೆ ಹಿಡ್ದು ಪಂಡ ಎಕ್ಸೆಪ್ಟ್ ಮಲ್ಪುನ ನಮ್ಮ ಬೊಕ್ಕ ಅವನ ರೂಪಾಂತರ ಮಲ್ಪುನ ನಮ್ಮ ಅಂದ್ರೆ ನಮ್ಮ ಸ್ವೀಕಾರ ಮಲ್ಪುನ ಬೊಕ್ಕ ನಮ್ಮ ಒಟ್ಟುಗೆಪ್ಪ ನಂಜು ದೈವ ಲೋಕ ಅವು ಪೊಣ್ಣ ಲೋಕಲಿಪ್ಪು ಆ ಲೋಕ ನಮ್ಮ ಭಾರಿ ಮುಖ್ಯವಾದ ಅವಂಜಿ ಒಂಜಿ ವಿಶಿಷ್ಟವಾದ ನಮ್ಮ ನಿರೂಪಣೆ ಮಲ್ತೊಂದು ಬರ್ತೀನ. ಈತ ನಮ್ಮ ಬಳಿ ಪದ್ಧತಿ ಪನ್ಪ ಬಳಿ ಪನ್ಪ ಬಳಿ ಪಂಡ ಅವು ಬೆತೆ ಬೇತೆ ಈತ ಆ್ಯಕ್ಚುಲಿ ನಮ್ಮ ಜಾತಿ ಕಟ್ಟು ಶುರುವಾಡ್ದು ಬಳಿ ಕಟ್ಟಿತ್ತೀನಿ. ಅವು ನಮ್ಮ ಕುಲ ಮೂಲಂದು ಪನ್ಪ ಇಂಡಿಯಾಡು ಸುರುಟಿತ್ತೀನಿ ನಮ್ಮ ತುಳುನಾಡು ಕುಲ ಕಟ್ಟು ಐಕು ಐದು ಬೊಕ್ಕ ಜಾತಿ ಕಟ್ಟು ಬರ್ತೀನಿ. ಕುಲ ಕಟ್ಟು ಮೂಲತಃ ಪೊಣ್ಣ ಕಟ್ಟವು ಪೊಣ್ಣ ಕಟ್ಟಿಡ್ದು ಶುರುವಾಯಿನಿ. ಜಾತಿ ಕಟ್ಟಿಡು ಭೇದಲಿಪ್ಪು ಆಂಡ ಕುಲ ಕಟ್ಟಿಡು ಭೇದಜ್ಜಿ. ಉದಾಹರಣೆಗೆ ಕುಲ ಕಟ್ಟಿಡು ನಮ್ಮ ಮಸ್ತ್ ಪ್ರಾಣಿಲ ಮೂಲತೂಪ ಅಡು ಪಂಜಿ ಪಿಲಿ ಬೊಕ್ಕ ನಮ್ಮ ಪಕ್ಕಿಲು ನಾಗೆ ಪೂರ ಬರ್ಪುಣ ನಮ್ಮ ಮೂಲದ ಸಂಕೇತಲವು ಕುಲದ ಸಂಕೇತಲು. ಈ ಕುಲ ಮೂಲದ ಮೂಲಕ ಬತ್ತಿನ ಜನಾಂಗಲು ನಮ್ಮ ಐಕ್ಲೆ ಆ ಕುಲ ಮೂಲದ ಬತ್ತಿನ ಜನಾಂಗಲನ್ನ ಒಟ್ಟಿಗೆ ಬತ್ತಿನ ಒಂಜಿ ಸಂಸ್ಕೃತಿ ಉಂಡು ತಾವು ಪೊಣ್ಣ ಕಟ್ಟಾದ ಪರಿವರ್ತನೆ ಅಂಡ್ ಅದನ್ನ ಮಾತೃಮೂಲ್ಯ ಕಟ್ಟಾದ ಪರಿವರ್ತನೆ ಅಂಡ್. ಸೊ ಇಂಚಾದ ಆ ಮೂಲಕ ದೈವ ರೂಪೀಕರಣ ಅಂಡ್. ಸೊ ಮೂಲ ನಮ್ಮ ಕುಲ ಕಟ್ಟು ಅದನ್ನ ನಮ್ಮ ಟ್ರೈಬಲ್ ಕಲ್ಚರ್ದ ಬತ್ತಿ ನಾವು ಅವು ವಿಸ್ತರಣೆ ಆದ ಆದ ದೈವ ಕಟ್ಟಾದ ಬತ್ತಿನ. ಸೊ ಅಂಚಾದ ಇಂಚಪ್ಪ ಮಸ್ತನ ಪನ್ಪೆರು ಆಯ್ಕೆ ಮಸ್ತ್ ಸಿದ್ಧಾಂತ ಉಂಡು ಮಸ್ತ್ ಕಟ್ಟುಪಾಡುಂಡು ಮಸ್ತ್ ನಿಯಮಲುಂಡು ಎನ್ನ ಪ್ರಕಾರ ಇಜ್ಜಿ ಇಜ್ಜಿ ಪನ್ಪಿನ ಕೊರತೆ ಅತ್ತು ತುಳುಕು ಬಹಳ ಗಂಭೀರವಾದ ಕಟ್ಟು ಕಟ್ಟಲೆ ಇಜ್ಜಿವನ್ನ ಕೊರತೆ ಅತ್ತವು ಆಯ್ತ ಶ್ರೇಷ್ಠತೆ ಸಿಂಪ್ಲಿಸಿಟಿ ಇನ್ ತುಳುತ ಶ್ರೇಷ್ಠತೆ ಉಂದ ನಮ್ಮ ಅರ್ಥ ಮಂತು ನೋಡು ತುಳುಟು ಸಿಂಪ್ಲಿಸಿಟಿ ಉಂಡು ಪನ್ಪಿನ ಆಯ್ತ ಶ್ರೇಷ್ಠತೆ ಆಯ್ತು ಕೊರತೆ ಅತ್ತು ದೈವನ್ನು ಸರಳವಾದ ಆರಾಧನೆ ಮಲ್ಪೋಲಿ ಒಂಜಿ ಗಂಧೋಡು ಪೂರನ್ನ ಮುಗಿಪೋಲಿ ಗಂಧದ ಒಂಜಿ ಇರಟ್ ಪೂರ ವ್ಯಾಜ್ಯನ್ನು ಮುಗಿಪೋಲಿ ಪನ್ಪಿನ ಒಂಜಿ ಸರಳತೆ ಉಂಡತ್ತ ಅವು ಆಯ್ತ ಕೊರತೆ ಆಯ್ತು ಆಯ್ತ ವಿಶಿಷ್ಟತೆ ಆಯ್ತ ಪ್ರೌಡ್ನೆಸ್ ಅವು ಅವೇನು ನಮ್ಮ ಅರ್ಥ ಮಂತುಣ್ಣ ಮಾತ್ರ ತುಳುನ ಅರ್ಥ ಮಂತನ್ರೆ ಅಪ್ಪಣ್ಣ ನಮ್ಮ ಎನ್ನುವ ನಮ್ಮ ತುಳುಟು ಮಸ್ತ್ ಮಸ್ತ್ ಮಲ್ಲ ಗ್ರಂಥಲಿಜ್ಜಿ ಮಸ್ತ್ ಮಸ್ತ್ ಕಟ್ಟುಪಾಡಿಜ್ಜಿ ನೀತಿ ನಿಯಮಲಿಜ್ಜಿ ಆ ಪ್ರಶ್ನೆನ ಇಜ್ಜಿ ತುಳು ಬಹಾರಿ ಸರಳವಾದ ನಿಸರ್ಗದ ಒಟ್ಟುಗು ಬುಳೆದು ಬತ್ತಿನ ಪೊಣ್ಣನ ಒಟ್ಟುದು ರೂಪೀಕರಣ ಒಂದು ಬತ್ತಿನ ನೀರು ಪಕ್ಕಿ ಮರ ಗಿಡ ತೊಟ್ಟು ಪ್ರಕೃತಿ ದತ್ತವಾದ ರೂಪ ಪಡೆಯೊಂದು ಬತ್ತಿನ ಒಂಜಿ ಅವು ಕಟ್ಟಾದುಂಡು ಐಟು ನಮ್ಮ ಭಯಂಕರ ವಾಹಿನ ಒಂಜಿ ಕಟ್ಟುಪಾಡುಲಿಜ್ಜಿ ಬಂದು ಏರ್ಲ ಬೇಜರ ಮನತನ ಅವಶ್ಯಕತೆ ಇಜ್ಜಿ ಅವು ಇಪ್ಪಂದಿನೇ ಆಯ್ತ ಶ್ರೇಷ್ಠತೆ ಆಯ್ತ ಗುಣ ಅಂತ ನಮ್ಮ ತೆರೆದು ಅವೇನು ನಾಡುಪತ್ತೋಡು ಅವೇನು ಬರೆಯೋಡು ಅವೇನು ಪುಸ್ತಕ ರೂಪ ಪಡ್ಕೊಂಡೋಡು ಅವೇನು ನಮ್ಮ ಜಾರಿ ಮಲ್ಪೋಡು ನಮ್ಮ ಸಮಾಜೋಡು. ಸೊ ಆ ಮೂಲಕ ಅವು ಮೂಲತಃ ಪೊಣ್ಣನ ಗುಣಕ್ಕೂ ಭಾರಿ ಕೈತಲಾಯಿನ ಒಂಜಿ ಗುಣಕ್ಕಲು ಆ ತುಳುತ ದೈವದ ಬಕ್ಕ ನಮ್ಮ ಕೃಷಿತ ಸಂಬಂಧಪಟ್ಟಿನ. ಸೊ ಅಂಚಾದ ತುಳುಕು ಒಂಜಿ ಗುಣ ಉಂಡು ಅನ್ನ ಒಂಜೆ ಪಾತ್ರ ಪನ್ಪೆ ತುಳು ಪೊಣ್ಣನ ವ್ಯಕ್ತಿ ನೆಲೆಡ್ದು ಒಂಜಿ ಸಮಾಜದ ರೂಪ ಪಡೆ ಉಂಡು ತುಳು ಸಂಸ್ಕೃತಿ ಪನ್ಪಿನ ಅಪ್ಪೆನ ರೂಪನ ತುಳು ಸಮಾಜ ಪಡೆ ಉಂಡು. ಸೊ ವ್ಯಕ್ತಿ ಹಿಡ್ದು ಸಮಷ್ಟಿಗೆ ಬುಳೆ ಉನ್ನ ಒಂಜಿ ಶಕ್ತಿ ತುಳುತ ಕಲ್ಚರ್ಗೆ ಉಂಡೊಂದು ಪಣೊಂದು ಬೊಕ್ಕ ತುಳುತ ಒಂಜಿ ಸಂದರ್ಭಡು ತುಳುನ ನಾಡು ಪತದ ದೆರ್ತು ಉಂತ ಅವನಂಚಿನ ತುಳುತ ತತ್ವ ಸಿದ್ಧಾಂತಲಿನ ಪತದ ಪಾತ್ರ ನಂಚಿನ ಒಂಜಿ ಕೆಲಸ ಆವಡೊಂದು ಯಾನ್ ಪನ್ಪೆ ಇತ್ತೆ ಮಾತ್ರ ಕೃಷಿ ಅಳಿದು ಪೋತುಂಡು. ನಮ್ಮ ತುಳುನಾಡದ ಕಟ್ಟದ ಮೂಲ ತುಳುತ ಚೌಕಟ್ಟು ಕೃಷಿತ ಚೌಕಟ್ಟು ಪುನಃ ಈ ಪೊಸಕಾಲೋಡು ಆಧುನಿಕ ಕಾಲೋಡು ನಮ್ಮ ತುಳುತ ಚೌಕಟ್ಟನ್ನು ಅಪ್ಪೆ ಬೇರೆ ಒರ್ಪವ ನೆಂಚಿನ ಪ್ರಶ್ನೆ ಬಂದ ಸವಾಲ್ ನಮ್ಮ ದುಮ್ಮುಂಡು ಅವೇನು ನಮ್ಮ ಸಟ್ಲ್ ಮಂತನಡು ಅಪ್ಪುಂಡು ದೇವಣ್ಣ ನಮ್ಮ ಇತ್ತೆ ಫ್ಲಾಟ್ ಇಟ್ಟು ಬದುಕುವ ಅತನ ಜಾಗ ಮಾರುವ ಬಾಂಬೆ ಪೋಪ ದುಬೈ ಪೋಪ ಆ ತುಳು ಕಟ್ಟಡು ನಿಸರ್ಗಡು ನೀರು ದೊಟ್ಟು ಪ್ರಕೃತಿ ಒಟ್ಟಿತ್ತಿನ ಆ ಕಲ್ಚರ್ನ ಇನಿತ ಕಾಲೋಡು ಆ ಸಂದರ್ಭ ಆ ವ್ಯವಸ್ಥೆ ದಾಂತಿನ ಕಾಲೋಡು ಅವನು ಮುಂದೊರಿಪಿನ ಹೆಂಚಿನ ಅನ್ಪಿನ ಸವಾಲು ಇನಿತ ಆದುಂಡು ಪಣೊಂದು ಆಯ್ತ ಬಗ್ಗೆ ವಿದ್ವಾಂಸರ ಜಿಜ್ಞಾಸೆ ಮಲ್ಪಡೊಂದು ಪಣೊಂದು ಎಂಕೊಂಜಿ ಎಲ್ಲಿ ಅವಕಾಶ ಕೊರನೆಕ್ಕೆ ನಿಕಲ್ಲಿ ಸ್ವಲ್ಪ ಸಂದಾಯ ಮಂತೆಯನ್ನು ಪಾತ್ರ ಮುಗಿಸುವೆ.
1: ಒಂದು ಡಾಕ್ಟರ್ ವಾಸುದೇವ ಬೆಳ್ಳೆ ಮೆರಣ ಪಾತ್ರ.

0: ಏತನೇಟ ಇಂಚಿಪ್ಪ ತುಳುವ ಮಹಾಸಭೆ ಇಂಟರ್ನ್ಯಾಷನಲ್ ಬೊಕ್ಕ ಬಂಟರ ಸಂಘ ಮುಲ್ಕಿ ಮೊಕಲ್ನ ಸೇರಿಗಿಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಭಾಂಗಣ ಬಪ್ಪನಾಡು ಅಪ್ಪೆ ಬೇರದ ತುಳುನಾಡು ರಾಷ್ಟ್ರೀಯ ತುಳು ವಿಚಾರ ಸಂಕಿರಣದ ಉದಿಪನದ ಲೇಸಿರು ಬಿನ್ನೆರಣ ಪಾತೆರ ಕೇಂಡರು ಉಂದು ಇನಿತ್ತ ತುಳು ಪ್ರಸಾರ ಕೇನೊಂದುಪುಲೆ ರೇಡಿಯೋ ಸಾರಂಗ್ 107.8 FM ಉಂದು ರಂಗ್ ರಂಗದ ಬದುಕು
1: ರೀ ಮನೆ ಖರ್ಚಿಗೆ ಹಣ ಕೊಡಿ
2: ಇದು ರೇಷನ್ಗೆ 15,000 ತರಕಾರಿಗೆ 2,000
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ
1: ಓಹೋ ಮರೆತು ಬಿಟ್ಟಿದ್ದೆ ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ 4,000 ಉಳಿತಾಯ ಆಯ್ತಲ್ಲ ನಾವು ಶಾಪಿಂಗ್ ಮಾಡೋಣವಾ
2: ಖಂಡಿತ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ
3: ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮೂಡುಬಿದಿರೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ಪುಂಡಿಕಾಯ ಗಣಪಯ್ಯ ಭಟ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ
4: ಮೊದಲೊಂದು ಮಾತು ಹೇಳಬೇಕು ಇದು ಪ್ರಥಮವಾಗಿ ನಡೆಯುತ್ತಾ ಇರುವಂಥ ಸಾಹಿತ್ಯ ಸಮ್ಮೇಳನ ಬಹುಶಃ ಇವತ್ತಿನ ಉಪನ್ಯಾಸಗಳು 3-4 ಉಪನ್ಯಾಸಗಳು ನಡೀಲಿಕ್ಕಿದೆ ಆ ಉಪನ್ಯಾಸಗಳ ಉದ್ದೇಶ ಏನು ಅಂತ ಹೇಳಿದರೆ ಪ್ರಥಮ ಸಾಹಿತ್ಯ ಸಮ್ಮೇಳನ ನಡೆಯುವಂಥ ಸಂದರ್ಭದಲ್ಲಿ ಮೂಡುಬಿದಿರೆಯ ಸಮಗ್ರ ಪರಿಚಯ ಇಲ್ಲಿ ಆಗಬೇಕು ಮೊದಲು ನಾವು ನಮ್ಮನ್ನು ತಿಳ್ಕೊಳ್ಬೇಕು ಆಮೇಲೆ ನಮ್ಮ ಜ್ಞಾನದ ಪರಿಧಿಯನ್ನು ವಿಸ್ತರಿಸಿಕೊಳ್ಬೇಕು ಅಂತ ಹೇಳುವ ನೆಲೆಯಲ್ಲಿ ಮೂಡುಬಿದಿರೆಯ ಬಗ್ಗೆ ಮೂಡುಬಿದಿರೆಯ ಇತಿಹಾಸ ಮೂಡುಬಿದಿರೆಯ ಸಾಹಿತ್ಯ ಮೂಡುಬಿದಿರೆಯ ಸಂಸ್ಕೃತಿ ಮೂಡುಬಿದಿರೆಯ ಶಿಕ್ಷಣ ಇದರ ಬಗ್ಗೆ ಇಡೀ ದಿನದ ಕಲಾಪಗಳನ್ನು ಅವರು ವ್ಯವಸ್ಥೆಗೊಳಿಸಿದ್ದಾರೆ ಇದು ಬಹುಶಃ ಈ ದೃಷ್ಟಿಯಿಂದ ತಾಲೂಕು ಸಮ್ಮೇಳನಗಳಲ್ಲಿ ಒಂದು ಹೊಸ ಪ್ರಯೋಗ ಅಂತೇಳಿ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ನಾನಿವತ್ತು ಮಾತಾಡಬೇಕಾದಂಥ ವಿಷಯ ಅಂತ ಹೇಳಿದರೆ ತುಳು ದೇಶಕ್ಕೆ ವಿಶಿಷ್ಟಮಪ್ಪ ನಗರ ತುಳು ದೇಶಕ್ಕೆ ತಿಲಕಾಯಮಾನವಾದ ನಗರ ಸುಶೀಲ ಸತ್ಪುರುಷರಿಂದ ಒಪ್ಪುವ ಪುರ ಧರೆಯೊಳಗಂ ಪ್ರಸಿದ್ಧಿ ಪಡೆದೊಪ್ಪುವ ಪುರ ಇದು ಮೂಡುಬಿದಿರೆ ಸುಮಾರು 500-560 ವರ್ಷಗಳ ಹಿಂದಿನ ಶಾಸನದಲ್ಲಿ ಮೂಡುಬಿದಿರೆಯನ್ನು ವಿವರಿಸಿದಂಥ ಪರಿ ಇದು ನಮಗೆ ಆಶ್ಚರ್ಯ ಏನು ಅಂತ ಹೇಳಿದರೆ ಆ ಶಾಸನದಲ್ಲಿ ಏನೇನು ಮಾತುಗಳನ್ನು ಹೇಳಿದ್ದಾರೆ ಅದು ಇವತ್ತಿಗೆ ಕೂಡ ಅತ್ಯಂತ ಮೂಡುಬಿದಿರೆಯ ದೃಷ್ಟಿಯಿಂದ ಪ್ರಸ್ತುತ ಆಗಿರುವಂಥದ್ದು ಆ ಪರಂಪರೆಯನ್ನು ಮೂಡುಬಿದಿರೆ ಹೇಗೆ ಕಾಯ್ದುಕೊಂಡು ಬಂದಿದೆ ಅಂತ ಹೇಳುವುದಕ್ಕೆ ಒಂದು ಒಳ್ಳೆಯ ನಿದರ್ಶನ ಅಂತ ನಾನು ತಿಳಿಯುತ್ತೇನೆ ಈ ಮೂಡುಬಿದಿರೆಯ ಬಗ್ಗೆ ಪರಿಚಯಾತ್ಮಕವಾದಂತಹ ಇಲ್ಲಿ 3-4 ಉಪನ್ಯಾಸಗಳಿದ್ದಾವೆ ಆದ್ದರಿಂದ ಒಬ್ಬರ ಉಪನ್ಯಾಸ ಇನ್ನೊಬ್ಬರನ್ನು ಅತಿಕ್ರಮಣ ಮಾಡಬಾರದು ಅಂತ ಹೇಳುವ ದೃಷ್ಟಿಯಿಂದ ನನ್ನ ಉಪನ್ಯಾಸವನ್ನು ತಾಂತ್ರಿಕ ದೃಷ್ಟಿಯಿಂದ ಕೇವಲ ಇತಿಹಾಸದ ಒಂದು ಕಿರುನೋಟವನ್ನು ನೀಡಲಿಕ್ಕಷ್ಟೇ ನಾನಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ನಿಮಗೆಲ್ಲ ಗೊತ್ತಿರಬಹುದು ಮೂಡುಬಿದಿರೆ ಇತಿಹಾಸ ಅಂತ ಹೇಳಿದರೆ ಅದು ಒಂದಲ್ಲ 2-3 PhDಗಳಿಗೆ ಆಗುವಂಥ ವಿಷಯ ಅದು ಆದ್ದರಿಂದ 2 ವಿಚಾರಗಳನ್ನು ನಾನಿಲ್ಲಿ ಆರಂಭದಲ್ಲಿಯೇ ಸ್ಪಷ್ಟಪಡಿಸಬೇಕು ಒಂದೇನು ಅಂತ ಹೇಳಿದರೆ ಇದು ಅತ್ಯಂತ ವಿಶಾಲವಾದಂಥ ವ್ಯಾಪ್ತಿ ಇರುವಂಥ ಒಂದು ವಿಷಯ ಇದು ಮೂಡುಬಿದಿರೆಯ ಇತಿಹಾಸ ಪರಂಪರೆ ನಡೆದು ಬಂದಂಥ ದಾರಿಯ ಬಗ್ಗೆ ಆದ್ದರಿಂದ ಕೇವಲ ನನಗೆ ನೀಡಿದಂಥ 25 ನಿಮಿಷಗಳ ಅವಧಿಯಲ್ಲಿ ನನಗೆ ಎಷ್ಟರ ಮಟ್ಟಿಗೆ ಇದಕ್ಕೆ ನ್ಯಾಯವನ್ನು ಸಲ್ಲಿಸಲಿಕ್ಕೆ ಆಗ್ತದೆ ನನಗೆ ಗೊತ್ತಿಲ್ಲ ಆದ್ದರಿಂದ ಮೊದಲೇ ಹೇಳಬೇಕು ನಾನಿಲ್ಲಿ ಏನು ಹೇಳ್ತೇನೆ ಅದಕ್ಕಿಂತ ಹೇಳದೆ ಉಳಿದಂಥ ವಿಷಯಗಳು ಹೆಚ್ಚಿದ್ದಾವೆ ಅಂತ ಹೇಳುವಂಥ ಒಂದು ಕಳಕಳಿಯ ಮನವಿಯನ್ನು ಕೂಡ ನಿಮ್ಮ ಮುಂದೆ ಮಾಡಿಕೊಂಡು ನಾನು ಮುಂದೆ ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇನ್ನೊಂದು ವಿಚಾರ ಹೇಳಬೇಕು ನಾನು ಮಾತಾಡಲಿಕ್ಕಿರುವಂಥದ್ದು ಆಧುನಿಕ ಮೂಡುಬಿದಿರೆಯ ಬಗ್ಗೆ ಅಲ್ಲ ಶತಮಾನಗಳ ಹಿಂದೆ ಮೂಡುಬಿದಿರೆ ಹೇಗಿತ್ತು ಆ ಮೂಡುಬಿದಿರೆ ಇತಿಹಾಸದ ದಾರಿಯಲ್ಲಿ ಹೇಗೆ ಸಾಗಿ ಬಂತು ಅಂತ ಹೇಳುವಂತಹ ಒಂದು ಸ್ಥೂಲವಾದ ನೋಟವನ್ನಷ್ಟೇ ನಿಮಗೆ ನೀಡುವುದು ನನ್ನ ಈ ಉಪನ್ಯಾಸದ ಉದ್ದೇಶ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ಹಳೆಯ ದಾಖಲೆಗಳನ್ನು ನೋಡಿದರೆ ಮೂಡುಬಿದಿರೆಗೆ ಹಲವು ಹೆಸರುಗಳಿದ್ದಾವೆ ಆರಂಭದಲ್ಲಿ ಇದನ್ನು ಬಿದಿರೆ ಅಂತ ಕರೆಯುತ್ತಾ ಇದ್ದರು ಅದನ್ನು ಸಂಸ್ಕೃತೀಕರಿಸಿ ಸಂಸ್ಕೃತ ಭಾಷೆಗೆ ಅದನ್ನು ತರ್ಜಮೆ ಮಾಡಿ ವೇಣುಪುರ ವಂಶಪುರ ಶತಪರ್ವಪುರ ಇದೆಲ್ಲ ಬಿದಿರಿಗೆ ಸಂಬಂಧಪಟ್ಟಂಥ ಹೆಸರುಗಳು ಆದ್ದರಿಂದ ಬಿದಿರು ಈ ಪ್ರದೇಶದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಾ ಇದ್ದದ್ರಿಂದ ಈ ಊರಿನ ವಿಶೇಷತೆಯಾಗಿ ಬಿದಿರಿನ ಬೆಳೆಯನ್ನು ಗುರುತಿಸಿ ಈ ಊರಿಗೆ ಬಿದಿರೆ ಅಂತ ಹೇಳುವಂಥ ಹೆಸರು ಬಂತು ಅಂತೇಳಿ ಕಾಲಕ್ರಮದಲ್ಲಿ ಈ ಊರನ್ನು ಮೂಡುಬಿದಿರೆ ಅಂತೇಳಿ ಗುರುತಿಸುವಂಥ ಒಂದು ಪದ್ಧತಿ ಕೂಡ ಬಂದದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ನಾನು ಇತಿಹಾಸದ ಹೆಜ್ಜೆ ಗುರುತುಗಳ ಬಗ್ಗೆ ಮಾತಾಡಬೇಕು. ಇತಿಹಾಸ ಅಂತ ಹೇಳಿದರೆ ಅದು ಇವತ್ತು ನಮ್ಮ ಮುಂದೆ ಕಾಣುವಂಥ ವಿಚಾರ ಅಲ್ಲ, ಅದು ಆಗಿ ಹೋದಂಥ ವಿಚಾರ. ಈ ಆಗಿ ಹೋದಂತಹ ನಮ್ಮಿಂದ ದೂರ ಬಹಳ ಶತಮಾನಗಳಷ್ಟು ಹಿಂದೆ ಇರುವಂತಹ ಆ ಇತಿಹಾಸದ ಹೆಜ್ಜೆಗಳನ್ನು ನಾವು ಗುರುತಿಸಲಿಕ್ಕೆ ನಾವು ಯಾವ ಆಧಾರದಲ್ಲಿ ಅದನ್ನು ಮೂಡುಬಿದಿರೆ ಇತಿಹಾಸವನ್ನು ಗುರುತಿಸಬಹುದು ಅಂತೇಳಿ ಆಗ ನಮ್ಮ ಸಹಾಯಕ್ಕೆ ಪ್ರಥಮವಾಗಿ ಬರುವಂಥ ವಿಚಾರಗಳು ಅಂತ ಹೇಳಿದರೆ ಇಲ್ಲಿ ಕಂಡು ಬರುವಂತಹ ಶಿಲಾಶಾಸನಗಳು, ಕಲ್ಲಿನಲ್ಲಿ ಬರೆದಂಥ ಅಕ್ಷರಗಳು ಮತ್ತು ತಾಮ್ರ ಪತ್ರದಲ್ಲಿ ಬರೆದಂಥ ಅಕ್ಷರಗಳು. ನಮ್ಮ ಮೂಡುಬಿದಿರೆ ಈ ಪ್ರದೇಶದಲ್ಲಿ ಸುಮಾರು 100% ಕಲ್ಲಿನಲ್ಲಿ ಮತ್ತು ಲೋಹದಲ್ಲಿ ಬರೆದಂಥ ತಾಮ್ರಗಳು ಶಾಸನಗಳು ಈ ತನಕ ಬೆಳಕಿಗೆ ಬಂದಿದ್ದಾವೆ. ಅವುಗಳು ನಮ್ಮ ಮೂಡುಬಿದಿರೆ ಇತಿಹಾಸವನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ತೆರೆದಿಡುವಂತಹ ಪ್ರಧಾನವಾದಂಥ ಆಧಾರಗಳು. ಆಮೇಲೆ ನಾವು ಜೈನ ಮಠಕ್ಕೆ ಹೋಗಿ ನೋಡಿದರೆ ಅಲ್ಲಿಯ ಗ್ರಂಥಾಲಯದಲ್ಲಿ 100+ ತಾಳೆಗರಿ ಗ್ರಂಥಗಳಿದ್ದಾವೆ. ಅನೇಕ ಗ್ರಂಥಗಳು ಈಗಾಗಲೇ ಅಧ್ಯಯನಕ್ಕೆ ಒಳಪಟ್ಟಿದ್ದಾವೆ, ಅನೇಕ ಗ್ರಂಥಗಳು ಅಧ್ಯಯನವನ್ನು ಕಾಯ್ತಾ ಇದ್ದಾವೆ. ಆ ಗ್ರಂಥಗಳ ಅಧ್ಯಯನ ಕೂಡ ನಮ್ಮ ಮೂಡುಬಿದಿರೆ ಇತಿಹಾಸದ ಪ್ರಮುಖ ಹೆಜ್ಜೆ ಗುರುತುಗಳನ್ನು ಗುರುತಿಸಲಿಕ್ಕೆ ನಮಗೆ ಸಾಧ್ಯ ಆಗಬಹುದು ಅಂತೇಳಿ. ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಜನಸಾಮಾನ್ಯರಿಗೆ ಕೂಡ ಹಿಂದಿನ ಗತಕಾಲದ ವೈಭವದ, ಗತಕಾಲದ ಸಂಸ್ಕೃತಿಯ ಸಾಕ್ಷಿಗಳಾಗಿ ನಮ್ಮ ಮುಂದೆ ಇವತ್ತಿಗೂ ಕಂಡುಬರುವಂಥವು ಅಂತ ಹೇಳಿದರೆ 18 ಜೈನ ಬಸದಿಗಳು, 18 ಜೈನ ದೇವಾಲಯ ಹಿಂದೂ ದೇವಾಲಯಗಳು ಮತ್ತು ಒಂದು ಕಾಲದಲ್ಲಿ 18 ಕೆರೆಗಳು. ಇವತ್ತು ಎಲ್ಲ ಕೆರೆಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಈ ಮೂಡುಬಿದಿರೆಯ ವ್ಯಾಪ್ತಿಯಿಂದ ಹೊರಗೆ ಹೋಗಿ ಕೆಲವು ಕೆರೆಗಳನ್ನು ಅದರೊಳಗೆ ತರಬೇಕಾಗ್ತದೆ. ಆದರೆ ಒಂದು ಕಾಲದಲ್ಲಿ ಮೂಡುಬಿದಿರೆಯ ಒಂದು ವ್ಯಾಪ್ತಿಯ ಒಳಗೆ 18 ಬಸದಿಗಳು, 18 ದೇವಸ್ಥಾನಗಳು ಇವತ್ತು ಇದ್ದಾವೆ. ಒಂದೆರಡು ದೇವಸ್ಥಾನಗಳು ಹೆಚ್ಚಾಗಿರಲಿಕ್ಕೂ ಸಾಕು. ಆದರೆ ಕೆರೆಗಳು 18 ಮೂಡುಬಿದಿರೆಯ ವ್ಯಾಪ್ತಿಯ ಒಳಗಿದ್ದಾವೋ ಇಲ್ವೋ ಅಂತ ಹೇಳುವಂಥದ್ದು. ಇತ್ತೀಚೆಗೆ ರೋಟರಿ ಕ್ಲಬ್ಬಿನವರು ಒಂದು ಸರ್ವೆಯನ್ನು ಮಾಡಿದರು. ಅವರು ಸುಮಾರು 20 ಕೆರೆಗಳನ್ನು ಮೂಡುಬಿದಿರೆ ಪರಿಸರದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ. ಈ ರೀತಿಯ ನಮ್ಮ ಕಣ್ಣೆದುರು ಗತಕಾಲದ ಸಾಕ್ಷಿಗಳಾಗಿ ಪ್ರತಿಯೊಬ್ಬನು ಕೂಡ ನೋಡಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವಂಥ ಇಂಥ ಸ್ಮಾರಕಗಳು ಅಂತ ನಾವೇನು ಕರೆಯುತ್ತೇವೆ. ಇವುಗಳ ಎಲ್ಲ ಆಧಾರದಿಂದ ಶಾಸನಗಳು, ತಾಳೆಗರಿ ಗ್ರಂಥಗಳು, ಸ್ಮಾರಕಗಳು, ಜೈನ ಮುಂತಾದ ಬಸದಿಗಳು, ಇವುಗಳನ್ನೆಲ್ಲ ಅಧ್ಯಯನ ಮಾಡುವ ಮೂಲಕ ಮೂಡುಬಿದಿರೆ ಇತಿಹಾಸ ನಡೆದು ಬಂದಂಥ ದಾರಿಯನ್ನು ಬಹುಮಟ್ಟಿಗೆ ಗುರುತಿಸಲಿಕ್ಕೆ ನಮಗೆ ಸಾಧ್ಯ ಆಗಬಹುದು ಅಂತ ಹೇಳಿ. ನಾವೆಲ್ಲಿಂದ ಆರಂಭ ಮಾಡಬೇಕು ಮೂಡುಬಿದಿರೆ ಇತಿಹಾಸವನ್ನು ಅಂತೇಳಿ, ಎಲ್ಲಿಂದ ಅಂತ ಹೇಳಿದರೆ ಮೂಡುಬಿದಿರೆಯಲ್ಲಿ ಪ್ರಥಮವಾಗಿ ಮನುಷ್ಯ ಯಾವಾಗ ಕಾಣಿಸಿಕೊಂಡ ಅಂತೇಳಿ. ನಮಗೆಲ್ಲ ಇದು ಬಹಳ ಕುತೂಹಲದ ವಿಚಾರ. ಈ ಪ್ರದೇಶದಲ್ಲಿ ಮಾನವನ ಸಂಸ್ಕೃತಿ ಯಾವಾಗ ಆರಂಭ ಆಯಿತು ಅಂತ ಹೇಳಿ ಅದಕ್ಕೆ ನಮಗೆ ಇತ್ತೀಚೆಗೆ ಉತ್ತರ ದೊರಕ್ತಾ ಉಂಟು. ಮೂಡುಬಿದಿರೆಯಿಂದ ಸುಮಾರು 6 ದೂರದಲ್ಲಿ ಕೊಣಾಜೆ ಅಂತ ಹೇಳುವಂಥ ಒಂದು ಗ್ರಾಮ ಉಂಟು. ಆ ಕೊಣಾಜೆ ಗ್ರಾಮದ ಒಂದು ಭಾಗದಲ್ಲಿ ಸುಮಾರು 2500 ಹಿಂದಿನ ಸಮಾಧಿ ಸ್ಮಾರಕಗಳು ಪತ್ತೆಯಾಗಿದ್ದಾವೆ. ಅನೇಕ ಮಂದಿ ಮಿತ್ರರಿಗೆ ಪೇಪರ್ಗಳ ಮೂಲಕ ಅದರ ಮಾಹಿತಿ ಸಿಕ್ಕಿರಬಹುದು. ಆ ಕೊಣಾಜೆ ಪ್ರದೇಶದಲ್ಲಿ ಇರುವಂತಹ ಸಮಾಧಿ ಸ್ಮಾರಕಗಳು, ಅವುಗಳು ಸುಮಾರು 2500 ಹಳೆಯವು. ಆ ಕಾಲದವನ್ನು ಕಬ್ಬಿಣದ ಯುಗ ಅಂತ ಕರೆಯುತ್ತಾರೆ. ಕಬ್ಬಿಣದ ಬಳಕೆಯನ್ನು ಮನುಷ್ಯ ವ್ಯಾಪಕವಾಗಿ ಮಾಡ್ತಾ ಇದ್ದಂಥ ಕಾಲ. ಆ ಕಾಲದಲ್ಲಿ ಆಗ ನಾಗರಿಕತೆ ಎಲ್ಲ ಆರಂಭ ಆಗಬೇಕಷ್ಟೇ, ಸುಮಾರು 2500 ಹಿಂದೆಯೇ ಮೂಡುಬಿದಿರೆ ಪ್ರದೇಶದಲ್ಲಿ ಜನ ವಸತಿ ಇತ್ತು, ಜನರ ಸಂಸ್ಕೃತಿಯಲ್ಲಿ ಆರಂಭ ಆಯಿತು ಅಂತ ಹೇಳುವಂಥ ಮಾತುಗಳನ್ನು ಇಲ್ಲಿ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅಲ್ಲಿಂದ ನಂತರ ಮಧ್ಯೆ ನಮಗೆ ತುಂಬ ಒಂದು ರೀತಿಯ ತುಂಬಲಿಕ್ಕೆ ಆಗದಂಥ ಒಂದು ಇದು ಸಿಗ್ತದೆ, ಗ್ಯಾಪ್ ಅಂತ ನಾವೇನು ಹೇಳ್ತೇವೆ, ಅದು ಗೊತ್ತಾಗ್ತಾ ಇಲ್ಲ. ಅಲ್ಲಿಂದ ನೇರವಾಗಿ ನಾವು ಬರುವಂಥದ್ದು ಸುಮಾರು 13ನೇ ಶತಮಾನಕ್ಕೆ. ಈಗ ನಾವು 21ನೇ ಶತಮಾನದಲ್ಲಿದ್ದೇವೆ. ಅಂದರೆ 13ನೇ ಶತಮಾನಕ್ಕೆ ನಾವು ನೇರವಾಗಿ ಬರಬೇಕಾಗ್ತದೆ. ನಿಜವಾದ ಅರ್ಥದಲ್ಲಿ ಮೂಡುಬಿದಿರೆಯಲ್ಲಿ ನಾಗರಿಕತೆ, ಮೂಡುಬಿದಿರೆಯಲ್ಲಿ ಸಾಂಸ್ಕೃತಿಕ ಪರಂಪರೆ, ಇದು ಆರಂಭ ಆದ್ದು ಸುಮಾರು 13ನೇ ಶತಮಾನದಲ್ಲಿ ಅಂತ ಹೇಳುವಂಥ ಮಾತನ್ನು ಆರಂಭದಲ್ಲಿ ಅಂತ ಹೇಳಿ ಅದನ್ನು ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಯಾವ ಆಧಾರದಲ್ಲಿ ಅಂತ ನೀವು ಕೇಳಬಹುದು. ಅದಕ್ಕೆ ನಮ್ಮ ಮೂಡುಬಿದಿರೆಯಲ್ಲಿ ಸಿಕ್ಕಿದಂತಹ ಅತ್ಯಂತ ಹಳೆಯ ದಾಖಲೆ ಅಂತ ಹೇಳಿದರೆ, ಇಲ್ಲಿ ಒಂದು ಗೌರಿ ದೇವಸ್ಥಾನ ಅಂತ ಉಂಟು, ಬಹಳ ಮಂದಿಗೆ ಗೊತ್ತಿರಬಹುದು. ಆ ದೇವಸ್ಥಾನದಲ್ಲಿ 3 ಕಲ್ಲಿನಲ್ಲಿ ಬರೆದಂಥ ಶಾಸನಗಳಿದ್ದಾವೆ. ಆ 3 ಶಾಸನಗಳನ್ನು ನೀವು ನೋಡಿದರೆ, ಅವುಗಳು ಈಗಾಗಲೇ ಅಧ್ಯಯನ ಆಗಿದೆ ಬೇರೆಯವರ ಮೂಲಕ, ಅದರಲ್ಲಿ 1205ನೆಯ, ಇವತ್ತು ನಾವು 2024ನೇ ಇಸವಿಯಲ್ಲಿದ್ದೇವೆ, 1205ನೇ ಇಸವಿಯ ಶಾಸನ ಅಲ್ಲಿ ಪ್ರಥಮವಾಗಿ ಪತ್ತೆಯಾಗಿದೆ. ಆ ಶಾಸನ ಈ ಪ್ರದೇಶವನ್ನು ಆಳ್ತಾ ಇದ್ದಂತಹ ಆಳೂಪ ವಂಶ ಅಂತ ಅವರು ಆಳ್ತಾ ಇದ್ದರು. ಆ ವಂಶದ ಕುಲಶೇಖರ ಅಂತ ಹೇಳುವಂಥ ಒಬ್ಬ ವ್ಯಕ್ತಿಗೆ, ಅರಸನಿಗೆ ಸಂಬಂಧಪಟ್ಟದ್ದು. ಆ ಶಾಸನ ಏನು ಹೇಳ್ತದೆ, ಅಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಕುಲಶೇಖರ ಅಂತ ಹೇಳುವಂಥ ಆಳೂಪ ವಂಶದ ಅರಸ ಈ ಪ್ರದೇಶದಲ್ಲಿ ಆಳ್ತಾ ಇದ್ದಾಗ 1205, ಅದರಲ್ಲಿ ಶಕವರ್ಷದಲ್ಲಿ ಕೊಟ್ಟಿದೆ, ನಾನು ಕ್ರಿಸ್ತ ಶಕದಲ್ಲಿ ಹೇಳ್ತಾ ಇದ್ದೇನೆ, 1405ನೇ ಇಸವಿಯಲ್ಲಿ ದುರ್ಗಾದೇವಿಗೆ ಆ ಗೌರಿ ದೇವಸ್ಥಾನಕ್ಕೆ ದಾನಗಳನ್ನು, ಭೂಮಿಯನ್ನು ದಾನ ಮಾಡಿದಂತಹ ಒಂದು ದಾಖಲೆ ಅಲ್ಲಿದೆ. ಇಲ್ಲಿ ಒಂದು ಮಾತು ನಾವು ಸ್ಪಷ್ಟವಾಗಿ ಹೇಳಬೇಕು ಈ ಸಂದರ್ಭದಲ್ಲಿ, ಮೂಡುಬಿದಿರೆಯಲ್ಲಿ ಕಾಂಡ ಬರುವಂಥ ಅತ್ಯಂತ ಹಳೆಯ ಆರಾಧನಾ ಕೇಂದ್ರ ದೇವಸ್ಥಾನ ಯಾವುದು ಅಂತ ಕೇಳಿದರೆ, ಬಸದಿಗಿಂತಲೂ ಮೊದಲಿನದ್ದು ಅದು ಮೂಡುಬಿದಿರೆಯ ಗೌರಿ ದೇವಸ್ಥಾನ. ನಾನು ಎಲ್ಲ ಸಭೆಗಳಲ್ಲಿ ಹೇಳ್ತಾ ಇದ್ದೇನೆ, ಸಿಕ್ಕಿದಲ್ಲಿ ಎಲ್ಲ ಮೂಡುಬಿದಿರೆ ಎಲ್ಲರೂ ಕೂಡ ಒಮ್ಮೆ ಆ ದೇವಸ್ಥಾನವನ್ನು ಸಂದರ್ಶನ ಮಾಡಬೇಕಾದಂಥ ಅಗತ್ಯ ಇದೆ. ಯಾಕೆ ಅಂತ ಹೇಳಿದರೆ, ಮೂಡುಬಿದಿರೆಯ ದಾಖಲಿತ ಇತಿಹಾಸ ಆರಂಭ ಆಗುವುದೇ ಮೂಡುಬಿದಿರೆಯ ಗೌರಿ ದೇವಸ್ಥಾನದಿಂದ. ಆ ಗೌರಿ ದೇವಸ್ಥಾನದ ಅನ್ನು ಅದಕ್ಕೆ ದುರ್ಗಾದೇವಿಯ ದೇವಸ್ಥಾನ ಅಂತ ಕರೆದಿದ್ದಾರೆ. ಸುಮಾರು 10ನೇ ಶತಮಾನದಷ್ಟು ಹಳೆಯದದು. ಅಲ್ಲಿಂದ ನಮ್ಮ ಮೂಡುಬಿದಿರೆ ಇತಿಹಾಸ ಆರಂಭ ಆಗ್ತದೆ, ದಾಖಲಿತ ಇತಿಹಾಸ. ಅದಕ್ಕಿಂತ ಹಿಂದೆ ಇರಬಹುದು, ನಮ್ಮ ಹತ್ರ ದಾಖಲೆ ಇಲ್ಲ. ಆಮೇಲೆ ಮೂಡುಬಿದಿರೆಯಲ್ಲಿ ಜೈನ ಧರ್ಮದ ಇತಿಹಾಸವನ್ನು ಕೂಡ ನಮಗೆ ಪ್ರಥಮವಾಗಿ ಹೇಳುವಂಥ ಶಾಸನ ಇರುವುದು ಅದು ಗೌರಿ ದೇವಸ್ಥಾನದಲ್ಲಿ. ಅಲ್ಲಿ 1215ನೇ ಇಸವಿ, ಸ್ವಲ್ಪ ಇಸವಿ, ನಾನು ಇತಿಹಾಸದ ಅಧ್ಯಾಪಕ, ಸ್ವಲ್ಪ ಸಹಿಸಿಕೊಳ್ಬೇಕಾಗ್ತದೆ ನೀವು. 1215ನೇ ಇಸವಿಯಲ್ಲಿ ಎಲ್ಲ ಸ್ವಲ್ಪ ಲೆಕ್ಕ ಹಾಕಿ, 2024 1215, ಆ 15ನೇ ಇಸವಿಯ ಒಂದು ಶಾಸನ ಸಿಕ್ಕಿದೆ ಅದರಲ್ಲಿ. ಅದರಲ್ಲಿ ಪ್ರಥಮವಾಗಿ ಬಿದಿರೆಯ ಪಾರ್ಶ್ವದೇವರು ಅಂತ ಹೇಳುವಂಥ ಹೆಸರು ಬರ್ತದೆ. ಪಾರ್ಶ್ವದೇವರು ಅಂತ ಹೇಳಿದರೆ ಜೈನರಿಗೆ ಸಂಬಂಧಪಟ್ಟಂಥ ಒಂದು ಹೆಸರದು. ಆದ್ದರಿಂದ ಬಿದಿರೆಯಲ್ಲಿ ಪಾರ್ಶ್ವದೇವರು ಅಂತ ಹೇಳಿ ಬರುವಂಥ ಉಲ್ಲೇಖ 1215ನೇ ಇಸವಿಯದ್ದು. ಅದು ಮೂಡುಬಿದಿರೆಯಲ್ಲಿ ಕಂಡುಬರುವಂತಹ ಜೈನ ಧರ್ಮದ ಪ್ರಥಮ ದಾಖಲೆ. ಈ ಎರಡು ವಿಚಾರಗಳನ್ನು ನಾನಿಲ್ಲಿ ವಿಶೇಷವಾಗಿ ಹೇಳಬೇಕಾಗ್ತದೆ. ಮೂಡುಬಿದಿರೆಯಲ್ಲಿ ತುಂಬ ಶಾಸನಗಳು ಸಿಕ್ಕಿದ್ದಾವೆ. 1205ನೇ ಇಸವಿಯಿಂದ ಆರಂಭ ಮಾಡಿ ಸುಮಾರು 19ನೇ ಶತಮಾನದ ಆರಂಭದ ತನಕದ ಸುಮಾರು 100ರಷ್ಟು ಶಾಸನಗಳು ಇಲ್ಲಿ ಪತ್ತೆಯಾಗಿದ್ದಾವೆ. ಆ ಶಾಸನಗಳು ಕೇವಲ ಇತಿಹಾಸದ ಆಧಾರಗಳಲ್ಲ, ಅವುಗಳು ಒಂದು ರೀತಿಯಲ್ಲಿ ಮೂಡುಬಿದಿರೆಯ ಸಾಹಿತ್ಯ ಪರಂಪರೆಯನ್ನು ಕೂಡ ನೆನಪಿಸುವಂಥ ದಾಖಲೆಗಳು ಅಂತ ಹೇಳುವಂಥ ಮಾತನ್ನು ನಾನಿಲ್ಲಿ ನಿಮ್ಮ ಎದುರು ಸ್ಪಷ್ಟಪಡಿಸಬೇಕಾಗ್ತದೆ. ಹೀಗೆ ಮೂಡುಬಿದಿರೆ ಇತಿಹಾಸವನ್ನು ಅಲ್ಲಿಂದ ನಾವು ಆರಂಭ ಮಾಡಬೇಕಾಗ್ತದೆ. ಅದು ಪ್ರಥಮ ಹೆಜ್ಜೆ, ಅದು ಪ್ರಥಮ ಹೆಜ್ಜೆ ಕೊಣಾಜೆಯಲ್ಲಿ, 2ನೇ ಹೆಜ್ಜೆ ಗೌರಿ ದೇವಸ್ಥಾನದಲ್ಲಿ ಸಿಕ್ಕಿದಂಥ ಶಾಸನಗಳು. ಈಗ ಮೂಡುಬಿದಿರೆಯ ಒಟ್ಟು ಇತಿಹಾಸವನ್ನು ನೀವು ಗಮನಿಸಿದರೆ, ಇದು ಬೇರೆ ಬೇರೆ ಅರಸರ ಆಳ್ವಿಕೆಯಲ್ಲಿದ್ದಂಥ ಒಂದು ಪ್ರದೇಶ. ಇದು ನಮ್ಮ ತುಳುನಾಡನ್ನು ಸುಮಾರು 900 ವರ್ಷಗಳ ಕಾಲ ಒಂದೇ ರಾಜಮನೆತನದವರು ಆಳಿದ್ದಾರೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಾಖಲೆ, ಇದು ಆಳೂಪ ವಂಶ ಅಂತೇಳಿ. ಆ ಆಳೂಪ ವಂಶದ ಆಳ್ವಿಕೆಯಲ್ಲಿ ಮೂಡುಬಿದಿರೆ ಕೂಡ ಇತ್ತು. ನಮ್ಮ ವಿಶೇಷತೆ ಏನು ಅಂತ ಹೇಳಿದರೆ, ಆಳೂಪ ವಂಶದವರು ಸುಮಾರು 14ನೇ ಶತಮಾನದ ಕೊನೆಗಾಗುವಾಗ ಅವರ ಅಧಿಕಾರ ಅದು ಕಳೆದು ಹೋಗ್ತದೆ. ಆ ಕೊನೆಯ ಅವರ ದಾಖಲೆ ಮೂಡುಬಿದಿರೆಯಲ್ಲಿ ಸಿಕ್ಕಿದಂಥದ್ದು, ಆಳೂಪ ಅರಸರ ಪ್ರಥಮ ದಾಖಲೆ ಸಿಕ್ಕಿದ್ದು. ಬೆಳಿಗ್ಗೆ ತಾನೇ ಮೋಹನಾಳ್ವರು ಪ್ರಸ್ತಾಪ ಮಾಡಿದರು, 450ನೇ ಇಸವಿ ಹಲ್ಮಿಡಿ ಶಾಸನ ಅಂತೇಳಿ. ಅದು ಆಳೂಪ ಅರಸರ ಬಗ್ಗೆ ಸಿಗುವ ಪ್ರಥಮ ದಾಖಲೆ. ಆಳೂಪ ಅರಸರ ಬಗ್ಗೆ ಸಿಗುವಂತಹ ಕೊನೆಯ ದಾಖಲೆ ಇರುವಂಥದ್ದು ಮೂಡುಬಿದಿರೆಯ ಪುನಃ ಗೌರಿ ದೇವಸ್ಥಾನದಲ್ಲಿ. ಆದರೆ ದುರಂತ ಏನು ಅಂತ ಹೇಳಿದರೆ ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ, ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು, ದೇವಾಲಯಗಳ ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ನಾಶಕ್ಕೊಳಗಾಗುವಂಥ ವಸ್ತುಗಳು ಯಾವುದು ಅಂತ ಹೇಳಿದರೆ ಅದು ಪ್ರಾಚೀನ ದಾಖಲೆಗಳು. ನನಗೆ ಎಷ್ಟೋ ಕಡೆ ದೇವಸ್ಥಾನ ಜೀರ್ಣೋದ್ಧಾರ ಆಗುವಲ್ಲಿ ಹೋಗಿ ಅವರಿಗೆ ಮನದಟ್ಟು ಮಾಡಿ ಸಾಕಾಯಿತು, ಆ ಶಾಸನಗಳನ್ನು ಇಟ್ಟು ಬಿಡಿ ಮಾರಾಯರೆ ಅಂತೇಳಿ. ಅದೇ ರೀತಿಯಲ್ಲಿ ಮೂಡುಬಿದಿರೆಯಲ್ಲಿ ಆಳುಪರ ಕೊನೆಯ ಶಾಸನ 1397 ಇಸವಿಯದ್ದು, ಅದು ಅಧ್ಯಯನ ಆಗಿದೆ, ಪ್ರಕಟ ಆಗಿದೆ ಪುಸ್ತಕದಲ್ಲಿ. ಆದರೆ ಅಲ್ಲಿ ಹೋಗಿ ನೋಡಿದರೆ ಅದು ಇಲ್ಲ, ಅದು ಕಣ್ಮರೆಯಾಗಿದೆ. ಅಂದರೆ ಒಂದು ಅದ್ಭುತವಾದಂಥ ದಾಖಲೆ. ಇಂಥದ್ದು ಬಹಳ ಕಣ್ಮರೆ ಆಗ್ತದೆ. ನಾನು ಕೆಲವು ದೇವಸ್ಥಾನದ ಹೆಸರುಗಳನ್ನು ಹೇಳಿದರೆ ಆಮೇಲೆ ನನ್ನನ್ನು ಬಂದವರು ತರಾಟೆಗೆ ತಗೊಂಡರು, ಯಾವ ಯಾವ ಪ್ರಾಚೀನ ದೇವಸ್ಥಾನಗಳಲ್ಲಿ ಶಾಸನಗಳನ್ನೆಲ್ಲ ನಾಶ ಮಾಡಿದ್ದಾರೆ ಅಂತೇಳಿ. ಇತ್ತೀಚೆಗೆ ಪ್ರಾಸಂಗಿಕವಾಗಿ ಒಂದು ಮಾತು ಹೇಳಬೇಕು ನಾನು. ಆಳುಪರ ಒಂದು ಶಾಸನ ಅಮ್ಮನವರ ಬಸದಿಯಲ್ಲಿ ಉಂಟು. ಆ ಅಮ್ಮನವರ ಬಸದಿಯನ್ನು ಜೀರ್ಣೋದ್ಧಾರ ಆಯಿತು ಇತ್ತೀಚೆಗೆ, ಆ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಆ ಶಾಸನ ತುಂಡಾಗಿ ಹೋಯಿತು. ಆದರೆ ಒಳ್ಳೆಯ ವಿಚಾರ ಏನು ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟವರಲ್ಲಿ ನಾನು ಮನವಿ ಮಾಡಿಕೊಂಡೆ, ಅದು ಹಿಂದೆ ಎಲ್ಲಿಯೋ ಬಿಸಾಡಿದ್ರು, ಅದನ್ನು ಪುನಃ ತಂದು ಎರಡು ತುಂಡಾಗಿದೆ ಅದನ್ನು ಪುನಃ ಜೋಡಿಸಿ ಪುನಃ ಅದನ್ನು ಅಲ್ಲಿ ಇಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ನನಗೆ ಅವರು ಕೊಟ್ಟಿದ್ದಾರೆ. ಮತ್ತು ಇತ್ತೀಚೆಗೆ ಹೋಗಿ ನೋಡಿದಾಗ ಆ ತುಂಡಾದಂಥ ಶಾಸನವನ್ನು ಪುನಃ ಒಳಗೆ ತಂದು ಇಟ್ಟಿದ್ದಾರೆ. ಬಹುಶಃ ಇಂಥ ಒಂದು ಜಾಗೃತಿ ಎಲ್ಲ ದೇವಾಲಯದನ್ನು ಜೀರ್ಣೋದ್ಧಾರ ಮಾಡುವವರಲ್ಲಿ ಮೂಡಿದರೆ, ಅವರಿಗೆ ಗೊತ್ತಿರುವುದಿಲ್ಲ, ನಾವು ಹೇಳಿದರೂ ಕೆಲವರು ಮಾಡುವುದಿಲ್ಲ, ಇಂಥ ಜಾಗೃತಿ ಎಲ್ಲರಲ್ಲಿ ಮೂಡಿದರೆ ನಮ್ಮ ಅನೇಕ ಇತಿಹಾಸದ ದಾಖಲೆಗಳು ಉಳಿದುಕೊಳ್ಳಬಹುದು ಅಂತ ಹೇಳುವಂಥ ಕಳಕಳಿಯನ್ನು ಕೂಡ ವ್ಯಕ್ತಪಡಿಸಲಿಕ್ಕೆ ನಾನು ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಈ ರೀತಿಯಲ್ಲಿ ಕಬ್ಬಿಣ ಯುಗದ ಕಾಲದಲ್ಲಿ, ಆಮೇಲೆ ಹಿಂದೂ ದೇವಾಲಯಗಳ ರಚನೆಯ ಕಾಲ ಆಳುಪರ ಕಾಲ, ಆಳುಪರ ನಂತರ ಹೊಯ್ಸಳರ ಕಾಲ ಬರ್ತದೆ, ಹೊಯ್ಸಳರ ನಂತರ ವಿಜಯನಗರದ ಆಳ್ವಿಕೆ ಆರಂಭ ಆಗ್ತದೆ. ಸುಮಾರು 1336 ಇಸವಿಯಲ್ಲಿ ಹಂಪಿಯಲ್ಲಿ ವಿಜಯನಗರದ ಆಳ್ವಿಕೆ ಆರಂಭ ಆಗ್ತದೆ. ಅಲ್ಲಿಂದ ನಂತರ ನಮ್ಮ ಇಡೀ ತುಳುನಾಡು ವಿಜಯನಗರದ ಅರಸರ ಆಳ್ವಿಕೆಯಲ್ಲಿ ಬರ್ತದೆ. ಆಗ ಮೂಡುಬಿದಿರೆ ಕೂಡ ಅವರ ಆಳ್ವಿಕೆಯಲ್ಲಿತ್ತು. ಈಗಾಗಲೇ ಮಾನ್ಯ ಅಧ್ಯಕ್ಷರು ಪ್ರಾಸಂಗಿಕವಾಗಿ ಉಲ್ಲೇಖಿಸಿದ ಹಾಗೆ ಸುಮಾರು 14, 15, 16 ಶತಮಾನದ ಅವಧಿಯಲ್ಲಿ ಅದು ಮೂಡುಬಿದಿರೆಯ ಮಟ್ಟಿಗೆ ಒಂದು ಸ್ವರ್ಣ ಯುಗ ಅಂತ ಕರಿಬಹುದು, ಗೋಲ್ಡನ್ ಏಜ್ ಅಂತ ನಾವು ಹೇಳ್ತೇವೆ. ನೋಡಿ, ಇಡೀ ಮೂಡುಬಿದಿರೆ ಇತಿಹಾಸವನ್ನು ನಾವು ನೋಡಿದರೆ ಇದರಲ್ಲಿ ಸುವರ್ಣ ಯುಗ ಯಾವುದು ಅಂತ ನೀವು ಕೇಳಿದರೆ ವಿಜಯನಗರದ ಆಳ್ವಿಕೆಯ ಕಾಲ, 15, 16 ಶತಮಾನದ ಕಾಲ ಅಂತೇಳಿ. ಮೂಡುಬಿದಿರೆಯಲ್ಲಿ ನಾವು ಇವತ್ತು ಏನೆಲ್ಲ ಬಸದಿಗಳನ್ನು ಕಾಣುತ್ತೇವೆ, ಏನೆಲ್ಲ ದೇವಾಲಯಗಳನ್ನು ಕಾಣುತ್ತೇವೆ, ಹೆಚ್ಚಿನ ಇವುಗಳೆಲ್ಲ ಎಲ್ಲ ಬಸದಿಗಳು ಕೂಡ ಅವುಗಳ ವಿಜಯನಗರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಬಸದಿಗಳು. ಇಲ್ಲಿ ಒಂದು ಮಾತನ್ನು ನಾನು ವಿಶೇಷವಾಗಿ ಹೇಳಬೇಕು, ವಿಜಯನಗರ ಕಾಲದಲ್ಲಿ ಮೂಡುಬಿದಿರೆಗೆ ಒಂದು ವಿಶೇಷವಾದಂಥ ಸ್ಥಾನಮಾನ ಇತ್ತು, ಅದೊಂದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ನೀವು ಚೌಟ ಅರಸರು ಅಂತ ಹೇಳುವಂಥ ಮಾತು ಕೇಳಿರಬಹುದು, ಆ ಚೌಟ ಅರಸರ ಆಳ್ವಿಕೆ ಸುತ್ತಲೂ ಇತ್ತು. ಆದರೆ ಮೂಡುಬಿದಿರೆಯ ನಗರ, ಇವತ್ತಿನ ಈ ನಗರ ಅಲ್ಲ, ಆ ಬಸದಿಗಳಿರುವಂಥ ಪ್ರದೇಶ ಅದೊಂದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು, ಸೆಂಟ್ರಲ್ ಪ್ರಾವಿನ್ಸ್ ಅಂತ. ವಿಜಯನಗರದ ನೇರ ಆಳ್ವಿಕೆಯಲ್ಲಿದ್ದಂತಹ ಯಾಕದಿಕಷ್ಟು ಮಹತ್ವವನ್ನು ಕೊಟ್ಟಿದ್ದರು, ಅಲ್ಲಿ ಅಲ್ಲಿ ಜೈನ ಧರ್ಮದ ಬೆಳವಣಿಗೆ ಆಯಿತು, ಅಲ್ಲಿ ಜೈನ ಮಠದ ಸ್ಥಾಪನೆ ಆಯಿತು, ಅನೇಕ ಬಸದಿಗಳ ನಿರ್ಮಾಣ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕದ ಅತ್ಯಂತ ಶ್ರೀಮಂತ ವರ್ತಕರು ಮೂಡುಬಿದಿರೆಯಲ್ಲಿ ವಾಸ ಆಗ್ತಾ ಇದ್ರಂತೆ. ನಮ್ಮ ಹಳೆಯ ದಾಖಲೆಗಳನ್ನು ನೋಡಿದರೆ ಮೂಡುಬಿದಿರೆಯ ವರ್ತಕರು ಆಗಿನ ಕಾಲದವರು, ಈಗಿನ ಕಾಲದವರು ಏನು ಕಡಿಮೆ ಇಲ್ಲ, ಆಗಿನ ಕಾಲದ ವ್ಯಾಪಾರಿಗಳು ಇಡೀ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಶ್ರೀಮಂತರಾಗಿದ್ದರಂತೆ. ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶಗಳ ಜೊತೆ ಕೂಡ ಮೂಡುಬಿದಿರೆಯ ವ್ಯಾಪಾರಿಗಳಿಗೆ ವಿಜಯನಗರದ ಕಾಲದಲ್ಲಿ ವ್ಯಾಪಾರ ಸಂಪರ್ಕ ಇತ್ತು ಅಂತೇಳಿ. ಇದು ಕೇವಲ ನಿಮ್ಮ ಚಪ್ಪಾಳೆಗಾಗಿ ನಾನು ಹೇಳ್ತಾ ಇಲ್ಲ, ನಾನು ಆಧಾರವನ್ನು ಕೊಡಬೇಕಾಗ್ತದೆ. ಸಾವಿರ ಕಂಬದ ಬಸದಿಯಲ್ಲಿ 1430 ಇಸವಿಗೆ ಸೇರಿದ ಶಾಸನ ಅದರಲ್ಲಿ ಬರ್ತದೆ, ಮೂಡುಬಿದಿರೆಯಲ್ಲಿ ಏನೇನು ವಸ್ತುಗಳು ಇಲ್ಲಿ ಮಾರಾಟ ಆಗ್ತಾ ಇತ್ತು ಆಗ ಅಂತೇಳಿ. ಆಗ ಮೂಡುಬಿದಿರೆಯ ಮಾರುಕಟ್ಟೆಗಳಲ್ಲಿ ಚೈನಾ ದೇಶದ ಬಟ್ಟೆ ಮಾರಾಟ ಆಗ್ತಾ ಇತ್ತಂತೆ. ಚೀನಾಂಬರ ವಿಕ್ರಯ ಕ್ರಯಿಕರಿಮ್ ಅಂತೇಳಿ ಬರ್ತದೆ. ಚೈನಾ ದೇಶದ ಬಟ್ಟೆಗಳನ್ನು ಮಾರಾಟ ಮಾಡುತ್ತಾ ಇದ್ದಂಥ ವ್ಯಾಪಾರಿಗಳಿಂದ ಎಲ್ಲ ಕೂಡಿದ್ದ ಮೂಡುಬಿದಿರೆಯ ಮಾರುಕಟ್ಟೆ ಅಂತೇಳಿ. ಈಗಿನ ಮಾರುಕಟ್ಟೆ ಅಂತೇಳಿ ತಪ್ಪು ತಿಳಿಬೇಡಿ, ನಾವು ಆ ಕಾಲದ ಮಾರುಕಟ್ಟೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅಂದರೆ ಯಾವ ರೀತಿಯ ಶ್ರೀಮಂತಿಕೆ ಇಲ್ಲಿ ಇದ್ದಿರಬಹುದು. ನಾವು ಸಾರ್ವಜನಿಕವಾಗಿ ಇದನ್ನು ಹೆಚ್ಚು ಹೇಳುವ ಹಾಗಿಲ್ಲ, ನಿಮಗೆಲ್ಲ ಗೊತ್ತಿರಬಹುದು, ನವರತ್ನಗಳಿಂದ ಮಾಡಲ್ಪಟ್ಟಂತಹ 100+ ವಿಗ್ರಹಗಳು ಇಲ್ಲಿದ್ದಾವೆ. ಒಂದು ಕಾಲದಲ್ಲಿ ಸ್ವಲ್ಪ ನೀವೆಲ್ಲ ಹಳಬರಿಗೆ ಪೇಪರ್ ನೋಡಿ ಗೊತ್ತಿರಬಹುದು, ಅದು ಕಳ್ಳತನ ಆದ್ದು ಪುನಃ ಸಿಕ್ಕಿದಂಥದ್ದು ಇಂಥ ಎಲ್ಲ ಘಟನೆಗಳು ಇಷ್ಟು. ಇಡೀ ನಾವು ಯಾವಾಗಲೂ ಯಾವುದೋ ಒಂದು ದೇವಸ್ಥಾನದ ಶ್ರೀಮಂತಿಕೆಯನ್ನು ಹೇಳ್ತೇವೆ, ಆದರೆ ಮೂಡುಬಿದಿರೆಯಲ್ಲಿದ್ದಂತಹ ನವರತ್ನಗಳಿಂದ ಮಾಡಿದಂತಹ ನೂರಾರು ವಿಗ್ರಹಗಳು ಚಿಕ್ಕ ಚಿಕ್ಕವು, ಅವುಗಳ ಒಂದೊಂದು ವಿಗ್ರಹದ ಬೆಲೆ ಆರ್ಥಿಕ ದೃಷ್ಟಿಯಿಂದ ನೋಡಿದರೆ ಅದು ಎಷ್ಟು ಕೋಟಿ ಬರ್ತದೋ ನಮಗೆ ಗೊತ್ತಿಲ್ಲ. ಆದರೆ ಅದನ್ನು ಸಾರ್ವಜನಿಕವಾಗಿ ನಾವು ಹೆಚ್ಚು ಹೇಳಿದರೆ ಸ್ವಲ್ಪ ಕಷ್ಟ ಉಂಟು. ಒಂದು ಲಘುವಾಗಿ ಒಂದು ಮಾತು ಹೇಳಬೇಕು, ನಾನು ನನ್ನ ಕ್ಲಾಸ್ ಮಾಡುವಾಗ ಇದರ ಬಗ್ಗೆ ಹೇಳಿದ್ದೆ, ಇಲ್ಲಿ ಎಷ್ಟು ಶ್ರೀಮಂತವಾದಂತಹ ಇದೆಲ್ಲ ಮೂಡುಬಿದಿರೆಯಲ್ಲಿ ವಿಗ್ರಹಗಳಿದ್ದಾವೆ ಅಂತೇಳಿ. ಅದಾಗಿ ಒಂದು ವಾರದಲ್ಲಿ ಆ ವಿಗ್ರಹಗಳದೆಲ್ಲ ಕಳವಾಯಿತು. ನನಗೆ ಸ್ವಲ್ಪ ಗಾಬರಿ ಆಯಿತು, ನಾನು ಕ್ಲಾಸ್ನಲ್ಲಿ ಹೇಳಿದ್ದರಿಂದ ಇದಕ್ಕೇನಾದ್ರೂ ಸಂಬಂಧ ಉಂಟೋ ಅಂತ. ನಮ್ಮ ವಿದ್ಯಾರ್ಥಿಗಳು ಆ ರೀತಿ ಮಾಡುವವರಲ್ಲ, ಆದರೂ ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದೇನೆ. ಕರ್ನಾಟಕದ ಯಾವುದೇ ಪ್ರದೇಶದಲ್ಲಿ ಇಲ್ಲದಂತಹ ಅತ್ಯಂತ ಶ್ರೀಮಂತವಾದಂತಹ ಸಂಸ್ಕೃತಿಯ ಜೊತೆಗೆ ಅತ್ಯಂತ ಶ್ರೀಮಂತವಾದಂಥ ಆರ್ಥಿಕ ದೃಷ್ಟಿಯಿಂದ ಕೂಡ ಹಿಂದಿನ ಕಾಲದ ವಿಗ್ರಹಗಳಲ್ಲಿ ಇರುವಂತಹದ್ದು ಮೂಡುಬಿದಿರೆಯಲ್ಲಿ. ಇಂತಹ ಒಂದು ಅಭೂತಪೂರ್ವವಾದಂಥ ಒಂದು ಶ್ರೀಮಂತಿಕೆಯನ್ನು ಹೊಂದಿದ್ದಂಥ ನಗರ ಇದು. ಈ ನಗರದ ಇಡೀ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದವರು ಆಗಿನ ಕಾಲದ ಚಾರುಕೀರ್ತಿ ಭಟ್ಟಾರಕರು, ಅದು ಆಗಲೇ ಆ ಪರಂಪರೆ ಉಂಟು. ಅವರ ಮಾರ್ಗದರ್ಶನದಲ್ಲಿ ಈ ಮೂಡುಬಿದಿರೆಯ ಮಾರುಕಟ್ಟೆಯಲ್ಲಿದ್ದಂಥ ವ್ಯಾಪಾರಿಗಳು ಇಲ್ಲಿ ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದರು ಅಂತೇಳಿ. ಮೂಡುಬಿದಿರೆಯ ಇನ್ನೊಂದು ವಿಶೇಷತೆಯನ್ನು ನಾನು ಹೇಳಬೇಕು, ಅದೇನು ಅಂತ ಹೇಳಿದರೆ ಮೂಡುಬಿದಿರೆಯಲ್ಲಿ ಕಂಡುಬರುವಂಥ 18 ಬಸದಿಗಳು. ಈ 18 ಬಸದಿಗಳ ಒಂದೊಂದು ಬಸದಿ ಬಗ್ಗೆ ಒಂದೊಂದು ಗಂಟೆ ಮಾತಾಡಬಹುದು, ಆದರೆ ನಮಗೆ ಅವಕಾಶ ಇಲ್ಲ. ಆ 18 ಬಸದಿಗಳು ಕೂಡ ಯಾವುದು ಕೂಡ ರಾಜರಿಂದ ನಿರ್ಮಾಣ ಆದ್ದಲ್ಲ. ನೀವು ಕಾರ್ಕಳಕ್ಕೆ ಹೋಗಿ, ವೇಣೂರಿಗೆ ಹೋಗಿ, ಯಾವುದೇ ಶ್ರವಣ ಬೆಳಗೊಳಕ್ಕೆ ಹೋಗಿ, ಇಲ್ಲಿ ಹೋಗಿ, ಅಲ್ಲಿರುವಂಥ ಹೆಚ್ಚಿನ ಜೈನ ಸ್ಮಾರಕಗಳನ್ನು ಕೂಡ ರಚನೆ ಮಾಡಿದವರು ಅರಸರು. ಆದರೆ ಮೂಡುಬಿದಿರೆಯಲ್ಲಿ 18 ಬಸದಿಗಳು, ಸಾವಿರ ಕಂಬದ ಬಸದಿಯಂಥ ಅದ್ಭುತವಾದಂಥ ಒಂದು ಸ್ಮಾರಕ, ಇವುಗಳನ್ನೆಲ್ಲ ಯಾರು ರಚನೆ ಮಾಡಿದರು? ಯಾವುದೇ ಅರಸರು ರಚನೆ ಮಾಡಿದ್ದಲ್ಲ, ಮೂಡುಬಿದಿರೆಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲಿಯ ವ್ಯಾಪಾರಿಗಳು, ಇಲ್ಲಿಯ ಜನರು ಮತ್ತು ಈ ಸುತ್ತಮುತ್ತಲ ಪ್ರದೇಶವನ್ನು ಆಳ್ತಾ ಇದ್ದಂಥ ಚೌಟರು, ಇವರೆಲ್ಲ ಒಟ್ಟು ಸೇರಿಕೊಂಡು, ಅವರು ಸ್ವಲ್ಪ ಬಹಳ ಏನು ಅವರ ಪಾತ್ರ ಇಲ್ಲ ಅಲ್ಲಿ, ಯಾಕೆಂದರೆ ಮೂಡುಬಿದಿರೆ ಅವರ ಕೈಯಲ್ಲಿ ಇರಲಿಲ್ಲ. ಈ ರೀತಿಯಲ್ಲಿ ಮೂಡುಬಿದಿರೆಯ ಬಸದಿ ರಚನೆ ಆಯಿತು ಅಂತೇಳಿ ಇದನ್ನು ನಾವು ಗಮನಿಸಬೇಕು. ಯಾವುದೇ ರಾಜಾಶ್ರಯವಿಲ್ಲದೆ 18 ಬಸದಿಗಳು, ಇಡೀ ಕರಾವಳಿ ಕರ್ನಾಟಕದ ಅತ್ಯಂತ ದೊಡ್ಡ ಸ್ಮಾರಕ ಮಾನ್ಯುಮೆಂಟ್ ಅದು ಯಾವುದು ಅಂತ ಕೇಳಿದರೆ ಅದು ಮೂಡುಬಿದಿರೆಯ ಸಾವಿರ ಕಂಬದ ಬಸದಿ. 1430 ಇಸವಿಯಲ್ಲಿ ಇದು ರಚನೆಯಾಗಿದೆ. ಅಲ್ಲಿ ಸಿಕ್ಕಿದಂಥ ಒಂದು ಶಾಸನದಲ್ಲಿ ಬರ್ತದೆ, 29 ಜನವರಿ 1430 ಸೇರಿದಂಥ ಶಾಸನ, ಅದರಲ್ಲಿ ಆ ಬಸದಿಯನ್ನು ಕಟ್ಟಿದಂತಹ ಮಾಹಿತಿ ಸಿಗ್ತದೆ. ಅದರ ಪ್ರಕಾರ ಊರಿನ ಜನರೇ, ಶ್ರೀಮಂತರೇ, ವರ್ತಕರು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಪರಿಸರದ ಗಣ್ಯರನ್ನು ಸೇರಿಸಿಕೊಂಡು ಅಂಥ ಬಸದಿಯನ್ನು ನಿರ್ಮಾಣ ಮಾಡಿದರು ಅಂತೇಳಿ. ಇಲ್ಲಿ 18 ಬಸದಿಗಳಿದ್ದಾವೆ. ನೀವು ಆಲೋಚನೆ ಮಾಡಿ, ಈ ಬಸದಿಗಳ ಪೈಕಿಯಲ್ಲಿ 7 ಬಸದಿಗಳಿಗೆ ವ್ಯಕ್ತಿಗಳ ಹೆಸರುಂಟು. ವಿಕ್ರಮಶೆಟ್ಟಿ ಬಸದಿ, ಚೋಳಶೆಟ್ಟಿ ಬಸದಿ, ಮಾದಿಶೆಟ್ಟಿ ಬಸದಿ, ಹೀಗೆಲ್ಲ ಶೆಟ್ರ ಬಸದಿ, ಇದೆಲ್ಲ ಏನು, ಅದನ್ನು ಕಟ್ಟಿಸಿದಂಥ ವ್ಯಕ್ತಿಗಳ ಹೆಸರು. ನನಗೆ ಎಷ್ಟೋ ಸಲ ಆಶ್ಚರ್ಯ ಆಗುವುದು ಅಂತ ಎಷ್ಟೋ ಜನ ಕೇಳಿದ್ದುಂಟು, ಮೂಡುಬಿದಿರೆಯಲ್ಲಿ 18 ಬಸದಿ ಯಾಕೆ ಅಂತೇಳಿ. ಅದಕ್ಕೆ ಹೇಳಬಹುದು, ಕಟ್ಟಿಸಿದವರ ಹತ್ರ ಕೇಳಿ ಅಂತ. ಅದು ಇತಿಹಾಸದವರು ಕೊಡುವ ಉತ್ತರ ಆಗುವುದಿಲ್ಲ. ಆದರೆ ನನ್ನ ದೃಷ್ಟಿಯಿಂದ ಯಾಕೆ ಅಂತ ಹೇಳಿದರೆ, ಆ ಶ್ರೀಮಂತ ವ್ಯಾಪಾರಿಗಳಲ್ಲಿ ಒಂದು ರೀತಿಯ ಸ್ಪರ್ಧೆ ಇತ್ತು. ಒಬ್ಬನೊಂದು ಬಸದಿ ಕಟ್ಟುವುದು, ನಾನು ಯಾಕೆ ಕಡಿಮೆ ಅಂತ ಹೇಳಿಕೊಂಡೆ, ಇನ್ನೊಬ್ಬ ಇನ್ನೊಂದು ಬಸದಿ ಕಟ್ಟುವುದು. ಹೀಗೆ 18 ಬಸದಿಗಳು ನಿರ್ಮಾಣ ಆಯಿತು. ಅಲ್ಲಿ ಜೈನ ಟೆಂಪಲ್ ಸ್ಟ್ರೀಟ್ ಅಂತ ಉಂಟು, ಜೈನ ಬಸದಿಗಳ ಮಾರ್ಗ ಅಂತೇಳಿ. ಆ ಒಂದು ಮಾರ್ಗದಲ್ಲಿ ನೀವೊಂದು 300 ಮೀಟರ್ ಹೋದರೆ 10 ಬಸದಿಗಳಿದ್ದಾವೆ. ವಿದ್ಯಾರ್ಥಿಗಳು ಸ್ವಲ್ಪ ಪುರುಸೊತ್ತಿದ್ದಾಗ, ಯಾವಾಗಲೂ ಪುರುಸೊತ್ತೆ ಇದ್ದಾಗ ನೀವು ಹೋಗಿ ಅದನ್ನು ಸ್ವಲ್ಪ ನೋಡಬೇಕು. ಒಂದು ಬದಿಯಲ್ಲಿ 6 ಬಸದಿಗಳು, ಇನ್ನೊಂದು ಬದಿಯಲ್ಲಿ 4 ಬಸದಿಗಳು. ಒಂದು 300-400 ಮೀಟರ್ ಉದ್ದದ ಒಂದು ಪ್ರದೇಶದಲ್ಲಿ 10 ಬಸದಿಗಳು ನಿರ್ಮಾಣ ಆದ್ದು. ಇದು ಸ್ಪರ್ಧೆ. ನಾನು ಯಾವಾಗಲೂ ಹೇಳುವುದುಂಟು, ಸಮಾಜದಲ್ಲಿ ಇಂಥ ಸ್ಪರ್ಧೆಗಳು ಬೇಕಾಗುವುದು. ಒಬ್ಬನನ್ನು ತಳ್ಳಿ ಮೇರೊಬ್ಬರ ಮೇಲೆ ಬರುವುದಲ್ಲ. ಈ ವ್ಯಾಪಾರಿಗಳ ಸ್ಪರ್ಧೆಯಿಂದಾಗಿ ಏನಾಯಿತು, ಬಸದಿಗಳ ನಿರ್ಮಾಣ ಆಯಿತು, ಅದ್ಭುತವಾದಂಥ ವಾಸ್ತುಶಿಲ್ಪದ ಬೆಳವಣಿಗೆ ಆಯಿತು. ಅಂದರೆ ಇದು ಒಂದು ರೀತಿಯ ಮೂಡುಬಿದಿರೆಯ ಜೈನ ವ್ಯಕ್ತಿಗಳ ಒಂದು ರೀತಿಯ ಸ್ಪರ್ಧಾತ್ಮಕ ಆರೋಗ್ಯಕರ ಸ್ಪರ್ಧಾತ್ಮಕ ಒಂದು ಮನೋಭಾವಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಮಗೆ ಸಿಕ್ಕಲಿಕ್ಕಿಲ್ಲ. ನೋಡಿ, 1430 ಸಾವಿರ ಕಂಬದ ಬಸದಿ ನಿರ್ಮಾಣ ಆಯಿತು. ಅಷ್ಟಾಗುವಾಗ ಕಾರ್ಕಳದಲ್ಲಿ ಭೈರರಸರು ಆಳ್ತಾ ಇದ್ರು. ಮೂಡಬಿದ್ರೆಗೆ ಮತ್ತು ಭೈರರಸರಿಗೆ ಸ್ವಲ್ಪ ಸರಿಯಾದ ಸಂಬಂಧ ಇರಲಿಲ್ಲ, ಮನಸ್ತಾಪ. ಅವರಿಗೆ ಗೊತ್ತಾಯಿತು ಮೂಡುಬಿದ್ರೆಯಲ್ಲಿ ಇಡೀ ಜನ ಮೆಚ್ಚುವಂಥ ಸಾವಿರ ಕಂಬದ ಬಸದಿ ನಿರ್ಮಾಣ ಆಗ್ತಾ ಉಂಟು ಅಂತ, ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಅಂತ. ಆಗ ಅಲ್ಲಿ ಭೈರರಸರಿಗೆ ತಲೆಬಿಸಿ ಆಯ್ತಂತೆ, ಈ ಮೂಡುಬಿದ್ರೆಯನ್ನು ಮೀರಿಸುವಂಥ ಒಂದು ಏನಾದರೂ ನಾವು ಮಾಡಬೇಕು ಅಂತೇಳಿ ಅದಕ್ಕೆ ಅವರು ಗೊಮ್ಮಟೇಶ್ವರನ ನಿರ್ಮಾಣ ಮಾಡಿದರು ಅಂತ. ಇದು ಸ್ವಲ್ಪ ಇಮ್ಯಾಜಿನೇಷನ್ ಅಂತ ಅನ್ನಿಸಬಹುದು, ಆದರೆ ಇದಕ್ಕೊಂದು ಇಂಡೈರೆಕ್ಟಾಗಿ ಸ್ವಲ್ಪ ಸಂಬಂಧ ಕೂಡ ಉಂಟು. 1430 ಸಾವಿರ ಕಂಬದ ಬಸದಿ ನಿರ್ಮಾಣ ಆಯಿತು. 1432 ಕಾರ್ಕಳದಲ್ಲಿ ಗೋಮಟೇಶ್ವರನ ವಿಗ್ರಹದ ರಚನೆ ಆಯಿತು. ಅಂದರೆ ಒಂದು ರೀತಿಯ ಸ್ಪರ್ಧೆ, ಒಂದು ರೀತಿಯ ಇದು ವೈರ ಅಲ್ಲ, ಆ ಸ್ಪರ್ಧೆಯಲ್ಲಿ ಯುದ್ಧ ಅಲ್ಲ, ಇವರಿಗಿಂತ ದೊಡ್ಡದನ್ನು ನಾನು ಮಾಡಬೇಕು ಅಂತ. ಬಹುಶಃ ವಿದ್ಯಾರ್ಥಿಗಳಿಗೆ ಕೂಡ ಅಧ್ಯಾಪಕರು ಹೇಳುವಂಥದ್ದು ಅದುವೇ. ಈಗ ಸ್ಪರ್ಧಾತ್ಮಕ ಯುಗ, ಅತ್ಯಂತ ಹೆಚ್ಚು ನಾವು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು. ಇಂಥ ಪ್ರಯತ್ನಗಳಿಂದಾಗಿ ಮೂಡುಬಿದ್ರೆಯಲ್ಲಿ 18 ಬಸದಿಗಳ ನಿರ್ಮಾಣ ಆಯಿತು, 18 ಕೆರೆಗಳ ನಿರ್ಮಾಣ ಆಯಿತು, 18 ದೇವಸ್ಥಾನಗಳು. ಇದು ಯಾಕೆ ಅಂತೇಳಿ, 18 ದೇವಸ್ಥಾನ ಬೇಕೋ ಅಂತೇಳಿ, ಇದಕ್ಕೆ ನಮಗೆ ಉತ್ತರ ಕಂಡುಕೊಳ್ಳಿಕ್ಕಾಗುವುದಿಲ್ಲ. ಒಟ್ಟು ಇಲ್ಲಿದ್ದಂತಹ, ನೋಡಿ, ಜೈನರು ಅಷ್ಟೆಲ್ಲ ಮಾಡುವಾಗ ಹಿಂದೂಗಳು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗ್ತದ? ನಾವು ಕೂಡ ಹಾಗಾದರೆ ದೇವಸ್ಥಾನ ಮಾಡುವ. ಎಲ್ಲ ಒಂದು ರೀತಿಯಲ್ಲಿ ಆರೋಗ್ಯಕರವಾದಂಥ ಬೆಳವಣಿಗೆಗಳು. ಇದರಿಂದಾಗಿ ಮೂಡುಬಿದ್ರೆ ಅಂತ ಹೇಳುವಂಥದ್ದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಅತ್ಯಂತ ಮಹತ್ವದ ಕರ್ನಾಟಕದಲ್ಲಿ ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ. ಈ ರೀತಿಯಲ್ಲಿ ಮೂಡುಬಿದ್ರೆಯ ಒಟ್ಟು ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಗಮನಿಸಿದರೆ 2500 ವರ್ಷಗಳ ಹಿಂದಿನ ಮನುಷ್ಯನ ಒಂದು ಅಸ್ತಿತ್ವದ ಆರಂಭ, 12ನೇ ಶತಮಾನದಿಂದ ಜೈನ ಧರ್ಮದ ಪ್ರಾದುರ್ಭಾವ, ಹಿಂದೂ ಧರ್ಮದ ದೇವಾಲಯಗಳ ನಿರ್ಮಾಣ, ಆಳುಪ, ಹೊಯ್ಸಳ, ವಿಜಯನಗರ. ವಿಜಯನಗರ ಪತನಾದ ನಂತರ ಕೆಳದಿ ಅರಸರ ಆಳ್ವಿಕೆ ಬಂತು. ಆ ಕೆಳದಿಯ ವೆಂಕಟಪ್ಪ ನಾಯಕ ಅಂತ ಹೇಳುವವ ಅಲ್ಲಿ ಕೋಟೆ ಬಾಗಿಲು ಅಂತ ಅಲ್ಲಿ ಒಂದು ದೊಡ್ಡ ಕೋಟೆಯನ್ನು ಕಟ್ಟಿದ. ಅದು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಈಗ ಆ ಕೋಟೆಯನ್ನು ನೋಡುವಾಗ ನಮಗೆ ಸ್ವಲ್ಪ ಬೇಸರ ಆಗ್ತದೆ, ಯಾಕೆಂದರೆ ಆ ಕೋಟೆ ಇಲ್ಲದೇ ಆಗಿಬಿಟ್ಟಿದೆ. ಅದು ನಾಶ ಆಗುವಂಥ, ಸಂಪೂರ್ಣ ನೆಲಕಚ್ಚುವಂಥ ಪರಿಸ್ಥಿತಿ ಬಂದಿದೆ. ಅಲ್ಲಿ ವೆಂಕಟಪ್ಪ ನಾಯಕ 1608 ಆ ಕೋಟೆಯನ್ನು ಕಟ್ಟಿಸಿದ್ದಾನೆ. ಅದ್ಭುತವಾದಂಥ ಕೋಟೆ. ಇವತ್ತು ಕೋಟೆ ಬಾಗಿಲು ಮಾತ್ರ ಉಂಟು, ಕೋಟೆ ಇಲ್ಲ, ಆದ್ದರಿಂದ ಕೋಟೆ ಬಾಗಿಲು ಅಂತ ಅಷ್ಟೇ. ಆ ಒಂದು ಪರಿಸ್ಥಿತಿಗೆ ನಾವು ನಮ್ಮ ಇತಿಹಾಸವನ್ನು ತಂದಿದ್ದೇವೆ. ಈ ಒಟ್ಟು ಇದನ್ನು ಮುಂದುವರಿಸಿಕೊಂಡು ಹೋಗಬಹುದು ತುಂಬ, ಆದರೆ ಸಂಸ್ಕೃತಿಯ ಬಗ್ಗೆ ಇನ್ನೊಬ್ಬರ ಉಪನ್ಯಾಸ ಇರುವುದರಿಂದ, ಸಾಹಿತ್ಯ ಬಗ್ಗೆ ಇನ್ನೊಬ್ಬರ ಉಪನ್ಯಾಸ ಇರುವುದರಿಂದ ಆ ಕ್ಷೇತ್ರಗಳನ್ನು ನಾನು ಮುಟ್ಲಿಕ್ಕೆ ಹೋಗುವುದಿಲ್ಲ. ಯಾವಾಗಲೂ ಮೊದಲು ಮಾತಾಡುವವನಿಗೆ ಸ್ವಲ್ಪ ಸ್ವಾತಂತ್ರ್ಯ ಜಾಸ್ತಿ. ನಾನು ಇನ್ನು ಮಾತಾಡುವ ಪ್ರಭಾತ್ರವ್ರ ಹತ್ರ ನಿನ್ನೆ ಮೊನ್ನೆ ಎಲ್ಲ ಡಿಸ್ಕಸ್ ಮಾಡಿದ್ದೇನೆ, ನೀವೇನು ಮಾತಾಡು, ನಾನು ಯಾಕೆಂದರೆ ನಾನು ಎಲ್ಲ ಮಾತಾಡಿ ಮುಗಿಸಿದ್ರೆ ಆಮೇಲೆ ಅವರೆಂಥದ್ದು ಮಾತಾಡೋದು. ಆದ್ದರಿಂದ ಅವರ ಒಂದು ಉಪನ್ಯಾಸದ ಕ್ಷೇತ್ರಕ್ಕೆ ಅತಿಕ್ರಮಣ ಆಗಬಾರದು ಅಂತ ಹೇಳುವಂಥ ದೃಷ್ಟಿಯಿಂದ ಕೇವಲ ಮೂಡುಬಿದ್ರೆಯ ಇತಿಹಾಸದ ಪ್ರಮುಖ ಎಲ್ಲ ಅಲ್ಲ, ಹೆಜ್ಜೆ ಗುರುತುಗಳನ್ನಷ್ಟೇ ನಾನು ನಿಮ್ಮ ಮುಂದೆ. ನೋಡಿ, ಹನುಮಂತ ದೇವಸ್ಥಾನ ಅಂತೇಳಿ ಅದ್ಭುತವಾದ್ದು, ಅದು ವಿಜಯನಗರ ಕಾಲದ್ದು. ಚೌಟ ಅರಸ ವಿಜಯನಗರಕ್ಕೆ ಹೋದಾಗ ಕೃಷ್ಣದೇವರಾಯನ ಕಾಲದಲ್ಲಿ ಅಲ್ಲಿಂದ ಬೋವಿಗಳು ಅದನ್ನು ಹೊತ್ತುಕೊಂಡು ಬಂದರು ಇಲ್ಲಿಗೆ ಅಂತೇಳಿ. ಹೀಗೆಲ್ಲ ಅನೇಕ ಕಥೆಗಳಿದ್ದಾವೆ, ಅನೇಕ ಇತಿಹಾಸದ ಆಕರಗಳಿಂದ ನಮಗೆ ಸ್ಪಷ್ಟ ಮಾಡುವಂಥ ಮಾಹಿತಿಗಳಿದ್ದಾವೆ. ಇದನ್ನೆಲ್ಲ ಒಟ್ಟು ಸೇರಿಸಿ, ಯಾಕೆಂದರೆ ನನಗೆ ಸಂಪೂರ್ಣ ಇತಿಹಾಸವನ್ನು ಹೇಳುವುದು ನನ್ನ ಉದ್ದೇಶ ಅಲ್ಲ, ಇತಿಹಾಸದ ಬಗ್ಗೆ ನಿಮ್ಮಲ್ಲಿ ಕುತೂಹಲವನ್ನು ಮೂಡಿಸುವಂಥದ್ದು, ಇತಿಹಾಸದ ಬಗ್ಗೆ ನಿಮ್ಮಲ್ಲಿ ಆಸಕ್ತಿಯನ್ನು ಮೂಡಿಸುವಂಥದ್ದು. ನನ್ನ ಈ ಉಪನ್ಯಾಸವನ್ನು ಕೇಳಿ ಸೇರಿದವರಲ್ಲಿ ಕೆಲವರಾದರೂ ಮೂಡುಬಿದ್ರೆ ಇತಿಹಾಸದ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿದರೆ, ಮತ್ತು ವಿದ್ಯಾರ್ಥಿಗಳ ಪೈಕಿಯಲ್ಲಿ ಕೆಲವರಾದರೂ ಮೂಡುಬಿದ್ರೆ ಇತಿಹಾಸವನ್ನು ಬಹಳ ವಿಶಾಲ ಅರ್ಥದಲ್ಲಿ ತಿಳಿಲಿಕ್ಕೆ ಪ್ರಯತ್ನ ಮಾಡಿದರೆ, ನಾನಿವತ್ತು ಬಂದು ಮಾತಾಡಿದಂತಹ ಈ ಮಾತುಗಳು ಸಾರ್ಥಕ ಅಂತ ಹೇಳುವಂಥ ಭಾವನೆಯೊಂದಿಗೆ, ಆರಂಭದಲ್ಲಿ ಹೇಳಿದ ಹಾಗೆ ನಾನು ಹೇಳಿದ್ದು ಕಡಿಮೆ, ಹೇಳದಿದ್ದದ್ದು ಹೆಚ್ಚುಂಟು, ನನ್ನ ಉಪನ್ಯಾಸವನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು.
3: ಇಷ್ಟರವರೆಗೆ ಡಾಕ್ಟರ್ ಪುಂಡಿಕಾಯ ಗಣಪಯ್ಯ ಭಟ್ ಅವರ ಮಾತುಗಳನ್ನು ಕೇಳಿದ್ರಿ. ಇದು ಈ ಹೊತ್ತಿನ ಪ್ರಸಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಾಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
5: ನಿ
2: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಶಿವಪಂಚಾಕ್ಷರಿ ಮಹಿಮೆ. ಭಾಗವತರು ಪದ್ಯಾಣ ಗಣಪತಿ ಭಟ್, ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಅಡೂರು ಗಣೇಶ್ ರಾವ್, ಮದ್ದಳೆ ಪಿಟಿ ಜಯರಾಮ್ ಭಟ್, ಪಾತ್ರ ಪರಿಚಯ ಶ್ವೇತಕುಮಾರ, ಪುತ್ತೂರು ಶ್ರೀಧರ ಭಂಡಾರಿ, ದುರ್ಜಯ ಪೆರುವಾಯಿ ನಾರಾಯಣ ಶೆಟ್ಟಿ, ಯಮ ಜನಾರ್ದನ ಗುಡಿಗಾರ, ಚಿತ್ರಗುಪ್ತ ಮಿಜಾರು ತಿಮ್ಮಪ್ಪ, ಪ್ರೇತ ದಿವಾಕರ ಮಣಿಯಾಣಿ ಬೆಳ್ಳಾರೆ, ರಂಬೆ ಅಂಬಾಪ್ರಸಾದ್ ಪಾತಾಳ, ಈಶ್ವರ ವೇಣೂರು ಸದಾಶಿವ ಆಚಾರ್ಯ. ಈಗ ಶಿವಪಂಚಾಕ್ಷರಿ ಮಹಿಮೆ, ಈ ಯಕ್ಷಗಾನದ ಕೊನೆಯ ಕಂತು.
1: ನಾನು
2: ನೀನು
1: ಯಮಧರ್ಮರಾಯ ಅವನಿಂದ ವರ ಪಡೆದುಕೊಂಡು ಬಂದಿದ್ದೇನೆ.
2: ಏನೆಂಬುದಾಗಿ ವರ?
1: ಒಂದು ರಾತ್ರಿ ರಂಬೆ ಸುಖ ಕೇಳ್ತೇನೆ ಅಂತ. ಹಾಗೆ ಅವ ಕಳಿಸಿದ್ದು ಒಂದು

0: ದೇವ್ರೆ, ನಿನಗೊಂದ ಬುದ್ಧಿಯೇ? ನೀನು ಶ್ವೇತಪುರದ ಅರಸನಾಗಿ ಇದ್ದುಕೊಂಡು ಇಂದು ಹುಚ್ಚರಂತೆ ವ್ಯವಹಾರ ಮಾಡ್ತಾ ಇದ್ದೆ. ಹೌದು, ನಿನಗ ಅಲ್ಲದೆ ಹುಚ್ಚಲ್ಲದೆ ಮತ್ತೇನು? ಭೂಲೋಕದಲ್ಲಿ ಒಂದು ಮದುವೆ ಆಗಿದೆ, ಸಾಲದಕ್ಕೆ ಮತ್ತೊಬ್ಳು ಹೆಣ್ಣನ್ನು ನೀನು ಬಯಸಿ ಹೋದವ. ಈಗ ಇಲ್ಲಿ ಯಮಧರ್ಮರಲ್ಲಿ ಕೇಳಿದ್ದು ರಂಭೆಯ ಸುಖ, ನಿನಗೆ ಹೆಣ್ಣು ಹುಚ್ಚು.
1: ಅದೇ ಕಾರಣ.
0: ಏನು ಕಾರಣ?

0: ಬಿಡ್ತಾವೆ.
1: ಪ್ರೇತ
0: ಹೌದು ನೀನು.
1: ಪ್ರೇತ ಅಂತ ನೀನಷ್ಟು ಇದು ಮಾಡಬೇಡ.
0: ಯಾಕೆ?
1: ನಾನು ಯಾರು?
0: ಯಾರು? ಯಾರು ನೀನು ಅಷ್ಟು ದೊಡ್ಡ?
1: ನಾನು ಒಂದೂರಿನ ಅರಸ.
0: ತಿಳಿಯಬಲ್ಲೆ ನಾನು.
1: ರುದ್ರ ಮುಮ್ಮಿ ಗೊತ್ತಾ?
0: ಹೌದು.
1: ಅಲ್ಲಿ ಅರಸ ಶ್ವೇತ ಕುಮಾರ ನಾನು. ನಾನು ಸಾಯಿ ಹೊತ್ತಿಗೆ ಶಿವೆ ಶಿವೆ ಅಂದಿನಂತೆ. ಅದಕ್ಕೆ ಬೇಕಾಗಿ ನನಗೆ ಬ್ರಹ್ಮನು ಕೊತ್ತ ವರ.
0: ಓಹೋ, ಯಮ ಒಂದು ಮಾತು ಹೇಳಿಬಿಟ್ಟ, ಅದಕ್ಕಾಗಿ ಇಲ್ಲಿ ಬಂದಿಯಲ್ಲ.
1: ನೀನು ಬರ ಇದ್ರೆ ಯಮ ಕೋಪ ಮಾಡ್ತಾನೆ.
0: ಈಗ ಯಮ ಹೇಳಿ ಬಂದದ್ದಲ್ವಾ, ಸ್ವಲ್ಪ ಯೋಚನೆ ಮಾಡುವುದಕ್ಕುಂಟು ನಾನು.

0: ಯಮಧರ್ಮರಾಯ ಕಳುಹಿಸಿಕೊಟ್ಟು ಬಂದವನು ಎಂದಾದ ಮೇಲೆ ಈಗ ನಾನು ಸುಖ ಕೊಡಲೇಬೇಕು. ಹಾಗೆಂತ ಈ ಎಲುಬಿನ ಹಂದರಕ್ಕೆ ಸುಖ ಏನನ್ನು ಕೊಡುವುದು? ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಉಂಟು. ನಾನು ಯೋಚನೆ ಮಾಡಬೇಕಾದಿಷ್ಟು ಮುಂದೆ ಲೋಕಕ್ಕೆ ಒಳ್ಳೇದಾಗಬೇಕು, ಅದಕ್ಕೋಸ್ಕರವಾಗಿ ನಾನು ಈಗ ಸುಖ ಕೊಡುವಂತ ಒಂದು ನಾಟಕವನ್ನು ಆಡಬೇಕು. ಏನು ಮಾಡ್ಲಿ? ಹೌದಲ್ಲ, ಹಾಗಿದ್ರೆ ಓ ಇಲ್ಲಿ ಕುಳಿತುಕೊಳ್ಬೇಕು. ನೀನು
1: ನಾನು ಕುಳಿತುಕೊಂಡು ನೀನು ಅಲ್ಲಿ ಕುಳಿತುಕೊಳ್ತೀನಿ.
0: ನಾನು ಅಲ್ಲೇ ಪಕ್ಕದಲ್ಲಿ ಕುಳಿತುಕೊಳ್ತೇನೆ.
1: ಆದ್ರೆ ನೀನು ಮೊದಲು ಕೂತುಕೊ.
0: ಹೇಗೆ ಗೊತ್ತೇ?
1: ಹೇಗೆ?
0: ಪದ್ಮಾಸನ ಬಲಿಗೆ ಕುಳಿತುಕೊಳ್ಬೇಕು.
1: ಪದ್ಮಕ್ಕ ಅಲ್ಲಿ
0: ಪದ್ಮಕ್ಕ ಅಲ್ಲ,
1: ಮತ್ತೆ
0: ಪದ್ಮಾಸನ.
1: ಪದ್ಮಾಸನ
0: ಎಡತೊಡೆಯ ಮೇಲೆ ಬಲಕಾಲನ್ನು, ಬಲತೊಡೆಯ ಮೇಲೆ ನನ್ನ ತೊಡೆಯ ಮೇಲೆ ಅಲ್ಲ,
1: ಮತ್ತೆ
0: ನಿನ್ನ ತೊಡೆಯ ಮೇಲೆ ಇರಿಸಿಕೊಳ್ಬೇಕು. ಹಾಗೆ ಇರಿಸಿ ಪದ್ಮಾಸನ ಹಾಗೆ ಕುಳಿತಾಗ ಕಣ್ಣು ಮುಚ್ಚಬೇಕು ನೀನು.
1: ಕಳ್ಳಿ, ನನ್ನನ್ನು ಕಣ್ಣು ಮುಚ್ಚಿರ ಕೇಳಿ ನೀನು ಓಡಿ ತಪ್ಪಿಸ್ತೀಯಾ?
0: ನಾನು ಓಡೋದಿಲ್ಲ, ನಿನ್ನ ಬಳಿಯಲ್ಲೇ ಇರ್ತೇನೆ.
1: ಮತ್ತೆ
0: ಕಣ್ಣು ಮುಚ್ಚಿ ಏನ್ ಮಾಡ್ಬೇಕು ಗೊತ್ತೇ?
1: ಏನು?
0: ಕೈ ಮುಗಿಬೇಕು. ಹೀಗೆ
1: ಯಾರಿಗೆ?
0: ಯಾರಿಗೆ ಅಂತ ನಾನು ಹೇಳ್ತೇನೆ.
1: ಕೈ ಮುಗಿಬೇಕು.
0: ಓಂ ನಮ ಶಿವಾಯ.
1: ಓಂ ಅದ ಕಷಾಯ.
0: ಅಯ್ಯೋ ದೇವ್ರೆ, ಹಾಗಲ್ಲ, ಒಮ್ಮೆಲೆ ಹೇಳಿದ್ರೆ ಬರುವುದಿಲ್ಲ ಅಂತಿದ್ರೆ. ಓಂ ನಮ
1: ನಮ್ಮ
0: ನಮ್ಮ ಅಲ್ಲ ನಮಃ
1: ಅಮ್ಮ
0: ಶಿವಾಯ
1: ಶಿವಾಯ
0: ಶಿವಾಯ
1: ಶಿವಾಯ.
0: ಓಂ ನಮ ಶಿವಾಯ.
1: ಓಂ ನಮ.
0: ಈ ಪಂಚಾಕ್ಷರಿ ಮಂತ್ರವನ್ನು,
1: ಈ ಪಂಚಾಂಗವನ್ನು,
0: ಪಂಚಾಂಗ ಅಲ್ಲ ಪಂಚಾಕ್ಷರಿ ಮಂತ್ರ,
1: ಪಂಚಾಕ್ಷರಿ ಮಂತ್ರ,
0: ಶಿವನ ಕುರಿತಾದಂತ ಈ ಮಂತ್ರವನ್ನು ನೀನು ಉಚ್ಚರಿಸಿದೆ ಅಂತಾದ್ರೆ ನಿನ್ನ ಈ ದೇಹ ಪವಿತ್ರವಾಗ್ತದೆ, ಆಮೇಲೆ ನಿನಗೆ ಒಳಿತಾಗ್ತದೆ. ಆಗ್ಬೋದಲ್ಲ? ನಾನು ಹೇಳಿದಾಗೆ ಹೇಳಬೇಕು.

ಪಂಚಾಕ್ಷರಿಯ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಆ ಹೊತ್ತಿನಲ್ಲಿ ಯಮನ ಭಟರೆಲ್ಲ ಹೇಳಿಕೊಂಡು ಹೋಗ್ತಾ ಇದ್ದಾರಂತೆ, ನನ್ನ ಭಕ್ತರನ್ನು ಉದ್ಧರಿಸಬೇಕಾದ ನನ್ನ ಕರ್ತವ್ಯ, ಎಲ್ಲಿರಲ್ಲ

0: ನನ್ನ ಕರೆಗೆ ಹೋಗೊಟ್ಟ ಒಂದೇ ಮಗನೇ.
1: ಸತ್ಯ,
0: ನಿನ್ನನ್ನು ಕರೆಸಬೇಕಿದ್ರೆ ಬಲವಾದ ಉದ್ದೇಶ ಇದೆ.
1: ಏನು?
0: ನನ್ನ ಭಕ್ತನಾದಂತಹ ಶ್ವೇತಕುಮಾರನನ್ನು ಆ ಯಮನ ಆಳುಗಳೆಲ್ಲ ಪಾಶವನ್ನು ಬೀಗದೆ ಹೇಳ್ಕೊಂಡು ಹೋಗ್ತಾ ಇದ್ದಾರಂತೆ. ನಮ್ಮ ಭಕ್ತನನ್ನು ಉದ್ಧರಿಸಬೇಕಾದ ನಮ್ಮ ಕರ್ತವ್ಯ. ಇದರ ಬಗ್ಗೆ ಏನು ಅಭಿಪ್ರಾಯ?

0: ಕುಮಾರ,
1: ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕಾದಂತಹ ಯಮಧರ್ಮರಾಯ ನಮ್ಮ ಭಕ್ತರನ್ನು ಶಿಕ್ಷಿಸುತ್ತಾರೆ.
0: ಹೌದು,
1: ಇದಕ್ಕಾಗಿ ಯೋಚನೆ ಬೇಡ. ನನಗೆ ಅಪ್ಪಣೆಯನ್ನು ಕೊಟ್ಟದ್ದೇ ಹೋದಾರೆ ಆ ಯಮನಿಗೆ ತಕ್ಕ ಶಿಕ್ಷೆಯನ್ನು ನಾನು ಕೊಡಿಸ್ತೇನೆ, ಭಕ್ತರನ್ನು ಉದ್ಧರಿಸ್ತೇನೆ.
0: ಇಷ್ಟ ಸಿದ್ಧಿ ಆಗಲಿ.

0: ಆದರೆ ನಮ್ಮ ಭಕ್ತರ ಬಳಿ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ಇದು ಸರಿ.
1: ಬಾಯಿ ಮುಚ್ಚು. ಏ ಏ ಏ.

0: ಮುಚ್ಚು.
1: ಯಾಕೆ
0: ಮುಚ್ಚು?
1: ಯಾಕೆ
0: ನಿನ್ನ ಬಾಯಿಯನ್ನು ಮುಚ್ಚು?
1: ಯಾಕೆ
0: ಅದಕ್ಕೆ ಬೇಕಾಗಿ ಬಂದು ತಳಿತಾ ಇದೆಯಲ್ಲ.
1: ಹೌದು,
0: ಯಾರು ಯಾರು ಎಂಬುದಾಗಿ ಚೆನ್ನಾಗಿ ತಿಳ್ಕೊಂಡಿದ್ದೇನೆ.
1: ಗೊತ್ತಿದೆಯಲ್ಲ,
0: ನನ್ನ ಕರ್ತವ್ಯವನ್ನು ಪೂರೈಸುವಾಗ ಕೆಲಸ ಮಾಡುವವನು ಮಾಡಬಾರ್ದು ಅಂತ ಅಡ್ಡ ಕಟ್ಟುವುದಕ್ಕೆ ಅರ್ಥ ಉಂಟ?
1: ನಿನಗೆ ಕೆಲಸ ಮುಖ್ಯವಾದ ನನಗೆಲ್ಲ

0: ನಮ್ಮ ಆಳುಗಳನ್ನು ಹೊಡೆದಟ್ಟಿದೆ.
1: ಸರಿ,
0: ಇದು ನನ್ನ ಕರ್ತವ್ಯ. ಕರ್ತವ್ಯಕ್ಕೆ ಚುಟಿಯನ್ನು ತಂದೊಟ್ಟಿದ್ದಾರೆ. ದೇವರ ಪುತ್ರನಂದಳಿಸದೆ ನಿನ್ನನ್ನು ಶಿಕ್ಷಿಸಬೇಕಾಗಿ

0: ಮೊದಲು ಉತ್ತರಿಸುವುದೇ ಕೆಲಸ. ಎಲ್ಲಿ ಆದರೂ ಭಕ್ತರಿಗೆ ಶಿಕ್ಷೆ ಆಗ್ತದೆ ಎಂಬುದಾದ್ರೆ ಅದನ್ನು ಖಂಡಿಸುವುದೇ ನಮ್ಮ ಉದ್ದೇಶ. ಹಾಗಾಗಿ ಬಂದಿದ್ದೇನೆ.
1: ಒಳ್ಳೆಯ
0: ಮಾತಿನಲ್ಲಿ ಈ ಶ್ವೇತ ಕುಮಾರನನ್ನು ಬಿಡ್ತೀಯ ಇಲ್ವೋ?
1: ಇದು ನನ್ನ ಕರ್ತವ್ಯ.
0: ಹಾ,

ನಿನ್ನ ಅವಸ್ಥೆ ಇದು? ನನ್ನ ಭಕ್ತನಾದಂತ ಯುವತರನ್ನು ವಂಶವನ್ನು ಹಾಕಿ ಎಳೆಕೊಂಡು ಹೋಗ್ತಾ ಇದ್ದೀರಲ್ಲ, ಯುದ್ಧಕ್ಕಾಗಿ ಬಂದವರನ್ನೆಲ್ಲ ಸಮರದಲ್ಲಿ ಸೋಲಿಸಿ ಮುಂದಡೆ ಇಳಿತಾ ಇದ್ಯಾ? ನನ್ನ ಭಕ್ತನ ಸರ ಬಿಡ್ತ್ಯಾ?

0: ರಾಮಧರ್ಮ ಪ್ರಭು ನನ್ನನ್ನೂ ಶಿಕ್ಷಿಸುವುದಕ್ಕೆ ಬಂದೆಯ ಸ್ವಾಮಿ.
1: ತಪ್ಪಿದ್ರೆ
0: ಇದು ನನ್ನ ಕರ್ತವ್ಯ. ಮೂರು ಮೂರ್ತಿಗಳಾದಂತಹ ನೀವೇ ಒಲಿದು ನನಗಿತ್ತಂತಹ ಉದ್ಯೋಗ. ಪಾಪಿ ಆತ, ಕೊಟ್ಟ ಮಾತಿನಂತೆ ಅವ ಕೇಳಿದ ವರಕ್ಕೆ ಅನುಗ್ರಹ ಬೇಕಾದ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದೇನೆ. ಆದ್ರೆ ತಪ್ಪಿದ ಎನ್ನುವುದಕ್ಕಾಗಿ ಶಿಕ್ಷಿಸುವುದಕ್ಕೆ ಹೊರಟ್ರೆ ನೀನೇ ಬಂದೆಯ.
1: ಹೌದು,
0: ನನ್ನ ಕರ್ತವ್ಯಕ್ಕೆ ತೊಂದರೆ ಆಯ್ತು.
1: ಓಹೋ,
0: ಆದುದರಿಂದ
1: ಏನಯ್ಯ,
0: ದಂಡ ಪಾಶವನ್ನು ನಿನ್ನ ಇದೋ ಪಾದದಡಿಯಲ್ಲಿ ಇಟ್ಟಿದ್ದೇನೆ. ಈ ಉದ್ಯೋಗ ಇನ್ನು ನಮಗೆ ಬೇಡ ಸ್ವಾಮಿ.
1: ಬಿಟ್ಟು ಹೋಗ್ತೀಯ ನೀನು, ಎಲ್ಲವನ್ನು ಹಿಡ್ಕೊಂಡು ಇರ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ.
0: ಅಂದ್ರೆ
1: ಯಾಕೆ ಗೊತ್ತುಂಟ, ಇದರಲ್ಲಿ ನಿನ್ನದೇನು ಅಪರಾಧ ಇಲ್ಲ, ಇದೊಂದು ನನ್ನ ನಾಟಕ.
0: ಓಹೋ,
1: ಇದಕ್ಕೆಲ್ಲ ಕಾರಣ ಇದೆ. ದುಷ್ಟನಾದಂತಹ ದುರ್ಜಯನ ವಧೆಗೆ ಬೇಕಾಗಿ ಈ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸಿದ್ದೇನೆ ನಾನು. ಅದರಲ್ಲಿ ನೀನು ಒಂದು ಪಾಲ್ಗೊಂಡಿದ್ಯ.
0: ನಿನ್ನದೊಂದು ಪಾತ್ರ ಬೇಕಾಯ್ತು ನಿಮಗೆ.
1: ಬೇಕಾಯ್ತು,
0: ಮುಂದೆ
1: ನಿನ್ನ ಕರ್ತವ್ಯವನ್ನು ಮಾಡುತ್ತಾ ಶೈವಿನೀಪುರದಲ್ಲಿದ್ದ ಇರಯ್ಯ. ನಿನ್ನ ಭಕ್ತಿಗೆ ಒಲಿದು ಈ ಹೊತ್ತು ಪ್ರತ್ಯಕ್ಷನಾಗಿದ್ದೇನೆ ನಾನು. ಆದರೆ ನೀನು ಮಾಡುತ್ತಿರುವಂತಹ ಕರ್ತವ್ಯ ಏನು, ಇದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಬೇಕಾಗ್ತದೆ. ಈ ಹೊತ್ತು ನಿನ್ನ ರಾಜ್ಯ ವೈರಿಗಳ ವಶವಾಗಿದೆ, ಅಂದ್ರೆ ದುರ್ಜಯನ ವಶದಲ್ಲಿ ಇದೆ. ನೀನು ಹೀಗೆ ಇದ್ರೆ ಆ ರಾಜ್ಯವನ್ನು ಮರಳಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಂತಹ ನೀನು ಶಿವನ ಮಹಿಮೆ ಏನು ಎಂಬುದನ್ನು ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದವರಿಗೆ ಇನ್ನು ಮುಂದೆ ಪ್ರಪಂಚದ ಜನರಿಗೆ ಅನುಗ್ರಹ ಯಾವ ರೀತಿಯಲ್ಲಿ ಎಂಬುದು ನಿನ್ನಿಂದ ಲೋಕದ ಜನರಿಗೆ ಪಾಠವಾಗಬೇಕು. ನಿನಗೆ ಪುನರ್ಜನ್ಮ.

ಅರಸನಾಗಿ ವೈಭವವನ್ನು ನಾನು ಮೆರಿಬೇಕಿತ್ತು. ಆದ್ರೆ ಕಾಲದೋಷವೋ ಕರ್ಮದೋಷವೋ ತ್ರೈಲೋಕಸಂದಿರ ಸಹವಾಸದಿಂದಲಾಗಿ ನಾನು ಉಳಿಬೇಕಾಯಿತು. ಇದೇ ಸಂದರ್ಭವನ್ನು ಆರಿಸಿಕೊಂಡು ಬಂದಂತಹ ರಕ್ಕಸರು ನನ್ನ ಮಡದಿಯಾದ ಶಿವೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ ಎಂಬಂತಹ ವಿಷಯ ತಿಳಿದಾಗ ಕೆರಳಿದ ಕೇಸರಿಯಾಗಿ ಅಂತಕ್ಕೆ ಹೋದೆ. ಯುದ್ಧದಲ್ಲಿ ನನ್ನ ಪಾಲಿಗೆ ಮರಣವಾಗಿ ಹೋಯಿತು. ಮರಣವಾದ ನಾನು ಪೇತನಾಗಿ ಸುತ್ತುತ್ತಾ ಇತ್ತುತ್ತಾ ಇರುವಾಗ, ಹಾಗೆಯೇ ಶಂಕರ ನಾಮಸ್ಮರಣೆಯನ್ನು ಮಾಡುತ್ತಾ ಹೋಗುತ್ತಿರುವಾಗ,

देशयादन्ता श्वेतकुमारान् हगेयन्न सर्गसूरत्वादि हरटाग्वाग मगनादरोहितनेत्र अवन हेण्डत्यन्न ಎಳೆದರ್ತೇನೆಂಬುದಾಗಿ ಹೇಳಿದ. ಎಳೆ ತಂದ ಆ ಬಳಿಕ ಶ್ವೇತಕುಮಾರರ ಮುತ್ತಿಗೆ ಆಯಿತು, ನನ್ನಿಂದ ಅವರ ಕೊಲೆಯೂ ಆಯಿತು. ಆದ್ರೆ ಇದ್ದಾರು ಆಶ್ಚರ್ಯ ಕಾದಿದೆ ನನಗೆ. ಆಕಾಶದಿಂದ ರಕ್ತದ ಮಳೆ ಸುರಿಯುತ್ತಾ ಇದೆ, ಹಗಲು ಹೊತ್ತಿನಲ್ಲಿ ಕಾಗೆ ಗೂಗೆಗಳೆಲ್ಲ ಕೂಗುತ್ತಾ ಇವೆ, ನರಿಗಳು ಚಿತ್ಕರಿಸುತ್ತಾ ಇವೆ. ಏನು ಅನಾಹುತ ಎಂಬುದನ್ನು

0: ನನ್ನ ಕಣ್ಣು ಸುಳ್ಳು ಹೇಳಿತು. ಅಲ್ಲ, ಪ್ರಪಂಚದಲ್ಲಿ ವಿಚಿತ್ರವೊಂದು ನಡೆದು ಹೋಯಿತು.
1: ಅದು ಎರಡೂ ಅಲ್ಲ.
0: ಸತ್ಯವೇಯೋ?
1: ಸತ್ಯವೇ.
0: ಒಮ್ಮೆ ನಿನ್ನನ್ನು ನಾನು ಕೊಂದಿದ್ದೇನೆ. ಕೊಂದಂತ ನೀನು ಮರಳಿ ಪೂರ್ವ ಶರೀರಿಯಾಗಿ ಬಂದಿದ್ದೀಯ ಎಂಬುದಾಗಿ ಇದೊಂದು ವಿಚಿತ್ರ. ಬ್ರಹ್ಮನ ವರವೇ ಹಾಗೆ ಒಮ್ಮೆ ಸತ್ತು ಹುಟ್ಟಿದವರಿಂದ ಮಾತ್ರವೇ ಮರಣವಿರಹ, ಮತ್ಯಾರಿಂದಲೂ ಮರಣವಿಲ್ಲ ಎಂಬುದಾಗಿ. ಇಲ್ಲ ಇಲ್ಲ, ನಾವು ತಿಳಿದಂತೆ ಈ ಪ್ರಪಂಚ ಸತ್ಯ ಪ್ರಕಾರ ಒಮ್ಮೆ ಸತ್ತವ ಮತ್ತೆ ಹುಟ್ಟುವುದಕ್ಕೆ ಯಾವತ್ತೂ ಸಾಧ್ಯವೇ ಇಲ್ಲ. ಹಾಗೆ

ಬ್ರಹ್ಮನ ವರಕ್ಕೆ ಬೇಕಾಗಿ ಹೆದರುವರ ನಾನಲ್ಲ ಯಾವತ್ತು. ಮಾನವರಾದಂತಹ ನೀವು ದಾನವರಾದಂತಹ ನಮಗೆ ಯಾವತ್ತೂ ಕೂಳಿನ ಆಹಾರವಾಗಿರುವಿರಿ. ಆದ್ದರಿಂದ ಇನ್ನು ಮರಳಿ ಬಂದಿರುವಂತಹ

ನನ್ನ ಪಾಲಿಗೆ ಆಯಿತು. ಒಂದು ಸಲ ನಾನು ತಪ್ಪು ಮಾಡಿದೆ, ತಪ್ಪು ಮಾಡಿದವ ಮತ್ತೊಂದು ಸಲ ಎಚ್ಚರಿಸಿಕೊಂಡಿದ್ದೇನೆ. ಯಾವ ಕಾಲಕ್ಕೂ ಅಧಿಕಾರ ಇದೆ, ಐಶ್ವರ್ಯ ಇದೆ, ಯಾವ ಕಾಲಕ್ಕೂ ದುಡುಕಬಾರದು ಎಂಬುದಕ್ಕೆ ಸಾಕ್ಷಿ ನಾನೇ ಆಗಿದ್ದೇನೆ. ದೇವರ ಪೂರ್ಣ ಅನುಗ್ರಹ ಆದ್ರೆ ಯಾವುದನ್ನು ಪಡೆದುಕೊಳ್ಳಕ್ಕೆ ಸಾಧ್ಯವಿದೆ ಎಂಬುದಕ್ಕೆ ಸಾಕ್ಷಿ ಯಾವುದು ಅಂದ್ರೆ ಶಿವ ಪಂಚಾಕ್ಷರಿ. ಶಿವ ಪಂಚಾಕ್ಷರಿಯ ಮಹಿಮೆಯಿಂದಲಾಗಿ ಹೋದ ಜೀವ ಮತ್ತೊಂದು ಹುಟ್ಟಿ ಬಂದಿದೆ. ನನ್ನ ಮಡದಿಯಾದ ಶಿವನ ಕರೆದುಕೊಳ್ಳುವುದಕ್ಕೆ ಸರಿಯಾದ ಅವಕಾಶ ಸಿಕ್ಕಿತು. ಹಾಗಿದ್ದ ತ್ರೈಲೋಕ ಸುಂದರಿಯು ನನಗೆ ಸಹಕಾರಣಿ ಹೊರತು ನನ್ನ ಸಂಪತ್ತನ್ನು ಬಲಕಾರ ಮಾಡೋದಕ್ಕೆ ಬಂದವಳಲ್ಲ ಎಂಬುದರಿಂದ ಅರ್ಥವಾಯಿತು. ಆದ್ದರಿಂದ ನನ್ನ ಮಡದಿಯನ್ನು ಕರೆಕೊಂಡು ನಮ್ಮ ರುದ್ರಪುರವನ್ನು ಸೇರಿಕೊಡ್ತೇನೆ.

0: ಇದುವರೆಗೆ ಶಿವಪಂಚಾಕ್ಷರಿ ಮಹಿಮೆ ಈ ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
2: ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರೆಯೇರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ? ಮಂಗ ಮರೆಯೇರುತ್ತಿದೆ, ಆ ಕೊಂಬೆ

ಕುಂತವನ್ನೆ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ಬಗುತಾರನು ಕಂಡಾರೆ ಆಸೆ ಅವಗೆ ಕೆಟ್ಟೋರ ಕಂಡಾರೆ ರೋಸ ಅವಗೆ.

ಒಬೀರಾ, ಓ ಮಾರಾ, ಓ ನಂಜ, ಓ ಕೆಂಪ, ಬರಲ್ಲಿ ಹೊತ್ತಾಯ್ತು, ಹೊಟ್ಟೆ ಚುರುಗುಟ್ಟೈತೆ, ರಾಗಿ ಮುದ್ದೆ ಉಣ್ಣೋವತ್ತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಸಂಜು ಬಂದು

ಹಾಯ್, ನಾನು ದುರ್ಗೇಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಜಾನೆ ವೋ ಕೈಸೆ

0: सुन रहे हो रेडियो सारंग 107.8 FM।
1: ये रातें, ये मौसम।

ಕೊನೆಗೊಳಿಸುವಂತಹ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ. ಗುಡ್ ನೈಟ್.

Sarang 107.8 FM. Radio Sarang 107.8 FM.

రేడియో సాల్ 107.8 FM.

0: Sarang 107.8 FM ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು. ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಮತ್ತು
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು

0: ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು, ನನಗಿಲ್ಲ ಚಿಂತೆ.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8, ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿ.

ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.